ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ 103.1 ಮೆಗಾಹರ್ಟ್ಸ್. ರಾಷ್ಟ್ರೀಯ ಪಂಚಾಂಗದಂತೆ ಇಂದು 1948ನೇ ಶಕವರ್ಷ, ಆಷಾಢ ಮಾಸದ 10ನೇ ದಿನ, ಅಂದರೆ 2026ನೇ ಇಸವಿ ಜುಲೈ ತಿಂಗಳ 1ನೇ ತಾರೀಕು ಬುಧವಾರ. ಸಮಯ 5:56:56. ಕೇಳುಗರಿಗೆಲ್ಲ ನಿಲಯದ ಪರವಾಗಿ ಬಾಳೆಯಡ ದಿವ್ಯ ಮಂದಪ್ಪ ಹಾರೈಸುವ ಶುಭೋದಯ. ಶುಭ ನುಡಿ. ನಿಮ್ಮನ್ನು ನೀವು ಬಲಹೀನರೆಂದು ಭಾವಿಸುವುದೇ ದೊಡ್ಡ ಪಾಪ. ಆತ್ಮವಿಶ್ವಾಸ ಮತ್ತು ಧೈರ್ಯವೇ ಯಶಸ್ಸಿನ ಮೂಲಮಂತ್ರ, ಹೀಗೆಂದವರು ಸ್ವಾಮಿ ವಿವೇಕಾನಂದರು.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6 ಗಂಟೆ ಆಗಲಿದೆ. ಇನ್ನು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಚಿಂತನ 6:30 ಬೆಂಗಳೂರು ಕೇಂದ್ರದಿಂದ ಪ್ರಸ್ತುತಿ ಬಿಂಡಿಗನವಿಲೆ ಭಗವಾನ್. ರೈತರಿಗೆ ಸಲಹೆ 6:35. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಳ್, ಸಮಗ್ರ ನಿರ್ವಹಣೆ

డాక్టర్ ఎస్ శంకర నారాయణ. ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ತಂತ್ರಜ್ಞಾನ ತರಂಗ ಸೀದಾ ಜೊತೆ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಬೆಂಗಳೂರು. ಏಳು ಗಂಟೆ ನಲವತ್ತೇಳು ನಿಮಿಷಕ್ಕೆ ಸುದ್ದಿ ಸಮಾಚಾರ ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಆಕಾಶವಾಣಿಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ ಕಗ್ಗದ ಸಿರಿ. ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್ ಭಾವಗೀತೆಗಳು. ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಚಿತ್ರಚಿತ್ತರ ಒಂಬತ್ತು ಮೂವತ್ತಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಹತ್ತು ಗಂಟೆಗೆ ಹತ್ತು ಮೂವತ್ತಕ್ಕೆ ಗಾನ ಬಜಾನ. ಹನ್ನೊಂದು ಗಂಟೆಗೆ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಕುರಿತು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಬಳಿಕ ಗಾನಡಂಗೂರ. ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ವನಿತಾ ವಿಹಾರ ಜನ ರಕ್ಷಕರಿಗೊಂದು ನಮನ ವೈದ್ಯರ ದಿನಾಚರಣೆ ಕುರಿತು ಜಯಶ್ರೀ ಎಸ್ ಹೊಳ್ಳ ಅವರಿಂದ ಮಾತುಕತೆ. ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಕಣ್ಣಿನ ಶುಷ್ಕತೆಗೆ ಕುರಿತು ಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗಿನ ಮಾತುಕತೆಯನ್ನು ಕೇಳಲಿದ್ದೀರಿ. ಬಳಿಕ ಹಿರಿಯರಲ್ಲಿ ಮೂಳೆ ಸವಿತ ಕುರಿತು ಡಾಕ್ಟರ್ ಪ್ರಸನ್ನ ಸಿಂಹ ಅವರೊಂದಿಗಿನ ಸಂದರ್ಶನ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಒಂದು ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಾರ್ಯಕ್ರಮ ಪ್ರಗತಿ ಪಥ. ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಚಲಿತ ವಿದ್ಯಮಾನದೊಂದಿಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಮೂರು ಗಂಟೆಗೆ ಮುಂಬೈ ವಿವಿಧ ಭಾರತಿ, ನಾಲ್ಕು ಗಂಟೆಗೆ ಭಾವಗೀತೆಗಳು, ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಯುವವಾಣಿ, ಇದರಲ್ಲಿ ದಿಕ್ಸೂಚಿ ಉದ್ಯೋಗ ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮ. ಪ್ರಸ್ತುತಿ ಸಂತೋಷ್ ಕೆಎನ್. ನೆನಪು ನಿನಾದ ನಾಲ್ಕು ಮೂವತ್ತಕ್ಕೆ. ಐದು ಗಂಟೆಗೆ ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಇದರಲ್ಲಿ ಮೂಲತಃ ಪಾಲೂರು ಗ್ರಾಮದ ಲೀಲವೇಣಿ ಜಗದೀಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಸುಬ್ರಾಯ ಸಂಪಾಜೆ. ರಸವಾರ್ತೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ, ಆರು ಗಂಟೆ ಐವತ್ತು ನಿಮಿಷಕ್ಕೆ ಕೃಷಿರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0822 2728 5588. ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸುದ್ದಿ ಜೊಂಪೆ, ಪ್ರಾಯೋಜಕರು ಎಸ್ಜಿಆರ್ಎಂಎಸ್ ಟ್ರಾವೆಲ್ಸ್ ಕುಶಾಲನಗರ. ಏಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಭಾವಗೀತೆಗಳನ್ನು ಕೇಳಲಿದ್ದೀರಿ. ಎಂಟು ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಸರಿಗಂಧ. ಪ್ರಚಲಿತ ವಿದ್ಯಮಾನ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ, ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕ್ರೀಡಾಲೋಕ. ಅಂತಾರಾಷ್ಟೀಯ ಸೈಕ್ಲಿಸ್ಟ್ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತೆ ಮೇಘಾ ಗುಗಡ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಹತ್ತು ಗಂಟೆಗೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಮೆಲೋಡಿ ಟೈಮ್ ಗೀತ ಚಂದ್ರಿಕೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ ಆರು ಗಂಟೆ ಐದು ನಿಮಿಷಗಳಾಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಇಪ್ಪತ್ತು ಸೆಕೆಂಡುಗಳು. ಇನ್ನು ಕೇಳೋಣ ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಗಜಮುಖ ಜನನಿ, ಪಾವನಿ ಕಾಶಿನಾಥ್ ಅವರ ಧ್ವನಿಯಲ್ಲಿ ಶ್ಯಾಮಸುಂದರದಾಸರ ಕೃತಿ.

ಕ್ಯಾಲಿಟಿರ ಚಿತ್ರ ನಾಣಯ್ಯ ಅವರು ಬರೆದಿರುವ ಗೀತೆ ಮೊಟ್ಟೂರಿ ಬೋಡನ ಮುಕ್ಕಣ್ಣಂಡ ಮೋವನ. ಹಾಡಿದ್ದಾರೆ ಬೊಟ್ಟೋಲೆಂಡ ಆಶಿತಾ ಪುಪ್ಪಣ್ಣ.

ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಗುತ್ತಿಮುಂಡನ ಇಂದಿರಾ ಗಿರೀಶ್ ಅವರು ಬರೆದಿರುವ ಗೀತೆ. ಹಾಡಿದ್ದಾರೆ ಹರ್ಷ. ಗಣಪತಿ ಕ್ಷೇತ್ರಕ್ಕೆ ಹೋಕೆತ ಬನ್ನಿ.

0: ಈ ಗೀತೆಯೊಂದಿಗೆ ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-door ವಾರ್ಡ್ರೋಬ್ 8,900 ರೂಪಾಯಿಗೆ, 2-door ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ ಚಿಂತನ.

0: ಚಿಂತನೆಗಳು ನಮ್ಮನ್ನು ಸರ್ವದಾ ಉತ್ಸಾಹ ಹುರುಪನ್ನು ಜಾಗೃತಗೊಳಿಸುತ್ತಾ ಪ್ರೇರೇಪಿಸುತ್ತಿವೆ. ಟೇಲ್ಸ್ ಆಫ್ ಮಿಲೆಟಸ್ ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿದ್ದ ಗ್ರೀಕ್ ದಾರ್ಶನಿಕ. ಆ ದಿನಮಾನಗಳಲ್ಲಿ ಪ್ರಕೃತಿ ವಿಜ್ಞಾನವು ತತ್ವಜ್ಞಾನದ ಪ್ರಮುಖ ಅರಿವಾಗಿತ್ತು. ವಿಶ್ವ ಅಥವಾ ಬ್ರಹ್ಮಾಂಡದ ರಚನೆ ಹೇಗಾಯಿತು ಎಂದು ಮಿಲೆಟಸ್ ಅಂದೇ ಆಲೋಚನೆಗಳಿದ. ಆತ ಏಕತಾವಾದಿಯಾಗಿದ್ದ. ವಿಶ್ವ ಎಂಬ ಮಹಾನಿರ್ಮಿತಿಯಾದುದು ಒಂದೇ ಧಾತುವಿನಿಂದ ಎಂದು ಮಿಲೆಟಸ್ ವಾದಿಸಿದ. ಪ್ರಕೃತಿಯೇ ನಮ್ಮ ರೂವಾರಿ. ಯಾವುದೇ ಅಮೂರ್ತ ಸಂಗತಿಗಳನ್ನು ಓಲೈಸುವ ಅಗತ್ಯವಿಲ್ಲ, ಎಲ್ಲವೂ ಕಾರ್ಯಕಾರಣಕ್ಕೆ ಸಲ್ಲುತ್ತವೆ ಎಂದು ಆತ ಹೇಳಿದ. ಮಿಲೆಟಸ್ನ ಈ ಆದಿ ವಿಚಾರವಾದ ಆತನನ್ನು ಜಗತ್ತಿನ ಮೈಲೇಷಿಯನ್ಸ್ ಶಾಲೆ ಎಂಬ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದ. ಮುಂದೆ ಪೈಥಾಗರಸ್ನಂತಹ ಗ್ರೀಕ್ ದಾರ್ಶನಿಕರು ಇದೇ ಶಾಲೆಯಲ್ಲಿ ಶಿಕ್ಷಣ ಪಡೆದು ವಿಖ್ಯಾತರಾದರು. ಮಿಲೆಟಸ್ ಬದುಕಿನಲ್ಲಿ ಅತ್ಯಂತ ಕಷ್ಟವಾಗಿರುವುದೆಂದರೆ ನಮ್ಮನ್ನು ನಾವು ಅರ್ಥೈಸಿಕೊಳ್ಳುವುದು ಎಂದ. ನಮ್ಮ ಜ್ಞಾನದ ಮಿತಿಯನ್ನು ತಿಳಿದು ಅದನ್ನು ಅಮಿತವಾಗಿಸುವ ಗುರಿ ಹೊಂದಿರಬೇಕು. ಎಲ್ಲವೂ ತಿಳಿದಿದೆ ಎಂದುಕೊಂಡರೆ ನಾವು ಅಜ್ಞಾನಿಗಳಾಗುತ್ತೇವೆ. ಮಿಲೆಟಸ್ ಇಂದು ನಮಗೆ ಹೆಚ್ಚಿನಂತೆ ಪ್ರಸ್ತುತನಾಗಿದ್ದಾನೆ. ಗಳಿಸಿದ ಚಾತುರ್ಯವೋ ಒಯ್ಯಬೇಕು. ಕೇವಲ ಸಂಪತ್ತು ವಸ್ತು ಸಂಗ್ರಹಣೆಯಿಂದ ನಿಜ ನೆಮ್ಮದಿ ಸಾಧ್ಯ. ಕಾಲ ಎಲ್ಲಕ್ಕಿಂತ ಬುದ್ಧಿಶಾಲಿ, ಏಕೆಂದರೆ ಅದು ಎಲ್ಲವನ್ನೂ ಬೆಳಕಿಗೆ ತರುತ್ತದೆ. ಎಲ್ಲರಲ್ಲೂ ದೈವವಿದೆ ಎಂದ ಟೇಲ್ಸ್ ಗುಣಮಟ್ಟದ ಬಾಳೆಂದರೆ ನಾವು ಇನ್ನೊಬ್ಬರಲ್ಲಿ ಏನೇನನ್ನು ಆರೋಪಿಸಿ ಪ್ರತ್ಯಾರೋಪ ಮಾಡುತ್ತೇವೆಯೋ ಅದರ ಹೊರತಾಗಿ ಬಾಳುವುದು ಎಂದ. ಮಕ್ಕಳು ಒಂದು ಹಂತಕ್ಕೆ ಬೆಳೆದ ನಂತರ ತಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯನ್ನು ಮರೆಯುವ ನಿದರ್ಶನಗಳು ದಿನೇ ದಿನೇ ಹೆಚ್ಚುತ್ತಿವೆ. ಟೇಲ್ಸ್ ಆಫ್ ಮಿಲೆಟಸ್ಗಿದ್ದ ದೂರದೃಷ್ಟಿ ಅಸಾಮಾನ್ಯ. 2600 ವರ್ಷಗಳಿಗೂ ಹಿಂದೆಯೇ ಆತ ಸಾರಿದ್ದೇನು ಗೊತ್ತೇ? ನೀವು ನಿಮ್ಮ ಪೋಷಕರಿಗೆ ನೀಡಿದ ಸಹಾಯ ಸಹಕಾರಗಳು ಅಷ್ಟನ್ನು ಮಾತ್ರ ನೀವು ನಿಮ್ಮ ಮಕ್ಕಳಿಗೆ ನೀವು ನಿರೀಕ್ಷಿಸಬಹುದಾದ ಹಕ್ಕು. ಟೇಲ್ಸ್ಗೆ ಸಂಯಮದ, ಪ್ರಶ್ನಿಸದೇ ಯಾವುದನ್ನೂ ಒಪ್ಪದ ಮೊಟ್ಟ ಮೊದಲ ಪಾಶ್ಚಿಮಾತ್ಯ ತತ್ವಜ್ಞಾನಿ ಎಂಬ ಹಿರಿಮೆಯಿದೆ. ಸಂದೇಹವಾದ ಎನ್ನುವುದಿದೆ. ಸಂದೇಹವಾದ ಎಂದರೆ ಎಲ್ಲವನ್ನೂ ಸಂಶಯದಿಂದ ನೋಡುವುದಲ್ಲ, ಅದೊಂದು ಮಾನಸಿಕ ಪ್ರತಿರಕ್ಷಣಾ ವ್ಯವಸ್ಥೆ, ಮೆಂಟಲ್ ಇಮ್ಯೂನ್ ಸಿಸ್ಟಮ್. ಪ್ರಶ್ನಿಸುವುದರಿಂದ ಅಜ್ಞಾನ ಕುರುಳು ನಂಬಿಕೆಗೆ ಕಡಿವಾಣವಾಗುತ್ತದೆ. ಅರ್ಧ ಕಲಿತವನ ಅಬ್ಬರ ಹೆಚ್ಚು ಎನ್ನುವ ಗಾದೆ ಇದೆ. ಟೇಲ್ಸ್ನ ದೆಸೆಯಿಂದ ಪ್ರಾಚೀನ ಗ್ರೀಕ್ ತತ್ವಜ್ಞಾನ ಪಾಶ್ಚಿಮಾತ್ಯ ಬೌದ್ಧಿಕ ಪರಂಪರೆಗೆ ಬೇರುಗಳನ್ನು ಒದಗಿಸಿತು. ಟೇಲ್ಸ್ ತೆರೆದ ಶಾಲೆಯಲ್ಲಿ ಆರಂಭಿಕ ವಿಜ್ಞಾನ ರೂಪುಗೊಂಡಿತು. ಅಲ್ಲಿನ ಶಿಕ್ಷಣಾರ್ಥಿಗಳು ಅಂದರೆ ಮೈಲೇಷಿಯನ್ನರು ತರಗತಿ ಮೀರಿ ನದಿ, ಬಯಲು, ಸಾಗರ, ಬೆಟ್ಟ, ಗುಡ್ಡಗಳನ್ನೇ ಬಯಸಿದರು. ಜ್ಞಾನವು ಕತೆಗಳು, ಹಾಡುಗಳು, ಅನುಭವಗಳ ಮೂಲಕ ವಿನಿಮಯವಾದವು. ಗಣಿತ ವಿಜ್ಞಾನದಲ್ಲೂ ಟೇಲ್ಸ್ ಪಾಂಡಿತ್ಯ ಹೊಂದಿದ್ದ. ಈಜಿಪ್ಟಿನ ಪಿರಮಿಡ್ಡುಗಳ ಎತ್ತರವನ್ನು ನಿರ್ಧರಿಸಲು ಆತ ಜ್ಯಾಮಿತೀಯ ನಿಯಮಗಳನ್ನು ಬಳಸಿದ. ಸಾಗರದಲ್ಲಿ ಹಡಗುಗಳ ದೂರವನ್ನು ಟೇಲ್ಸ್ ಲೆಕ್ಕ ಹಾಕಿದ. ಹಾಗಾಗಿ ಅವನು ಆಧುನಿಕ ಜ್ಯಾಮಿತಿಗೂ ಅಡಿಪಾಯ ಹಾಕಿದ ಕೀರ್ತಿವಂತ. ಮಾತ್ರವಲ್ಲ, ಖಗೋಳ ವಿಜ್ಞಾನದಲ್ಲೂ ಆಸಕ್ತನಾಗಿದ್ದ. ಆತ ಒಂದು ಸೂರ್ಯಗ್ರಹಣವನ್ನು ನಿಖರವಾಗಿ ಮುನ್ಸೂಚಿಸಿದ್ದ. ಧೀಮಂತರು ಜಗತ್ತಿನಲ್ಲಿ ಎಲ್ಲೇ ಯಾವ ಕಾಲದಲ್ಲೇ ಇರಲಿ ಒಂದೇ ತೆರನಾಗಿ ಚಿಂತಿಸುತ್ತಾರೆ ಎನ್ನಲು ಟೇಲ್ಸ್ ಆಫ್ ಮಿಲೆಟಸ್ ಇಂದು ನಮಗೆ ಉದಾಹರಣೆಯಾಗುತ್ತಾನೆ.
1: ಇದುವರೆಗೆ ಬಿಂಡಿಗ ನವಿಲೆ ಭಗವಾನ್ ಅವರಿಂದ ಚಿಂತನಾ ಕೇಳಿದಿರಿ. ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35:10. ಇನ್ನು ಕೇಳೋಣ ರೈತರಿಗೆ ಸಲಹೆ.
2: 2026-27 ಸಾಲಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಅನುಷ್ಠಾನಗೊಳಿಸೋದಕ್ಕೆ ಸರ್ಕಾರ ಮಂಜೂರಾತಿ ನೀಡಿದೆ. ಬರ, ನೆರೆ ಅಥವಾ ಪ್ರವಾಹಗಳಿಂದ ಬೆಳೆ ಹಾನಿ ಉಂಟಾದಾಗ ಬೆಳೆ

0: ಆಕಾಶವಾಣಿ ಚಿಂತನ ಬೇಂಡಿಗ ನವಿಲೆ ಭಗವಾನ್ ಅವರಿಂದ.
1: ಬೆಟ್ಟವನ್ನು ಏರುವ ಮೊದಲು ಅದರ ತುದಿಯನ್ನು ನೋಡಬೇಡ, ಮೊದಲ ಮೆಟ್ಟಿಲನ್ನು ನೋಡು ಎನ್ನುವ ಮಾತಿದೆ. ನಮ್ಮ ಪ್ರಾಚೀನರು ಬುದ್ಧಿಪೂರ್ವಕವಾಗಿ ಆಲೋಚಿಸಿದ್ದರಿಂದಲೇ ಇಂದು ನಮಗೆ ಏನೆಲ್ಲ ಆವಿಷ್ಕಾರಗಳು, ಶೋಧಗಳು ಹಾಗೂ ಚಿಂತನಾ ಕ್ರಮಗಳು ಲಭಿಸಿವೆ. ದೇಶ ಕಾಲ ಮೀರಿ

0: ವಿಮೆಗೆ ನೋಂದಾಯಿಸಿದಂಥ ರೈತರಿಗೆ ಸೂಕ್ತ ಪರಿಹಾರವನ್ನು ನೀಡುವುದು ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಈ ಯೋಜನೆ ಅಡಿಯಲ್ಲಿ ರೈತರ ವಿಮಾ ಕಂತನ್ನು ಆಹಾರ ಮತ್ತು ಎಣ್ಣೆಕಾಳು ಬೆಳೆಗಳಿಗೆ ಮುಂಗಾರು ಹಂಗಾಮಿಗೆ ವಿಮಾ ಮೊತ್ತದ ಶೇಕಡ 2 ಅಂತ ಪರಿಗಣಿಸಲಾಗಿದೆ. ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಈ 2026-27 ಸಾಲಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ವಿವಿಧ ವಿಮಾ ಘಟಕಗಳಲ್ಲಿ ಅಧಿಸೂಚಿಸಲಾದಂಥ ಬೆಳೆಗಳಿಗೆ ಇಚ್ಛೆ ಇರುವಂತಹ ಬೆಳೆ ಸಾಲ ಪಡೆದೇ ಇರುವಂತಹ ಮತ್ತು ಪಡ್ಕೊಂಡಿರುವಂತಹ ರೈತರು ಇದರ ಪ್ರಯೋಜನವನ್ನು ಪಡಿಬಹುದು ಮತ್ತು ಈ ವಿಮಾ ಯೋಜನೆಗೆ ನೋಂದಾಯಿಸಬಹುದು. ಬೆಳೆ ಸಾಲ ಪಡೆದೇ ಇರುವಂತಹ ರೈತರು ಅರ್ಜಿ ಜೊತೆಯಲ್ಲಿ ಭೂಮಿಯನ್ನು ಹೊಂದಿರೋದಕ್ಕೆ ದಾಖಲೆಯನ್ನು ಸಲ್ಲಿಸಬೇಕಾಗತ್ತೆ, ಅಂದರೆ ಪಹಣಿಯನ್ನು. ಇದ್ರ ಜೊತೆಗೆ ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿ ಮತ್ತು ಆಧಾರ್ ಸಂಖ್ಯೆಯನ್ನು ಕೂಡ ಕೊಡಬೇಕಾಗತ್ತೆ. ಬಿತ್ತನೆ ವೈಫಲ್ಯ ಅಂದರೆ ನಾವು ಬಿತ್ತನೆ ಮಾಡೋದಕ್ಕೆ ಸಾಧ್ಯವಾಗದೇ ಇರೋದು, ಹಾಗೆಯೇ ಮಧ್ಯಂತರ ಬೆಳೆ ವೈಫಲ್ಯ ಅಂದರೆ ನಾವು ಬಿತ್ತನೆ ಮಾಡಿರ್ತೀವಿ ಆದರೆ ಬೆಳೆ ಬೆಳೀತಾ ಇದ್ದಾಗ ಮಳೆ ಬರದಲೆ ಬೆಳೆ ಕೈಗೆ ಸಿಗೋದಿಲ್ಲ ಅಂಥ ಸಂದರ್ಭದಲ್ಲಿ. ಹಾಗೆಯೇ ಕೆಲವೊಂದು ಸ್ಥಳ ನಿರ್ದಿಷ್ಟ ಪ್ರಕೃತಿ ವಿಕೋಪ ಅಂದರೆ ಕೆಲವೊಂದು ಗೊತ್ತಾದಂಥ ಸ್ಥಳಗಳಲ್ಲಿ ಮಾತ್ರ ಪ್ರಕೃತಿ ವಿಕೋಪ ಆದಾಗ, ಜೊತೆಗೆ ಈ ಕೊಯ್ಲಿನೋತ್ತರ ಬೆಳೆ ನಷ್ಟ, ನಾವು ಬೆಳೆ ಕೊಯ್ಲಾದ ಮೇಲೆ ಬೆಳೆಯನ್ನು ಜಮೀನಿನಲ್ಲೇ ಬಿಟ್ಟಾಗ ಆಗುವಂತಹ ನಷ್ಟವನ್ನು ಕೂಡ ಈ ವಿಮೆಗೆ ಪರಿಗಣಿಸಲಾಗುತ್ತೆ. 2026-27 ಸಾಲಿನಲ್ಲಿ ಕೊಡಗು ಜಿಲ್ಲೆಗೆ ಸಂಬಂಧಿಸಿದಾಗೆ ಇಂಡಸ್ ಅಂಡ್ ಜನರಲ್ ಇನ್ಶೂರೆನ್ಸ್ ಕಂಪನಿಯನ್ನು ಬೆಳೆ ವಿಮೆ ಕಾರ್ಯಕ್ಕೆ ಆಯ್ಕೆ ಮಾಡಲಾಗಿದೆ. ಈ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ರಾಷ್ಟ್ರೀಕೃತ ಬ್ಯಾಂಕು, ಗ್ರಾಮವನ್ ಕೇಂದ್ರಗಳು ಮತ್ತು ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಸಲ್ಲಿಸಿ ನೋಂದಾಯಿಸ್ಕೋಬಹುದು. ಇನ್ನು ಮುಖ್ಯವಾಗಿ ಈ ಮುಂಗಾರು ಹಂಗಾಮಿನ ಬೆಳೆ ವಿಮೆಗೆ 2026-27 ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ವಿವರಗಳು ಹೀಗಿದ್ದಾವೆ. ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಾಗೆ ನೀರಾವರಿ ಭತ್ತಕ್ಕೆ ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ 1,08,600 ರೂಪಾಯಿ ಆಗಿರುತ್ತೆ. ವಿಮಾ ಮೊತ್ತ ಪ್ರತಿ ಎಕರೆಗೆ 43,950 ರೂಪಾಯಿ ಆಗಿರುತ್ತೆ. ಇದರ ಶೇಕಡ 2%ನ್ನು ರೈತರು ಪಾವತಿಸಬೇಕಾಗತ್ತೆ. ಇದು ಪ್ರತಿ ಹೆಕ್ಟೇರ್ಗಾದರೆ ಅಂದರೆ 2.5 ಎಕರೆಗೆ 2,172 ಆಗುತ್ತೆ. ಇನ್ನು ಪ್ರತಿ ಎಕರೆಗಾದರೆ 879 ಆಗುತ್ತೆ. ನೋಂದಾಯಿಸ್ಕೊಳ್ಳೋದಕ್ಕೆ ಕೊನೆ ದಿನಾಂಕ ಆಗಸ್ಟ್ 14. ಮಳೆಯಾಶ್ರಿತ ಭತ್ತಕ್ಕಾದರೆ ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 75,600 ರೂಪಾಯಿ ಆಗಿರುತ್ತೆ. ಪ್ರತಿ ಎಕರೆಗೆ 30,595 ರೂಪಾಯಿ ಆಗಿರುತ್ತೆ. ಇದರ ಶೇಕಡ 2%ಷ್ಟು ರೈತರ ಪಾಲಿನ ವಿಮಾ ಕಂತಾಗಿರುತ್ತೆ. ಅದು ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 1,512 ರೂಪಾಯಿ ಆಗಿರುತ್ತೆ. ಅದೇ ಎಕರೆಗಾದರೆ 612 ರೂಪಾಯಿ ಆಗಿರುತ್ತೆ. ನೋಂದಾಯಿಸ್ಕೊಳ್ಳೋದಕ್ಕೆ ಕೊನೆ ದಿನಾಂಕ ಆಗಸ್ಟ್ 14. ಮಳೆಯಾಶ್ರಿತ ಮುಸ್ಕಿನಜೋಳವನ್ನು ಕೂಡ ಅಧಿಸೂಚನೆ ಮಾಡಲಾಗಿದೆ. ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 67,500 ರೂಪಾಯಿ ಆಗಿರುತ್ತೆ. ಅದೇ ಪ್ರತಿ ಎಕರೆಗಾದರೆ 27,317 ರೂಪಾಯಿ ಆಗಿರುತ್ತೆ. ಇನ್ನು ರೈತರ ಪಾಲಿನ ಶೇಕಡ ವಿಮಾ ಕಂತು ಶೇಕಡ 2%ಷ್ಟಾಗಿರುತ್ತೆ. ಇದನ್ನು ರೂಪಾಯಿಗಳಲ್ಲಿ ಹೇಳೋದಾದರೆ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 1,350 ರೂಪಾಯಿ ಆಗಿರುತ್ತೆ. ಅದೇ ಪ್ರತಿ ಎಕರೆಗಾದರೆ 546 ರೂಪಾಯಿ ಆಗಿರುತ್ತೆ. ಈ ಮಳೆಯಾಶ್ರಿತ ಮುಸ್ಕಿನ ಜೋಳಕ್ಕೆ ನೋಂದಾಯಿಸ್ಕೊಳ್ಳೋದಕ್ಕೆ ಕೊನೆ ದಿನಾಂಕ ಜುಲೈ 31 ಆಗಿರುತ್ತೆ. ರೈತರು ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂರಕ್ಷಣೆ ತಂತ್ರಾಂಶದಲ್ಲಿ ಪಡಿಬಹುದು. ಹೆಚ್ಚಿನ ಮಾಹಿತಿಗಾಗಿ ರೈತ ಬಂಧುವರು ತಮ್ಮ ಹೋಬಳಿಯ ರೈತ ಸಂಪರ್ಕ ಕೇಂದ್ರದ ತಜ್ಞರನ್ನು ಸಂಪರ್ಕಿಸಬಹುದು. ಹಾಗೆಯೇ ತಾಲೂಕು ಮಟ್ಟದಲ್ಲಿರುವಂತಹ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ ಮಾಹಿತಿ ಪಡ್ಕೋಬಹುದು. ಹಾಗೆಯೇ ರೈತರ ಸಹಾಯವಾಣಿ 1800-4255-3553 ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು. ಹಾಗೆಯೇ ಜಿಲ್ಲಾ ಮಟ್ಟದಲ್ಲಿ ಮಡಿಕೇರಿಯಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಕೂಡ ಇದೆ, ಇಲ್ಲೂ ಕೂಡ ಮಾಹಿತಿಯನ್ನು ಪಡ್ಕೋಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ.
2: ಮಡಿಕೇರಿಯ ಡಿಟ್ವಿನ್ ಟೆಕ್ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ನಲ್ಲಿ ಲಭ್ಯ.

0: ವಿಂಡೋಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರತಿ ರಾಮದ 9844-4191.
1: ಇಮ್ಯಾನುವೆಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವೆಲ್ ಸಿಲ್ಕ್ಸ್ ಇರಿಟ್ಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
3: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
6: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
5: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
3: ಸ್ವಿಸ್ ಗೋಲ್ಡ್ ನಲ್ಲಿ ಮಾನ್ಸೂನ್ ಆಫರ್, ಸೆಲೆಕ್ಟೆಡ್ ಚಿನ್ನಾಭರಣಗಳ ಖರೀದಿಯ ಮೇಲೆ ಪಡೆಯಿರಿ 0% ವೇಸ್ಟೇಜ್, 0% ಮೇಕಿಂಗ್ ಚಾರ್ಜ್. ಈ ಆಫರ್ June 30ರವರೆಗೆ ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
1: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
5: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
7: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
8: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಗೊಪ್ಪ.
9: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3kV ಯಿಂದ 100kV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
10: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
3: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
11: FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:45 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ನ್ಯಾಯವಾಣಿ.

0: ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್, ನಮಸ್ಕಾರ.

0: ನಮಸ್ಕಾರ.
1: ಕೆಲವು ಕಾಯಿಲೆಗಳು ಅದಕ್ಕೇನೋ ಒಂದು ಸರ್ಟಿಫಿಕೇಟ್ ಬೇಕಾಗಿರ್ತದೆ. ಅದರಲ್ಲಿ ಏನಂದ್ರೆ ಈ ಆಟಿಸಮ್ ಸ್ವಲೀನತೆ ಅಂತ ಏನು ಹೇಳ್ತೀವಲ್ಲ, ಅದು ಮೆದುಳಿನ ಬೆಳವಣಿಗೆಗೆ ಸಂಬಂಧಿಸಿದಂತಹ ಕಾಯಿಲೆ ಅಂತಂತೇಳಿ ನಾವು ಅಂದ್ಕೊಂಡಿರ್ತೀವಿ. ಆಟಿಸಮ್ ಕಾಯಿಲೆ ಇದೆ ಅಂತಂತೇಳಿ ಮಕ್ಕಳಿಗೆ ಶಾಲೆಯಲ್ಲಿ ಅಲ್ಲಿ ಇಲ್ಲಿ ಅಡ್ಮಿಷನ್ ಎಲ್ಲ ಬೇಕಾಗಬಹುದು, ಅದನ್ನ ತಗೋಬೇಕಂದ್ರೆ ಏನ್ ಮಾಡ್ಬೇಕು ಸರ್?
0: ತಾವು ಹೇಳಿದಾಗೆ ಆಟಿಸಮ್ ಅನ್ನುವಂಥದ್ದು ಇದು ಮೆದುಳಿಗೆ ಅಥವಾ ನರಕ್ಕೆ ಸಂಬಂಧಪಟ್ಟ ಹಾಗೆ ವಿಕಸನಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದು ಕಾಯಿಲೆ. ಇದಕ್ಕೆ ಕಾನೂನಾತ್ಮಕವಾಗಿ ಕೂಡ ಇಂತಹ ಮಕ್ಕಳಿಗೆ ಅಂಗವೈಕಲ್ಯ ಗುರುತಿಸಲಿಕ್ಕೆ ಕೆಲವೊಂದು ಕಾನೂನಿನ ಪ್ರಕ್ರಿಯೆಗಳಿವೆ. ಒಂದೇನಂದ್ರೆ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ಆಕ್ಟ್ಸ್ ಅಂತ 2016 ಒಂದು ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ. ಆ ಕಾಯ್ದೆಯ ಪ್ರಕಾರ ಆಟಿಸಮ್ ಅನ್ನು ಆ ಕಾಯ್ದೆ ಅಂಗವೈಕಲ್ಯ ಅಂತ ಗುರುತಿಸುತ್ತದೆ. ಹಾಗೆಯೇ 1999 ನ್ಯಾಷನಲ್ ಟ್ರಸ್ಟ್ ಆಕ್ಟ್ ಅಂತ ಇರುವಂತದ್ದು, ಇದರಲ್ಲಿ ಆಟಿಸಮ್ ಇರುವಂತಹ ವ್ಯಕ್ತಿಗಳಿಗೆ ವಿಶೇಷ ರಕ್ಷಣೆಯನ್ನು ನೀಡಲಾಗಿದೆ. ಇನ್ನೊಂದು 2017 ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್, ಇದು ಕೂಡ ಮಾನಸಿಕ ಆರೋಗ್ಯ ಸೇವೆಗಳಿಗೆ ಅಂಗವೈಕಲ್ಯ ಇರುವಂತಹ ವ್ಯಕ್ತಿಗಳಿಗೆ ಸೇವೆಗಳನ್ನು ಪಡ್ಕೊಳ್ಳುವಂತಹ ಹಕ್ಕನ್ನ ನೀಡುತ್ತದೆ.
1: ಈಗ ಇದು ಗೊತ್ತಾಗಿದ್ದೇನೆಂದ್ರೆ ಆಟಿಸಮ್ ನಲ್ಲಿ ಎರಡು ಬೆನಿಫಿಟ್ ಇದೆ. ಒಂದು ವಿಶೇಷ ಚೇತನರಾಗಿ ಮಾಡ್ತಾರೆ,
0: ಮಾನಸಿಕ
1: ಸಮಸ್ಯೆ ಕೂಡ ಆಗತ್ತೆ ಅಂತ.
0: ಹೌದು ಹೌದು.
1: ಇದರಿಂದ ಹೊರಗೆ ಬರಬೇಕಂದ್ರೆ ಸಾಕಷ್ಟು ದೀರ್ಘಕಾಲದ ಚಿಕಿತ್ಸೆ ಮತ್ತು ಸಲಹೆ ಸೂಚನೆಗಳು ಬೇಕಾಗ್ತದೆ ನಿಜ. ಆದ್ರೆ ಪ್ರಮಾಣ ಪತ್ರ ಅಂತೂ ಮೊದಲಿಗೆ ಬೇಕಾಗತ್ತೆ. ಏನೇನು ಪ್ರಮಾಣ ಪತ್ರಗಳು?
0: ಇಲ್ಲಿ ಪ್ರಮಾಣ ಪತ್ರಗಳನ್ನು ಸಣ್ಣ ಮಗು ಇರಬಹುದು ಅಥವಾ ಆಟಿಸಮ್ ಇದೆ ಮಗುವಿಗೆ ಅಂತ ಗೊತ್ತಾದ ಕೂಡಲೇ ಪೋಷಕರು ಏನ್ ಮಾಡಬೇಕು ಅಂದ್ರೆ, ಒಂದು ಡಿಸೆಬಿಲಿಟಿ ಸರ್ಟಿಫಿಕೇಟ್, ಒಂದು ಅಂಗವೈಕಲ್ಯ ಸರ್ಟಿಫಿಕೇಟ್ ಅನ್ನು ಪ್ರಮಾಣ ಪತ್ರವನ್ನು ಪಡ್ಕೊಳ್ಬೇಕು. ಇದನ್ನು ಸರ್ಕಾರಿ ಆಸ್ಪತ್ರೆಯ ವೈದ್ಯರ ತಂಡ ನೀಡುತ್ತದೆ. ಇನ್ನು ಎರಡನೇದು ಯುನೀಕ್ ಡಿಸೆಬಿಲಿಟಿ ID ಅಂತ ಹೇಳ್ತೇವೆ, UDID ಅಂತ ಕಾರ್ಡ್ ಒಂದು ಕೇಂದ್ರ ಸರ್ಕಾರ ನೀಡುತ್ತೆ. ಇದು ರಾಷ್ಟ್ರೀಯ ಮಟ್ಟದ ಒಂದು ಅಂಗವೈಕಲ್ಯವನ್ನು ಗುರುತಿಸುವಂತಹ ಗುರುತಿನ ಚೀಟಿ. ಅದೇ ರೀತಿ ಸ್ವಾವಲಂಬನ್ ಕಾರ್ಡ್ .gov.in ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿ ಈ ಕಾರ್ಡ್ ಅನ್ನು ಪಡ್ಕೊಳ್ಳಿಕ್ಕೆ ಆಗುತ್ತೆ. ಅವಶ್ಯಕ ದಾಖಲೆಗಳನ್ನ ಅಲ್ಲಿ ಹಾಜರುಪಡಿಸಿ UDID ಕಾರ್ಡ್ ಇದ್ರೆ ದೇಶದಾದ್ಯಂತ ಆಟಿಸಮ್ ಇರುವಂತಹ ಮಗುವಿಗೆ ಎಲ್ಲ ರೀತಿಯ ಸರ್ಕಾರಿ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ನ್ಯಾಷನಲ್ ಟ್ರಸ್ಟ್ ನಿಂದ ಲೀಗಲ್ ಗಾರ್ಡಿಯನ್ಶಿಪ್ ಅಂತ ಹೇಳ್ತೇವೆ. ಅಂದ್ರೆ ಮಗ ವಯಸ್ಕನಾದ ನಂತರ ನೀವು ಕಾನೂನು ಪ್ರಕಾರ ಗಾರ್ಡಿಯನ್ ಆಗಬೇಕಾದ್ರೆ ಈ ಪ್ರಮಾಣ ಪತ್ರ ಅಗತ್ಯ ಇರುತ್ತೆ. ಹಾಗೆ ನ್ಯಾಷನಲ್ ಟ್ರಸ್ಟ್ಗೆ ಆನ್ಲೈನ್ ಮೂಲಕ ಅರ್ಜಿ ನೀಡಬಹುದು ಅಥವಾ ಕಚೇರಿಗೆ ಆಫ್ಲೈನ್ ಅರ್ಜಿಯನ್ನು ಕೂಡ ನೀಡಬಹುದು.
1: ಈ ಎಲ್ಲ ಸರ್ಟಿಫಿಕೇಟ್ಗಳನ್ನ ಪಡ್ಕೊಂಡ ನಂತರ ಪ್ರಮಾಣ ಪತ್ರ ಸಿಕ್ಕಿದ ಮೇಲೆ ಶಾಲೆ ಕಾಲೇಜಿನಲ್ಲಿ ಯಾವ ರೀತಿ ಸಹಾಯವನ್ನು ಅವರು ನಿರೀಕ್ಷೆ ಮಾಡ್ತಾರೆ, ಸಿಗುತ್ತೆ ಸಿಗಬೇಕು ಅಂತ ಅದ್ರ ಬಗ್ಗೆ ಹೇಳಿ.
0: ಶಿಕ್ಷಣ ಸಂಸ್ಥೆಗಳನ್ನು ಈ ರೀತಿಯ ವಿಶೇಷ ಚೇತನರಿಗೆ ಸಾಕಷ್ಟು ಅವಕಾಶಗಳನ್ನು ನೀಡಲೇಬೇಕು. ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಆದ್ರೆ ಹೆಚ್ಚುವರಿ ಸಮಯ ಕೊಡುವಂತದ್ದು ಇರಬಹುದು ಅಥವಾ ಪರೀಕ್ಷೆ ಬರೀಲಿಕ್ಕೆ ಸಹಾಯಕರನ್ನು ಅಗತ್ಯವಿದ್ರೆ ತರಗತಿಯಲ್ಲಿ ಕೊಡುವಂತದ್ದು ಇರಬಹುದು ಅಥವಾ ವಿಶೇಷ ಶಿಕ್ಷಕರನ್ನ ಅಂದ್ರೆ ಸ್ಪೆಷಲ್ ಎಜುಕೇಟರ್ಗಳ ಮೂಲಕ ಸಹಾಯವನ್ನು ಕೊಡುವಂತದ್ದು, ಕಟ್ಟಡ ಮತ್ತೆ ಯಾವುದು ಟಾಯ್ಲೆಟ್ ಇಂತಹ ಫೆಸಿಲಿಟಿಗಳನ್ನ ಸರಿಯಾಗಿ ಅವರಿಗೆ ಬಳಸಿಕೊಳ್ಳಿಕ್ಕೆ ಅವಕಾಶವನ್ನು ನೀಡುವಂತದ್ದು ಕೊಡಬೇಕು.
1: ಶುಲ್ಕದಲ್ಲಿ ರಿಯಾಯಿತಿ ಇತ್ಯಾದಿ ಎಲ್ಲ ಸೌಲಭ್ಯಗಳು
0: ಖಂಡಿತವಾಗಿ
1: ಈ ರೀತಿ ಎಲ್ಲ ಮಕ್ಕಳಿಗೆ ಅವರ ಒಂದು ಶಿಕ್ಷಣದ ಹಕ್ಕು ಇದ್ದೇ ಇರಬೇಕು. ಮತ್ತೆ ಏನಾದ್ರೂ ಅಡ್ಮಿಷನ್ಗೆ ನಿರಾಕರಣೆ ಮಾಡಿದ್ರೆ ಅಲ್ಲಿ ಬಹುಶಃ ಸಮಸ್ಯೆ ಆಗತ್ತಲ್ಲ.
0: ಹೌದು,
1: ಹಾಗಾಗಿ ದೂರು ಕೂಡ
0: ಸಲ್ಲಿಸುವಂತ ಅವಕಾಶಗಳು ಇವೆ. ಸ್ಟೇಟ್ ಕಮಿಷನ್ ಆಫ್ ಫಾರ್ ಡಿಸೆಬಿಲಿಟಿಗೆ ಕೊಡಬಹುದು.
1: ತುಂಬಾ ಧನ್ಯವಾದಗಳು ಸರ್, ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ. ನಮ್ಮ ಕೇಳುಗರ ಪರವಾಗಿ ವಕೀಲರಾದ ಕೃಷ್ಣ ಪ್ರಸಾದ್ ಅವರೇ, ನಿಮಗೆ ನಮಸ್ಕಾರ, ಧನ್ಯವಾದಗಳು.
0: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಮಡಿಕೇರಿ. ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
4: ಇಲ್ಲ, ಏನಿದೆ ಅಂತದ್ದು?
3: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ

0: ಅಗತ್ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
1: ಹೌದಾ, ಇಲ್ಲಿ ಪೇಪರ್ ಕೊಡು.
2: ಹಾ ಹೌದು, ನಮಗೂ ತಗೊಳ್ಳೋಣ. ಡಿಸಿ ಕನ್ವರ್ಟೆಡ್, ಡಿಟಿಸಿಪಿ ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
1: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900 1282
0: ಆರ್ 9606084066.
3: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್. ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
4: ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಮುತ್ತಪ್ಪ ದೇವಸ್ಥಾನ ಹತ್ತಿರ ಅಬಿ ಫಾಲ್ಸ್ ರಸ್ತೆ ಮಡಿಕೇರಿ. ಜುಲೈ 2026 ಪ್ರಾರಂಭವಾಗಲಿರುವ 6 ತಿಂಗಳ ಅವಧಿಯ ಡಿಪ್ಲೊಮೊ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ಗೆ ಅರ್ಜಿ ಆಹ್ವಾನಿಸಲಾಗಿದ್ದು, ಎಸ್ಎಸ್ಎಲ್ಸಿ ಮೇಲ್ಪಟ್ಟ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ತರಬೇತಿ ಅವಧಿಯಲ್ಲಿ ಪ್ರತಿ ತಿಂಗಳು 500 ರೂಪಾಯಿ ಶಿಷ್ಯ ವೇತನ ನೀಡಲಾಗುವುದು ಹಾಗೂ ಉಚಿತ ವಸತಿ ಸೌಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9661533922 9902188972.
5: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
0: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
4: ಎಸ್ಜಿಆರ್ಎಂಎಸ್ ಟ್ರಾವೆಲ್ಸ್ ಕುಶಾಲನಗರದ ವತಿಯಿಂದ ಇದೇ ತಾರೀಕು 5 ಕುಶಾಲನಗರದಿಂದ ತಿರುಪತಿ ಬಾಲಾಜಿ ದರ್ಶನ, ಕಾಳಹಸ್ತಿ ಪದ್ಮಾವತಿ ದೇವಸ್ಥಾನ, ಮಂತ್ರಾಲಯ ಗುರುರಾಯರ ಮಠ ದರ್ಶನ ಮಾಡಿಕೊಂಡು 8 ವಾಪಸ್ ಬರುವ ಪ್ಯಾಕೇಜ್ ಅನ್ನು ನೀಡಿದೆ. ಈ ಪ್ಯಾಕೇಜ್ ನಲ್ಲಿ ಊಟ, ತಿಂಡಿ, ವಸತಿ ಎಲ್ಲ ಒಳಗೊಂಡಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448071307 ಅಥವಾ 9483645377.
6: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ನ ಡಾಕ್ಟರ್ ಸತೀಶ್ ರಾವ್ ಏಕೆ, ಸೀನಿಯರ್ ಕನ್ಸಲ್ಟೆಂಟ್, ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಡಾಕ್ಟರ್, ಫ್ಯಾಟಿ ಲಿವರ್ ಅಂದ್ರೆ ಏನು ಮತ್ತು ಇದರ ಕಾರಣಗಳೇನು?
7: ಫ್ಯಾಟಿ ಲಿವರ್ ಅಂದ್ರೆ ಏನಂತ ಹೇಳಿದ್ರೆ, ನಮ್ಮ ಲಿವರ್ ಅಲ್ಲಿ ನಾರ್ಮಲ್ ಗಿಂತ ಜಾಸ್ತಿ ಫ್ಯಾಟ್ ಅಥವಾ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಆಗೋದನ್ನ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಮೋರ್ ದನ್ 5% ಫ್ಯಾಟ್ ಡೆಪಾಸಿಷನ್ ಜಾಸ್ತಿ ಆದಾಗ ಇದನ್ನು ನಾವು ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಇದಕ್ಕೆ ಮುಖ್ಯವಾದ ಕಾರಣಗಳು, ಒಂದು ಆಲ್ಕೋಹಾಲ್ ಆಗಿರ್ತದೆ, ಇದಲ್ಲದೆ ನಮ್ಮ ಮೆಟಾಬಾಲಿಕ್ ಅಸೋಸಿಯೇಟೆಡ್ ಡಿಸೀಸಸ್ ಅಂತ ಹೇಳ್ತೀವಿ. ಅಂದ್ರೆ ಮುಖ್ಯವಾಗಿ ಸ್ಥೂಲಕಾಯ, ಒಬೆಸಿಟಿ, ಬೊಜ್ಜು ಅಂತ ಹೇಳೋದು, ಅದು ಮುಖ್ಯವಾದ ಕಾರಣ. ಎರಡನೇದಾಗಿ, ನಮ್ಮ ಬಾಡಿಯಲ್ಲಿ ಶುಗರ್ ಇರುವಂತದ್ದು, ಬಿಪಿ ಇರುವಂತದ್ದು, ಥೈರಾಯ್ಡ್ ರಿಲೇಟೆಡ್ ಸಂಬಂಧಪಟ್ಟ ಕಾಯಿಲೆಗಳಿದ್ರು ಸಹ ಇದು ಸಹ ನಮ್ಮ ಲಿವರ್ ನಲ್ಲಿ ವಿಪರೀತ ಫ್ಯಾಟ್ ಡೆಪಾಸಿಷನ್ ಆಗಲಿಕ್ಕೆ ಕಾರಣ ಆಗುತ್ತದೆ. ಸೊ ಮುಖ್ಯವಾಗಿ ಹೇಳೋದಂದ್ರೆ ಬೊಜ್ಜು ಅಥವಾ ಒಬೆಸಿಟಿ ಮತ್ತು ಡಯಾಬಿಟಿಸ್ ಮುಖ್ಯವಾದ ಕಾರಣಗಳಾಗಿರ್ತದೆ, ಆಲ್ಕೋಹಾಲ್ ಬಿಟ್ರೆ.
6: ಥ್ಯಾಂಕ್ ಯು ಡಾಕ್ಟರ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-2555-000. ಸೇವ್ ದ ನಂಬರ್, ಸೇವ್ ಲೈವ್ಸ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು.
8: ಕೇಳುಗರೆ, ಇಂದು ಬೆಳಗ್ಗೆ 11 ನಮ್ಮ ನಿಲಯದಿಂದ ಕೇಳಲಿದ್ದೀರಿ, ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಕುರಿತು ಕರ್ನಾಟಕ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ ಇಂದು ಬೆಳಗ್ಗೆ 11. ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕಣ್ಣಿನ ಶುಷ್ಕತೆಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗಿನ ಮಾತುಕತೆ, ಬಳಿಕ ಹಿರಿಯರಲ್ಲಿ ಮೂಳೆ ಸವಿತ ಕುರಿತು ಡಾಕ್ಟರ್ ಪ್ರಸನ್ನಸಿಂಹ ಅವರೊಂದಿಗಿನ ಸಂದರ್ಶನವನ್ನು ಇಂದು ಮಧ್ಯಾಹ್ನ 12:35 ಕೇಳಲಿದ್ದೀರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ, ಸಮಯ 6:55 ಆಗಲಿದೆ. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಹೈಟೆಕ್ ಫರ್ನಿಚರ್ ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ನಿಧನ ಸುದ್ದಿ. ಕದನೂರು ಕರಳಾನ ಅಣ್ಣರ್ ಕಂಡ ಡಾಲಪ್ಪ ಗಣಪತಿ ಐಂಗ ಕೈಂಜೈರ್ಲು ಮರಣಪಟ್ಟಿತ್ತು. ಬಯತ್ತು 77 ಆಖಿರಿ ಕಾರ್ಯಾ ಇಂದು ಮಜ್ಜನ 3 ಗಂಟೆಕ್ಕೆ ಕದನೂರ್ಲು ನಡಪ. ಹಚ್ಚಿನಾಡು ಕಂಡಂಗಾಲ ನಿವಾಸಿ ಚಿಲ್ಲಂಡ ಗಣೇಶ್ ಉತ್ತಪ್ಪ ಅಂಗಡ ಪೊಣ್ಣು ಜಾನಕಿ ಐಂಗ ಮರಣಪಟ್ಟಿತ್ತು. ಬಯತ್ತು 68 ತಾಮನೆ ಚೌಕಿರ ಆಖಿರಿ ಕಾರ್ಯಾ ಇಂದು ಬೈಟು ಸ್ವಂತ ಮನೆಯಲ್ಲಿ. ಹೆರವನಾಡು ಗ್ರಾಮದ ಕಾಸ್ಪಡಿ ಬೆಳ್ಯವ ಅವರು ನಿನ್ನೆ ರಾತ್ರಿ ನಿಧನರಾದರು. ತವರು ಮನೆ ಪಳಂಗೋಟು, ವಯಸ್ಸು 93. ಅಂತ್ಯಕ್ರಿಯೆ ಇಂದು ಸ್ವಂತ ಮನೆಯಲ್ಲಿ ನಡೆಯಲಿದೆ. ಕೆ ಬೊಯ್ಕೇರಿ ಗ್ರಾಮದ ದಿವಂಗತ ಮಡಿವಾಳರ ರಂಗಯ್ಯ ಅವರ ಪುತ್ರ ವಿಜಯೇಂದ್ರ ಅವರು ನಿನ್ನೆ ನಿಧನರಾದರು. ವಯಸ್ಸು 50. ಅಂತ್ಯಕ್ರಿಯೆ ಇಂದು ಬೊಯ್ಕೇರಿ ಗ್ರಾಮದ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:02 ನಿಮಿಷಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು. ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಈ ಬೆಳಿಗ್ಗೆ 7:15 ಪ್ರಸಾರವಾಗುವ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಶಿಲ್ಪಾ ಬೊಮ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ವಿಷಯ ಸಿ ಹುಕ್ ಮತ್ತು ಎಸಿಸಿ ಎಚ್ಪಿಸಿ ಕೋರ್ಸ್ಗಳು.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
3: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳ್ಗೆ.

ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ರಾಜ್ಯವನ್ನು 2028ರೊಳಗೆ ಮಾದಕ ವ್ಯಸನ ಮುಕ್ತವಾಗಿಸಲು ಪ್ರತಿಜ್ಞೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು, ಮುಖ್ಯಮಂತ್ರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ನಾಗರಿಕರು ಕಡ್ಡಾಯವಾಗಿ ಅಗತ್ಯ ಮಾಹಿತಿ

0: ಒದಗಿಸಿ ಮುಖ್ಯ ಕಾರ್ಯದರ್ಶಿಯವರ ಮನವಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಬಿ ಜಿರಾಮ್ಜಿ ಯೋಜನೆ ಇಂದಿನಿಂದ ಜಾರಿ. ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ. ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯವನ್ನು 2028ರೊಳಗೆ ಮಾದಕ ವ್ಯಸನ ಮುಕ್ತ ಕರ್ನಾಟಕವಾಗಲು ನಾವು ಪ್ರತಿಜ್ಞೆ ಮಾಡಿದ್ದೇವೆ. ಮಾದಕ ವ್ಯಸನವನ್ನು ಸಮಾಜದಿಂದ ಮುಕ್ತ ಮಾಡಲು ಎಲ್ಲಾ ನಾಗರಿಕರು ಕೈಜೋಡಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದ್ದ ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಾಣಿಕೆ ವಿರೋಧಿ ದಿನ 2026ರ ಕಾರ್ಯಕ್ರಮವನ್ನು ಮಕ್ಕಳೊಂದಿಗೆ ಉದ್ಘಾಟಿಸಿ ಮಾತನಾಡಿದ ಅವರು, ಮಾದಕ ವಸ್ತುಗಳಿಂದ ಹೆಚ್ಚುತ್ತಿರುವ ಅಪಾಯವನ್ನು ತಡೆಗಟ್ಟಲು ಸರ್ಕಾರವು ಮಾದಕ ವಸ್ತು ವಿರೋಧಿ ಕಾರ್ಯಪಡೆಯನ್ನು ಸ್ಥಾಪಿಸಿದೆ ಎಂದರು. ಕಳೆದ 3 ವರ್ಷಗಳಲ್ಲಿ ಪೊಲೀಸ್ ಇಲಾಖೆ ದೊಡ್ಡ ಪ್ರಯತ್ನ ಮಾಡಿ 80 ಕೋಟಿ ವೆಚ್ಚದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು ನಾಶಪಡಿಸಿದೆ. ಈ ಕಾರ್ಯಕ್ಕೆ ಕೈಜೋಡಿಸಿದ ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳಿಗೆ ಹಾಗೂ ಸಹಾಯ ಮಾಡಿದ ಎಲ್ಲರಿಗೂ ಸರ್ಕಾರ ಅಭಿನಂದನೆ ಸಲ್ಲಿಸುತ್ತದೆ ಎಂದು ಅವರು ಹೇಳಿದರು. ಶರಾವತಿ ಪಂಪ್ ಸ್ಟೋರೇಜ್ ಗೋವಾ ತಮ್ನೇರ್ ಕಳಸಾ ಬಂಡೂರಿ ಮತ್ತು ಬಿಡಿಎ ಫೆರಿಫರಲ್ ರಿಂಗ್ ರಸ್ತೆ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮತ್ತು ಕೇಂದ್ರ ಅರಣ್ಯ ಇಲಾಖೆಗಳ ವಿವಿಧ ಹಂತಗಳಲ್ಲಿ ಬಾಕಿ ಇರುವ ಅರಣ್ಯ ಅನುಮತಿ ವಿಚಾರಗಳಲ್ಲಿ ತ್ವರಿತಗತಿಯಲ್ಲಿ ಕ್ರಮ ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಅರಣ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕೈಗಾರಿಕೆ ಹಾಗೂ ಗಣಿಗಾರಿಕೆ ಯೋಜನೆಗಳಿಗೆ ಅಗತ್ಯವಿರುವ ಎಲ್ಲಾ ಅನುಮತಿಗಳನ್ನು ನಿಗದಿತ ಕಾಲಮಿತಿಯೊಳಗೆ ನೀಡುವ ವ್ಯವಸ್ಥೆ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು. ಸಣ್ಣಪುಟ್ಟ ನೆಪಗಳನ್ನು ಮುಂದಿಟ್ಟು ಅವರಿಗೆ ತೊಂದರೆ ನೀಡಬಾರದು. ನಿಯಮಾನುಸಾರ ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಲು ಆದ್ಯತೆ ನೀಡಬೇಕು ಎಂದರು. ಪ್ರಸಕ್ತ ಸಾಲಿನ ಏಪ್ರಿಲ್ ಮತ್ತು ಮೇ ಮಾಹಿತಿ ಿಂದಾಗಿ ರೈತರು ತೋಟಗಳಲ್ಲಿ ಬೆಳೆದ ಅಡಿಕೆ ಮರಗಳು ನಾಶಗೊಂಡಿದ್ದು, ಈ ಸಂಬಂಧ ಬಾಧಿತ ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸುವಂತೆ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳು ನಿಯೋಗ ತೆರಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುವಂತೆ ರಾಜ್ಯ ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವರಾದ ಕೆಜೆ ಜಾರ್ಜ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಏರ್ಪಡಿಸಲಾಗಿದ್ದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಸಂಬಂಧ ಜಿಲ್ಲಾಡಳಿತದ ವತಿಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವ ಬಗ್ಗೆ ಮಾಹಿತಿ ಪಡೆದುಕೊಂಡಿರುವುದಾಗಿ ತಿಳಿಸಿದರು. ಸಂತ್ರಸ್ತರಿಗೆ ಮಾನವೀಯ ನೆಲೆಯಲ್ಲಿ ಪರಿಹಾರ ದೊರಕಿಸಿಕೊಡಿ ಎಂದು ಜಿಲ್ಲೆಯ ಜನಪ್ರತಿನಿಧಿಗಳು ಸಚಿವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಚಿವ ಕೆಜೆ ಜಾರ್ಜ್ ಅವರು ಮಾತನಾಡಿ, ಸಂತ್ರಸ್ತ ಕುಟುಂಬದವರಿಗೆ ತಕ್ಷಣದ ಪರಿಹಾರ ಕ್ರಮವನ್ನು ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ದೊರಕಿಸಿಕೊಡಬೇಕು. ಅಲ್ಲದೆ ಭಾಗಶಃ ಅಥವಾ ಪೂರ್ಣ ಪ್ರಮಾಣದ ಮನೆ ನಾಶಗೊಂಡವರ ಮಾಹಿತಿ ಪಡೆದು ಅವರಿಗೆ ಸಕಾಲದಲ್ಲಿ ಸೌಲಭ್ಯ ಒದಗಿಸಿಕೊಡುವಂತೆ ಸೂಚಿಸಿದರು. ಬೆಳಗಾವಿಯ ಕೃಷಿ ಇಲಾಖೆ ಹಾಗೂ ಮತ್ತಿಕೊಪ್ಪ ರಾಷ್ಟೀಯ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ರೈತರ ಸುಧಾರಿತ ಕೃಷಿಯ ಅನುಕೂಲಕ್ಕಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಜೂನ್ 1ರಿಂದ ಆಯೋಜಿಸಲಾಗಿದ್ದ ಖೇತ್ ಬಚಾವೋ ಅಭಿಯಾನವನ್ನು ಯಶಸ್ವಿಗೊಳಿಸಲಾಗಿದ್ದು, ಬೆಳಗಾವಿ ವಿಭಾಗ ಮಟ್ಟದಲ್ಲಿ ಸುಮಾರು 100 ಗ್ರಾಮ ಪಂಚಾಯಿತಿಗಳಲ್ಲಿ ಮಣ್ಣಿನ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ಸುಮಾರು 6,000ಕ್ಕೂ ಅಧಿಕ ಸಂಖ್ಯೆಯ ರೈತರು ಅಭಿಯಾನದ ಪ್ರಯೋಜನ ಪಡೆದುಕೊಂಡಿದ್ದಾರೆ. ಈ ಕುರಿತು ಆಕಾಶವಾಣಿಗಾಗಿ ಮತ್ತಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ಮಂಜುನಾಥ ಚೌರೆಡ್ಡಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಕಳೆದ ನಾವು ಜೂನ್ 1ನೇ ತಾರೀಕಿನಿಂದ ಜೂನ್ 30ನೇ ತಾರೀಕುವರೆಗೆ ಬೆಳಗಾವಿ ಜಿಲ್ಲೆಯಾದ್ಯಂತ ನಾವು ಕೀರ್ತಿ ಬಚಾವ್ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕೀರ್ತಿ ಬಚಾವ್ ಅಭಿಯಾನವನ್ನ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವ್ಯಾಪ್ತಿಗಳಾದಂತ ಬೆಳಗಾವಿ, ರಾಮದುರ್ಗ್, ಸವದತ್ತಿ, ಬೈಲೊಂಗಲ್, ಅನಾಪುರ್, ಎರಗಟ್ಟಿ, ಕಿತ್ತೂರ್ ತಾಲೂಕಿಗಳಲ್ಲಿ ಬರ್ತಕ್ಕಂತ ಪ್ರತಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ 2 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರಿಸುಮಾರು 2 ಪ್ರೋಗ್ರಾಮ್ಗಳನ್ನು ನಾವು ಮಾಡಿದ್ದೇವೆ. ಇವತ್ತು ಈ ಒಂದು ಅಭಿಯಾನವನ್ನು ಮುಕ್ತಾಯಗೊಂಡಿದ್ದೆ. ಈ ಒಂದು ಅಭಿಯಾನದಲ್ಲಿ ಪ್ರಮುಖವಾಗಿ ನಾವು ಸರಿಸುಮಾರು 6,000ಕ್ಕೂ ಮೇಲ್ಪಟ್ಟು ನಾವು ರೈತರ ಮನೆ ಬಾಗಿಲಿಗೆ ಈ ಒಂದು ಅಭಿಯಾನದಲ್ಲಿ ತಲುಪಿದ್ದೇವೆ. ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳನ್ನು ರೈತರಿಗೆ ವಿತರಿಸಿದ್ದೇವೆ.
0: ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್.

0: ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಕಡ್ಡಾಯವಾಗಿ ರಾಜ್ಯದ ನಾಗರಿಕರೆಲ್ಲರೂ ಅಗತ್ಯ ಮಾಹಿತಿ ಒದಗಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅವರು ಮನವಿ ಮಾಡಿದ್ದಾರೆ. ನಾಗರಿಕರು ಈ ಅರ್ಜಿಯನ್ನು ತುಂಬುವಾಗ ಯಾವುದೇ ವಿಷಯವಾಗಿ ಗೊಂದಲಗಳಿದ್ದರೆ ಪ್ರತಿಯೊಂದು ವಾರ್ಡ್ನಲ್ಲೂ ಸ್ಥಾಪಿಸಲಾಗಿರುವ ಸಿಟಿಜನ್ ಸರ್ವಿಸ್ ಸೆಂಟರ್ ಹಾಗೂ ವೋಟರ್ ಫೆಸಿಲಿಟೇಷನ್ ಸೆಂಟರ್ನಲ್ಲಿ ಮಾಹಿತಿ ಪಡೆದು ನಿಖರವಾಗಿ ಅರ್ಜಿಯನ್ನು ತುಂಬಬಹುದು. ಎಸ್ಐಆರ್ ಅರ್ಜಿಯನ್ನು ತುಂಬಿದರೆ ನಾವು ದೇಶದ ನಾಗರಿಕರಾಗಿದ್ದೇವೆ ಹಾಗೂ ದೇಶದ ಮತದಾರರಾದಂತೆ. ಹಾಗಾಗಿ ರಾಜ್ಯದ ಪ್ರತಿಯೊಬ್ಬ ನಾಗರಿಕರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಅರ್ಜಿಯನ್ನು ಸಲ್ಲಿಸುವಂತೆ ಅವರು ಕೋರಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನದ ಅಂಗವಾಗಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ನವನಗರದ ವಿವಿಧ ಮನೆಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ನಮೂನೆಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಪದ್ಮಶ್ರೀ ಪುರಸ್ಕೃತ ವೆಂಕಣ್ಣ ಸುಗತೇಕರ್ ಅವರ ನಿವಾಸಕ್ಕೂ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಮತದಾರರಿಗೆ ನಮೂನೆ ಭರ್ತಿ ಮಾಡುವ ವಿಧಾನ ಹಾಗೂ ಅಗತ್ಯ ದಾಖಲೆಗಳ ಕುರಿತು ಮಾಹಿತಿ ನೀಡಿ ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿ ಸಲ್ಲಿಸುವಂತೆ ಮನವಿ ಮಾಡಿದರು. ಮತದಾರರ ಪಟ್ಟಿಯಲ್ಲಿ ಹೆಸರುಗಳ ಪರಿಶೀಲನೆ, ತಿದ್ದುಪಡಿ, ಸೇರ್ಪಡೆ ಅಥವಾ ಬದಲಾವಣೆ ಅಗತ್ಯವಿದ್ದರೆ ಸಂಬಂಧಿತ ನಮೂನೆಗಳನ್ನು ಭರ್ತಿ ಮಾಡಿ ಸಲ್ಲಿಸುವಂತೆ ಸಾರ್ವಜನಿಕರಲ್ಲಿ ಅವರು ಕರೆ ನೀಡಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕ ಮಿಷನ್ ಗ್ರಾಮೀಣ ವಿಬಿಜಿರಾಮ್ಜಿ ಯೋಜನೆಯಡಿ ಅರ್ಹ ಗ್ರಾಮೀಣ ಅಕುಶಲ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ ಕಲ್ಪಿಸಲಾಗುವುದು ಎಂದು ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್ ಆಕಾಶ್ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲೆಯ ಎಲ್ಲ ಅನುಷ್ಠಾನ ಅಧಿಕಾರಿಗಳು, ಪಿಡಿಒಗಳು ಹಾಗೂ ತಾಂತ್ರಿಕ ಸಿಬ್ಬಂದಿಗಳ ಒಂದು ದಿನದ ವಿಬಿಜಿರಾಮ್ಜಿ ಯೋಜನೆ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ವಿಬಿಜಿರಾಮ್ಜಿ ಯೋಜನೆ ಇಂದಿನಿಂದ ಅನುಷ್ಠಾನಗೊಳ್ಳಲಿದೆ. ಸ್ವಯಂ ಪ್ರೇರಿತವಾಗಿ ಅಕುಶಲ ಕೆಲಸಕ್ಕಾಗಿ ಬೇಡಿಕೆ ಸಲ್ಲಿಸುವ ಗ್ರಾಮೀಣ ವಯಸ್ಕ ಸದಸ್ಯರ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 125 ದಿನಗಳ ಕಡ್ಡಾಯ ಉದ್ಯೋಗ ಖಾತ್ರಿಯನ್ನು ಈ ಯೋಜನೆಯಡಿ ನೀಡಲಾಗುವುದು. ಸಮಗ್ರ ಡಿಜಿಟಲ್ ವ್ಯವಸ್ಥೆ ಮೂಲಕ ಆಡಳಿತದ ಹೊಣೆಗಾರಿಕೆ ಮತ್ತು ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಆಧುನೀಕರಿಸುವುದು ಈ ಯೋಜನೆಯ ದೃಷ್ಟಿಕೋನವಾಗಿದೆ. ಕೃಷಿ ಕಾಲದಲ್ಲಿ ಕೃಷಿ ಕಾರ್ಮಿಕರ ಸಮರ್ಪಕ ಲಭ್ಯತೆಗೆ ಸುಗಮಗೊಳಿಸಲು ಯೋಜನೆಯಡಿ 60 ದಿನಗಳ ಕಾಲ ವಿರಾಮ ನೀಡುವ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ಎಂದರು. ನಾಡಿನ ಖ್ಯಾತ ಹಾಗೂ ಅಂತಾರಾಷ್ಟೀಯ ಖ್ಯಾತಿಯ ಚಿತ್ರಕಲಾವಿದ, ರೈತ ಸಂಘ ಹಾಗೂ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತ ಹಾಸನದ ಕೆಟಿ ಶಿವಪ್ರಸಾದ್ ಬೆಂಗಳೂರಿನಲ್ಲಿ ನಿಧನರಾದರು. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಮೂತ್ರಪಿಂಡ ಸಮಸ್ಯೆಯಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಅವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇತ್ತೀಚೆಗೆ ದೀರ್ಘ ಶಸ್ತ್ರಚಿಕಿತ್ಸೆಗೂ ಅವರು ಒಳಗಾಗಿದ್ದರು. ಭಾರತದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟ ಚಳವಳಿಯು ಯಾವುದೇ ನಿರ್ದಿದ್ದ ಸಂಘರ್ಷವಲ್ಲ, ಇದು ತಮ್ಮ ಸರ್ವಸ್ವವನ್ನು ದೇಶಕ್ಕಾಗಿ ಧಾರೆಯೆರೆದ ತ್ಯಾಗಿಗಳ ನೇತೃತ್ವದಲ್ಲಿ ನಡೆದ ಜನಸಂಗ್ರಾಮ. ಸಾಮಾನ್ಯ ಜನರೇ ಸೈನಿಕರೂ ಆಗಿ ದೇಶದ ಪರ ಹೋರಾಡಿದ ಅಪರೂಪದ ಇತಿಹಾಸವಾಗಿದೆ. ಧಾರವಾಡದಲ್ಲಿ ಅಂತಹ ಹೋರಾಟದ ಸಂದರ್ಭದಲ್ಲಿ 1921 ಜುಲೈ 1 ನಡೆದ ಸರಾಯಿ ವಿರೋಧಿ ಪ್ರತಿಭಟನೆಯಲ್ಲಿ ಬ್ರಿಟಿಷರ ಗೋಲಿಬಾರಿಗೆ ತುತ್ತಾಗಿ 3 ಪ್ರಾಣತೆತ್ತರು. ಆ ಹುತಾತ್ಮರ ಹೋರಾಟಕ್ಕೆ ಈಗ 105 ವರ್ಷದ ನೆನಪು. ಇದರ ಅಂಗವಾಗಿ ಇಂದು ಧಾರವಾಡದ ಜಕಣಿಬಾವಿ ರಸ್ತೆಯಲ್ಲಿರುವ ಹುತಾತ್ಮರ ಸ್ಮಾರಕಕ್ಕೆ ಗೌರವ ಸಲ್ಲಿಸಿ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು, ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಸೇರಿದಂತೆ ಹಲವರು ಪಾಲ್ಗೊಳ್ಳುತ್ತಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಇತಿಹಾಸ ಪ್ರಾಧ್ಯಾಪಕರಾದ ಡಾ ಬಸವರಾಜ ಅಕ್ಕಿ.
3: ಭಾರತದ ಸ್ವಾತಂತ್ರ್ಯ ಹೋರಾಟದ 1920 ಅಸಹಕಾರ ಚಳವಳಿ ಅಂಗವಾಗಿ ಸರ್ಕಾರಿ ಶಾಲೆಗಳನ್ನು, ನ್ಯಾಯಾಲಯಗಳನ್ನು, ವಿದೇಶಿ ವಸ್ತ್ರಗಳನ್ನು ಬಹಿಷ್ಕರಿಸುವುದು, ಮದ್ಯದ ಅಂಗಡಿಗಳನ್ನು ಪಿಕೆಟಿಂಗ್ ಮಾಡಲು ಆದೇಶಿಸಿತು. ಅದರಂತೆ ಜುಲೈ 1, 1921 ಧಾರವಾಡದ ಹೃದಯ ಭಾಗದ ಇಂದಿನ ಸುಭಾಷ್ ರಸ್ತೆಯ ಸಮೀಪದಲ್ಲಿದ್ದ ಮದ್ಯದ ಅಂಗಡಿಯ ಮೇಲೆ ಸತ್ಯಾಗ್ರಹಿಗಳು ಮುತ್ತಿಗೆ ಹಾಕಿ ಬೆಂಕಿ ಹಚ್ಚಿದ್ರು. ಇದರಿಂದ ಕೋಪಗೊಂಡ ಪೊಲೀಸರು ಗುಂಡು ಹಾರಿಸಿದ್ದರಿಂದ 3 ಹೋರಾಟಗಾರರಾದ ಮಲಿಕ್ ಸಾಬ್ ಅಲಿಯಾಸ್ ಮದನ್ ಸಾಬ್, ಗೌಸು ಸಾಬ್ ಅಲಿಯಾಸ್ ಖಾದರ್ ಸಾಬ್ ಮತ್ತು ಅಬ್ದುಲ್
2: ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯವನ್ನು 2028 ಮಾದಕ ವ್ಯಸನ ಮುಕ್ತವಾಗಿಸಲು ಪ್ರತಿಜ್ಞೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು, ಮುಖ್ಯಮಂತ್ರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ನಾಗರಿಕರು ಕಡ್ಡಾಯವಾಗಿ ಅಗತ್ಯ ಮಾಹಿತಿ

0: ಮಾಹಿತಿ ಒದಗಿಸಿ ಮುಖ್ಯ ಕಾರ್ಯದರ್ಶಿಯವರ ಮನವಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಬಿಜಿ ರಾಮ್ಜಿ ಯೋಜನೆ ಇನ್ನಿಂದ ಜಾರಿ. ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ಸಿಹಕ್ ಮತ್ತು ACC HPC ಕೋರ್ಸ್ಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಶಿಲ್ಪಾ ಬೊಮ್ರಿ, ಸೈಂಟಿಸ್ಟ್ ಸಿಡ್ಯಾಕ್ ಬೆಂಗಳೂರು.
4: ಇವತ್ತಿನ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಶ್ರೋತೃಗಳೇ. ಸಿಹಕ್ ಹಾಗೂ ACC HPC ಕೋರ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಸಿಹಕ್ನ ಒಬ್ಬ ತಜ್ಞರು ಶಿಲ್ಪಾ ಬೊಮ್ರಿ, ಸೈಂಟಿಸ್ಟ್ ಸಿಡ್ಯಾಕ್ ಬೆಂಗಳೂರು. ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ.
5: ಧನ್ಯವಾದಗಳು.
4: ಮೊದಲಿಗೆ ಸಿಹಕ್ ಹೀಗಂದ್ರೆ ಏನು?
5: ಸಿಹಕ್ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ ಕೌಶಲ್ಯ ಹೊಂದಿದ ಯುವಕರನ್ನು ತಯಾರಿಸುವ ಒಂದು ವಿಶೇಷ ಕಾರ್ಯಕ್ರಮವಾಗಿದೆ. ಭಾರತ ಸರ್ಕಾರದ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಈ ಕ್ಷೇತ್ರವನ್ನು ಸ್ಥಾಪಿಸಿದೆ. ಇದರ ಮುಖ್ಯ ಉದ್ದೇಶ HPC ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು, ಸಂಶೋಧಕರು, ಶಿಕ್ಷಕರು ಹಾಗೂ ವೃತ್ತಿಪರರಿಗೆ ಭೀತಿ ನೀಡುವುದು. ದ ಸೆಂಟರ್ ಏಮ್ಸ್ ಟು ಕ್ರಿಯೇಟ್ ಸ್ಕಿಲ್ಡ್ ಮ್ಯಾನ್ ಪವರ್ ವಿತ್ ನಾಲೆಜ್ ಅಂಡ್ ಪ್ರೊಫಿಷಿಯನ್ಸಿ ಇನ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಥ್ರೂ ಇಟ್ಸ್ ಅಡ್ವಾನ್ಸ್.
4: ಹೇಳುವಾಗ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಂತ ಹೇಳಿದ್ರಿ, ಅಂದ್ರೆ HPC, ಹಾಗಂದ್ರೆ ಏನು, ಯಾಕೆ ಇದು ಮುಖ್ಯ ಆಗುತ್ತೆ?
5: High performance computing refers to the use of powerful computers and parallel processing techniques to solve large and complex computational problems. It plays a crucial role in areas such as weather forecasting, artificial intelligence, healthcare, scientific research, engineering simulations, cyber security, finance. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಬಳಸಲಾಗುತ್ತದೆ. ತಂತ್ರಜ್ಞಾನ ಬೆಳೆಯುತ್ತಿರುವಂತೆ HPC ತಜ್ಞರ ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ.
4: ಸಿಂಪಲ್ ಆಗಿ ಹೇಳ್ಬೇಕಂದ್ರೆ HPC ಅಂದ್ರೆ ಬಹಳ ಶಕ್ತಿಶಾಲಿ ಕಂಪ್ಯೂಟರ್ ಗಳನ್ನ ಬಳಸಿಕೊಂಡು ದೊಡ್ಡ ಹಾಗೂ ಕಷ್ಟದ ಸಮಸ್ಯೆಗಳನ್ನ ವೇಗವಾಗಿ ಪರಿಹರಿಸೋ ತಂತ್ರಜ್ಞಾನ ಅಂತ ಹೇಳ್ತಾ ಇದ್ರು. ಈ ACC HPC ಕೋರ್ಸ್ ಬಗ್ಗೆ ಮತ್ತಷ್ಟು ವಿವರವಾಗಿ ಹೇಳ್ಬೋದು ನಮ್ಮ ಶ್ರೋತೃಗಳಿಗೆ?
5: ಖಂಡಿತ. ACC HPC ಕೋರ್ಸ್ ಒಂದು ವಿಶೇಷ ತರಬೇತಿ ಕಾರ್ಯಕ್ರಮವಾಗಿದೆ. ಇದು ಈ ಕೋರ್ಸ್ ಅಲ್ಲಿ ವಿದ್ಯಾರ್ಥಿಗಳು ಲಿನಕ್ಸ್, ಪ್ಯಾರಲ್ ಪ್ರೋಗ್ರಾಮಿಂಗ್, ಕ್ಲಸ್ಟರ್ ಕಂಪ್ಯೂಟಿಂಗ್, ಪರ್ಫಾರ್ಮೆನ್ಸ್ ಆಪ್ಟಿಮೈಸೇಷನ್ ಮತ್ತು ಹೀಗೆ ವಿವಿಧ HPC ಅಪ್ಲಿಕೇಶನ್ಸ್ ಮತ್ತು ಮುಖ್ಯವಾದ ವಿಶೇಷಗಳನ್ನು ಕಲಿಯುತ್ತಾರೆ. ಅದಲ್ಲದೆ ಉದ್ಯಮಿಗೆ ಬೇಕಾಗಿರುವ ಪ್ರಾಯೋಗಿಕ ಕೌಶಲ್ಯಗಳನ್ನು ಅವರು ಪಡೆಯುತ್ತಾರೆ. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅವರಿಗೆ. HPC ಅಪ್ಲಿಕೇಶನ್ ಹೆಂಗ್ ಡೆವಲಪ್ ಮಾಡೋದು ಯೂಸಿಂಗ್ ದೀಸ್ ಆಲ್ ಟೆಕ್ನಾಲಜೀಸ್ ಅವರಿಗೆ ಕಲಿತಾರೆ. ಅದರಲ್ಲಿ ಮುಂದಿನ HPC ಬ್ಯಾಚ್ July 20th ದೇಶಾದ್ಯಂತ ನಮ್ಮ ಸಿಡ್ಯಾಕ್ 12 ಕೇಂದ್ರಗಳಲ್ಲಿ ಆರಂಭವಾಗಲಿದೆ ಮತ್ತು ಡಿಸೆಂಬರ್ ವರೆಗೆ ನಡೆಯಲಿದೆ. ಇದು ಈ ಕೋರ್ಸ್ NCVT ಸರ್ಟಿಫೈಡ್. NCVT ಅಂತಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್. ಇದು ಒಂದು ರೆಗ್ಯುಲೇಟರಿ ಬಾಡಿ ವೇರ್ ಇಟ್ ಸ್ಟ್ಯಾಂಡರ್ಡೈಸ್ ಹೌ ದ ಎಜುಕೇಶನ್ ಸ್ಟ್ಯಾಂಡರ್ಡ್ಸ್ ಹ್ಯಾಸ್ ಟು ಬಿ ಫಾಲೋಡ್, ಹೌ ವಿ ಹ್ಯಾವ್ ಟು ಫಾಲೋ ದೀಸ್ ಆಲ್ ನಾರ್ಮ್ಸ್. ಕೋರ್ಸ್ ಮುಗಿದ ಮೇಲೆ ಸ್ಟೂಡೆಂಟ್ಸ್ ಗೆ ಏನ್ ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಎಂಪ್ಲಾಯ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಇದರಲ್ಲಿ ಅಳವಡಿಸಿಕೊಂಡಿದ್ದಾರೆ.
4: ಒಟ್ಟಿನಲ್ಲಿ ಈ ಕೋರ್ಸ್ ಮಾಡಿದ ತಕ್ಷಣ ನಮ್ಮ ವಿದ್ಯಾರ್ಥಿಗಳು ಉದ್ಯೋಗವನ್ನ ಖಂಡಿತವಾಗ್ಲಿ ಪಡ್ಕೊಳ್ಳೋ

0: ಬಹುದು. ಅದಕ್ಕೆ ಬೇಕಾದಂತಹ ತರಬೇತಿಯನ್ನ, ಕೌಶಲ್ಯ ತರಬೇತಿಯನ್ನ ಈ ಪ್ರೋಗ್ರಾಂ ಮೂಲಕ ಅವರಿಗೆ ನೀಡಲಾಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಹಾಗೆ ಕೇಳುಗರೆ, ಈಗ ತಾನೆ ಕೇಳಿದ್ರಲ್ಲ, ಮುಂದಿನ ACC HPC ಬ್ಯಾಚ್ ಜುಲೈ 20ರಂದು ತರಬೇತಿ ನಡೆಯಲಿದೆ. ದೇಶಾದ್ಯಂತ 12 ಸಿಡ್ಯಾಕ್ ಕೇಂದ್ರಗಳಲ್ಲಿ ಈ ಕೋರ್ಸ್ ಗಳು ಆರಂಭವಾಗಲಿದೆ. ಇನ್ನು ಈ ಕೋರ್ಸ್ ಬಗ್ಗೆ ಹೇಳಿದ್ರಿ, ಯಾವಾಗ ಆರಂಭ ಆಗತ್ತೆ ಅಂತ ಕೂಡ ಹೇಳಿದ್ರಿ. ಈ ಕೋರ್ಸ್ ಜಾಯಿನ್ ಆಗ್ಲಿಕ್ಕೆ ಏನಾದ್ರೂ ಶುಲ್ಕ ಇದೆಯಾ, ಫೀಸ್ ಏನು?
1: ಯಾವ ಶುಲ್ಕ ಇಲ್ಲ. ಈ ಕೋರ್ಸ್ ಒಂದು ಪ್ರಮುಖ ವಿಶೇಷ ಏನಂದ್ರೆ, ಯಾವುದು ರಿಜಿಸ್ಟ್ರೇಷನ್ ಫೀ ಅಥವಾ ಟ್ರೈನಿಂಗ್ ಫೀ ಇಲ್ಲ. ಇದು SC ST ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತು ವುಮನ್ ಹಾಗೂ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳೆಲ್ಲರಿಗೂ ಕೋರ್ಸ್ ಸಂಪೂರ್ಣ ಉಚಿತವಾಗಿದೆ. ಇದಲ್ಲದೆ ಅರ್ಹ SC ST ಕ್ಯಾಂಡಿಡೇಟ್ಸ್ ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ ಹಾಗೂ ಎನಿ ಕ್ಯಾಟಗರಿ ವುಮನ್ ಅಭ್ಯರ್ಥಿಗಳಿಗೆ ಕೋರ್ಸ್ ಅವಧಿಯಲ್ಲಿ ಪ್ರತಿ ತಿಂಗಳು 10,000 ಸ್ಟೈಫಂಡ್ ನೀಡಲಾಗುತ್ತೆ. ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಕೋರ್ಸ್ ಉಚಿತವಾಗಿದೆ, ಆದ್ರೆ ಸ್ಟೈಫಂಡ್ ಇರುವುದಿಲ್ಲ.
0: ಕೇಳಿದರೆ ಗಮನಿಸಿ, SC ST ವೀಕರ್ ಸೆಕ್ಷನ್ ಹಾಗೂ ಎಲ್ಲಾ ವರ್ಗದ ಮಹಿಳಾ ವಿದ್ಯಾರ್ಥಿಗಳಿಗೆ ಕೋರ್ಸ್ ಉಚಿತವಾಗಿದೆ. ಹಾಗೆ 10,000 ಪ್ರತಿ ತಿಂಗಳು ಮೇಲ್ ಅಭ್ಯರ್ಥಿಗಳಿಗೆ ಕೋರ್ಸ್ ಮಾತ್ರ ಉಚಿತವಾಗಿದೆ, ಅವರಿಗೆ ಸ್ಟೈಫಂಡ್ ನೀಡೋದಿಲ್ಲ. ಈ ಕೋರ್ಸ್ಗೆ ಸೇರ್ಕೊಳ್ಳಿಕ್ಕೆ ಏನ್ ಅರ್ಹತೆಯನ್ನ ಹೊಂದಿರಬೇಕು, ಯಾವ ಪದವಿಯನ್ನ ಪಡ್ಕೊಂಡಿರ್ಬೇಕು ನಮ್ಮ ವಿದ್ಯಾರ್ಥಿಗಳು?
1: ಅರ್ಹತೆ ಏನ್ ಇರ್ಬೇಕಂತಂದ್ರೆ, BBTech ಯಾವುದೇ ಬ್ರಾಂಚ್ ಆಗಿರ್ಬಹುದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬಹುದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬಹುದು, ಸಿವಿಲ್ ಮೆಕ್ಯಾನಿಕಲ್ ಗ್ರಾಜ್ಯುಯೇಷನ್ ಆಗಿರ್ಬೇಕು. MSc ಮತ್ತೆ BSc ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಮ್ಯಾಥಮೆಟಿಕ್ಸ್ ಮತ್ತೆ ಸ್ಟಾಟ್ಸ್ ಅರ್ಹತರು ಇದ್ದಾರೆ. MCA ಪೋಸ್ಟ್ ಗ್ರಾಜ್ಯುಯೇಟ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡಿ ಈ ಕೋರ್ಸ್ ತಗೋಬಹುದು.
0: ಸಿಹಕ್ ಭಾರತದ ತಂತ್ರಜ್ಞಾನ ಅಭಿವೃದ್ಧಿಗೆ ಸಹಾಯ ಮಾಡ್ತಿದ್ಯಾ?
1: ಖಂಡಿತ. ಸಿಹಕ್ ಸಪೋರ್ಟ್ಸ್ ದ ಡೆವಲಪ್ಮೆಂಟ್ ಆಫ್ ಸ್ಕಿಲ್ ವರ್ಕ್ ಫೋರ್ಸ್ ಕೇಪೇಬಲ್ ಆಫ್ ಲಿವರೇಜಿಂಗ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಟೆಕ್ನಾಲಜೀಸ್ ಫಾರ್ ಇನೋವೇಷನ್ ಅಂಡ್ ರಿಸರ್ಚ್ ಬೈ ಆಫರಿಂಗ್ ಸ್ಪೆಷಲೈಸ್ಡ್ ಟ್ರೈನಿಂಗ್ ಅಂಡ್ ಕೊಲಾಬರೇಷನ್ಸ್ ವಿತ್ ಅಕಾಡೆಮಿಕ್ ಅಂಡ್ ಇಂಡಸ್ಟ್ರಿ ಪಾರ್ಟ್ನರ್ಸ್. ಇಟ್ ಹೆಲ್ಪ್ಸ್ ಇನ್ ಸ್ಟ್ರೆಂಥನಿಂಗ್ ದ ಕಂಟ್ರೀಸ್ ಕೇಪಬಿಲಿಟೀಸ್ ಇನ್ ಡಿಜಿಟಲ್ ಟೆಕ್ನಾಲಜೀಸ್ ಅಂಡ್ ಸೈಂಟಿಫಿಕ್ ಕಂಪ್ಯೂಟಿಂಗ್.
0: ಸಿಹಕ್ ಮೂಲಕ HPC ಮತ್ತು ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ ಕೌಶಲ್ಯ ಹೊಂದಿದ ಮಹಾಸಂಪನ್ಮೂಲವನ್ನ ಸಿದ್ಧಪಡಿಸಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಶಿಕ್ಷಣ ಸಂಸ್ಥೆಯ ಮತ್ತು ಇಂಡಸ್ಟ್ರಿ ಜೊತೆಗೂಡಿ ಕೆಲಸ ಮಾಡಿ ದೇಶದ ಟೆಕ್ನಾಲಜಿ ಮತ್ತು ರಿಸರ್ಚ್ ಸಾಮರ್ಥ್ಯವನ್ನ ಹೆಚ್ಚಿಸೋದಿಕ್ಕೆ ಸಹಾಯ ಮಾಡ್ತಾ ಇದೆ ಸಿಹಕ್ ಅಂತ ಹೇಳ್ತಾ ಇದ್ದಾರೆ ಶಿಲ್ಪಾ ಬೊಂಬ್ರಿ ಅವರು, ಸೈಂಟಿಸ್ಟ್. ಇನ್ನು ಶಿಲ್ಪಾ ಬೊಂಬ್ರಿ ಅವರೇ, ACC HPC ಕೋರ್ಸ್ ಮುಗಿಸಿದ ನಂತರ ಏನು ಕರಿಯರ್ ಆಪರ್ಚುನಿಟೀಸ್ ನಮ್ಮ ಅಭ್ಯರ್ಥಿಗಳಿಗೆ ಇದೆ? ಈ ಕೋರ್ಸ್ ಮುಗಿದ ನಂತರ ಕಾರ್ಯಕ್ರಮದಲ್ಲಿ ಒಂದು ಅವರಿಗೆ ಕ್ಲಿಯರ್ ಪಿಕ್ಚರ್ ಕೊಡೋದಾದ್ರೆ, ಈ ಕೋರ್ಸ್ ಗಳನ್ನ ಮಾಡಿದ ನಂತರ ಅವರಿಗೆ ಏನು ಅವಕಾಶಗಳು ಸಿಗತ್ತೆ?
1: ಈ ಕೋರ್ಸ್ ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳು ಅವಕಾಶಗಳನ್ನು ಪಡೆಯಬಹುದು. ಯಾವ ಯಾವ್ದಂದ್ರೆ, HPC ಇಂಜಿನಿಯರಿಂಗ್, ರಿಸರ್ಚ್ ಅಸೋಸಿಯೇಟ್, ಸಾಫ್ಟ್ವೇರ್ ಡೆವಲಪರ್, ಡೇಟಾ ಸೈಂಟಿಸ್ಟ್, AI ಇಂಜಿನಿಯರಿಂಗ್, ಕಂಪ್ಯೂಟೇಶನಲ್ ಸೈಂಟಿಸ್ಟ್, ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಷಲಿಸ್ಟ್. ಈ ಅವಕಾಶಗಳು ಹೆಲ್ತ್ ಕೇರ್, ಏರೋಸ್ಪೇಸ್, ಫೈನಾನ್ಸ್, ಮ್ಯಾನುಫ್ಯಾಕ್ಚರಿಂಗ್, ಅಕಾಡೆಮಿಕ್ ಇನ್ಸ್ಟಿಟ್ಯೂಟ್ ಹಾಗೂ ಗವರ್ಮೆಂಟ್ ರಿಸರ್ಚ್ ಲ್ಯಾಬ್ ಅಲ್ಲಿ ಲಭ್ಯವಿರುತ್ತದೆ.
0: ನೀವೇನಾದ್ರೂ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಷಲಿಸ್ಟ್ ಆಗಿನು ಹೋಗ್ಬಹುದು ಅಂತ ಅಲ್ಲಿಗೆ ನಿಲ್ಸಿದೆ. ನನ್ನ ಮುಂದಿನ ಪ್ರಶ್ನೆ ಖಂಡಿತ ಆಗಿತ್ತು, ಇವೆಲ್ಲ ಎಲ್ಲಿ ಸಿಗತ್ತೆ, ಎಲ್ಲಿ ಈ ಅವಕಾಶಗಳು ಇದೆ ಅಂತ ನೀವೇ ಅದಕ್ಕೆ ಉತ್ತರವನ್ನ ಕೊಟ್ರಿ. ಕೇಳಿದ್ರೆ ಹೆಲ್ತ್ ಕೇರ್ ಆಗಿರ್ಬಹುದು, ಏರೋಸ್ಪೇಸ್ ಫೀಲ್ಡ್ ಅಲ್ಲಿ ಆಗಿರ್ಬಹುದು, ಫೈನಾನ್ಸ್ ಅಲ್ಲಿ ಆಗಿರ್ಬಹುದು, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬಹುದು, ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್, ಹಾಗೇನೆ ಗವರ್ನಮೆಂಟ್ ಸೆಕ್ಟರ್ ಅಲ್ಲಿ ಕೂಡ ರಿಸರ್ಚ್ ಲ್ಯಾಬ್ ಗಳಲ್ಲಿ ಕೆಲಸವನ್ನ ಮಾಡಬಹುದು ಈ ತರಬೇತಿಯನ್ನ ಹೊಂದಿದವರು ಅಂತ ಹೇಳ್ತಾ ಇದ್ದಾರೆ ಶಿಲ್ಪಾ ಬೊಂಬ್ರಿ ಅವರು. ಶಿಲ್ಪಾ ಬೊಂಬ್ರಿ ಅವರೇ, ಕಾರ್ಯಕ್ರಮವನ್ನ ಮುಗಿಸುವ ಸಮಯ ಆಯ್ತು. ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ ಏನು?
1: ವಿದ್ಯಾರ್ಥಿಗಳಿಗೆ ಮತ್ತು ವೃತ್ತಿಪರರಿಗೆ ಇದು ಒಂದು ಒಳ್ಳೆ ಅವಕಾಶ. ತಂತ್ರಜ್ಞಾನ ಕೌಶಲ್ಯ ಕಲಿಯಲು ಉತ್ತಮ ಅವಕಾಶವಿದ್ದು, ಅದಲ್ಲದೆ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಒಂದು ವೇಗವಾಗಿ ಬೆಳೆಯುತ್ತಿರುವ ಕ್ಷೇತ್ರವಾಗಿದೆ ಮತ್ತು ಭವಿಷ್ಯದಲ್ಲಿ ಇದರ ಬೇಡಿಕೆ ಇನ್ನೂ ಹೆಚ್ಚಾಗಲಿದೆ. ಇದರ ಮೇಲೆ ಕೆಲಸ ಮಾಡೋ ವ್ಯಕ್ತಿಗಳು ಬೇಕು. ಡಿಜಿಟೈಸೇಷನ್ ಅಷ್ಟು ಆಗ್ತಾ ಇದೆ, ಟೆಕ್ನಾಲಜಿ ಅಸ್ ಅಡ್ವಾನ್ಸ್ ಆಗಿ ಚೇಂಜ್ ಆಗ್ತಾ ಇದೆ. ಸೊ ಇದರ ಬಳಕೆ ಅಲ್ಲಿ ನಮ್ಗೆ ಈಗ ಸ್ಕಿಲ್ಡ್ ಮ್ಯಾನ್ ಪವರ್ ಬೇಕು. ಹೋಗ್ತಾ ಹೋಗ್ತಾ ಅವಶ್ಯಕತೆ ಜಾಸ್ತಿ ಆಗುತ್ತೆ. ಐ ಎನ್ಕರೇಜ್ ಸ್ಟೂಡೆಂಟ್ಸ್ ಅಂಡ್ ಪ್ರೊಫೆಷನಲ್ಸ್ ಲೈಕ್ ಟು ಎಕ್ಸ್ಪ್ಲೋರ್ ದಿಸ್ ಪ್ರೋಗ್ರಾಮ್ ಅಂಡ್ ಟೇಕ್ ಅಡ್ವಾಂಟೇಜ್ ಆಫ್ ದ ಲರ್ನಿಂಗ್ ಅಪರ್ಚುನಿಟಿ ಆಫರ್ಡ್ ಥ್ರೂ ಸಿಹಕ್ ಬೈ ಸಿಡ್ಯಾಕ್.
0: ಸಿಡ್ಯಾಕ್ ನಲ್ಲಿ ನಡೀತಾ ಇರುವಂತಹ ಸಿಹಕ್ ಹಾಗೂ HPC ಕೋರ್ಸ್ ಗಳನ್ನ ನೀವು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಬೇಡಿಕೆ ಇದೆ. ಈ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿರುವಂತಹ ಅಭ್ಯರ್ಥಿಗಳ ಬೇಡಿಕೆ ಹೆಚ್ಚಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಸೈಂಟಿಸ್ಟ್ ಈ ಶಿಲ್ಪಾ ಬೊಂಬ್ರಿ ಅವರು. ಹಾಗಾಗಿ ಅವಕಾಶ ನಿಮ್ಮ ಕೈಯಲ್ಲಿದೆ, ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ಅನ್ನೋದು ಕೂಡ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ.

0: ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನು ನೀಡಿದ ಶಿಲ್ಪಾ ಬೊಮ್ರಿ, ಸೈಂಟಿಸ್ಟ್ ಇ ಸಿರಾಕ್ ಬೆಂಗಳೂರು, ನಿಮಗೆ ಧನ್ಯವಾದಗಳು, ನಮಸ್ಕಾರ.
1: ಧನ್ಯವಾದಗಳು, ನಮಸ್ಕಾರ.
2: ಸಿಹಕ್ ಮತ್ತು ಎಸಿಸಿ ಎಚ್ಪಿಸಿ ಕೋರ್ಸ್ಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಶಿಲ್ಪಾ ಬೊಮ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ.

0: ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ PG ಸರ್ಟಿಫಿಕೇಟ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ, ಸಮಯ 7:28:30.
3: ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
4: At Coorg Institute of Technology, Ponnampete, Kodagu. Admissions are now open for Artificial Intelligence and Data Science, Artificial Intelligence and Machine Learning, Civil Engineering, Computer Science Engineering, Electronics and Communication, Mechanical Engineering and Computer Science with Cyber Security. Scholarships available for meritorious and economically weak students. And also best sports facilities available. Call 9611-55457.
5: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
6: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
7: ಸುಳ್ಯದ ಕೆವಿಜಿ ಐಟಿಐನಲ್ಲಿ 2026-27 ಸಾಲಿನ ಎಲೆಕ್ಟ್ರಾನಿಕ್, ಮೆಕ್ಯಾನಿಕ್, ಎಲೆಕ್ಟ್ರಿಷಿಯನ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾ ಅರ್ಹತೆ, SSLC ಪಾಸ್. ಮಾಹಿತಿಗಾಗಿ ಕರೆ ಮಾಡಲು ಮೊಬೈಲ್ ಸಂಖ್ಯೆ 7760240537.
8: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 to September 14. 5,000 ರೂಪಾಯಿ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
9: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
10: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
11: ಮಡಿಕೇರಿಯ ಜಿಪಿ ಮೊಬೈಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಆಫರ್. ವಾಷಿಂಗ್ ಮಿಷಿನ್ ಗಳು 11,500 ರುಪೀಸ್ ಹಾಗೂ 24-inch ಸ್ಮಾರ್ಟ್ ಟಿವಿ 8,500 ರುಪೀಸ್ ನಿಂದ ಆರಂಭ. ನಮ್ಮಲ್ಲಿ ಪ್ರಖ್ಯಾತ ಬ್ರ್ಯಾಂಡ್ ಗಳಾದ IFB, LG, ವೋಲ್ಟಾಸ್, ಬಾಷ್ ಹಾಗೂ ಇಂಟೆಕ್ಸ್ ನ ಟಿವಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ವಾಟರ್ ಪ್ಯೂರಿಫೈಯರ್ ಮತ್ತು ಎಂಐನ ಮೊಬೈಲ್ ಆಕ್ಸೆಸರೀಸ್ ಮತ್ತು ಸ್ಮಾರ್ಟ್ ಟಿವಿಗಳು ಲಭ್ಯ. ಸುಜಾತ, ಪ್ರೆಸ್ಟೀಜ್, ಫಿಲಿಪ್ಸ್ ಬ್ರ್ಯಾಂಡ್ ನ ಹೋಮ್ ಅಪ್ಲಯನ್ಸಸ್ ಲಭ್ಯವಿದೆ. ಈ ಎಲ್ಲಾ ಪ್ರಾಡಕ್ಟ್ ಗಳು ಆಫರ್ ಪ್ರೈಸ್ ನಲ್ಲಿ. ಕೂಡಲೇ ಸಂಪರ್ಕಿಸಿ ಜಿಪಿ ಮೊಬೈಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಆಪೋಸಿಟ್ BSNL ಆಫೀಸ್, ಕೊಯ್ನೂರ್ ರೋಡ್, ಮಡಿಕೇರಿ.
12: ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಬೈಪಾಸ್ ರೋಡ್ ಗುಣಿಗಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ಗಳು.

0: ಪೈಪ್ಗಳು ಹಾಗೂ ಇರಿಗೇಷನ್ ಮೋಟಾರ್ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
1: ಆಂಟೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
2: ಇದೊಂದು ಪ್ರಕಟಣೆ. 2026 ಸಾಲಿನಲ್ಲಿ ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ವತಿಯಿಂದ ಪ್ರತಿ ವರ್ಷ ಡಿಸೆಂಬರ್ 3 ಆಚರಿಸಲಾಗುವ ವಿಶ್ವ ವಿಕಲಚೇತನರ ದಿನಾಚರಣೆಯ ಸಮಾರಂಭದಲ್ಲಿ ವಿಕಲಚೇತನರ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರಿಗೆ ರಾಷ್ಟ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲು ಅರ್ಜಿಗಳನ್ನು ಆಹ್ವಾನಿಸಿರುತ್ತಾರೆ. ಅರ್ಜಿ ನಮೂನೆಗಳನ್ನು ಜಿಲ್ಲಾಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ದ್ವಿ ಪ್ರತಿಗಳಲ್ಲಿ ದಿನಾಂಕ 20 ಒಳಗಾಗಿ ಕಚೇರಿಗೆ ಸಲ್ಲಿಸಬೇಕು. ಹೆಚ್ಚಿನ ಮಾರ್ಗದರ್ಶನಕ್ಕಾಗಿ ಇಲಾಖೆಯ ವೆಬ್ಸೈಟ್ನಲ್ಲಿ ಪಡೆಯಬಹುದಾಗಿದೆ. ಹಾಗೆ ಕರೆ ಮಾಡಲು ದೂರವಾಣಿ ಸಂಖ್ಯೆ 08272829289 ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಮಡಿಕೇರಿ ಕೊಡಗು ಜಿಲ್ಲೆ ಪ್ರಕಟಣೆ ತಿಳಿಸಿದೆ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ, ಕಂಪನಾಂಕ 103.1 ಮೆಗಾಹರ್ಟ್ಸ್. ಸಮಯ 7:34 ಆಗಲಿದೆ. ಇನ್ನು ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು.

0: ಸಮಯ ಸರಿಯಾಗಿ 7:34. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆ, ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಕೇಳುವರೆ, ಇದೇ ಶುಕ್ರವಾರ ಜುಲೈ 3 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ HP ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 4888. STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 3 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಇರಾನ್ ಅಧ್ಯಕ್ಷರೊಂದಿಗೆ ಮಹತ್ವದ ದೂರವಾಣಿ ಸಂಭಾಷಣೆ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಏಷ್ಯಾ ಸಂಘರ್ಷ ಹಿನ್ನೆಲೆ ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿ ವಿಸ್ತರಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದ ಗ್ರಾಮೀಣ ಭಾರತದಾದ್ಯಂತ ವಿಬಿಜಿ ರಾಮ್ಜಿ ಕಾಯ್ದೆ 2025 ಜಾರಿ. ಭಾರತಕ್ಕೆ ಇಂದಿನಿಂದ 3 ದಿನ ಜಪಾನ್ ಪ್ರಧಾನಿ ಭೇಟಿ. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. 3-0 ಗೋಲುಗಳಿಂದ ಮಣಿಸಿದ ಫ್ರಾನ್ಸ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಇರಾನ್ ಅಧ್ಯಕ್ಷ ಡಾಕ್ಟರ್ ಮಸೌದ್ ಪೆಜಸ್ಕಿಯಾನ್ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದರು. ಮಾತುಕತೆಯ ಸಮಯದಲ್ಲಿ ಅಧ್ಯಕ್ಷ ಪೆಜಸ್ಕಿಯಾನ್ ಅವರು ಪಶ್ಚಿಮ ಏಷ್ಯಾದಲ್ಲಿನ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಮುಂದಿನ ಮಾರ್ಗದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿವರಿಸಿದರು. ಪ್ರಧಾನಿಯವರು ಈ ತಿಳುವಳಿಕೆಯನ್ನು ಸ್ವಾಗತಿಸಿದರು ಮತ್ತು ಎಲ್ಲಾ ಸಮಸ್ಯೆಗಳನ್ನು ಸಂವಾದ ಮತ್ತು ರಾಜತಾಂತ್ರಿಕತೆಯ

0: ಮೂಲಕ ಪರಿಹರಿಸಬೇಕು ಎಂಬ ಭಾರತದ ಸ್ಥಿರ ನಿಲುವನ್ನು ಪುನರುಚ್ಚರಿಸಿದರು. ಈ ಪ್ರದೇಶದಲ್ಲಿ ಶಾಶ್ವತ ಶಾಂತಿ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ವಾಣಿಜ್ಯ ವಹಿವಾಟುಗಳ ಸ್ವಾತಂತ್ರ್ಯವನ್ನು ರಕ್ಷಿಸಲು ನಿರಂತರ ಪ್ರಯತ್ನಗಳ ಅಗತ್ಯವನ್ನು ಅವರು ಪುನರುಚ್ಚರಿಸಿದರು. ಇರಾನ್ ಅಧ್ಯಕ್ಷರು ಸಂಭಾಷಣೆಯ ಸಮಯದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಪ್ರಾದೇಶಿಕ ಸಹಕಾರವನ್ನು ಬೆಂಬಲಿಸುವಲ್ಲಿ ಪ್ರಧಾನಿ ಮೋದಿಯವರ ವೈಯಕ್ತಿಕ ಪಾತ್ರವನ್ನು ಶ್ಲಾಘಿಸಿದರು. ಭಾರತದಲ್ಲಿನ ಇರಾನ್ ರಾಯಭಾರ ಕಚೇರಿಯ ಪ್ರಕಾರ ಸಂಭಾಷಣೆಯ ಸಮಯದಲ್ಲಿ ಅಧ್ಯಕ್ಷ ಪಜಿಷ್ಕಿಯನ್ ಭಾರತದಲ್ಲಿ ಬ್ರಿಕ್ಸ್ ಇಂಧನ ಸಚಿವರ ಸಭೆಯ ಯಶಸ್ವಿ ಯೋಜನೆ ಮತ್ತು ಆತಿಥ್ಯದ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದರು. ಬ್ರಿಕ್ಸ್ನಂತಹ ಬಹುಪಕ್ಷೀಯ ಚೌಕಟ್ಟುಗಳೊಳಗೆ ಇರಾನ್ ಮತ್ತು ಭಾರತದ ನಡುವಿನ ಸಹಕಾರ ವಿಸ್ತರಿಸುತ್ತಲೇ ಇರುತ್ತದೆ ಎಂದು ಅವರು ಆಶಿಸಿದರು. ಭಾರತದೊಂದಿಗಿನ ಸಂಬಂಧಗಳನ್ನು ಬಲಪಡಿಸುವ ಮತ್ತು ಗಾಢಗೊಳಿಸುವ ಇರಾನ್ ಬದ್ಧತೆಯನ್ನು ಒತ್ತಿ ಹೇಳಿದ ಇರಾನ್ ಅಧ್ಯಕ್ಷರು, ಎರಡೂ ದೇಶಗಳ ನಡುವಿನ ಸಂಬಂಧಗಳು ದೀರ್ಘಕಾಲದ ಐತಿಹಾಸಿಕ ಪರಂಪರೆ ಮತ್ತು ಪರಸ್ಪರ ಗೌರವದ ಮೇಲೆ ಸ್ಥಾಪಿತವಾಗಿವೆ ಎಂದು ಹೇಳಿದರು. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಸಂಘರ್ಷದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿಯನ್ನು ವಿಸ್ತರಿಸಿದೆ. ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಪರಿಣಾಮವಾಗಿ ಉಂಟಾದ ಅಡೆತಡೆಯಿಂದಾಗಿ ತಾತ್ಕಾಲಿಕ ಮತ್ತು ಉದ್ದೇಶಿತ ಪರಿಹಾರವಾಗಿ ಕೇಂದ್ರವು ನಿನ್ನೆಯವರೆಗೆ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿಯನ್ನು ನೀಡಿತ್ತು. ಈ ಅವಧಿಯಲ್ಲಿ ಭಾರತೀಯ ಪೆಟ್ರೋಲಿಯಂ ಕಂಪನಿಗಳು ಎಲ್ಪಿಜಿ ಉತ್ಪಾದನೆಯತ್ತ ಗಮನ ಹರಿಸಲು ಕೇಳಲಾಗಿರುವುದರಿಂದ ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಕೆಮಿಕಲ್ಗಳು ಸಾಕಷ್ಟು ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಈ ವಿನಾಯಿತಿಯನ್ನು ನೀಡಲಾಗಿದೆ. ಭಾರತದ ಉತ್ಪಾದನಾ ವಲಯವನ್ನು ಬೆಂಬಲಿಸಲು ಸರ್ಕಾರ ಬದ್ಧವಾಗಿದೆ. ಪ್ಲಾಸ್ಟಿಕ್ಗಳು, ಪ್ಯಾಕೇಜಿಂಗ್, ಜವಳಿ, ಔಷಧಗಳು, ರಾಸಾಯನಿಕಗಳು, ಆಟೋಮೋಟಿವ್ ಘಟಕಗಳು ಮತ್ತು ಇತರ ಉತ್ಪಾದನಾ ವಿಭಾಗಗಳು ಸೇರಿದಂತೆ ಪೆಟ್ರೋಕೆಮಿಕಲ್ ಫೀಡ್ ಸ್ಟಾಕ್ ಮತ್ತು ಮಧ್ಯಂತರಗಳನ್ನು ಅವಲಂಬಿಸಿರುವ ವ್ಯಾಪಕ ಶ್ರೇಣಿಯ ವಲಯಗಳಿಗೆ ವಿನಾಯಿತಿ ಪ್ರಯೋಜನವನ್ನು ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ಗಾಗಿ ಗ್ಯಾರಂಟಿ ಕಾಯ್ದೆ 2025 ಇಂದಿನಿಂದ ಜಾರಿಗೆ ಬರಲಿದೆ. ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆಯು ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ ಹೊಸ ಚೌಕಟ್ಟಿನ ಕಾರ್ಯಾಚರಣೆಗಾಗಿ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳ ನಿಬಂಧನೆಯನ್ನು ಮಾಡಲಾಗಿದೆ. ವಿಬಿಜಿ ರಾಮ್ಜಿ ಕಾಯ್ದೆಯು 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ 2005 ಬದಲಾಯಿಸುತ್ತದೆ. ಹೊಸ ಕಾಯ್ದೆಯು ಶಾಸನಬದ್ಧ ಉದ್ಯೋಗ ಖಾತರಿಯನ್ನು ಹಣಕಾಸು ವರ್ಷದಲ್ಲಿ 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಈ ವರ್ಧಿತ ಉದ್ಯೋಗ ಖಾತರಿಯು ಗ್ರಾಮೀಣ ಅಭಿವೃದ್ಧಿಯ ವೇಗವನ್ನು ಬೆಂಬಲಿಸಲು, ಹೆಚ್ಚಿನ ಆದಾಯ ಭದ್ರತೆಯನ್ನು ಒದಗಿಸಲು ಮತ್ತು ಗ್ರಾಮೀಣ ಕುಟುಂಬಗಳನ್ನು ಸಬಲೀಕರಣಗೊಳಿಸಲು ಉದ್ದೇಶಿಸಲಾಗಿದೆ. ಈ ಕಾಯ್ದೆಯು ಸಕಾಲಿಕ, ಪಾರದರ್ಶಕ ಮತ್ತು ಜವಾಬ್ದಾರಿಯುತ ವೇತನ ಪಾವತಿಗಳಿಗೆ ಬಲವಾದ ಒತ್ತು ನೀಡುತ್ತದೆ. ಹೊಸ ಕಾಯ್ದೆಯು ನಿಗದಿತ ಸಮಯದೊಳಗೆ ಕೆಲಸ ಒದಗಿಸದಿದ್ದರೆ ನಿರುದ್ಯೋಗ ಭತ್ಯೆಯನ್ನು ಸಹ ಒದಗಿಸುತ್ತದೆ. ವಿಕಸಿತ ಭಾರತ ಜಿ ರಾಮ್ಜಿ ಅನುಷ್ಠಾನದ ಕುರಿತು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಯಾವುದೇ ಅರ್ಹ ಗ್ರಾಮೀಣ ಕಾರ್ಮಿಕನು ಒಂದು ದಿನವೂ ಕೆಲಸವಿಲ್ಲದೆ ಇರಬಾರದು ಎಂದು ಹೇಳಿದ್ದಾರೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ನಿಕಟ ಸಮನ್ವಯದೊಂದಿಗೆ ಹೊಸ ಚೌಕಟ್ಟಿಗೆ ಸುಗಮ ಪರಿವರ್ತನೆಯನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರವು ಎಲ್ಲ ಆಡಳಿತಾತ್ಮಕ, ಹಣಕಾಸು ಮತ್ತು ತಾಂತ್ರಿಕ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಸಾಕಷ್ಟು ಹಣಕಾಸು ಸಂಪನ್ಮೂಲಗಳನ್ನು ಲಭ್ಯವಾಗುವಂತೆ ಮಾಡಲಾಗಿದೆ. ಅನುಷ್ಠಾನ ವ್ಯವಸ್ಥೆಗಳು ಸಂಪೂರ್ಣವಾಗಿ ಜಾರಿಯಲ್ಲಿವೆ ಮತ್ತು ಪ್ರಗತಿಯಲ್ಲಿರುವ ಕೆಲಸಗಳು ಯಾವುದೇ ಅಡೆತಡೆಯಿಲ್ಲದೆ ಮುಂದುವರಿಯುತ್ತವೆ. 125 ದಿನಗಳ ವೇತನ ಉದ್ಯೋಗದ ವರ್ಧಿತ ಖಾತರಿಯು ಗ್ರಾಮೀಣ ಜೀವನೋಪಾಯವನ್ನು ಬಲಪಡಿಸುತ್ತದೆ ಮತ್ತು ವಿಕಸಿತ ಭಾರತದ ದೃಷ್ಟಿಕೋನವನ್ನು ವೇಗಗೊಳಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರು 3 ದಿನಗಳ ಭಾರತ ಭೇಟಿಗಾಗಿ ಇಂದು ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ಅವರು ಪ್ರಮುಖವಾಗಿ 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಶೃಂಗಸಭೆಯು ಉಭಯ ದೇಶಗಳಿಗೆ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಅವಕಾಶ ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ

0: ಮಾತುಕತೆ ನಡೆಸಲಿದ್ದಾರೆ. ಇದು ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಇದು ಭಾರತ ಜಪಾನ್ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಎರಡೂ ದೇಶಗಳ ಹಂಚಿಕೆಯ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಾರ್ಷಿಕ ಅಮರನಾಥ ಯಾತ್ರೆಗೆ ಹೆಚ್ಚಿನ ಭದ್ರತೆ ಕಲ್ಪಿಸಲಾಗಿದೆ. ಸುಮಾರು 55,000 ಯಾತ್ರಾರ್ಥಿಗಳಿಗೆ ವಸತಿ ಸೇರಿದಂತೆ ಎಲ್ಲಾ ಅಗತ್ಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ನಾಳೆಯಿಂದ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಭಕ್ತರ ಮೊದಲ ತಂಡ ಹೊರಡಲಿದೆ. ಅಮರನಾಥ ದೇಗುಲ ಮಂಡಳಿಯ ಅಧ್ಯಕ್ಷರೂ ಆಗಿರುವ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರು ಬೆಳಗ್ಗೆ 4 ಗಂಟೆಗೆ ಮೊದಲ ಬೆಂಗಾವಲು ಪಡೆಯನ್ನು ಉದ್ಘಾಟಿಸಲಿದ್ದಾರೆ. 57 ದಿನಗಳ ಯಾತ್ರೆಯು ಇದೇ 3ರಂದು ಅನಂತನಾಗ್ನಲ್ಲಿರುವ ಸಾಂಪ್ರದಾಯಿಕ ನುನ್ವಾನ್ ಪಹಲ್ಗಾಮ್ ಮಾರ್ಗ ಮತ್ತು ಗಂಡೇರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ ಮಾರ್ಗದ ಮೂಲಕ ಪ್ರಾರಂಭವಾಗುತ್ತದೆ. ಯಾತ್ರಿಕರು ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿ ಮೂಲಕ ಮಾತ್ರ ಪ್ರಯಾಣಿಸಬೇಕು ಮತ್ತು ಮೊಘಲ್ ರಸ್ತೆ ಮತ್ತು ಧಾರ್ ರಸ್ತೆಯಂತಹ ಪರ್ಯಾಯ ಮಾರ್ಗಗಳಲ್ಲಿ ಯಾತ್ರಾ ಸಂಚಾರಕ್ಕೆ ಅವಕಾಶವಿರುವುದಿಲ್ಲ. ಬೆಳಗ್ಗೆ 6ರಿಂದ 8 ಗಂಟೆಯವರೆಗೆ ಲಖನ್ಪುರಕ್ಕೆ. ಉತ್ತರ ಪ್ರದೇಶ ಸರ್ಕಾರವು ಸೇವೆಯಲ್ಲಿರುವ ಶಿಕ್ಷಕರಿಗೆ ಪ್ರತ್ಯೇಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಇಟಿ ನಡೆಸಲು ನಿರ್ಧರಿಸಿದೆ. ಯುಪಿಟಿಇಟಿ 2026ರ ಪರಿಶೀಲನಾ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸಭೆಯಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈಗಾಗಲೇ ಸೇವೆಯಲ್ಲಿರುವ ಶಿಕ್ಷಕರಿಗೆ ಪ್ರತ್ಯೇಕ ಟಿಇಟಿ ನಡೆಸುವಂತೆ ಉತ್ತರ ಪ್ರದೇಶ ಶಿಕ್ಷಣ ಸೇವಾ ಆಯ್ಕೆ ಆಯೋಗಕ್ಕೆ ನಿರ್ದೇಶನ ನೀಡಿದರು. ಸುಪ್ರೀಂಕೋರ್ಟ್ ಪರೀಕ್ಷೆಯನ್ನು ಕಡ್ಡಾಯಗೊಳಿಸಿರುವುದರಿಂದ ಸೇವೆಯಲ್ಲಿರುವ ಶಿಕ್ಷಕರಿಗೆ ಉದ್ಯೋಗ ಮತ್ತು ಬಡ್ತಿಗೆ ಸಮಾನ ಅವಕಾಶ ನೀಡಬೇಕು. ಅವಕಾಶದ ಕೊರತೆಯಿಂದಾಗಿ ಯಾವುದೇ ಶಿಕ್ಷಕರು ತೊಂದರೆಗಳನ್ನು ಎದುರಿಸುವುದಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಅವರು ಹೇಳಿದ್ದಾರೆ. ಟಿಇಟಿ ಪರೀಕ್ಷೆಯು ಗುರುವಾರದಿಂದ ಜುಲೈ 4ರವರೆಗೆ ರಾಜ್ಯದ 60 ಜಿಲ್ಲೆಗಳ 955 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಯಲಿದೆ. ಸುಮಾರು 20 ಲಕ್ಷ ಆಕಾಂಕ್ಷಿಗಳು ಪರೀಕ್ಷೆಯನ್ನು ತೆಗೆದುಕೊಳ್ಳುವ ನಿರೀಕ್ಷೆ ಇದೆ. 29ನೇ ರಾಷ್ಟೀಯ ಇ ಆಡಳಿತ ಸಮ್ಮೇಳನ ಇಂದು ಜೈಪುರದಲ್ಲಿ ಆರಂಭವಾಗಲಿದೆ. 2 ದಿನಗಳ ಈ ಸಮ್ಮೇಳನ ರಾಜಸ್ಥಾನ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನಡೆಯಲಿದ್ದು ಆಡಳಿತ ಸುಧಾರಣೆಗಳು ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮತ್ತು ರಾಜಸ್ಥಾನ ಸರ್ಕಾರ ಜಂಟಿಯಾಗಿ ಆಯೋಜಿಸುತ್ತಿವೆ. ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ನಡೆದ 32ನೇ ಸುತ್ತಿನ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಫ್ರಾನ್ಸ್ ಸ್ವೀಡನ್ ತಂಡವನ್ನು 3-0 ಗೋಲುಗಳಿಂದ ಸೋಲಿಸಿ 16ನೇ ಸುತ್ತಿಗೆ ಪ್ರವೇಶಿಸಿತು. ಎಂಬಪ್ಪೆ 2 ಗೋಲುಗಳನ್ನು ಗಳಿಸುವ ಮೂಲಕ ವಿಶ್ವಕಪ್ನಲ್ಲಿ ಅವರ ವೈಯಕ್ತಿಕ ಗೋಲುಗಳ ಸಂಖ್ಯೆಯು 18ಕ್ಕೆ ಏರಿತು. ಇದಕ್ಕೂ ಮೊದಲು ಅಮೆರಿಕದ ಟೆಕ್ಸಾಸ್ನಲ್ಲಿ ನಾರ್ವೆ ಐವರಿ ಕೋಸ್ಟ್ ಅನ್ನು 2-1 ಗೋಲುಗಳಿಂದ ಸೋಲಿಸಿ 16ನೇ ಸುತ್ತಿಗೆ ಮುನ್ನಡೆಯಿತು. ನಾರ್ವೆ ಈಗ ಇದೇ ಭಾನುವಾರ ರಾತ್ರಿ 16ನೇ ಸುತ್ತಿನಲ್ಲಿ ಬ್ರೆಜಿಲ್ ಅನ್ನು ಎದುರಿಸಲಿದೆ. ಇಂಗ್ಲೆಂಡ್ ಇಂದು ಡಿಆರ್ ಕಾಂಗೊ ವಿರುದ್ದ ಸೆಣಸಲಿದೆ. ಪಂದ್ಯವು ಭಾರತೀಯ ಕಾಲಮಾನ ರಾತ್ರಿ 9:30ಕ್ಕೆ ಆರಂಭವಾಗಲಿದೆ. ಇದೇ 5ರಿಂದ 18ರವರೆಗೆ ನಡೆಯಲಿರುವ ಬೆಲ್ಜಿಯಂ ಪ್ರವಾಸಕ್ಕಾಗಿ ಹಾಕಿ ಇಂಡಿಯಾ 22 ಸದಸ್ಯರ ಭಾರತೀಯ 21 ವರ್ಷದೊಳಗಿನವರ ಜೂನಿಯರ್ ಪುರುಷರ ಹಾಕಿ ತಂಡವನ್ನು ಪ್ರಕಟಿಸಿದೆ. ನೂತನವಾಗಿ ನೇಮಕಗೊಂಡ ಕೋಚ್ ಫ್ರೆಡ್ರಿಕ್ ಸೋಯಸ್ ಅವರ ನೇತೃತ್ವದಲ್ಲಿ ಈ ಪ್ರವಾಸವು ಈ ವರ್ಷದ ಕೊನೆಯಲ್ಲಿ ನಡೆಯಲಿರುವ FIH ಹಾಕಿ ಪುರುಷರ ಜೂನಿಯರ್ ಏಷ್ಯಾ ಕಪ್ಗೆ ಮುಂಚಿತವಾಗಿ ಪ್ರಮುಖ ಪೂರ್ವಸಿದ್ಧತಾ ಹಂತವಾಗಿ ಕಾರ್ಯನಿರ್ವಹಿಸುತ್ತದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇರಾನ್ ಅಧ್ಯಕ್ಷರೊಂದಿಗೆ ಮಹತ್ವದ ದೂರವಾಣಿ ಸಂಭಾಷಣೆ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಏಷ್ಯಾ ಸಂಘರ್ಷ ಹಿನ್ನೆಲೆ ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿ ವಿಸ್ತರಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದ ಗ್ರಾಮೀಣ ಭಾರತದಾದ್ಯಂತ ವಿಬಿಜಿ ರಾಮ್ಜಿ ಕಾಯ್ದೆ 2025 ಜಾರಿ. ಭಾರತಕ್ಕೆ ಇಂದಿನಿಂದ 3 ದಿನ ಜಪಾನ್ ಪ್ರಧಾನಿ ಭೇಟಿ. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ವೀಡನ್ ತಂಡವನ್ನು 3-0 ಗೋಲುಗಳಿಂದ ಮಣಿಸಿದ ಫ್ರಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45:35. ನಿಧನ ಸುದ್ದಿ. ಬಿರ್ನಾಣಿ ಕಳಕೂರು ಕಾರಳನ ಕುಪ್ಪಳ ಮೇಡ ಬೆಳ್ಯಪ್ಪ ಮಣಿ ಎಂಗ ನಿನಾಂದು ಮರಣಪಟ್ಟಿತು. 91 ಬೈತ್ರ ಕುಪ್ಪಳ ಮೇಡ ಮಣಿ ಬೆಳ್ಯಪ್ಪ ಎಂಡ ಆಖಿರಿ ಕಾರ್ಯ ಇಂದು ಮಜ್ಜನತ್ರ ಮೀದ ಸ್ವಂತ ಮನೆಯಲ್ಲಿ ನಡಪಂದು ಒಕ್ಕಕರ ಅರ್ಚಿಟ್ಟಿತು. 13 ಕಾರಳನ ಅಣ್ಣರ್ಕಂಡ ಡಾಲಪ್ಪ ಗಣಪತಿ ಎಂಗ ಕೈಂಜೈರ್ಲು ಮರಣಪಟ್ಟಿತು. 77 ಬೈತ್ರ ಅಣ್ಣರ್ಕಂಡ ಡಾಲಪ್ಪ ಗಣಪತಿ ಎಂಗಡ ಆಖಿರಿ ಕಾರ್ಯ ಇಂದು ಮಜ್ಜನ 3 ಗಂಟೆಗೆ 13ರಲ್ಲಿ ನಡಪ. ಹಚ್ಚಿನಾಡು ಕಂಡಂಗಾಲ ನಿವಾಸಿ ಚಿಲ್ಲಂಡ ಗಣೇಶ್ ಉತ್ತಪ್ಪ ಐಂಡ ಪೊನ್ನು ಜಾನಕಿ ಐಂಗ ಮರಣಪಟ್ಟಿತು. 68 ಬೈತ್ರ ಚಿಲ್ಲಂಡ ಜಾನಕಿ ಐಂಡ ತಾಮನೆ ಚೋಕಿರ

0: ಅಧಿಕಾರಿಯ ಇಂದು ಬೈಟು ಸ್ವಂತ ಮನೆಯಲ್ಲಿ ನಡಪ. ಹೆರವನಾಡು ಗ್ರಾಮದ ಕಾಸ್ಪಡಿ ಬಿಳ್ಯವ ಅವರು ನಿನ್ನೆ ರಾತ್ರಿ ನಿಧನರಾದರು. 93 ವರ್ಷ ಪ್ರಾಯದ ಕಾಸ್ಪಡಿ ಬಿಳ್ಯವ ಅವರ ತವರು ಮನೆ ಪಳಂಗೋಟು. ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಗೆ ಸ್ವಂತ ಮನೆಯಲ್ಲಿ ನಡೆಯಲಿದೆ. ಕೆ ಬೈಕೇರಿ ಗ್ರಾಮದ ದಿವಂಗತ ಮಡಿವಾಳರ ರಂಗಯ್ಯ ಅವರ ಪುತ್ರ ವಿಜಯೇಂದ್ರ ಅವರು ನಿನ್ನೆ ನಿಧನರಾದರು. 50 ವರ್ಷ ಪ್ರಾಯದ ಮಡಿವಾಳರ ರಂಗಯ್ಯ ಅವರ ಮಗ ವಿಜಯೇಂದ್ರ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಕೆ ಬೈಕೇರಿ ಗ್ರಾಮದ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ.
1: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
2: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
1: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
2: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
3: ರೀ, ಇವತ್ತು ನ್ಯೂಸ್ ಪೇಪರ್ ನೋಡಿದ್ರಾ?
4: ಇಲ್ಲ, ಎಲ್ಲಿದೆ ಅಂತದ್ದು?
3: ಮೈಸೂರಿನ NH-275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
4: ಹೌದಾ? ಇಲ್ಲಿ ಪೇಪರ್ ಕೊಡು.
5: ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
3: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
4: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
3: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
4: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
3: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
4: 80% ಸಾಲ ಸೌಲಭ್ಯ ಸಿಗುತ್ತೆ.
3: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
4: 9900092
3: ಆರ್ 9606084066.
6: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
7: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
8: ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದನೇ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್, ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
7: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
9: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
8: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
9: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
10: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
11: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಔಸವಾರ್, ಎರಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
6: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
12: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಆಫರ್. 50,000 ರೂಪಾಯಿ ಖರೀದಿಗೆ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಗೆ 2-ಡೋರ್ ವಾಟ್ರೋಪ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾಟ್ರೋಪ್ ಫ್ರೀ. ಪ್ರತಿ ಖರೀದಿಗೂ ಗಿಫ್ಟ್, ಸುಲಭ ಕಂತಿನ ಇಎಂಐ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್, ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
13: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
14: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
15: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
16: ಸುದ್ದಿ ಸಮಾಚಾರ ಓದಿಂಡುಳು ಮಲ್ಲೆಂಗಡ ಜಾಗೃತಿ ಅಯ್ಯಪ್ಪ. ಹೆಬ್ಬಾಗಿಲುಳು ಸರ್ಕಾರಿ ಮಾದರಿ ಪ್ರೈಮರಿ ಸ್ಕೂಲ್ ಕಳಿಪರಂಬಲು ಪುದ್ಯದಾಯಿತು 20 ಲಕ್ಷ ರೂಪಾಯಿ ಖರ್ಚು ಮಾಡಿಂಡುಳು. ಗ್ಯಾಲರಿ ನಿರ್ಮಾಣ ಕೆಲಸಕ್ಕೆ ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂತುರ್ಗೌಡವು ಭೂಪೂಜೆ ಮಾಡಿಚೆ. ಅಲ್ಲಿಂಜ ತಕ್ಕ ಬಂದ ಅವು ಗ್ರಾಮೀಣ ಭಾಗತ್ರ ಸ್ಕೂಲ್ ಅಭಿವೃದ್ಧಿಗೆ ಅವರ ಒತ್ತು ಕೊಡ್ತನುಂಡು. ಮಿನತ್ರ ದಿನದ ಗ್ರಾಮೀಣ ರೋಡ್ ಕುಡಿಪ ನೀರರ ವ್ಯವಸ್ಥೆಗೆ ಸಂಬಂಧಪಟ್ಟನಕ್ಕೆ ಬಾರ ಬಾರ ಕಾಮಗಾರಿನ ನಡೆತು ಅಂದು ಅಣ್ಣಚೆ. ಅಲ್ಲಿಂಜ ಅವು ಹೆಬ್ಬಾಗಿ

0: ಕಾರನ್ನ ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪಿಟು ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪಿಟು ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
3: ತಾಯಿ ತ್ಯಾಗ ಮತ್ತು ಪ್ರೀತಿಯ ಗಣಿ, ನೋವನ್ನು ತನಗಿಟ್ಟುಕೊಂಡು ಮನೆ ಮಂದಿಗೆಲ್ಲ ಸಂತೋಷವನ್ನು ಕೊಡುವವಳು ತಾಯಿ.
4: ಅಮ್ಮ ನಿನ್ನ ಆತೋಳಿನಲ್ಲಿ ಎಂದು ನಾನು ಹೂವಿನ ಬಳ್ಳಿ.
3: ಯಶಸ್ವಿ ಪುರುಷನ ಹಿಂದೆ ಇರುವವಳು ತಾಯಿ. ಹೆಣ್ಣಿನ ಯಶಸ್ಸು ಶ್ರೇಯಸ್ಸು ಪುರುಷನಿಗೆ ಕರ್ತವ್ಯವಾಗಬೇಕು, ಧರ್ಮವಾಗಬೇಕು.

ಗಂಡು ಮಕ್ಕಳು ಬಾಲ್ಯದಿಂದಲೇ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದನ್ನ ಕಲಿಸಬೇಕು, ಕಲಿಯಬೇಕು. ತಾಯಿಯನ್ನು ಪ್ರೀತಿಸೋಣ, ಆಕೆಯ ತ್ಯಾಗ ಸಹನೆಯನ್ನು ಅರ್ಥ ಮಾಡಿಕೊಳ್ಳೋಣ. ಜನ್ಮದಾತೆ ಮತ್ತು ಪ್ರಕೃತಿ ಮಾತೆ, ಇವುಗಳ ರಕ್ಷಣೆ ಮನುಕುಲದ ಕರ್ತವ್ಯ.

ಕೇಳುಗರೆ, 4:15 ನಿಮಿಷಕ್ಕೆ ಇಂದು ಕೇಳಲಿದ್ದೀರಿ ಯುವವಾಣಿಯಲ್ಲಿ ದಿಕ್ಸೂಚಿ ಉದ್ಯೋಗ ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮ. ಪ್ರಸ್ತುತಿ ಸಂತೋಷ್ ಕೆಎನ್. ಇಂದು ಸಂಜೆ 5 ಗಂಟೆಗೆ ಸೇನಾ ಸ್ಮರಣೆಯಲ್ಲಿ ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಇದರಲ್ಲಿ ಮೂಲತಃ ಪಾಲೂರು ಗ್ರಾಮದ ಲೀಲಾವೇಣಿ ಜಗದೀಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಸುಬ್ರಾಯ ಸಂಪಾಜೆ. ಇಂದು ಸಂಜೆ 6:50 ಕೃಷಿರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಕರೆ ಮಾಡಲು ದೂರವಾಣಿ ಸಂಖ್ಯೆ 0827222285588. FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: 16. Antonio Nusa scored in the 39th minute to give Norway the lead, but Ivory Coast's Ahmad Diallo equalized in the 74th minute. However, Erling Haaland 86th-minute goal secured Norway's spot in the round of 16. Norway will now face Brazil in the round of 16 on Sunday night. India's men's cricket team will begin their five-match 2020 national series against hosts England today. The opening match will be played at the Riverside Ground in Chesley Street starting at 10 p.m. Indian time. And now, for a look at today's newspapers, it's over to Shagun Chopra.
1: Thank you, Sunil. In their first conversation after Iran-US MOU, Iran's President Pezeshkian briefs Prime Minister Modi on developments in West Asia and the way forward, reports the Indian Express. The Hindu quotes a Union Finance Ministry report that reveals that Gulf remittances rose in April despite West Asia crisis. The lead story in Hindustan Times is what the newspaper calls a grim forecast to be drier and hotter than normal across India. The special intensive revision of electoral rolls kicks off in Delhi, Jharkhand, Meghalaya, Maharashtra and Karnataka, reports the Asian Age. Niti Aayog has proposed a sweeping overhaul of India's tourism regulations as part of its latest report, Unlocking Growth in Tourism and Hospitality Sector, reports the Pioneer. In its editorial piece titled Safer Chats, the Tribune argues that WhatsApp's introduction of usernames is a long overdue privacy reform because it lets users communicate without exposing their phone numbers. And finally, work has begun on war footing on India's Rift Petroglyph Conservation Park at Sindhu Ghat in Leh with the relocation of centuries-old rock carvings, writes the Statesman. And with that, it's back to you, Sunil.
0: Thank you, Shagun. And now, before we end the bulletin, the headlines once again. Vikasit Bharat G. Ramji scheme comes into force across the country today, replacing existing MG Narega. Prime Minister Narendra Modi speaks to Iranian President, stressed need for continued efforts to secure lasting peace in West Asia and safeguarding freedom of navigation and commerce. Japanese Prime Minister Sanae Takaichi to arrive in New Delhi this evening on a three-day visit to India. France beats Sweden 3-0 to enter round of 16 at FIFA World Cup football. And India's men's cricket team to begin their five-match 2020 international series against hosts England today. For details of these stories and more, log on to our website www.newsonair.gov.in and News on AIR app. And with that, we end the morning news. Have a nice day.
2: Nama mundina karyakrama idiga prarambha. ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಆಕಾಶವಾಣಿ ಬಹಳ ಪ್ರಭಾವಶಾಲಿ ಶೈಕ್ಷಣಿಕ ಮಾಧ್ಯಮವಾದರೂ ಅದು ಮನೋರಂಜನಾ ಮಾಧ್ಯಮವಾಗಿ ಹೆಚ್ಚು ಗುರುತಿಸಲ್ಪಟ್ಟಿದೆ. ಆಕಾಶವಾಣಿಯಲ್ಲಿ ಮೊದಲು ಶಾಸ್ತ್ರೀಯ ಸಂಗೀತ ಹಾಗೂ ಚಿತ್ರಸಂಗೀತದ ಪ್ರಸಾರ ಬಹಳ ಹೆಚ್ಚಿತ್ತು. ಬರುಬರುತ್ತಾ ಈ ಮಾಧ್ಯಮವನ್ನು ಜನಜಾಗೃತಿಗೆ ಪ್ರಬಲ ಅಸ್ತ್ರವಾಗಿ ಆಯಾ ಕಾಲದ ಸರ್ಕಾರಗಳು ಬಳಸಿಕೊಂಡವು. ಆದ ಕಾರಣ ಸರ್ಕಾರದ ಅನೇಕ ಜನಹಿತ ಯೋಜನೆಗಳ ಯಶಸ್ಸನ್ನು ಸಾಧಿಸುವಲ್ಲಿ ಆಕಾಶವಾಣಿಯ ಸೇವೆ ಅಪಾರವಾಗಿದ್ದನ್ನು ಈ ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಕೇಳಿದ್ದೇವೆ. ಆದರೂ ಇದು ಮನರಂಜನಾ ಮಾಧ್ಯಮವಾಗಿಯೇ ಬಿಂಬಿತವಾಗಿದೆ. ಆಕಾಶವಾಣಿಯಲ್ಲಿ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಅನುಭವಿ ಹಾಗೂ ನುರಿತ ಸಿಬ್ಬಂದಿಗಳ ಅವಶ್ಯಕತೆ ಇದೆ. ಇದು ಶಬ್ದ ಮಾಧ್ಯಮವಾದ್ದರಿಂದ ಎಲ್ಲವನ್ನೂ ಶಬ್ದದ ಸಾಧ್ಯವಾಗುವುದು. ಆದರೆ ಆಕಾಶವಾಣಿಯ ಕಾರ್ಯಕ್ರಮ ಸಂಬಂಧಿತ ಉದ್ಯೋಗಗಳ ಆಯ್ಕೆಯಲ್ಲಿ ಇಂತಹ ಅನುಭವ, ಕೌಶಲ್ಯ, ಪ್ರಸಾರ ಯೋಗ್ಯ ಧ್ವನಿ ಅಂದರೆ ಉದ್ಘೋಷಕ ಹುದ್ದೆಯ ಹೊರತಾಗಿ ಇಂತಹ ಅಗತ್ಯಗಳನ್ನು ಆಧರಿಸಿಯೇ ಅವರ ಆಯ್ಕೆ ನಡೆಯುವುದಿಲ್ಲ. ಆಯ್ಕೆಯ ನಂತರ ಎಲ್ಲ ಕೆಲಸಗಳನ್ನು ಅವರು ಕಲಿಯಬೇಕಾಗುತ್ತದೆ. ಈ ಮಾಧ್ಯಮಕ್ಕೆ ಅವಶ್ಯವಿರುವ ಕೌಶಲ್ಯಗಳನ್ನು ಶಾಸ್ತ್ರೀಯವಾಗಿ ಕಲಿಸುವ ಪರಿಪಾಠ ಕಳೆದ 3 ದಶಕಗಳ ಹಿಂದೆ ಇರಲಿಲ್ಲ. ಅದು ಪ್ರಾರಂಭವಾದ ನಂತರ ಆಕಾಶವಾಣಿಯಲ್ಲಿ ಕಾರ್ಯ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹುದ್ದೆಗಳ ಭರ್ತಿಯೂ ಕಡಿಮೆಯಾಗಿದೆ. ನಿರ್ದಿಷ್ಟ ಗುಂಪಿಗೆ ಸೇರಿದ ಶ್ರೋತೃಗಳಿಗೆ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವುದರಿಂದ ಆ ಗುಂಪಿನ ಕೇಳುಗರು ಮಾತ್ರ ಕಾರ್ಯಕ್ರಮಗಳನ್ನು ಕೇಳಿ ಬೇರೆಯವರು ಅದನ್ನು ಕೇಳದೇ ಇರುವ ಸಾಧ್ಯತೆ

0: ಸಾಧ್ಯತೆಗಳು ಇರುತ್ತವೆ. ಉದಾಹರಣೆ, ಕಾರ್ಮಿಕರಿಗಾಗಿ ಇರುವ ಕಾರ್ಯಕ್ರಮ. ಪ್ರಾದೇಶಿಕ ಆಕಾಶವಾಣಿ ಕೇಂದ್ರಗಳಲ್ಲಿ ಆಯಾ ಭಾಷೆಯ ಗಣ್ಯ ವ್ಯಕ್ತಿಗಳನ್ನು ಆಹ್ವಾನಿಸಿ ಕಾರ್ಯಕ್ರಮ ನಿರ್ಮಾಪಕರನ್ನಾಗಿ ಮಾಡುವ ಮೂಲಕ ಕಾರ್ಯಕ್ರಮಗಳ ಗುಣಮಟ್ಟವನ್ನು ಶ್ರೇಷ್ಠಗೊಳಿಸಬೇಕೆಂಬ ನೀತಿ ಯೋಜನೆ ಮೊದಲ ಕೇಂದ್ರ ವಾರ್ತಾ ಇಲಾಖೆಯ ಸಚಿವರದಾಗಿತ್ತು. ಆದರೆ ನಂತರ ನೇಮಕಾತಿಯಲ್ಲಿ ಅನೇಕ ಬದಲಾವಣೆಗಳಾದ್ದರಿಂದ ಇದು ನಿಂತಿತು. ವೈಯಕ್ತಿಕ ನಡಾವಳಿಗಳ ಮೇಲೆ ಪ್ರಭಾವವಾಗುವ ಚಿತ್ರಸಂಗೀತದಿಂದ ತರುಣ ಪೀಳಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಖಾಸಗಿ ವಾಹಿನಿಯ ರೇಡಿಯೋ ಜಾಕಿಗಳು ಮಾಡುವ ಸಂಭಾಷಣೆಯಿಂದ ಉಂಟಾಗಬಹುದಾದ ಪರಿಣಾಮಗಳು ವ್ಯತಿರಿಕ್ತವಾಗಬಹುದು. ಇಂದು ಪ್ರೀತಿ, ಪ್ರೇಮ, ವೈಫಲ್ಯ ಮುಂತಾದ ವಿಷಯಗಳು ಹೆಚ್ಚು ಚರ್ಚಿತವಾಗುತ್ತಿರುವುದರಿಂದ ಹದಿಹರೆಯದವರಲ್ಲಿ ಓದಿನಲ್ಲಿ ಆಸಕ್ತಿ ಕಡಿಮೆಯಾಗುವ, ನಿರ್ದಿಷ್ಟ ಗುರಿ ಸಾಧನೆಯತ್ತ ಲಕ್ಷ್ಯ ಕಡಿಮೆಯಾಗುವ, ಆತ್ಮಹತ್ಯೆಗೆ ಶರಣಾಗುವ ಅನೇಕ ಉದಾಹರಣೆಗಳನ್ನು ನಾವು ಕಾಣಬಹುದಾಗಿದೆ. ಇದು ಸಾಮಾಜಿಕ ಸ್ವಾಸ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಈ ಬಗ್ಗೆ ಆಕಾಶವಾಣಿಯ ಎಫ್ಎಂ ವಾಹಿನಿಗಳು ಸಾಕಷ್ಟು ಎಚ್ಚರ ವಹಿಸುತ್ತವೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯನ್ನು ಆಕಾಶವಾಣಿ ಎದುರಿಸಬೇಕಾಗಿದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobiallar@gmail.com pexbiallar@gmail.com ಇಮೇಲ್ ವಿಳಾಸಕ್ಕೂ, ಅಥವಾ ನಿಲಯ ನಿರ್ದೇಶಕರು, ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು, ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:35. ಇನ್ನು ಕೇಳೋಣ ಚಿತ್ರಗೀತೆಗಳನ್ನ. ಮೊದಲಿಗೆ ಅಮ್ಮಚ್ಚಿ ಎಂಬ ನೆನಪು ಚಿತ್ರದ ಗೀತೆ, ಹಾಡಿದ್ದಾರೆ ಮಾನಸ ಹೊಳ್ಳ, ಸಂಗೀತ ಪಂಡಿತ್ ಕಾಶಿನಾಥ್ ಪತ್ತರ್, ಸಾಹಿತ್ಯ ವೈದೇಹಿ.

ಭೂತಕಾಲ ಚಿತ್ರದ ಗೀತೆ ಕಪಿಲ್ ನಾಯರ್ ಅವರ ಧ್ವನಿಯಲ್ಲಿ, ಸಂಗೀತ ಪ್ರಮೋದ್ ಸೂರ್ಯ, ಸಾಹಿತ್ಯ ಸಚಿನ್ ಬಾದಾ.

ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಟಿಪ್ಪು ಮತ್ತು ಅನು ಆನಂದ್ ಅವರು ಹಾಡಿರುವ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಕಿರಣ್ ಕಾವೇರಪ್ಪ, ಸಂಗೀತ ಅಳವಡಿಸಿದವರು ಶ್ರೀರಾಮ್, ಚಿತ್ರ ಅಯನಾ.

0: ಚಿತ್ರಗೀತೆಗಳನ್ನು ಕೇಳಿದಿರಿ.
1: ಮನುಷ್ಯನ ಬದುಕಿಗೆ ಅರ್ಥ ಮತ್ತು ಸವಿಯನ್ನು ಒದಗಿಸುವ ಶಕ್ತಿ ಇರುವುದು ಸಾಹಿತ್ಯ ಮತ್ತು ಸಂಗೀತಕ್ಕೆ. ಸ್ವತಂತ್ರ ನಡೆ, ಧೈರ್ಯ ಸ್ಥೈರ್ಯ, ನೈತಿಕತೆ, ಮಾನವ ಮನಸ್ಸಿನ ಸೂಕ್ಷ್ಮತೆ ಮತ್ತು ಮಾನವತೆ, ಸಾಹಿತ್ಯ ಹಾಗೂ ಸಂಗೀತ ಇವುಗಳನ್ನೆಲ್ಲ ನಮಗೆ ಧಾರೆ ಎರೆಯಬಲ್ಲುದು. ಕಾವ್ಯ, ನಾಟಕ, ಕಥೆ, ಕಾದಂಬರಿಗಳ ಓದು ಮತ್ತು ಸಂಗೀತದ ಸವಿ ನಮ್ಮ ಮನಸ್ಸು ಮತ್ತು ಹೃದಯವನ್ನು ಸಂಸ್ಕರಿಸಬಲ್ಲುದು. ಸಾಹಿತ್ಯ ದುಃಖಿಗೆ ಸಾಂತ್ವನ, ವಿಧಿಯ ತೊಳಲಲ್ಲಿ ಸಿಕ್ಕಿದ ಮನುಷ್ಯನಿಗೆ ಕಾರುಣ್ಯ. ಸಂಗೀತ ಬಾಳಿಗೆ ಅಮೃತಸತ್ವ, ನೊಂದ ಹೃದಯಕ್ಕೆ ಕರುಣೆಯ ಕಡಲು.

ಕೇಳುಗರೆ, ಇಂದು ಸಂಜೆ 6:50 ಕೃಷಿ ರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿಯನ್ನು ಕೇಳಲಿದ್ದೀರಿ. ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ಕರೆ ಮಾಡಲು ದೂರವಾಣಿ ಸಂಖ್ಯೆ 08-272-2282. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ, ಕಂಪನಾಂಕ 103.1 ಮೆಗಾಹರ್ಟ್ಸ್. ಸಮಯ 8:50. ಇನ್ನು ನಮ್ಮ ಕಾರ್ಯಕ್ರಮ ಕಗ್ಗದ ಸಿರಿ ಬೆಂಗಳೂರು ಕೇಂದ್ರದಿಂದ.

0: ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಹೇಳಿದಿರಿ. ಇನ್ನಷ್ಟು ಚಿತ್ರಗೀತೆಗಳನ್ನು 9:05ಕ್ಕೆ ಗೀತಾ ಪಲ್ಲವ ಕಾರ್ಯಕ್ರಮದಲ್ಲಿ ಕೇಳಬಹುದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಎಲ್ಲಕಂ ಲೋಕದಲ್ಲಿ ಪರಮಾರ್ಥಕ್ಕೊಂದು ಸಾಂಪ್ರತದರ್ಥಕ್ಕೊಂದು, ಎರಡು ತೆರ ಮೌಲ್ಯಂಗಳೆಲ್ಲಕಂ ಲೋಕದಲ್ಲಿ ಪರಮಾರ್ಥಕ್ಕೊಂದು ಸಾಂಪ್ರತದರ್ಥಕ್ಕೊಂದು, ಪರಕಿಸೆರಡಂ ನೀನು ಹೊರಬೆಲೆಯ ಗುಣಿಪಂದು ಮರೆಯಬೇಡೊಳಬೆಲೆಯ ಮಂಕೋತಿಮ್ಮ. ಪರಕಿಸೆರಡಂ ನೀನು ಹೊರಬೆಲೆಯ ಗುಣಿಪಂದು ಮರೆಯಬೇಡೊಳಬೆಲೆಯ ಮಂಕೋತಿಮ್ಮ.

ನಮ್ಗೆಲ್ಲರಿಗೂ ಎರಡು ರೀತಿ ಜಗತ್ತಿರುತ್ತೆ. ಒಂದು ದಿನನಿತ್ಯದ ವ್ಯಾವಹಾರಿಕ ಜಗತ್ತು. ಇಲ್ಲಿ ನಾವು ಬದುಕಲಿಕ್ಕೆ ಏನೇನು ಅಗತ್ಯವೋ ಅಂಥ ಕೆಲಸಗಳನ್ನು ಮಾಡ್ತಾ ಒಂದು ರೀತಿ ಅದಕ್ಕಾಗಿ ಹೋರಾಟವನ್ನು ನಾವು ಅನಿವಾರ್ಯವಾಗಿ ಮಾಡಬೇಕಾಗತ್ತೆ. ಇದು ಎಕ್ಸಿಸ್ಟೆನ್ಸ್ಗೆ ಮಾಡುವ ಕೆಲಸ ಇದು. ಹಾಗೆ ಹೋರಾಡುವಾಗ ನಾವು ಈ ಲೋಕದ ವ್ಯಾವಹಾರಿಕ ನೀತಿ ಇರುತ್ತಲ್ಲ, ಅದನ್ನು ನಮಗೆ ಅನುಕೂಲ ಆಗೋ ಹಾಗೆ ನಾವು ವ್ಯಾಖ್ಯಾನ ಮಾಡಿಕೊಂಡು ವ್ಯವಹರಿಸ್ತಾ ಇರ್ತೀವಿ. ಸ್ವಲ್ಪ ಹೆಚ್ಚು ಕಡಿಮೆ ನಮಗಿಷ್ಟಕ್ಕೆ ತಕ್ಕಂತೆ ಮಾಡ್ಕೊಳ್ತಾ ಇರ್ತೀವಿ. ಆದರೆ ಮರಿಬಾರ ಸಂಗತಿ ಏನು ಅಂತಂದರೆ, ನಮಗೆ ಮತ್ತೊಂದು ಜಗತ್ತೂ ಇದೆ. ಅದು ನಮ್ಮ ಒಳ ಜಗತ್ತು, ಆಂತರಿಕ ಜಗತ್ತು. ಅಲ್ಲಿ ನಾವು ನಮಗೆ ನಾವು ಮೋಸ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಹೊರ ಜಗತ್ತಿನಲ್ಲಿ ನಾವು ಮೋಸ ಮಾಡ್ಬೋದು, ಆದರೆ ಒಳ ಜಗತ್ತಿನಲ್ಲಿ ಖಂಡಿತ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನಾವು ಮಾಡೋ ನ್ಯಾಯ ಅನ್ಯಾಯ ಎಲ್ಲ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಿರುತ್ತೆ. ಮನುಷ್ಯ ನೆಮ್ಮದಿಯನ್ನು ಕಾಣಬೇಕು ಅಂತಂದರೆ, ಸಾರ್ಥಕವಾದ ಬದುಕನ್ನು ಸಾಗಿಸಬೇಕು ಅಂತಂದರೆ, ಈ ಎರಡೂ ಜಗತ್ತಿನ ಬಗೆಗೆ ಅವನಿಗೆ ಅರಿವಿರಬೇಕು. ಹೊರ ಜಗತ್ತನ್ನು ಮೆಚ್ಚಿಸಿ ಬದುಕುವಾಗ ನಮ್ಮ ಒಳ ಜಗತ್ತಿಗೆ ನಾವು ಅನ್ಯಾಯ ಮಾಡ್ಕೋಬಾರ್ದು. ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಇದನ್ನೇ ಇಹ ಪರ ಅಂತ ಕರೀತಾರೆ, ಲೌಕಿಕ ಪಾರಮಾರ್ಥಿಕ ಅಂತ ಕರೀತಾರೆ, ಇದನ್ನೇ ವ್ಯಾವಹಾರಿಕ ಜಗತ್ತು ಭಾವಜಗತ್ತು ಅಂತ ಕರೀತಾರೆ. ಏನಾದರೂ ಕರ್ಕೊಳ್ಳಿ, ಈ ಎರಡೂ ಜಗತ್ತು ನಮ್ಮ ಗಮನದಲ್ಲಿರಬೇಕು. ಡಿ ವಿ ಜಿಯವರು ಈ ಎರಡೂ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ಕ್ರಮವನ್ನು ನಾವು ವಿವರಿಸ್ತಾ ಇದ್ದಾರೆ. ಹೊರಬೆಲೆಯ ಗುಣಿಪಂದು ಮರೆಯಬೇಡ ಒಳಬೆಲೆಯ ಅನ್ನೋ ಮಾತು ಸಾರ್ಥಕ ಬದುಕಿನ ವ್ಯಾಖ್ಯಾನ.

ಆಯ ವ್ಯಯ ಲೆಕ್ಕ ಹೊರಗಣನು ಭೋಗಕ್ಕೊಂದೊಳ ನೀತಿಗೊಂದು ನರನೊಂದು ವ್ಯವಹಾರ ಕೆರಡಾಯ ವ್ಯಯ ಲೆಕ್ಕ ಹೊರಗಣನು ಭೋಗಕ್ಕೊಂದೊಳ ನೀತಿಗೊಂದು ವರಮಾನ ದೇಹಕ ದೊಡೆಮಾನಸ ಕದೇನು ಪರಿಕಿಸ ಲೆಕ್ಕವನು ಮಂಕುತಿಮ್ಮ ವರಮಾನ ದೇಹಕ ದೊಡೆಮಾನಸ ಕದೇನು ಪರಿಕಿಸ ಲೆಕ್ಕವನು ಮಂಕುತಿಮ್ಮ

0: ಡಿವಿಜಿ ಪದ್ಯದಲ್ಲಿ ದೇಹ ಮನಸ್ಸುಗಳ ಬಗೆಗಿನ ವ್ಯಾಖ್ಯಾನವನ್ನು ತುಂಬಾ ಮಾರ್ಮಿಕವಾಗಿ ಮಾಡ್ತಾ ಇದ್ದಾರೆ. ಈ ಪದ್ಯ ಓದುವಾಗ ನನಗೆ ನಮ್ಮಲ್ಲಿ ಎರಡು ಪರಿಕಲ್ಪನೆ ಇದೆ, ಒಂದು ಸುಖ ಇನ್ನೊಂದು ಸಂತೋಷ ಅಂತ, ಅದು ನನ್ನ ನೆನಪಿಗೆ ಬಂತು. ಸುಖ ಈ ದೇಹಕ್ಕೆ ಸಂಬಂಧಿಸಿದ್ದು, ಭೌತಿಕವಾದದ್ದು. ಕೆಲವೊಮ್ಮೆ ಸುಖವನ್ನು ನಾವು ಕೊಂಡ್ಕೋಬಹುದು. ಲೌಕಿಕ ಅನುಕೂಲಗಳಿವೆಯಲ್ಲ ನಮ್ಮದು, ಈ ಎಲ್ಲ ದೇಹ ಸುಖಕ್ಕೆ ಸಂಬಂಧಿಸಿದ್ದು. ಉದಾಹರಣೆಗೆ ಮನೆ, ಫ್ರಿಜ್ಜು, ಏರ್ ಕಂಡೀಷನ್ನು, ಕಾರು ಇತ್ಯಾದಿ ಎಲ್ಲ ಸುಖಕ್ಕೆ ಸಂಬಂಧಪಟ್ಟಿದ್ದು. ಎಲ್ಲ ಸವಲತ್ತುಗಳನ್ನು ನಾವು ಮಾಡಿಕೊಳ್ಳೋದು ನಮ್ಮ ದೇಹದ ಸುಖಕ್ಕೆ. ಈ ಎಲ್ಲವೂ ಇದ್ದೂ ಕೂಡ ನಮಗೆ ನೆಮ್ಮದಿ ಇಲ್ಲದೇ ಇದ್ದಿರಬಹುದು, ಸಂತೋಷ ಇಲ್ಲದೇ ಇದ್ದಿರಬಹುದು. ಏರ್ ಕಂಡೀಷನ್ ರೂಮಲ್ಲಿ ಬೆಡ್ಡಿನ ಮೇಲೆ ಮಲಗಿದ್ರೂ ನಿದ್ದೆ ಬಾರದೇ ಇರಬಹುದು. ಕಲ್ ಬೆಂಚಿನ ಮೇಲೆ ಯಾರೋ ರೈಲು ನಿಲ್ದಾಣದಲ್ಲಿ ಒಬ್ಬ ವ್ಯಕ್ತಿ ಮಲಗಿ ನೆಮ್ಮದಿಯಾಗಿ ಹಾಯಾಗಿ ನಿದ್ದೆ ಮಾಡಬಹುದು. ಏನಿದ್ರ ಗುಟ್ಟು? ಸುಖ ದೇಹಕ್ಕೆ ಸಂಬಂಧಿಸಿದ್ದು, ಸಂತೋಷ ನೆಮ್ಮದಿ ಮನಸ್ಸಿಗೆ ಸಂಬಂಧಿಸಿದ್ದು. ನಾವೀ ಹೊತ್ತು ಸುಖದ ಬೆನ್ನತ್ತಿ ಹೊರಟೋಗ್ತಾ ಇದ್ದೀವಿ, ಸಂತೋಷವನ್ನು ಕಳ್ಕೊಂಡ್ಬಿಡ್ತಾ ಇದ್ದೀವಿ. ವರಮಾನ ದೇಹಕ್ಕಾದೊಡೆ ಮಾನಸಕದೇನು? ಪರಿಕಿಸ ಲೆಕ್ಕವನ್ನು ಮಂಕುತಿಮ್ಮ, ಎಷ್ಟು ಚೆನ್ನಾಗಿ ಪ್ರಶ್ನೆ ಕೇಳ್ತೀಯಾರ ಡಿ ವಿ ಜಿ. ಡಿ ವಿ ಜಿ ಇಲ್ಲಿ ಮಾತನಾಡ್ತಿರೋದು ದೇಹ ಸುಖಕ್ಕೆ ನಾವು ಒತ್ತು ಕೊಡ್ತಾ ಇದ್ದೀವಲ್ಲ, ಮನಸ್ಸಿನ ನೆಮ್ಮದಿಯ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವ? ಮನಸ್ಸಿನ ನೆಮ್ಮದಿಯ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿ ಆಧುನಿಕ ಜಗತ್ತಿನಲ್ಲಿ ನಾವೇನನ್ನು ಕಳ್ಕೊಂಡ್ಬಿಡ್ತಾ ಇದ್ದೀವೋ ಅದನ್ನು ಮತ್ತೆ ಪಡ್ಕೊಳ್ಳೋಕೆ ಡಿ ವಿ ಜಮ್ಮನ್ನ ಇಲ್ಲಿ ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳಿ ಅನಿಸುತ್ತೆ.
1: ಇದುವರೆಗೆ ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಸಿರಿ.
2: ಸಮಯ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:28.
3: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ನ ಡಾಕ್ಟರ್ ಸತೀಶ್ ರಾವ್ ಏಕೆ, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಡಾಕ್ಟರ್, ಫ್ಯಾಟಿ ಲಿವರ್ ಅಂದ್ರೆ ಏನು ಮತ್ತು ಇದರ ಕಾರಣಗಳೇನು?
4: ಫ್ಯಾಟಿ ಲಿವರ್ ಅಂದ್ರೆ ಏನಂತ ಹೇಳಿದ್ರೆ ನಮ್ಮ ಲಿವರ್ ಅಲ್ಲಿ ನಾರ್ಮಲ್ ಗಿಂತ ಜಾಸ್ತಿ ಫ್ಯಾಟ್ ಅಥವಾ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಆಗೋದನ್ನ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಮೋರ್ ದನ್ 5% ಫ್ಯಾಟ್ ಡೆಪಾಸಿಷನ್ ಜಾಸ್ತಿ ಆದಾಗ ಇದನ್ನು ನಾವು ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಇದಕ್ಕೆ ಮುಖ್ಯವಾದ ಕಾರಣಗಳು ಒಂದು ಆಲ್ಕೋಹಾಲ್ ಆಗಿರ್ತದೆ, ಇದಲ್ಲದೆ ನಮ್ಮ ಮೆಟಾಬಾಲಿಕ್ ಅಸೋಸಿಯೇಟೆಡ್ ಡಿಸೀಸಸ್ ಅಂತ ಹೇಳ್ತೀವಿ. ಅಂದ್ರೆ ಮುಖ್ಯವಾಗಿ ಸ್ಥೂಲಕಾಯ, ಒಬೆಸಿಟಿ, ಬೊಜ್ಜು ಅಂತ ಹೇಳೋದು, ಅದು ಮುಖ್ಯವಾದ ಕಾರಣ. ಎರಡನೇದಾಗಿ ನಮ್ಮ ಬಾಡಿಯಲ್ಲಿ ಶುಗರ್ ಇರುವಂತದ್ದು, ಬಿಪಿ ಇರುವಂತದ್ದು, ಥೈರಾಯ್ಡ್ ರಿಲೇಟೆಡ್ ಸಂಬಂಧಪಟ್ಟ ಕಾಯಿಲೆಗಳಿದ್ರು ಸಹ ಇದು ಸಹ ನಮ್ಮ ಲಿವರ್ ನಲ್ಲಿ ವಿಪರೀತ ಫ್ಯಾಟ್ ಡೆಪಾಸಿಷನ್ ಆಗಲಿಕ್ಕೆ ಕಾರಣ ಆಗುತ್ತದೆ. ಸೊ ಮುಖ್ಯವಾಗಿ ಹೇಳೋದಂದ್ರೆ ಬೊಜ್ಜು ಅಥವಾ ಒಬೆಸಿಟಿ ಮತ್ತು ಡಯಾಬಿಟಿಸ್ ಮುಖ್ಯವಾದ ಕಾರಣಗಳಾಗಿರ್ತದೆ, ಆಲ್ಕೋಹಾಲ್ ಬಿಟ್ರೆ.
3: ಥ್ಯಾಂಕ್ ಯು ಡಾಕ್ಟರ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-2555-000. ಸೇವ್ ದ ನಂಬರ್, ಸೇವ್ ಲೈವ್ಸ್. ಮಣಿಪಾಲ್ ಹಾಸ್ಪಿಟಲ್ ಮೈಸೂರು.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಲಿಕಲ್ ರೋಡ್, ಇರಿಟಿ.
6: ರೀ, ಇವತ್ತು ನ್ಯೂಸ್ ಪೇಪರ್ ನೋಡಿದ್ರಾ?
7: ಇಲ್ಲ, ಎಲ್ಲಿದೆ ಅಂತದ್ದು?
6: ಮೈಸೂರಿನ NH 275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
7: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
6: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ.

0: ಉದ್ಯಾನವನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
1: ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900 1282
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಇದೊಂದು ಪ್ರಕಟಣೆ. ದಿನಾಂಕ 3 ಅಂದರೆ ನಾಡಿದು ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಕೆಎನ್ ಪಣೀಂದ್ರ ಉಪಲೋಕಾಯುಕ್ತರ್ ಇವರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಿರುತ್ತಾರೆ. ಸದರಿ ಪ್ರವಾಸದ ಅವಧಿಯಲ್ಲಿ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಸಂಸ್ಥೆಯಲ್ಲಿ ದಾಖಲಾಗಿರುವ ತನಿಖೆ ವಿಚಾರಣೆಗೆ ಬಾಕಿ ಇರುವ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ದೂರುದಾರರು ಹಾಗೂ ಎದುರುದಾರರ ಸಮ್ಮುಖದಲ್ಲಿ ಕಾನೂನು ರೀತಿಯ ವಿಚಾರಣೆ ನಡೆಸಲಿದ್ದಾರೆ. ಆದುದರಿಂದ ಈಗಾಗಲೇ ಲೋಕಾಯುಕ್ತ ಸಂಸ್ಥೆಯಲ್ಲಿ ದೂರು ಸಲ್ಲಿಸಿರುವ ದೂರುದಾರರು ನಿಗದಿತ ಸಮಯದಲ್ಲಿ ಹಾಜರಿದ್ದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಕೋರಿದ್ದು, ಇದೇ ಸಂದರ್ಭದಲ್ಲಿ ಈ ಅವಧಿಯಲ್ಲಿ ಸಾರ್ವಜನಿಕರಿಂದ ಹೊಸದಾಗಿ ಯಾವುದೇ ದೂರುಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಸಭೆ ನಡೆಸುವ ಸ್ಥಳ ಜಿಲ್ಲಾ ಪಂಚಾಯತ್ ಸಭಾಂಗಣ, ಕೊಡಗು ಜಿಲ್ಲಾ ಪಂಚಾಯತ್ ಕಚೇರಿ ಆವರಣ, ಕೊಡಗು ಜಿಲ್ಲೆ ಮಡಿಕೇರಿ. ಸಮಯ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:30 ಮತ್ತು ಮಧ್ಯಾಹ್ನ 2:30 5:30. ಆಕಾಶವಾಣಿ ಮಡಿಕೇರಿ, ಸಮಯ 9:05. ಇನ್ನು ಕೇಳೋಣ ಭಾವಗೀತೆಗಳನ್ನ. ಮೊದಲಿಗೆ ವೃಂದಗಾನದಲ್ಲಿ ಗೀತೆಯನ್ನ ಕೇಳೋಣ. ಈ ಗೀತೆಯನ್ನ ಬರೆದಿದ್ದಾರೆ ಸಾಶಿ ಮುರಳಯ್ಯ.

0: ಈ ಗೀತೆಯೊಂದಿಗೆ ಭಾವಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

ಆಕಾಶವಾಣಿ ಮಡಿಕೇರಿ. ಚಿತ್ರಚಿತ್ತಾರ, ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮೊಂದಿಗೆ ನಾನು ಬಾಳೆಯಡ ದಿವ್ಯಾ ಮಂದಪ್ಪ. ಇಂದಿನ ಚಿತ್ರಚಿತ್ತಾರದಲ್ಲಿ ಕೇಳೋಣ ಈ ದಿನದ ವಿಶೇಷತೆಯ ಬಗ್ಗೆ. ಈ ದಿನದ ವಿಶೇಷತೆಯ ಬಗ್ಗೆ ತಿಳಿದುಕೊಳ್ಳುವ ಮುಂಚೆ ಒಂದು ಚಿತ್ರಗೀತೆಯನ್ನು ಕೇಳೋಣ. ಜಮೀನ್ದಾರು ಚಿತ್ರದ ಗೀತೆ, ಹಾಡಿದರೆ ಚಿತ್ರ, ಸಂಗೀತ ಎಂ ಎಂ ಕೀರವಾಡಿ, ಸಾಹಿತ್ಯ ಎಸ್ ನಾರಾಯಣ್.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳುಗರೆ, ಇಂದು ಬೆಳಗ್ಗೆ 11 ಗಂಟೆಗೆ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಕುರಿತು ಕರ್ನಾಟಕ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಕೇಳಿ ಇಂದು ಬೆಳಗ್ಗೆ 11 ಗಂಟೆಗೆ.

0: ಭಾರತದಲ್ಲಿ ರಾಷ್ಟ್ರೀಯ ವೈದ್ಯರ ದಿನವನ್ನು ಪ್ರತಿ ವರ್ಷ ಜುಲೈ 1ರಂದು ಆಚರಿಸಲಾಗುತ್ತೆ. ಈ ದಿನವನ್ನು ವೈದ್ಯಕೀಯ ವೃತ್ತಿಯ ಮಹತ್ವವನ್ನು ಸಾರಲು ಮತ್ತು ವೈದ್ಯರು ಸಮಾಜಕ್ಕೆ ನೀಡುವ ಕೊಡುಗೆಯನ್ನು ಗೌರವಿಸುವ ನಿಟ್ಟಿನಲ್ಲಿ ಆಯೋಜಿಸಲಾಗುತ್ತೆ. ಈ ದಿನ ವೈದ್ಯ, ಶಿಕ್ಷಣ ತಜ್ಞ, ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅವರ ಜನ್ಮ ಮತ್ತು ಮರಣ ದಿನವೂ ಹೌದು. ವೈದ್ಯಕೀಯ ಮತ್ತು ಸಾರ್ವಜನಿಕ ಸೇವೆಗೆ ಅವರು ನೀಡಿದ ಅಪಾರ ಕೊಡುಗೆಗಳನ್ನು ಸ್ಮರಿಸಲು 1991 ಜುಲೈ 1ರಂದು ಭಾರತ ಸರ್ಕಾರವು ರಾಷ್ಟ್ರೀಯ ವೈದ್ಯರ ದಿನವೆಂದು ಘೋಷಿಸಿತು. ಕೇಳುಗರೆ, ಈಗ ಕೇಳೋಣ ಜೂಟ್ ಚಿತ್ರದ ಗೀತೆ. ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ, ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ.
1: ಊಹಿಸ್ಕೋ, ಜಸ್ಟ್ ಥಿಂಕ್, ಕಲ್ಪಿಸ್ಕೋ. ತಾರೆ ತುಂಬಾನೇ ದೂರ, ನೀನೇ ಆ ತಾರೆ ಆದ್ರೆ. ಹೂವು ತುಂಬಾನೇ ಮೃದು, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್.

ಕೇಳುಗರೆ, ವೈದ್ಯರು ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಜನರ ಜೀವಗಳನ್ನು ಉಳಿಸಲು ಮತ್ತು ಆರೋಗ್ಯವನ್ನು ಕಾಪಾಡಲು ಶ್ರಮಿಸುತ್ತಾರೆ. ಹೀಗಾಗಿ ವೈದ್ಯರ ದಿನವು ಅವರ ಈ ನಿಸ್ವಾರ್ಥ ಸೇವೆಗೆ ಕೃತಜ್ಞತೆ ಸಲ್ಲಿಸುವ ಒಂದು ವೇದಿಕೆ. ಈ ದಿನದಂದು ವೈದ್ಯಕೀಯ ಶಿಕ್ಷಣ, ಆರೋಗ್ಯ ರಕ್ಷಣೆ ಮತ್ತು ರೋಗ ತಡೆಗಟ್ಟುವಿಕೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತೆ. ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ವೈದ್ಯರ ಪಾತ್ರವನ್ನು ತಿಳಿಸಲಾಗುತ್ತೆ. ವೈದ್ಯಕೀಯ ವೃತ್ತಿಯಲ್ಲಿನ ಸವಾಲುಗಳು ಮತ್ತು ಸುಧಾರಣೆಗಳ ಬಗ್ಗೆ ಚರ್ಚಿಸಲು ಅವಕಾಶ ಒದಗಿಸುತ್ತದೆ. ವೈದ್ಯರ ಸುರಕ್ಷತೆ, ವೈದ್ಯಕೀಯ ಮೂಲ ಸೌಕರ್ಯಗಳ ಅಭಿವೃದ್ಧಿ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಎಲ್ಲರಿಗೂ ಲಭ್ಯವಾಗುವಂತೆ ಮಾಡುವ ಬಗ್ಗೆ ಗಮನಹರಿಸುತ್ತದೆ. ಒಟ್ಟಾರೆ ವೈದ್ಯರ ತ್ಯಾಗ, ಸಮರ್ಪಣೆ ಮತ್ತು ಮಾನವೀಯ ಸೇವೆಗೆ ಕೃತಜ್ಞತೆ ಸಲ್ಲಿಸುವ ಪ್ರಮುಖ ದಿನ ಇಂದಾಗಿದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕಿಂದರಿ ಜೋಗಿ ಚಿತ್ರದ ಗೀತೆಯನ್ನು ಕೇಳೋಣ. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ.

ಶ್ರೋತೃಗಳೇ, ಭಾರತದಲ್ಲಿ ಪ್ರತಿ ವರ್ಷ ಜುಲೈ 1ರಂದು ಜಿಎಸ್ಟಿ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. 2017ರ ಜುಲೈ 1ರಂದು ದೇಶಾದ್ಯಂತ ಸರಕು ಮತ್ತು ಸೇವಾ ತೆರಿಗೆ ಜಾರಿಗೆ ಬಂದ ಹಿನ್ನೆಲೆಯಲ್ಲಿ ಈ ದಿನವನ್ನು ಸ್ಮರಿಸಲಾಗುತ್ತೆ. ವಿವಿಧ ಪರೋಕ್ಷ ತೆರಿಗೆಗಳನ್ನು ಒಗ್ಗೂಡಿಸಿ ಒಂದೇ ತೆರಿಗೆ ವ್ಯವಸ್ಥೆ ರೂಪಿಸಲಾಯಿತು. ದೇಶಾದ್ಯಂತ ಏಕರೂಪ ತೆರಿಗೆ ವ್ಯವಸ್ಥೆ ಜಾರಿಯಾಯಿತು. ವ್ಯಾಪಾರ ಮತ್ತು ತೆರಿಗೆ ಪ್ರಕ್ರಿಯೆಯಲ್ಲಿ ಸರಳತೆ ಮತ್ತು ಪಾರದರ್ಶಕತೆ ಹೆಚ್ಚಾಯಿತು. ತೆರಿಗೆ ಸಂಗ್ರಹಣೆ ಮತ್ತು ಆಡಳಿತದಲ್ಲಿ ಡಿಜಿಟಲ್ ವ್ಯವಸ್ಥೆ ಉತ್ತೇಜನ ದೊರೆಯಿತು. ಹಾಗೆ ಒಂದು ದೇಶ ಒಂದು ತೆರಿಗೆ ಎಂಬ ಪರಿಕಲ್ಪನೆಗೆ ಬಲ ಸಿಕ್ಕಿತು. ಸರಳ, ಪಾರದರ್ಶಕ ಮತ್ತು ಅಭಿವೃದ್ಧಿಯತ್ತ ಸಾಗುವ ಆರ್ಥಿಕ ವ್ಯವಸ್ಥೆಗೆ ಜಿಎಸ್ಟಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಚಿತ್ರಚಿತ್ತಾರವನ್ನು ಕೇಳುತ್ತಿರುವಿರಿ. ಈ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ನನ್ನವಳು ನನ್ನವಳು ಚಿತ್ರದ ಗೀತೆ. ಈ ಗೀತೆಯನ್ನು ಬರೆದಿದ್ದಾರೆ ಎಸ್ ನಾರಾಯಣನ್.

ಕೇಳುಗರೆ, ಪ್ರತಿ ವರ್ಷ ಜುಲೈ 1ರಂದು ಕರ್ನಾಟಕದಲ್ಲಿ ಕನ್ನಡ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಕನ್ನಡದ ಮೊಟ್ಟ ಮೊದಲ ಪತ್ರಿಕೆಯಾದ ಮಂಗಳೂರು ಸಮಾಚಾರವು 1843ರ ಜುಲೈ 1ರಂದು ಪ್ರಕಟಗೊಳ್ಳಲು ಆರಂಭಿಸಿದ ಐತಿಹಾಸಿಕ ದಿನದ ನೆನಪಿಗಾಗಿ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಪತ್ರಿಕಾ ದಿನದ ಶುಭಾಶಯಗಳನ್ನ ತಿಳಿಸ್ತಾ ಇಂದಿನ ಚಿತ್ರಚಿತ್ತಾರವನ್ನ ಮುಗಿಸ್ತಾ ಇದ್ದೇವೆ. ಶ್ರೋತೃಗಳಿಗೆಲ್ಲ ನಮಸ್ಕಾರ.

ಚಿತ್ರ ಚಿತ್ತಾರ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಭಾಷೆ ಬೇರೆ ಬೇರೆ, ಬಾಳಿನ ರೀತಿ ನೀತಿ ವಿಭಿನ್ನ, ಆದರೂ ನಾವೆಲ್ಲರೂ ಒಂದೇ ಎಂದು ಸಮರಸದ ಸಂದೇಶ ಸಾರಿದೆ ಆಕಾಶವಾಣಿ.

0: ಮಕ್ಕಳು, ಹದಿಹರೆಯದ ಹೂ ಮನಸ್ಸುಗಳು, ತಾಯಂದಿರು, ಕೃಷಿಕ ಬಂಧುಗಳು, ಗಾಯನ ಲೋಕದ ನೂರಾರು ಕೋಗಿಲೆ ಕಾಜಾಣಗಳು, ಇವರೆಲ್ಲರ ಆಡುಂಬಲ ಆಕಾಶವಾಣಿ.
1: ಶ್ರೋತೃಗಳೇ, ಬಂಗಾರದ ಈ ಬಾನುಲಿಗೆ ನೀವೇ ಸೊಗದ ಸಿಂಗಾರ.
2: ಸಕಲ ಶಾಸ್ತ್ರ ವಿಚಾರ ಶರಣು ಜನ ಮಂದಾರ ವಿಕಸಿತಂಭುಜ ವಿಶ್ವಮಯ ಸದನ.
1: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ ಮಡಿಕೇರಿ.
3: ಆಕಾಶವಾಣಿ ಮಡಿಕೇರಿ ಕೇಳೋಣ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಟಿವಿ ಶಂಕರನಾರಾಯಣನ್ ಅವರ ಹಾಡುಗಾರಿಕೆಯಲ್ಲಿ ಮೊದಲಿಗೆ ಕೇಳೋಣ ಮುತ್ತಯ್ಯ ಭಾಗವತರ ಕೃತಿ ಷಣ್ಮುಖ ಪ್ರಿಯ ರಾಗ ಆದಿತಾಳದಲ್ಲಿ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಎ ಕೆ ರವೀಂದ್ರನಾಥ್ ಅವರ ಹಾಡುಗಾರಿಕೆ, ರಾಗ ಪೂರ್ವ ಕಲ್ಯಾಣಿ ರೂಪಕತಾಳ, ಕೆ ಸಿ ಕೇಶವ ಪಿಳ್ಳೆ ಅವರ ರಚನೆ, ಶ್ರೀ ಬಾಲಕೃಷ್ಣ ಪಾಹಿಮಾಂ.

0: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹೆರ್ಟ್ಸ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಗಾನ ಭಜನ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ವೆಲ್ಕಮ್ ಬ್ಯಾಕ್ ಚಿತ್ರದ ಗೀತೆ ಹರ್ಷಿತ್ ಸಕ್ಸೇನಾ ಮತ್ತು ಪಾವನಿ ಪಾಂಡೆ ಅವರ ಸ್ವರದಲ್ಲಿ ಅರಾಫತ್ ಮೆಹಮೂದ್ ಅವರು ಈ ಗೀತೆಯನ್ನು ಬರೆದಿದ್ದಾರೆ. ಸಿದ್ಧಾಂತ್ ಮಾಧವ ಅವರ ಸಂಗೀತವಿದೆ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿ ವಿ ಶಂಕರ್ ನಾರಾಯಣನ್ ಮತ್ತು ಎ ಕೆ ರವೀಂದ್ರನಾಥ್ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1.

Midele. ಕೆಳಗರೆ ಗಾನಭಜನ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುತ್ತಿರುವಿರಿ. ಇಂದು ಬೆಳಿಗ್ಗೆ 11 ಗಂಟೆಗೆ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು SIR, ಈ ಕುರಿತು ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಗಳಾದ ವಿ ಅನ್ಬುಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳುತ್ತೀರಿ. ಅನಂತರ ಗಾನಡಂಗೂರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಗಾನಭಜನ ಕಾರ್ಯಕ್ರಮದಲ್ಲಿ ಈಗ ಕೇಳಿ ತನು ವೇಡ್ಸ್ ಮನು ರಿಟರ್ನ್ಸ್ ಚಿತ್ರದ ಗೀತೆ. ಜ್ಯೋತಿನೂರ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ ರಾಜಶೇಖರ್ ಅವರು. ಕೃಷ್ಣ ಸೋಲೋ ಅವರ ಸಂಗೀತವಿದೆ.

ಗಾನ ಬಜಾನಾ ಕಾರ್ಯಕ್ರಮದಲ್ಲಿ ಹೀರೋ ಚಿತ್ರದ ಗೀತೆಯನ್ನು ಮೋಹಿತ್ ಚೌಹಾಣ್ ಮತ್ತು ಪ್ರಿಯಾ ಪಾಂಚಾಲ್ ಅವರ ಸ್ವರಗಳಲ್ಲಿ ಕೇಳುತ್ತಿರುವಿರಿ. ನಿರಂಜನ್ ಅಯ್ಯಂಗರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಚಿನ್ ಜಿಗರ್ ಅವರದು.

ಈಗ ಕೇಳಿ ರಾಜಾ ಹಿಂದೂಸ್ತಾನಿ ಚಿತ್ರದ ಗೀತೆ. ಉದಿತ್ ನಾರಾಯಣ್ ಅವರು ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ ಸಮೀರ್ ಅವರು. ನದೀಮ್ ಶ್ರವಣ್ ಅವರ ರಾಗ ಸಂಯೋಜನೆ ಇದೆ.

ಗಾನ ಬಜಾನಾ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳುಗರೆ, ಇನ್ನು 11 ಗಂಟೆಗೆ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ SIR ಕುರಿತು ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಗಳಾದ ವಿ ಅನ್ಬುಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳುತ್ತೀರಿ. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು. ಗಾನ ಬಜಾನಾ ಕಾರ್ಯಕ್ರಮದ ಕೊನೆಗೆ ಕೇಳಿ ಕುಮಾರ್ ಸಾನು ಅವರು ಹಾಡಿರುವ 1942 ಎ ಲವ್ ಸ್ಟೋರಿ ಚಿತ್ರದ ಗೀತೆ. ಜಾವೇದ್ ಅಖ್ತರ್ ಅವರು ಈ ಗೀತೆಯನ್ನು ಬರೆದಿದ್ದಾರೆ. ರಾಗ ಸಂಯೋಜನೆ RD ಬರ್ಮನ್ ಅವರದು.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹೆರ್ಟ್ಸ್. ಈಗ ಸಮಯ 11:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಕರ್ನಾಟಕದಲ್ಲಿ ಆರಂಭವಾಗಿರುವ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಸ್ಐಆರ್ ಈ ಕುರಿತು ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿ ಶ್ರೀ ವಿ ಅನ್ಬುಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನೂತನ ಎಸ್ ಕದಂ, ನಿರ್ವಹಣೆ ಎಸ್ಆರ್ ಭಟ್.
2: ಶ್ರೋತೃಗಳೇ ನಮಸ್ಕಾರ. ಜೂನ್ 30 ಕರ್ನಾಟಕದಲ್ಲಿ ಬಹಳ ದೊಡ್ಡ ಒಂದು ಚಟುವಟಿಕೆಯನ್ನು ನಾವೆಲ್ಲ ನೋಡೋರಿದ್ದೀವಿ. ಇದರ ಬಗ್ಗೆ ಜನರಲ್ಲಿ ಸಾಕಷ್ಟು ಭರವಸೆ ಇದೆ, ಕೆಲವೊಂದು ಅನುಮಾನಗಳಿದ್ದಾವೆ, ಕೆಲವೊಂದು ತಿಳ್ಕೊಳ್ಬೇಕಾದಂತಹ ಸೂಕ್ಷ್ಮವಾದ ವಿಷಯಗಳಿದ್ದಾವೆ. ಯಾವುದು ಅಂತ ನಿಮಗಾಗಲೇ ಗೊತ್ತಾಗಿರುತ್ತೆ. ನಮ್ಮೊಂದಿಗೆ ಈಗ ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಗಳು ಚೀಫ್ ಎಲೆಕ್ಟ್ರಲ್ ಆಫೀಸರ್ ವಿ ಅಂಬುಕುಮಾರ್ ಅವರಿದ್ದಾರೆ. ಅವರೊಂದಿಗೆ ಮಾತನಾಡ್ತಾ ಇಂದಿನಿಂದ ಆರಂಭವಾಗುವಂತಹ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಸ್ಐಆರ್ ಇದನ್ನು ನಾವು ಸೂಕ್ಷ್ಮವಾಗಿ ತಿಳ್ಕೊಳ್ತಾ ಹೋಗೋಣ. ನಮಸ್ಕಾರ ಅನ್ಬುಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ.
3: ನಮಸ್ತೆ ಮೇಡಮ್, ಎಲ್ಲ ಗೆಳೆಯರಿಗೂ ನಮಸ್ಕಾರ.
2: ಸರ್, ಈ ಎಸ್ಐಆರ್ ಅನ್ನೋದು ನಮಗೆ ಗೊತ್ತು, ಬಹಳ ಗೌರವದಿಂದ ನಿಮ್ಮನ್ನು ಕೂಡ ನಾನು ಸರ್ ಅಂದೆ. ಆದರೆ ಈ ಎಸ್ಐಆರ್ ಏನಿದೆಯಲ್ಲ, ಇದು ಕರ್ನಾಟಕದಲ್ಲಿ ಒಂದು ದೊಡ್ಡ ಸಂಚಲನವನ್ನು ಉಂಟು ಮಾಡಿದೆ. ಏನು ಈ ಸಂಚಲನ, ಏನು ಈ ಎಸ್ಐಆರ್ ಅನ್ನೋದು ಇವತ್ತಿಗೂ ಕೂಡ ಜನರಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕ್ತಲೇ ಇದೆ.
3: ಮತದಾರರ ಪಟ್ಟಿ ಪರಿಷ್ಕರಣೆ ಎಂದು ಕರಿತೀವಿ. ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಎರಡು ರೀತಿಯಾದ ಮತದಾರರ ಪಟ್ಟಿ ಪರಿಷ್ಕರಣೆ ಇರ್ತದೆ. ಒಂದು ಸ್ಪೆಷಲ್ ಸಮ್ಮರಿ ರಿವಿಷನ್, ಅದು ಪ್ರತಿ ವರ್ಷ ನಾವು ಮಾಡ್ತಾನೆ ಇರ್ತೀವಿ. ಇನ್ನೊಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವಾಗ ಯಾವಾಗೆಲ್ಲ ಇದು ಬೇಕೆಂದು ಯೋಚನೆ ಮಾಡ್ತದೋ ಆವಾಗ ಅವರು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನನ್ನು ಆದೇಶ ಮಾಡ್ಬೋದು. ಈ ನಮ್ಮ ದೇಶದಲ್ಲಿ ಸುಮಾರು 9 ಬಾರಿ ಈಗಾಗಲೇ ಎಸ್ಐಆರ್ ಆಗಿದೆ. ಇದು 10ನೇ ಸಾರಿ ನಡೀತಾ ಇರೋದು. ಕರ್ನಾಟಕದಲ್ಲಿ ತೊಗೊಂಡ್ರೆ 2002 ಲಾಸ್ಟ್ ಟೈಮ್ ಎಸ್ಐಆರ್ ಆಗಿದೆ. ಅದಾದ ನಂತರ 24 ವರ್ಷಗಳಾದ ಮೇಲೆ ಈಗ 2026 ಎಸ್ಐಆರ್ ಆಗಿದೆ. ಇದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ಪ್ರಕಾರ ಆಗ್ತಾ ಇರುವ ಒಂದು ಕ್ರಮ. ಈಗ ಈ ಪ್ರಕ್ರಿಯೆ ಶುರುವಾಗಿದೆ. ಈಗ ತಾವು ಹೇಳಿದಂಗೆ ಜೂನ್ 30, 2026
2: ಮನೆಯಿಂದ ಮನೆಗೆ,
3: ಹೌದು, ಆವಾಗಿಂದ ಜುಲೈ 29 ಪ್ರತಿಯೊಂದು ಮತದಾರರ ಮನೆಗೆ ನಮ್ಮ BLOs ಬೂತ್ ಲೆವೆಲ್ ಆಫೀಸರ್ ಎಂದು ಕರಿತೀವಿ, ಅವ್ರಗಳು ಹೋಗಿ ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡಿ ಮತದಾರರಿಂದ ಅವರ ಮಾಹಿತಿಯನ್ನು ಫಿಲ್ ಮಾಡಿದ ನಂತರ ಅವರಿಂದ ಸಹಿಯನ್ನು ಪಡೆದು ವಾಪಸ್ ತಗೊಂಡು ಡಿಜಿಟೈಸ್ ಮಾಡ್ತಾರೆ. ಈ ಪ್ರಕ್ರಿಯೆ ಈಗ ಸದ್ಯಕ್ಕೆ 5 ತನಕ ಈ ಪ್ರಕ್ರಿಯೆ ನಡೀತಿರ್ತದೆ.
2: ಈಗ ಫಾರ್ಮ್ ಕೊಡ್ತಾರೆ ಅಂತ ಹೇಳಿದ್ರಿ, ಆ ಫಾರ್ಮ್ನಲ್ಲಿ ಏನಿರುತ್ತೆ?

0: ಏನನ್ನು ತುಂಬಬೇಕು ಅದರಲ್ಲಿ?
1: ಅದು ಎನ್ಯುಮರೇಷನ್ ಫಾರ್ಮ್ ಅಂತ ನಾವು ಕರಿತೀವಿ ಅದನ್ನು. ಇದು ಪಾರ್ಷಿಯಲಿ ಫಿಲ್ಡ್ ಫಾರ್ಮ್, ಹಂಗಂದರೆ ಸ್ವಲ್ಪ ಅಂಶಗಳು ಅದರಲ್ಲಿ ಫಿಲ್ ಆಗಿರ್ತದೆ. ಏನೇನಿರ್ತದೆ ಅಂತ ಕೇಳಿದರೆ, 2026 ವೋಟರ್ ಲಿಸ್ಟಲ್ಲಿ ತಮ್ಮದು ಹೆಸರು ಏನಿದೆ ಅದು, ಆಮೇಲೆ ಯಾವ ಭಾಗದಲ್ಲಿ ತಾವು ವೋಟರ್ ಆಗಿದ್ದೀರಾ ಅದು, ಆಮೇಲೆ ತಮ್ಮದು ಫೋಟೋ, ಇಷ್ಟು ವಿಷಯ ಅಲ್ಲಿ ಪ್ರಿಂಟ್ ಆಗಿರ್ತದೆ. ನಾವು ಮೊದಲೇ ಪ್ರಿಂಟ್ ಮಾಡಿ ಕೊಟ್ಟಿರ್ತೀವಿ ಇನ್ವೇಷನ್ ಫಾರ್ಮಲ್ಲಿ. ಇದರಲ್ಲಿ ಒಂದು ವಿಶೇಷತೆ ಅಂದರೆ ಇದೊಂದು QR ಕೋಡು ಪ್ರಿಂಟ್ ಆಗಿರ್ತದೆ. ಅದು QR ಕೋಡ್ ಯಾಕೆಂದು ಕೇಳಿದರೆ, BLO ತನ್ನ ಕೆಲಸ ಡಿಜಿಟೈಸೇಷನ್ ಮಾಡೋ ಕೆಲಸ ಸುಲಭವಾಗಿ ಮಾಡೋ ಸಂಬಂಧ ಆ್ಯಪಲ್ಲಿ ಅಪ್ಲೋಡ್ ಮಾಡೋ ಸಂಬಂಧ ಆ QR ಕೋಡನ್ನು ಕೊಟ್ಟಿದ್ದಾರೆ. ಇದು ವೆರಿ ಯುನೀಕ್ ಫಾರ್ಮ್, ಅಂದರೆ ಒಂದು ವೋಟರ್ಗೆ ಒಂದು ಸಾರಿ ಮಾತ್ರ ಪ್ರಿಂಟ್ ಆಗೋದು, ಒಂದೇ ರೀತಿ ಬೇರೆ ಎಲ್ಲ ವೋಟರ್ ಪ್ರಿಂಟ್ ಆಗಲಿಕ್ಕೆ ಆಗಲ್ಲ. ಸೊ ಇದು ಎನ್ಯುಮರೇಷನ್ ಫಾರ್ಮ್ ಅಂತೀವಿ. ಇದರಲ್ಲಿ ನಾವು ಮತದಾರರ ವಿನಂತಿ ಮಾಡೋದು ಏನಂತ ಕೇಳಿದರೆ, ಎನ್ಯುಮರೇಷನ್ ಫಾರ್ಮ್ ಎರಡು ಸೆಟ್ ಎನ್ಯುಮರೇಷನ್ ಫಾರ್ಮನ್ನು ನಾವು ಒಂದು ಮತದಾರರಿಗೆ ಕೊಡ್ತೀವಿ, ಯಾಕಂದರೆ ಎರಡು ಫಾರ್ಮ್ ಕೊಡ್ತೀವಿ. ಆ ಎರಡು ಫಾರ್ಮಲ್ಲಿ ಮತದಾರರು ಮಾಹಿತಿಯನ್ನು ಫಿಲ್ ಮಾಡಬೇಕು. ಒಂದು ಫಾರ್ಮಲ್ಲಿ ಫೋಟೋನು ಹಚ್ಚಿ ಸಹಿ ಮಾಡಿ ಬಿಎಲ್ಒಗೆ ವಾಪಸ್ ಕೊಡ್ಬೋದು. ಇನ್ನೊಂದು ಫಾರ್ಮಲ್ಲಿ ಫೋಟೋ ಇಲ್ಲದೇನು ಸಹಿ ಮಾಡಿ ಬಿಎಲ್ಒ ಥರ ಕೊಟ್ಟರೆ ಒಂದು ಫಾರ್ಮ್ ಬಿಎಲ್ಒ ತೊಗೊಳ್ತಾರೆ, ಹಂಗಂದರೆ ಫೋಟೋ ಫಿಲ್ಅಪ್ ಮಾಡಿದ್ದು ಸಹಿ ಇರುವ ಫಾರ್ಮನ್ನು ಬಿಎಲ್ಒ ತೊಗೊಳ್ತಾರೆ. ಇನ್ನೊಂದು ಫಾರ್ಮಲ್ಲಿ ಬಿಎಲ್ಒ ಸಹಿ ಮಾಡಿ ಅಕ್ನಾಲೆಜ್ಮೆಂಟ್ ಆಗಿ ವೋಟರ್ಗೆ ಮತದಾರರಿಗೆ ಕೊಟ್ಟು ಬಿಡ್ತಾರೆ. ಸೊ ಇದು ಯಾಕೆ ಅಂತ ಕೇಳಿದರೆ, 2026 16 June ವರೆಗೂ ಯಾರ್ಯಾರು ನಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರು ಇತ್ತು ಅವರು ಎಲ್ಲರಿಗೂ ಈ ಎನ್ವೇಷನ್ ಫಾರ್ಮ್ನ ವಿತರಣೆ ಮಾಡಬೇಕು. ದಟ್ ಇಸ್ SAR ಇಂಟೆನ್ಷನ್. ಇದರಲ್ಲಿ ಯಾರ್ಯಾರೆಲ್ಲ ಫಿಲ್ ಮಾಡಿ ನಮಗೆ ಕೊಡ್ತಾರೋ ಅದನ್ನು ಡಿಜಿಟೈಸ್ ಮಾಡಿಕೊಳ್ತೀವಿ. ಯಾರ್ಯಾರು ಫಿಲ್ ಮಾಡಿ ಕೊಡೋಕೆ ಆಗಲ್ಲ ಅವ್ರಗಳದ್ದು ಹೆಸರು ಡ್ರಾಫ್ಟ್ ರೋಲಲ್ಲಿ ಬರಲ್ಲ. ಸೊ ಇದು ಹೊಸದಾಗಿ ನಾವು ಎಲ್ಲ ವೋಟರ್ ಲಿಸ್ಟನ್ನು ಮಾಡುವ ಕ್ರಮ.
0: ಹೌದು, ಕರ್ನಾಟಕದಲ್ಲಿ 5.5 crore ಅಧಿಕ ಮತದಾರರಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಯಾರು ಬಿಟ್ಟು ಹೋಗಬಾರದು, ಅದಕ್ಕೆ ಯಾವ ರೀತಿಯ ತಯಾರಿ ಹೇಗೆ ಮಾಡ್ಕೊಳ್ತೀರ?
1: SAR ಉದ್ದೇಶ ಏನೆಂದರೆ, ಪ್ರತಿಯೊಂದು ಅರ್ಹ ಮತದಾರರ ಹೆಸರು ನಮ್ಮ ವೋಟ್ ಲಿಸ್ಟ್ಲಿ ಇರಬೇಕು ಎಂಬುದೇ ಪ್ರಕ್ರಿಯೆಯ ಮುಖ್ಯದ. ಹಂಗಂದರೆ ಯಾರು ಅನರ್ಹರಿದ್ದಾರೆ ಅವರು ಇರಬೇಕಿಲ್ಲ. ಸೊ ಯಾರು ಅರ್ಹರಿದ್ದಾರೆ ಅವ್ರ ಹೆಸರು ಇರಬೇಕು. ಅರ್ಹರಂದರೆ ಯಾರೆಂದು ಕೇಳಿದರೆ, ಒಂದು ಈ ದೇಶದ ಪ್ರಜೆ ಆಗಿರಬೇಕು, ಎರಡನೇದು 18 ತುಂಬಿರಬೇಕು, ಮೂರನೇದು ಅವರು ಸೌಂಡ್ ಮೈಂಡ್ ಇರಬೇಕು, ಅವ್ರಿಗೆ ಯಾವುದೇ ಒಂದು ಕೋರ್ಟಿಂದ ಅವರು ಆರ್ಡರ್ ತೊಗೊಂಡು ವಜಾ ಆಗಿರಬಾರ್ದು. ಸೊ ಈ 4 ಅಂಶಗಳ ಮೇಲೆ ಇದು ತೀರ್ಮಾನ ಆಗುತ್ತದೆ. ಸೊ ಹಂಗಾದರೆ ಯಾರ್ಯಾರೆಲ್ಲ ಈ ದೇಶದ ಪ್ರಜೆಯಾಗಿ 18 ಪೂರ್ತಿ ಇದ್ದಾರೋ, ಕನ್ನಡ ಸೇರಿದವರು ಎಲ್ಲರೂ ಇಲ್ಲಿ ಮತದಾರ ಪಟ್ಟಿಗೆ ಅವರು ಹೆಸರಾಗ್ಬೋದು. ಈ ಅಂಶಗಳ ಮಾನದಂಡಗಳ ಇಟ್ಟುಕೊಂಡೇ ಪ್ರತಿ ಒಂದು ಮತದಾರನ ನಾವು ವೆರಿಫಿಕೇಷನ್ ಮಾಡ್ತೀವಿ. ಸೊ ಈಗ ಎನ್ಯುಮರೇಷನ್ ಫಾರ್ಮ್ ಅಂತ ಏನಕ್ಕೆ ಹೇಳಿದರೆ, ಈಗಾಗಲೇ ಅವರು ಎಲ್ಲರೂ ಮತದಾರ ಪಟ್ಟಿಯಲ್ಲಿ ಅವ್ರ ಹೆಸರು ಇರ್ತದೆ, ಅವರಿಗೆ ನಾವು ಫಾರ್ಮ್ ಪ್ರಿಂಟ್ ಮಾಡಿ ಕೊಡ್ತೀವಿ. ಕರ್ನಾಟಕ ತೊಗೊಂಡ್ರೆ 5,54,36,000 ಮತದಾರರು ಈಗ ನಮ್ಮ ಲಿಸ್ಟಲ್ಲಿ ಇದ್ದಾರೆ. ಇವರು ಎಲ್ಲರಿಗೂ ಸಮೇತ ನಾವು 2 ಫಾರ್ಮ್ಸನ್ನು ಪ್ರಿಂಟ್ ಮಾಡ್ತೀವಿ. ಹೆಚ್ಚು ಕಡಿಮೆ 11 crore ಮೇಲ್ಪಟ್ಟು ಫಾರ್ಮ್ಸನ್ನು ಪ್ರಿಂಟ್ ಮಾಡಿ ನಾವು ಅವ್ರ ಮನೆಗೆ ಮುಟ್ಟಿಸ್ಬೇಕು. ಈ ಕ್ರಮದಲ್ಲಿ ಸುಮಾರು 59,000 BLO, 7,000 ಮೇಲ್ಪಟ್ಟು BLO ಸೂಪರ್ವೈಸರ್, 224 ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್, ಅದ್ರ ಮೇಲೆ 334 ಅಸಿಸ್ಟೆಂಟ್ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್, ಆಮೇಲೆ ಜಿಲ್ಲಾಧಿಕಾರಿ, ADC, ಟೆಕ್ನಿಕಲ್ ಸೂಪರ್ವೈಸರ್ಸ್,
0: 100,000 ಜನ ಇದ್ದಾರೆ.
1: ಹೌದು, ಹೆಚ್ಚು ಕಡಿಮೆ 70,000 ಮೇಲ್ಪಟ್ಟು ಅಧಿಕಾರಿಗಳಾಗೇ ಇದ್ದಾರೆ. ಅದರ ಜೊತೆಗೆ ಪೊಲಿಟಿಕಲ್ ಪಾರ್ಟಿ ವತಿಯಿಂದ ಪ್ರತಿಯೊಂದು ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಒಂದೊಂದು ಬೂತ್ಲಲ್ಲಿ ಏಜೆಂಟನ್ನು ಅಪಾಯಿಂಟ್ ಮಾಡ್ಬೋದು. ಸೊ ನಮ್ಮ ರಾಜ್ಯದಲ್ಲಿ ಎಲ್ಲ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ನೂ ಸೇರಿ ಸುಮಾರು ಈಗಾಗಲೇ 115,000 ಬೂತ್ಲ ಏಜೆಂಟನ್ನು ಅಪಾಯಿಂಟ್ ಮಾಡಿಕೊಟ್ಟಿದ್ದಾರೆ ನಮ್ಮಲ್ಲಿರುವ ಮತ ಬೇರೆ ಬೇರೆ ಪಕ್ಷಗಳು. ನಮ್ಮ ರಾಜ್ಯದಲ್ಲಿರುವ ಮತಗಟ್ಟೆಗಳ ಸಂಖ್ಯೆ 59,050. ಸೊ ಅದರಿಂದ ಈ ಎಕ್ಸೈಸನ್ನು ಫಾಲೋ ಮಾಡಲಿಕ್ಕೆ ಸುಮಾರು 70,000 ಅಧಿಕಾರಿಗಳು, 115,000 ಬೂತ್ ಏಜೆಂಟು, ರಾಜಕೀಯ ಪಕ್ಷಗಳು, ಆಮೇಲೆ ಮೀಡಿಯಾ, ಅಧಿಕಾರಿ ವರ್ಗದವರು, ಮತದಾರರು, ಇದರ ಮೇಲೆ ಚುನಾವಣಾ ಆಯೋಗ, ಇನ್ನು ಎಲ್ಲರೂ ಇದ್ದಾರೆ. ಅಂದರೆ ಇದು ತುಂಬ ಪಾರದರ್ಶಕವಾಗಿ ನಡೆಯುವ ಒಂದು ಕಾರ್ಯಕ್ರಮ ಆಗಿರ್ತದೆ, ನಿಯಮ ಪ್ರಕಾರ ಆಗುವ ಕಾರ್ಯಕ್ರಮವೂ ಆಗಿರ್ತದೆ. ಅದರಿಂದ ಯಾವುದೇ ಮತದಾರರ ಮನಸ್ಸಲ್ಲಿ ಯಾವುದೇ ಒಂದು ರೀತಿಯಾದ
0: ಅನುಮಾನಗಳು
1: ಇರಬೇಡ ಎಂದು ನಾನು ದಯವಿಟ್ಟು ಮತ್ತೊಮ್ಮೆ ಪ್ರೀತಿಯಿಂದ ವಿನಂತಿ ಮಾಡಿ ಕೇಳಿಕೊಳ್ಳುತ್ತೇನೆ.
0: ಹೌದು, ಈ ಹಿಂದೆ 2002
1: ಕೊನೆಯ ಸೇರ್ ಆಗಿರೋ
0: ಆಗಿತ್ತು ಅಂತ ಹೇಳಿದ್ರಿ. ಆಗ ಕರ್ನಾಟಕದ ಜನಸಂಖ್ಯೆ ಕೇವಲ 3 crore ಇತ್ತು, ಈಗ ಹೆಚ್ಚು ಕಡಿಮೆ ಅದು ದ್ವಿಗುಣವಾಗಿದೆ.
1: ಹೌದು,
0: ಆಗಿನ ಚಾಲೆಂಜ್ ಬೇರೆ ಇತ್ತು, ಈಗ ನಿಮ್ಮ ಎದುರಿಗಿರುವಂತಹ ಸವಾಲ್ ಕೂಡ ಬಹಳ ದೊಡ್ಡದು, ಅದಕ್ಕೂ ಕೂಡ ನೀವು ತಯಾರಾಗಬೇಕಾಗುತ್ತೆ.
1: ಹೌದು ಮೇಡಮ್, ಹೌದು.
0: ಮತ್ತೆ ಯಾರೊಬ್ಬರು ಕೂಡ ನೀವು ಅವ್ರ ಮನೆಗೆ ಹೋದಾಗ ಯಾರೊಬ್ಬರು ಬಿಟ್ಟು ಹೋಗಬಾರ್ದು, ಪ್ರತಿಯೊಬ್ಬರನ್ನು ಇದರಲ್ಲಿ ಒಳಪಡಿಸ್ಬೇಕು, ನಿಖರವಾಗಿ ಅವರೆಲ್ಲರ ಹೆಸರುಗಳು ಇರಬೇಕು ಅನ್ನೋದು ದೊಡ್ಡ ಉದ್ದೇಶ. ಹಾಗೆ ಬಿಟ್ಟು ಹೋಗದೇ ಇದ್ದ ಹಾಗೆ ನಾವೇನು ಒಂದು ಫುಲ್ ಪ್ರೂಫ್
1: ಮೆಕ್ಯಾನಿಸಮ್
0: ಮಾಡ್ಕೋಬೇಕಾಗತ್ತೆ, ಅದನ್ನ

0: ಹೇಗೆ ಮಾಡಿಕೊಂಡಿದ್ದೀರಾ?
1: ಈಗ ಕಳೆದ ಸಾರಿ ಅಂದರೆ ಲಾಸ್ಟ್ ಟೈಮ್ ಎಸ್ ಐ ಆರ್ ಆಗಿದ್ದು 2002, ಈಗ ಆಗ್ತಿರೋದು 10ನೇ ಬಾರಿ ಎಸ್ ಐ ಆರ್. ಕಳೆದ ಎಸ್ ಐ ಆರ್ ಆದಾಗ ಕರ್ನಾಟಕ ರಾಜ್ಯದ ಮತದಾರರ ಸಂಖ್ಯೆ ಸುಮಾರು 3,40,00,000 ಇತ್ತು. ಈಗ ಇರುವ ಮತದಾರರ ಸಂಖ್ಯೆ 5,56,00,000 ಇದೆ, ಹೆಚ್ಚು ಕಡಿಮೆ. ಸೊ ಹಂಗಾದರೆ ಆವಾಗ 34,000 ಮತಗಟ್ಟೆಗಳಿತ್ತು, ಈಗ 59,000 ಮತಗಟ್ಟೆಗಳಾಗಿದೆ. ಸೊ ಜಾಸ್ತಿ ಆಗಿದೆ. ಈ ಪ್ರಕ್ರಿಯೆಯಲ್ಲಿ ಭಾಳ ಮುಖ್ಯವಾದ ಅಂಶಗಳು ಏನಂದರೆ ಮೇಡಮ್, ಮ್ಯಾಪಿಂಗ್ ಅಂತ ಒಂದು ಮಾಡ್ತಾ ಇದ್ದೀವಿ. ಹಾಗಂದರೆ ಯಾಕೆ ಅದು ಬೇಕಂದು ಕೇಳಿದರೆ, ಯಾರ್ಯಾರ ಹೆಸರು ಎಲ್ಲ 2002 ವೋಟರ್ ಲಿಸ್ಟಲ್ಲಿ ಇತ್ತೋ ಅವರೆಲ್ಲ ನಾವು ಇಂಡಿಯನ್ ಸಿಟಿಸನ್ ಎಂದೇ ಪರಿಗಣಿಸಬೇಕಾಗ್ತದೆ. ಅದರ್ವೈಸ್ ಬೇರೆ ಏನಾದ್ರು ಅವ್ರ ಮೇಲೆ ಕಂಪ್ಲೇಂಟ್ ಬೇರೆ ಏನಾದ್ರು ಗೊತ್ತಾದರೆ ಬಾಕಿ ಟೈಮಲ್ಲಿ ಪೂರ ನಾವು ಅವರೆಲ್ಲ ಈ ದೇಶದ ಪ್ರಜೆ ಎಂದು ಪರಿಗಣಿಸಬೇಕಾಗ್ತದೆ. ಇಟ್ಸ್ ಅ ಪ್ರೊಬೇಟಿವ್ ಪ್ರೂಫ್ ಫಾರ್ ಸಿಟಿಸನ್ಶಿಪ್ ಅಂತ ಹೇಳ್ತೀವಿ ನಾವು. ಸೊ ಅದರಿಂದ ನಾವೇನು ಮಾಡಿದ್ದೀವಿ ಅಂತ ಕೇಳಿದರೆ, ಕರ್ನಾಟಕ ರಾಜ್ಯದಲ್ಲಿರುವ ಸುಮಾರು 5,54,00,000 ಜನಸಂಖ್ಯೆ ಇರುವ ಮತದಾರರಲ್ಲಿ 5,08,00,000 ಮೇಲ್ಪಟ್ಟ ಮತದಾರನ ಮ್ಯಾಪಿಂಗ್ ಈಗಾಗಲೇ ಮುಗಿಸಿದ್ವಿ. 91.62% ಆಫ್ ದ ವೋಟರ್ಸ್ ಆರ್ ಆಲ್ರೆಡಿ ಮ್ಯಾಪ್ಡ್ ಇನ್ ಕರ್ನಾಟಕ. ಸೊ ಈಗ ಇದರಿಂದ ಏನಾಗ್ತದೆ ಅಂತ ಕೇಳಿದರೆ, ಎನ್ಯುಮರೇಷನ್ ಫಾರ್ಮ್ ಮತದಾರರ ಮನೆಗೆ ಕೊಡುವಾಗ ಅವರು ಫಿಲ್ ಮಾಡುವ ಸಂದರ್ಭಗಳಲ್ಲಿ ಬಿ ಎಲ್ ಓಗೆ ಮ್ಯಾಪಿಂಗ್ ಮಾಡಿದ ಅನುಭವ ಇರುವುದರಿಂದ ಅವರೇ ಮಾಹಿತಿಯನ್ನು ಹೇಳ್ತಾರೆ. 2002 ಇವ್ರದ್ದು ಹೆಸರು ಎಲ್ಲಿ ಇತ್ತು, ತರಬೇತಿ ಕೊಟ್ಟಿದ್ದೀವಿ, 2002 ಮತದಾರರ ಹೆಸರು ಎಲ್ಲಿ ಇತ್ತು ಎಂಬ ಮಾಹಿತಿ ಬಿ ಎಲ್ ಹತ್ರ ಈಗಾಗಲೇ ಇರುತ್ತದೆ. ಹೆಚ್ಚು ಕಡಿಮೆ ಎಲ್ಲರದ್ದು ಇರುತ್ತದೆ, ಕೆಲವ್ರದ್ದು ಮಾತ್ರ ಸ್ವಲ್ಪ ಇನ್ನೂ ಬಾಕಿ ಇರಬಹುದು, ಅದು ಕಂಪ್ಲೀಟ್ ಮಾಡ್ತಾರೆ. ಆವಾಗ ಏನಾಗ್ತದೆ, ಜನರಿಗೆ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ನಾನು ಮತದಾರರ ಹತ್ರ ವಿನಂತಿ ಮಾಡೋದೇನೆಂದರೆ, ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ ಬರುವ ಸಂದರ್ಭಗಳಲ್ಲಿ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡುವ ಹಂತದಲ್ಲಿ 2002 ತಮ್ಮ ಹೆಸರು ಎಲ್ಲಿ ಇತ್ತು ವೋಟ್ ಲಿಸ್ಟ್ಲಿಂದ ಒಂದು ಕಾಲಮ್ ಇರ್ತದೆ, ಅದು ಫಿಲ್ ಮಾಡುವ ಸಂದರ್ಭದಲ್ಲಿ ತಮಗೆ ಗೊತ್ತಿದ್ರೆ ತಾವೇ ನೆಟ್ಟಲ್ಲಿ ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ. ಅಥವಾ ತಮಗೆ ಏನಾದ್ರು ಡೌಟ್ ಇದ್ದ ಸಂದರ್ಭಗಳಲ್ಲಿ ಬಿ ಎಲ್ ಓದ್ರ ಕೇಳಿದರೆ ಅವರೇ ತಮಗೆ ಹೆಲ್ಪ್ ಮಾಡ್ತಾರೆ ಫಾರ್ಮನ್ನು ಫಿಲ್ಅಪ್ ಮಾಡಲಿಕ್ಕೆ. ಸೊ ಈ ವಿಷಯವನ್ನು ನಾನು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೌದು, ಆ ಮತದಾರರ ತನ್ನ ಹೆಸರು ಇದ್ರೆ ಸೆಲ್ಫ್ ಮ್ಯಾಪಿಂಗ್ ಅಂತ ಕರಿತೀವಿ. ಅಕಸ್ಮಾತ್ ತಂದೆ ಹೆಸರು ಇಲ್ಲ, ಅವ್ರದ್ದು ತಾಯಿ ತಂದೆ ಅಥವಾ ಅವ್ರದ್ದು ಅಜ್ಜ ಅಜ್ಜಿ ಹೆಸರು ಇದ್ರೆ ಅದು ಪ್ರೋಜನಿ ಮ್ಯಾಪಿಂಗ್ ಎಂದು ಕರಿತೀವಿ. ಸೊ ನಮ್ಮ ರಾಜ್ಯದಲ್ಲಿ ತಗೊಂಡ್ರೆ ಸುಮಾರು 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದೆ, ಅದರಲ್ಲಿ ಮೋರ್ ದೆನ್ 183 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, 183 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು 90% ಹೆಚ್ಚು ಮ್ಯಾಪಿಂಗ್ ಮಾಡಿದ್ದಾರೆ. ಸೊ ಸಿಟಿ ಏರಿಯಾದಲ್ಲಿ ಮಾತ್ರ ಸ್ವಲ್ಪ ಕಡಿಮೆ ಇದೆ, ಬಿಬಿಎಂಪಿ ಏರಿಯಾದಲ್ಲಿ. ಅದನ್ನು ಈಗ ಈ ಮ್ಯಾಪಿಂಗ್ ಪ್ರಕ್ರಿಯೆ ಜುಲೈ 25-26 ತನಕ ಮುಂದುವರಿತಾನೆ,
0: ಇದ್ರ ಜೊತೆಗೆ
1: ಅದು ನಡೀತದೆ. ಅದರಿಂದ ಮ್ಯಾಪಿಂಗ್ ಆಗಿಲ್ಲ ಎಂಬ ಕಾರಣಕ್ಕೋಸ್ಕರ ಯಾರು ತನ್ನ ಎನ್ಯುಮರೇಷನ್ ಫಿಲ್ ಮಾಡೋಕ್ಕಾಗಲ್ಲ ಎಂಬ ದಯವಿಟ್ಟು ಆ ಭಾವನೆ ಇರಬೇಕಿಲ್ಲ. ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ತಮ್ಮದು ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಆಗುತ್ತದೆ, ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ತಮ್ಮ ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ ಒಂದು ಸೇರುತ್ತದೆ. ತಮ್ಮ ಹತ್ರ ಮಾಹಿತಿ ಇದ್ರೆ ತಾವು ಫಿಲ್ ಮಾಡಿ ಕೊಡಿ, ತಮ್ಮ ಹತ್ರ ಮಾಹಿತಿ ಇಲ್ಲ ಅಂದ್ರೆ ದಯವಿಟ್ಟು ಬಿ ಎಲ್ ಓ ಹೆಲ್ಪ್ ಸಹಾಯ ತಗೊಂಡು ಫಿಲ್ ಮಾಡಿ ಕೊಡಿ.
0: ಈಗ ಫಾರ್ಮ್ ತಗೊಂಡು ಬಿ ಎಲ್ ಓ ಪ್ರತಿ ಮನೆಗಳಿಗೆ ಹೋಗ್ತಾರೆ.
1: ಹೌದು,
0: ಆದ್ರೆ ನಮ್ಮಲ್ಲಿ ಅನೇಕ ಜನ ಕೆಲಸಕ್ಕೆ ಕೂಲಿಗೆ ಇತರ ಬೇರೆ ಬೇರೆ ಕಾರ್ಯಗಳಿಗೆ ಹೊರಗಡೆ ಹೋಗೋದ್ರಿಂದ ಇವರು ಬಂದಾಗ ಅವರು ಮನೆಯಲ್ಲಿ ಇಲ್ಲದೆ ಇರಬಹುದು. ಆಗ ಅವ್ರು ಏನ್ ಮಾಡ್ಬೇಕು, ಆ ಫಾರ್ಮ್ ಅನ್ನ ಅವ್ರಿಗೆ ತಗೊಳ್ಳೋದು ಹೇಗೆ, ಅಥವಾ ಯಾರನ್ನ ಅವರು ಕಾಂಟ್ಯಾಕ್ಟ್ ಮಾಡಬೇಕು?
1: ಈಗ ಬಿ ಎಲ್ ಓಗಳಿಗೆ ತನ್ನ ವ್ಯಾಪ್ತಿ ಯಾವುದು ಎಂದು ಗೊತ್ತಿದೆ. ಮ್ಯಾಪಿಂಗ್ ಬಿ ಎಲ್ ಓಗಳೇ ಮಾಡಿದ್ರಿಂದ ಅದು 90% ಮೇಲ್ಬಿಟ್ಟು ಮ್ಯಾಪಿಂಗ್ ಆಗಿರೋದ್ರಿಂದ ಈಗಾಗಲೇ ಯಾವ ಮತದಾರರು ಯಾವ ಮನೆ ಎಲ್ಲಾನು ಅವ್ರಿಗೆ ಮೋಸ್ಟ್ಲಿ ಪರಿಚಯ ಆಗಿರ್ತದೆ. ಸೊ ನಾರ್ಮಲಿ ಆಯಾ ಭಾಗದ ಬಿ ಎಲ್ ಓಗಳಿಗೆ ಯಾವ್ಯಾವ ಸಂದರ್ಭದಲ್ಲಿ ಹೋದರೆ ಜನ ಸಿಗ್ತಾರೆ ಎಂಬ ಒಂದು ನಾಲೆಡ್ಜ್ ಸ್ವಲ್ಪ ಇದ್ದೇ ಇರ್ತದೆ. ಸೊ ನಾವು ಈಗ ಎಸ್ ಐ ಆರ್ ಪ್ರಕ್ರಿಯೆ, ಅದರಲ್ಲೂ ಎನ್ಯುಮರೇಷನ್ ಪ್ರಕ್ರಿಯೆ 30ನೇ ಜೂನ್ನಿಂದ 29 ಜುಲೈ ತನಕ ನಡೀತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ಮತದಾರರ ಅನುಕೂಲಕ್ಕೆ ತಕ್ಕಂಗೆ ಬಿ ಎಲ್ ಓ ವಿಸಿಟ್ ಮಾಡಬೇಕೆಂದು ಸೂಚನೆ ಕೊಟ್ಟಿದ್ದೀವಿ ನಾವು. ಸೊ ಬಿ ಎಲ್ ಓ ಬರುವಾಗ ಮನೆಯಲ್ಲಿ ಮತದಾರ ಇದ್ದರೆ ಅವರು ಫಾರ್ಮನ್ನು ಕೊಡ್ತಾರೆ, ಒಂದು ಸ್ಟಿಕ್ಕರನ್ನು ಹಚ್ಚಿಸ್ತಾರೆ ಫಾರ್ಮ್ ವಿತರಣೆ ಮಾಡಲಾಗಿದೆ ಅಂತ ಮನೆಯವ್ರ ಹತ್ರ. ಅಕಸ್ಮಾತ್ ಯಾರಾದರೂ ಮತದಾರರು ಹಂಗಸ ಮನೆ ಲಾಕ್ ಆಗಿದೆ ಸುಮಾರು ದಿನದಿಂದ, ಆ ಮನೆ ಇಲ್ಲ, ಅಕ್ಕಪಕ್ಕದಲ್ಲಿ ವಿಚಾರಣೆ ಮಾಡ್ತಾರೆ, ಒಂದು ತಿಂಗಳಾಯಿತು ಅಥವಾ ಮನೆ ಲಾಕ್ ಆಗಿದೆ ಅಂದರೆ ಅಲ್ಲಿ ಒಂದು ಆ ಫಾರ್ಮನ್ನು ಅವ್ರ ಮನೆ ಒಳಗೆ ಸ್ಲಿಪ್ ಮಾಡ್ತಾರೆ, ಮನೆ ಒಳಗೆ ಹಾಕಬೇಕು. ಹೌದು, ಮನೆ ಖಾಲಿದ್ರೆ ಮನೆ ಒಳಗೆ ಹಾಕಬೇಕು. ಹಾಕ್ಬಿಟ್ಟು ಅಲ್ಲಿ ಒಂದು ರೆಡ್ ಕಲರ್ ಸ್ಟಿಕ್ಕರ್ ಅನ್ನು ಅಂಟಿಸ್ತಾರೆ, ಇಂಥ ದಿನ ನಾನು ಮನೆಗೆ ಬಂದಿದ್ದೆ, ಮನೆ ಲಾಕ್ ಆಗಿದೆ,
0: ಯಾರ ಕೈಯಲ್ಲಿ ಕೊಟ್ಟಿಲ್ಲ,
1: ಯಾರ ಕೈಯಲ್ಲಿಲ್ಲ, ನೆಕ್ಸ್ಟ್ ವಿಸಿಟ್ ನಾನು ಇಂಥ ದಿನ ಬರ್ತೀನಿ, 3ನೇ ವಿಸಿಟ್ ಇಂಥ ದಿನ ಬರ್ತೀನಿ, ಒಂದು ಸ್ಟಿಕ್ಕರ್ ಹಾಕಿ ಅದರಲ್ಲಿ ಬರೀತಾರೆ. ಮತ್ತು ಈ ಪ್ರತಿಯೊಂದು ಎನಿಮೇಷನ್ ಫಾರ್ಮಲ್ಲೂ ಬಿ ಎಲ್ ಓ ಹೆಸರು, ಬಿ ಎಲ್ ಓ ಮೊಬೈಲ್ ನಂಬರ್ ಪ್ರಿಂಟ್ ಆಗಿರ್ತದೆ. ಅದರಿಂದ ಮತದಾರರು ತಾನು ಬಿ ಎಲ್ ಓಗೆ ಕಾಲ್ ಮಾಡಿ ಅವರು ಸಮೇತ ಫಾಲೋ ಮಾಡಬಹುದಾಗಿದೆ. ಸ್ಟ್ರಿಕ್ಟ್ ಆಗಿ ನಾವು ಮತದಾರರನ್ನ ಇಂಥ ಸಮಯ ಮನೆಯಲ್ಲಿ ಇರಿ ಎಂದು ಹೇಳುವುದು ಕಷ್ಟ ಆಗ್ತದೆ, ಬಿ ಎಲ್ ಓಗೆ ಇಂಥ ಸಮಯ ಹೋಗಿ ಎಂದು ಹೇಳುವುದು ಕಷ್ಟ, ಯಾಕಂದ್ರೆ ಅವ್ರ ಹತ್ರ ಅವ್ರಿಗೆ ಗೊತ್ತಿರ್ತದೆ. ಸೊ ಉದಾಹರಣೆಗೆ ಒಂದು ಕೃಷಿ ಚಟುವಟಿಕೆ ಜಾಸ್ತಿ ಇರೋ ಭಾಗದಲ್ಲಿ ಜನರ ಅವರು
0: ಚಟುವಟಿಕೆ
1: ಅದಕ್ಕೆ ನೋಡಿಕೊಂಡು ಅವ್ರು ಹೋಗಬೇಕಾಗ್ತದೆ. ಇಂಡಸ್ಟ್ರಿ ಬೇರೆ ಇರುವ ಕಡೆ ಬೇರೆ ರೀತಿ ಇರ್ತದೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ವರ್ಕ್ ಮಾಡೋರೆಲ್ಲ ಇರುವ ಕಡೆ ಬೇರೆ ರೀತಿ ಇರ್ತದೆ. ಸೊ ಅದರಿಂದ ನಾವು ಎಲ್ಲದಕ್ಕೂ ಒಂದೇ ರೀತಿಯ ಸೂಚನೆ ಕೊಡೋದು ಆಗಲ್ಲ.

0: ಆ ವಿಷಯವನ್ನು ಆಯಾ ಸಂಬಂಧಪಟ್ಟ ಜಿಲ್ಲಾಧಿಕಾರಿ, ER O, BLO ಸೂಪರ್ವೈಸರ್ ಅಂಥವ್ರು ನಿಗದಿ ಮಾಡ್ತಾರೆ. ಸೊ ಒಟ್ಟಾರೆ ಮತದಾರರ ಅನುಕೂಲಕ್ಕೆ ತಕ್ಕಂಗೆ BLO ಮನೆ ವಿಸಿಟ್ ಮಾಡಿ ಅವರು ಒಂದೇ ಒಂದು ಅರ್ಹ ಮತದಾರರು ಪಟ್ಟಿಯಿಂದ ಬಿಡದಂಗೆ ನೋಡಿಕೊಳ್ಳುವ ಜವಾಬ್ದಾರಿ BLO ಮೇಲೆ ಇರ್ತದೆ. ಅದ್ರ ಅವ್ರ ಜೊತೆ ಕೆಲಸ ಮಾಡುವ ಎಲ್ಲ ಅಧಿಕಾರಿ ಮೇಲೂ ಇರ್ತದೆ. SIR ಉದ್ದೇಶನೂ ಅದು ಆಗಿರ್ತದೆ.
1: ಈಗ ಮತದಾರರು ಮನೆಯಲ್ಲಿ ಇರಲಿಲ್ಲ, ಫೋನ್ ನಂಬರು BLO ಹತ್ರ ಇದೆ, ಅನೇಕ ಮತದಾರರಿಗೆ ಕಾಲ್ ಮಾಡಿದಾಗ ಅವ್ರು ಹೇಳ್ತಾರೆ ನಮ್ಮ ಪಕ್ಕದ ಮನೆಯವರಿಗೆ ಕೊಟ್ಬಿಡಿ ಅಂತ. ಹೆಚ್ಚು ಸಂದರ್ಭದಲ್ಲಿ ನಾವು ಇದನ್ನು ನೋಡ್ತೀವಿ, ಅಥವಾ ಇಂಥವ್ರ ಕೈಯಲ್ಲಿ ಕೊಡಿ ಅಂತ ಏನು ಹೇಳ್ತಾರೆ, ಹಾಗೆ ಈ ಫಾರ್ಮ್ ಅನ್ನ ಕೊಡಬಹುದು.
0: ನಾವು ಎನ್ಯುಮರೇಷನ್ ಫಾರ್ಮ್ಸ್ ಅನ್ನ ಮತದಾರರು ಅವ್ರ ಕುಟುಂಬಸ್ಥರು ಹತ್ರ ಮಾತ್ರ ವಿತರಣೆ ಮಾಡಬೇಕೆಂದು ಸೂಚನೆ ಕೊಟ್ಟಿದ್ದೀವಿ. ಈಗ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಒಂದು ಸೂಚನೆ ಇರ್ತದೆ, ಏನಂದ್ರೆ ಅಕಸ್ಮಾತ್ ಯಾರಾದರೂ ವೋಟರ್ ಇಲ್ಲ ಅಂದ್ರೆ ಅವರ ಪರವಾಗಿ ಅವ್ರ ಕುಟುಂಬದ ಸದಸ್ಯರು ಸಹಿ ಮಾಡಬಹುದು ಇರ್ತದೆ. ಇಫ್ ಎ ವೋಟರ್ ಈಸ್ ನಾಟ್ ಅವೈಲಬಲ್ ಆನ್ ಬಿಹಾಫ್ ಆಫ್ ದಿ ವೋಟರ್, ಎನಿ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಆಲ್ಸೋ ಕ್ಯಾನ್ ಸೈನ್ ದಿ ಎನ್ಯುಮರೇಷನ್ ಫಾರ್ಮ್ ಎಂದು ಅದರಲ್ಲಿ ಇರ್ತದೆ. ಅದರಿಂದ ಅಕಸ್ಮಾತ್ ಯಾರಾದ್ರು ಮತದಾರ, ಉದಾಹರಣೆಗೆ ಯಾರೋ ಒಂದು ಕುಟುಂಬದಲ್ಲಿ ತಂದೆಯವರು ಒಂದು ಹೊರಗಡೆ ಕೆಲಸಕ್ಕೆ ಹೋಗಿರ್ತಾರೆ, ಮನೆಯಲ್ಲಿ ಮಕ್ಕಳು ಅವ್ರ ಮನೆಯವರು ಇರ್ತಾರೆ ಅಂದ್ರೆ ಯಾರೋ ಒಬ್ಬರು ಎನ್ಯುಮರೇಷನ್ ಫಾರ್ಮ್ ಅನ್ನ ಪಡೆದು ಸೈನ್ ಮಾಡಿಕೊಡಬಹುದು. ಆದರೆ ಬೇರೆ ಮೂರನೇ ವ್ಯಕ್ತಿ ಹತ್ರ ಕೊಡ್ಲಿಕ್ಕೆ ಅವಕಾಶಗಳು ಇರಲ್ಲ.
1: ಅದನ್ನ ನೀವು
0: BLO ಹೇಳಿರ್ತೀವಿ. ಸೊ ಸಾಧ್ಯವಾದಷ್ಟು ಇದು BLO ಅವ್ರಿಗೂ ಇರುವ ಬಾಂಧವ್ಯದ ಮೇಲೂ ನಿಲ್ಲಿರ್ತದೆ. ಯಾಕಂದ್ರೆ ಅವ್ರವ್ರ ಗ್ರಾಮದಲ್ಲಿ ಅವ್ರಿಗೆ ಗೊತ್ತಿರ್ತದೆ, ಅವ್ರ ಏರಿಯಲ್ಲಿ ಅವ್ರಿಗೆ ಗೊತ್ತಿರ್ತದೆ. ಬಟ್ ಸಾಧ್ಯವಾದಷ್ಟು ಈ ಫಾರ್ಮ್ಸ್ ಅನ್ನ ವೋಟರ್ ಹತ್ರನೇ ಕೊಡಬೇಕಾಗ್ತದೆ, ಹಂಗಾರೆ ಅವ್ರ ಕುಟುಂಬದವ್ರ ಹತ್ರ.
1: ಹೌದು, ಒಂದು ಪ್ರಶ್ನೆ ಕುತೂಹಲಕ್ಕಾಗಿ ಕೇಳಬೇಕು ಅನಿಸ್ತಾ ಇದೆ. ಇದು ಡೀಪ್ AI ಕೂಡ ಡೀಪ್ ಫೇಕ್ ಮಾಡುವಂತಹ ಕಾಲ, ಹಾಗಾಗಿ ಈ ಫಾರ್ಮ್ ಅನ್ನ ನಕಲು ಮಾಡೋದು ಬಹಳ ದೊಡ್ಡ ವಿಷಯ ಏನು ಆಗಿರ್ಲಿಕ್ಕಿಲ್ಲ ಅಂತ ಅನಿಸುತ್ತೆ, ಹೇಳ್ಬೋದೇನೋ. ಹೇಗೆ ಅಂಥ ಅವಕಾಶಗಳನ್ನು ನೀವು ಹೇಗೆ ಮೊದಲೇ ನಿಯಂತ್ರಣ ಮಾಡಿರ್ತೀರಿ?
0: ಕರೆಕ್ಟ್ ಮೇಡಮ್. ಈಗ ಏನಾಗ್ತದೆ, ಪ್ರತಿ ಫಾರ್ಮಲ್ಲಿ ಎನ್ಯುಮರೇಷನ್ ಫಾರ್ಮ್ ತಾವು ನೋಡಿದರೆ QR ಕೋಡ್ ಒಂದು ಕಾಲಮ್ ಇರ್ತದೆ. ಆ QR ಕೋಡ್ ಯುನೀಕ್ ಕೋಡ್, ಒಂದು ವೋಟರ್ಗೆ ಒಂದು ಕೋಡ್ ಮಾತ್ರ ಬಂದಿರ್ತದೆ, ಬೇರೆ ಯಾವುದು ಕೋಡ್ ಆದ್ರೂ ಆ ಫಾರ್ಮ್ BLO ಆ್ಯಪಲ್ಲಿ ಓಪನ್ ಆಗಲ್ಲ. ಅದರಿಂದ ಏನಾಗುತ್ತದೆ, ಬೇರೆ ಯಾವುದೇ ನಕಲಿ ಫಾರ್ಮ್ ಸೃಷ್ಟಿ ಮಾಡಿ ಕೊಡೋಕ್ಕೂ ಸಾಧ್ಯನೇ ಆಗೋದಿಲ್ಲ. ಅದಕ್ಕೆ ಎನ್ಯುಮರೇಷನ್ ಫಾರ್ಮ್ ನಾವೇ ವಿತರಣೆ ಮಾಡ್ತಾ ಇದ್ದೀವಿ, ಎನ್ಯುಮರೇಷನ್ ಫಾರ್ಮ್ ಡೌನ್ಲೋಡ್ ಮಾಡಿಕೊಳ್ಳೋಕ್ಕೂ ಆಗೋದಿಲ್ಲ. ಅದರಿಂದ BLO ಕೈಯಿಂದ ಅದು ಏನು ಮನೆಗೆ ವಿತರಣೆ ಆಗ್ತದೆ ಆ ಫಾರ್ಮಿಂದನೇ ಅವ್ರು ಫಿಲ್ ಮಾಡಿ ಕೊಡಬೇಕಾಗ್ತದೆ. ಇನ್ನೊಂದು ಆಪ್ಷನ್ ಏನಂತ ಕೇಳಿದರೆ, ಅಕಸ್ಮಾತ್ ನಾನು ಊರಲ್ಲಿ ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಸೈನ್ ಮಾಡಿಕೊಡೋಕ್ಕೆ ಸಾಧ್ಯವಾಗುತ್ತಿಲ್ಲ ಅಂದರೆ, ಅವರು ಆನ್ಲೈನಲ್ಲಿ ತನ್ನ ಫಾರ್ಮನ್ನು ಅವರೇ ಫಿಲ್ ಮಾಡಿ BLO ಅವರು ಕೊಡಬಹುದಾಗಿದೆ. ಅದರದ ಮಾಡ್ಯೂಲ್ ಬೆಳಿಗ್ಗೆಯಿಂದ ಓಪನ್ ಆಗುತ್ತದೆ, ಅದ ಕುರಿತ ನಾವು ಎಲ್ಲ ಮ್ಯಾನುವಲ್ನು ಬಿಟ್ಟಿದ್ದೀವಿ, ಈಗಾಗಲೇ ವೆಬ್ಸೈಟ್ಲಿ ಅವೈಲೇಬಲ್ ಇದೆ.
1: ಈಗಾಗಲೇ ನೀವು ಹೇಳಿದ್ರಿ ಸುಮಾರು 115,000 BLA ಬೇರೆ ಬೇರೆ ರಿಜಿಸ್ಟರ್ಡ್ ಪಾರ್ಟಿಗಳಿಂದ ಅಂದ್ರೆ ಪಕ್ಷಗಳಿಂದ ಬಂದಿದ್ದಾರೆ ಅಂತ, ಅವರು ಬರ್ತಾರೆ ಕೆಲಸ ಹೇಳಿದ್ರಿ. ಇಲ್ಲಿ ಪಕ್ಷಗಳು ಸೇರ್ಕೊಳ್ಳೋದ್ರಿಂದ ಏನಾದರೂ ಯಾವ್ದಾದ್ರು ರೀತಿಯ ಇದನ್ನ ಅವರ ನಿಯಂತ್ರಣ ಅಥವಾ ಅವರ ಕೆಲಸಗಳಲ್ಲಿ ಹೇಗಿರುತ್ತೆ?
0: ಈ SIR ಪ್ರಕ್ರಿಯೆಯಲ್ಲಿ ಎಲ್ಲ ನೋಂದಾಯಿತ ರಾಜಕೀಯ ಪಕ್ಷಗಳು, ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್, ಅವರು ಸಮೇತ ಒಂದೊಂದು ಪೋಲಿಂಗ್ ಸ್ಟೇಷನ್ಗೆ ಒಂದೊಂದು ಬೂತ್ಗಳ ಏಜೆಂಟ್ ಅಪಾಯಿಂಟ್ ಮಾಡುವ ಹಕ್ಕು ಅವ್ರಿಗೆ ಇದೆ. ಯಾಕೆ ಎಂದು ಕೇಳಿದರೆ, ನಾವು ಎಷ್ಟು ಫಾರ್ಮ್ ಪ್ರಿಂಟ್ ಮಾಡ್ತೀವಿ, ಎಷ್ಟು ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಜನರ ಹತ್ರ, ಎಷ್ಟು ಫಾರ್ಮ್ ವಾಪಸ್ ಕಲೆಕ್ಟ್ ಮಾಡ್ತೀವಿ, ಎಷ್ಟು ಫಾರ್ಮ್ ಕಲೆಕ್ಟ್ ಮಾಡೋಕ್ಕಾಗಿಲ್ಲ, ಯಾವ ಕಾರಣಕ್ಕೆ ಕಲೆಕ್ಟ್ ಮಾಡೋಕ್ಕಾಗಿಲ್ಲ, ಮತ್ತು ಅದರಲ್ಲಿ ತೀರ್ಕೊಂಡವರು ಎಷ್ಟು, ಡೂಪ್ಲಿಕೇಟ್ ಓಟ್ ಇಟ್ಕೊಂಡಿರೋರು ಎಷ್ಟು, ಮನೆ ಲಾಕ್ ಮಾಡಿಬಿಟ್ಟು ಎಲ್ಲ ಹೋಗಿಬಿಟ್ಟು ಬಾರದೇ ಇರೋರು ಎಷ್ಟು, ಈ ರೀತಿಯೆಲ್ಲ ಮಾಹಿತಿಯನ್ನು BLO ಏನು ಮಾಡಬೇಕಾಗ್ತದೆ, BLA ಕೊಡಬಹುದಾಗ್ತದೆ. ಅದರ ಜೊತೆಗೆ ಕಲೆಕ್ಟ್ ಮಾಡಿದ ಫಾರ್ಮನ್ನು ಎಷ್ಟು ಡಿಜಿಟೈಸ್ ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಸಮೇತ BLA ಕೊಡಬೇಕಾಗ್ತದೆ. ಅವ್ರದ್ದು ಪಾತ್ರ ಏನಿದೆ ಅಂತ ಕೇಳಿದರೆ, ಯಾವುದೇ ಒಂದು ಅರ್ಹ ಮತದಾರರು ಯಾವುದೇ ಒಂದು ಕಾರಣದಿಂದನೂ ಬಿಟ್ಟು ಹೋಗಬಾರದು ಎಂಬ ಉದ್ದೇಶನ ಇದಿರುವುದರಿಂದ, ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಏನಿದ್ದಾರೆ ಅವರುಗಳು ಸಮೇತ ಇದರಲ್ಲಿ ಪಾಲ್ಗೊಂಡಿದ್ದಲ್ಲಿ ಎಲ್ಲ ಒಂದು ಕಡೆ BLO ತಪ್ಪಿನಿಂದನೋ ಅಥವಾ BLO ನಿರ್ಲಕ್ಷ್ಯದಿಂದನೋ ಅಥವಾ ಬೇರೆ ಯಾವುದೇ ಒಂದು ಕಾರಣದಿಂದ ಯಾವುದು ಮತದಾರರು ಬಿಡದೆ ನಾವು ಪ್ರತಿ ಒಂದು ಅರ್ಹ ಮತದಾರರನ್ನು ಕವರ್ ಮಾಡುವ ಸಾಧ್ಯತೆ ಇದರಲ್ಲಿ ಜಾಸ್ತಿ ಇರ್ತದೆ. ಮತ್ತು ರಾಜಕೀಯ ಪಕ್ಷಗಳಾಗಿ ಅವರಲ್ಲಿ ಅದು ಕುರಿತ ಮಾಹಿತಿ ತಗೊಳ್ಳುವ ಹಕ್ಕು ಅವ್ರಿಗೆ ಇರ್ತದೆ. ಮತ್ತು ನಾವು ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಹತ್ರ 24,000 BLO ಇದ್ದಿದ್ದು ಕನಿಷ್ಠ ಒಂದು 2.5-3 ತಿಂಗಳ ಹಿಂದೆ. ಈಗ ಕಳೆದ ಒಂದು 2 ತಿಂಗಳಲ್ಲಿ ನಾವು ಈ ಪ್ರಕ್ರಿಯೆ ಚಾಲು ಆಗ್ತದೆ ಅಂತ ಹೇಳಿ ಅವ್ರಿಗೆ ಮೀಟಿಂಗ್ ಮಾಡಿದ ಮೇಲೆ ಈಗ ಇರುವ ನಮ್ಮ BLA ಸಂಖ್ಯೆ 1,15,000. ಅದರಿಂದ ಅವ್ರಿಗೂ ಸಮೇತ ಭಾಳ ಕೋಆಪರೇಟ್ ಮಾಡಿದ್ದಾರೆ. ಪಕ್ಷಗಳ ವತಿಯಿಂದನೂ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ನಾವು ಜಿಲ್ಲಾಧಿಕಾರಿ ವತಿಯಿಂದನೂ ನಾವು ಇವರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಅದರಿಂದ ಎಲ್ಲ ಒಂದು ಕಡೆ ಯಾವುದೇ ಒಂದು ಅರ್ಹ ಮತದಾರರು ಬಿಟ್ಟು ಹೋಗಬಾರ್ದು ಎಂಬುದು ಎಲ್ಲರ ಉದ್ದೇಶ ಇರುವುದರಿಂದ, ಉದಾಹರಣೆಗೆ ಯಾರು ಒಬ್ಬರು ಊರಲ್ಲಿ ಇರಲ್ಲ, ಅವ್ರ ಕಾಂಟ್ಯಾಕ್ಟಲ್ಲಿ ಇರಲ್ಲ, ಮತ್ತು ಎಲ್ಲೋ ಒಂದು ಕಡೆ ತೋಟದ ಮನೆಯಲ್ಲಿ ವಾಸ ಇರ್ತಾರೆ, ಯಾವುದೋ ಒಂದು ಕಾರಣದಿಂದ BLO ರೀಚ್ ಆಗೋಕ್ಕಾಗ್ತಿಲ್ಲ, ಇಂಥ ಯಾವುದೋ ಪ್ರಕರಣದ ಯಾರು ಮಿಸ್ ಆಗಬಾರ್ದು ದೃಷ್ಟಿಯಿಂದ ನಾವು ಎಲ್ಲ

0: ಮಾಹಿತಿಯನ್ನು ಗ್ರಾಮ ಪಂಚಾಯತ್ ಚಾವಡಿಯಲ್ಲಿ ಬಿ ಎಲ್ ಎಗೆ ಎಲ್ಲರಿಗೂ ಮಾಹಿತಿ ಕೊಡ್ತೀವಿ. ಸೊ ಒಬ್ಬರು ಮತದಾರರು ಬಿಟ್ಟು ಹೋಗೋದೆ ನೋಡಿಕೊಳ್ಳೋ ಜವಾಬ್ದಾರಿ ಎಲ್ಲರ ಮೇಲೆ ಇರ್ತದೆ.
1: ಇಂಥ ಹೊತ್ತಿನಲ್ಲಿ ನಾವು ಈ ಮಾಹಿತಿಯನ್ನು ಕೊಡಬಾರ್ದು ಅಥವಾ ಮಾಹಿತಿಯನ್ನು ಕೊಟ್ಟರೆ ಏನಾದ್ರೂ ನಮ್ಗೆ ತೊಂದರೆ ಆಗುತ್ತೋ, ಈ ಥರದ ಅನುಮಾನಗಳಿರ್ತಾವಲ್ಲ, ಅವರು ಬೇಕಂತಲೇ ತಪ್ಪಿಸ್ಕೊಳ್ಳುವಂಥ ಸಂದರ್ಭನೂ ಬರಬಹುದು, ಹೇಳೋಕ್ಕಾಗಲ್ಲ. ಅಂಥ ಮತದಾರರಿಗೆ ನೀವು ಯಾವ ಕಿವಿ ಮಾತನ್ನು ಹೇಳೋದಕ್ಕೆ ಬಯಸ್ತೀರಿ?
0: ಇಲ್ಲ, ಇದರಲ್ಲಿ ಮತದಾರ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಿಕ್ಕೆ ಭಾಳ ಹುಮ್ಮಸ್ಸಿಂದ ಎಲ್ಲರೂ ಮತದಾರ ಪಟ್ಟಿಯಲ್ಲಿ ಸೇರಿ ಜನ ಕಾಯ್ತಿರ್ತಾರೆ. ನಿಜವಾಗಿ ಎಷ್ಟು ಜನ ಕಾಯ್ತಾರೆ, ಸರ್ ಯಾವಾಗ ಪ್ರಾರಂಭ ಆಗ್ತದೆ ಅಂತ ಕೇಳ್ತಾರೆ. ಹೊಸ ವೋಟರ್ಸ್ ಸಮೇತ ಅದಕ್ಕಿಂತ ಜಾಸ್ತಿ ಹುಮ್ಮಸ್ಸಿಂದ ಇರ್ತಾರೆ. ಯಾರು ಅದನ್ನ ಡೋಸ್ ತುಂಬುತ್ತಾರೆ ಅಂತ ಪ್ರತಿಯೊಂದು ಚುನಾವಣೆ ಆಗುವಾಗ ನಾವು ನೋಡ್ಬೋದು ಎಷ್ಟು ಜನ ವಾಟ್ಸಪ್ ಸ್ಟ್ಯಾಟಸಲ್ಲಿ ಇಟ್ಕೊಳ್ತಾರೆ ತನ್ನ ಫಿಂಗರನ್ನು, ಬೆರಳಲ್ಲಿ ಮೈ ಇರೋದನ್ನು ಎಷ್ಟು ಜನ ವಾಟ್ಸಪ್ ಇಟ್ಕೊಳ್ಳೋದ್ರೆ ನಾವು ನೋಡ್ಬೋದು. ಸೋಷಿಯಲ್ ಮೀಡಿಯಾ, ಟಿವಿಗಳಲ್ಲಿ, ಮಾಧ್ಯಮಗಳಲ್ಲಿ ಅವ್ರ ಹುಮ್ಮಸ್ಸನ್ನು ನಾವು ನೋಡ್ಬೋದು. ಅದರಿಂದ ಮತದಾರರ ಪಟ್ಟಿಯಲ್ಲಿ ತನ್ನ ಹೆಸರು ಇರಬೇಕು, ರೈಟನ್ನು ನಾನು ಚಲಾಯಿಸಬೇಕು, ಹಕ್ಕನ್ನು ಚಲಾಯಿಸಬೇಕೆಂಬಂಥ ಹುಮ್ಮಸ್ಸು ಎಲ್ಲರದ್ದು ಇರ್ತದಾಗಿ ನಾನು ಭಾವಿಸ್ತೀನಿ. ಆದ್ದರಿಂದ ಇದರಲ್ಲಿ ಬೇರೆ ಯಾರು ನನಗೆ ಮತದಾರ ಪಟ್ಟಿ ಹೆಸರು ಬೇಡ ಅಂತ ಹೇಳೋರು ಯಾರು ಇದುವರೆಗೆ ನಮ್ಗೆ ಯಾರು ಗಮನಕ್ಕೆ ಬಂದಿಲ್ಲ ಅಂದರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಅಂದರೆ ನಾವು ನಂಬುತ್ತೀವಿ.
1: ಈಗ ಸುಮಾರು 3 ತಿಂಗಳ ಕಾಲದಿಂದ, ಅಂದರೆ ಈ ಪ್ರಕ್ರಿಯೆ 3 ತಿಂಗಳ ಕಾಲ ಹೆಚ್ಚಾಗಿ ನಡೆಯುತ್ತೆ. ಸೆಪ್ಟೆಂಬರ್ 7ರವರೆಗೆ ನಡೆಯುವಂಥದ್ದು 3 ತಿಂಗಳು. ಜೂನ್ 20ಕ್ಕೆ ಸುಮಾರು ನೀವು ಇದನ್ನು ಆರಂಭ ಮಾಡಿದ್ರಿ, ಪ್ರಿಂಟ್ ಮಾಡೋದು. ಅದು ಒಂದು 10 ದಿವಸ ನಡೀತು ಅಂತ ಕಾಣಿಸುತ್ತೆ ಪ್ರಿಂಟಿಂಗು. ಹೇಳಿದ್ರೆ 11 ಕೋಟಿ ಫಾರ್ಮ್ಗಳನ್ನು ನಾವು ಪ್ರಿಂಟ್ ಮಾಡಿದ್ದೀವಿ ಅಂತ. ಈಗ ಜೂನ್ 30ರಿಂದ ಜುಲೈ 29, 1 ತಿಂಗಳು ಈ ಪ್ರಕ್ರಿಯೆ ನಡೆಯುತ್ತೆ. ಫಾರ್ಮ್ ಬರುತ್ತೆ ಮನೆಗೆ, ಅಲ್ಲಿ ಬಿ ಎಲ್ ಒಗಳು ಇರ್ತಾರೆ, ಅವರ ಸಹಾಯ ತಗೊಂಡು ಫಿಲ್ ಮಾಡಬಹುದು. ಅಥವಾ ನಂತರದ ಫಾಲೋಅಪ್, ಅಕಸ್ಮಾತ್ ಅವ್ರ ಮನೆಯಲ್ಲಿ ಇಲ್ಲದೆ ಹೋದ್ರೆ ಮತ್ತೆ ಬಿ ಎಲ್ ಒಗಳು ಫಾಲೋಅಪ್ ಮಾಡ್ತಾರೆ. ಅಂತೂ ನಿಮ್ಮನ್ನು ಬಿಡಲ್ಲ, ನೀವು ಸರಿಯಾದ ಮಾಹಿತಿ ಕೊಡೋ ತನಕ ಅನ್ನುವಂಥದ್ದನ್ನು ಅವ್ರು ಅಶ್ಯೂರ್ ಮಾಡ್ತಾರೆ. ನಂತರ ಆಗಸ್ಟ್ 5ಕ್ಕೆ ಅದರ ಕರಡು ಡ್ರಾಫ್ಟ್ ನೀವು ಪ್ರಿಂಟ್ ಮಾಡ್ತೀರ. ಮೊದಲನೇದಾಗಿ ಅಂದ್ರೆ ಈ 1 ತಿಂಗಳು ಏನ್ ನಡೆಯುತ್ತೆ, ಇಂದಿನಿಂದ ಜುಲೈ 29ರವರೆಗೆ ನಡೆಯುವಂತಹ ಕೆಲಸಗಳನ್ನ ನಾವು ನಮ್ಮ ಕಣ್ಣೆದುರಿಗೆ ಮೊದಲ ಬಾರಿ ಸಾರ್ವಜನಿಕರು ಆಗಸ್ಟ್ 5ಕ್ಕೆ ನೋಡಬಹುದು ಅಂತ. ಆಮೇಲೆ ಆಗಸ್ಟ್ 5ರಿಂದ ಮತ್ತೆ 1 ತಿಂಗಳ ಸಮಯ ಕೊಡ್ತೀರಾ. ಸೆಪ್ಟೆಂಬರ್ 4ರವರೆಗೆ ಯಾರಿಗಾದ್ರೂ ಅದರಲ್ಲಿ ಅನುಮಾನಗಳಿದ್ರೆ ಅಥವಾ ಏನಾದರೂ ತೊಂದರೆ ಆಗಿದ್ ತಪ್ಪಾಗಿದ್ರೆ ಇಂಥದನ್ನೆಲ್ಲ ಕರೆಕ್ಷನ್ ಮಾಡಿಸ್ಕೊಳ್ಳೋಕೆ, ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಮತ್ತೆ 1 ತಿಂಗಳು ಅವಕಾಶ ಕೊಡ್ತೀರಾ. ಆ ನಂತರ ಅಕ್ಟೋಬರ್ 7ಕ್ಕೆ
0: ಕೊನೆ ಮತದಾರ
1: ಪಟ್ಟಿ ಪ್ರಕಟ ಆಗುತ್ತೆ. ಅಲ್ಲಿಗೆ ಸುಮಾರು 4 ತಿಂಗಳು ನಡೆಯುವಂತ ಈ ಪ್ರಕ್ರಿಯೆ.
0: ಈಗ ಈ ಪ್ರಕ್ರಿಯೆ ಹೆಂಗಿದೆ ಅಂದ್ರೆ ಮೇಡಮ್, ಒಂದು ಫಸ್ಟ್ ಎನ್ಯುಮರೇಷನ್ ಫೇಸ್ ಅಂತೀವಿ, ಅದು ಜೂನ್ 30ರಿಂದ ಜುಲೈ 29 ತನಕ ನಡೀತದೆ. ಅದಾದ್ಮೇಲೆ ಕರಡು ಮತದಾರರ ಪಟ್ಟಿಯನ್ನ ನಾವು ಆಗಸ್ಟ್ 5ಕ್ಕೆ ಪಬ್ಲಿಷ್ ಮಾಡ್ತೀವಿ. ಅದಾದ ನಂತರ ಫೈನಲ್ ಮತದಾರರ ಪಟ್ಟಿ ಯಾವಾಗ ಬರ್ತದೆ ಅಂದ್ರೆ 7th ಅಕ್ಟೋಬರ್ಗೆ ಬರ್ತದೆ. ಅಲ್ಲಿ ತನಕ ಬೇರೆ ಬೇರೆ ಡೇಟ್ಸ್ ಪ್ರಕ್ರಿಯೆ ಕೊಟ್ಟಿದ್ದಾರೆ. ಹಂಗಾರೆ ಅದು ಕ್ಲೈಮ್ಸ್ನ ಅಬ್ಜೆಕ್ಷನ್ಸ್ ಪೀರಿಯಡ್ ಇರ್ತದೆ, ನೋಟಿಸ್ ಪೀರಿಯಡ್ ಇರ್ತದೆ. ಸೊ ಕರಡು ಮತದಾರರ ಪಟ್ಟಿ ಆದ ನಂತರ ಯಾರು ಕೊಟ್ಟಿರುವ ಮಾಹಿತಿ 2002 SAR ಮಾಹಿತಿ ಇವರು ಕೊಟ್ಟಿರೋದಕ್ಕೂ ಅಲ್ಲಿ ಇರೋದಕ್ಕೂ ವ್ಯತ್ಯಾಸ ಆಯ್ತಾರೆ, ಅಥವಾ ಮಾಹಿತಿ ಕೊಟ್ಟಿಲ್ಲ ಆದರೆ, ಅಥವಾ ಬೇರೆ ಏನಾದ್ರು ಕಾರಣ ER ಹೋಗಿದ್ದರೆ, ಅವರು ಸಂಬಂಧಪಟ್ಟ ಮತದಾರರಿಗೆ ನೋಟಿಸ್ ಕೊಟ್ಟು ತನ್ನ ಅವರ ವಿವರಣೆಯನ್ನು ಪಡೆದು ಅದು ದಾಖಲೆಯನ್ನು ಪಡೆದು ಪರಿಶೀಲಿಸಿ ತೀರ್ಮಾನ ಕೈಗೊಳ್ತಾರೆ. ಇದು ಕಾನೂನಿನ ಅಂಶ. ಈ ಹಂತದಲ್ಲಿ ಯಾಕಂದರೆ ನಾವು ಜೂನ್ 30ರಿಂದ ಜುಲೈ 29 ತನಕ ಮತದಾರರಿಂದ ಯಾವುದೇ ದಾಖಲಾತಿ ಈಗ ನಾವು ಪಡೆಯುವುದಿಲ್ಲ. ಇಟ್ಸ್ ಓನ್ಲಿ ಎನ್ಯುಮರೇಷನ್ ಫೇಸ್. ಅದಾದ ನಂತರ ನೋಟಿಸ್ ಪೀರಿಯಡಲ್ಲಿ ಈಗ ನಮಗೂ ಗೊತ್ತಾಗಲ್ಲ ಎಷ್ಟು ಮಂದಿಗೆ ನೋಟಿಸ್ ಬರ್ತದೆ, ಏನು ಕಾರಣಕ್ಕೆ ಬರ್ತದೆ ಅಂತ. ಯಾಕಂದರೆ ಮತದಾರರ ಮಾಹಿತಿನ ಫಿಲ್ ಮಾಡಿ ಕೊಟ್ಟ ಮೇಲೆ, ಸೊ ಇದು ಕುರಿತು ಸಂಪೂರ್ಣ ಮಾಹಿತಿನ ನಾನು ಆಗಸ್ಟ್ 5 ಆದ ನಂತರ ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡಿದ ಮೇಲೆ ನಾನು ಮತ್ತೊಮ್ಮೆ ವಿವರವಾಗಿ ನಾನು ನಮ್ಮ ಕೇಳುಗರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಸದ್ಯ ನಾನು ಕೇಳುಗರ ಹತ್ರ ವಿನಂತಿ ಮಾಡೋದೇನಂತ ಕೇಳಿದರೆ, ಈ ಎನ್ಯುಮರೇಷನ್ ಫೇಸಲ್ಲಿ ಮನೆ ಮನೆಗೆ ನಮ್ಮ BLO ಬರ್ತಾರೆ. ಅವರು ಪ್ರತಿಯೊಂದು ಮತದಾರರಿಗೂ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡ್ತಾರೆ. ದಯವಿಟ್ಟು ತಾವುಗಳು ಆ ಫಾರ್ಮಲ್ಲಿ ತಮ್ಮದು ಫೋಟೋ ತುಂಬ ಹಳೆಯದಿದ್ದರೆ ಹೊಸ ಫೋಟೋನ ಹಚ್ಚಿ, ಕಡ್ಡಾಯವಾಗಿ ತಮ್ಮದು ಮಾಹಿತಿಯನ್ನು ಫಿಲ್ ಮಾಡಿ ಸಹಿ ಮಾಡಬೇಕು. ಮುಖ್ಯವಾಗಿ ಸೈನ್ ಮಾಡಿದ ನಂತರ ವಾಪಸ್ BLO ಕೈಗೆ ಕೊಡಬೇಕು. ಸೊ ಇಷ್ಟು ಪ್ರಕ್ರಿಯೆ ಆದಲ್ಲಿ ಯಾರ್ಯಾರೆಲ್ಲ ಫಾರ್ಮ್ ವಾಪಸ್ ಕೊಡ್ತಾರೋ ಸೈನ್ ಮಾಡಿ ಅವ್ರ ಹೆಸರು ಪೂರ ಡ್ರಾಫ್ಟ್ ರೋಲಲ್ಲಿ ಇರ್ತದೆ. ಡ್ರಾಫ್ಟ್ ರೋಲ್ ಆದ ನಂತರ ಫೈನಲ್ ರೋಲ್ವರೆಗೂ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಕರೆಕ್ಷನ್ಸ್ ಇರ್ಬೋದು, ಬೇರೆ ಇರ್ಬೋದು, ಅದು ಆಮೇಲೆ ನಾನು ವಿವರವಾಗಿ ಆಗಸ್ಟ್ 5 ಆದ ನಂತರ ಮತ್ತೆ ಮಾತಾಡೋಣ.
1: ಬೇಕಾದ ಸಮಯವನ್ನ ನೀವು ನಮ್ಮ ಮತದಾರರಿಗೆ ಆರಾಮಾಗಿ ಕೊಟ್ಟಿದ್ದೀರ. ಅವರು ಬಹಳ ಲೆಜರ್ಲಿ ಎಲ್ಲ ಆರಾಮವಾಗಿ ನೋಡಿಕೊಂಡು ಪರಿಶೀಲನೆ ಮಾಡಿ ಮತ್ತೆ ನಿಮ್ಮ ಹತ್ರ ಬರಲಿ ಅಂತ.
0: ಪ್ರತಿಯೊಂದು BLO ನಾವು ID ಕಾರ್ಡ್ ಅನ್ನ ಕೊಟ್ಟಿದ್ದೀವಿ. ಎಲ್ಲ ಚುನಾವಣಾ ಆಯೋಗ ವತಿಯಿಂದ ಕೊಟ್ಟಿರುವ ID ಕಾರ್ಡ್ನ ಪ್ರತಿ BLO ಡಿಸ್ಪ್ಲೇ ಮಾಡಿಕೊಳ್ತಾರೆ. ಬೇರೆ ಯಾರ ಹತ್ರ ಎನ್ಯುಮರೇಷನ್ ಫಾರ್ಮ್ಸ್ ಇರುವುದಿಲ್ಲ. BLO ಎನ್ಯುಮರೇಷನ್ ಫಾರ್ಮನ್ನು ಸೀದಾ ಮತದಾರರಿಗೆ ಕೊಡಬೇಕಾಗುತ್ತದೆ. ಪ್ರತಿ BLO ಕುರಿತ ಮಾಹಿತಿಯನ್ನು ಹೆಚ್ಚು ಕಡಿಮೆ ಎಲ್ಲ ಭಾಗದಲ್ಲೂ ಅವರಿಗೆ ಮಾಹಿತಿ ಇಟ್ಟುಕೊಂಡಿದ್ದಾರೆ.

0: ಯಾರು ಮಾಹಿತಿ ಯಾರಿಗಾರು ಬಿ ಎಲ್ ಒ ಕುರಿತು ಮಾಹಿತಿ ಇಲ್ಲ ಅಂದರೆ ನಾವು ವೆಬ್ಸೈಟಲ್ಲಿ ಲಿಂಕ್ ಕೊಟ್ಟಿದ್ದೀವಿ. 59,000 ಬಿ ಎಲ್ ಒಗಳ ಹೆಸರು, ಅವ್ರದ್ದು ಮೊಬೈಲ್ ನಂಬರ್, ಅವ್ರದ್ದು ಪೋಲಿಂಗ್ ಸ್ಟೇಷನ್ ಲೊಕೇಶನ್ ಮತ್ತು ಬಿ ಎಲ್ ಒ ಸೂಪರ್ವೈಸರ್ದು ಮೊಬೈಲ್ ನಂಬರ್, ಆಮೇಲೆ ಇ ಆರ್ ಒ ಎ ಆರ್ ಒ ಅವ್ರದ್ದು ಮೊಬೈಲ್ ನಂಬರ್, ಆಫೀಸ್ ಲೊಕೇಶನ್, ಇದು ಎಲ್ಲವನ್ನು ನಾವು ವೆಬ್ಸೈಟ್ಲಿ ಹಾಕಿದ್ದೀವಿ. ದಯವಿಟ್ಟು ಜನ ಈ ಮಾಹಿತಿಯ ಪ್ರಯೋಗವನ್ನು ಪಡೆಯಬಹುದು, ಪ್ರಯೋಜನವನ್ನು ಪಡ್ಕೊಳ್ಳಬಹುದು. ಅದು ಒಂದು. ಎರಡನೇದು ಮೇಡಮ್, ಈಗ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಜನರಿಗೆ ಅನುಕೂಲ ಮಾಡೋ ಸಂಬಂಧ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಪ್ರತಿಯೊಂದು ಗ್ರಾಮ ಪಂಚಾಯತಲ್ಲೂ, ನಗರ ಪ್ರದೇಶಗಳಲ್ಲಿ ಪ್ರತಿಯೊಂದು ವಾರ್ಡ್ ಮಟ್ಟದಲ್ಲೂ ಕನಿಷ್ಠ ಒಂದೊಂದು ಒಂದಕ್ಕೆ ಮೇಲ್ಪಟ್ಟ ಸೆಂಟರ್ಗಳು ಅರೇಂಜ್ ಮಾಡಿದ್ದಾರೆ. ಅದು ಫೆಸಿಲಿಟಿ ಸೆಂಟರ್ ಮಾಡಿ, ಕೆಲವರಿಗೆ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಬೇಕಾಗ್ಬೋದು, ಕೆಲವರಿಗೆ ಕನ್ನಡ ಅರ್ಥ ಆಗಲ್ಲ, ಕೆಲವರಿಗೆ ಬೇರೆ ಭಾಷೆಯಲ್ಲಿ ಅರ್ಥ ಆಗಬೇಕೆಂದು ಇರಬಹುದು. ಅಂಥ ಸಂದರ್ಭಗಳಲ್ಲಿ ಅವ್ರಿಗೆ ಅನುಕೂಲ ಮಾಡಬೇಕಂತ ಫೆಸಿಲಿಟೇಷನ್ ಸೆಂಟರ್ ಮಾಡಿದ್ವಿ, ಅದರ ಪ್ರಯೋಜನವನ್ನು ಜನ ಪಡ್ಕೋಬಹುದು. ಆಮೇಲೆ ಫಾರ್ಮ್ ಪ್ರಿಂಟ್ ಆಗಿರೋದು ಕನ್ನಡದಲ್ಲಿ, ಆದರೆ ಫಿಲ್ಅಪ್ ಮಾಡೋದು ಅವ್ರು ಕನ್ನಡದಲ್ಲೂ ಮಾಡ್ಬೋದು,
1: ಬೇರೆ
0: ಇಂಗ್ಲೀಷಲ್ಲೂ
1: ಭಾಷೆಗಳಲ್ಲಿ
0: ಮಾಡ್ಬೋದು, ಬೇರೆ ಎಲ್ಲ ಭಾಷೆಯಲ್ಲೂ ಇಲ್ಲ,
1: ಇಂಗ್ಲೀಷ್ ಮತ್ತು
0: ಕನ್ನಡ.
1: ಕನ್ನಡದಲ್ಲಿ
0: ಅಥವಾ ಇಂಗ್ಲೀಷಲ್ಲಿ, ಇದರಲ್ಲಿ ಮಾತ್ರ ಅವ್ರು ಫಿಲ್ ಮಾಡೋಕ್ಕೆ ಸಾಧ್ಯವಾಗ್ತದೆ. ನಾನು ಮೊದಲೇ ಹೇಳಿದಂಗೆ ಎರಡು ಸೆಟ್ ಫಾರ್ಮ್ ಕೊಟ್ಟಿದ್ದೀವಿ, ಅದರಲ್ಲಿ ಒಂದು ಫಾರ್ಮ್ ತಮ್ಮತ್ತನೇ ಇಟ್ಕೊಳ್ಳಿ, ಅದು ಬಿ ಎಲ್ ಒ ಸಹಿ ಪಡೆದುಕೊಳ್ಳಿ, ಅದರಲ್ಲಿ ಅದು ಅಕ್ನಾಲೆಜ್ಮೆಂಟ್ ಆಗಿರ್ತದೆ. ಒಂದು ಫಾರ್ಮ್ ಫೋಟೋ ಅಳಿದಿದ್ರೆ ಅದನ್ನು ಫೋಟೋ ಹಚ್ಚಿ ದಯವಿಟ್ಟು ಮಾಹಿತಿಯನ್ನು ಫಿಲ್ ಮಾಡಿ ಖಂಡಿತವಾಗಿ ಸಹಿ ಮಾಡಿ ವಾಪಸ್ ಕೊಡಿ
1: ಬಿ ಎಲ್ ಓವರ್
0: ಬಿ ಎಲ್ ಓ ಹತ್ರ. ಇದನ್ನು ರಿಕ್ವೆಸ್ಟ್ ಮಾಡ್ತೀನಿ. ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತದೆ, ಯಾವುದೋ ಒಂದು ವೋಟರ್ ಯಾವುದೋ ಕಾರಣದಿಂದ ಮೂರು ಕಡೆ ನಾಲ್ಕು ಕಡೆ ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ, ಅವರು ಏನು ಮಾಡಬಹುದು ಅಂತ ಕೇಳಿದರೆ, ತಮ್ಮ ಹೆಸರು ಒಂದಕ್ಕಿಂತ ಮೇಲ್ಪಟ್ಟು ಇದ್ದರೂ ಸಮೇತ ಎಲ್ಲಿ ಎಲ್ಲೆಲ್ಲ ತಮ್ಮದು ಹೆಸರು ಇದೆಯೋ, ಎಲ್ಲೆಲ್ಲ ಅಡ್ರೆಸ್ ಕೊಟ್ಟಿದ್ರೋ ಅಲ್ಲಿಗೆಲ್ಲ ನಾವು ಎನ್ಯುಮಿನೇಷನ್ ಫಾರ್ಮನ್ನು ತಲುಪಿಸ್ತೀವಿ. ಆದರೆ ನಾವು ಮತದಾರರ ವಿನಂತಿ ಮಾಡೋದು, ಅಕಸ್ಮಾತ್ ತಮ್ಮ ಹೆಸರು ಒಂದಕ್ಕಿಂತ ಮೇಲ್ಪಟ್ಟ ಜಾಗದಲ್ಲಿ ಇದ್ದರೆ ತಮಗೆ ಎಲ್ಲಿ ಬೇಕೋ ಅಲ್ಲಿ ಒಂದು ಕಡೆ ಮಾತ್ರ ಉಳಿಸ್ಕೊಳ್ಳಿ, ಬಾಕಿ ಕಡೆ ದಯವಿಟ್ಟು ಫಾರ್ಮನ್ನು ಸೈನ್ ಮಾಡಬೇಡ. ಯಾಕಂದರೆ ಯಾರ್ಯಾರು ಸೈನ್ ಮಾಡಿ ವಾಪಸ್ ಕೊಡ್ತಾರೋ ಅವ್ರ ಹೆಸರು ಮಾತ್ರ ನಾವು ಡ್ರಾಫ್ಟ್ ರೋಲಲ್ಲಿ ಹಾಕ್ತೀವಿ. ಸೊ ನೀವು ಮೂರು ಕಡೆ ಹೆಸರು ಇದನ್ನು ಇಟ್ಟುಕೊಳ್ಳಿ, ಅವಾಗ ನೀವು ಒಂದು ಕಡೆ ಮಾತ್ರ ಸೈನ್ ಮಾಡಿ ಕೊಡುವಾಗ ನಿಮ್ಗೆ ಎಲ್ಲಿ ಬೇಕಾದ್ರೂ ಒಂದು ಕಡೆ ಸೈನ್ ಮಾಡಿಕೊಳ್ಳಿ, ಆವಾಗ ಏನಾಗ್ತದೆ, ಒಂದು ಕಡೆ ಮಾತ್ರ ಹೆಸರು ಉಳಿತದೆ, ಬಾಕಿ ಎರಡು ಕಡೆ ಇರಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಅಕಸ್ಮಾತ್ ನೀವು ಮೂರು ಕಡೆನೂ ಸೈನ್ ಮಾಡಿ ಕೊಡ್ತೀರಿ ಅಂತ ಇಟ್ಕೊಳ್ಳಿ, ನಾಳೆ ಈ ಫಾರ್ಮೆಲ್ಲ ಡಿಜಿಟೈಸ್ ಆಗೋದ್ರಿಂದ ನಾವು ಫೋಟೋ ಸಿಮಿಲರ್ ಎಂಟ್ರೀಸ್ ಮತ್ತು ಡೆಮೋಗ್ರಫಿ ಸಿಮಿಲರ್ ಎಂಟ್ರೀಸ್ ಅಂತ ಎಂಟ್ರಿಯನ್ನು ಮಾಡಿ ಕಂಡಿಡಿಯುವ ಸಾಧ್ಯತೆ ಇರ್ತದೆ, ಯಾರ್ಯಾರು ಎಲ್ಲೆಲ್ಲಿ ಮೋರ್ ದೆನ್ ಒನ್ ಇಟ್ಕೊಂಡಿದ್ದಾರೆ ಅಂತ. ಆಮೇಲೆ ಎನ್ಯುಮಿನೇಷನ್ ಫಾರ್ಮಲ್ಲಿ ತಾವು ಸೈನ್ ಮಾಡಿ ಕೊಡ್ತೀರಾ ಏನಂತ, ನಾನು ಭಾರತೀಯರಾಗಿದ್ದೀನಿ, ಬೇರೆ ಯಾವುದೇ ರಾಜ್ಯ ದೇಶದ ಸಿಟಿಸನ್ಶಿಪ್ ತೊಗೊಂಡಿರುವುದಿಲ್ಲ, ಎರಡನೇದು ನಾನು ಒಂದು ಕಡೆ ಮಾತ್ರ ಓಟ್ ಇಟ್ಕೊಂಡಿದ್ದೀನಿ, ಮೂರನೇದು ನಾನು ತಪ್ಪು ಮಾಹಿತಿ ಕೊಟ್ಟರೆ ನಾನು ಶಿಕ್ಷೆಗೆ ಒಳಗಾಗಿದ್ದಂತ ಬದಿಸಿದಂತ ಸೈನ್ ಮಾಡಿ ಕೊಟ್ಟಿರ್ತೀರಾ. ಅದರಿಂದ ಒಂದಕ್ಕಿಂತ ಮೇಲ್ಪಟ್ಟು ವೋಟ್ ಲಿಸ್ಟ್ಲಿ ಹೆಸರಿಟ್ಕೊಳ್ಳೋದು ಕಾನೂನು ಅಪರಾಧ ಆಗುತ್ತದೆ, ದಯವಿಟ್ಟು ಅದನ್ನು ಮಾಡಬಾರದು ಎಂದು ನಾನು ತುಂಬ ಗೌರವದಿಂದ ವಿನಂತಿ ಮಾಡ್ತೀನಿ ಎಲ್ಲರಿಗೂ. ಯಾವುದೇ ಕಾರಣಕ್ಕೂ ಒಂದಕ್ಕಿಂತ ಮೇಲ್ಪಟ್ಟು ಎಲ್ಲಿನೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರ್ತೀನಿ.
1: ನೀವು ನಮ್ಮ ವೆಬ್ಸೈಟು ಅಂತ ಹೇಳಿದ್ರಿ, ವೆಬ್ಸೈಟ್ ವಿಳಾಸ ಒಮ್ಮೆ.
0: ಹಾಂ, ಸಿಇಒ ಕರ್ನಾಟಕ ಅಂತ ಬಿಡಿ, ಸಿಇಒ ಕರ್ನಾಟಕ ಅಂತ ಆದರೆ ಸಾಕು, ಚೀಫ್ ಎಲೆಕ್ಟ್ರಲ್ ಆಫೀಸರ್ ಕರ್ನಾಟಕ ಅಂದರೆ ಸಾಕು, ಆಟೋಮೆಟಿಕ್ ಬರ್ತದೆ. ಎಲ್ಲ ಲಿಂಕ್ ಅದರಲ್ಲಿ ಕೊಟ್ಟಿದ್ದೀವಿ, ಅದರಲ್ಲಿ ಫಾರ್ಮ್ ಹೇಗಿರ್ತದೆ, ಎಕ್ಸ್ಪ್ಲೇನ್ ವೀಡಿಯೋಸ್, ಫಾರ್ಮನ್ನು ಹೇಗೆ ಫಿಲ್ ಮಾಡಬೇಕು, ಬಿ ಎಲ್ ಒ ಜವಾಬ್ದಾರಿ ಏನು, ಮತ್ತು ಎಲ್ಲೆಲ್ಲಿ ಎಲ್ಲ ಬಿ ಎಲ್ ಒ ನಂಬರ್ ಇದೆ ಅದೆಲ್ಲ, ಮತ್ತು ಇ ಸಿ ಐ ನೆಟ್ ಅಂತ ಒಂದು ಆ್ಯಪ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಜನವರಿಯಲ್ಲಿ ಲಾಂಚ್ ಮಾಡಿದ್ದಾರೆ. ಇದು ಸುಮಾರು ಈಗಾಗಲೇ 14 ಕೋಟಿಗೂ ಮೇಲ್ಪಟ್ಟು ಡೌನ್ಲೋಡ್ ಆಗಿದೆ. ಅದು ಭಾಳ ಅದ್ಭುತ ಆ್ಯಪ್ ಇರ್ತದೆ. ಸುಮಾರು 42 ಫಂಕ್ಷನ್ಸನ್ನು ಒಗ್ಗೂಡಿಸಿ ಒಂದು ಆ್ಯಪಲ್ಲಿ ತಂದಿದ್ದಾರೆ. ಆ್ಯಪ್ ಡೌನ್ಲೋಡ್ ಇಟ್ಕೊಂಡ್ರೆ ತಮಗೆ ಇನ್ನೂ ಹೆಚ್ಚಿನ ಅನುಕೂಲ, ಅದರಿಂದ ನೇರವಾಗಿ ಆ್ಯಪ್ ಮುಖಗಳನ್ನು ಪಡೆಯಬಹುದು. ಸೊ ನಮ್ಮ ವೆಬ್ಸೈಟ್ನ ಫಾಲೋ ಮಾಡಿದ್ರು ತಮಗೆ ಎಲ್ಲ ಮಾಹಿತಿ ಸಿಕ್ಕೇ ಸಿಗ್ತದೆ.
1: ಈಗ ಮನೆ ಹತ್ರ ಬರ್ತಾರಲ್ಲ ನಮ್ಮ ಮತದಾರರು, ಏನೇನನ್ನ ಸಿದ್ಧವಾಗಿ ಇಟ್ಕೊಂಡಿರ್ಬೇಕು, ಯಾಕೆಂದ್ರೆ ಅವ್ರ ಸಮಯನೂ ಉಳಿಬೇಕು, ಬಿ ಎಲ್ ಒಗಳದ್ದು ಇವ್ರ ಸಮಯನೂ ಉಳಿಬೇಕು.
0: ಸದ್ಯ ಈ ಹಂತದಲ್ಲಿ ನಾವು ಮತದಾರದ ಯಾವುದು ದಾಖಲೆ ಕೇಳುವುದಿಲ್ಲ, ಅದರಿಂದ ತಾವು ಬಿ ಎಲ್ ಒ ಬರುವ ಸಂದರ್ಭದಲ್ಲಿ ಮನೆಯಲ್ಲಿ ಇರಿ. ಅಕಸ್ಮಾತ್ ಎಲ್ಲರೂ ಇಲ್ಲಂದ್ರೂ ಯಾರ ಮನೆ ಕುಟುಂಬದಲ್ಲಿ ಒಬ್ಬರಿದ್ರು ಸಮೇತ ಅವ್ರ ಎಲ್ಲ ಫಾರ್ಮ್ಸ್ ಅನ್ನ ತಗೊಂಡು ಫಿಲ್ಅಪ್ ಮಾಡಿ ಕೂಡಲೇ ಬಿ ಎಲ್ ಒಗೆ ವಾಪಸ್ ಕೊಡಿ, ಅದರಿಂದ ಬಿ ಎಲ್ ಒಗೆ ಅನುಕೂಲ ಆಗ್ತದೆ. ಅಕಸ್ಮಾತ್ ತಮ್ಮ ಪಕ್ಕದ ಮನೆಯವರು ಬೇರೆ ಯಾರಾದರೂ ಇಲ್ಲಂದ್ರೂ ಸಮೇತ ಅವ್ರಿಗೆ ಹೇಳಿ ಫೋನ್ ಮಾಡಿ ಈ ರೀತಿ ಬಿ ಎಲ್ ಒ ಬಂದಿದ್ದಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ, ಅವ್ರಿಗೆ ಒಂದು ಮಾಹಿತಿ ಕೊಡಿ. ಅದರಿಂದ ಏನಾಗ್ತದೆ, ಅರ್ಹ ಮತದಾರರು ಯಾರೂ ಸಮೇತ ನಮ್ಮ ವೋಟ್ ಲಿಸ್ಟಿಂದ ಬಿಟ್ಟು ಹೋಗದೆ ನೋಡಿಕೊಳ್ಳಿಕ್ಕೆ ನಾವು ಕ್ರಮ ಕೈಗೊಂಡಂಗೆ ಆಗುತ್ತದೆ. ಸೊ ತಮ್ಮ ಸಹಕಾರ ಇರಲಿ ಅಂತ ನಾನು ಮತದಾರರ ಹತ್ರನೂ ಕೋರ್ತೀನಿ.
1: ಈಗ ಒಂದು ಮನೆಯಲ್ಲಿ ಒಬ್ರು ಇದ್ದಾರೆ ಅಂತ, ಇನ್ನಿಬ್ರು ಹೊರಗಡೆ ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ, ಮೂರು ಫಾರ್ಮ್ಗಳನ್ನು ಅವ್ರ ಹತ್ರ
0: ಹೌದು
1: ಕೊಡ್ತಾರೆ,
0: ಕೊಡ್ತಾರೆ,
1: ಅವರು ತುಂಬಿಸಿ ಕೊಡುವಾಗ ಅವ್ರದೇ ಸಹಿ ಹಾಕಿ
0: ಆಗ್ಬೋದು
1: ಕೊಡಬಹುದಾ?
0: ಆಗ್ಬೋದು. ಮತದಾರರು ಇಲ್ಲಾಂದ ಸಂದರ್ಭಗಳಲ್ಲಿ ಮತದಾರರ ಪರವಾಗಿ ಅವರ ಕುಟುಂಬದ ಅಡಲ್ಟ್ ಮೆಂಬರ್ ಕ್ಯಾನ್ ಸೈನ್. 16/6/2026 ನಾವು ಮತದಾರ ಪಟ್ಟಿನ ಫ್ರೀಜ್ ಮಾಡಿದ್ವಿ. ಅವತ್ತು ಸುಮಾರು ಕರ್ನಾಟಕ ರಾಜ್ಯದಲ್ಲಿ 5,54,36,000 ಮತದಾರರು ಇದ್ದಾರೆ. ಆ ಎಲ್ಲ ಮತದಾರರಿಗೂ ಎನ್ಯುಮರೇಷನ್ ಫಾರ್ಮ್ಸನ್ನು 2 ಸೆಟ್ಟು ಪ್ರಿಂಟ್ ಮಾಡಿ ನಾವು ಪ್ರತಿಯೊಂದು ಮನೆಗೆ 30 ಜೂನ್ 29 ಜುಲೈ

0: ಒಳಗಾಗಿ ಪ್ರತಿಯೊಂದು ಮತದಾರರ ಕೈಗೆ ತಲುಪಿಸೋಂಗೆ ಬಿ ಎಲ್ ಒ ಮುಖಾಂತರ ಫಾರ್ಮ್ಸನ್ನು ಕಳಿಸ್ಕೊಡ್ತಾ ಇದ್ದೀವಿ. ನಾನು ಮತದಾರರಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಡ್ತೀನಿ, ಬಿ ಎಲ್ ಒ ತಮ್ಮ ಎನ್ಯುಮರೇಷನ್ ಫಾರ್ಮನ್ನು ತಮ್ಮ ಮನೆಗೆ ಕೊಡುವ ಸಂದರ್ಭಗಳಲ್ಲಿ ದಯವಿಟ್ಟು ಹಳೆ ಫೋಟೋ ಇದ್ದರೆ ದಯವಿಟ್ಟು ಅದು ಬದಲಾಗಿ ಹೊಸ ಫೋಟೋ ಹಾಕಿಬಿಟ್ಟು ತಮ್ಮ ಮಾಹಿತಿಯನ್ನು ಅದರಲ್ಲಿ ಫಿಲ್ ಮಾಡಿ ಸಹಿ ಮಾಡಿ ಬಿ ಎಲ್ ಒ ಹತ್ರ ವಾಪಸ್ ಕೊಡಿ ಅಂತ ಕೇಳ್ತೀನಿ ನಾನು. ಅಕಸ್ಮಾತ್ ಯಾರು ಕೆಲವರು ಮತದಾರರಿಗೆ ಒಂದಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರಿದ್ದರೆ ದಯವಿಟ್ಟು ಅವ್ರ ಹತ್ರ ವಿನಂತಿ ಮಾಡಿಕೊಳ್ತೀನಿ, ಯಾವುದೇ ಕಾರಣಕ್ಕೂ ತಾವು ಒಂದು ಕಡೆ ಮಾತ್ರ ಫಾರ್ಮ್ ಸೈನ್ ಮಾಡಿ ಕೊಡಬೇಕು, ಎಲ್ಲಿ ಬೇಕೋ ಅಲ್ಲಿ ತಾವು ಸೈನ್ ಮಾಡಿ ಬಾಕಿ ಕಡೆ ಯಾವುದೇ ಕಾರಣಕ್ಕೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರಿಕೊಳ್ತೀನಿ. ಸೊ ಬಾಕಿ ಮಾಹಿತಿಗಳು ಡ್ರಾಫ್ಟ್ ರೋಲ್ ಆದ ನಂತರ ನೋಟಿಸ್ ಅಂದರೆ ಏನು, ಯಾರಿಗೆ ನೋಟಿಸ್ ಬರ್ತದೆ, ಅದು ಯಾವ ರೀತಿ ಉತ್ತರಿಸಬೇಕು, ಏನು ದಾಖಲಾತಿ ಕೊಡಬೇಕೆಂಬ ಎಲ್ಲ ಮಾಹಿತಿಯನ್ನು ಆಗಸ್ಟ್ 5 ನಂತರ ಮತ್ತೊಮ್ಮೆ ನಾನು ತಮ್ಮ ಕೇಳುಗರ ಹತ್ರ ಮಾತಾಡ್ತೀವಿ ಮೇಡಮ್. ತಮ್ಮ ಮುಖಾಂತರ ನಾನು ಮತದಾರರಿಗೆ ಹೇಳಲಿಕ್ಕೂ ಇಷ್ಟಪಡ್ತೀನಿ ಆ ಸಂದರ್ಭಗಳಲ್ಲಿ.
1: ತುಂಬ ಸಂತೋಷ ವಿ ಅಂಬಿಕುಮಾರ್ ಅವರೇ, ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಗಳಾಗಿ ಬಹಳ ದೊಡ್ಡ ಏನು ಯೋಜನೆ

0: ಅಕಸ್ಮಾತ್ ಯಾರು ಕೆಲವರು ಮತದಾರರಿಗೆ ಒಂದಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರಿದ್ದರೆ ದಯವಿಟ್ಟು ಅವ್ರ ಹತ್ರ ವಿನಂತಿ ಮಾಡಿಕೊಳ್ತೀನಿ, ಯಾವುದೇ ಕಾರಣಕ್ಕೂ ತಾವು ಒಂದು ಕಡೆ ಮಾತ್ರ ಫಾರ್ಮ್ ಸೈನ್ ಮಾಡಿಕೊಡಬೇಕು, ಎಲ್ಲಿ ಬೇಕೋ ಅಲ್ಲಿ ತಾವು ಸೈನ್ ಮಾಡಿ, ಬಾಕಿ ಕಡೆ ಯಾವುದೇ ಕಾರಣಕ್ಕೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರಿಕೊಳ್ತೀನಿ. ಸೊ ಬಾಕಿ ಮಾಹಿತಿಗಳು ಡ್ರಾಫ್ಟ್ ರೋಲ್ ಆದ ನಂತರ ನೋಟಿಸ್ ಅಂದರೆ ಏನು, ಯಾರಿಗೆ ನೋಟಿಸ್ ಬರ್ತದೆ, ಅದು ಯಾವ ರೀತಿ ಉತ್ತರಿಸಬೇಕು, ಏನು ದಾಖಲಾತಿ ಕೊಡಬೇಕೆಂಬ ಎಲ್ಲ ಮಾಹಿತಿಯನ್ನು ಆಗಸ್ಟ್ 5 ನಂತರ ಮತ್ತೊಮ್ಮೆ ನಾನು ತಮ್ಮ ಕೇಳುಗರ ಹತ್ರ ಮಾತಾಡ್ತೀವಿ ಮೇಡಮ್. ತಮ್ಮ ಮುಖಾಂತರ ನಾನು ಮತದಾರರಿಗೆ ಹೇಳಲಿಕ್ಕೂ ಇಷ್ಟಪಡ್ತೀನಿ ಆ ಸಂದರ್ಭಗಳಲ್ಲಿ.
1: ತುಂಬಾ ಸಂತೋಷ ವಿ ಅಂಬಿಕುಮಾರ್ ಅವರೇ, ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಗಳಾಗಿ ಬಹಳ ದೊಡ್ಡ ಏನು ಯೋಜನೆ ಇದೆ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ರೂವಾರಿಯಾಗಿ ನಮ್ಮ ಕರ್ನಾಟಕದಲ್ಲಿ ನಿಂತಿದ್ದೀರಿ. ನಿಮ್ಮ ಈ ದೊಡ್ಡ ಶ್ರಮ ಇದೆ, ಈ ಯೋಜನೆ ಏನಿದೆ ಇದು ಯಶಸ್ವಿಯಾಗಲಿ ಅನ್ನುವ ಹಾರೈಕೆ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ. ಈ ಮಾಹಿತಿಯನ್ನು ನಮ್ಮ ಶ್ರೋತೃಗಳಿಗೆ ನೀವು ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಮೇಡಮ್.
2: ಕರ್ನಾಟಕದಲ್ಲಿ ಆರಂಭವಾಗಿರುವ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಕುರಿತು ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿ ಶ್ರೀ ವಿ ಅನ್ಬುಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ನೂತನ ಎಸ್ ಕದಂ, ನಿರ್ವಹಣೆ SR ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು.

ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹೆರ್ಟ್ಸ್. ಸಮಯವೀಗ 11:38:48. ಕೇಳುಗರೆ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಜನರಕ್ಷಕರಿಗೊಂದು ನಮನ ವೈದ್ಯರ ದಿನಾಚರಣೆಯನ್ನು ಕುರಿತು ಜಯಶ್ರೀ ಎಸ್ ಹೊಳ್ಳ ಅವರು ಮಾತನಾಡುತ್ತಾರೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಕಣ್ಣಿನ ಶುಷ್ಕತೆಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಮಾತುಕತೆ. ಅನಂತರ ಹಿರಿಯರಲ್ಲಿ ಮೂಳೆ ಸವಿತ ಕುರಿತು ಡಾಕ್ಟರ್ ಪ್ರಸನ್ನ ಸಿಂಹ ಅವರೊಂದಿಗೆ ಸಂದರ್ಶನವನ್ನು ಕೇಳುತ್ತೀರಿ. ಪ್ರಸ್ತುತಿ ಜಂಪಣ್ಣ ಹಾಶಿಯಾಳ್. 1:00 ಕೇಂದ್ರ ಸರ್ಕಾರದ ಯೋಜನೆಯನ್ನು ಕುರಿತ ಕಾರ್ಯಕ್ರಮ. ಪ್ರಗತಿ ಪಥದಲ್ಲಿ ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ತೀರಾ. 1:20 ದೇಶಭಕ್ತಿ ಗೀತೆಗಳು, 1:00 ಪ್ರಚಲಿತ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:40 ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ. 3:00 ಮುಂಬೈ ಉದ್ಭಾರತಿ ಕಾರ್ಯಕ್ರಮ. 4:00 ಭಾವಗೀತೆಗಳು ಬಿತ್ತರಗೊಳ್ಳುತ್ತವೆ. 4:15 ಯುವವಾಣಿಯಲ್ಲಿ ದಿಕ್ಸೂಚಿ ಉದ್ಯೋಗ ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮ. 4:00 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳು. 5:00 ಸೇನಾ ಸ್ಮರಣೆಯಲ್ಲಿ ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನವನ್ನು ಕೇಳಲಿದ್ದೀರಿ. ಇದರಲ್ಲಿ ಮೂಲತಃ ಪಾಲೂರು ಗ್ರಾಮದ ಲೀಲವೇಣಿ ಜಗದೀಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರ ಕಾವೇರಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 0827722288. ಇಂದು 6:50 ಕೃಷಿ ರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಿ ನಮ್ಮ ದೂರವಾಣಿ ಸಂಖ್ಯೆ 0827722288.

ಕೇಳಿ ಈಗ ಗಾನಡಂಗೂರ ಕಾರ್ಯಕ್ರಮ. ಆರಂಭದಲ್ಲಿ ವಂಶೋದ್ಧಾರಕ ಚಿತ್ರಕ್ಕೆಂದು ಸೋನು ನಿಗಮ್ ಮತ್ತು ಅನುರಾಧ ಭಟ್ ಅವರು ಹಾಡಿರುವ ಗೀತೆ, ಗೌಸ್ಪೀರ್ ಅವರ ಗೀತೆಗೆ ರಾಗ ಸಂಯೋಜನೆ ವಿ ಮನೋಹರ್ ಅವರದು.

ಶಂಕರ್ ಮಹದೇವನ್ ಮತ್ತು ಸಂಗಡಿಗರ ಸ್ವರಗಳಲ್ಲಿ ವಜ್ರಕಾಯ ಚಿತ್ರದ ಗೀತೆಯನ್ನು ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ಅರ್ಜುನ್ ಜನ್ಯ ಅವರದಿತ್ತು. ಇನ್ನು ಮುಂದೆ ಪುನೀತ್ ರಾಜ್ಕುಮಾರ್ ಅವರು ಹಾಡಿರುವ ಉಪ್ಪಿ 2 ಚಿತ್ರದ ಗೀತೆ, ಗೀತರಚನೆ ಮತ್ತು ಸಂಗೀತ ಉಪೇಂದ್ರ ಅವರದು.

ಕುಮಾರ್ ಸಾನು ಮತ್ತು ಕಾವ್ಯ ಅವರ ಸ್ವರಗಳಲ್ಲಿ ಸ್ವಾರಿ ಕಣಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ರೂಪೇಶ್ ಜಿ ರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ಪೀಟರ್ ಜೋಸೆಫ್ ಅವರದಿತ್ತು.

ಕೇಳಿ, ಗೀತೆ ಇದು ಶಂಭೋ ಮಹದೇವ ಚಿತ್ರದ್ದು. ಎಂ ಸಾಗರ್ ಅವರು ಗೀತೆಯನ್ನು ಬರೆದಿದ್ದಾರೆ. ಶ್ರೇಯಾ ಅವರು ಹಾಡಿರುವ ಈ ಗೀತೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಗಣೇಶ್ ಭಟ್ ಅವರು.

ಗಾನಡಂಗೂರ ಕಾರ್ಯಕ್ರಮದ ಕೊನೆಗೆ ಕೇಳುತ್ತಿರುವಿರಿ ರಂಗಿ ತರಂಗ ಚಿತ್ರದ ಗೀತೆಯನ್ನು ವಿಜಯಪ್ರಕಾಶ್ ಮತ್ತು ಸಂಗಡಿಗರ ಸ್ವರಗಳಲ್ಲಿ, ಗೀತರಚನೆ ಮತ್ತು ಸಂಗೀತ ಅನೂಪ್ ಭಂಡಾರಿ ಅವರದು.

ಇದುವರೆಗೂ ಗಾನಡಂಗೂರ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 12 ಗಂಟೆ ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ಕರ್ನಾಟಕ ಭಾಗದ ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿನ ಕುಡಿಯುವ ನೀರಿನ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನದ ಕುರಿತು ಹೊಸದಿಲ್ಲಿಯಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹಾಗೂ ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರೊಂದಿಗೆ ಚರ್ಚೆ ನಡೆಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ರಾಜ್ಯದ ಗ್ರಾಮೀಣ ಜನತೆಗೆ ಸುರಕ್ಷಿತ ಹಾಗೂ ಸಮರ್ಪಕ ಕುಡಿಯುವ ನೀರು ಒದಗಿಸುವ ನಿಟ್ಟಿನಲ್ಲಿ ಅಗತ್ಯ ಸಹಕಾರವನ್ನು ಕೋರಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಇಲಾಖೆಯಿಂದ ಬೆಂಗಳೂರು ವಿಜಯಪುರ ನಗರಗಳ ಮಧ್ಯೆ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಪ್ರಸ್ತಾವಕ್ಕೆ ಸಕಾರಾತ್ಮಕ ಸ್ಪಂದನೆ ದೊರಕಿದೆ. ಮುಂದಿನ 4 ತಿಂಗಳ ಒಳಗೆ ಜಾರಿಗೊಳ್ಳುವ ನಿರೀಕ್ಷೆ ಇದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಇಂದು ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಜಾರಿಗೊಳ್ಳುತ್ತಿದೆ. ಗ್ರಾಮೀಣ ಭಾಗದ ಕಾರ್ಮಿಕರಿಗೆ 125 ದಿನಗಳ ಉದ್ಯೋಗ ನೀಡಲು ಕೆಲಸದ ಬೇಡಿಕೆಯನ್ನು ವಿಬಿಜಿ ರಾಮ್ಜಿ ತಂತ್ರಾಂಶಕ್ಕೆ ವರ್ಗಾವಣೆ ಮಾಡಿಕೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನಿರ್ದೇಶಿಸಿದೆ. ಉದ್ಯೋಗ ಗ್ಯಾರಂಟಿ ಕಾರ್ಡ್ಗಾಗಿ ಬೇಡಿಕೆ ಸಲ್ಲಿಸಿದವರಿಗೆ ವಿಬಿಜಿ ವಿತರಿಸುವಂತೆ ಇಲಾಖೆ ಸೂಚಿಸಿದೆ. ಕೇಂದ್ರ ಸರ್ಕಾರದ ಡಿಜಿಟಲ್ ಇಂಡಿಯಾ ಉಪಕ್ರಮ ಇಂದು ಯಶಸ್ವಿ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಪ್ರಸ್ತುತ ದೇಶದ 11 ಕೋಟಿಗೂ ಹೆಚ್ಚು ಬಳಕೆದಾರರು ಉಮಂಗ್ ಆಪ್ ಮೂಲಕ ಸರ್ಕಾರಿ ಸೇವೆಗಳನ್ನು ಅತ್ಯಂತ ಸುಲಭವಾಗಿ ಪಡೆದುಕೊಳ್ಳುತ್ತಿದ್ದಾರೆ. ತಂತ್ರಜ್ಞಾನದ ಮೂಲಕ ನಾಗರಿಕರ ಸಬಲೀಕರಣ ಮತ್ತು ಆಡಳಿತದ ಸರಳೀಕರಣಕ್ಕೆ ಡಿಜಿಟಲ್ ಇಂಡಿಯಾ ಸಾಕ್ಷಿಯಾಗಿದೆ. ಈ ಉಪಕ್ರಮ ವಿಕಸಿತ ಭಾರತ ಹಾಗೂ ಸ್ವಾವಲಂಬಿ ಭಾರತಕ್ಕೆ ಅಡಿಪಾಯವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಪಿಎಂಕೆಎಸ್ವೈ ಅಡಿಯಲ್ಲಿ ರೈತರಿಗೆ ತುಂತುರು ನೀರಾವರಿ ಘಟಕಗಳ ವಿತರಣೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಈಗಾಗಲೇ ರೈತರಿಂದ ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ಕೃಷಿ ಇಲಾಖೆ ಮೂಲಕ ಪ್ರಸಕ್ತ ವರ್ಷ 4,150 ತುಂತುರು ನೀರಾವರಿ ಘಟಕಗಳನ್ನು ಅರ್ಹ ರೈತರಿಗೆ ಶೀಘ್ರದಲ್ಲೇ ವಿತರಿಸಲಾಗುವುದು ಎಂದು ಯಾದಗಿರಿ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರಾದ ರತೇಂದ್ರನಾಥ್ ಸೂಗೂರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಹನಿ ನೀರಾವರಿ ಪದ್ಧತಿ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ, ಈ ವರ್ಷ ನಮಗೆ ಸುಮಾರು 4,150 ಸ್ಪ್ರಿಂಕ್ಲರ್ ಸೆಟ್ಗಳನ್ನ, ಏನು ತುಂತುರು ನೀರಾವರಿ ಘಟಕಗಳಿದಾವೆ, ಈ ತುಂತುರು ನೀರಾವರಿ ಘಟಕಗಳನ್ನ ನಮ್ಮ ಜಿಲ್ಲೆಗೆ ಆಕ್ಷನ್ ಪ್ಲಾನ್ ಬಂದಿದೆ. ಈ ಕೆ ಕಿಸಾನ್ ನಲ್ಲಿ ಪ್ರೋಗ್ರಾಮ್ ಅಪ್ಲೋಡ್ ಆಗಬೇಕು. ರೈತರಿಂದ ಆಲ್ರೆಡಿ ಅರ್ಜಿಗಳು ನಮ್ಮ ಹತ್ರ ಇದಾವೆ. ಸೊ ಈ ಒಂದು ಬರಗಾಲದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮಗೆ ಒಂದು ಕೆ ಕಿಸಾನ್ ನ ಪ್ರೋಗ್ರಾಮ್ ಬಂದ ತಕ್ಷಣ ಈ ಒಂದು ತುಂತುರು ನೀರಾವರಿ ಘಟಕಗಳನ್ನು ಸುಮಾರು 4,000 ಅಂದ್ರೆ ಪ್ರತಿಯೊಂದು ತಾಲೂಕಕ್ಕೆ 1,300 ಎಲ್ಲಾ ತುಂತುರು ಘಟಕಗಳನ್ನು ಹೋಬಳಿ ವೈಸ್ ಡಿವೈಡ್ ಮಾಡಿ ಎಲ್ಲಾ ರೈತರಿಗೆ ಸೀನಿಯರಿಟಿ ಪ್ರಕಾರ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ ಅವರಿಗೆ ನಾವು ಅದನ್ನು ವಿತರಣೆ ಮಾಡಿ.
0: ಇಂದು ರಾಷ್ಟೀಯ ವೈದ್ಯರ ದಿನ. ದೇಶ ಕಂಡ ಖ್ಯಾತ ವೈದ್ಯ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದ ಬಿಧಾನ್ ಚಂದ್ರ ರಾಯ್ ಅವರ ಜನ್ಮದಿನದಂದು ರಾಷ್ಟೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ.

ಆರೋಗ್ಯ ಕ್ಷೇತ್ರದಲ್ಲಿ ಅಮೂಲ್ಯ ಸೇವೆ ಸಲ್ಲಿಸುತ್ತಿರುವ ನಾಡಿನ ಪ್ರತಿಯೊಬ್ಬ ವೈದ್ಯರಿಗೂ ರಾಷ್ಟ್ರೀಯ ವೈದ್ಯರ ದಿನದಂದು ತಮ್ಮ ವಂದನೆಗಳನ್ನು ಸಲ್ಲಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಹವಾಮಾನ ವೈಪರೀತ್ಯ ಹಾಗೂ ಮಳೆ ಅಭಾವದ ಹಿನ್ನೆಲೆ ರೈತರು ಬೀಜೋಪಚಾರಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ನೀರಿನ ಆಶ್ರಯ ಕಡಿಮೆ ಬೇಕಿರುವ ಉದ್ದು ತೊಗರಿ ಬೆಳೆಗಳನ್ನು ಬೀಜ ಕಠಿಣಗೊಳಿಸುವಿಕೆ ತಂತ್ರಜ್ಞಾನದ ಮೂಲಕ ಬಿತ್ತಬೇಕು ಎಂದು ಬೀದರ್ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾದ ಡಾ ರಾಜಶೇಖರ್ ಬಸನಾಯಕ್ ಕೋರಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಅರ್ಹ ಮತದಾರರ ಹೆಸರು ದೃಢೀಕರಿಸುವ ಉದ್ದೇಶದಿಂದ ಜರುಗುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಭಾಗವಾಗಿ ಮೊದಲ ದಿನದಂದು ಮತಗಟ್ಟೆ ಅಧಿಕಾರಿಗಳು ಒಟ್ಟು 41,886 ಮತದಾರರನ್ನು ಸಂಪರ್ಕಿಸಿ ಸ್ವಯಂ ದೃಢೀಕರಣ ಪತ್ರವನ್ನು ನೀಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಕುರಿತು ಜಾಗೃತಿಗಾಗಿ ನಗರದ ಪ್ರವಾಸಿ ಮಂದಿರದ ಸಮೀಪ ಆಯೋಜಿಸಲಾಗಿದ್ದ ವಾಕಥಾನ್ಗೆ ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ. ಮಧ್ಯಾಹ್ನ 1:10 ಕ್ಕೆ

0: ಆಕಾಶವಾಣಿ ವನಿತಾ ವಿಹಾರ ವನಿತಾ ವಿಹಾರ ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಇಂದು ರಾಷ್ಟ್ರೀಯ ವೈದ್ಯರ ದಿನ. ಇದರ ಅಂಗವಾಗಿ ಜಯಶ್ರೀ ಎಸ್ ಹೊಳ್ಳ ಅವರಿಂದ ಭಾಷಣ. ಜನರಕ್ಷಕರಿಗೊಂದು ನಮನ.
1: ಸಂದರ್ಭದಲ್ಲಿ ನನ್ನದೊಂದು ಪಯಣ. ಕೋಟ್ಯಾಂತರ ವರ್ಷಗಳ ಹಿಂದೆ ಈ ಭುವಿಯು ಉರಿಯುವ ಗೋಳವಾಗಿತ್ತು ಎಂಬುದು ವಿಜ್ಞಾನಿಗಳ ಅಂಬೋಣ. ಕಾಲ ಸರಿದಂತೆ ಅದು ತಣ್ಣಗಾಗುತ್ತಾ ಬಂದು ಎಲ್ಲೋ ಅಲ್ಪ ಸ್ವಲ್ಪ ಜಲಸಂಗ್ರಹವಾಗಿ ಆ ಜಲದಲ್ಲಿ ಅತ್ಯಂತ ಸೂಕ್ಷ್ಮಣುಜೀವಿಗಳು ಜನಿಸಿ ವಿಕಸನ ಹೊಂದುತ್ತಾ ಏಕಕೋಶ ಬಹುಕೋಶ ಜೀವಿಗಳು ಆವಿರ್ಭವಿಸಿ ಮತ್ತಷ್ಟು ವರುಷಗಳು ಉರುಳಿದಾಗ ಉಭಯವಾಸಿಗಳು, ಹಕ್ಕಿಗಳು, ಸರೀಸೃಪಗಳು, ವಾನರರು, ಅಲ್ಲಿಂದ ಮುಂದೆ ಮಾನವನ ಉದಯ ಆಗಿರಬಹುದು. ಈ ಬಗೆಯ ವಿಕಾಸಕ್ಕೆ ಕೋಟ್ಯಾಂತರ ವರ್ಷಗಳು ಬೇಕು. ಡಾರ್ವಿನ್ನನ ವಿಕಾಸವಾದವೂ ಕೂಡ ಇದನ್ನೇ ಪುಷ್ಟೀಕರಿಸುತ್ತದೆ. ಅಲೆದಾಡಿಕೊಂಡು ಬದುಕುತ್ತಿದ್ದ ಮಾನವ ಕ್ರಮೇಣ ನದಿ ತೀರದಲ್ಲಿ ನೆಲೆ ನಿಂತು ವಸತಿ ನಿರ್ಮಿಸಿಕೊಂಡು ಕುಟುಂಬ ಸಮಾಜಗಳು ಅಸ್ತಿತ್ವಕ್ಕೆ ಬಂತು. ಶಿಲಾಯುಗದ ಕಾಲದಲ್ಲಿ ಶಿಲೆಗಳೇ ಆಯುಧಗಳಾಗಿ ಬಳಕೆಯಾಗುತ್ತಾ ಇತ್ತು. ಆ ಯುಗದಲ್ಲಿಯೇ ಪ್ರಾಯಶಃ ಕೆಲವೊಮ್ಮೆ ಅಸೌಖ್ಯತೆಗೆ ಜೀವವು ಒಳಗಾದಾಗ ಪ್ರಕೃತಿಯಲ್ಲಿರುವಂತಹ ಹೂವಾಗಿ ಬಳಸಿಕೊಳ್ಳುತ್ತಾ ಆರೋಗ್ಯ ರಕ್ಷಣೆಯನ್ನು ಮಾಡಿಕೊಳ್ಳುತ್ತಿದ್ದಿರಬೇಕು. ಯುಗ ಯುಗಗಳು ಕಳೆದಂತೆ ಕೆಲವರು ಈ ಕ್ಷೇತ್ರದಲ್ಲಿ ಹೆಚ್ಚಿನ ನಿಷ್ಣಾತರಾಗಿ, ಪಂಡಿತರಾಗಿ, ವೈದ್ಯರಾಗಿ ಸಮಾಜದ ಶುಶ್ರೂಷೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ಆರೋಗ್ಯವೇ ಮಹಾಭಾಗ್ಯ ಎಂಬ ಸತ್ಯವನ್ನು ಸರ್ವರೂ ಅರಿತುಕೊಳ್ಳುವ ಹಾಗಾಯಿತು. ತಲೆ ತಲಾಂತರಗಳಿಂದ ಬೆಳೆದು ಬಂದ ವೈದ್ಯ ವಿದ್ಯೆ ಮುಂದೆ ವೈವಿಧ್ಯಮಯವಾಗಿ ರೂಪುಗೊಂಡಿತು. ಆಯುರ್ವೇದ, ಯುನಾನಿ, ಅಲೋಪತಿ, ಹೋಮಿಯೋಪತಿ, ನ್ಯಾಚುರೋಪತಿ ಎಂಬ ಹಲವು ಬಗೆಯಲ್ಲಿ ಚಿಕಿತ್ಸೆ ನಡೆಸಲಾರಂಭಿಸಿದರು. ಕೆಲವೊಮ್ಮೆ ವೈದ್ಯರು ಚಿಕಿತ್ಸೆಯ ಜೊತೆಗೆ ಶಸ್ತ್ರಚಿಕಿತ್ಸೆ ಮುಂತಾದ ಕ್ರಮಗಳನ್ನು ಕೂಡ ಅನುಸರಿಸುವಂತಹ ಸಂದರ್ಭ ಒದಗಿ ಬಂದಿತ್ತು. ವೈದ್ಯ ವಿಜ್ಞಾನ ಸಾಗಿ ಬಂದ ಪಯಣ ಇದು ಎಂಬುದನ್ನು ಪುರಾಣ ಇತಿಹಾಸಗಳಿಂದ ನಾವು ಅರಿತುಕೊಳ್ಳುವುದಕ್ಕೆ ಆಗುತ್ತದೆ. ವೈದ್ಯೋ ನಾರಾಯಣ ಹರಿಹಿ. ಅಂದಿನಿಂದ ಇಂದಿನವರೆಗೆ ಮನುಕುಲದ ಒಳಿತಿಗಾಗಿ, ಏಳಿಗೆಗಾಗಿ, ಆರೋಗ್ಯಕ್ಕಾಗಿ ಶ್ರಮಿಸಿದ ವೈದ್ಯ ಸಮುದಾಯಕ್ಕೆ ಶಿರಬಾಗಿ ವಂದಿಸಿಕೊಳ್ಳುತ್ತಾ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಈ ಸಂದರ್ಭದಲ್ಲಿ ದೇವರಂತೆ ನಮ್ಮನ್ನೆಲ್ಲ ಕಾಯುವ ವೈದ್ಯ ವೃಂದದವರೆಲ್ಲರಿಗೂ ಶುಭವನ್ನು ಹಾರೈಸುತ್ತಾ ಇದ್ದೇನೆ. ವೈದ್ಯರು ಅಂದರೆ ರೋಗ, ಗಾಯ ಮತ್ತು ಇತರ

ದೈಹಿಕ ಅಥವಾ ಮಾನಸಿಕ ದುರ್ಬಲತೆಗಳನ್ನು ಅಧ್ಯಯನ ಆರೋಗ್ಯವನ್ನು ಉತ್ತೇಜಿಸುವ ಅಥವಾ ಮರುಸ್ಥಾಪಿಸುವ ವೃತ್ತಿಯನ್ನು ಹೊಂದಿದ ವೃತ್ತಿಪರರು. ವೈದ್ಯ ಎಂಬ ಪದವು ವೈದ್ಯಕೀಯ ವೃತ್ತಿಯ ವ್ಯಕ್ತಿಯನ್ನು ಸೂಚಿಸುತ್ತದೆ. ಆಂತರಿಕ ಔಷಧದಲ್ಲಿ ಪರಿಣತರಾಗಿರುವವರು ನಿರ್ದಿಷ್ಟ ರೋಗಗಳ ವರ್ಗಗಳು, ಹಲವು ಪ್ರಕಾರದ ರೋಗಿಗಳು ಮತ್ತು ಚಿಕಿತ್ಸಾ ವಿಧಾನಗಳ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸುತ್ತಾರೆ. ವ್ಯಕ್ತಿಗಳು, ಕುಟುಂಬಗಳು ಮತ್ತು ಸಮುದಾಯಗಳಿಗೆ ನಿರಂತರ ಹಾಗೂ ಪರಿಪೂರ್ಣ ವೈದ್ಯಕೀಯ ಆರೈಕೆಯನ್ನು ಒದಗಿಸುವ ಜವಾಬ್ದಾರಿಯನ್ನು ಒಮ್ಮೊಮ್ಮೆ ವಹಿಸಿಕೊಳ್ಳುತ್ತಾರೆ. ವೈದ್ಯಕೀಯ ವಿಜ್ಞಾನ ಮತ್ತು ಅದರ ಅನ್ವಯಿಕ ಅಭ್ಯಾಸದಲ್ಲಿ ಸಾಮರ್ಥ್ಯ, ವೈದ್ಯಶಾಸ್ತ್ರದ ಕಲೆ ಅಥವಾ ಕೌಶಲ ಇದೆರಡರ ಅಗತ್ಯವೂ ಇರುತ್ತದೆ. ವೈದ್ಯರಾಗಬೇಕಾದರೆ ವೈದ್ಯಕೀಯದ ನೀತಿಶಾಸ್ತ್ರ, ಕಲೆ ಮತ್ತು ವಿಜ್ಞಾನ, ವಿಶ್ಲೇಷಣಾತ್ಮಕ ಕೌಶಲ್ಯಗಳು ಮತ್ತು ವಿಮರ್ಶಾತ್ಮಕ ಚಿಂತನೆಗಳು, ಶಸ್ತ್ರಚಿಕಿತ್ಸಾ ಕೌಶಲ್ಯಗಳು, ವೃತ್ತಿಪರತೆ, ನಿರ್ವಹಣಾ ಕೌಶಲ್ಯಗಳು ಮತ್ತು ಸಂವಹನ ಕೌಶಲ್ಯಗಳಲ್ಲಿಯೂ ಕೂಡ ಪರಿಣತಿ ಇರಲೇಬೇಕಾಗುತ್ತದೆ. ಮಾತ್ರವಲ್ಲ, MBBS, MD, DO ಅಥವಾ MD CM ಮುಂತಾದ ಶಿಕ್ಷಣದ ಅಗತ್ಯವೂ ಇದೆ. ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇವರ ಉದ್ಯೋಗ ಕ್ಷೇತ್ರಗಳು. ವೈದ್ಯ ಎಂಬ ಪದವು ಆಂತರಿಕ ಔಷಧದಲ್ಲಿ ತಜ್ಞರನ್ನು ಅಥವಾ ಅದರ ಹಲವು ಉಪವಿಶೇಷತೆಗಳನ್ನು ಸೂಚಿಸುತ್ತದೆ. ಪೋಡಿಯಾಟ್ರಿಸ್ಟ್ ಎಂಬುದು ಪಾದ ಕಣ ಚಿಕಿತ್ಸೆಗೆ ಮೀಸಲಾಗಿರುವ ವೈದ್ಯಕೀಯ ವೃತ್ತಿಪರರು. ವೈದಿಕ ಶಾಸ್ತ್ರದ ಅನುಸಾರವಾಗಿ ರೋಗಿಗಳ ಚಿಕಿತ್ಸೆಯನ್ನು ಮಾಡುವವ ವೈದ್ಯಕೀಯ ಶಿಕ್ಷಣವನ್ನು ಪೂರ್ಣಗೊಳಿಸಿದವನಾಗಿರಬೇಕು. ದಂತವೈದ್ಯವು ಒಸಡುಗಳು ಮತ್ತು ಬಾಯಿಯ ಮೇಲೆ ಕೇಂದ್ರೀಕರಿಸಿದ ವೈದ್ಯಕೀಯ ಶಾಖೆಯಾಗಿದೆ. ಇದು ಬಾಯಿಯ ರೋಗಗಳು, ಅಸ್ವಸ್ಥತೆಗಳು ಮತ್ತು ಸ್ಥಿತಿಗಳ ಅಧ್ಯಯನ, ರೋಗ ನಿರ್ಣಯ, ಅದರ ತಡೆಗಟ್ಟುವಿಕೆ, ನಿರ್ವಹಣೆ ಮತ್ತು ಚಿಕಿತ್ಸೆಗಳನ್ನು ಒಳಗೊಂಡಿದೆ. ಈ ಬಗೆಯ ವೈದ್ಯರನ್ನು ದಂತವೈದ್ಯರು ಎನ್ನುವರು. ಈ ಬಗೆಯ ವೈದ್ಯರು BDS, BDSC, BSCD, BM ಮುಂತಾದ ಪದವಿಗಳನ್ನು ಗಳಿಸಿದವರು ಇರುತ್ತಾರೆ. ದಂತ ಚಿಕಿತ್ಸೆಯಲ್ಲಿ MSD, MMSC, MDS, MS, MCS, MSM ಮೊದಲಾದ ಸ್ನಾತಕೋತ್ತರ ಪದವಿಗಳನ್ನು ಕೂಡ ಪಡೆದ ದಂತವೈದ್ಯರು ಇರುತ್ತಾರೆ. ಹಾಗೆಯೇ ದಂತವೈದ್ಯದಲ್ಲಿ ಡಾಕ್ಟರೇಟ್ ಪದವೀಧರರು ಕೂಡ ಇರ್ತಾರೆ. ಮಾನಸಿಕ ರೋಗ ತಜ್ಞರು ಅಥವಾ ಮನೋವೈದ್ಯರು, ಇವರು ಸಾಮಾನ್ಯವಾಗಿ ಖಿನ್ನತೆ, ಆಂತರಿಕ ಆಲೋಚನೆಗಳ ಸಮಸ್ಯೆಗಳು ಮತ್ತು ಇತರ ಮಾನಸಿಕ ಅಸ್ವಸ್ಥತೆಗಳನ್ನು ಪತ್ತೆ ಹಚ್ಚಿ ಚಿಕಿತ್ಸೆ ನೀಡುತ್ತಾರೆ. ಖಿನ್ನತೆ, ಆತಂಕ ಮತ್ತು ಸ್ಕಿಜೋಫ್ರೇನಿಯಾದಂತಹ 200ಕ್ಕೂ ಹೆಚ್ಚು ವಿಧಗಳ ಅಸೌಖ್ಯತೆಗಳಿರ್ತವೆ. ಮನೋವೈದ್ಯಕೀಯ ಸಮಾಲೋಚನೆಯು ಮಾನಸಿಕ ಆರೋಗ್ಯವನ್ನು ಸುಧಾರಿಸಬಹುದು. ಆತಂಕದಂತಹ ಸಮಸ್ಯೆಗಳು ಕೂಡ ಇದರಿಂದ ಪರಿಹಾರ ಆಗುತ್ತದೆ. ಹಿಂದಿನದನ್ನು ಬಿಟ್ಟು ಮುಂದುವರಿಯಲು ಇದು ಸಹಾಯ ಮಾಡುತ್ತದೆ. ಜೀವನದಲ್ಲಿ ಸಕಾರಾತ್ಮತೆಯನ್ನು ತರುವುದಕ್ಕೆ ಸಾಧ್ಯ. ದುಶ್ಚಟಗಳ ನಿವಾರಣೆಗೂ ಸಮಾಲೋಚನೆಗಳು ಸಹಕಾರಿಯಾಗುತ್ತದೆ. ಅಲೋಪತಿ ಎಂದರೆ ಆಧುನಿಕ ಅಥವಾ ಪಾಶ್ಚಿಮಾತ್ಯ ವೈದ್ಯಕೀಯ ಪದ್ಧತಿಯಾಗಿದೆ. ರೋಗದ ಗುಣಲಕ್ಷಣಗಳನ್ನು ಗುಣಪಡಿಸಲು ಔಷಧಿಗಳು, ಶಸ್ತ್ರಚಿಕಿತ್ಸೆ ಮತ್ತು ಇತರ ವೈಜ್ಞಾನಿಕ ಚಿಕಿತ್ಸಾ ವಿಧಾನಗಳನ್ನು ಕೂಡ ಕೆಲವು ಹೆಜ್ಜೆಗಳನ್ನು ಅನುಸರಿಸುತ್ತಾರೆ. ರೋಗ ನಿರ್ಣಯ ಮಾಡುವುದು, ರೋಗ ಲಕ್ಷಣಗಳನ್ನು ಪರಿಶೀಲಿಸಿ ಮತ್ತು ವೈದ್ಯಕೀಯ ಪರೀಕ್ಷೆಗಳ ಮೂಲಕ ರೋಗಗಳನ್ನು ಗುರುತಿಸುವುದು. ಇನ್ನೊಂದು ಚಿಕಿತ್ಸೆ, ರೋಗಿಗಳಿಗೆ ಚಿಕಿತ್ಸೆ ನೀಡಲು ಔಷಧಿಗಳು, ಶಸ್ತ್ರಚಿಕಿತ್ಸೆ ಅಥವಾ ಇತರ ವಿಧಾನಗಳನ್ನು ಬಳಸುವರು. ಆರೋಗ್ಯ ಶಿಕ್ಷಣ, ರೋಗಿಗಳಿಗೆ ತಮ್ಮ ಆರೋಗ್ಯವನ್ನು ಹೇಗೆ ನೋಡಿಕೊಳ್ಳಬೇಕು ಎಂಬುದರ ಬಗ್ಗೆ ಸಲಹೆ ನೀಡುವರು. ಸಂಶೋಧನೆ, ಹೊಸ ಚಿಕಿತ್ಸೆಗಳು ಹಾಗೂ ರೋಗಗಳನ್ನು ತಡೆಗಟ್ಟುವ ವಿಧಾನಗಳ ಬಗ್ಗೆ ಸಂಶೋಧನೆಯಲ್ಲಿ ತೊಡಗುತ್ತಾರೆ. ಬೋಧನೆ, ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ಇತರ ವೈದ್ಯಕೀಯ ವೃತ್ತಿಪರರಿಗೆ ಕೂಡ ಇವರು ತರಬೇತಿ ನೀಡುವುದುಂಟು. ವೈದ್ಯರು ತಮ್ಮ ಅಭ್ಯಾಸವನ್ನು ಕೆಲವು ರೋಗ ವರ್ಗಗಳು, ರೋಗಿಗಳ ಪ್ರಕಾರಗಳು ಮತ್ತು ಚಿಕಿತ್ಸೆಯ ವಿಧಾನಗಳ ಮೇಲೆ ಕೇಂದ್ರೀಕರಿಸಬಹುದು. ಅಂಗರಚನಾಶಾಸ್ತ್ರ ಮತ್ತು ಶರೀರಶಾಸ್ತ್ರ ಆಧಾರವಾಗಿರುವ ಕಾಯಿಲೆಗಳು ಮತ್ತು ಅವುಗಳಿಗೆ ಚಿಕಿತ್ಸೆ ನೀಡುವುದು ವೈದ್ಯಕೀಯ ವಿಜ್ಞಾನವೂ ಹೌದು. ವೃತ್ತಿಯ ಕಲೆ, ಕರಕುಶಲತೆಯೂ ಕೂಡ ಹೌದು. ವೈದ್ಯರು ರೋಗಿಗಳಿಗೆ ಪರಿಗಣನೆ, ಸಹಾನುಭೂತಿ ಮತ್ತು ದಯೆಯನ್ನು ತೋರಿಸಬೇಕು ಎಂಬುದನ್ನು ವೈದ್ಯಕೀಯ ಶಾಸ್ತ್ರಗಳೇ ಸೂಚಿಸುತ್ತವೆ. ಪ್ರಾಥಮಿಕ ಚಿಕಿತ್ಸಾ ವೈದ್ಯರು ರೋಗಿಗಳಿಗೆ ರೋಗಗಳನ್ನು ತಡೆಗಟ್ಟುವಲ್ಲಿ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಗುರುತಿಸಿ ಪತ್ತೆ ಹಚ್ಚುವಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ಕುಟುಂಬ ವೈದ್ಯರು ಯಾವುದೇ ವಯಸ್ಸಿನ ರೋಗಿಗಳನ್ನು ನೋಡಿಕೊಳ್ಳಲು ತರಬೇತಿ ಪಡೆದಿರುತ್ತಾರೆ. ಅಲೋ

ಪತಿ ವೈದ್ಯರು ರೋಗಿಯ ಇತಿಹಾಸವನ್ನು ದಾಖಲಿಸುವುದು, ದೈಹಿಕ ಪರೀಕ್ಷೆಗಳನ್ನು ನಡೆಸುವುದು, ಲಸಿಕೆಗಳನ್ನು ನೀಡುವುದು, ಔಷಧಿಗಳನ್ನು ಶಿಫಾರಸು ಮಾಡುವುದು, ಶಸ್ತ್ರಚಿಕಿತ್ಸೆ ನಡೆಸುವುದು, ಭೌತ ಚಿಕಿತ್ಸೆಗಳಿಗೆ ಆದೇಶಿಸುವುದು, ಕುಟುಂಬಗಳೊಂದಿಗೆ ಸಮಾಲೋಚನೆ ನಡೆಸುವುದು ಮುಂತಾದ ಕ್ರಮಗಳನ್ನು ಅವರು ಅನುಸರಿಸುತ್ತಾರೆ. ಅಲೋಪತಿ ಔಷಧವು ವಿಜ್ಞಾನ ಆಧಾರಿತ ಆಧುನಿಕ ಔಷಧವನ್ನು ವ್ಯಾಖ್ಯಾನಿಸುವಂತಹ ಪದವಾಗಿದೆ. ವೈದ್ಯರು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತೀವ್ರವಾದ ಮತ್ತು ಮಾರಣಾಂತಿಕ ಗಾಯಗಳು ಮತ್ತು ಕಾಯಿಲೆಗಳನ್ನು ಗುಣಪಡಿಸುವ ವ್ಯವಸ್ಥೆಯನ್ನು ಅನುಸರಿಸುತ್ತಾರೆ. ಅಲೋಪತಿ ಪದ್ಧತಿಯಲ್ಲಿ ಅರಿವಳಿಕೆ ಶಾಸ್ತ್ರ, ಪರಮಾಣು ಔಷಧ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ನೇತ್ರ ವಿಜ್ಞಾನ, ವಿಕಿರಣ ಶಾಸ್ತ್ರ, ಶಸ್ತ್ರಚಿಕಿತ್ಸೆ, ಮೂತ್ರಶಾಸ್ತ್ರ, ಮನೋವೈದ್ಯ ಶಾಸ್ತ್ರ ಹಲವಾರು ವೈದ್ಯಕೀಯ ವಿಶೇಷತೆಗಳಿವೆ. ಹೋಮಿಯೋಪತಿ ವೈದ್ಯಕೀಯವು 1796 ಜರ್ಮನ್ ವೈದ್ಯ ಸ್ಯಾಮ್ಯುಯೆಲ್ ಹ್ಯಾನ್ಮನ್ ಇವರಿಂದ ಪ್ರಾರಂಭವಾಯಿತು. 19ನೇ ಶತಮಾನದಲ್ಲಿ ಹೆಚ್ಚು ಜನಪ್ರಿಯತೆ ಗಳಿಸಿತು. ಹೋಮಿಯೋಪತಿ ವೈದ್ಯರು ಸಾಮಾನ್ಯವಾಗಿ ಸಮಾಲೋಚನೆಯೊಂದಿಗೆ ಪ್ರಾರಂಭಿಸುತ್ತಾರೆ. ಹವಾಮಾನ ಮತ್ತು ಇತರ ಬಾಹ್ಯ ಅಂಶಗಳನ್ನು ಅವಲಂಬಿಸಿ ವೈದ್ಯರು ರೋಗಿಯ ಮನಸ್ಥಿತಿ, ಇಷ್ಟಗಳು, ಇಷ್ಟಪಡದಿರುವಿಕೆಗಳು, ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿಗಳು, ಜೀವನದ ಸಂದರ್ಭಗಳು ಮುಂತಾದವುಗಳ ಬಗ್ಗೆ ಮಾಹಿತಿಯನ್ನು ಕೋರ್ತಾರೆ. ಶಾಸ್ತ್ರೀಯ ಹೋಮಿಯೋಪತಿಯಲ್ಲಿ ವೈದ್ಯರು ಒಂದೇ ಸಿದ್ಧತೆಯನ್ನು ರೋಗ ಲಕ್ಷಣಗಳ ಸಂಪೂರ್ಣತೆಗೆ ಹೊಂದಿಸುತ್ತಾರೆ. ಈ ಪದ್ಧತಿಯಲ್ಲಿ ಪ್ರಾಣಿ, ಸಸ್ಯ, ಖನಿಜ ಮತ್ತು ಸಂಶ್ಲೇಷಿತ ವಸ್ತುಗಳನ್ನು ಬಳಸುವರು. ಹೋಮಿಯೋಪತಿ ಮಾತ್ರೆಗಳನ್ನು ಜಡವಸ್ತುಗಳಿಂದ ತಯಾರಿಸಲಾಗುತ್ತದೆ. ಇಂದು ಈ ಪದ್ಧತಿಯು ತ್ವರಿತವಾಗಿ ಪ್ರಗತಿ ಹೊಂದುತ್ತಾ ಇದೆ. ಗುಳಿಗೆಗಳ ಸುರಕ್ಷೆ ಹಾಗೂ ಚಿಕಿತ್ಸೆಯ ಸೌಮ್ಯೆಯಿಂದಾಗಿ ಭಾರತದಲ್ಲಿ ಈ ಪದ್ಧತಿಯು ಮನೆ ಮಾತಾಗಿದೆ. 2 ವರ್ಷಗಳ ಅವಧಿಯ ಶಿಕ್ಷಣ. ಹಾಗೆಯೇ MD ಶಿಕ್ಷಣವು 3 ವಿಷಯಗಳಲ್ಲಿ ಇದರಲ್ಲಿ ಲಭ್ಯ ಇರ್ತದೆ. ಇನ್ನೊಂದು ಆಯುರ್ವೇದ ವಿಭಾಗ. ಆಯುಹು ಅಂದ್ರೆ ಆಯುಸ್ಸು, ವೇದ ಅಂದ್ರೆ ಜ್ಞಾನ. 12,000 ವರ್ಷಗಳಿಗೂ ಹೆಚ್ಚು ಹಳೆಯದಾದ ಔಷಧ ಪದ್ಧತಿ ಇದು. ಆಯುರ್ವೇದದಲ್ಲಿನ ಶಸ್ತ್ರಚಿಕಿತ್ಸೆಯ ಕ್ರಮಗಳನ್ನು ಇಂದೂ ಕೂಡ ಆಧುನಿಕ ವೈದ್ಯ ಪದ್ಧತಿಯು ಅನುಸರಿಸುತ್ತಿದೆ. ಛೇದನ, ಭೇದನ, ಲೇಖನ. ಆಯುರ್ವೇದ ಪಿತಾಮಹಾರೆನಿಸಿದ ಚರಕ, ಸುಶ್ರುತರು ಬರೆದ ಗ್ರಂಥಗಳನ್ನು ಓದಿ ಜೀವನದಲ್ಲಿ ಲಾಭ ಪಡೆದವರು ಹಲವರಿದ್ದಾರೆ. ಬಾಲಚಿಕಿತ್ಸಾ, ಕಾಯ ಚಿಕಿತ್ಸಾ, ಗೃಹ ಚಿಕಿತ್ಸಾ, ಊರ್ಧ್ವಾಂಗ ಚಿಕಿತ್ಸಾ, ಶಲ್ಯತಂತ್ರ ಚಿಕಿತ್ಸೆ, ದಂಷ್ಟ್ರಚಿಕಿತ್ಸೆ, ಜರಾ ಚಿಕಿತ್ಸೆ, ವೃಷ ಚಿಕಿತ್ಸಾ, ಇವು ಆಯುರ್ವೇದದ 8 ಅಂಗಗಳು. ವನಸ್ಪತಿ ವೃಕ್ಷಲತೆಗಳ ಬಳಕೆಯಿಂದ ಔಷಧಿ ತಯಾರಿಸಲ್ಪಡುತ್ತದೆ. ಆಯುರ್ವೇದ ರೀತಿಯ ಚಿಕಿತ್ಸೆ ಮಾಡಬೇಕಾದರೆ ವ್ಯಾಧಿಗಳ ಲಕ್ಷಣಗಳು, ಅವುಗಳ ಆಶ್ರಯ ಸ್ಥಾನಗಳು, ರೋಗೋತ್ಪತ್ತಿಗೆ ಕಾರಣವಾದ ತ್ರಿದೋಷಗಳು ಅಂದ್ರೆ ವಾತ, ಪಿತ್ತ, ಕಫ, ಇದನ್ನು ಗುರುತಿಸಲಾಗುತ್ತದೆ. ಕೆಲವೊಮ್ಮೆ ಈ ಪದ್ಧತಿಯಲ್ಲಿ ಲಂಘನ ಅಂದ್ರೆ ಉಪವಾಸ ಚಿಕಿತ್ಸೆಯು ಕೂಡ ಹೆಚ್ಚು ಪರಿಣಾಮಕಾರಿ ಆಗಿರುತ್ತದೆ. ಈ ಪದ್ಧತಿಯಲ್ಲಿ ತ್ರಿದೋಷಗಳು, ಪಂಚಭೂತಗಳು, ಷಡ್ರಸಗಳು, ಸಪ್ತ ಧಾತುಗಳು, ಶೀತ ಉಷ್ಣಗಳೆಂಬಂತಹ ವಿಪಾಕ ಮತ್ತು ಪ್ರಭಾವಗಳನ್ನು ವೈದ್ಯನಾದವ ಅರಿತಿರಬೇಕು. ಚಿಕಿತ್ಸೆ ಮಾಡಲು ರಸ, ಉಪರಸಗಳು, ಧಾತು, ಉಪಧಾತು ಮತ್ತು ವನಸ್ಪತಿಗಳನ್ನು ಉಪಯೋಗಪಡಿಸಿಕೊಳ್ಳುವ ರೀತಿಯನ್ನು ಅರಿತಿರಬೇಕು. ಬ್ರಾಹ್ಮಿ, ಆಮಲಕಿ, ಶಿಗುರು, ಅಗ್ನಿಮಂತ, ನಿರ್ಗುಂಡಿ ಮುಂತಾದ 150 ಬಗೆಯ ಗಿಡಮೂಲಿಕೆಗಳನ್ನು ಬಳಸ್ತಾರೆ. ಇದರಲ್ಲಿ ರೋಗ ಗುಣಪಡಿಸುವಂತಹ ಅಂಶಗಳು ಗಿಡಮೂಲಿಕೆ, ಔಷಧಿಗಳ ಬಳಕೆ, ಬಾಹ್ಯ ಸಿದ್ಧತೆಗಳು, ಆಹಾರ ಪದ್ಧತಿಯನ್ನು ಸಾಮಾನ್ಯವಾಗಿ ಅವಲಂಬಿಸಿಕೊಂಡಿರುತ್ತದೆ. ಶ್ಲೋಕ ರೂಪವಾಗಿ ಸಮದೋಷ, ಸಮಾಗ್ನಿಶ್ಚ, ಸಮಧಾತು, ಮಲಕ್ರಿಯ, ಪ್ರಸನ್ನಾತ್ಮೇಂದ್ರಿಯಮನಃ ಸ್ವಸ್ಥ ಇತ್ಯಭಿಧೀಯತೆ. ಆಯುರ್ವೇದ ವೈದ್ಯಶಾಸ್ತ್ರಕ್ಕೆ ವಾಗ್ಭಟ, ಧನ್ವಂತರಿ, ನಾಗಾರ್ಜುನ, ಪತಂಜಲಿ, ಆತ್ರೇಯ ಮುಂತಾದ ವೈದ್ಯಶಾಸ್ತ್ರಜ್ಞರು, ದೇಹರಚನಾ ಶಾಸ್ತ್ರಗಳನ್ನು ಬಲ್ಲವರು ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಜೇನುತುಪ್ಪ, ಕಹಿಬೇವು, ತುಪ್ಪ, ಕಾಳುಮೆಣಸು, ಅರಿಶಿನ, ಸೌತೆಕಾಯಿ, ಬಾಳೆದಿಂಡು, ನೆಲ್ಲಿಕಾಯಿ ಆಯುರ್ವೇದದ ಪ್ರಕಾರದ ಅತ್ಯುತ್ತಮವಾದಂತಹ ಆಹಾರಗಳು. ಈ ಪದ್ಧತಿಯ ಚಿಕಿತ್ಸೆಗಳು ಕೇವಲ ರೋಗ ಲಕ್ಷಣಗಳನ್ನು ನಿಗ್ರಹಿಸುವ ಬದಲು ಸಮಸ್ಯೆಯ ಮೂಲ ಕಾರಣವನ್ನು ಕೂಡ ಗುರಿಯಾಗಿ ಶುಶ್ರೂಷೆಯನ್ನು ನಡೆಸುತ್ತದೆ. ಲೋಹಗಳು, ಖನಿಜಗಳು, ಗಿಡಮೂಲಿಕೆಗಳನ್ನು ಸಂಯೋಜಿಸಿ ಗುಳಿಗೆಗಳು, ಮಾತ್ರೆಗಳು ಮತ್ತು ಬಣ್ಣಗಳು, ಪರಿಮಳಗಳ ಪುಡಿಗಳ ರೂಪದಲ್ಲಿ ಔಷಧಿಯಾಗಿ ಬಳಕೆಯಾಗುತ್ತದೆ. ಇನ್ನು ಆಕ್ಯುಪಂಕ್ಚರ್, ಬಾಡಿ ಮಸಾಜ್, ಧ್ಯಾನ, ಉಸಿರಾಟದ ವ್ಯಾಯಾಮಗಳು ಒಂದು ಬಗೆಯ ಚಿಕಿತ್ಸೆಗಳೇ ಹೌದು. ಅಕ್ಟೋಬರ್

1929ರಂದು ಆಯುರ್ವೇದ ವೈದ್ಯಶಾಸ್ತ್ರವು ಜನಪ್ರಿಯವಾಗಿದೆ. ಪಂಡಿತರು ಕುಶಲಿಗರಾಗಿದ್ದು ತಂದೆಯಿಂದ ಮಕ್ಕಳಿಗೆ ಮಾತ್ರ ಮುಂದುವರಿಯುವಂತಹ ಪರಂಪರೆಯೂ ಇತ್ತು. ಆದರೆ ಈಗ ಈ ಪದ್ಧತಿಯಲ್ಲಿಯೂ ಪದವಿ ಗಳಿಸಿದವರು ಚಿಕಿತ್ಸೆ ನಡೆಸಲು ಅರ್ಹರಾಗಿರುತ್ತಾರೆ. ಇನ್ನೊಂದು ಯುನಾನಿ ಪದ್ಧತಿ, ಇದರ ಪದದ ಅರ್ಥ ಗ್ರೀಕ್. ಈ ಪದ್ಧತಿಯ ಮೊದಲ ವೈದ್ಯರು ಭಾರತೀಯರು, ಮುಂದೆ ಮುಸ್ಲಿಂ ವೈದ್ಯರು ಅದನ್ನು ಅಭಿವೃದ್ಧಿಪಡಿಸಿದರು. ಯುನಾನಿ ಔಷಧವು ಕಫ, ರಕ್ತ, ಹಳದಿ ಪಿತ್ತರಸ, ಕಪ್ಪು ಪಿತ್ತರಸಗಳ ಸಮತೋಲನವನ್ನು ಆಧರಿಸಿದೆ. ಈ ಪದ್ಧತಿಯಲ್ಲಿ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಎಂದು ನಂಬಲಾಗಿದೆ. ವೈದ್ಯಕೀಯ ಅಭ್ಯಾಸವು ಅಂಗರಚನಾಶಾಸ್ತ್ರ ಮತ್ತು ಶರೀರಶಾಸ್ತ್ರ ಹಾಗೆ ಕಾಯಿಲೆಗಳ ಬಗ್ಗೆ ವಿವರವಾದ ಜ್ಞಾನವನ್ನು ಬಯಸುತ್ತದೆ. ವಿವಿಧ ಖಾಸಗಿ ಪ್ರತಿಷ್ಠಾನಗಳು ಯುನಾನಿ ಔಷಧಗಳ ಸಂಶೋಧನೆ ಮತ್ತು ಉತ್ಪಾದನೆ ತಮ್ಮನ್ನು ತಾವು ತೊಡಗಿಸಿದೆ. ಇದರಲ್ಲಿ ಹಮ್ದರ್ದ್ ಫೌಂಡೇಶನ್ ಕೂಡ ಯುನಾನಿ ಸಂಶೋಧನಾ ಸಂಸ್ಥೆಯನ್ನು ನಡೆಸುತ್ತದೆ. ಸಾಮಾನ್ಯವಾಗಿ ಹಕೀಮರು ಯುನಾನಿ ಪದ್ಧತಿಯಲ್ಲಿ ಚಿಕಿತ್ಸೆಯನ್ನು ಮಾಡ್ತಾರೆ. ರೋಗ ತಗಲಿರುವ ಭಾಗಗಳನ್ನು ಸ್ಪರ್ಶಿಸಿ ಕೊಬ್ಬಿನ ಅಂಶವನ್ನು ಅಳೆದು ಚರ್ಮದ ಬಣ್ಣ ಹಾಗೂ ವಾಸನೆಯನ್ನು ಅವಲೋಕಿಸಿ ರಕ್ತ, ಬೆವರು, ಮೂತ್ರ, ಮಲಗಳ ಪರೀಕ್ಷೆ ನಡೆಸಿ ರೋಗ ನಿರ್ಧಾರ ಮಾಡುವರು. ಎಲ್ಲಕ್ಕೂ ಮೊದಲು ನಾಡಿ ನೋಡಿ ರೋಗದ ವಿಶಿಷ್ಟ ಸ್ವರೂಪವನ್ನು ಅವರು ಸಾಮಾನ್ಯವಾಗಿ ಪತ್ತೆ ಹಚ್ಚುತ್ತಾರೆ. ಯುನಾನಿ ವ್ಯವಸ್ಥೆಯು ವಿವಿಧ ಗಿಡಮೂಲಿಕೆಗಳು, ಖನಿಜ ಮತ್ತು ಪ್ರಾಣಿ ಮೂಲಗಳಿಂದ ಪಡೆದ 2000ಕ್ಕೂ ಹೆಚ್ಚು ಔಷಧಗಳಿಂದ ಸಮೃದ್ಧವಾಗಿದೆ. ಔಷಧಗಳು ಸ್ವಲ್ಪ ದುಬಾರಿಯಾಗಿದೆ, ಹಾಗಾಗಿ ಕೆಲವೊಮ್ಮೆ ಪರಿಣಾಮಕಾರಿ ಚಿಕಿತ್ಸೆಗೆ ಅಡ್ಡಿಯಾಗುವುದು ಇದೆ. ಭಾರತದಲ್ಲಿ 50ಕ್ಕಿಂತಲೂ ಹೆಚ್ಚು ಈ ಪದ್ಧತಿಯ ಶಿಕ್ಷಣವನ್ನು ನೀಡುವ ಕಾಲೇಜುಗಳು, ಭಾರತದಾದ್ಯಂತ ಅನೇಕ ಸಂಶೋಧನಾ ಸಂಸ್ಥೆಗಳು ಕೂಡ ಇವೆ. ಭಾರತವು ಅತಿ ಹೆಚ್ಚು ಸಂಖ್ಯೆಯ ಯುನಾನಿ ವೈದ್ಯಕೀಯ ವೃತ್ತಿಪರರನ್ನು ಹಾಗೂ ಔಷಧ ತಯಾರಿಕಾ ಘಟಕಗಳನ್ನು ಹೊಂದಿದೆ. ಪ್ರಕೃತಿ ಚಿಕಿತ್ಸಾ ಪದ್ಧತಿ ಅಥವಾ ನ್ಯಾಚುರೋಪತಿ, ಈ ಪದ್ಧತಿಯಲ್ಲಿ ನೈಸರ್ಗಿಕವಾದ ಬಗೆಯನ್ನು ವಿವರಿಸ ಹಾಗೂ ತನ್ನನ್ನು ತಾನು ನಿಭಾಯಿಸುವ ಶಕ್ತಿಯ ಮೇಲೆ ಅವಲಂಬಿತವಾಗಿರುವ ಪರ್ಯಾಯ ಚಿಕಿತ್ಸಾ ಪದ್ಧತಿ. ಔಷಧಗಳ ಅತ್ಯಲ್ಪ ಬಳಕೆ, ಆಹಾರ ಮತ್ತು ಜೀವನ ಕ್ರಮಗಳ ಬಗೆಗಿನ ಮಾರ್ಗದರ್ಶನ ನೈಸರ್ಗಿಕ ಚಿಕಿತ್ಸಾ ಕ್ರಮವಾಗಿರುತ್ತದೆ. ಲಸಿಕೆಗಳನ್ನು ಈ ಪದ್ಧತಿಯಲ್ಲಿ ವಿರೋಧಿಸುತ್ತಾರೆ. ಪ್ರಕೃತಿ ಚಿಕಿತ್ಸೆಯಲ್ಲಿ ಜಲ ಚಿಕಿತ್ಸೆ, ಗಿಡಮೂಲಿಕೆ, ಔಷಧಗಳ ಪದ್ಧತಿಗಳನ್ನು ಅನುಸರಿಸುವುದರೊಂದಿಗೆ ಅತಿ ಆಹಾರ ಸೇವನೆ, ಟೀ, ಕಾಫಿ ಮತ್ತು ಮದ್ಯಪಾನ ಸೇವನೆಯ ನಿಷೇಧ ಒಳಗೊಂಡ ಕಟ್ಟುಪಾಡುಗಳು ಇರುತ್ತವೆ. ಈ ಪದ್ಧತಿಯಲ್ಲಿ ನೈತಿಕ ನಡವಳಿಕೆಯ ಕ್ರಮಗಳನ್ನು ವಿವರಿಸಲಾಗಿದೆ. ಯಾವಾಗಲೂ ರೋಗಿಗಳಿಗೆ ಕಡಿಮೆ ಅಪಾಯವಿರುವ ಹಾಗೂ ಅತ್ಯಂತ ಪರಿಣಾಮಕಾರಿಯಾದ ಚಿಕಿತ್ಸಾ ಕ್ರಮವನ್ನು ಅನುಸರಿಸಬೇಕು ಎಂಬುದು ಅವರ ಸೂಚನೆ. ಮನುಷ್ಯನಲ್ಲಿರುವ ಸ್ವಾಭಾವಿಕ ಶಕ್ತಿಯನ್ನು ಗುರುತಿಸಿ ಅದನ್ನು ಹೆಚ್ಚಿಸಬೇಕು. ಕಾಯಿಲೆಗಳನ್ನು ಗುರುತಿಸುವುದರ ಜೊತೆಗೆ ಅದರ ಹಿಂದಿನ ಕಾರಣಗಳನ್ನೂ ಕಂಡುಹಿಡಿದು ಅವುಗಳನ್ನು ನಿವಾರಿಸಬೇಕು. ರೋಗಿಗಳಿಗೆ ಅವರ ಹೊಣೆಗಾರಿಕೆಯನ್ನು ಹೆಚ್ಚುವಂತೆ ಪ್ರೋತ್ಸಾಹಿಸಬೇಕು. ರೋಗವನ್ನು ವೈಯಕ್ತಿಕ, ಸಮುದಾಯ ಹಾಗೂ ಮಾನವ ಸಮಷ್ಟಿಯ ಹಂತದಲ್ಲಿ ತಡೆಗಟ್ಟುವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಪ್ರಕೃತಿ ಚಿಕಿತ್ಸಕ ಔಷಧಿಗಳೆಂದರೆ ಬಟಾನಿಕಲ್ ಮೆಡಿಸಿನ್, ಜೀವಸತ್ವ, ಖನಿಜಗಳು ಹಾಗೂ ಅಲರ್ಜಿ ವಿರುದ್ಧದ ಚಿಕಿತ್ಸೆಗಳು. ಪ್ರಕೃತಿ ಚಿಕಿತ್ಸಕರು ತಮ್ಮನ್ನು ಹೊಸ ಸಂಶೋಧನೆಗಳಿಗೆ, ನವೀನ ವೈದ್ಯಕೀಯ ತತ್ವಗಳ ಆವಿಷ್ಕಾರಗಳಿಗೆ ಅಳವಡಿಸಿಕೊಳ್ಳುವ ಕಾರಣ ಅವರಿಗೆ ವೃತ್ತಿಯಲ್ಲಿ ವಿಶೇಷವಾದಂತಹ ಮನ್ನಣೆ ಇದೆ. ಭಾರತದಲ್ಲಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನದ ಪದವಿಯನ್ನು ನೀಡುವ 5.5 ವರ್ಷ ಅವಧಿಯ ಕೋರ್ಸ್ ಇದೆ. ದೇಶದಲ್ಲಿ ಒಟ್ಟು 11 ಕಾಲೇಜುಗಳಿವೆ. ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಾಲಯದ ಆಯುಷ್ ಇಲಾಖೆಯ ಅಡಿಯಲ್ಲಿ ಭಾರತೀಯ ವೈದ್ಯ ಪದ್ಧತಿಗಳಲ್ಲಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗವನ್ನು ವಿಂಗಡಿಸಲಾಗಿದೆ. ನಿಜವಾದ ಪ್ರಕೃತಿ ಚಿಕಿತ್ಸಾ ವಿಧಾನವು ಆಧುನಿಕ ವೈದ್ಯಶಾಸ್ತ್ರಕ್ಕೆ ಪರ್ಯಾಯವಲ್ಲದ ಆದರೆ ಪೂರಕವಾದಂತಹ ಚಿಕಿತ್ಸಾ ಕ್ರಮವೆಂದು ಪರಿಗಣಿಸಲಾಗುತ್ತದೆ. ಹಿಂದಿನ ಕಾಲದಲ್ಲಿ ಯಾವುದೇ ಅಸೌಖ್ಯತೆಗೂ ಕೂಡ ವೈದ್ಯರು ಮಿಕ್ಸ್ಚರ್ ಬಾಟಲ್ನಲ್ಲಿ ಪ್ರಮಾಣಬದ್ಧ ಔಷಧಿಯನ್ನು ನೀಡುತ್ತಾ ಇದ್ರು. ಹೆಚ್ಚೇಕೆ, ಎಲ್ಲ ರೋಗಗಳಿಗೂ ಅಡುಗೆ ಕೋಣೆಯಲ್ಲಿರುವ ವಸ್ತುಗಳೇ ಔಷಧಿ ಆಗುತ್ತಾ ಇತ್ತು. ಈಗ ಅವುಗಳ ಬಳಕೆ ಕಡಿಮೆ ಆಗಿದೆ. ಕುಟುಂಬ ವೈದ್ಯ ಪದ್ಧತಿ ಇತ್ತು. ರೋಗಿ ಒಂದು ಕುಟುಂಬದಲ್ಲಿ ಒಬ್ಬನಾದರೂ ಮನೆಯವರೆಲ್ಲರ ಪರಿಚಯ, ಸ್ಥಿತಿಗತಿ, ಆರೋಗ್ಯದ ವಿಚಾರಗಳು ಅದು ವೈದ್ಯನಿಗೆ ತಿಳಿದಿತ್ತು. ಈಗ ಸ್ವಲ್ಪವೇ ಅಸೌಖ್ಯತೆ ಇದ್ದರೂ ಕೂಡ ಧೈರ್ಯ ಸಾಲದೆ ವಿಶೇಷ ಪರಿಣತರ ಕಡೆಗೆ ಸಾಗಿ ಕೊನೆಯಲ್ಲಿ ಸಾಮಾನ್ಯ ನೆಗಡಿ ಎಂಬ ಸತ್ಯ ಗೋಚರ ಆಗುತ್ತದೆ. ಅಲ್ಲಿಗೆ ಹಣ ಮಾತ್ರ ಅಪವ್ಯ.

ಯ ಆಗ್ತಾ ಆಗುತ್ತಾ ಹೋಗುತ್ತದೆ. ಒಂದು ಚಿಕ್ಕ ಗಾಯಕ್ಕೆ ಹಿಂದೆ ತೆಂಗಿನೆಣ್ಣೆ ಮತ್ತು ಅಮ್ಮನ ಪ್ರೀತಿಯ ಅಪ್ಪುಗೆ ಅಷ್ಟೇ ಚಿಕಿತ್ಸೆ ಆಗ್ತಾ ಇತ್ತು, ಔಷಧ ಆಗ್ತಾ ಇತ್ತು. ಆದ್ರೆ ಈಗ ಹಾಗಲ್ಲ. ವೈದ್ಯರು ರೋಗಿಗಳೊಂದಿಗೆ ಭಾವನಾತ್ಮಕವಾಗಿ ಸ್ಪಂದಿಸಿದಾಗ ಮಾತ್ರ ಶುಶ್ರೂಷೆ ಸರಿದಾರಿಯಲ್ಲಿ ಸಾಗುತ್ತದೆ. ರೋಗಿಗಳು ಅನಾವಶ್ಯಕ ಪ್ರಶ್ನೆಗಳನ್ನು ಕೇಳಿದರೆ ಕೆಲವೊಮ್ಮೆ ವೈದ್ಯರು ಕೂಡ ಸಿಟ್ಟಿಗೇಳ್ತಾರೆ. ವೈದ್ಯನಾಗಲಿ ರೋಗಿಯಾಗಲಿ ದೈಹಿಕ ಮಾನಸಿಕ ಸೌಖ್ಯದೆಡೆಗೆ ದೃಷ್ಟಿ ಹರಿಸಿದರೆ ಅದು ಒಳಿತಾದೀತು. ವೈದ್ಯರು ಸಮಾಜದ ಆರೋಗ್ಯ ಮತ್ತು ಯೋಗಕ್ಷೇಮದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಅವರಲ್ಲಿ ಅಸಾಧಾರಣ ಕೌಶಲ್ಯವಿರುತ್ತದೆ. ಉತ್ತಮ ನಾಯಕತ್ವ ಹೊಂದಿದವರು, ಪ್ರಾಮಾಣಿಕವಾಗಿ ಚಿಕಿತ್ಸೆ ನೀಡುವವರು. ವೈದ್ಯೋ ನಾರಾಯಣ ಹರಿಹಿ, ಅಂದರೆ ವೈದ್ಯರು ದೇವರ ಸಮಾನರು. ಒಬ್ಬ ವೈದ್ಯ ತಾಯಿ ತಂದೆ ಗುರು ಪಾತ್ರಗಳಲ್ಲಿ ಆತ್ಮಾನುಬಂಧವನ್ನು ಹೊಂದಿರುವವರು. ವೈದ್ಯರೆಂದರೆ ನಮ್ಮನ್ನೆಲ್ಲ ಭುವಿಗಳಿಸಿದ ಭಗವಂತನಷ್ಟೇ ಶ್ರೇಷ್ಠರು. ಆತ್ಮೀಯವಾಗಿ ಸಂವಹನ ಮಾಡಿ ಅರ್ಧ ಕಾಯಿಲೆಯನ್ನು ಮಾತಿನಿಂದಲೇ ಗುಣಪಡಿಸಬಲ್ಲವರು. ವೈದ್ಯರನ್ನು ಸಾಕ್ಷಾತ್ ಧನ್ವಂತರಿ ಎಂದು ಕೂಡ ಹೇಳಬಹುದು. ದಿನಕ್ಕೊಂದು ಬಗೆಯ ಚಿಕಿತ್ಸೆಯ ಅನ್ವೇಷಣೆ ಮಾಡುವರು. ಮನೆಯಲ್ಲೆಷ್ಟೇ ಸಮಸ್ಯೆಗಳಿದ್ದರೂ ರೋಗಿಗಳಿಗಾಗಿಯೇ ಸ್ಪಂದಿಸುವವರು. ಆಹಾರ ಸೇವನೆಯನ್ನು ಕೆಲವೊಮ್ಮೆ ಲೆಕ್ಕಿಸದೆ ಚಿಕಿತ್ಸೆ ಮಾಡ್ತಾ ಇರ್ತಾರೆ. ಭಗವಂತನನ್ನು ಭವರೋಗ ವೈದ್ಯನೆಂದು ನಂಬಿದ ಸನಾತನ ಸಂಸ್ಕೃತಿ ನಮ್ಮದು. ಜೀವ ಕೊಡುವವರು ತಂದೆ ತಾಯಿಗಳಾದರೆ ಜೀವ ತೊಂದರೆಗೆ ಸಿಲುಕಿದ ಪುನರ್ಜನ್ಮ ಕೊಡುವವರು ವೈದ್ಯರು. ಗೌರವಕ್ಕೆ ಅರ್ಹವಾದ ಕೆಲವೇ ವೃತ್ತಿಗಳಲ್ಲಿ ಅಗ್ರಗಣ್ಯವಾದದ್ದು ವೈದ್ಯ ವೃತ್ತಿ. ಸಮಾಜದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ರೋಗಿಗಳ ಯೋಗಕ್ಷೇಮಕ್ಕಾಗಿ ಜೀವನವನ್ನೇ ಮುಡಿಪಾಗಿಡುತ್ತಾರೆ. ವೈದ್ಯಕೀಯ ವಿಜ್ಞಾನವನ್ನು ಅರ್ಥೈಸಿಕೊಳ್ಳುತ್ತಾ ರೋಗಿಗಳ ಸ್ಥಿತಿಗೆ ತಕ್ಕಂತೆ ಚಿಕಿತ್ಸೆ ನೀಡಲು ತಮ್ಮ ಜ್ಞಾನವನ್ನು ಬಳಸಿಕೊಳ್ಳುತ್ತಾರೆ. ಅವರ ಕೊಡುಗೆಗಳು ಮತ್ತು ಅವಿಶ್ರಾಂತ ಪ್ರಯತ್ನಗಳನ್ನು ಜೀವ ಸಂಕುಲ ಎಂದೂ ಮರೆಯದು. ವೈದ್ಯರು ದೇಶ ಕಾಯುವ ಸೈನಿಕರಂತೆ ಜೀವಗಳನ್ನು ಉಳಿಸುವ ಸೈನಿಕರು. ಕರ್ತವ್ಯ ನಿರತರಾಗುತ್ತಾ ಕೆಲವೊಮ್ಮೆ ತಮ್ಮ ಜೀವಗಳನ್ನೂ ಅಪಾಯಕ್ಕೆ ಸಿಲುಕಿಸಿಕೊಳ್ಳುವುದುಂಟು. ಮಾನವ ಆರೋಗ್ಯಕ್ಕೆ ಅವರ ಕೊಡುಗೆ ನಿರೀಕ್ಷೆಗೆ ಮೀರಿದ್ದು. COVID-19, ಪ್ಲೇಗ್, ಫ್ಲೂ, ಏಡ್ಸ್, ಎಬೋಲಾದಂತಹ ಸಾಂಕ್ರಾಮಿಕ ರೋಗಗಳು ಉಂಟಾದಾಗ ವೈದ್ಯರು ದಾದಿಯರು. ಇಂತಹ ದೇವಮಾನವರನ್ನು ವಂದಿಸುವುದು ಗೌರವಿಸುವುದು ಅತೀ ಅಗತ್ಯ. July 1 ದೇಶದಾದ್ಯಂತ ರಾಷ್ಟ್ರೀಯ ವೈದ್ಯರ ದಿನ ಎಂದು ಆಚರಿಸಲಾಗುತ್ತದೆ. ವೈದ್ಯರ ರಾಷ್ಟ್ರೀಯ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶ ಏನು ಅಂತ ಕೇಳಿದರೆ, ಅವರ ಸಮರ್ಪಣೆಯನ್ನು ಗೌರವಿಸುವುದು, ಅವರ ಕೊಡುಗೆಗಳನ್ನು ಗುರುತಿಸುವುದು, ಕೃತಜ್ಞತೆಗಳನ್ನು ವ್ಯಕ್ತಪಡಿಸುವುದು, ಸಹಯೋಗವನ್ನು ಬೆಳೆಸುವುದು. ಪಶ್ಚಿಮ ಬಂಗಾಳದ ಮೊದಲ ಮುಖ್ಯಮಂತ್ರಿ ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅವರು ವೈದ್ಯಕೀಯ ರಂಗಕ್ಕೆ ನೀಡಿದ ವಿಶೇಷ ಕೊಡುಗೆಯನ್ನು ಸ್ಮರಿಸಿಕೊಳ್ಳುತ್ತಾ July 1 ರಾಷ್ಟ್ರೀಯ ವೈದ್ಯರ ದಿನವೆಂದು ಸಮಾಜ ಆಚರಿಸ್ತಾ ಇದೆ. ಅವರು ಜನರಿಗಾಗಿ ತಮ್ಮ ಜೀವನವನ್ನು ಅರ್ಪಿಸಿದವರು. ಅನೇಕರಿಗೆ ಚಿಕಿತ್ಸೆ ನೀಡಿ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾದವರು. ಹಾಗಾಗಿ ಪ್ರತಿ ವರ್ಷ July 1 ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶೇಷ ಸೇವೆ ಸಲ್ಲಿಸಿದವರನ್ನು ಗೌರವಿಸುವುದು, ಆದರಿಸುವುದು, ಸನ್ಮಾನಿಸುವುದು ಆದ್ಯ ಕರ್ತವ್ಯವೇ ಹೌದು. ಸಾಮಾನ್ಯವಾಗಿ ಆರೋಗ್ಯ ಸಂಸ್ಥೆಗಳು ಈ ಕಾರ್ಯವನ್ನು ನಿರ್ವಹಿಸುತ್ತದೆ. 1991 ಮೊತ್ತ ಮೊದಲ ಬಾರಿ ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಗಿತ್ತು. ಜೀವ ಸಂಕುಲಗಳಿಗೆ ಪುನರ್ಜನ್ಮ ನೀಡುವ ವೈದ್ಯ ಸಮುದಾಯದವರಿಗೆ ವಿಶೇಷ ಗೌರವವನ್ನು ನೀಡಲಾಗುತ್ತದೆ. ರಾಷ್ಟ್ರೀಯ ವೈದ್ಯರ ದಿನವನ್ನು ಹೀಗೂ ಆಚರಿಸಬಹುದು. ಆರೋಗ್ಯ ಸೇವಾ ಭಾಗವಹಿಸುವುದು, ವೃತ್ತಿಪರರಿಗೆ ಮೆಚ್ಚುಗೆಯನ್ನು ಸೂಚಿಸುವುದು, ವೈದ್ಯರ ಮಹತ್ವ ಮತ್ತು ಪಾತ್ರಗಳ ಬಗ್ಗೆ ಶ್ಲಾಘಿಸುವುದು, ಸಂಘ ಸಂಸ್ಥೆಗಳು ಸಮ್ಮಾನ ಕಾರ್ಯಕ್ರಮಗಳನ್ನು ಆಯೋಜಿಸುವುದು, ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬಹುದು. ಪ್ರತಿ ವರ್ಷ ಭಾರತೀಯ ವೈದ್ಯಕೀಯ ಸಂಘವು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಆಚರಿಸ್ತಾ ಇದೆ. ಪ್ರತಿಯೊಬ್ಬ ಭಾರತೀಯನು ದೇಶದ ಪ್ರಜೆಗಳ ಆರೋಗ್ಯಕ್ಕಾಗಿ ಜೀವನವನ್ನೇ ಮುಡಿಪಾಗಿಟ್ಟ ವೈದ್ಯರು ಆರೋಗ್ಯ ವೃತ್ತಿಪರರಿಗೆ ವಿಶೇಷ ಗೌರವ ಸಲ್ಲಿಸುತ್ತಾನೆ. ನಾವೆಲ್ಲರೂ ಅವರಿಗೆ ಕೃತಜ್ಞರಾಗಬೇಕು. ಅಂತಹ ತಜ್ಞರ ಬಗ್ಗೆ ಹೆಮ್ಮೆ ಪಡಬೇಕು. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ದಿನಗಳಂದು ಈ ಕ್ಷೇತ್ರಕ್ಕೆ ಗೌರವ ಸಲ್ಲಿಸಲ್ಪಡುತ್ತದೆ. ಪ್ರತಿ ವರ್ಷ ಹೊಸ ಥೀಮ್ನೊಂದಿಗೆ ರಾಷ್ಟ್ರೀಯ ವೈದ್ಯರ ದಿನ ಆಚರಿಸಲ್ಪಡುತ್ತದೆ. 2021 ಶ್ರೀ ನರೇಂದ್ರ ಮೋದಿಯವರು ವೈದ್ಯಕೀಯ ಸಮುದಾಯಕ್ಕೆ ಶುಭ ಕೋರುತ್ತಾ COVID-19 ಕಾಲದಲ್ಲಿನ ವೈದ್ಯ ಕಾರ್ಯವನ್ನು ವಿಶೇಷವಾಗಿ ಶ್ಲಾಘಿಸಿ ಗೌರವಿಸಿ ಅಭಿನಂದಿಸಿದ್ದಾರೆ. ನಮ್ಮ ವೈದ್ಯರು ನಮ್ಮ ಯೋಗಕ್ಷೇಮದ ರಕ್ಷಕರಾಗಿ, ನಮ್ಮ ದೇಹ ಮತ್ತು ಮನಸ್ಸಿನ ನೋವುಗಳನ್ನು ಗುಣಪಡಿಸುವ ದೀಪಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ನಮ್ಮನ್ನೆಲ್ಲಾ

0: ಆರೋಗ್ಯವಾಗಿಡಲು ಪಣತೊಟ್ಟು ಶ್ರಮಿಸಿದ ನಿಮಗಿದೋ ಅನಂತ ನಮನಗಳು. ವೈದ್ಯ ಸಮುದಾಯದ ಅನನ್ಯ, ಅದ್ಭುತ, ಅಪ್ರತಿಮ, ಅಪೂರ್ವ, ಅಖಂಡ, ಅದ್ವಿತೀಯ ಸೇವೆಗಾಗಿ ಮನುಕುಲ ಶಿರಬಾಗಿ ವಂದಿಸುತ್ತದೆ. ಕೃತಜ್ಞತೆಯಿಂದ ನಿಮ್ಮ ಸೇವೆಯನ್ನು ಸ್ಮರಿಸಿಕೊಳ್ಳುತ್ತದೆ. ಒಂದು ಪುಟ್ಟ ಚುಟುಕ: ವೈದ್ಯರು ಅಂದರೆ ದೇವರ ಸಮಾನ. ರೋಗಿಗಳ ಮೇಲಿರುತ್ತದೆ ಅವರ ಗಮನ. ನಡೆಸುವರು ಅವರೊಂದಿಗೆ ಮೃದುವಾದ ಸಂವಹನ. ನೀತಿ ನಿಯಮಗಳು ಅವರಿಗೆ ಸದಾ ಮನನ. ಚಿಕಿತ್ಸೆ ನೀಡುವರು ಎಲ್ಲರಿಗೂ ಸಮಾನ. ಮರುಜನ್ಮ ನೀಡುವ ಅವರಿಗೆ ನಮನ. ವೃದ್ಧಿಸಲಿ ವೈದ್ಯರಲ್ಲಿ ಚಿತ್ತ ಚೇತನದ ಚೈತನ್ಯ.
1: ಇದುವರೆಗೆ ಜಯಶ್ರೀ ಎಸ್ ಹೊಳ್ಳ ಅವರಿಂದ ಜನರಕ್ಷಕರಿಗೊಂದು ನಮನ ಭಾಷಣ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಭಾಷಣ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಎಫ್ಎಂ 103.1 ಮೆಗಾಹರ್ಟ್ಸ್.
2: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
1: ಪ್ರಕಟಣೆ. ಇದೇ ತಿಂಗಳ 3ರಂದು ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಕೆಎನ್ ಪಣೀಂದ್ರ ಉಪಲೋಕಾಯುಕ್ತ, ಇವರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು, ಇವರು ಕೊಡಗು ಜಿಲ್ಲಾ ಪ್ರವಾಸ ಹಮ್ಮಿಕೊಂಡಿದ್ದಾರೆ. ಪ್ರವಾಸದ ಅವಧಿಯಲ್ಲಿ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಸಂಸ್ಥೆಯಲ್ಲಿ ದಾಖಲಾಗಿರುವ ವಿಚಾರಣೆಗೆ ಅಥವಾ ತನಿಖೆಗೆ ಬಾಕಿ ಇರುವ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ದೂರುದಾರರು ಹಾಗೂ ದೂರುದಾರರ ಸಮ್ಮುಖದಲ್ಲಿ ಕಾನೂನು ರೀತಿಯ ವಿಚಾರಣೆ ನಡೆಸಲಿದ್ದಾರೆ. ಆದುದರಿಂದ ಈಗಾಗಲೇ ಲೋಕಾಯುಕ್ತ ಸಂಸ್ಥೆಯಲ್ಲಿ ದೂರು ದಾಖಲಿಸಿರುವ ದೂರುದಾರರು ನಿಗದಿತ ಸಮಯದಲ್ಲಿ ಹಾಜರಿದ್ದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಈ ಅವಧಿಯಲ್ಲಿ ಸಾರ್ವಜನಿಕರಿಂದ ಹೊಸದಾಗಿ ಯಾವುದೇ ದೂರುಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಇದೇ ತಿಂಗಳ 3ರಂದು ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:30 ವರೆಗೆ, ಮಧ್ಯಾಹ್ನ 2:30ರಿಂದ 5:30 ವರೆಗೆ ಲಭ್ಯವಿದ್ದು, ಇವರು ಕೊಡಗು ಜಿಲ್ಲಾ ಪಂಚಾಯತ್ ಸಭಾಂಗಣ, ಕೊಡಗು ಜಿಲ್ಲಾ ಪಂಚಾಯತ್ ಕಚೇರಿ ಇದರ ಆವರಣದಲ್ಲಿ ಲಭ್ಯವಿರುತ್ತಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.

ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯು 2026-27 ಸಾಲಿಗೆ ಇಲಾಖೆಯ ಯೋಜನೆಗಳಾದ ಶುಲ್ಕ ಮರುಪಾವತಿ ಯೋಜನೆ, ವಿವಾಹ ಪ್ರೋತ್ಸಾಹ ಧನ, ಆರೈಕೆದಾರರ ಭತ್ಯೆ ಮತ್ತು ನಿರಾಮಯ ಯೋಜನೆಗಳಿಗೆ ಅರ್ಹ ವಿಕಲಚೇತನರಿಂದ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಅರ್ಜಿಗಳನ್ನು ಆಯಾ ತಾಲೂಕಿನ ಗ್ರಾಮ ಪಂಚಾಯಿತಿಯಲ್ಲಿರುವ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಎಲ್ಲ ದಾಖಲಾತಿಗಳೊಂದಿಗೆ ಆಗಸ್ಟ್ ತಿಂಗಳ 31ರ ಒಳಗಾಗಿ ಕಚೇರಿಗೆ ಅಥವಾ ಆಯಾ ತಾಲೂಕಿನ ಗ್ರಾಮ ಪಂಚಾಯಿತಿಯಲ್ಲಿರುವ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ಸಲ್ಲಿಸಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗೆ 08272 2928 ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದು.

2016ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ವತಿಯಿಂದ ಪ್ರತಿ ವರ್ಷ ಡಿಸೆಂಬರ್ 3ರಂದು ಆಚರಿಸಲಾಗುವ ವಿಶ್ವ ವಿಕಲಚೇತನರ ದಿನಾಚರಣೆಯ ಸಮಾರಂಭದಲ್ಲಿ ವಿಕಲಚೇತನರ ವಿವಿಧ ಕ್ಷೇತ್ರಗಳಲ್ಲಿ ರಾಷ್ಟ್ರ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲು ಅರ್ಜಿಗಳನ್ನು ಆಹ್ವಾನಿಸಿರುತ್ತಾರೆ. ಅರ್ಜಿ ನಮೂನೆಗಳನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ದ್ವಿಪ್ರತಿಗಳಲ್ಲಿ ಇದೇ ತಿಂಗಳ 20ರ ಒಳಗಾಗಿ ಕಚೇರಿಗೆ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ www.tpwd.gov.in ಹಾಗೂ www.awardsgov.in ವೆಬ್ಸೈಟ್ನಲ್ಲಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 08272229829 ಸಂಪರ್ಕ ಮಾಡಬಹುದು.

0: ಬೆಳಗಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳುವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ವಯಸ್ಸಿನ ತಕ್ಕಂಗೆ ಕೆಲವು ಸಮಸ್ಯೆಗಳು ಶುರುವಾಗ್ತವೆ. ಕೆಲವು ತೀರಾ ಸಣ್ಣವು ಅನಿಸಿದರೆ ಕೆಲವು ಬಹಳ ದೊಡ್ಡವು ಅನಿಸಿಬಿಡಬಹುದು. ಹಾರ್ಟ್ಗೆ ಸಂಬಂಧಿಸಿದಂತೆ ಕೆಲವು ಕಾಯಿಲೆಗಳು ಬಹಳ ಆತಂಕವನ್ನು ಸೃಷ್ಟಿ ಮಾಡ್ತವೆ. ಸಣ್ಣವು ಎಂಬುವವು ದೊಡ್ಡದಾಗಬಹುದು. ಉದಾಹರಣೆಗೆ ಕಣ್ಣಲ್ಲಿ ಏನೋ ಒಂದು ಸಣ್ಣ ಕಸ ಬಿದ್ದಿದೆ ಅಂದರೆ ಅದು ಬಿಡು ಸ್ವಲ್ಪ ಹೊತ್ತಾದ ಮೇಲೆ ಸರಿಯಾಗ್ಬಿಡುತ್ತೆ ಅಂತಂತೇಳಿ ಎಂಬುದಾಗಲಿ. ಇನ್ನು ಕೆಲವು ಬಹಳ ವಯಸ್ಸಾದಾಗ ಬರುವಂತಹ ಕಾಯಿಲೆ, ಆಗ ಅದನ್ನು ಬೇಕಾದರೆ ಸರಿಪಡಿಸ್ಕೊಳ್ಬಹುದು ಎಂಬುವಂಥ ತಾತ್ಸಾರ ಇರಬಹುದು. ಉದಾಹರಣೆಗೆ ಈ ಮಂಡಿ ನೋವುನಂಥವು, ಅದನ್ನು ಅನುಭವಿಸಿದಾಗಲೇ ಅದು ದೊಡ್ಡ ಸಮಸ್ಯೆ ಅಂತೇಳಿ ಗೊತ್ತಾಗ್ತದೆ. ಆದರೆ ವೈದ್ಯಕೀಯ ಚಿಕಿತ್ಸೆಗಳಿಂದ ಇವೆಲ್ಲವನ್ನು ಎಲ್ಲಿವರೆಗೆ ಅಂತಂದರೆ ಮಂಡಿ ನೋವಿಗೆ ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಂಡು ಕೂಡ ಆರಾಮವಾಗಿ ಓಡಾಡಿಕೊಂಡು ಇರಬಹುದು ಎಂಬುದೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ಇವತ್ತು ಎರಡು ಆರೋಗ್ಯದ ವಿಷಯಗಳ ಬಗ್ಗೆ ನಾವು ಮಾಹಿತಿ ಪಡಿತಾ ಇದ್ದೇವೆ. ಒಂದು, ಕಣ್ಣಿನ ಶುಷ್ಕತೆಗೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು ಎಂಬುದು ಒಂದು. ಇನ್ನೊಂದು, ಹಿರಿಯರಲ್ಲಿ ಕಂಡುಬರುವಂತಹ ಮೂಳೆ ಸವೆತಕ್ಕೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು ಎಂಬುದನ್ನೆಲ್ಲ ಬನ್ನಿ. ಇದಕ್ಕೆ ಕಣ್ಣಿನ ಶುಷ್ಕತೆಯ ಸಮಸ್ಯೆ ಏನು ಮತ್ತು ಇದಕ್ಕೆ ಪರಿಹಾರ ಏನು ಎಂಬುದಾಗಿ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳೋಣ.
2: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕಣ್ಣಿನ ತಜ್ಞರು ಮತ್ತು ವಿಜ್ಞಾನಿಗಳು ಆದಂತಹ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರು. ಸರ್, ನಮಸ್ಕಾರ.
3: ನಮಸ್ಕಾರ.
2: ಸಾಮಾನ್ಯವಾಗಿ ಕಣ್ಣಿಗೆ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆ ಇರುತ್ತೆ, ಅದಕ್ಕೆ ತಕ್ಕ ಶಸ್ತ್ರಚಿಕಿತ್ಸೆನೂ ಮಾಡ್ಬೋದು, ಚಿಕಿತ್ಸೆನೂ ಕೊಡ್ತೀರಾ, ಅದಕ್ಕೇನೋ ಒಂದು ಉತ್ತಮವಾದಂಥ ಸಲಹೆ ನೀವು ನೀಡ್ತೀರಿ. ಆದರೆ ಈ ಕಣ್ಣಿನಲ್ಲೇ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆ ಇರುತ್ತೆ. ಒಂದು ಏನು ಅಂತಂದರೆ ಡ್ರೈ ಐಸ್, ಕಣ್ಣು ಒಣಗೋದು, ಇದರಿಂದ ಏನು ಸಮಸ್ಯೆ ಇದೆ ಅಂತ ನಮಗೆ ತಿಳಿಬೇಕು.
3: ಈಗ ನಮ್ಮ ಡ್ರೈ ಅಂದ್ರೆ ನಮ್ಮ ಕಣ್ಣಲ್ಲಿ ನೀರಿನ ಅಂಶ ಹಾಕಿರುತ್ತೆ ಅಂದ್ರೆ ಇಟ್ಸ್ ಲೈಕ್ ಎ ಲೂಬ್ರಿಕೆಂಟ್ ತರ. ಅದು ಅದನ್ನ ಮುಚ್ಚಿ ತೆಗೆಯುವಾಗ ಲೂಬ್ರಿಕೆಂಟ್ ಇಲ್ಲದೆ ಇದ್ರೆ ಅದು ಡ್ರೈ ಆಗುತ್ತೆ, ಇರಿಟೇಟ್ ಆಗುತ್ತೆ. ಇವತ್ತಿನ ಒಂದು ಸಮಸ್ಯೆ ಏನಂದ್ರೆ ನೀರಿನ ಅಂಶ ಇದ್ರೂ ಅದು ಇವಾಪರೇಟ್ ಆಗೋದು ಬಹಳ ಬೇಗ ಆಗುತ್ತೆ. ಯಾಕಾಗತ್ತೆ ಅಂದ್ರೆ ನಮ್ಮ ನೀರಿನ ಅಂಶ ಕ್ವಾಲಿಟಿ ಸರಿ ಇರೋದಿಲ್ಲ. ಕ್ವಾಲಿಟಿ ಯಾಕೆ ಸರಿ ಇರೋದಿಲ್ಲ ಅಂದ್ರೆ ನಮ್ಮ ಇಂಥ ಎನ್ವೈರನ್ಮೆಂಟ್ ಅಲ್ಲಿ ಕೂತಿರ್ತೀವಿ, ಇಕೋ ಸಿಸ್ಟಮ್ ಅಲ್ಲಿ ತುಂಬಾ ಡ್ರೈ ಇರುತ್ತೆ, ಎಸಿ ಹಾಕಿರ್ತೀವಿ, ಅಂಡ್ ವಿ ಹ್ಯಾವ್ ಲಾಟ್ ಆಫ್ ಅದರ್ ಚಾಲೆಂಜಸ್. ಸಿಂಪಲ್ ಥಿಂಗ್, ವೈಟಮಿನ್ ಡಿ ಲೋ ಇದ್ದವನ್ಗೆ, ಸನ್ಲೈಟ್ ಹೋಗದಿದ್ದವನ್ಗೆ ದ ಫಸ್ಟ್ ಥಿಂಗ್ ವಿಚ್ ಶೋಸ್ ಅಪ್ ಇಸ್ ಕ್ವಾಲಿಟಿ ಆಫ್ ಟಿಯರ್ ಫಿಲ್ಮ್ ಇಸ್ ಬ್ಯಾಡ್. ಸೊ ಅದು ನಾವು ಒಂದು ಪಬ್ಲಿಷ್ ಮಾಡಿದ್ವಿ ಒಂದು ಪೇಪರ್, ಲೋ ವೈಟಮಿನ್ ಡಿ ಕಾಸಸ್ ಪುವರ್ ಟಿಯರ್ ಫಿಲ್ಮ್ಸ್ ಅಂತ. ಅಂದ್ರೆ ನೀವು ಅಲ್ಲಿ ಇವತ್ತಿನ ನೀವು ಇಂಜಿನಿಯರ್ಸ್ ಅನ್ನ ಎಲ್ಲ ಮಾತಾಡ್ಸಿದ್ರೆ ಅಥವಾ ಇಂಜಿನಿಯರ್ಸ್ ಅಲ್ಲ ಎಲ್ಲಾರು ನಿಮ್ ವೈಟಮಿನ್ ಡಿ ನೋಡಿದ್ರೆ ಎಲ್ಲಾರಲ್ಲೂ 10, 7, 8 ಇರುತ್ತೆ, 20, 25 ಇರಬೇಕಾಗಿ. ಅಂದ್ರೆ ನಮ್ ಆಲ್ರೆಡಿ ವಿ ಆರ್ ಲೋ. ವೈಟಮಿನ್ ಡಿ ಹ್ಯಾಸ್ ಅ ವೆರಿ ಬಿಗ್ ಇಂಪ್ಯಾಕ್ಟ್ ಆನ್ ದ ಟಿಯರ್ ಫಿಲ್ಮ್. ಅದೇ ಮೇಜರ್ ಕ್ವಾಲಿಟಿ. ಕ್ವಾಲಿಟಿ ಸರಿ ಇಲ್ಲದೆ ಏನಾಗುತ್ತೆ, ಒಂದು 10-12 ಸೆಕೆಂಡ್ ವೆಯ್ಟ್ ಮಾಡೋ ಅಷ್ಟು ಅದು ಇವಾಪರೇಟ್ ಆಗ್ಬೇಕು. ಇದು 6 ಸೆಕೆಂಡ್ ಗೆ ಇವಾಪರೇಟ್ ಆಗುತ್ತೆ. ಅಂದ್ರೆ
2: ಇನ್ನಷ್ಟು ಶುಷ್ಕತೆ ಬರುತ್ತೆ
3: ಅಷ್ಟೇ. ಈಗ ನಾವು ಮನೆಯಲ್ಲಿ ಒಂದು ಟ್ಯಾಂಕ್ ಇರುತ್ತೆ, ನೀರನ್ನ ನಾವು ಬೇಕಾಗಿರೋದು ಒಂದ್ ಟ್ಯಾಂಕ್, ಬಟ್ ನಾವು ಡಬಲ್ ಯೂಸ್ ಮಾಡ್ಕೊಂಡ್ಬಿಟ್ರೆ ಎಲ್ಲಿಂದ ಬರುತ್ತೆ, ನೀರೆಲ್ಲಿಂದ ಬರುತ್ತೆ. ಸೊ ಸೇಮ್ ಥಿಂಗ್ ಇದಲ್ಲೂ ಹಾಗೆ, ಡಬಲ್ ಪ್ರೊಡಕ್ಷನ್ ಆಗೋದಿಲ್ಲ. ಸೊ ಅದೇನಾಗತ್ತೆ, ಆ ಪ್ರೊಡಕ್ಷನ್ ಮೇಲೆ ಸ್ಟ್ರೆಸ್ ಬೀಳುತ್ತೆ, ಆಮೇಲೆ ನಮ್ಗೆ ಇರಿಟೇಟ್ ಆಗೋದು, ಕಣ್ ಕೆಂಪಾಗೋದು. ಆಮೇಲೆ ಇವತ್ತಿನ ಒಂದು ಮೇಜರ್ ಇಶ್ಯೂ ಅಂದ್ರೆ ಡ್ರೈ ಐ ಇಸ್ ಡೈರೆಕ್ಟ್ಲಿ ಲಿಂಕ್ ಟು ಕ್ವಾಲಿಟಿ ಆಫ್ ಲೈಫ್. ನಮ್ಮ ಮೂಡ್ ಸ್ವಿಂಗ್ಸ್, ಯು ಫೀಲ್ ಟೈರ್ಡ್, ಸೋಷಿಯಲ್ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಬಿಹೇವಿಯರ್ ಮೇಲೆ ಎಫೆಕ್ಟ್ ಆಗುತ್ತೆ.
2: ಒಂದು ಸಣ್ಣ ಏನೋ ಒಂದು ಕೂದಲದ ಒಂದು ಸಣ್ಣ ಏನೋ ಕಸರು ಬಿದ್ದಿದೆ ಅಂತಂದ್ರೆ ಅಯ್ಯೋ ಸಂಜೆವರೆಗೂ ಕೂಡ ನನಗೆ ಇದು ಒಂದು ಹೋಗ್ಬಿಟ್ರೆ ನಾನು ಆರಾಮಾಗಿ ಕುತ್ಕೋಬಲ್ಲೆ, ಆರಾಮ್ ನಿದ್ದೆ ಮಾಡಬಲ್ಲೆ ಅಂತ ಹೇಳ್ತೀನಿ.
3: ಇಮ್ಯಾಜಿನ್ ಮಾಡಿ ಇಡೀ ದಿನ ಅವರು ಲೈಫ್ ಲಾಂಗ್ ಸಫರ್ ಆಗಬೇಕು ಅಂದ್ರೆ
2: ಅದರಲ್ಲಿ ಈ ರೀತಿಯಾಗಿ ಶುಷ್ಕತೆ ಇತ್ತು, ಅದು ಇನ್ನೊಂದು ಯಾವ್ದೋ ಸಮಸ್ಯೆಗೆ ಎಡೆ ಮಾಡಿಕೊಡ್ತದೆ, ನಮ್ಮ ಮಾನಸಿಕ ಸ್ಥಿತಿಯನ್ನೇ ಅದು ಪಲ್ಲಟಗೊಳಿಸುತ್ತೆ ಅಂತಂದ್ರೆ ಬಹಳ ಸಮಸ್ಯೆ. ಈಗ ಅಂದ್ರೆ ಸರಿ, ಕಣ್ಣಿನ ಸಮಸ್ಯೆ ಅಂತಾನೆ ಅನ್ಕೋಬೇಕಾ ಈ ಶುಷ್ಕತೆ ಬಂದಾಗ, ಅಥವಾ ಆ ತೇವದ ಒಂದು ಸಮಸ್ಯೆ ಅನ್ಬೇಕಾ, ಏ ಆಗತ್ತೆ ಇದು?
3: ಇದು ನಮ್ಮ ಕಣ್ಣಿನ ಇದು ಪ್ರಾಬ್ಲಮ್ ಅನ್ನೋದು ಬರೀ ಕಣ್ಣಿನ ಸಂಬಂಧಪಟ್ಟಿದ್ದಲ್ಲ, ಇದು ಇಟ್ಸ್ ಅ ಕಂಪ್ಲೀಟ್ ನಮ್ಮ ಬಾಡಿ ಹೆಲ್ತ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ನಾವು ಹೆಲ್ತ್ ಸರಿ ಇಲ್ದೇ ಕಣ್ಣೀರ್ ಹೋಗ್ಬಿಡುತ್ತೆ.

0: ಆಮೇಲೆ ನೀವು ಕರೆಕ್ಟ್ ಆಗಿ ಹೈಡ್ರೇಟ್ ಮಾಡಲ್ಲ, ನೀರು ಕುಡಿಯಲ್ಲ, ಇವತ್ತು ನೀರು ಕುಡಿಯೋದೇ ಕಮ್ಮಿ ಜನರಲ್ಲಿ. ದೆನ್ ಯು ಆರ್ ಸ್ವೆಟ್ಟಿಂಗ್, ಔಟ್ಡೋರ್ಸ್ ಇರ್ತೀರಿ, ಇಂಡೋರ್ಸ್ ಅಲ್ಲಿ ನಮ್ಮ ಬಾಡಿ ಹೈಡ್ರೇಷನ್ ಚೇಂಜಸ್ ಇದೆ, ಹ್ಯುಮಿಡಿಟಿ ಇರುತ್ತೆ, ಹ್ಯುಮಿಡಿಟಿದಾಗ ವಾಟರ್ ಇವಾಪರೇಟ್ ಆಗ್ತಾನೆ ಇರುತ್ತೆ, ನಮ್ಗೆ ಗೊತ್ತೇ ಇರೋದಿಲ್ಲ. ಬಾಡಿಯಲ್ಲೇ ನೀರಿಲ್ದಿದ್ರೆ ಕಣ್ಗೆಲ್ ಬರುತ್ತೆ, ಸೆಕ್ರೀಟ್ ಆಗ್ತಾ ಇಲ್ಲ. ಹಾಗಿರೋ ಸೆಕ್ರೀಟ್ ಆಗಿರೋ ಕಣ್ಣೀರು ನಾಟ್ ಆಫ್ ದಿ ಗುಡ್ ಕ್ವಾಲಿಟಿ. ಗುಡ್ ಕ್ವಾಲಿಟಿ ಇಲ್ದಿದ್ದಾಗ ಕೆಲವರು ಹೇಳ್ತಾರೆ, ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಬಟ್ ನನ್ನ ಐ ಡೋಂಟ್ ಫೀಲ್ ಫ್ರೆಶ್, ಐ ಫೀಲ್ ವೆರಿ ಟಯರ್ಡ್. ಸೊ ಅದೇನಾದ್ರೆ ನಿಮ್ಮ ನೀರು ಇಟ್ಸ್ ಸಪೋಸ್ ಟು ಬ್ರಿಂಗ್ ಇನ್ ಫ್ರೆಶ್ನೆಸ್ ಟು ಯುವರ್, ಬಟ್ ಇನ್ಸ್ಟೆಡ್ ಆಫ್ ಫ್ರೆಶ್ನೆಸ್ ಇಸ್ ಬ್ರಿಂಗಿಂಗ್ ಯು ಇರಿಟೇಷನ್. ನಾವು ಕಣ್ಣು ಮುಚ್ಕೊಳ್ತಾನೆ ಇರ್ತೀವಿ
1: ಅಲ್ವಾ,
0: ಅಂಡ್ ವಿ ಆಲ್ವೇಸ್ ಅನ್ಹ್ಯಾಪಿ ವಿತ್ ದ ಹೋಲ್. ನೋಡಿದಾಗ ಎಲ್ಲರೂ ಇರಿಟೇಬಲ್ ತುಂಬಾ, ಎಲ್ಲ ಒಂದ್ ಚಿಕ್ಕ ಚಿಕ್ಕ ವಿಚಾರಕ್ಕೆ ದೇ ಗೆಟ್ ಇರಿಟೇಟೆಡ್, ಬಟ್ ಎಲ್ಲೋ ಒಂದ್ ಇರಿಟೇಷನ್ ಇನ್ನೊಂದ್ ಕಡೆಗೆ ಎಲ್ಲೋ ಸ್ಪ್ರೆಡ್ ಆಗುತ್ತೆ.
1: ಡಾಕ್ಟ್ರೆ, ನೀವು ಹೇಳ್ತಾ ಇದ್ರೆ ಈಗ ಕಣ್ಣೀರು ಎಲ್ಲ ಖಾಲಿ ಆಗ್ಬೇಕು, ಮನುಷ್ಯ ಸ್ವಲ್ಪ ನಿರಾಳಾಗ್ತಾನೆ, ದುಃಖ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತೀವಿ.
0: ಇಮೋಷನಲ್ ಟಿಯರ್ಸ್ ಲಿಂಕ್ ಬೇರೆ, ಅದು ಇಟ್ ಈಸ್ ನಾಟ್ ಡ್ರಿಂಕ್ ಟು ದಿ ಥಿಂಗ್. ಕಣ್ಣಲ್ಲಿ ನೀರೇ ಸೆಕ್ರೆಟ್ ಆಗದಿದ್ದವನು ನಮ್ ಬಂದ್ ಕೇಳ್ತಾನೆ, ನಾ ತುಂಬಾ ಅಳ್ತೀನಿ ಬಟ್ ಬೇರೆ ಹೊತ್ತು ನೀರ್ ಇರಲ್ಲ ಅಂತ. ಅದಕ್ಕೆ ಇಮೋಷನಲ್ ಸೆಕ್ರೀಷನ್ ಸಿಂಪಥೆಟಿಕ್ ಆಕ್ಟಿವಿಟಿ ಅಂತ ಹೇಳ್ತೀವಿ, ಕಂಪ್ಲೀಟ್ಲಿ ಬೇರೆ.
1: ಈ ಶುಷ್ಕತೆಗೆ ಇನ್ನಿತರ ಕಾರಣಗಳು, ಈಗ ಒಂದು ನಾವು ಹೊರಗಡೆ ಎಕ್ಸ್ಪೋಸ್ ಆಗಲ್ಲ, ಕೂತಲೇ ಕೂತಿರ್ತೀವಿ, ಮತ್ತು ನೀರು ಕೂಡ ಕುಡಿಯಲ್ಲ ಅಂತೆಲ್ಲ ಹೇಳ್ತಾ ಇದ್ವಿ. ಈಗ ಇನ್ನಿತರ ಕೆಲವು ಸಮಸ್ಯೆಗಳು ನಾವು ಇವತ್ತು ನೋಡ್ತಾ ಇದ್ದೀವಿ ನೋಡಿ, ಸತತವಾಗಿ ಮೊಬೈಲ್ ನೋಡೋದಾಗಲಿ, ಲ್ಯಾಪ್ಟಾಪ್, ಕಂಪ್ಯೂಟರ್ ಇತ್ಯಾದಿ ಬಳಸ್ತೀವಿ, ಮೊದಲೇ ಒಳಗೆ ಕೂತ್ಕೊಳ್ಳೋದು, ಹೊರಗಡೆ ಹೋಗಲ್ಲ, ಡಿ ವಿಟಮಿನ್ ತಗೊಳ್ಳಲ್ಲ, ಈ ಎಲ್ಲ ಅಂಶಗಳು ನಮ್ಮ ಈ ಕಣ್ಣಿನ ಶುಷ್ಕತೆಗೆ ಎಷ್ಟು ಕೊಡುಗೆ ನೀಡಿದ್ದೇವೆ?
0: ಎಲ್ಲ ಇದೆಲ್ಲರೂ ಒಂದು ನನ್ನ ಪ್ರಕಾರ 70-80% ಇಟ್ಸ್ ಆಲ್ ಲಿಂಕ್ಡ್. ಒಳಗಡೆ ಹೋಗಲ್ಲ, ಕಣ್ಣಿನ ಮೇಲೆ ಸ್ಟ್ರೆಸ್, ಇನ್ನು ಹ್ಯುಮಿಡಿಟಿ, ಎಲ್ಲ ಮನೆಯಲ್ಲೂ ಎ ಸಿ ಇರುತ್ತೆ, ಹ್ಯುಮಿಡಿಟಿ ಕಂಟ್ರೋಲ್ ಇರೋದಿಲ್ಲ, ನಾವು ಹೊರಗಡೆನೆ ಹೋಗೋದಿಲ್ಲ, ಸನ್ಲೈಟ್ಗೆ ನಾವು ಎಕ್ಸ್ಪೋಸ್ ಆಗಲ್ಲ, ಅಂಡ್ ವಿ ಡೋಂಟ್ ಡ್ರಿಂಕ್ ವಾಟರ್, ಅಂಡ್ ಲೈಫ್ ಸ್ಟೈಲ್ ಚೇಂಜ್, ಫುಡ್, ಹೈ ಇನ್ಸುಲಿನ್, ಪ್ರೀ ಇನ್ಸುಲಿನ್, ಪ್ರೀ ಡಯಾಬೆಟಿಕ್ ಅಂತ ಹೇಳ್ತೀವಿ, ಅವರಲ್ಲಿ ತುಂಬಾ ಇರುತ್ತೆ ಇದು. ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆ ಇರುವಂತ ಚಾಲೆಂಜಸ್, ಇಟ್ಸ್ ಎ ಹ್ಯೂಜ್ ಬರ್ಡನ್.
1: ಸೊ ಹಾಗಾದ್ರೆ ಈಗ ಪರಿಹಾರ ಅಂತಂದ್ರೆ ಒಂದು ಚಿಕಿತ್ಸೆ, ಯಾವ ಮಾರ್ಗಗಳಿವೆ ಅಂತೀರಾ?
0: ಒಂದು ನಿಮ್ಮ ವೈಟಮಿನ್ ಡಿ ಚೆಕ್ ಮಾಡಿಸ್ಬೇಕು,
1: ಒಂದು.
0: ಎರಡನೇದು ಲೂಬ್ರಿಕೆಂಟ್ಸ್, ಅದು ಡಾಕ್ಟರ್ ಹತ್ರ ಹೋದಾಗ ಕರೆಕ್ಟ್ ಆಗಿ ಲೂಬ್ರಿ, ಇವತ್ತು ಒಳ್ಳೊಳ್ಳೆ ಲೂಬ್ರಿಕೆಂಟ್ಸ್ ಬಂದಿದ್ದಾವೆ. ಇದಕ್ಕೆ ಎಲ್ಲಾರು ಹೇಳ್ತಾರೆ ಎಲ್ಲಾನು ನೀರೇ ಅಲ್ವಾ ಅಂತ, ನೀರಲ್ಲ ಅದು, ಅದ್ರಲ್ಲಿ ಇರುವಂತ ಅಂಶಗಳು ಬೇರೆ ಇರ್ತವೆ. ಕೆಲವು ಟೈಮ್ ಟ್ರಹೆಲೋಸ್ ಅಂತ ಹೇಳ್ತೀವಿ, ಕೆಲವದಲ್ಲಿ ಒಮೆಗಾ 3 ಇರ್ತವೆ, ಕೆಲವೊಮ್ಮೆ ವಿಟಮಿನ್ ಡಿ ಡ್ರಾಪ್ಸ್ ಬರ್ತವೆ, ಕೆಲವೊಮ್ಮೆ ಅಮಿನೋ ಆಸಿಡ್ಸ್ ಇರ್ತವೆ. ಇವೆಲ್ಲ ಡ್ರಾಪ್ಸ್ ಕಣ್ಣಿಗೆ ಏನ್ ಮಾಡುತ್ತೆ, ಇಟ್ ವಿಲ್ ಆಕ್ಟ್ ಲೈಕ್ ಅ ನಾರ್ಮಲ್ ಟಿಯರ್ಸ್. ಅದೊಂದು ಇಂಪಾರ್ಟೆಂಟ್. ಕೆಲವು ಪ್ರೊಸೀಜರ್ಸ್ ಇರ್ತವೆ, ಕಣ್ಣನ್ನ ಗ್ಲಾನ್ಸ್ ಅನ್ನು ಸ್ಟಿಮ್ಯುಲೇಟ್ ಮಾಡುವಂತ ಪ್ರೊಸೀಜರ್ಸ್ ಇರ್ತವೆ. ಈ ತರ ಬೇರೆ ಬೇರೆ ವಿಧಾನಗಳಿದಾವೆ.
1: ಈ ಕಾಂಟ್ಯಾಕ್ಟ್ ಲೆನ್ಸ್ ಅನ್ನ ಧರಿಸೋದ್ರಿಂದ ಆದ್ರೆ ಚಿಕಿತ್ಸೆ ಆದ ನಂತರ ಕಣ್ಣಿನ ದೃಷ್ಟಿಯಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಮತ್ತು ಉತ್ತಮ ಸ್ಥಿತಿಗೆ ಬರ್ತಾನೆ. ಆವಾಗ ಈ ಡ್ರೈ ಐ ಅಥವಾ ಶುಷ್ಕತೆ ಇದು ಕಮ್ಮಿ ಆಗತ್ತಾ?
0: ಕಮ್ಮಿ ಆಗಲ್ಲ, ಒಂದೊಂದು 3-4 ತಿಂಗಳು ಜಾಸ್ತಿನೇ ಇರುತ್ತೆ. ಯಾಕಂದ್ರೆ ನಾವು ಎನಿ ಸರ್ಜರಿ ಮಾಡಿದ್ರೆ ಕಣ್ಣಲ್ಲಿ ಒಂದು ಸಿಂಪಲ್ ಮಡ್ರಾಸೆ ಆಗಿರುತ್ತೆ, ಹಾಗೆ ಅವನು ಒಂದು 6 ತಿಂಗಳು ಬೇಕು ಅವ್ನ ಕಣ್ಣು ಡ್ರೈ ನಾರ್ಮಲ್ ಆಗ್ಲಿಕ್ಕೆ, ಬಿಕಾಸ್ ತುಂಬಾ ಇದಿರುತ್ತೆ. ಸೊ ಅದರಿಂದ ಅದಕ್ಕೆ ನಾವು ಆ ಟೈಮಲ್ಲಿ ಏನ್ ಮಾಡ್ತೀವಿ, ಡ್ರಾಪ್ಸ್ ಕೊಟ್ಟಿರ್ತೀವಿ, ಟ್ರೈ ಟು ಮೇಕ್ ಶೋರ್ ದಟ್ ಹೀಸ್ ಯೂಸಿಂಗ್ ಇಟ್. ಇದನ್ನೆಲ್ಲ ಹಾಕಿ ಬ್ಯಾಲೆನ್ಸ್ ಮಾಡ್ತೀವಿ.
1: ಈ ಐ ಡ್ರಾಪ್ಸ್ ಅದರ ಮಹತ್ವ ಏನು ಈ ದಿಶೆಯಲ್ಲಿ?
0: ಈ ಡ್ರಾಪ್ಸ್ ಅಲ್ಲಿ ಬೇರೆ ಬೇಗದಂತ ಮೈಕ್ರೋ ನ್ಯೂಟ್ರಿಯಂಟ್ಸ್ ಅನ್ನೋ ಅಂಶಗಳು ಇರ್ತವೆ. ಒಮೆಗಾ 3 ಇರ್ಬೋದು, ಅಮಿನೋ ಆಸಿಡ್ಸ್ ಇರ್ಬೋದು, ಟ್ರಹೆಲೋಸ್ ಅನ್ನೋದಿರ್ಬೋದು, ಅಥವಾ ಬೇರೆ ಬೇರೆ ಈ ಇವನ್ ಏನ್ ಮಾಡುತ್ತವೆ, ನಮ್ಮ ಕಣ್ಣಿನ ನೀರಿನಷ್ಟೇ ರಿಪ್ಲೆನಿಶ್ ಮಾಡಲ್ಲ, ಇಟ್ ಆಲ್ಸೋ ಆಕ್ಟ್ಸ್ ಲೈಕ್ ಹೌ ಟು ಸೆಲ್ಸ್ ಅನ್ನ ಹೇಗೆ ಸತ್ತೋಗಿರೋ ಸೆಲ್ ಅನ್ನ ಹೇಗೆ ರಿವೈವ್ ಮಾಡೋದು ಅಂತ ಪ್ಲಾನ್ ಮಾಡುತ್ತೆ.
1: ಹಾಗಾದ್ರೆ ಕಣ್ಣಿನ ಒಂದು ಶುಷ್ಕತೆ ಇದನ್ನ ತಡೆಗಟ್ಟಬೇಕಾದ್ರೆ ನಮ್ಮ ಜೀವನ ಶೈಲಿನಲ್ಲಿ ಬದಲಾವಣೆ ಬೇಕಾ?
0: ಅಬ್ಸಲ್ಯೂಟ್ಲಿ. ನಮ್ಮ ಫಸ್ಟ್ ಮೋರ್ ಪ್ರೊಡಕ್ಟಿವ್ ಲೈಫ್ ಅಂದ್ರೆ ಆಕ್ಟಿವ್ ಲೈಫ್. ಅದು ಆಕ್ಟಿವ್ ಲೈಫ್ ಮಾಡಿದಾಗ ಏನಾಗುತ್ತೆ, ಲಾ ನಮ್ದೊಂದು 20-25% ಪೀಪಲ್ ವಿದೌಟ್ ನಾಲೆಜ್ ದೇ ಆರ್ ಪ್ರೀ ಡಯಾಬೆಟಿಕ್, ಅದನ್ನ ಕಮ್ಮಿ ಮಾಡಬೇಕು. ವಿಟಮಿನ್ ಡಿ ಹೊರಗಡೆ ನಾವು ಎಕ್ಸಸೈಸ್ ಅಥವಾ ಹೊರಗಡೆ ನಾವು ವಿಟಮಿನ್ ಡಿ ಅಲ್ಲಿ ಕೂತ್ರೆ ವಿಟಮಿನ್ ಡಿ ಅಲ್ಲಿ ಇಂಪ್ರೂವ್, ಅದನ್ನ ಇಂಪ್ರೂವ್ ಮಾಡಬೇಕು. ನಮ್ಮ ಡಯಟ್ ಫ್ಯಾಕ್ಟರ್ಸು, ನಮ್ಮ ಕ್ವಾಲಿಟಿ ಆಫ್ ವರ್ಕು, ನಾವು ಎಷ್ಟೊತ್ತು ನಾವು ಕಂಪ್ಯೂಟರ್ ಇರ್ತೀವಿ, ಆಮೇಲೆ ಏನ್ ಸಬ್ಸ್ಟಿಟ್ಯೂಟ್ ತಗೊಳ್ತೀವಿ ನಾವು, ಎಸ್ಪೆಷಲಿ ಒಮೆಗಾ 3 ಅಥವಾ ಡ್ರಾಪ್ಸ್ ಹೇಗೆ ಹಾಕ್ತೀವಿ, ಇವೆಲ್ಲ ಇಂಪಾರ್ಟೆಂಟ್ ಇದರಲ್ಲಿ.
1: ಈಗ ಡಿ ವಿಟಮಿನ್ ಸಲುವಾಗಿ ನಾವು ಬಿಸಿಲಲ್ಲಿ ಹೋಗ್ತೀವಿ, ಯಾವ ಹೊತ್ತಲ್ಲಿ ಹೋಗ್ಬೇಕು ಅದು ಒಂದು ಸಂಕ್ಷಿಪ್ತವಾಗಿ?
0: ಬೆಳಿಗ್ಗೆ 7-9 ಒಳ್ಳೆ ಇದು, ಅಥವಾ ಸಾಯಂಕಾಲ ಹೊತ್ತು ಬಿಟ್ವೀನ್ 4-30. ಅದಕ್ಕೆ ನೋಡಿ, ಹಳೆ ಕಾಲದಲ್ಲಿ ನಾವು ಸೂರ್ಯಂಗೆ ನಮಸ್ಕಾರ ಮಾಡ್ತಿದ್ವಿ, ಸೂರ್ಯ ವಂದನೆ ಮಾಡ್ತಿದ್ವಿ, ಸಾಯಂಕಾಲ

0: ಸಂಧ್ಯಾ ವಂದನೆ
1: ಸಂಧ್ಯಾ ವಂದನೆ ಮಾಡ್ತಿದ್ವಿ, ಆಮೇಲೆ ಸೂರ್ಯ ನಮಸ್ಕಾರ, ಇವೆಲ್ಲ ಯಾಕೆ ಮಾಡಿದ್ರು ಅಂದ್ರೆ ಆ ಕಾಲದಲ್ಲೂ ದೇ ಹ್ಯಾಡ್ ಅ ಥಾಟ್ ಪ್ರೋಸೆಸ್. ಸೂರ್ಯನಿಂದ ಬರುವಂತ ಪ್ರೊಡಕ್ಷನ್, ಸನ್ ಇಂದ ಬರೋದು ಬಾಡಿಗೆ, ಅದಕ್ಕೆ ಅವರು ಇಂಡೈರೆಕ್ಟ್ ವೇ ಆಫ್ ಹೇಳ್ತಾ ಇದ್ರು ಅಲ್ಲಿ ಹೋಗಿ ಏನೋ ಸಂಧ್ಯಾ ವಂದನೆ ಅಥವಾ ಎರಡೂ ಕಾಲದಲ್ಲೂ ಹೈಯೆಸ್ಟ್ ಲೆವೆಲ್ ಆಫ್ ವಿಟಮಿನ್ಸ್ ನಮ್ಗೆ ಬೇಕಾಗುವಂತ ಸಿಗತ್ತೆ
0: ಮಾಡ್ತಿದ್ರು. ಈ ಕಣ್ಣಿನ ಶುಷ್ಕತೆ ಇದನ್ನ ನಾವು ಟ್ರೀಟ್ಮೆಂಟೇ ಮಾಡಲಿಲ್ಲ.
1: ಏನಿರುತ್ತೆ, ಕಣ್ಣು ಯಾವಾಗಲೂ ಕೆಂಪಾಗಿರುತ್ತೆ, ಪೀಪಲ್ ಆರ್ ನಾಟ್ ಕಂಫರ್ಟೇಬಲ್ ವಿತ್ ದರ್ ವಿಷನ್, ಆಮೇಲೆ ದೇ ಆಲ್ವೇಸ್ ಫೀಲ್ ದಟ್ ದರ್ ಈಸ್ ಸಮಥಿಂಗ್ ನಾಟ್ ರೈಟ್, ಆಮೇಲೆ ನಿಮ್ಮ ಕ್ವಾಲಿಟಿ ಆಫ್ ವರ್ಕ್ ಕಮ್ಮಿ ಆಗುತ್ತೆ.
0: ಯಾವಾಗ
1: ಪೇನ್ ಇದ್ದು ಪ್ರೆಷರ್ ಇದೆಲ್ಲ ಜಾಸ್ತಿ ಆಗಿ ಗ್ಲಾಕೋಮಾ ಮಲ್ಟಿಪಲ್ ಇಶ್ಯೂಸ್ ಬರ್ಬೋದು. ಸೊ ಇಟ್ ಈಸ್ ನಾಟ್ ಅಂದ್ರೆ ನಮ್ದು ಮೋರ್ ದನ್ ಕಾಯಿಲೆ, ನಿಮ್ ಪರ್ಸನಾಲಿಟಿ ಸೆಲ್ಫ್ ಇಸ್ ಗೋಯಿಂಗ್ ಟು ಬಿ ಇರಿಟೇಟೆಡ್, ತುಂಬಾ ಇರಿಟೇಟೆಡ್ ಪರ್ಸನ್. ಆಮೇಲೆ ಮಕ್ಕಳಲ್ಲಿ ತುಂಬಾ ಡ್ರೈನೆಸ್ ಇಂದ ಮಯೋಪಿಯಾ ಪ್ರೋಗ್ರೆಷನ್ ಜಾಸ್ತಿ ಅಂದ್ರೆ ತುಂಬಾ ಮಕ್ಕಳು ಮೈನಸ್ ಪವರ್ ಜಾಸ್ತಿನೇ ಆಗ್ತಾ ಇರುತ್ತೆ, ಮಕ್ಕಳು ಏನಾಗ್ತಾ ಇದೆ ಗೊತ್ತಿರೋದಿಲ್ಲ
0: ಅಲ್ವಾ.
1: ಸೊ ಡ್ರೈನೆಸ್ ಇಸ್ ಆಲ್ಸೋ ಎ ಫ್ಯಾಕ್ಟರ್.
0: ಹೀಗೆ ಕಣ್ಣಿನ ಶುಷ್ಕತೆಯನ್ನ ನಾವು ವೈದ್ಯರಲ್ಲಿ ತೋರಿಸಿ ಆದಷ್ಟು ಬೇಗ ಅದಕ್ಕೆ ಏನು ಮಾರ್ಗೋಪಾಯಗಳಿವೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುವರು ಮಾಹಿತಿ ಪಡ್ಕೊಂಡಿದ್ದಾರೆ. ಆದರೂ ವೈದ್ಯರ ಬಳಿ ಹೋಗಿ ಸರಿಯಾದ ಚಿಕಿತ್ಸೆಯನ್ನು ಮಾಡಿಸ್ಕೋಬೇಕಾಗತ್ತೆ. ಆವಾಗ ಮಾತ್ರ ನೀವು ಏನಾದರೂ ನೀವೇ ಟ್ರೀಟ್ಮೆಂಟ್ ತೊಗೋಬಾರ್ದು. ಒಂದೇನೋ ಡ್ರಾಪ್ ಸಿಗುತ್ತೆ, ಡಾಕ್ಟರ್ ಯಾವಾಗೋ ಯಾರಿಗೋ ಬರೆದಿದ್ರು ಅದನ್ನು ತೊಗೊಂಡು ಆಗ್ತಾ ಹೋಗಬೇಡಿ. ಈಗ ನಾವು ಈ ಕಾರ್ಯಕ್ರಮದಲ್ಲಿ ಹೇಳಿದಂಗೆ ಕಣ್ಣು ಯಾವತ್ತೂ ತಂಪಾಗಿ ಇರಬೇಕಂದಾಗ ಈ ದ್ರವವನ್ನು ಕೆಲವು ಸಲ ಬಳಸಲಿಕ್ಕೆ ಏನು ಅಭ್ಯಂತರ ಇಲ್ಲ ಅಂತನ್ನುವಂಥ ಅಂಶ. ಆದರೆ ಯಾವುದನ್ನು ಯಾವಕ್ಕಾಗಿ ಬಳಸ್ತಾ ಇದ್ದಾರೆ ಅಂತನ್ನೋದನ್ನು ತಿಳ್ಕೊಂಡು ಮುಂದುವರಿಬೇಕು. ತಾವು ಈ ವಿಷಯದಲ್ಲಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
1: ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು.
0: ಕಣ್ಣಿನ ಶುಷ್ಕತೆಗೆ ಕಾರಣ ಏನು, ಹೇಗೆ ಪರಿಹರಿಸಿಕೊಳ್ಳಬಹುದು ಎಂಬುದನ್ನು ಈಗ ಹಿರಿಯರಲ್ಲಿ ಮೂಳೆ ಸವೆತಕ್ಕೆ ಕಾರಣ ಮತ್ತು ಪರಿಹಾರ ಈ ಕುರಿತಾಗಿ ಡಾಕ್ಟರ್ ಪ್ರಸನ್ನ ಸಿಂಹ ಅವರೊಂದಿಗೆ ಮಾತುಕತೆ ಕೇಳೋಣ. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಆಗ್ತಾ ನಡೀಲಿಕ್ಕೆ ಸ್ವಲ್ಪ ತೊಂದರೆ ಆಗ್ಬಹುದು, ಬೆನ್ನು ನೋವು ಆಗ್ಬಹುದು, ಮೈಕೈ ನೋವು ಇನ್ನೂ ಇತ್ಯಾದಿ ಅನೇಕ ಸಮಸ್ಯೆಗಳು ಇರ್ತದೆ. ಯಾಕಾಗಿ ಇದು ಆಗತ್ತೆ ಅಂತ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಸನ್ನ ಸಿಂಹ ಅವರು, ಮೂಳೆ ತಜ್ಞರು. ಸರ್ ನಮಸ್ಕಾರ.
2: ನಮಸ್ಕಾರ.
0: ಮೂಳೆ ಸವೆತ ಅಂತ ಅನ್ನೋದು ಸರ್ ಯಾವ ಹಂತದಲ್ಲಿ ಶುರು ಆಗತ್ತೆ?
2: ಮೂಳೆ ಸಮಸ್ಯೆ ನಿಜಕ್ಕೆ ಹೇಳಬೇಕು ಅಂದ್ರೆ ಕಾಣಿಸ್ಕೊಳ್ಳೋದು ಮಾತ್ರ 50 ಮೇಲೆ ಕಾಣಿಸ್ಕೊಳ್ಳುತ್ತೆ. ಮೂಳೆ ಅನ್ನೋದು ಏನಂದ್ರೆ ಅದು ಒಂದು ಹಾರ್ಡ್ ಆಗಿದ್ರು ಕೂಡ ಜೀವವುಳ್ಳ ಒಂದು ವಸ್ತು ಅದು, ಒಂದು ಮೂಳೆ ಅನ್ನೋದು. ಸೊ ವಯಸ್ಸಾಗ್ತಿದ್ದಂಗೆ ಏನಾಗತ್ತಂದ್ರೆ ಈ ಬೋನ್ ರಿಸಾಪ್ಷನ್ ಅಂತೀವಿ, ಆಸ್ಟಿಯೋಕ್ಲಾಸ್ಟಿಕ್ ಆಕ್ಟಿವಿಟಿ ಅಂದ್ರೆ ಅದು ಬೋನ್ ನ ತೆಗೆದುಹಾಕೋದು, ಹಳೆ ಬೋನ್ ತೆಗೆಯೋದು, ಅದೇನಿದೆ ಅದು ಮಾತ್ರ ನಡೀತಾ ಇರುತ್ತೆ ಜಾಸ್ತಿ. ಬೋನ್ ಆಡ್ ಮಾಡೋದು ಆಸ್ಟಿಯೋಬ್ಲಾಸ್ಟಿಕ್ ಆಕ್ಟಿವಿಟಿ ಅಂತ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇದು ಸಹಜ ಪ್ರಕ್ರಿಯೆ. ನಮ್ಗೆ ವಯಸ್ಸು ರೀತಿಯ ನಮ್ಗೆ ಜುಟ್ಟು ಕೂದಲು ಬೆಳಗಾದಂಗೆ ಒಂದು ಕಾಯಿಲೆ ಅಲ್ಲ, ಸಹಜ ಪ್ರಕ್ರಿಯೆ.
0: ಮೂಳೆಗಳೆಲ್ಲ ಗಟ್ಟಿ ಆಗ್ಬೇಕಂದ್ರೆ ಕ್ಯಾಲ್ಸಿಯಂ ಆಹಾರಗಳನ್ನ ಸೇವಿಸಬೇಕು ಅಂತ ಹೇಳ್ತಾರೆ. ಸಾಮಾನ್ಯ ತುಂಬಾ ಚಟುವಟಿಕೆಯಲ್ಲಿ ಇದ್ದವರು, ರೈತಾಪಿ ಕೆಲಸ ಮಾಡಲಿ, ಕಾರ್ಖಾನೆಯ ಕೆಲಸ ಮಾಡಲಿ, ಕೆಲಸದಲ್ಲಿ ತೊಡಗೋರಿಗೆ ಈ ಸಮಸ್ಯೆ ಬರುತ್ತಾ ಅಥವಾ ಕೂತ್ಕೊಳ್ಳೋರಿಗೆ ಸಮಸ್ಯೆ ಬರುತ್ತಾ? ಕೂತ್ಕೊಳ್ಳೋರಿಗೆ ಯಾವ ರೀತಿ ಸಮಸ್ಯೆ ಬರುತ್ತೆ?
2: ಇಲ್ಲ ಇಲ್ಲ, ಇದು ಈ ಸಮಸ್ಯೆ ಅನ್ನೋದು ಎಲ್ರಿಗೂ ಬರುತ್ತೆ. ನಾವು ಸುಮ್ನೆ ಕೂತಿದ್ರು ಏನ್ ಮಾಡದೇ ಇದ್ರು ಕೂಡ ಮಂಚದಲ್ಲೇ ಮಲಗಿದ್ರು ಕೂಡ ಇದು ನಡ್ಕೊಂಡು ಹೋಗ್ತಾ ಇರತ್ತೆ. ನೀವು ಹೇಳಂಗ ವಿಪರೀತ ಚಟುವಟಿಕೆಗಳಲ್ಲಿ ಇದ್ದವರಿಗೆ ಅವರಿಗೆ ಸಣ್ಣ ಪುಟ್ಟ ಇಂಜುರೀಸ್ ಅಂತೀವಿ, ಇನ್ಸಲ್ಟ್ಸ್ ಅಂತೀವಿ, ಒಂದ್ ಸ್ವಲ್ಪ ಮುಂಚೆ ಬರೋ ಅವಕಾಶ ಇರುತ್ತೆ. ಅವ್ರಿಗೆ ಸ್ಪೋರ್ಟ್ಸ್ ಮ್ಯಾನ್ ಇರ್ತಾರೆ, ಫುಟ್ಬಾಲರ್ಸ್ ಇಂಥವರೆಲ್ಲ ಗೇಮ್ಸ್ ಕ್ರಿಕೆಟ್ ಇರ್ತಾರೆ, ಅವ್ರಿಗೆ ಒಳ್ಳೆ ಒಳ್ಳೆ ಮೈಕ್ರೋ ಇಂಜುರೀಸ್ ಮೈನರ್ ಇಂಜುರೀಸ್ ಆಗ್ತಾ ಇರತ್ತೆ. ಅದರಿಂದ ಇದೊಂದು ಸ್ವಲ್ಪ ಉಚಿತವಾಗಿ ಕಾಣಿಸ್ಕೊಳ್ಳುತ್ತೆ ಅವರಲ್ಲಿ ಮಾತ್ರ, ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ನಿಧಾನಕ್ಕೆ ಕಾಣಿಸ್ಕೊಳ್ತಾ 50-50 ಮೇಲೆ.
0: ಈಗ ಸಹಜವಾಗಿ ಸರ್ ವಯಸ್ಸಾದವರಲ್ಲೇ ನಾವು ಕೇಂದ್ರೀಕರಿಸಿ ಮಾತನಾಡೋದಾದ್ರೆ 60-70 ಅಂತರ ಇನ್ನೂ ಸ್ವಲ್ಪ ಜಾಸ್ತಿ ನೀ ರಿಪ್ಲೇಸ್ಮೆಂಟ್ ಇತ್ಯಾದಿಗಳನ್ನೆಲ್ಲ ಮಾಡ್ಬೇಕಾಗತ್ತೆ ಅಂತ ತಾವ್ ಹೇಳ್ತೀರಾ?
2: ಹೌದು.
0: ಕಾಲಿನ ಬೋನ್ ಗಳಿಗೆ ಸಂಬಂಧ ಇರುತ್ತಾ ಅಥವಾ ಬೇರೆ ಭಾಗದಲ್ಲಿ ಕೂಡ ಮೂಳೆ ಸವೆತ ಆಗತ್ತಾ?
2: ಒಳ್ಳೆ ಪ್ರಶ್ನೆ. ಇದೇನಂದ್ರೆ ಮೂಳೆ ಸವೆತ ಅನ್ನೋದು ದೇಹದಲ್ಲಿ 206 ಬೋನ್ಸ್ ಅಡಲ್ಟ್ಸ್ ತಗೊಂಡ್ರೆ ಎಲ್ಲ ಕಡೆ ಆಗತ್ತೆ. ಒಂದು ಕಾಲುಗಳಲ್ಲಿರೋ ಮೂಳೆಗಳು, ಜಾಯಿಂಟ್ಸ್, ಹಾಗೆ ಬೆನ್ನು ಮೂಳೆಗಳು, ಸ್ಪೈನಲ್ ಕಾಲು, ಮಲ್ಟಿಬ್ರಲ್ ಕಾಲು, ಇವುದರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಅಂದ್ರೆ ಅದು ನಮ್ಮ ದೇಹದ ಭಾರವನ್ನು ಹೊರಿತಾ ಇದೆ. ಅದೇ ಹಾಗೆ ಕೈಗಳು ಮೂಳೆಗಳು ಜಾಯಿಂಟ್ಸ್ ತಗೊಂಡ್ರೆ ಅದಕ್ಕೆ ವೆಯ್ಟ್ ಬೇರಿಂಗ್ ಫಂಕ್ಷನ್ ಇಲ್ಲ ಅದಕ್ಕೆ. ಅದಕ್ಕೆ ಕಾಲುಗಳಲ್ಲಿ ನೀವು ಹೇಳ್ದಂಗೆ ಸೊಂಟದಲ್ಲಿ, ಮಂಡಿಯಲ್ಲಿ, ಪಾದದಲ್ಲಿ ಇದೆಲ್ಲ ಈ ಮೂಳೆಗಳು ಬಾಡಿ ವೆಯ್ಟ್ ಬೇರ್ ಮಾಡ್ತಾ ಇದೆ, ಅದರಿಂದ ಅದರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ನಮ್ಗೆ.
0: ಈಗ ಮೂಳೆ ಸವೆತ ಅಂತ ಅನ್ನೋದು ಬೇರೆ ಬೇರೆ ಇತ್ಯಾದಿ ವಯಸ್ಸಾದಾಗ ಆಗತ್ತಂತಂದ್ರೆ ಬೇರೆ ಯಾವ ಯಾವ ಅಂಶಗಳು ಕಾರಣ ಆಗ್ತವೆ ಅಂದ್ರೆ ಈಗ ಆಹಾರದ ಪದ್ಧತಿ ಆಗಿರ್ಬೋದು ಅಥವಾ ಚಟುವಟಿಕೆ ರಹಿತ ಜೀವನ ಶೈಲಿ?

0: ಆಗಿರ್ಬೋದು ಇತ್ಯಾದಿಗಳೆಲ್ಲವೂ ಕೂಡ ಅದಕ್ಕೆ ಕಾರಣ ಆಗ್ತವ ಹೇಗೆ?
1: ಏನು ವಯಸ್ಸಲ್ದಾಗೆ, ವಯಸ್ಸನ್ನೋದು ಸಾಧಾರಣ ಕಾಮನ್ ಒಬೆಸಿಟಿ ಅಂತೀವಿ, ಉಪಕಾಯ, ಭಾರಿ
0: ಬೊಜ್ಜು
1: ದೇಹ, ಅದು ಮೇಜರ್ ಫ್ಯಾಕ್ಟರ್. ಅದು ಮೇನ್ ಒಂದು
0: ಬೊಜ್ಜು ಕಾರಣ.
1: ಒಂದು ಎರಡನೇದು ಈ ಮಿನರಲ್ ಅಂಡ್ ವಿಟಮಿನ್ ಡೆಫಿಷಿಯನ್ಸಿ. ಇತ್ತೀಚಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ರಿಗೂ ವಿಟಮಿನ್ ಡಿ ಅನ್ನೋದು ತುಂಬಾ ಲೋಪವಾಗಿರ್ತಾ ಇದೆ. ಯಾಕಂದ್ರೆ ನಾವು ಯಾರು ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತಿಲ್ಲ. ಸೊ ಬಿಸಿಲಿಗೆ ಎಕ್ಸ್ಪೋಸ್ ಆದ್ರೇನೆ ನಾವು ಸ್ವೀಕರಿಸಿದ್ದ ನಮ್ಮ ಆಹಾರದಲ್ಲಿ ಸೇರಿದ ವಿಟಮಿನ್ ಡಿ ಅನ್ನೋದು ಆಕ್ಟಿವ್ ಫಾರ್ಮ್ ಆಗಿ ಕನ್ವರ್ಟ್ ಆಗಿ ಅದು ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಗೆ ದೋಹದ ಮಾಡುತ್ತೆ. ಸೊ ವಿಟಮಿನ್ ಡಿ ಇದು ಲೋಪ ಇದ್ದಾಗ ನಾವು ಎಷ್ಟು ಕ್ಯಾಲ್ಸಿಯಂ ಸ್ವೀಕಾರ ತಗೊಂಡ್ರು ಕೂಡ ಆಹಾರದಲ್ಲಿ ಮೇಲೆ ಹೊರಗಿಂದ ತಗೊಂಡ್ರು ಕೂಡ ಅದು ನಮ್ಮ ಬಾಡಿಗೆ ಸೇರಲ್ಲ, ಹಾಗೆ ಆಚೆ ಔಟ್ ಆಗುತ್ತೆ.
0: ಸರ್, ವಿಟಮಿನ್ ಡಿ ಕೊರತೆಯ ಲಕ್ಷಣಗಳು ಏನು ಅಂದ್ರೆ ಅದನ್ನ ಸರಿಪಡಿಸ್ಕೋಬೇಕಾಗಿದೆ. ಆಮೇಲೆ ಗುಳಿಗೆಗಳಷ್ಟೇ ಅಲ್ಲ, ಬೇರೆ ಸೂರ್ಯ ಕಿರಣಗಳನ್ನು ಕೂಡ
1: ದೇಹಕ್ಕೆ
0: ತಗ್ಗಿಸ್ಕೋಬೇಕಾಗುತ್ತೆ.
1: ವಿಟಮಿನ್ ಡಿ ಲೋಪದಿಂದ ಮೇನ್ ಆಗಿ ಏನಾಗುತ್ತಂದ್ರೆ ಈ ಮೂಳೆಗಳು ಇದರಲ್ಲಿ ಶಕ್ತಿ ಕುಂಗೋಗುತ್ತೆ, ಅದು ಬೋನ್ ಪೇನ್ಸ್ ಅಂತ ಮ್ಯಾನಿಫೆಸ್ಟ್ ಆಗುತ್ತೆ. ಅಂದ್ರೆ ವಯಸ್ಸಾದವರಲ್ಲಿ ಏನು ನಾವೇನು ಆಕ್ಟಿವಿಟಿ ಮಾಡದೇ ಇದ್ರು ಕೂಡ ಬೆನ್ನುಮೂಳೆಗಳಲ್ಲಿ ಎಲ್ಲೆಲ್ಲ ಕತ್ತಲ್ಲಿ ಬೆನ್ನುಮೂಳೆಗಳಲ್ಲಿ ನೋವು ಬರೋದು, ನಾವೆನ್ನ ಓಡಾಟ ಮಾಡಿದ್ರೆ ಮಸಲ್ಸ್ ಅನ್ನೋದು ಮಸ್ಕ್ಯುಲರ್ ಸ್ಟ್ರೆಂತ್ ಎಫಿಷಿಯನ್ಸಿ ಕೂಡ ಬೇಕಾಗುತ್ತೆ. ವಿಟಮಿನ್ ಸಿ, ಕ್ಯಾಲ್ಸಿಯಂ, ವಿಟಮಿನ್ ಡಿ, ಕ್ಯಾಲ್ಸಿಯಂ ಇವೆಲ್ಲ ಇದು ಪೇನ್ಸ್ ಬರುತ್ತೆ, ನೋವುಗಳು ಮೇನ್ ಆಗಿ. ಪ್ಲಸ್ ಲೆಥಾರ್ಜಿ ಅಂತ ಅಂದ್ರೆ ಒಂದೊಂದ್ಸರ ಅಲಸತ್ವ, ಬೇಗ ನಮ್ಗೆ ಬೈ ಏನು ಮಾಡೋದ್ ಬೇಡ, ಸುಮ್ನೆ ಇರೋಣ, ಕೆಲಸ ಮಾಡ್ಬೇಕು ಆಮೇಲೆ ಮಾಡೋಣ, ಈ ತರ ಅನ್ಸೋದೆಲ್ಲ ಲೆಥಾರ್ಜಿಕ್ ಫೀಲಿಂಗ್ ಬರುತ್ತೆ
0: ನಮಗೆ. ಆಯಾಸ, ವಿನಾಕಾರಣ ಆಯಾಸ,
1: ಆಯಾಸ ಬರುತ್ತೆ. ಈಗೆಲ್ಲ ವಿಟಮಿನ್ ಡಿ ಇಂದ ಕಾಣಿಸ್ಕೊಳ್ಳುತ್ತೆ.
0: ಯುವಕರಲ್ಲಿನೂ ಈ ಸಮಸ್ಯೆ ಏನಾದ್ರೂ ಇರುತ್ತಾ? ಈಗ ತಾವ್ ಹೇಳ್ತಿದ್ರೆ 20-30 ವಯಸ್ಸಿನಲ್ಲಿ ಇದು ಶುರು ಆಗತ್ತೆ ಅಂತೇಳಿ. ಈ ಆಯಾಸ ಇರೋದು, ಕೆಲಸ ಮಾಡದೇ ಇರೋದು ಅಥವಾ ಚಟುವಟಿಕೆಯಿಂದ ಇರದೇ ಇರೋದು, ಯುವಕರಂದ್ರೆ ತುಂಬಾ ಚಲನಶೀಲರಾಗಿ ತುಂಬಾ ಚೈತನ್ಯದಾಯಕ ಆಗಿರ್ಬೇಕು, ಆದ್ರೆ ಹಂಗ ಇರ್ತಿರಲ್ಲ. ಅವಾಗ ಅದ್ರ ಮುನ್ಸೂಚನೆಗಳು ಅಂತ ಏನಾರ ಅನ್ಸುತ್ತಾ? ಅವ್ರು ಸುಮ್ಮನೆ ಬಿದ್ದಲ್ಲಿ ಬಿದ್ದಿರೋದು
1: ಅವ್ರಿಗೆ. ಇವಾಗ ವಿಟಮಿನ್ ಡಿ ಅನ್ನೋದನ್ನ ತುಂಬಾ ಕಾಯಿಲೆಗಳಿಗೆ ಲಿಂಕ್ ಆಗ್ತಾ, ಮೆಡಿಕಲ್ ರಿಸರ್ಚ್ ಮುಂದಕ್ಕೆ ವರಿತಾ ವರಿತಾ ವಿಟಮಿನ್ ಡಿ ಅನ್ನೋದನ್ನ ತುಂಬಾ ಕಾಯಿಲೆಗಳಿಗೆ ಲಿಂಕ್
0: ಆಗುತ್ತೆ. ಮಾನಸಿಕ ಒತ್ತಡ, ಬಹುಶಃ ಡಿಪ್ರೆಷನ್ ಇತ್ಯಾದಿಗಳಿಗೂ ಕೂಡ,
1: ಆಮೇಲೆ ಹಾರ್ಟ್ ಕಾಯಿಲೆಗಳು ಅಂತ ಅದಕ್ಕೆಲ್ಲ ಆಗ್ತಾ ಕಾಣಿಸ್ಕೊಂಡು ಬರ್ತಾ ಇದೆ.
0: ಸರ್, ಈಗ ಮಹಿಳೆಯರಲ್ಲಿ ಅಂದ್ರೆ ವಯಸ್ಸಾದಂತವರಲ್ಲಿ ನಾವು ಮಾತಾಡೋದಾದ್ರೆ ಯಾರಲ್ಲಿ ಈ ಸಮಸ್ಯೆ ಜಾಸ್ತಿ ತಮಗೆ ಬಂದಂತ ಗಮನ ಪ್ರಕಾರ?
1: ಹೆಂಗಸರಲ್ಲಿ ಅವ್ರಿಗೆ ಮೆನೋಪಾಸ್ ಬರೋವರೆಗೂ ಇಸ್ಟ್ರೋಜನ್ ಅನ್ನೋದು ಏನಿದೆ ಹಾರ್ಮೋನ್, ಅದು ಅವ್ರನ್ನ ಕಾಪಾಡತ್ತೆ, ಅದು ಬೋನ್ ಗೆ ಹೆಲ್ಪ್ ಮಾಡತ್ತ. ಅವ್ರಿಗೆ ಒಂದ್ಸತಿ ಮೆನೋಪಾಸ್ ಬಂದು ಮುಟ್ಟು ನಿಂತೋದ್ಮೇಲೆ ಅವ್ರಿಗೆ ಆ ಬೆನಿಫಿಟ್ ಅಡ್ವಾಂಟೇಜ್ ಇರಲ್ಲ ಅದು. ಸೊ ಅವ್ರಿಗೂ ಗಂಡಸರಿಗಿದ್ದಂಗೆ ಆ ಪ್ರಕ್ರಿಯೆ ಅನ್ನೋದು ಮುಂದಕ್ಕೆ ನಡೀತಾ ಹೋಗತ್ತ.
0: ಸರ್, ಈಗ ಮೂಳೆ ಸವೆತ ಅಂತ ಅನ್ನೋದು ಬರೀ ಮೂಳೆ ಸವೆತ ಕಾರಣದಿಂದನೇ ಅವರಿಗೆ ನಡೆದಾಡ ಇತ್ಯಾದಿಗಳು ಕೆಲವೊಬ್ಬರು ನಡೆದಾಗನೇ ಗೊತ್ತಾಗತ್ತೆ ಇವ್ರಿಗೆ ಇಷ್ಟೆಲ್ಲ ಸಮಸ್ಯೆ ಇದೆ ಅಂತೇಳಿ. ನೋವು ಬರೋದು ಅದಕ್ಕೆ ಅಷ್ಟೇ ಸೀಮಿತನಾ ಅಥವಾ ಬೇರೆ ಏನಾದ್ರು ಸಮಸ್ಯೆ ಆಗತ್ತಾ ಅಂತ? ಈಗ ಕಾಲು ನೋವು ಅಷ್ಟೇ ಇದೆ, ಉಳಿದಂತೆ ನಾನು ಆರೋಗ್ಯವಾಗಿದ್ದೇನಪ್ಪ ಅಂತ ಹೇಳ್ತಾರ ಹೇಗೆ?
1: ಇಲ್ಲ, ಮೂಳೆ ಸವೆತ ಅನ್ನೋದು ಮೂಳೆಗಳು ನಮ್ಗೆ ಯಾತಕ್ಕೆ ಬೇಕು, ನಮ್ಮನ್ನ ಸಪೋರ್ಟ್ ಮಾಡಕ್ಕೆ, ದೇಹನ ಸಪೋರ್ಟ್ ಮಾಡಕ್ಕೆ, ದೇಹನ ನಡೆಸಕ್ಕೆ ಅದು ನಮ್ಗೆ ಬೇಕು. ಸೊ ಆ ಫಂಕ್ಷನ್ ಬೇಸಿಕ್
0: ಅದು. ಮಾನಸಿಕವಾಗಿ ಅವರಿಗೆ ತೊಂದರೆ ಶುರುವಾಗ್ಬಿಡುತ್ತೆ, ಅಯ್ಯೋ ನನ್ನ ಕಾಲು ನೋವಾಗ್ತಾ ಇರೋದ್ರಿಂದ ನನಗೆ ಏನು ಮಾಡತ್ತಿಲ್ಲ ಅಂತ ಹೇಳಿ ಆ ಭಾವನೆ ಬಂದ್ಬಿಡುತ್ತೆ. ಅವಾಗ ಇಡೀ ದೇಹನೇ ಸೈಕೋಸೋಮ್ಯಾಟಿಕ್ ಡಿಸಾರ್ಡರ್ ಅಂತ ಒಂದಕ್ಕೊಂದು.
1: ಮೂಳೆಗಳು ಮೇನ್ ಆಗಿ ನಮ್ಮ ಆಕ್ಟಿವಿಟಿ ಮೋಷನ್, ನಾವು ನಮ್ದ್ರಲ್ಲಿ ಆರ್ಥೋಪೆಡಿಕ್ಸ್ ಅಲ್ಲಿ ಏನಂತ ಹೇಳ್ತೀವಿ ಅಂದ್ರೆ ಲೈಫ್ ಈಸ್ ಮೂಮೆಂಟ್, ಮೂಮೆಂಟ್ ಈಸ್ ಲೈಫ್. ಕದಲಿಕೆ ಅನ್ನೋದೇ ಜೀವನ.
0: ಹೌದು, ಕೂತಲ್ಲಿ
1: ಕದಲಿಕೆ
0: ಅಷ್ಟೇ. ಅದಕ್ಕಾಗಿ ಹೊಟ್ಟೆ ಉಪಜೀವನಕ್ಕೆ ಮನುಷ್ಯ ಚಲನಶೀಲನ ಆಗಬೇಕು, ನಿರಂತರವಾಗಿ ಚಟುವಟಿಕೆಯಿಂದ ಕೂಡಿರಬೇಕು ಅಂತ ಹೇಳಿ. ಕೂತಲ್ಲೇ ಕೂತ್ಕೊಳ್ಳಂಗಿಲ್ಲ,
1: ಗಂಟೆಗಳ ಪ್ರೊಲಾಂಗ್ಡ್ ಸಿಟ್ಟಿಂಗ್ ಅದು ಸ್ಮೋಕಿಂಗ್ ಧೂಮಪಾನಕ್ಕೆ ಈಕ್ವಲ್ ಅಂತ. ಧೂಮಪಾನದಿಂದ ನಮ್ಗೆ ಮೇನ್ ಹೃದಯದಲ್ಲಿ ರಕ್ತನಾಳಗಳು ಹೇಗೆ ಮುಚ್ಕೊಂಡು ಹೋಗುತ್ತೋ ಕಾಲುಗಳಲ್ಲಿ ಮುಚ್ಕೊಂಡು ಹೋಗುತ್ತೆ, ಅದೇ ತರ ಸಿಟ್ಟಿಂಗ್ ಅನ್ನೋದು ಅಷ್ಟು ಬ್ಯಾಡ್ ಆಗಿರುತ್ತೆ ಅದ್ರ ಕಾನ್ಸಿಕ್ವೆನ್ಸ್.
0: ಬಹಳ ಒಂದು ಹೊಸ ವಿಷಯನೇ ತಾವು ಹೇಳಿದ್ರ, ನಮ್ಗೆ ಬಹಳ ಆಶ್ಚರ್ಯ ಆಯ್ತು. ನಾವು ಅನ್ಕೊಂಡಿದ್ವಿ ಕೂತ್ಕೊಂಡೇ ಕೆಲಸ ಮಾಡೋದ್ರಿಂದ ಪೈಲ್ಸ್ ಇತ್ಯಾದಿಗಳು ಕೆಲವು ಸಮಸ್ಯೆಗಳು ಬರ್ತವೆ ಮತ್ತು ಬೊಜ್ಜು ಬರುತ್ತೆ, ಆದ್ರೆ ಅದು ಧೂಮಪಾನಕ್ಕೆ ಸಮ. ಅಂದ್ರೆ ಎಲ್ಲರೂ ಕೂಡ ಚಟುವಟಿಕೆಯಿಂದ ಇರಲೇಬೇಕು ಅಂತ. ಸಾಕಷ್ಟು ಸಂಪತ್ತಿದೆ, ಕೂತ್ಕೊಂಡು ತಿನ್ಬಿಟ್ಟು ಆರಾಮಾಗಿರ್ಬೋದು, ನಾನು ನನಗೇನು ತೊಂದರೆ ಇಲ್ಲ, ಅಪ್ಪ ಅಮ್ಮ ಚೆನ್ನಾಗಿ ಕಳ್ಸೋಗಿದ್ದಾರೆ ಅಂತ ಹೇಳಂಗಿಲ್ಲ, ನನಗೆ ಸಾಕಷ್ಟು ಆದಾಯ ಬರ್ತಾ ಇದೆ. ಸುಖದ ಸುಪ್ಪತ್ತಿಗೆ ಅಂತ ಅನ್ನೋದು ಭಾರಿ ತಪ್ಪು ಕಲ್ಪನೆ. ಅಂದ್ರೆ ವಿಶ್ರಾಂತಿಗಾಗಿ ಇರಬೇಕು ಹೊರತು
1: ನಾವು ಯಾವಾಗ್ಲೂ ಚಲನದಲ್ಲೇ ಇರಬೇಕು. ಹಾಗಿದ್ರೇನೆ ನಮ್ಮ ಮೂಳೆಗಳು ಗಟ್ಟಿಮುಟ್ಟಾಗಿರುತ್ತೆ, ನಮ್ಮ ಮಸಲ್ಸ್ ಏನಿದೆ ನಮ್ಮನ್ನ ಕದಲಿಸೋದು, ಆ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ, ಅದು ಎಫಿಷಿಯಂಟ್ ಆಗಿರುತ್ತೆ, ಸ್ಟಿಫ್ನೆಸ್ ಇರಲ್ಲ. ಸೊ ನಾವು ನೀವು ಹೇಳ್ದಂಗೆ ಸುಮ್ಮನೆ ಹಾಗೆ ಕೂತೇ ಇದ್ರು ಸುಖ

0: ಮಟ್ಟದಲ್ಲಿ ಕೂತೇ ಇದ್ವಿ ಅಂದ್ರೆ ನಮ್ಮ ದೇಹ ಡಿಟೀರಿಯೇಟ್, ಅದು ಎಫಿಷಿಯನ್ಸಿ ಕೆಪಾಸಿಟಿ ಎಲ್ಲ ಕಡಿಮೆ ಆಗ್ತಾ ಹೋಗ್ತಾ
1: ಇರುತ್ತೆ. ದೇಹದ ಹೊರಗಡೆ ಕಾಣಿಸುವಾಗ ತುಂಬಾ ಚೆನ್ನಾಗಿ ಗಟ್ಟಿಮುಟ್ಟಾಗಿ ಕಾಣ್ತಿರ್ತಾರೆ, ಒಳಗಡೆ ಕೆಲವು ಸಲ ಕೆಲವು ಸಮಸ್ಯೆಗಳು ಇರ್ತವೆ. ಈ ಗುಳಿಗೆಗಳಿಂದ, ನೋವು ನಿವಾರಕ ಔಷಧಿಗಳಿಂದ ಕೆಲವು ಸಲ ಇಂತಿಷ್ಟು ಕಾಲ ಅವರು ಸ್ವಲ್ಪ ಆರೋಗ್ಯವಾಗಿ ಒಂದಿಷ್ಟು ದೇಹವನ್ನು ಅಡ್ಜಸ್ಟ್ ಮಾಡ್ಕೋಬಹುದು. ಈಗ ತಾವು ಚಿಕಿತ್ಸೆ ಹೇಗೆ ಶುರು ಮಾಡ್ತೀರಾ? ಈಗ ಏನು ಸಮಸ್ಯೆಯಿಂದ ಯಾವ ಚಿಕಿತ್ಸೆ, ಅದರಿಂದ ಗುಣ ಆಗ್ತಾರೆ ಅವರು?
0: ಈ ಮೂಳೆ ಸವೆತದಲ್ಲಿ ಮೇನ್ ಆಗಿ ಏನಂದ್ರೆ, ಮೊದಲು ನೋವು ಇರುತ್ತೆ. ಆ ನೋವು ಸ್ಟಾರ್ಟಿಂಗ್ ಫೇಸ್ ಅಲ್ಲಿ ಹೇಗಿರುತ್ತೆ ಅಂದ್ರೆ, ನಡೆದಾಗ, ಏನನ್ನ ಓಡಾಡಿದಾಗ, ಮೆಟ್ಲು ಹತ್ತಿ ಇಳಿಯುವಾಗ, ಕೂತ್ಕೊಂಡು ಹೇಳುವಾಗ, ಈ ತರ ಸಂದರ್ಭಗಳಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಅದೇ ಅವರು ಹಾಗಿದ್ದಾಗ ರೆಸ್ಟ್ ತಗೊಂಡ್ರೆ, ಕೂತಿದ್ರೆ ಅವ್ರಿಗೆ ಸ್ವಲ್ಪ ಉಪಶಮನ ಆಗತ್ತೆ, ರಿಲೀಫ್ ಬರುತ್ತೆ. ಇದು ಅರ್ಲಿ ಸ್ಟೇಜ್. ಸ್ಟೇಜ್ ಒನ್ ನಮ್ಮ ಮಂಡಿ ಸವ್ಯತ ಅನ್ನೋದು ನಾವು ತಗೊಂಡ್ರೆ ತುಂಬಾ, ಆದ್ರೆ ಅದಕ್ಕೂ ಅದು ನಮ್ ಅಲ್ಲಿಗೂ ನಮ್ಮ ಮೂವ್ಮೆಂಟ್ ಲಿಮಿಟ್ ಮಾಡ್ತಾ ಇದೆ. ಅದರಿಂದ ಅದಕ್ಕೂ ಉಪಶಮನವಾಗಿ ಏನನ್ನ ಮಾಡ್ಬೇಕು. ನಾವು ಏನ್ ಮಾಡ್ತೀವಿ ಅಂದ್ರೆ, ಅದರಲ್ಲಿ ಏನಂದ್ರೆ, ಫಸ್ಟ್ ರೆಸ್ಟ್, ತುಂಬಾ ನೋವಿದ್ರೆ ರೆಸ್ಟ್, ದೆನ್ ಆಮೇಲೆ ಐಸ್ ಪ್ಯಾಕ್ ಆಗ್ಲಿ ಅಥವಾ ಹಾಟ್ ಫೋಮೆಂಟೇಷನ್ ಅನ್ನು ಕಾವಿಡೋದಾಗ್ಲಿ ಮಾಡುವುದು. ಇನ್ನು ಜಾಸ್ತಿ ನೋವು ಇದೆ, ಕಡಿಮೆ ಆಗ್ತಿಲ್ಲ ಅಂದ್ರೆ, ಈ ಪೇನ್ ಕಿಲ್ಲರ್ ಅಂತ ಮೆಷಿನ್ಸ್ ಇವೆ, ನಾನ್ ಸ್ಟಿರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಮೆಡಿಕೇಶನ್ ಅಂತೀವಿ, NSAIDs ಅಂತ, ಅದು ಯಾವ್ದಾದ್ರು ಉಪಯೋಗಿಸಬಹುದು. ಆದ್ರೆ ಇಲ್ಲಿ ತೊಂದರೆ ಏನಂದ್ರೆ, ಈ ನೋವು ಉಪಶಮನೆ ಮಾಡೋ ಔಷಧಿಗಳು ಯಾವುದು ಕೂಡ ತುಂಬಾ ದಿನ ಬಳಸುವಂಗಿಲ್ಲ.
1: ಹೌದು,
0: ಯಾತಿಕ್ಕಂದ್ರೆ ಅದು ನಮ್ಮ ಮೂತ್ರಪಿಂಡಗಳ ಮೇಲೆ ತುಂಬಾ ದುಷ್ಪ್ರಭಾವ ತೋರಿಸುತ್ತದೆ. ಸೊ ಕಿಡ್ನೀಸ್ ನಾಲ್ಜೆಸಿಕ್ ನೆಫ್ರೋಪತಿ ಅಂತೀವಿ, ಡೈರೆಕ್ಟ್ ಆಗಿ ಹೋಗಿ ಅದು ಕಿಡ್ನೀಸ್ ನ
1: ಘಾಸಿಗೊಳಿಸುತ್ತೆ,
0: ಮೂತ್ರಪಿಂಡ ರೆಡ್ಯೂಸ್ ಆಗೋಗ.
1: ಯಾವುದೇ ಸಮಯದಲ್ಲಿ ಯಾವುದೇ ರೋಗಿ ನಿರಂತರವಾಗಿ ದೀರ್ಘಕಾಲ ನೋವು ನಿವಾರಕ ಔಷಧಿಗಳನ್ನ ಬಳಸಬಾರದು.
0: ಇದು ಒಂದು. ಆದ್ರೆ ನಾವು ಯಾವುದು ಕೂಡ ಏಜಿಂಗ್ ಅನ್ನೋದು ವಯಸ್ಸು, ಎಕ್ಸಸೈಸ್ ಅನ್ನೋದು, ಅದು ವ್ಯಾಯಾಮ ಅನ್ನೋದು ತುಂಬಾ ಮುಖ್ಯ. ವ್ಯಾಯಾಮದ ಉದ್ದೇಶವೇನು ಅಂದ್ರೆ, ನಮ್ಮ ಕಂಡ್ರಗಳಿಗೆಲ್ಲ ಒಳ್ಳೆ ಶಕ್ತಿ ಬರುತ್ತೆ. ಕಂಡ್ರಗಳು ಶಕ್ತಿ ಬರೋದ್ರಿಂದ ಏನಾಗುತ್ತೆ, ಮೂಳೆ ಸವಿದ್ರೂ ಕೂಡ ಸ್ವಲ್ಪ ಮಟ್ಟಕ್ಕು ಅದು ಮೂಳೆಗಳನ್ನ, ಜಾಯಿಂಟ್ಸ್ ಗಳನ್ನ ಸ್ಟೆಬಿಲೈಸ್ ಮಾಡುತ್ತದೆ. ಮಂಡಿ ನೋವಿಗೆ ನಾವು ಹೇಳ್ತೀವಿ ಕ್ವಾಡ್ರಿಸೆಪ್ಸ್ ಎಕ್ಸಸೈಸಸ್, ಕ್ವಾಡ್ರಿಸೆಪ್ಸ್ ಹ್ಯಾಮ್ ಸ್ಟ್ರಿಂಗ್ಸ್ ಅಂತ.
1: ಅಂದ್ರೆ
0: ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ಅಂದ್ರೆ ತೊಡೆ ಭಾಗದ ಮುಂದುಗಡೆ ಇರೋ ಕಂಡ್ರಗಳು. ಇದಕ್ಕೆ ನಾವು ತುಂಬಾ ಶಕ್ತಿ ಬಳಸಿದ್ರೆ ವ್ಯಾಯಾಮದಿಂದ, ಅದೆಷ್ಟು ಸವಿದ್ರೂ ಕೂಡ ಅದು ಈ ಮಂಡಿಯಿಂದ ನಮ್ಗೆ ಉಪಯೋಗ ಏನಾದ್ರೆ, ನಮ್ಮ ಮುಂದಕ್ಕೆ ಕದಲಿಸ್ಬೇಕು, ಕೂಡಿಸ್ಬೇಕು, ಎಳಿಸ್ಬೇಕು, ಆ ಫಂಕ್ಷನ್ ಕೆಲಸದಲ್ಲಿ ಅದು ಇನ್ನೂ ಮಾಡಿಸುತ್ತೆ ಸವಿದ್ರೂ ಕೂಡ. ಈ ಅದೇ ಈ ವ್ಯಾಯಾಮ ಇಲ್ಲದಾಗಿ ಅದು ಸವಿದುಕೊಂಡು ಹೋದ್ಮೇಲೆ, ಇದಕ್ಕೆ ಕಂಡ್ರದ ಸಪೋರ್ಟ್, ಎಫಿಷಿಯನ್ಸಿ, ಸ್ಟ್ರೆಂತ್, ಶಕ್ತಿ ಇಲ್ಲದೆ ಇದ್ರೆ ಅದು ಇನ್ನಷ್ಟು ಮನುಷ್ಯ ಕುಗ್ಗೋಗ್ತಾನೆ ದೇಹ. ಇದೇನಾಗುತ್ತೆ, ಇದೊಂದು ಸೈಕಲ್ ತರ ಆಗತ್ತೆ, ಒಂದು ಚಕ್ರ ತರ. ಹೇಗಂದ್ರೆ, ನೋವು ಬರುತ್ತೆ, ನೋವು ಬಂದ್ಮೇಲೆ ಕದಲಕ್ಕಾಗಲ್ಲ ಅಂದ್ಬಿಟ್ಟು ನಾವು ಜಾಸ್ತಿ ರಸ್ತಲ್ಲಿ ನಾವು ವಿರಾಮದಲ್ಲಿ ಕೂತಿರ್ತೀವಿ, ಮಲಗಿರ್ತೀವಿ. ಅದರಿಂದ ಏನಾಗುತ್ತೆ, ಈ ಕಂಡ್ರಗಳದ ಶಕ್ತಿ ಇನ್ನಷ್ಟು ಕುಗ್ಗೋಗುತ್ತೆ. ಇನ್ನು ಕುಗ್ಗೋದ್ಮೇಲೆ ಮತ್ತೆ ಇನ್ ಸ್ವಲ್ಪ ಕದಲಬೇಕು ಅಂದ್ರೆ ಇನ್ನು ಹೀಗೆ ಒಂದರಿಂದ ಒಂದು ಹಿಂಗೆ ಜಾಸ್ತಿ ಹಾಕೊಂಡು ಬೆಳ್ಕೊಂಡು ಹೊರಟೋಗುತ್ತೆ.
1: ಸರ್, ಈಗ ತಾವು ನೀರ್ ರೀಪ್ಲೇಸ್ಮೆಂಟ್ ಮಾಡ್ತೀರಲ್ಲ, ಅಂದ್ರೆ ಅದು ತುಂಬಾ ಅನಿವಾರ್ಯನಾ, ಅಥವಾ ಆ ಒಂದು ಹಂತಕ್ಕೆ ಹೋದ್ಮೇಲೆ ಮಾಡ್ತೀರಾ, ಅಥವಾ ಪೂರ್ತಿ ನಡೆಯಕ್ ಬರದೇ ಇರೋ ಸಮಯದಲ್ಲೇನೆ ಸರ್ಜರಿ ಮಾಡಿಸ್ಬೇಕಂತೇನಿಲ್ಲ, ಅದ್ರ ಮುಂಚೆ ಏನಾದ್ರೂ ಆರಾಮಾಗಿ ಗಟ್ಟಿಯಾಗಿರ್ಬೇಕು ಅಂದ್ರೆ ಹಂಗ ಮಾಡ್ಬೇಕಾ? ಹಂಗೆ
0: ಇದು ಹೇಗಂದ್ರೆ, ಈ ಮಂಡಿ ನೀ ರಿಪ್ಲೇಸ್ಮೆಂಟ್ ಅನ್ನೋದು ರೇಡಿಯೋಲಾಜಿಕಲ್ ಆಗಿ ಕ್ಲಾಸಿಫಿಕೇಶನ್ ಮಾಡಿದ್ರೆ ಅದು 4 ಸ್ಟೇಜಸ್ ಇರುತ್ತೆ. ಗ್ರೇಡ್ 4 ಅಲ್ಲಿ ಅಂದ್ರೆ ಅದು ಪೂರ್ತಿ ಸೌದೋಗಿದೆ, ಎಲ್ಲ ತರದಲ್ಲೂ ಎಲ್ಲ ಸ್ಟೇಜ್ 4 ಹೋದ್ಮೇಲೆ ರಿಪ್ಲೇಸ್ಮೆಂಟ್
1: ಮಾಡಬಹುದು. ಅಂದ್ರೆ ಒಂಥರ ಈಗ ವೆಹಿಕಲ್ ಗೆ ರಿಪೇರಿ ಮಾಡುವಾಗ ಇದು ಒಂದು ಸ್ವಲ್ಪ ಪಾರ್ಟ್ ಅಷ್ಟೇ ಚೇಂಜ್ ಮಾಡಿದ್ರೆ ಆಯ್ತು, ನಡೀತದೆ ಸರ್, ನಡೆಯುವಷ್ಟು ಓಡಿಸಿ ಸರ್ ಅಂತ ಅಂತಾರಲ್ಲ, ಹಂಗೆ
0: ಪೂರ್ತಿ ಆದ್ಮೇಲೆ ಬಂದೇ ರಿಪ್ಲೇಸ್
1: ಆಮೇಲೆ ಪೂರ್ತಿ ಬೇಕಾದ್ರೆ ಚೇಂಜ್ ಮಾಡೋಣ ಅಂತ ಅಂದ್ರೆ
0: ಹಾಗೆ ಸ್ಟೇಜ್ 4 ಅಲ್ಲಿ ಮಾಡಲೇಬೇಕಾಗತ್ತೆ.
1: ಬೇರೆ ಬೇರೆ ಸಮಸ್ಯೆಗಳು, ಈಗ ಬೇರೆ ಮಾನಸಿಕವಾಗಿ ತೊಂದರೆ ಆಗುತ್ತೆ, ಚಿಕಿತ್ಸೆ ತಗೊಳ್ಳೇಬೇಕು, ಇಲ್ಲ ಗುಳಿಗೆ ತಗೊಂಡೇ ನಾನು ಮಲಗಬೇಕು ಅಂತ ಅನ್ನೋ ಹಂತಕ್ಕೆ ಬಂದ್ಬಿಡ್ತಾರೆ. ಮೂಳೆ ಸವೆತ ಅಂತ ಅನ್ನೋದು, ಇದನ್ನ ಸರಿಪಡಿಸ್ಕೋಬೇಕು, ಆಹಾರದಿಂದ ಚೆನ್ನಾಗಿರ್ಬೇಕು, ಸತತವಾಗಿ ವ್ಯಾಯಾಮ ಮಾಡಬೇಕು ಇತ್ಯಾದಿ ಎಲ್ಲವನ್ನೂ ಮಾಡ್ತಿರ್ತೀವಿ ನಾವು. ಈ ಮುಂಜಾಗ್ರತೆ ಅಂತ ಅನ್ನೋದು ಬಹಳ ಮುಖ್ಯ. ಯಾವತ್ತು ವಯಸ್ಸಾದ್ರೂ ಪರವಾಗಿಲ್ಲ, 70-80 ನಡೀತಾರೆ ನೋಡಿ ಅವರು ಅಂತಾರೆ.
0: ಮೊದಲು ಒಳ್ಳೆ ಆಹಾರ ತಗೋಬೇಕು. ಮುಖ್ಯವಾಗಿ ನಮ್ಗೆ ಪ್ರೋಟೀನ್ ಪೋರ್ಷನ್ ತುಂಬಾ ಮುಖ್ಯ. ಪ್ರೋಟೀನ್ ಅನ್ನೋದೇ ಮಸಲ್ನ ಬೆಳೆಸೋದು, ಅದನ್ನ ಅದಕ್ಕೆ ಸ್ಟ್ರೆಂತ್ ಕೊಡೋದು ಇರುತ್ತೆ. ಪ್ರೋಟೀನ್ ತುಂಬಾ ಮುಖ್ಯ,
1: ಪ್ರೋಟೀನ್ ಯುಕ್ತ ಆಹಾರ ಇರಬೇಕು,
0: ಪ್ರೋಟೀನ್ ಯುಕ್ತ ಆಹಾರ, ಹಾಗೆ ಮಿನರಲ್ಸ್ ಅಂಡ್ ವಿಟಮಿನ್ಸ್.
1: ಎಲ್ಲ ತಿನ್ನಿ ನೀವು ತಂದಿರ್ತೀರಿ, ಆಹಾರ ಮುಖ್ಯ ಮನುಷ್ಯನಿಗೆ ಅಂತ ಅನ್ನೋದು ಅದರ ಸಂದೇಶ. ತುಂಬಾ ಧನ್ಯವಾದಗಳು.
0: ನಮಸ್ಕಾರ.
1: ಹಿರಿಯರಲ್ಲಿ ಮೂಳೆ ಸಮಸ್ಯೆ ಕುರಿತಾಗಿ ಇದುವರೆಗೆ ಡಾಕ್ಟರ್ ಪ್ರಸನ್ನ ಸಿಂಹ ಅವರೊಂದಿಗೆ ಸಂದರ್ಶನ ಕೇಳ್ತಾ ಇದ್ರಿ. ಒಟ್ಟಿನಲ್ಲಿ ಹಿರಿಯರಾಗಿರಲಿ, ಕಿರಿಯರಾಗಿರಲಿ, ಅಥವಾ ನವ ತರುಣರಿರಲಿ, ನಡು ವಯಸ್ಸಿನವರು ಯಾರೇ ಇರಲಿ, ಹೆಣ್ಣಿರಲಿ ಗಂಡಿರಲಿ, ಯಾರೇ ಇರಲಿ, ಆರೋಗ್ಯದ ಕಡೆಗೆ ಗಮನವನ್ನು ಕೊಡಲೇಬೇಕು. ನಿರಂತರ ವ್ಯಾಯಾಮ,

0: ನಡೆದಾಡುವುದು ಮತ್ತು ಉತ್ತಮ ಆಹಾರ, ವಿಶೇಷವಾಗಿ ಮನೆಯಲ್ಲಿಯೇ ತಯಾರಿಸಿದಂಥ ಆಹಾರವನ್ನು ಸೇವನೆ ಮಾಡಬೇಕು. ಆಹಾರವೇ ಆರೋಗ್ಯ ಎಂಬ ಕಲ್ಪನೆ. ಇಂದಿನ ಆರೋಗ್ಯ ಸಂಚಿಕೆ ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
1: ನಿರ್ಮಾಣ ಜಾಂಪಣ್ಣ ಆಶಿಹಾಳ್.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯ ಪತ್ರಕರ್ತೆ ಚಂದನಾ ಎಲ್.
4: ನಾವಿವತ್ತು ಮಾತಾಡ್ತಾ ಇರೋ ವಿಚಾರ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಬಗ್ಗೆ. ಭಾರತ ಸರ್ಕಾರ ಗ್ರಾಮೀಣ ಜನರ ಅಭಿವೃದ್ಧಿಗಾಗಿ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ. ಅದರಲ್ಲಿ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಕೂಡ ಒಂದಾಗಿದೆ. ಇದರಲ್ಲಿ ನಾವು ಹೊಸ ಬದಲಾವಣೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಬಿಲ್ನ ಪೂರ್ತಿ ಹೆಸರು ನೀವು ಕೇಳೋದಾದ್ರೆ ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಮಿಷನ್ ಬಿಲ್ 2025. ಹಾಗೆ ನಾವು ಈ ಹೊಸ ಬಿಲ್ಲಿನ ಮುಖ್ಯ ಉದ್ದೇಶದ ಬಗ್ಗೆ ತಿಳ್ಕೊಳ್ಬಹುದು. ಗ್ರಾಮೀಣ ಜನರು ಕೆಲಸಕ್ಕಾಗಿ ಊರು ಬಿಟ್ಟು ನಗರಕ್ಕೆ ಹೋಗುವ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ, ಮತ್ತೆ ಅದನ್ನ ತಡೆಗಟ್ಟೋದಕ್ಕೆ ಈ ಹೊಸ ಬಿಲ್ ಆಗಿದೆ. ಇನ್ನು ಗ್ರಾಮದಲ್ಲಿ ಕೆಲಸ ಮತ್ತೆ ಅವರ ಆದಾಯ ಕೂಡ ಹೆಚ್ಚಿಸೋದಕ್ಕೆ ಸರ್ಕಾರ ಈ ರೀತಿ ಹೊಸ ಯೋಜನೆಯನ್ನು ರೂಪಿಸಿದೆ ಅಂತಾನೆ ಹೇಳಬಹುದು. ಹಿಂದಿದ್ದ ಯೋಜನೆಗಿಂತ ಇದು ಬಹಳ ಅತ್ಯುತ್ತಮವಾಗಿದೆ. ಯಾಕೆ ಅಂತ ಅಂದ್ರೆ, ಹಿಂದಿದ್ದ ಯೋಜನೆಗೆ ಸುಮಾರು 3 ತಿಂಗಳ ಕಾಲ ಮಾತ್ರ ಉದ್ಯೋಗ ಅವಕಾಶವನ್ನ ಸರ್ಕಾರ ನೀಡ್ತಿತ್ತು. ಆದ್ರೆ ಇದೀಗ ಹೊಸ ಬದಲಾವಣೆಯಿಂದ 125 ಅಂದ್ರೆ ಸುಮಾರು 4 ತಿಂಗಳ ಕಾಲ ಉದ್ಯೋಗ ಅವಕಾಶವನ್ನ ಸರ್ಕಾರ ನೀಡ್ತಾ ಇದೆ. ಕಾನೂನಿನ ರೀತಿಯಲ್ಲಿ ಕೆಲಸ ಬೇಕು ಎಂದು ಕೇಳುವ ಹಕ್ಕು ನೀಡುವ ಬಿಲ್ ಇದಾಗಿದೆ. ಇದರಿಂದ ಜನರು ಬರೀ 3 ತಿಂಗಳು ಕೆಲಸ ಮಾಡಿ ಅದಾದ ನಂತರ ಕೆಲಸದ ಖಾತ್ರಿ ಸಿಗದೆ ಒದ್ದಾಡೋದು ಬೇಡ ಅಂತ ಹೇಳಿ ಸರ್ಕಾರ ಇದೀಗ 125 ದಿನಗಳ ಕಾಲ ಕೆಲಸದ ಖಚಿತತೆಯನ್ನ ಕೊಡ್ತಾ ಇದೆ. ಇನ್ನು ಗ್ರಾಮೀಣ ಕುಟುಂಬಗಳಿಗೆ ವರ್ಷಕ್ಕೆ 125 ದಿನಗಳವರೆಗೆ ವೇತನ ಸಿಗುತ್ತೆ, ಉದ್ಯೋಗ ಖಾತ್ರಿ ಕೂಡ ಸಿಗುತ್ತೆ ಅಂತ ಹೇಳಿದೆ. ಅದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಜನರಿಗೆ ಕೆಲಸ ಸಿಗುತ್ತೆ ಅಂತ ನೀವು ಕೇಳೋದಾದ್ರೆ, ಕೆರೆ, ಹಳ್ಳ, ಕಾಲುವೆ ನಿರ್ಮಾಣಗಳಲ್ಲಿ ಮಳೆ ನೀರು ಸಂರಕ್ಷಣೆ ಆಗಿರ್ಬೋದು, ಮತ್ತೆ ರಸ್ತೆ ಮತ್ತೆ ಶಾಲಾ ಕಟ್ಟಡಗಳ ನಿರ್ಮಾಣ ಆಗಿರ್ಬೋದು. ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಸಾಕಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕಟ್ಟಡಗಳನ್ನ ಕಟ್ಟೋದ್ರಿಂದ ಆಗ್ಬಹುದು. ಹಾಗೆ ಕೃಷಿ ಮತ್ತು ರೈತರ ಕಲ್ಯಾಣ, ಕೃಷಿಗೆ ಸಂಬಂಧಿಸಿದಂತೆ ಒಂದಷ್ಟು ಕೆಲಸ ಕಾರ್ಯಗಳಾಗಿರ್ಬೋದು, ಮತ್ತೆ ಉದ್ಯೋಗ ಮತ್ತೆ ಕೌಶಲ್ಯ, ಸ್ವ ಉದ್ಯೋಗ ಮಾಡೋರಿಗೆ ಹೊಸ ಅವಕಾಶ ಮತ್ತು ತರಬೇತಿಗಳನ್ನ ಕೂಡ ಈ ಯೋಜನೆ ನೀಡುತ್ತೆ. ಗ್ರಾಮದಲ್ಲೇ ಕೆಲಸ ಮಾಡಬಹುದು, ಮತ್ತೆ ಇದರಿಂದ ಆದಾಯ ಕೂಡ ಹೆಚ್ಚಾಗುತ್ತೆ ಅಂತಾನೆ ಹೇಳಬಹುದು. ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ವಿಶೇಷ ಅವಕಾಶವನ್ನು ನೀಡಲಾಗಿದೆ, ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಇದರಿಂದ ಮಹಿಳೆಯರಿಗೆ ಸಮಾನ ಕೂಲಿ ಸಿಗುತ್ತೆ, ಹಾಗೆ ನೇರ ಬ್ಯಾಂಕಿಗೆ ಹಣ ಜಮಾ ಆಗುತ್ತೆ. ಮಹಿಳಾ ಸಬಲೀಕರಣಕ್ಕೆ ಈ ಒಂದು ಯೋಜನೆ ಸಹಾಯ ಮಾಡುತ್ತೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶಗಳು ಗ್ರಾಮ ಉದ್ಯೋಗದ ಸಮಯದಲ್ಲಿ ನಿಯಮಿತ ಆದಾಯವನ್ನು ಗಳಿಸಿಕೊಳ್ಬಹುದು, ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಹೆಚ್ಚಾಗತ್ತೆ, ಬಡತನ ನಿರ್ವಹಣೆ ಆಗತ್ತೆ, ಗ್ರಾಮೀಣ ಜನರ ಬದುಕಿನ ಮಟ್ಟ ಇನ್ನೂ ಸುಧಾರಿಸುತ್ತೆ ಅನ್ನೋದು. ಈ ಯೋಜನೆಯನ್ನ ಯಾರೆಲ್ಲ ಸದುಪಯೋಗ ಪಡ್ಕೊಳ್ಬಹುದು ಅನ್ನೋದಾದ್ರೆ, ಭಾರತದ ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಗ್ರಾಮೀಣ ಪ್ರದೇಶದ ನಿವಾಸಿಗಳು ಮೊದಲನೇ ಅರ್ಹತೆ. ಇನ್ನು 18 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಕೆಲಸ ಮಾಡಲು ಸಿದ್ಧರಾಗಿರಬೇಕು. ಮಹಿಳೆಯರು, ಪುರುಷರು, ಯುವಕರು ಎಲ್ಲರಿಗೂ ಸಮಾನತೆ ಮತ್ತು ಸಮಾನ ಅರ್ಹರು. ವಿಶೇಷವಾಗಿ ಬಡ ಕುಟುಂಬದವರು, ಕೃಷಿ ಕಾರ್ಮಿಕರು, ಕೆಲಸ ಇಲ್ಲದ ಯುವಕರು, ಋತುಮಾನಾಧಾರಿತ ಕೆಲಸ ಮಾಡುವವರು, ಸ್ವಂತ ಆದಾಯ ಮೂಲ ಇಲ್ಲದವರು ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬಹುದು. ಯಾವೆಲ್ಲ ಪ್ರದೇಶಗಳಲ್ಲಿ ಈ ಯೋಜನೆ ಜಾರಿ ಇದೆ ಅಂತ ಕೇಳಿದ್ರೆ, ಭಾರತದ ಎಲ್ಲಿ ಈ ಯೋಜನೆ ಜಾರಿಯಲ್ಲಿದೆ. ಈ ಯೋಜನೆಯಿಂದ ಜನರಿಗೆ ಉದ್ಯೋಗವೂ ಸಿಗಬೇಕು, ಗ್ರಾಮವೂ ಅಭಿವೃದ್ಧಿ ಆಗಬೇಕು ಅನ್ನೋದೇ ಈ ಬಿಲ್ಲಿನ ಆಶಯ. ಇನ್ನು ನಾನು ಆಗ್ಲೇ ಹೇಳ್ದಂಗೆ, ಕೆರೆ, ಕಾಲುವೆ ಸ್ವಚ್ಛತೆ, ನೀರಿನ ಸಂರಕ್ಷಣೆ, ಗ್ರಾಮೀಣ ರಸ್ತೆ ನಿರ್ಮಾಣ, ಪರಿಸರ ಸಂರಕ್ಷಣೆ, ಸಾರ್ವಜನಿಕರ ಕಟ್ಟಡಗಳ ಸುಧಾರಣೆ, ಇದೆಲ್ಲವೂ ಕೇವಲ ಕೆಲಸ ಅಲ್ಲ, ಇದು ಭವಿಷ್ಯದಲ್ಲಿ ಗ್ರಾಮಕ್ಕೆ ಲಾಭ ನೀಡೋ ಕೆಲಸಗಳಾಗಿದೆ. ಈ ಯೋಜನೆಯ ಸದುಪಯೋಗನ ಹೇಗ್ ಪಡ್ಕೊಳ್ಳೋದು ಅಂತ ಕೇಳೋದಾದ್ರೆ, ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ನೀವು ತೆರಳಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬೇಕು. ನೋಂದಣಿ ಆದ ನಂತರ ಗ್ರಾಮ ಪಂಚಾಯತಿ ಮೂಲಕ ಸ್ಥಳೀಯವಾಗಿ ನಡೆಯುವ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತೆ. ನಂತರ ಕೆಲಸ ಆದ್ಮೇಲೆ ಪ್ರತಿದಿನದ ಕೂಲಿ ಹಣವನ್ನ ಏನ್ ಮಾಡ್ತಾರೆ, ನಿಮ್ಮ ಬ್ಯಾಂಕಿನ ಖಾತೆಗೆ ಜಮಾ ಮಾಡ್ತಾರೆ. ಇಲ್ಲಿ ಯಾವುದೇ ಮಧ್ಯವರ್ತಿ, ವರ್ಷಕ್ಕೆ 125 ದಿನಗಳವರೆಗೆ ಕೆಲಸ ಪಡೆಯುವ ಹಕ್ಕಿದೆ. ಇನ್ನು ನೀವು ಈ ಯೋಜನೆಯ ಸದುಪಯೋಗ ಪಡ್ಕೊಳ್ಬೇಕು ಅಂತ ಅಂದ್ರೆ ಬೇಕಾಗಿರೋ ದಾಖಲೆಗಳು ಏನು ಅಂತ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್,

0: ವಿಳಾಸದ ದಾಖಲೆ ಅಂದ್ರೆ ರೇಷನ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ, ಬ್ಯಾಂಕ್ ಖಾತೆ ವಿವರ, ಪಾಸ್ಪೋರ್ಟ್ ಸೈಜ್ ಫೋಟೋ, ಈ ದಾಖಲೆಗಳನ್ನ ತಗೊಂಡು ನೀವು ಹತ್ತಿರದ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಳಬಹುದು. ಈ ಯೋಜನೆಯ ಗ್ರಾಮಗಳನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ತಾಂತ್ರಿಕವಾಗಿ ಅಭಿವೃದ್ಧಿಪಡಿಸಲು ಇದೊಂದು ಮೂಲ ಸೌಕರ್ಯಗಳನ್ನ ಹೆಚ್ಚಿಸುವಂತಹ ಯೋಜನೆಯಾಗಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ 2025 ಕೇವಲ ಒಂದು ಯೋಜನೆ ಅಲ್ಲ, ಗ್ರಾಮೀಣ ಭಾರತದ ಭವಿಷ್ಯಕ್ಕೆ ಹಾಕಿದ ಒಂದು ಭದ್ರ ಹೆಜ್ಜೆ ಅಂತಾನೆ ಹೇಳ್ಬಹುದು. ಗ್ರಾಮವೂ ವಿಕಸಿತ ಆಗತ್ತೆ, ದೇಶವೂ ವಿಕಸಿತ ಆಗತ್ತೆ. ಇನ್ನು ಈ ಯೋಜನೆ ಗ್ರಾಮೀಣ ಅಭಿವೃದ್ಧಿಗೆ ಒಂದು ಅಡಿಪಾಯ ಅಂತ ಹೇಳ್ಬಹುದು, ಸಾಮಾಜಿಕ ಸಮಾನತೆಗೂ ಕೂಡ ಇದೊಂದು ಅಡಿಯ. ಇದು ಲಕ್ಷಾಂತರ ಕುಟುಂಬಗಳಿಗೆ ಜೀವನ ಆಧಾರವಾಗಿದೆ ಅಂತ ಹೇಳಬಹುದು. ನೀವೆಲ್ಲ ಇಷ್ಟೊತ್ತು ನಿಮ್ಮ ಗ್ರಾಮ, ನಿಮ್ಮ ಹಕ್ಕು, ನಿಮ್ಮ ಉದ್ಯೋಗ ಬಲಪಡಿಸುವ ಹೊಸ ಕಾಯ್ದೆ ಬಗ್ಗೆ ತಿಳ್ಕೊಂಡ್ರಿ. ಅದರಲ್ಲಿ ಟೆಕ್ನಾಲಜಿ ಕೂಡ ಅಳವಡಿಸಲಾಗಿದೆ. ಬಯೋಮೆಟ್ರಿಕ್ ಹಾಜರಿ, ವೇತನ 15 ದಿನದಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಈ ಯೋಜನೆ ವಿಶೇಷತೆ ಏನು ಅಂತ ಅಂದ್ರೆ, ಯಾವ ಕೆಲಸ ಬೇಕು ಅಂತ ನೀವೇ ಗ್ರಾಮ ಸಭೆಯಲ್ಲಿ ನಿರ್ಧರಿಸಬಹುದು. ಯಾವುದೇ ಕೇಂದ್ರ ಅಥವಾ ಜಿಲ್ಲೆಯಿಂದ ನಿಮಗೆ ಈ ಕೆಲಸನೇ ಮಾಡಬೇಕು ಅಂತ ಒತ್ತಾಯ ಬರುವುದಿಲ್ಲ. ನಿಮ್ಮ ಗ್ರಾಮದಲ್ಲಿ ಏನ್ ಅಗತ್ಯ ಇದೆ ಆ ಕೆಲಸವನ್ನ ನೀವೇ ನಿರ್ಧಾರ ಮಾಡಬಹುದು. ಇನ್ನು ಕೃಷಿ ಸಮಯಕ್ಕೆ 60 ದಿನಗಳ ವಿರಾಮ ಕೊಡ್ತಾರೆ, ರೈತರಿಗೆ ಇದು ದೊಡ್ಡ ಸಹಾಯ. ಈ ಯೋಜನೆಯಲ್ಲಿ ರೈತ ಇದೊಂದು ವಿಷಯ ಬಹಳ ಮುಖ್ಯವಾಗಿ ಸಹಾಯ ಆಗುತ್ತೆ. ಬಿತ್ತನೆ ಅಥವಾ ಕೊಯ್ಲು ಸಮಯದಲ್ಲಿ ರಾಜ್ಯ ಸರ್ಕಾರಗಳು 60 ದಿನಗಳ ಕಾಲ ವಿರಾಮ ಕೊಡಬಹುದು ಅಂತ ಸಹ ಹೇಳಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ ಯೋಜನೆಗೆ ತಿಳ್ಕೊಂಡ್ವಿ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ ಜಿ ಮಿಷನ್ ಕುರಿತು ಮಾಹಿತಿ ನೀಡಿದವರು ಹಿರಿಯ ಪತ್ರಕರ್ತೆ ಚಂದನಾ ಎಲ್. ಬೆಂಗಳೂರು ಕೇಂದ್ರದ ಕೊಡುಗೆ.
2: ನಮಸ್ಕಾರ, ನಾನು ಇಶಾ ಪಂತ್. ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ಸೈಬರ್ ಕ್ರೈಮ್ ತುಂಬಾ ಹೆಚ್ಚಾಗ್ತಾ ಇದೆ. ಯಾಕೆಂದ್ರೆ ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿದೆ. ನಾವು ಎಲ್ಲರೂ ಮೊಬೈಲ್ ಮುಖಾಂತರ ಪೇ ಮಾಡ್ತೀವಿ, ಎಲ್ಲ UPI ಮುಖಾಂತರ ಪೇ ಮಾಡ್ತೀವಿ, ಇಂಟರ್ನೆಟ್ ಬ್ಯಾಂಕಿಂಗ್ ಜಾಸ್ತಿ ಆಗಿದೆ. ಎಸ್ಪೆಷಲಿ ಕೋವಿಡ್ ಆದ ನಂತರ ಇದು ಇನ್ನೂ ಜಾಸ್ತಿ ಆಗಿದೆ. ಸೊ ಅದಕ್ಕೆ ಇದು ಜಾಸ್ತಿ ಆಗಿರೋದ್ರಿಂದ ಸೈಬರ್ ಕ್ರೈಮ್ಸ್ ಕೂಡ ಜಾಸ್ತಿ ಆಗಿದೆ. ಯಾಕೆಂದ್ರೆ ನಾವು ಎಲ್ಲರೂ ಯೂಸ್ ಮಾಡ್ತೀವಿ ಇಂಟರ್ನೆಟ್ ಬ್ಯಾಂಕಿಂಗ್ ಎಲ್ಲರ ಹತ್ರ, ಬಟ್ ಅದನ್ನು ಕರೆಕ್ಟ್ ಆಗಿ ಹೇಗೆ ಬಳಸಬೇಕು ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ. ಅಂಡ್ ನಿಮಗೆ ಗೊತ್ತಿರಬೇಕು, ಸುಮಾರು ಸತಿ ಫಸ್ಟ್ ಇಮೇಲ್ ಅಲ್ಲಿ ಬರ್ತಿತ್ತು ದಟ್ ನೀವು ಇಷ್ಟು ಲಾಟ್ರಿ ನಿಮ್ಗೆ ಸಿಕ್ಕಿದೆ, ನೀವು ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ್ರೆ ಮತ್ತೆ ಅವರು ಕೆಲವು ಡೀಟೇಲ್ಸ್ ಕೇಳ್ತಿದ್ರು, ಇಷ್ಟು ದುಡ್ಡು ನೀವು ಸಬ್ಮಿಟ್ ಮಾಡಿ ಡಿಪಾಸಿಟ್ ಮಾಡಿದ್ರೆ ನಿಮ್ಗೆ ಇನ್ನೂ ಜಾಸ್ತಿ ದುಡ್ಡು ಸಿಗುತ್ತೆ ಅಂತ ಹೇಳಿ ಇತರ. ಇದನ್ನು ನೈಜೀರಿಯನ್ ಫ್ರಾಡ್ ಅಂತ ಹೇಳ್ತೀವಿ. ಇನ್ನು ನಡೀತಾ ಇದೆ ಈಗ ಇಮೇಲ್ ಇಂದ ಅದು ವಾಟ್ಸ್ಆಪ್ ಅಲ್ಲಿ ಶಿಫ್ಟ್ ಆಗಿದೆ. ವಾಟ್ಸ್ಆಪ್ ಅಲ್ಲಿ ನಿಮ್ಗೆ ಮೆಸೇಜಸ್ ಸಿಗುತ್ತೆ ಮತ್ತು SMS ಮುಖಾಂತರ ಮೆಸೇಜಸ್ ಸಿಗುತ್ತೆ ನಿಮಗೂ, ನನಗೆ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಅಂಡ್ ಇವಾಗ ಸುಮಾರು ಜನ ಕೇರ್ಫುಲ್ ಆಗಿದ್ದಾರೆ, ಆದ್ರೂ ಕೆಲವರು ಈ ತರ ಸೇಯಿಂಗ್ ಇದೆ ಇಂಗ್ಲಿಷ್ ಅಲ್ಲಿ, ಇಫ್ ಯು ಹ್ಯಾವ್ ಗ್ರೀಡ್ ಓನ್ಲಿ ಗಾಡ್ ಕ್ಯಾನ್ ಸೇವ್. ನಾವು ಹೇಳ್ತಾ ಇರ್ತೀವಿ ದಟ್ ದಯವಿಟ್ಟು ಈ ತರ ಮೆಸೇಜಸ್ ಅನ್ನು ನೀವು ನೋಡ್, ಇನ್ಫ್ಯಾಕ್ಟ್ ಬಂದ ತಕ್ಷಣ ನೀವು ಡಿಲೀಟ್ ಮಾಡ್ಬೇಕು. ಆದ್ರೂ ಕೆಲವರು ಈ ತರ ಅವರ ಎಲ್ಲ ಡೀಟೇಲ್ಸ್ ಕೊಟ್ಬಿಡ್ತಾರೆ, ಲಕ್ಷಾಂತರ ದುಡ್ಡು ಅವರು ಇದ್ ಮಾಡಿದ್ದಾರೆ. ಅದಕ್ಕೆ ಈ ತರ ಒಂದು ಲಾಟ್ರಿ ಫ್ರಾಡ್ ಅಂತ ಬರುತ್ತೆ. ಇತ್ತೀಚೆಗೆ ಇನ್ನೊಂದು ಸ್ಟಾರ್ಟ್ ಆಗಿದೆ ದಟ್ ನಿಮ್ಮ ಬ್ಯಾಂಕ್ KYC ಡೀಟೇಲ್ಸ್ ಎಕ್ಸ್ಪೈರ್ ಆಗಿದೆ, ಇನ್ನೊಮ್ಮೆ ನೀವು KYC ಡೀಟೇಲ್ಸ್ ಕೊಡಬೇಕು ಅಂತ ಹೇಳಿ ಅವರು ವಾಟ್ಸ್ಆಪ್ ಅಲ್ಲಿ ಒಂದು ಲಿಂಕ್ ಕಳಿಸ್ಬಿಡ್ತಾರೆ ಅಥವಾ SMS ಮುಖಾಂತರ ಒಂದು ಲಿಂಕ್ ಕಳಿಸ್ಬಿಡ್ತಾರೆ. ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆ ಲಿಂಕ್ ಆಕ್ಚುಲಿ ಕರೆಕ್ಟ್ ನಮ್ಮ ನಿಮ್ಮ SBI ಇರ್ಲಿ, ಅದು ಒಂದು ಬ್ಯಾಂಕ್ ಇರ್ಲಿ, ಆ ಬ್ಯಾಂಕ್ದು ಇರಲ್ಲ, ಆ ತರ ಕಾಣುತ್ತೆ. ನೀವು ಕ್ಲಿಕ್ ಮಾಡಿದ್ರೆ ಅದೇ ತರ ಅವರು ಫೇಕ್ ವೆಬ್ಸೈಟ್ ತರ ಕ್ರಿಯೇಟ್ ಮಾಡ್ತಾರೆ. ಅದರ ಮೇಲೆ ಅವರು ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲ ಕೇಳ್ತಾರೆ, ನೀವು ಕೊಟ್ಬಿಡ್ತೀರಾ, OTP ಕೂಡ ಕೊಟ್ಬಿಡ್ತೀರಾ, ಅವಾಗ ಅವರ ಹತ್ತಿರ ನಿಮ್ಮ ಎಲ್ಲ ಡೀಟೇಲ್ಸ್ ತೆಗ್ಬಿಡುತ್ತೆ ಅಂಡ್ ಅವರು ನಿಮ್ಮ ಫುಲ್ ಬ್ಯಾಂಕ್ ಅಕೌಂಟ್ ಇಂದ ದುಡ್ಡು ಇದ್ ಮಾಡ್ಬಿಡ್ತಾರೆ.

0: ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ 11 ವರ್ಷಗಳ ಸಾಧನೆ, ವಿಶ್ವದ ಒಂದು ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದ ಭಾರತ. ಇಂದಿನಿಂದ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ 183.50 ರೂಪಾಯಿ ಇಳಿಕೆ ಮಾಡಿದ ತೈಲ ಮಾರುಕಟ್ಟೆ ಕಂಪನಿಗಳು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ 10 ವರ್ಷ, ನೀರಾವರಿ ವಿಸ್ತರಣೆ, ಜಲಸಂರಕ್ಷಣೆ, ಕೃಷಿ ಉತ್ಪಾದಕತೆ ಹೆಚ್ಚಳಕ್ಕೆ ಮಹತ್ವದ ಕೊಡುಗೆ. ಪಾಸ್ಪೋರ್ಟ್ ಸೇವೆಗಳ ಶುಲ್ಕ ಪರಿಷ್ಕರಣೆ ಇಂದಿನಿಂದ ಜಾರಿ. ಹಾಗೂ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿ, ಇಂದು ಭಾರತ ಇಂಗ್ಲೆಂಡ್ ನಡುವೆ ಮೊದಲ ಪಂದ್ಯ. ವಾರ್ತೆಗಳ ವಿವರ: ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ದೇಶದ ನಾಗರಿಕರು ಪರಸ್ಪರ ಸಂಪರ್ಕ ಸಾಧಿಸುವ, ಕಲಿಯುವ, ಹಣಕಾಸು ವ್ಯವಹಾರ ನಡೆಸುವ ಹಾಗೂ ಸಾರ್ವಜನಿಕ ಸೇವೆಗಳನ್ನು ಪಡೆಯುವ ವಿಧಾನದಲ್ಲಿ ಮಹತ್ವದ ಪರಿವರ್ತನೆ ತಂದಿದೆ. ಕಳೆದ 11 ವರ್ಷಗಳಲ್ಲಿ ಭಾರತವು ವಿಶ್ವದ ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದೆ. ಆರೋಗ್ಯ, ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಕೃಷಿ ಹಾಗೂ ಕಲ್ಯಾಣ ಯೋಜನೆಗಳ ಸೇವೆಗಳು, ವಿಶೇಷವಾಗಿ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಡಿಜಿಟಲ್ ವೇದಿಕೆಗಳ ಮೂಲಕ ವ್ಯಾಪಕವಾಗಿ ವಿಸ್ತರಿಸಿವೆ. ಭಾರತವು ನಾಗರಿಕ ಕೇಂದ್ರಿತ ಮತ್ತು ವಿಸ್ತರಣಾ ಸಾಮರ್ಥ್ಯ ಹೊಂದಿರುವ ಡಿಜಿಟಲ್ ಆಡಳಿತ ವ್ಯವಸ್ಥೆಗಳ ಮೂಲಕ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮುತ್ತಿದೆ. ಸೇವಾ ವಿತರಣೆಗೆ ಸಂಬಂಧಿಸಿದ ಇಂಡಿಯಾ ಸ್ಟ್ಯಾಕ್ ಮತ್ತು ಡಿಪಿಐ ವ್ಯವಸ್ಥೆಗಳ ಸಹಕಾರಕ್ಕಾಗಿ ಭಾರತವು 24 ದೇಶಗಳೊಂದಿಗೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಯುಪಿಐ ಈಗ ಯುನೈಟೆಡ್ ಅರಬ್ ಎಮಿರೇಟ್ಸ್, ಸಿಂಗಾಪುರ, ಫ್ರಾನ್ಸ್, ಮಾರಿಷಸ್ ಹಾಗೂ ಶ್ರೀಲಂಕಾ ಸೇರಿದಂತೆ 8 ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಜಾಗತಿಕ ಹಣಕಾಸು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿದೆ. ಆಧಾರ್, ಡಿಜಿಲಾಕರ್, ಸರ್ಕಾರಿ ಇ ಮಾರುಕಟ್ಟೆ, ಜಿಇಎಂ, ದೀಕ್ಷಾ, ಉಮಂಗ್ ಹಾಗೂ ಇ ಸಂಜೀವಿನಿ ಸೇರಿದಂತೆ ಭಾರತದ ಹಲವು ಡಿಜಿಟಲ್ ವೇದಿಕೆಗಳು ಜಾಗತಿಕ ಡಿಜಿಟಲ್ ಆಡಳಿತ ಮಾದರಿಗಳಿಗೆ ಪ್ರೇರಣೆಯಾಗುತ್ತಿವೆ. 2023 ಜಿ20 ಅಧ್ಯಕ್ಷತೆಯ ಅವಧಿಯಲ್ಲಿ ಭಾರತವು ಇಂಡಿಯಾ ಸ್ಟ್ಯಾಕ್ ಗ್ಲೋಬಲ್ ಹಾಗೂ ಜಾಗತಿಕ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನು ಆರಂಭಿಸುವ ಮೂಲಕ ಭಾರತದ ಡಿಜಿಟಲ್ ವ್ಯವಸ್ಥೆಯನ್ನು ವಿಶ್ವದ ವಿವಿಧ ರಾಷ್ಟಗಳಿಗೆ ವಿಸ್ತರಿಸಿದೆ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮವು 2ನೇ ದಶಕಕ್ಕೆ ಕಾಲಿಡುತ್ತಿರುವ ಸಂದರ್ಭದಲ್ಲಿ ಸಮಗ್ರ ಅಭಿವೃದ್ಧಿ, ಡಿಜಿಟಲ್ ಸಬಲೀಕರಣ ಹಾಗೂ ಜಾಗತಿಕ ಸಹಕಾರಕ್ಕೆ ತಂತ್ರಜ್ಞಾನವನ್ನು ಪರಿಣಾಮಕಾರಿ ಸಾಧನವನ್ನಾಗಿ ಬಳಸುವತ್ತ ಭಾರತ ಮುನ್ನಡೆಯುತ್ತಿದೆ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ಆಡಳಿತ ವ್ಯವಸ್ಥೆಗೆ ಹೊಸ ರೂಪ ನೀಡಿದ್ದು ನಾಗರಿಕರನ್ನು ಸಬಲೀಕರಣಗೊಳಿಸಿ ದೇಶದ ಸಮಗ್ರ ಅಭಿವೃದ್ಧಿಗೆ ವೇಗ ನೀಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಡಿಜಿಟಲ್ ಇಂಡಿಯಾ ಇಂದು ಜನಜೀವನದ ಪಾವತಿ ವ್ಯವಸ್ಥೆ ಹಾಗೂ ನೇರ ಲಾಭ ವರ್ಗಾವಣೆ ಯೋಜನೆಗಳ ಮೂಲಕ ಫಲಾನುಭವಿಗಳಿಗೆ ಪಾರದರ್ಶಕವಾಗಿ ಸೌಲಭ್ಯಗಳು ತಲುಪುತ್ತಿವೆ. ತಂತ್ರಜ್ಞಾನವು ಜನರ ಜೀವನವನ್ನು ಮತ್ತಷ್ಟು ಸುಲಭಗೊಳಿಸುವ ಪ್ರಬಲ ಸಾಧನವಾಗಿ ರೂಪುಗೊಂಡಿದೆ ಎಂದು ಅವರು ಹೇಳಿದ್ದಾರೆ. ತೈಲ ಮಾರುಕಟ್ಟೆ ಕಂಪನಿಗಳು 19 ಕೆಜಿ ತೂಕದ ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ಇಂದಿನಿಂದ 183.50 ರೂಪಾಯಿ ಕಡಿತಗೊಳಿಸಿವೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಪ್ರಕಟಿಸಿರುವ ಮಾಹಿತಿ ಪ್ರಕಾರ ಪರಿಷ್ಕೃತ ದರಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ಬೆಲೆ ಇಳಿಕೆಯ ಬಳಿಕ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ 2,930 ರೂಪಾಯಿಗಳಿಗೆ ನಿಗದಿಯಾಗಿದೆ. ಈ ಬೆಲೆ ಇಳಿಕೆಯಿಂದ ರೆಸ್ಟೋರೆಂಟ್ಗಳು, ಡಾಬಾಗಳು, ಹೋಟೆಲ್ಗಳು ಹಾಗೂ ಆಹಾರ ಮತ್ತು ಪಾನೀಯ ಉದ್ಯಮಗಳಲ್ಲಿ ತೊಡಗಿರುವವರಿಗೆ ಗಮನಾರ್ಹ ಪರಿಹಾರ ದೊರೆಯಲಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಪಿಎಂಕೆಎಸ್ವೈ, ಜಲಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಹಾಗೂ ನೀರಾವರಿ ವ್ಯಾಪ್ತಿಯ ವಿಸ್ತರಣೆಯ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಮಹತ್ವದ ಪರಿವರ್ತನೆ ತಂದು ಯಶಸ್ವಿಯಾಗಿ 10 ವರ್ಷ ಪೂರೈಸಿದೆ. 2015 ಜುಲೈ 1 ಆರಂಭಗೊಂಡ ಈ ಯೋಜನೆಯು ರೈತರಿಗೆ ಖಾತರಿಯ ನೀರಾವರಿ ಸೌಲಭ್ಯ ಕಲ್ಪಿಸುವುದರ ಜೊತೆಗೆ ಕೃಷಿ ಜಮೀನುಗಳಲ್ಲಿ ನೀರಿನ ಸಮರ್ಥ ಬಳಕೆಯನ್ನು ಉತ್ತೇಜಿಸಿ ದೇಶಾದ್ಯಂತ ಸುಸ್ಥಿರ ಜಲಸಂಚಯ ಯೋಜನೆಯಡಿ ಮಳೆ ನೀರು ಸಂಗ್ರಹಣೆ ಹಾಗೂ ಜಲ

0: ಸಿಂಚನ ಯೋಜನೆಯಡಿ ಕೃಷಿ ಜಮೀನುಗಳಿಗೆ ನೀರನ್ನು ಸಮರ್ಥವಾಗಿ ಪೂರೈಸುವ ವ್ಯವಸ್ಥೆಗಳ ಮೂಲಕ ನೀರಾವರಿ ಮೂಲ ಸೌಕರ್ಯವನ್ನು ಏಳನೇ ಸಾಲಿನಿಂದ 2,70,00,000 ಹೆಚ್ಚು ರೈತರು ಪ್ರಯೋಜನ ಪಡೆದಿದ್ದು 2,46,10,000 ಹೆಕ್ಟೇರ್ ಪ್ರದೇಶದಲ್ಲಿ ನೂತನ ನೀರಾವರಿ ಸಾಮರ್ಥ್ಯವನ್ನು ಸೃಷ್ಟಿಸಲಾಗಿದೆ. ಇಂದಿನಿಂದ ಜಾರಿಗೆ ಬಂದಿರುವ ಪರಿಷ್ಕೃತ ಶುಲ್ಕ ವ್ಯವಸ್ಥೆಯೊಂದಿಗೆ ಪಾಸ್ಪೋರ್ಟ್ ಸಂಬಂಧಿತ ಸೇವೆಗಳ ಶುಲ್ಕವನ್ನು ಕೇಂದ್ರ ಸರ್ಕಾರ ಹೆಚ್ಚಿಸಿದೆ. ವಿದೇಶಾಂಗ ವ್ಯವಹಾರ ಹೊಸ ಪಾಸ್ಪೋರ್ಟ್ ಅರ್ಜಿ ನವೀಕರಣ ತತ್ಕಾಲ್ ಸೇವೆ ಕಳೆದುಹೋದ ಅಥವಾ ಹಾನಿಗೊಳಗಾದ ಪಾಸ್ಪೋರ್ಟ್ನ ಬದಲಿ ಪ್ರತಿ ಪೊಲೀಸ್ ಕ್ಲಿಯರೆನ್ಸ್ ಪ್ರಮಾಣ ಪತ್ರ ಸೇರಿದಂತೆ ವಿವಿಧ ಪಾಸ್ಪೋರ್ಟ್ ಸೇವೆಗಳಿಗೆ ಅನ್ವಯವಾಗಲಿದೆ. ಭಾರತ ಹಾಗೂ ವಿದೇಶದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳು ಮತ್ತು ವಾಣಿಜ್ಯ ದೂತಾವಾಸ ಕಚೇರಿಗಳ ಮೂಲಕ ಸಲ್ಲಿಸುವ ಅರ್ಜಿಗಳಿಗೂ ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇಂದು ರಾಷ್ಟೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತಿದೆ. ಸಾರ್ವಜನಿಕ ಆರೋಗ್ಯದ ರಕ್ಷಣೆ ಮತ್ತು ಸುಧಾರಣೆಗೆ ವೈದ್ಯರು ನೀಡಿರುವ ಸಮರ್ಪಣೆ, ಕರುಣೆ ಹಾಗೂ ಅಮೂಲ್ಯ ಕೊಡುಗೆಯನ್ನು ಗೌರವಿಸುವುದು ಈ ದಿನದ ಪ್ರಮುಖ ಉದ್ದೇಶ. ಭಾರತದ ಅತ್ಯಂತ ಗೌರವಾನ್ವಿತ ವೈದ್ಯರಲ್ಲಿ ಒಬ್ಬರಾದ ಡಾ ಬಿಧಾನ್ ಚಂದ್ರ ರಾಯ್ ಅವರ ಜನ್ಮದಿನ ಹಾಗೂ ಪುಣ್ಯತಿಥಿಯ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಜುಲೈ 1ರಂದು ರಾಷ್ಟೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ. ಈ ವರ ರಾಷ್ಟೀಯ ವೈದ್ಯರ ದಿನದ ಧ್ಯೇಯವಾಕ್ಯ ಬಿಹೈಂಡ್ ದ ಮಾಸ್ಕ್ ಹೂ ಹೀಲ್ಸ್ ದ ಹೀಲರ್ಸ್. ಇತರರ ಆರೋಗ್ಯಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುವ ವೈದ್ಯರ ಮಾನಸಿಕ, ಭಾವನಾತ್ಮಕ ಹಾಗೂ ದೈಹಿಕ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೂ ಸಮಾನ ಆದ್ಯತೆ ನೀಡುವ ಅಗತ್ಯವನ್ನು ಇದು ಒತ್ತಿ ಹೇಳುತ್ತದೆ. ವೈದ್ಯರ ಕಠಿಣ ಪರಿಶ್ರಮ, ಕರುಣೆ ಹಾಗೂ ಸೇವಾ ಬದ್ಧತೆಯೇ ಭಾರತದ ಆರೋಗ್ಯ ವ್ಯವಸ್ಥೆಯ ಭದ್ರ ಅಡಿಪಾಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಷ್ಟೀಯ ವೈದ್ಯರ ದಿನದ ಹಿನ್ನೆಲೆ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ಅತ್ಯಂತ ಸವಾಲಿನ ಪರಿಸ್ಥಿತಿಗಳಲ್ಲಿಯೂ ವೈದ್ಯರು ಸಲ್ಲಿಸುತ್ತಿರುವ ದಣಿವರಿಯದ ಸೇವೆ ದೇಶದ ಕೋಟ್ಯಂತರ ಜನರ ವಿಶ್ವಾಸ ಮತ್ತು ಕೃತಜ್ಞತೆಗೆ ಪಾತ್ರವಾಗಿದೆ ಎಂದು ತಿಳಿಸಿದ್ದಾರೆ. ಕಳೆದ 1 ದಶಕದಲ್ಲಿ ದೇಶದ ಆರೋಗ್ಯ ಸೇವಾ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಮಹತ್ವದ ಪ್ರಗತಿ ಸಾಧಿಸಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ವೈದ್ಯಕೀಯ ಕಾಲೇಜುಗಳ ಸಂಖ್ಯೆ 2 ಪಟ್ಟು ಹೆಚ್ಚಾಗಿದ್ದು ಪದವಿ ಹಾಗೂ ಸ್ನಾತಕೋತ್ತರ ವೈದ್ಯಕೀಯ ಸೀಟುಗಳ ಸಂಖ್ಯೆಯಲ್ಲಿಯೂ ಗಣನೀಯ ಏರಿಕೆಯಾಗಿದೆ. ಈ ಅಭೂತಪೂರ್ವ ಬೆಳವಣಿಗೆಯು ವೈದ್ಯಕೀಯ ಶಿಕ್ಷಣ ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸುವುದರ ಜೊತೆಗೆ ಆರೋಗ್ಯ ಕ್ಷೇತ್ರದ ಮಾನವ ಸಂಪನ್ಮೂಲವನ್ನು ಬಲಪಡಿಸಿ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ದೇಶದ ಮೂಲೆ ಮೂಲೆಗೂ ತಲುಪಿಸಲು ನೆರವಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ವಿಕಸಿತ ಭಾರತ ನಿರ್ಮಾಣದತ್ತ ಸರ್ಕಾರ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಆರೋಗ್ಯ ಸೇವೆಯ ಉತ್ತೇಜನ, ವೈದ್ಯಕೀಯ ಸಂಶೋಧನೆಗೆ ವೇಗ, ನವೋದ್ಯಮಗಳ ಅಳವಡಿಕೆ ಹಾಗೂ ಎಲ್ಲರಿಗೂ ಕೈಗೆಟುಕುವ ಮತ್ತು ಸುಲಭವಾಗಿ ಲಭ್ಯವಾಗುವ ಆರೋಗ್ಯ ಸೇವೆ ಒದಗಿಸುವಲ್ಲಿ ದೇಶದ ವೈದ್ಯರು ಮುಂದೆಯೂ ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಷ್ಟೀಯ ವೈದ್ಯರ ದಿನದ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ಸಮಸ್ತ ವೈದ್ಯ ಸಮುದಾಯಕ್ಕೆ ಶುಭಾಶಯ ಕೋರಿದ್ದಾರೆ. ದೇಶದಲ್ಲಿ ಕಳೆದ ಜೂನ್ ತಿಂಗಳ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹ 1,94,812 ಕೋಟಿ ರೂಪಾಯಿಗೆ ತಲುಪಿದೆ. ಕಳೆದ ವರ್ಷದ ಇದೇ ಅವಧಿಯಲ್ಲಿ ಜಿಎಸ್ಟಿ ಸಂಗ್ರಹ 1,71,105 ಕೋಟಿ ರೂಪಾಯಿಯಾಗಿತ್ತು. ಕಳೆದ ವರ್ಷದ ಈ ಅವಧಿಗೆ ಹೋಲಿಸಿದರೆ ಶೇಕಡಾ 13.9% ಏರಿಕೆ ದಾಖಲಿಸಿದೆ. ಇಂಗ್ಲೆಂಡ್ನ ಚೆಸ್ಟರ್ಲೆ ಸ್ಟ್ರೀಟ್ನ ರಿವರ್ ಸೈಡ್ ಮೈದಾನದಲ್ಲಿ ಇಂದು ನಡೆಯಲಿರುವ 5 ಪಂದ್ಯಗಳ ಸರಣಿಯ ಪುರುಷರ ಅಂತಾರಾಷ್ಟೀಯ ಟಿ20 ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಟಿ20 ಸರಣಿಯ ನಂತರ ಭಾರತ ತಂಡ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಇಂಗ್ಲೆಂಡ್ ಅನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ 11 ವರ್ಷಗಳ ಸಾಧನೆ. ವಿಶ್ವದ ಒಂದು ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದ ಭಾರತ. ಇಂದಿನಿಂದ 19 ಕೆಜಿ ತೂಕದ ವಾಣಿಜ್ಯ

0: ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ 183.50 ರೂಪಾಯಿ ಇಳಿಕೆ ಮಾಡಿದ ತೈಲ ಮಾರುಕಟ್ಟೆ ಕಂಪನಿಗಳು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ 10 ವರ್ಷ, ನೀರಾವರಿ ವಿಸ್ತರಣೆ, ಜಲ ಸಂರಕ್ಷಣೆ, ಕೃಷಿ ಉತ್ಪಾದಕತೆಗೆ ಹೆಚ್ಚಳಕ್ಕೆ ಮಹತ್ವದ ಕೊಡುಗೆ. ಪಾಸ್ಪೋರ್ಟ್ ಸೇವೆಗಳ ಶುಲ್ಕ ಪರಿಷ್ಕರಣೆ ಇಂದಿನಿಂದ ಜಾರಿ. ಹಾಗೂ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿ, ಇಂದು ಭಾರತ ಇಂಗ್ಲೆಂಡ್ ನಡುವೆ ಮೊದಲ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 MHz. ಈಗ ರಂಗಗಾನದಲ್ಲಿ ದೇಶಭಕ್ತಿ ಗೀತೆಗಳು.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹೆರ್ಟ್ಸ್. ಈಗ ಸಮಯ 1:16 ಸೆಕೆಂಡ್ಗಳು. ಕೆಲವರು ಈಗ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. ಇಂದು ರಾಷ್ಟ್ರೀಯ ವೈದ್ಯರ ದಿನ. ಪ್ರತಿ ವರ್ಷ ಜುಲೈ 1ರಂದು ಭಾರತದಲ್ಲಿ ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಈ ದಿನವನ್ನು ದೇಶದ ಖ್ಯಾತ ವೈದ್ಯರು

ಆಯೋಜಿತ ಕಾರ್ಯಕ್ರಮ ಪ್ರಚಲಿತ. ಇಂದು ರಾಷ್ಟ್ರೀಯ ವೈದ್ಯರ ದಿನ. ಪ್ರತಿ ವರ್ಷ ಜುಲೈ 1ರಂದು ಭಾರತದಲ್ಲಿ ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಈ ದಿನವನ್ನು ದೇಶದ ಖ್ಯಾತ ವೈದ್ಯರು, ಸಮಾಜ ಸೇವಕರು ಹಾಗೂ ಪಶ್ಚಿಮ ಬಂಗಾಳದ 2ನೇ ಮುಖ್ಯಮಂತ್ರಿಯಾಗಿದ್ದ ಡಾಕ್ಟರ್ ಬಿಧಾನ್ ಚಂದ್ರ ರಾಯ್ ಅವರ ಜನ್ಮದಿನ ಹಾಗೂ ಪುಣ್ಯತಿಥಿಯ ಸ್ಮರಣಾರ್ಥ ಆಚರಣೆ ಮಾಡಲಾಗುತ್ತೆ. ವೈದ್ಯರು ಕೇವಲ ರೋಗಿಗಳಿಗೆ ಚಿಕಿತ್ಸೆ ನೀಡುವವರಲ್ಲ, ಅವರು ಆಶಾಭಾವನೆಯನ್ನು ಮೂಡಿಸುವವರು, ಜೀವಗಳನ್ನು ಉಳಿಸುವವರು ಮತ್ತು ಸಮಾಜದ ಆರೋಗ್ಯದ ಕಾವಲುಗಾರರು. ಹಗಲು ರಾತ್ರಿ ಎನ್ನದೆ ಅನೇಕ ಸವಾಲುಗಳನ್ನು ಎದುರಿಸುತ್ತಾ ಜನರ ಸೇವೆಯಲ್ಲಿ ತೊಡಗಿರುವ ವೈದ್ಯರ ಸೇವೆ ಅಮೂಲ್ಯವಾಗಿದೆ. ಆಧುನಿಕ ವೈದ್ಯಕೀಯ ತಂತ್ರಜ್ಞಾನ ಬೆಳೆಯುತ್ತಿರುವ ಈ ಕಾಲದಲ್ಲಿಯೂ ವೈದ್ಯರ ಅನುಭವ, ಮಾನವೀಯತೆ ಮತ್ತು ರೋಗಿಯ ಮೇಲಿನ ಕಾಳಜಿಗೆ ಪರ್ಯಾಯವಿಲ್ಲ. ರೋಗಿಯನ್ನು ಗುಣಪಡಿಸುವುದರ ಜೊತೆಗೆ ಆರೋಗ್ಯಕರ ಜೀವನ ಶೈಲಿಯ ಕುರಿತು ಅರಿವನ್ನು ಮೂಡಿಸುವುದರಲ್ಲಿಯೂ ವೈದ್ಯರು ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಸಾರ್ವಜನಿಕ ಆರೋಗ್ಯದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಹೆಚ್ಚಿಸಲು ವೈದ್ಯರು ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ, ಲಸಿಕಾ ಕಾರ್ಯಕ್ರಮಗಳು, ತಾಯಿ ಮಗು ಆರೋಗ್ಯ, ಮಾನಸಿಕ ಆರೋಗ್ಯ ಮತ್ತು ಜೀವನ ಶೈಲಿಗೆ ಸಂಬಂಧಿಸಿದ ಕಾಯಿಲೆಗಳ ತಡೆಗಟ್ಟುವಿಕೆಯಲ್ಲಿ ಅವರ ಕೊಡುಗೆ ಅಪಾರವಾಗಿದೆ. ರಾಷ್ಟ್ರೀಯ ವೈದ್ಯರ ದಿನದಂದು ನಮ್ಮ ಆರೋಗ್ಯಕ್ಕಾಗಿ ಶ್ರಮಿಸುತ್ತಿರುವ ಎಲ್ಲ ವೈದ್ಯರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸೋಣ. ವೈದ್ಯರ ಸಲಹೆಗಳನ್ನು ಪಾಲಿಸುವುದು, ನಿಯಮಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದು ಹಾಗೂ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಅವರ ಸೇವೆಗೆ ನಾವು ನೀಡಬಹುದಾದ ಅತ್ಯುತ್ತಮ ಗೌರವವಾಗಿದೆ. ಈ ರಾಷ್ಟ್ರೀಯ ವೈದ್ಯರ ದಿನದ ಸಂದರ್ಭದಲ್ಲಿ ದೇಶದ ಎಲ್ಲ ವೈದ್ಯರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಶುಭಾಶಯಗಳು. ಅವರ ಸೇವಾ ಮನೋಭಾವ ಇನ್ನಷ್ಟು ಜನರಿಗೆ ಆರೋಗ್ಯ, ನೆಮ್ಮದಿ ಮತ್ತು ಹೊಸ ಬದುಕನ್ನು ನೀಡಲಿ ಎಂದು ಹಾರೈಸೋಣ.

ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಕೇಳ್ತಾ ಇದ್ದೀರಾ. ಕೇಳಿದ್ರೆ ಜುಲೈ ತಿಂಗಳ 1-7 ವನ ಮಹೋತ್ಸವ ದಿನವನ್ನಾಗಿ ಭಾರತದಲ್ಲಿ ಆಚರಣೆ ಮಾಡಲಾಗುತ್ತೆ. ಪ್ರತಿ ವರ್ಷ ಜುಲೈ 1-7 ವಾರ್ಷಿಕ ಗಿಡ ನೆಡುವ ಅಭಿಯಾನವಾಗಿ ಆಚರಿಸಲಾಗುತ್ತಿದ್ದು, ಮಾಲಿನ್ಯ ತಡೆಗಟ್ಟಲು, ಭೂ ಸವೆತ ತಪ್ಪಿಸಲು ಮತ್ತು ಹವಾಮಾನ ವೈಪರೀತ್ಯವನ್ನು ತಗ್ಗಿಸಲು ಈ ಸಮಯದಲ್ಲಿ ರಾಜ್ಯದಾದ್ಯಂತ ಲಕ್ಷಾಂತರ ಸಸಿಗಳನ್ನು ನೆಡಲಾಗುತ್ತಿದೆ. 1950 ಆಗಿನ ಕೇಂದ್ರ ಕೃಷಿ ಮತ್ತು ಆಹಾರ ಸಚಿವರಾಗಿದ್ದ ಡಾಕ್ಟರ್ ಕೆ ಎಂ ಮುನ್ಷಿ ಅವರು ಈ ಪರಿಸರ ಆಂದೋಲನಕ್ಕೆ ಚಾಲನೆ ನೀಡಿದರು. ಭಾರತದಲ್ಲಿ ಮುಂಗಾರು ಮಳೆಗಾಲದ ಆರಂಭದ ಸಮಯವಾಗಿರುವುದರಿಂದ ಸಸಿಗಳು ಬೇಗನೆ ಚಿಗುರೊಡೆಯಲು ಜುಲೈ ತಿಂಗಳನ್ನು ಆಯ್ಕೆ ಮಾಡಿಕೊಳ್ಳಲಾಯಿತು. ಶಾಲಾ ಕಾಲೇಜು, ಸರ್ಕಾರಿ ಕಚೇರಿಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸಸಿಗಳನ್ನು ನೆಡೋದು, ಪರಿಸರ ಸಂರಕ್ಷಣೆ, ಮರಗಳ ಮಹತ್ವ ಮತ್ತು ಅರಣ್ಯ ನಾಶದ ಬಗ್ಗೆ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ.

ಮರಗಳು ನಮಗೆ ಆಮ್ಲಜನಕವನ್ನು ನೀಡುತ್ತವೆ ಮತ್ತು ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುತ್ತವೆ. ಇದು ಹವಾಮಾನ ಬದಲಾವಣೆ ಮತ್ತು ಜಾಗತಿಕ ತಾಪಮಾನವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ಮರಗಳ ಬೇರುಗಳು ಮಣ್ಣನ್ನು ಹಿಡಿದಿಟ್ಟುಕೊಳ್ಳುವುದರಿಂದ ಭೂಸವೆತ ತಪ್ಪುತ್ತದೆ. ಮರಗಳು ಮೋಡಗಳನ್ನು ಆಕರ್ಷಿಸಿ ಉತ್ತಮ ಮಳೆಯಾಗಲು ನೆರವಾಗುತ್ತವೆ. ವನ್ಯಜೀವಿಗಳಿಗೆ ಆಶ್ರಯ ನೀಡುವುದಲ್ಲದೆ ಮಾನವನಿಗೆ ಹಣ್ಣು, ಹಂಪಲು, ನೆರಳು ಮತ್ತು ಔಷಧೀಯ ಸಸ್ಯಗಳನ್ನು ಒದಗಿಸುತ್ತವೆ. ವನಮಹೋತ್ಸವ ಆಚರಿಸುವ ಈ ಸಂದರ್ಭದಲ್ಲಿ ಶಾಲೆಗಳು, ಕಾಲೇಜುಗಳು, ಸರ್ಕಾರಿ ಕಚೇರಿಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಸಕ್ರಿಯವಾಗಿ ಪಾಲ್ಗೊಳ್ಳುತ್ತವೆ. ಈ ವಾರದಲ್ಲಿ ಲಕ್ಷಾಂತರ ಸಸಿಗಳನ್ನು ನೆಡಲಾಗುತ್ತೆ. ಕೇವಲ ಗಿಡಗಳನ್ನು ನೆಡುವುದಷ್ಟೇ ಅಲ್ಲದೆ ಅವುಗಳನ್ನು ಮರಗಳಾಗಿ ಬೆಳೆಸುವಂತೆ ರಕ್ಷಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸ್ಥಳೀಯ ಪರಿಸರಕ್ಕೆ ಹೊಂದಿಕೊಳ್ಳುವ ಮತ್ತು ಆಲ, ಬಸರಿ, ಬೇವು ಮುಂತಾದ ಸಾಂಪ್ರದಾಯಿಕ ಹಾಗೂ ಉಪಯುಕ್ತ ಮರಗಳನ್ನು ಹೆಚ್ಚಾಗಿ ನೆಡಲು ಆದ್ಯತೆ ನೀಡಲಾಗುತ್ತೆ. ಪ್ರಕೃತಿಯೇ ದೇವರು ಮತ್ತು ಮರಗಳೇ ಭೂಮಿಯ ಜೀವನಾಡಿಗಳು. ವನ ಮಹೋತ್ಸವ ಕೇವಲ ಒಂದು ವಾರದ ಆಚರಣೆಯಾಗಿರಬಾರದು. ನಾವು ಪ್ರತಿಯೊಬ್ಬರೂ ನಮ್ಮ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ ಅಥವಾ ಯಾವುದೇ ವಿಶೇಷ ಸಂದರ್ಭಗಳಲ್ಲಿ ಕನಿಷ್ಠ ಒಂದು ಗಿಡವನ್ನು ನೆಟ್ಟು ಪೋಷಿಸಬೇಕು. ಮುಂದಿನ ಪೀಳಿಗೆಗೆ ಹಸಿರು ಹಾಗೂ ಆರೋಗ್ಯಕರ ಭೂಮಿಯನ್ನು ಕೊಡುಗೆಯಾಗಿ ನೀಡುವುದು ನಮ್ಮೆಲ್ಲರ ಮುಖ್ಯ ಕರ್ತವ್ಯವಾಗಿದೆ.

ಮುಳ್ಳಿನ ಗಿಡದಲ್ಲಿ ಅಂದದ ಹೂವು, ಕೆಸರಲಿ ನಗುವ ತಾವರೆ ಚೆಲುವು. ಮುಳ್ಳಿನ ಗಿಡದಲ್ಲಿ ಅಂದದ ಹೂವು, ಕೆಸರಲಿ ನಗುವ ತಾವರೆ ಚೆಲುವು. ಸೊಬಗಿನ ಸಿರಿಯ

ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಕೇಳ್ತಾ ಇದ್ದೀರಾ. ಕೇಳುಗರೆ, ಇಂದು ಅಂತಾರಾಷ್ಟ್ರೀಯ ಹಣ್ಣಿನ ದಿನ ಕೂಡ. ಜುಲೈ 1ರಂದು ಅಂತಾರಾಷ್ಟ್ರೀಯ ಹಣ್ಣಿನ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಪ್ರತಿ ವರ್ಷ ವಿಭಿನ್ನ ಹಣ್ಣುಗಳನ್ನು ಆಯ್ಕೆ ಮಾಡಲಾಗುತ್ತಿದೆ. 2026ರಲ್ಲಿ ವರ್ಷದ ಹಣ್ಣು ಖರ್ಜೂರವಾಗಿದ್ದು, ನೆಟ್ಟು ಕಲಿಯಿರಿ ಆಚರಿಸಿ ಎಂಬ ಥೀಮ್ ಇದರದ್ದಾಗಿದೆ. ಹಣ್ಣುಗಳನ್ನು ಹಂಚಿಕೊಳ್ಳುವ ಮತ್ತು ಅವುಗಳ ಆರೋಗ್ಯ ಪ್ರಯೋಜನಗಳನ್ನು ಉತ್ತೇಜಿಸುವ ಸರಳ ಕ್ರಿಯೆಯ ಮೂಲಕ ಸುಸ್ಥಿರತೆಯ ಸಂದೇಶದೊಂದಿಗೆ ಪ್ರಪಂಚದಾದ್ಯಂತ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ಒಟ್ಟುಗೂಡಿಸುವ ಉದ್ದೇಶದಿಂದ ಈ ದಿನವನ್ನು ರಚಿಸಲಾಗಿದೆ. ಅಂತಾರಾಷ್ಟ್ರೀಯ ಹಣ್ಣಿನ ದಿನವು ಜನರ ತಮ್ಮ ನೆಚ್ಚಿನ ಹಣ್ಣುಗಳನ್ನು ಮನೆಯಲ್ಲಿ, ಶಾಲೆಯಲ್ಲಿ ಅಥವಾ ಸಾರ್ವಜನಿಕವಾಗಿ ಇತರರೊಂದಿಗೆ ತಂದು ಹಂಚಿಕೊಳ್ಳಲು ಪ್ರೋತ್ಸಾಹ ನೀಡುತ್ತದೆ. ಮಕ್ಕಳು, ಕುಟುಂಬಗಳು ಮತ್ತು ಸಮುದಾಯಗಳನ್ನು ಕೇಂದ್ರೀಕರಿಸುತ್ತದೆ. ಇದು ಒಗ್ಗಟ್ಟು, ಪೋಷಣೆ, ಸುಸ್ಥಿರತೆ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯ ಆಚರಣೆಯಾಗಿದೆ. ಈ ವರ್ಷದ ಅಂತಾರಾಷ್ಟ್ರೀಯ ಹಣ್ಣಿನ ದಿನ ಅಂದರೆ ಜುಲೈ 1, 2026 ಬುಧವಾರದಂದು ಬರುತ್ತದೆ. ವರ್ಷದ ಫಲ ಖರ್ಜೂರ. ಏಪ್ರಿಲ್ 2007ರಲ್ಲಿ ಬರ್ಲಿನ್ನಲ್ಲಿ ಆಲಿಸ್ ಸಾಲೋಮನ್ನ ಅನ್ವಯಿಕ ವಿಜ್ಞಾನ ವಿಶ್ವವಿದ್ಯಾಲಯದ ಮಾಜಿ ಸಮಾಜ ಕಾರ್ಯ ವಿದ್ಯಾರ್ಥಿಗಳು ಹಂಚಿಕೊಂಡ ಊಟದ ಮೂಲಕ ಸಾಮಾಜಿಕ ಒಗ್ಗಟ್ಟನ್ನು ಉತ್ತೇಜಿಸುವ ಉದ್ದೇಶದಿಂದ ಒಟ್ಟುಗೂಡಿದಾಗ ಅಂತಾರಾಷ್ಟ್ರೀಯ ಹಣ್ಣಿನ ದಿನದ ಕಲ್ಪನೆ ರೂಪುಗೊಂಡಿತು. ಈ ಕಲ್ಪನೆಯು ಪ್ರಕೃತಿ, ಆರೋಗ್ಯ ಮತ್ತು ಶಾಂತಿಯಲ್ಲಿ ಸಾಮರಸ್ಯದ ಪ್ರಾತಿನಿಧ್ಯಗಳಾಗಿ ಹಣ್ಣುಗಳನ್ನು ಗೌರವಿಸುವ ಆಚರಣೆಯಾಗಿ ಬೆಳೆಯಿತು. ಮೊದಲ ಆಚರಣೆಯನ್ನು ಜುಲೈ 1, 2007ರಂದು ಬರ್ಲಿನ್ನ ಮೋರ್ ಪಾರ್ಕ್ನಲ್ಲಿ ನಡೆಸಲಾಯಿತು. ಇದು ಹಿಂದೆ ವಿಭಜನೆಯ ಸ್ಥಳವಾಗಿತ್ತು, ಆದರೆ ಈಗ ಸಾಮರಸ್ಯ ಮತ್ತು ಪ್ರೀತಿಯ ಸ್ಥಳವಾಗಿದೆ. ಅಂದಿನಿಂದ ಅಂತಾರಾಷ್ಟ್ರೀಯ ಹಣ್ಣಿನ ದಿನವು ಜಾಗತಿಕ ಆಚರಣೆಯಾಗಿ ಬೆಳೆದಿದೆ. ಕೀನ್ಯಾ, ಇಂಡೋನೇಷ್ಯಾ, ಜರ್ಮನಿ ಮತ್ತು ಮೆಕ್ಸಿಕೋದಲ್ಲಿ ಕೂಡ ಈ ಕಾರ್ಯಕ್ರಮಗಳು ನಡೀತಾ ಇವೆ. 2026ರ 20ನೇ ಅಂತಾರಾಷ್ಟ್ರೀಯ ಹಣ್ಣಿನ ದಿನದ ವಿಷಯ ನೆಟ್ಟು ಕಲಿಯಿರಿ ಆಚರಿಸಿ. ಈ ವರ್ಷದ ವಿಷಯವು 2026ನ್ನು ಅಂತಾರಾಷ್ಟ್ರೀಯ ಮಹಿಳಾ ವರ್ಷ, ರೈತ ವರ್ಷವೆಂದು ವಿಶ್ವಸಂಸ್ಥೆಯ ಘೋಷಣೆಯೊಂದಿಗೆ ಸಂಪರ್ಕವನ್ನು ಹೊಂದಿದೆ. ಇದು ಕೃಷಿ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಬೆಂಬಲದ ಅಗತ್ಯತೆ ಮತ್ತು ಸುಸ್ಥಿರ ಜಾಗತಿಕ ಆಹಾರ ಪೂರೈಕೆಯನ್ನು ಸೃಷ್ಟಿಸುವಲ್ಲಿ ಅವರ ಪಾತ್ರವನ್ನು ಬಿಂಬಿಸುತ್ತದೆ. ಜನರು ತಮ್ಮದೇ ಆದ ಹಣ್ಣುಗಳನ್ನು ಉತ್ಪಾದಿಸಲು ಪ್ರೋತ್ಸಾಹಿಸಲು, ಇದರರ್ಥ ಮನೆಯಲ್ಲಿ, ಸಮುದಾಯ ತೋಟದಲ್ಲಿ ಅಥವಾ ಶೈಕ್ಷಣಿಕ ಕಾರ್ಯಕ್ರಮದ ಮೂಲಕ ಗಿಡ ನೆಡುವುದಾಗಿದೆ. ಹಣ್ಣುಗಳನ್ನು ಬೆಳೆಸುವ ವಿಧಾನ, ಅವುಗಳ ಪೌಷ್ಟಿಕಾಂಶದ ಮೌಲ್ಯ ಮತ್ತು ಸಾಂಸ್ಕೃತಿಕ ಸಂದರ್ಭಗಳಲ್ಲಿ ಪ್ರಸ್ತುತತೆಯ ಬಗ್ಗೆ ಮಾಹಿತಿಯನ್ನು ಒದಗಿಸುವುದಾಗಿದೆ. ಹಣ್ಣುಗಳ ಸಾಮಾನ್ಯ ಆರೋಗ್ಯ ಶಿಕ್ಷಣ ಮತ್ತು ಸಂತೋಷದ ಮೂಲಕ ಯೋಗಕ್ಷೇಮಕ್ಕೆ ಹಣ್ಣುಗಳು ಕೊಡುಗೆಯನ್ನು ನೀಡುತ್ತವೆ. ಹೀಗೆಂದು ದೃಢೀಕರಿಸಲು ಆಹಾರ ಹಂಚಿಕೆ, ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಕೂಟಗಳು ಮತ್ತು ಸಮುದಾಯ ಕಾರ್ಯಕ್ರಮಗಳ ಮೂಲಕ ಹಣ್ಣುಗಳ ಮೆಚ್ಚುಗೆಯಲ್ಲಿ ಇತರ ಜನರೊಂದಿಗೆ ಭಾಗವಹಿಸುವಿಕೆಯನ್ನು ಪ್ರೋತ್ಸಾಹಿಸುತ್ತದೆ.

ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಕೇಳ್ತಾ ಇದ್ದೀರಾ. ಆತ್ಮೀಯ ಕೇಳಿದರೆ, ಕರ್ನಾಟಕದಲ್ಲಿ ಜೂನ್ 30ರಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಅಭಿಯಾನ ನಡೆಯುತ್ತಿದೆ. ಈ ಅವಧಿಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಅಂದರೆ BLO ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿಯನ್ನು ಪರಿಶೀಲನೆ ಮಾಡಿ ತಿದ್ದುಪಡಿ ಹಾಗೂ ಹೊಸ ಹೆಸರು ಸೇರ್ಪಡೆಯನ್ನು ನಡೆಸಲಿದ್ದಾರೆ. ಇದರ ಉದ್ದೇಶ ಮೃತಪಟ್ಟವರು ಅಥವಾ ಬೇರೆಡೆ ಸ್ಥಳಾಂತರಗೊಂಡವರು ಹಾಗೂ ನಕಲಿ ಮತದಾರರ ಹೆಸರನ್ನು ಪಟ್ಟಿಯಿಂದ ತೆಗೆದುಹಾಕುವುದು ಮತ್ತು ಅರ್ಹ ಹೊಸ ಮತದಾರರನ್ನು ಸೇರಿಸಿ ದೋಷಮುಕ್ತ ಪಟ್ಟಿಯನ್ನು ಸಿದ್ಧಪಡಿಸುವುದಾಗಿದೆ. ಬೂತ್ ಮಟ್ಟದ ಅಧಿಕಾರಿಗಳಿಗೂ ನೀಡುವ ಎಣಿಕೆ ನಮೂನೆಗಳಲ್ಲಿ ನಿಮ್ಮ ಸರಿಯಾದ ವಿವರಗಳನ್ನು ನೀಡುವುದು ಕಡ್ಡಾಯವಾಗಿದೆ. ಹೆಸರು ನೋಂದಣಿ ಅಥವಾ ತಿದ್ದುಪಡಿಗೆ ಅಗತ್ಯವಿರುವ ವಿಳಾಸದ ಪುರಾವೆಗಳಾದ ಉದಾಹರಣೆಗೆ ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್ ಹಾಗೂ ಜನನ ಪ್ರಮಾಣ ಪತ್ರಗಳನ್ನು ಸಿದ್ಧವಾಗಿಟ್ಟುಕೊಳ್ಳುವುದು ಒಳ್ಳೆಯದು. ನಿಮ್ಮ ಮತದಾನದ ಬೂತ್ಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿ ಹಾಗೂ ನೋಂದಣಿಗಾಗಿ ಚುನಾವಣಾ ಆಯೋಗದ ವೆಬ್ಸೈಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಭೇಟಿ ನೀಡಬಹುದು.

ಇದುವರೆಗೂ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಪ್ರಸಾರವಾಯಿತು. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 2 ಗಂಟೆ. ಈಗ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಇಂದಿನಿಂದ ವಿಕಸಿತ ಭಾರತ ಜಿರಾಮ್ಜಿ ಅಧಿಕೃತ ಜಾರಿ. ರಾಜ್ಯದಲ್ಲಿ ಕಾರ್ಮಿಕರಿಗೆ 409 ರೂಪಾಯಿವರೆಗೆ ದಿನಗೂಲಿ ನಿಗದಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಎಂದಿನಿಂದ ವಿಕಸಿತ ಭಾರತ ಜಿರಾಮ್ಜಿ ಅಧಿಕೃತ ಜಾರಿ. ರಾಜ್ಯದಲ್ಲಿ ಕಾರ್ಮಿಕರಿಗೆ 409 ರೂಪಾಯಿವರೆಗೆ ದಿನಗೂಲಿ ನಿಗದಿ. ಮೆಟ್ರೋ ವ್ಯತ್ಯಯದ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ದೂರು. ಕೇಂದ್ರ ಸರ್ಕಾರದಿಂದ ತನಿಖೆಗೆ ಆದೇಶ. ವಿಜಯಪುರದಲ್ಲಿ ರೈಲ್ವೆ ಕೋಚ್ ಡಿಪೋ ಸ್ಥಾಪಿಸುವಂತೆ ಕೇಂದ್ರ ರೈಲ್ವೆ ಸಚಿವರಿಗೆ ಸಚಿವ ಎಂಬಿ ಪಾಟೀಲ್ ಪತ್ರ. ಮಂಗಳೂರಿನ ನಾಗೋರಿ ಬಳಿ ಕಾಂಪೌಂಡ್ ಕುಸಿತ, ಇಬ್ಬರು ಮಕ್ಕಳು ಸೇರಿ 3 ಸಾವು. ಹಾಗೂ ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ, ಬೀದಿಬದಿ ವ್ಯಾಪಾರಿಗಳಿಂದ ಆಕ್ರೋಶ. ಇಂದಿನಿಂದ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಯೋಜನೆಯಾದ ವಿಕಸಿತ ಭಾರತ ಜಿರಾಮ್ಜಿ ಜಾರಿಗೆ ಬಂದಿದೆ. ಕಳೆದ 20 ವರ್ಷಗಳಿಂದ ಅಸ್ತಿತ್ವದಲ್ಲಿರುವ ಮನ್ರೇಗಾ ಯೋಜನೆ ಮುಕ್ತಾಯಗೊಂಡಿದೆ. ವಿಕಸಿತ ಭಾರತ ಜಿರಾಮ್ಜಿಯಲ್ಲಿ ಉದ್ಯೋಗದ ಅವಧಿಯನ್ನು ವಾರ್ಷಿಕ 100 ದಿನದಿಂದ 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಗ್ರಾಮ ಯೋಜನೆಗಳಿಗೆ ಆದ್ಯತೆ ನೀಡಲಾಗಿದೆ. ಯೋಜನೆಗಳನ್ನು ಗುರುತಿಸಲು ಮತ್ತು ಅವುಗಳ ಮೇಲ್ವಿಚಾರಣೆ ನಡೆಸಲು ಉಪಗ್ರಹ ಚಿತ್ರಗಳು, ಜಿಐಎಸ್ ಮ್ಯಾಪಿಂಗ್ ಮತ್ತು ಡಿಜಿಟಲ್ ಪರಿಕರಗಳನ್ನು ಬಳಸಲಾಗುತ್ತಿದೆ. ಈ ನಡುವೆ ಕೇಂದ್ರ ಸರ್ಕಾರ ಪರಿಷ್ಕೃತ ದಿನಗೂಲಿ ದರಗಳನ್ನು ಪ್ರಕಟಿಸಿದೆ. ರಾಜ್ಯದಲ್ಲಿ 360 ರೂಪಾಯಿಗಿಂತ ಹೆಚ್ಚಿನ ದಿನಗೂಲಿ ಹೊಂದಿದ್ದು ಕಾರ್ಮಿಕರಿಗೆ 409 ರೂಪಾಯಿವರೆಗೆ ದಿನಗೂಲಿ ದೊರೆಯಲಿದೆ. ಈ ಮೂಲಕ ಲಕ್ಷಾಂತರ ಗ್ರಾಮೀಣ ಕಾರ್ಮಿಕರ ಜೀವನೋಪಾಯಗಳನ್ನು ಬಲಪಡಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಕಳೆದ 3 ವರ್ಷದಲ್ಲಿ ಬೆಂಗಳೂರಿನ ಮೆಟ್ರೋ ರೈಲು ಸೇವೆಯಲ್ಲಿನ ಅಡಚಣೆಗಳ ಬಗ್ಗೆ ತನಿಖೆ ನಡೆಸಲು ಹಾಗೂ ತೆಗೆದುಕೊಂಡ ಕ್ರಮಗಳ ಕುರಿತು ವರದಿ ಸಲ್ಲಿಸಲು ರೈಲು ಸುರಕ್ಷತಾ ಮುಖ್ಯ ಆಯುಕ್ತರು ಬೆಂಗಳೂರು ಮೆಟ್ರೋ ರೈಲು ನಿಗಮ ಲಿಮಿಟೆಡ್ಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಮೆಟ್ರೋದಲ್ಲಿ ಉಂಟಾಗುತ್ತಿರುವ ವಿವಿಧ ಸಮಸ್ಯೆಗಳ ಬಗ್ಗೆ ದಾಖಲೆ ಸಮೇತ ನೀಡಿದ್ದ ದೂರಿನ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ಮಹತ್ವದ ಆದೇಶ ನೀಡಿದೆ. ಪ್ರಯಾಣಿಕರ ಸುರಕ್ಷತೆ ಮತ್ತು ಸೌಕರ್ಯ ಬಿಎಂಆರ್ಸಿಎಲ್ನ ಮೊದಲ ಆದ್ಯತೆಯಾಗಬೇಕು. ರಾಜ್ಯ ಸರ್ಕಾರವು ಈ ಸಮಸ್ಯೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಸಂಸದ ತೇಜಸ್ವಿ ಸೂರ್ಯ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. 2024 ಈವರೆಗೆ ಮೆಟ್ರೋ ಸೇವೆಯಲ್ಲಿ 20 ಹೆಚ್ಚು ಬಾರಿ ದೊಡ್ಡ ಮಟ್ಟದ ವ್ಯತ್ಯಯಗಳು ವರದಿಯಾಗಿವೆ. ಬಿಎಂಆರ್ಸಿಎಲ್ ಈ ವೈಫಲ್ಯಗಳನ್ನು ತಕ್ಷಣವೇ ಸರಿಪಡಿಸುವ ಮೂಲಕ ಪ್ರಯಾಣಿಕರಲ್ಲಿ ಮತ್ತೆ ವಿಶ್ವಾಸ ಮೂಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ವಿಜಯಪುರ ಜಿಲ್ಲಾ ಕೇಂದ್ರದಲ್ಲಿ ರೈಲ್ವೆ ಸಂಪರ್ಕ ಬಲವರ್ಧನೆಗಾಗಿ ಕೋಚ್ ಡಿಪೋ ಸ್ಥಾಪಿಸಬೇಕು ಮತ್ತು ರೈಲು ನಿಲ್ದಾಣದಲ್ಲಿ ಇನ್ನೊಂದು ಆಗಮನ ಮತ್ತು ನಿರ್ಗಮನ ದ್ವಾರವನ್ನು ಅಭಿವೃದ್ಧಿಪಡಿಸಬೇಕೆಂದು ಕೋರಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣನವರ ಜತೆ ಚರ್ಚಿಸಲಾಗಿದೆ. ಈ ಸಂಬಂಧವಾಗಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೂ ಪತ್ರ ಬರೆಯಲಾಗಿದೆ ಎಂದು ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಹಿಂದೆ ವಿಜಯಪುರ ರೈಲು ನಿಲ್ದಾಣದ ಆವರಣದಲ್ಲೇ ಇದ್ದ ಗೂಡ್ಶೆಡ್ ಅನ್ನು ಈಗ ಅಲಿಯಾಬಾದಿಗೆ ಸ್ಥಳಾಂತರಿಸಲಾಗಿದೆ. ಹೀಗಾಗಿ ಕೋಚ್ ಡಿಪೋ ಸ್ಥಾಪನೆಗೆ ಜಾಗದ ಕೊರತೆಯೇನೂ ಇಲ್ಲ ಎಂದು ಹೇಳಿದ್ದಾರೆ. ವಿಜಯಪುರ ಚಾರಿತ್ರಿಕ ಸ್ಥಳವಾಗಿದ್ದು ವರ್ಷವಿಡೀ ಲಕ್ಷಾಂತರ ಪ್ರವಾಸಿಗರನ್ನು ಸೆಳೆಯುತ್ತಿರುವ ಪ್ರವಾಸೋದ್ಯಮ ತಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ವಿಜಯಪುರ ರೈಲು ನಿಲ್ದಾಣದಲ್ಲಿ ಹೆಚ್ಚುವರಿಯಾಗಿ ಇನ್ನೊಂದು ಆಗಮನ ನಿರ್ಗಮನ ದ್ವಾರವನ್ನು ಸ್ಥಾಪಿಸಬೇಕು ಎಂದು ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಮಂಗಳೂರಿನ ನಾಗೋರಿ ಬಳಿ ಕಾಂಪೌಂಡ್ ಕುಸಿದು ಮನೆಗಳ ಮೇಲೆ ಬಿದ್ದ ಪರಿಣಾಮ 3 ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ 3 ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ದುರಂತ ಸಂಭವಿಸುತ್ತಿದ್ದಂತೆ ರಕ್ಷಣಾ ತಂಡಗಳು ಧಾವಿಸಿ ಕಾರ್ಯಾಚರಣೆ ನಡೆಸಿ ಅವಶೇಷಗಳಡಿ ಸಿಲುಕಿದ್ದವರಲ್ಲಿ 3 ಹೊರತೆಗೆದಿದ್ದಾರೆ. ಘಟನೆ ಹಿನ್ನೆಲೆಯಲ್ಲಿ ದೆಹಲಿ ಪ್ರವಾಸದಲ್ಲಿರುವ ಆರೋಗ್ಯ ಸಚಿವ ಯುಟಿ ಖಾದರ್ ತಮ್ಮ ಭೇಟಿಯನ್ನು ಮೊಟಕುಗೊಳಿಸಿದ್ದಾರೆ. ತ್ವರಿತ ಪರಿಹಾರ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗೆ ಸೂಚಿಸಿದ್ದಾರೆ. ಗಾಯಾಳುಗಳಿಗೆ ಸರ್ಕಾರದ ವತಿಯಿಂದಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸಾ ವೆಚ್ಚ ಭರಿಸಲು ಹಾಗೂ ಮೃತರ ಕುಟುಂಬದವರಿಗೆ ಇಂದೇ ಪರಿಹಾರ ಮೊತ್ತ ನೀಡಲು ನಿರ್ದೇಶನ ನೀಡಿದ್ದಾರೆ. ಈ ದುರಂತಕ್ಕೆ ಸಂಬಂಧಿಸಿದಂತೆ ಕಂದಾಯ ಸಚಿವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹಾಗೂ ಮಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಸಂತಾಪ ಸೂಚಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ

0: ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಗ್ರೇಟರ್ ಬೆಂಗಳೂರಿನ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಲಯ ಆಯುಕ್ತರ ನೇತೃತ್ವದಲ್ಲಿ ಇಂದು ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ನಗರದ ಎಲ್ಲಾ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ಚುರುಕುಗೊಂಡಿದ್ದು ಜೆಸಿಬಿ ಮತ್ತು ಟ್ರ್ಯಾಕ್ಟರ್ಗಳ ಮೂಲಕ ಒತ್ತುವರಿ ತೆರವು ಮಾಡಲಾಗುತ್ತಿದೆ. ಚಾಮರಾಜಪೇಟೆಯ 5ನೇ ಮುಖ್ಯ ರಸ್ತೆಯಲ್ಲಿ ಕೇಂದ್ರ ಪಾಲಿಕೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ದಾರೆ. ದಕ್ಷಿಣ ನಗರ ಪಾಲಿಕೆಯ ಜಯನಗರ ವಲಯದಲ್ಲಿ ಚಿಕ್ಕಪೇಟೆ, ಬಸವನಗುಡಿ, ಮಾರತ್ಹಳ್ಳಿ, ಕೆಆರ್ಪುರಂನಲ್ಲಿಯೂ ಕಾರ್ಯಾಚರಣೆ ಮುಂದುವರೆದಿದೆ. ಪಾದಚಾರಿ ಮಾರ್ಗದಲ್ಲಿ ಯಾವುದೇ ರೀತಿಯ ಕಟ್ಟಡ ಸಾಮಗ್ರಿಗಳನ್ನು ಅಥವಾ ಅಂಗಡಿಗಳನ್ನು ಇಡುವಂತಿಲ್ಲ ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಈ ಕಾರ್ಯಾಚರಣೆಯಿಂದ ಬೀದಿಬದಿ ವ್ಯಾಪಾರಿಗಳು ಅಸಮಾಧಾನಗೊಂಡಿದ್ದಾರೆ. ಪಾದಚಾರಿಗಳಿಗೆ ತೊಂದರೆಯಾಗದಂತೆ ವ್ಯಾಪಾರ ಮಾಡಲು ಅವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ. ಎಸ್ಐಆರ್ ಕುರಿತು ದೇಶಾದ್ಯಂತ ವಿವಿಧ ಚರ್ಚೆಗಳು ನಡೆದಿದ್ದು ಅದರ ಸಾಧಕ ಬಾಧಕಗಳ ಕುರಿತಾಗಿ ಈಗಾಗಲೇ ಚರ್ಚಿಸಲಾಗಿದೆ. ರಾಜ್ಯದಲ್ಲಿ ಮತದಾರರ ಹಕ್ಕುಗಳಿಗೆ ಯಾವುದೇ ಧಕ್ಕೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಂತ ಮುಖ್ಯವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ.ಜಿ.ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿಂದು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಬಾರಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ದೇಶದಲ್ಲೇ ಸುಮಾರು ಶೇಕಡ 75% ಭಾಗದಲ್ಲಿ ಬರ ಸೃಷ್ಟಿಯಾಗಿದೆ. ರಾಜ್ಯದಲ್ಲಿ ನೀರಿನ ಕೊರತೆ ಎದುರಿಸಬಹುದಾದ 7 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಕುಡಿಯುವ ನೀರಿಗೆ ಸಮಸ್ಯೆಯಾಗದಂತೆ ಎಚ್ಚರ ವಹಿಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾದ ಅರವಿಂದ್ ಕುಮಾರ್ ಇಂದು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಭೇಟಿ ನೀಡಿ ವಕೀಲರ ಭವನದ ಆವರಣದ ಹಲವು ಅಭಿವೃದ್ದಿ ಕಾರ್ಯಗಳು ಹಾಗೂ ಕಾಮಗಾರಿಗಳನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ವಿವೇಕ್ ಸುಬ್ಬಾರೆಡ್ಡಿ ಸೇರಿದಂತೆ ಹಲವು ಹಿರಿಯ ವಕೀಲರು ಉಪಸ್ಥಿತರಿದ್ದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಚಾಮರಾಜನಗರ ಮತ್ತು ಗುಂಡ್ಲುಪೇಟೆ ಪಟ್ಟಣದ ವಿವಿಧ ವಾರ್ಡ್ಗಳಿಗೆ ಜಿಲ್ಲಾಧಿಕಾರಿ ರೂಪಾ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆ ಪರಿಶೀಲನೆ ನಡೆಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ನಾಗರಿಕರಿಗೆ ಅರಿವು ಮೂಡಿಸಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆಯ ವಡಕರಾಯ ದೇವಸ್ಥಾನದಿಂದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತಂತೆ ಜಿಲ್ಲಾಡಳಿತ ಜಾಥಾ ಕಾರ್ಯಕ್ರಮ ನಡೆಸಿತು. ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಹಸಿರು ನಿಶಾನೆ ತೋರಿಸುವ ಮೂಲಕ ಜಾಥಾಗೆ ಚಾಲನೆ ನೀಡಿದರು. ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಚುರುಕಿನಿಂದ ಆರಂಭಗೊಂಡಿದ್ದು ಮೊದಲ ದಿನವೇ ಜಿಲ್ಲಾದ್ಯಂತ 1,07,802 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ.ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ.ಎಂಆರ್ ರವಿ ತಿಳಿಸಿದ್ದಾರೆ. ಬಿಎಲ್ಒಗಳು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುವ ಮೂಲಕ ಮಾಹಿತಿ ಪಡೆದುಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭಗೊಂಡಿದ್ದು ಮತದಾರರ ಆಕ್ಷೇಪಣೆಗಳಿದ್ದಲ್ಲಿ ಆಗಸ್ಟ್ 5 ರಿಂದ ಸೆಪ್ಟೆಂಬರ್ 4 ರವರೆಗೆ ನೀಡಬಹುದು ಎಂದು ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಅಂತಾರಾಷ್ಟೀಯ ಚಿತ್ರಕಲಾವಿದ ಹಾಗೂ ರೈತ ಮತ್ತು ದಲಿತ ಪರ ಹೋರಾಟಗಾರ ಕೆಟಿ ಶಿವಪ್ರಸಾದ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಇಂದು ಹಾಸನದ ಹಾಸನಾಂಬ ಕಲಾಕ್ಷೇತ್ರದ ಆವರಣದಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಸ್ವರೂಪ್ ಪ್ರಕಾಶ್, ಬುಕ್ವೆ ಪ್ರಶಸ್ತಿ ವಿಜೇತ ಸಾಹಿತಿ ಭಾನು ಮುಷ್ತಾಕ್ ಸೇರಿದಂತೆ ಹಲವಾರು ಗಣ್ಯರು ದರ್ಶನ ಪಡೆದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಸರ್ಕಾರದ ವಿವಿಧ ಇಲಾಖೆಗಳು, ಸ್ಥಳೀಯ ಸಂಸ್ಥೆಗಳು, ಸಂಶೋಧನಾ ಸಂಸ್ಥೆಗಳು ಹಾಗೂ ಸಾರ್ವಜನಿಕರ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ. ವಾಸಂತಿ ಅಮರ್ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಕೊಪ್ಪಳ ವಿಭಾಗದ ವತಿಯಿಂದ ಕೊಪ್ಪಳ ತಳಕಲ್ ಜಿಲ್ಲಾಧಿಕಾರಿಗಳ ಕಚೇರಿ ಮಾರ್ಗದಲ್ಲಿ ಇಂದಿನಿಂದ ನೂತನ ನಗರ ಸಾರಿಗೆ ಆರಂಭಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ ವಿಕಸಿತ ಭಾರತ ಜಿರಾಮ್ಜಿ ಅಧಿಕೃತ ಜಾರಿ. ರಾಜ್ಯದಲ್ಲಿ ಕಾರ್ಮಿಕರಿಗೆ 409 ರೂಪಾಯಿವರೆಗೆ ದಿನಗೂಲಿ ನಿಗದಿ. ಮೆಟ್ರೋ ವ್ಯತ್ಯಯದ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ದೂರು, ಕೇಂದ್ರ ಸರ್ಕಾರದಿಂದ ತನಿಖೆಗೆ ಆದೇಶ. ವಿಜಯಪುರದಲ್ಲಿ ರೈಲ್ವೆ ಕೋಚ್ ಡಿಪೋ ಸ್ಥಾಪಿಸುವಂತೆ ಕೇಂದ್ರ ರೈಲ್ವೆ ಸಚಿವರಿಗೆ ಸಚಿವ ಎಂಬಿ ಪಾಟೀಲ್ ಪತ್ರ. ಮಂಗಳೂರಿನ ನಾಗೋರಿ ಬಳಿ ಕಾಂಪೌಂಡ್ ಕುಸಿತ, 2 ಮಕ್ಕಳು ಸೇರಿ 3 ಸಾವು. ಹಾಗೂ ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ, ಬೀದಿಬದಿ ವ್ಯಾಪಾರಿಗಳಿಂದ ಆಕ್ರೋಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ

0: சஞ்சய் அருணல் வத்தக்கே.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಾರಾಯಣ್ ಕುಮಾರ್ ರಾಯಬಾಗಿ.
1: ನಮಸ್ತೆ ಗುರುಜಿ.
2: ವಿದ್ಯಾ, ಶಿಲ್ಪ ನಮಸ್ತೆ.
1: ಗುರುಜಿ, ಆಜ್ ಆಪ ಹಮೇ ಕ್ಯಾ ಪಢಾಯೆಂಗೆ?
2: ಆಜ್ ಮೈ ಆಪ್ ದೋನೋ ಕೋ ಏಕ್ ಕಹಾನಿ ಸುನಾಉಂಗಾ. ಕಹಾನಿ ಪಾಠ.
1: ಯಾವ ಕಥೆ ಗುರುಜಿ? ಹಾ ಗುರುಜಿ, ಕೌನ್ಸಿ ಕಹಾನಿ?
2: ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ ಯಹಿ ಕಹಾನಿ ಸುನಾಉಂಗಾ.
1: ಅಂದರೆ ಬುದ್ಧಿ ಕಷ್ಟದಲ್ಲಿಯ ಗೆಳೆಯ ಎಂದು ಅರ್ಥ ಅಲ್ಲವೇ ಗುರುಜಿ?
2: ಹೌದು ಶಿಲ್ಪ, ನೀನು ಹೇಳಿದ್ದು ಸರಿ, ತುಮ್ನೆ ಠೀಕ್ ಕಹ. ಯಹ ಏಕ್ ಬಂದರ್ ಕಿ ಕಹಾನಿ ಹೈ. ಅಪ್ನಿ ಬುದ್ಧಿ ಸೇ ಉಸ್ನೆ ಅಪ್ನಿ ಜಾನ್ ಬಚಾಯಿ ಥಿ.
1: ತನ್ನ ಬುದ್ಧಿಯಿಂದ ಜೀವ ಉಳಿಸಿಕೊಂಡ ಕೋತಿಯ ಕಥೆಯೇ.
3: ಜಲ್ದಿ ಸುನಾಯಿಯೇ ಗುರುಜಿ, ಹಮೇ ಕಹಾನಿ ಸುನಿನಿ ಹೈ.
2: ಕ್ಯೂ ನಹಿ, ಅಬ್ ಇಸ್ ಕಹಾನಿ ಕೋ ಆಪ್ ಲೋಗ್ ಧ್ಯಾನ್ ಸೇ ಸುನೋ. ಏಕ್ ತಾಲಾಬ್ ಥಾ, ಉಸ್ಕೆ ಕಿನಾರೆ ಏಕ್ ಪೇಡ್ ಥಾ.
1: ಗುರುಜಿ, ತಾಲಾಬ್ ಕಾ ಅರ್ಥ ಕ್ಯಾ ಹೈ?
2: ತಾಲಾಬ್ ಅಂದ್ರೆ ಕೊಳ.
1: ಕಿನಾರೆ ಅಂದ್ರೆ?
2: ಕಿನಾರೆ ಅಂದ್ರೆ ತೀರ ಅಥವಾ ದಡ.
1: ಪೇಡ್ ಅಂದ್ರೆ ಮರ ಅಲ್ವಾ ಗುರುಜಿ?
2: ಹೌದು, ಪೇಡ್ ಅಂದ್ರೆ ಮರ.
1: ಓಹೋ, ಕೊಳದ ತೀರದಲ್ಲಿ ಒಂದು ಮರವಿತ್ತು ಅಲ್ವಾ ಗುರುಜಿ?
2: ಠೀಕ್ ಬತಾಯ, ವಹ ಜಾಮೂನ್ ಕಾ ಪೇಡ್ ಥಾ.
1: ಜಾಮೂನ್ ಮರನಾ ಗುರುಜಿ?
2: ಶಿಲ್ಪ, ಜಾಮೂನ್ ಅಂದ್ರೆ ಅಮ್ಮ ಮಾಡೋ ಗುಲಾಬ್ ಜಾಮೂನ್ ಅಲ್ಲ, ನೇರಳೆ ಹಣ್ಣು ಅಂತ.
1: ಜಾಮೂನ್ ಅಂದ್ರೆ ನೇರಳೆ ಹಣ್ಣು?
2: ಹಾ, ವೇ ಜಾಮೂನ್ ಆಕರ್ಷಕ್ ಔರ್ ಬಹುತ್ ಹೀ ಸ್ವಾದಿಷ್ಟ ಥೆ. ಉಸಿ ಪೇಡ್ ಕೆ ಊಪರ್ ಏಕ್ ಬಂದರ್ ರಹತಾ ಥಾ. ವಹ ಬಂದರ್ ಉನ್ಹೀ ಜಾಮೂನೋ ಕೋ ಖಾಯಾ ಕರ್ತಾ ಥಾ, ಮಜೆ ಸೆ ರಹತಾ ಥಾ.
1: ಗುರುಜಿ, ಮಜೆ ಸೆ ರಹನಾ ಅಂದ್ರೆ ಸಂತೋಷವಾಗಿರುವುದು ಅಲ್ವಾ ಗುರುಜಿ?
2: ಹೌದು, ಉಸಿ ತಾಲಾಬ್ ಮೇ ಏಕ್ ಮಗರ್ಮಚ್ಚ ರಹಾ ಕರ್ತಾ ಥಾ.
1: ಮಗರ್ಮಚ್ಚ ಯಾನಿ ಕ್ಯಾ ಹೈ?
2: ಮಗರ್ಮಚ್ಚ ಅಂದರೆ ಮೊಸಳೆ, ಉಸೆ ಮಗರ್ ಭೀ ಕಹತೆ ಹೈ. ಮಗರ್ಮಚ್ಚ ಪೇಡ್ ಕೆ ಪಾಸ್ ಆಯಾ, ಬಂದರ್ ಕಿ ದೋಸ್ತಿ ಕರ್ನಿ ಚಾಹಿ, ಬಂದರ್ ಮಾನ್ ಗಯಾ. ಶಿಲ್ಪ, ಇದನ್ನು ಕನ್ನಡದಲ್ಲಿ ಹೇಳು ನೋಡೋಣ.
1: ಮೊಸುಳೆಯು ಮರದ ಬಳಿ ಬಂದು ಕೋತಿಯೊಂದಿಗೆ ಸ್ನೇಹ ಬಯಸಿತು, ಕೋತಿಯು ಒಪ್ಪಿಕೊಂಡಿತು.
2: ಹಾ, ಫಿರ್ ಮಗರ್ನೆ ಕಹ, ದೋಸ್ತ್ ಮುಝೆ ಭಿ ಜಾಮೂನ್ ಖಾನೆ ಕಿ ಇಚ್ಛಾ ಹೋ ರಹಿ ಹೈ, ಮುಝೆ ಭಿ ಖಿಲಾವೋ ನಾ. ಬಂದರ್ನೆ ಕಹ, ಕ್ಯೂ ನಹಿ, ತುಮ್ಹೆ ಭಿ ಜಾಮೂನ್ ಖಿಲಾವುಂಗಾ, ಜಬ್ ಚಾಹೆ ಆ ಜಾನಾ. ವಿದ್ಯಾ, ಈಗ ನೀನು ಹೇಳು.
1: ನನಗೂ ನೇರಳೆ ಹಣ್ಣು ತಿನ್ನಬೇಕು ಎನಿಸುತ್ತಿದೆ, ನನಗೂ ಕೊಡು ಎಂದು ಮೊಸಳೆಯು ಕೇಳಿತು. ಆಯಿತು, ನಿನಗೂ ಕೊಡುತ್ತೇನೆ, ಯಾವಾಗ ಬೇಕಾದರೂ ಬಾ ಎಂದಿತು ಕೋತಿ.
2: ಹಾ, ಠೀಕ್ ಕಹ. ಬಂದರ್ ಜಾಮೂನ್ ತೋಡ್ಕರ್ ಕಿನಾರೆ ಪರ್ ಡಾಲ್ತಾ, ಔರ್ ಮಗರ್ ಪೇಟ್ ಭರ್ ಕೆ ಖಾತಾ. ಜಬ್ ಉಸ್ಕಾ ಪೇಟ್ ಭರ್ ಜಾತಾ, ಅಪ್ನಿ ಪತ್ನಿ ಕೆ ಲಿಯೆ ಭೀ ಲೇ ಜಾತಾ ಥಾ. ಇಸ್ ತರಹ ಮಗರ್ ಹರ್ ದಿನ್ ಕರ್ನೆ ಲಗಾ, ಆತಾ ಜಾಮೂನ್ ಖಾತಾ ಔರ್ ಅಪ್ನಿ ಪತ್ನಿ ಕೆ ಲಿಯೆ ಲೇ ಜಾತಾ.
1: ದಿನವೂ ನೇರಳೆ ಹಣ್ಣುಗಳನ್ನು ತಿಂದು ಮೊಸುಳೆಯು ತನ್ನ ಹೆಂಡತಿಗಾಗಿ ಕೂಡ ತೆಗೆದುಕೊಂಡು ಹೋಗುತ್ತಿತ್ತು ಅಂತ ಅಲ್ಲವೇ ಗುರುಜಿ?
2: ಹೌದು.
1: ಕ್ಯಾ ಉಸ್ ಮಗರ್ ಕಿ ಪತ್ನಿ ಭೀ ಥಿ ಗುರುಜಿ?
2: ಹಾ, ಉಸ್ ಮಗರ್ ಕಿ ಏಕ್ ಪತ್ನಿ ಭೀ ಥಿ, ಜಿಸೆ ವಹ ಬಹುತ್ ಪ್ಯಾರ್ ಕರ್ತಾ ಥಾ. ಮಗರ್ ಕಿ ಪತ್ನಿ ಜಾಮೂನೋ ಪರ್ ಜಾನ್ ಛಿಡಕ್ತಿ ಥಿ.
1: ಜಾನ್ ಛಿಡಕ್ನಾ ಅಂದ್ರೆ ಏನು ಗುರುಜಿ?
2: ಜಾನ್ ಛಿಡಕ್ನಾ ಯಾನಿ ಬಹುತ್ ಪಸಂದ್ ಕರ್ನಾ, ಅಂದ್ರೆ ತುಂಬಾ ಇಷ್ಟಪಡುವುದು ಎಂದು. ವಹ ಹರ್ ದಿನ್ ಜಾಮೂನ್ ಖಾಯಾ ಕರ್ತಿ ಥಿ. ಅಪ್ನೆ ಪತಿ ಸೇ ವಹ ಜಾನ್ ಗಯಿ ಥಿ ಕಿ ವಹ ಜಾಮೂನೋ ಕೋ ಕಹಾ ಸೇ ಲಾತಾ ಹೈ, ಅಭಿ ಇನ್ ಜಾಮೂನೋ ಸೇ ಉಸ್ಕಾ ಮನ್ ನ

0: नहीं भरता था। उसकी इच्छा बढ़ती गई और वह दुराशा में बदल गई।
1: दुराशा अंद्रे दुरासे अल्वे?
0: ಹೌದು, ದಿನವು ನೇರಳೆಯ ಹಣ್ಣುಗಳನ್ನು ತಿನ್ನುತ್ತಿದ್ದ ಮೊಸಳೆಯ ಹೆಂಡತಿಯ ಮನಸ್ಸಲ್ಲಿ ದುರಾಸೆಯೊಂದು ಮೂಡಿತು. ಕೇವಲ ಹಣ್ಣುಗಳಿಂದ ಆಕೆಗೆ ಸಮಾಧಾನವಾಗುತ್ತಿರಲಿಲ್ಲ.
1: ತಬ್ ಉಸ್ನೆ ಕ್ಯಾ ಕಿಯಾ?
0: ಉಸ್ಕಿ ದುರಾಶಾ ಇತ್ನಿ ಬಡ್ ಗೈ ಕಿ ಪತಿ ಸೆ ಅಪ್ನೆ ಮನ್ ಕಿ ಬಾತ್ ಕಹ ಡಾಲಿ. ಔರ್ ಜಾನ್ತಿ ಹೋ, ಉಸ್ಕಿ ಇಚ್ಛಾ ಬಹುತ್ ಹಿ ಬುರಿ ಥಿ.
1: ಪತ್ನಿ ಮೊಸಳೆಯು ತನ್ನ ದುರಾಸೆಯನ್ನು ಹೇಳಿಕೊಂಡಿತು. ಅದು ಬಹಳ ಕೆಟ್ಟ ಯೋಚನೆ ಆಗಿತ್ತು.
0: ಹಾ, ಉಸ್ನೆ ಕಹಾ, ಯೇ ಜಾಮುನ್ ಕಿತ್ನೆ ಸ್ವಾದಿಷ್ಟ ಹೈ. ವಹ ಬಂದರ್ ತೋ ಹರ್ ದಿನ ಜಾಮುನೋ ಕೋ ಖಾತಾ ಹೈ. ಇತ್ನೆ ಸಾರೆ ಸ್ವಾದಿಷ್ಟ ಜಾಮುನೋ ಕೋ ಖಾನೆ ವಾಲಾ ವಹ ಖುದ್ ಕಿತ್ನಾ ಸ್ವಾದಿಷ್ಟ ಹೋಗಾ. ಮೈ ಉಸ್ ಬಂದರ್ ಕೋ ಹೀ ಖಾನಾ ಚಾಹತಿ ಹೂ. ಆಜ್ ಉಸೆ ಹೀ ಲಾಯಿಯೇ. ಶಿಲ್ಪಾ, ತುಮ್ ಇಸೆ ಕನ್ನಡ ಮೇ ಬತಾವು.
1: ಜೀ ಹಾ, ಈ ನೇರಳೆ ಹಣ್ಣುಗಳು ಎಷ್ಟೊಂದು ರುಚಿಯಾಗಿವೆ. ಆ ಕೋತಿಯಂತೂ ದಿನವೂ ಈ ಹಣ್ಣುಗಳನ್ನು ತಿನ್ನುತ್ತದೆ. ಇಷ್ಟೊಂದು ರುಚಿಯಾದ ಹಣ್ಣುಗಳನ್ನು ತಿನ್ನುವ ಕೋತಿಯು ಇನ್ನೆಷ್ಟು ರುಚಿಯಾಗಿರಬಹುದು. ನಾನು ಆ ಕೋತಿಯನ್ನೇ ತಿನ್ನಬೇಕು. ಅದನ್ನೇ ಕರೆದು ತನ್ನಿ. ಅರೆ, ಆಮೇಲೇನಾಯ್ತು?
0: ಪತ್ನಿ ಕಿ ಬಾತ್ ಸುನ್ಕರ್ ಮಗರ್ ಘಬ್ರಾ ಗಯಾ. ಉಸ್ಕೋ ಪತ್ನಿ ಪರ್ ಭಿ ಪ್ಯಾರ್ ಥಾ ಔರ್ ದೋಸ್ತ್ ಪರ್ ಭಿ. ಕ್ಯಾ ಕರೆ, दुविधा में पड़ गया. पत्नी को समझाया लेकिन वह नहीं मानी. उसका एक ही हट था कि बंदर को खाना है. अब मगरमच्छ क्या करे, इसी दुविधा में वह बंदर के पास आया.
1: दुविधा अंद्रे एनु गुरुजी?
0: दुविधा अंद्रे चिंते अथवा संदेह यंदु.
1: ओहो, हेंडतीय मातु केली मोसळेयु चिंते गीडायितु. ಅದು ತನ್ನ ಹೆಂಡತಿ ಮತ್ತು ಕೋತಿ ಇಬ್ಬರನ್ನು ಪ್ರೀತಿಸುತ್ತಿತ್ತು. ಎಷ್ಟೇ ಹೇಳಿದರೂ ಹೆಂಡತಿ ಮೊಸಳೆಯು ಕೋತಿಯನ್ನು ತಿನ್ನುವ ಹಠ ಬಿಡಲಿಲ್ಲ. ಇದೇ ಚಿಂತೆಯಿಂದ ಅದು ಕೋತಿಯ ಬಳಿ ಬಂದಿತು.
0: ಹೌದು ವಿದ್ಯಾ, ಸರಿಯಾಗಿ ಹೇಳಿದೆ. ಅಪ್ನೆ ದೋಸ್ತ್ ಕೋ ಚಿಂತಾ ಮೇ ದೇಖ ಕರ್ ಬಂದರ್ ನೇ ಪೂಚಾ, ಕ್ಯೂ ಮಿತ್ರ ಕ್ಯಾ ಚಿಂತಾ ಕರ್ ರಹೇ ಹೋ? ಕ್ಯಾ ತುಮ್ ಅಪ್ನಿ ಚಿಂತಾ ಮುಝೆ ನಹೀ ಬತಾವೋಗೆ?
1: ಕೋತಿಯು ಮೊಸಳೆಯ ಚಿಂತೆಗೆ ಏನು ಕಾರಣ ಎಂದು ಕೇಳಿತು.
0: ಹೌದು, ಮಗರ್ ಕಿ ಪರೇಶಾನಿ ದೂರ್ ಕರ್ನಾ ಚಾಹತಾ ಥಾ, ಕ್ಯೂಂಕಿ ಬಂದರ್ ಏಕ್ ಸಚ್ಚಾ ಮಿತ್ರ ಥಾ. ಲೇಕಿನ್ ಮಗರ್ಮಚ್ಚನೆ ಉಸ್ಕೆ ಸಾಮ್ನೆ ಝೂಠ ಬೋಲಾ. ಕಹಾ, ಮೇರಿ ಪತ್ನಿ ತುಮ್ಹೇ ಘರ್ ಬುಲಾ ರಹಿ ಹೈ, ತುಮ್ಸೆ ಮಿಲ್ನಾ ಚಾಹತಿ ಹೈ. ಬಂದರ್ ನೇ ಕಹಾ, ಇತ್ನಿ ಸಿ ಬಾತ್ ಕೆ ಲಿಯೆ ಚಿಂತಾ ಮತ್ ಕರು, ಮೈ ತುಮ್ಹಾರೆ ಸಾಥ್ ಚಲೂಂಗಾ. ಬೇಚಾರಾ ಬಂದರ್ ಕಹಾ ಜಾನ್ತಾ ಥಾ ಕಿ ಮಗರ್ಮಚ್ಛ ಉಸೆ ಧೋಖಾ ದೇ ರಹಾ ಹೈ. ವಹ ತುರಂತ ಉಸ್ಕಿ ಪೀಠ ಪರ್ ಚಡ್ಕರ್ ಬೈಠ ಗಯಾ. ಮಗರ್ ಉಸ್ಕೋ ಲೇಕರ್ ತಾಲಾಬ್ ಮೇ ತೈರ್ತಾ ಹುವಾ ಜಾನೆ ಲಗಾ. ಶಿಲ್ಪಾ, ಇದನ್ನು ಕನ್ನಡದಲ್ಲಿ ಹೇಳು.
1: ಆಯಿತು. ಕೋತಿಯು ಒಬ್ಬ ಒಳ್ಳೆಯ ಮಿತ್ರನಂತೆ ಮೊಸಳೆಯ ಚಿಂತೆಯನ್ನು ದೂರ ಮಾಡಲು ಬಯಸಿತು. ಆದರೆ ತನ್ನ ಹೆಂಡತಿಯು ಕೋತಿಯನ್ನು ನೋಡಬೇಕಂತೆ ಎಂದು ಅದರ ಎದುರು ಸುಳ್ಳು ಹೇಳಿತು. ಅದನ್ನು ನಂಬಿದ ಕೋತಿಯು, ಗೆಳೆಯ ಚಿಂತಿಸಬೇಡ, ನಾನು ನಿನ್ನ ಜೊತೆ ಬರುತ್ತೇನೆ ಎಂದಿತು. ಅಯ್ಯೋ ಪಾಪ ಕೋತಿ. ಮೊಸಳೆಯ ಮೋಸ ಅದಕ್ಕೆ ಗೊತ್ತೇ ಆಗಲಿಲ್ಲ. ಕೋತಿಯು ಅದರ ಬೆನ್ನ ಮೇಲೆ ಕುಳಿತುಕೊಂಡಿತು. ನಂತರ ಮೊಸಳೆಯು ಕೊಳದಲ್ಲಿ ಈಜಿಕೊಂಡು ಹೋಯಿತು.
0: ಹಾ, ತೈರ್ತೆ ಹುವೆ ಮಗರ್ಮಚ್ಛ ತಾಲಾಬ್ ಕೆ ಬೀಚ್ ಮೇ ಆಗಯ. ಉಸ್ನೆ ಸೋಚಾ, ಬಂದರ್ ಅಭಿ ಭಾಗ್ ನಹೀ ಸಕ್ತಾ. ತಬ್ ಉಸ್ನೆ ಬಂದರ್ ಸೆ ಕಹಾ,
1: ಓಹೋ, ಮೊಸಳೆಯು ತೇಲುತ್ತಾ ಕೊಳದ ಮಧ್ಯಭಾಗಕ್ಕೆ ಬಂದಿದೆ. ಇನ್ನು ಕೋತಿಗೆ ಓಡಿ ಹೋಗಲು ಸಾಧ್ಯವಿಲ್ಲ ಎಂದು ತಿಳಿದ ಮೇಲೆ ಕೋತಿಗೆ ಅದು ಏನು ಹೇಳಿತು?
0: ತುಮ್ಸೆ ಜಾಮುನ್ ಲೇ ಜಾಕರ್ ಹರ್ ದಿನ್ ಮೈ ಅಪ್ನಿ ಪತ್ನಿ ಕೋ ದೇತಾ ಥಾ, ಉಸೆ ಬಹುತ್ ಪಸಂದ್ ಹೈ. ತುಮ್ ತೋ ಬಹುತ್ ಸಾರೆ ಜಾಮುನ್ ಖಾತೆ ಹೋ, ತುಮ್ಹಾರಾ ಶರೀರ್ ತೋ ಔರ್ ಭಿ ಸ್ವಾದಿಷ್ಟ ಹೋಗಾ ನಾ. ಮೇರಿ ಪತ್ನಿ ತುಮ್ಹೇ ಹಿ ಖಾನಾ ಚಾಹತಿ ಹೈ, ಇಸಿಲಿಯೇ ತುಮ್ಹೇ ಲೇ ಜಾ ರಹಾ ಹೂಂ.
1: ಹಾ ಗುರುಜಿ, ಗೊತ್ತಾಯ್ತು. ನನ್ನ ಪತ್ನಿಯು ನಿನ್ನನ್ನು ತಿನ್ನಬೇಕಂತೆ. ದಿನವೂ ನೇರಳೆ ಹಣ್ಣು ತಿನ್ನುವ ನೀನು ಕೂಡ ಅಷ್ಟೇ ರುಚಿಯಾಗಿರಬಹುದಲ್ಲವೇ?
0: ಔರ್ ಇಸ್ಕೆ ಬಾದ್ ಬಂದರ್ ಡರ್ ಗಯಾ. ಉಸ್ಕೋ ಕುಚ್ ಭಿ ನಹೀ ಸೂಝಾ. ಏಕ್ ಪಲ್ ಕೆ ಲಿಯೇ ತೋ ಉಸ್ಕೋ ಲಗಾ ಕಿ ವಹ ಮರ್ ಜಾಯೇಗಾ. ಲೇಕಿನ್ ಉಸ್ನೆ ಹಿಮ್ಮತ್ ನಹೀ ಹಾರಿ. ವಹ ಬಂದರ್ ಬುದ್ಧಿಮಾನ್ ಥಾ. ತುರಂತ ಉಸ್ನೆ ಮಗರ್ಮಚ್ಚ ಸೆ ಕಹಾ,
1: ಮೊಸಳೆಗೆ ಭಯವಾಗತೊಡಗಿತು. ಹೌದು, ಕುಚ್ ಭಿ ನಹೀ ಸೂಜಾ ಅಂದ್ರೆ ಏನೂ ಮಾಡಲು ತೋಚಲಿ.

0: ಇಲ್ಲ ಅಂತ. ಒಂದು ಕ್ಷಣ ಸತ್ತೇ ಹೋಗುತ್ತೇನೆ ಅಂದಕೊಂಡ ಕೋತಿಯು ಹಿಮ್ಮತ್ ನಹಿ ಹಾರಿ ಅಂದ್ರೆ ಎದೆಗುಂದಲಿಲ್ಲ. ಏಕೆಂದರೆ ಅದು ಬುದ್ಧಿವಂತ ಕೋತಿಯಾಗಿತ್ತು. ತಕ್ಷಣವೇ ಮೊಸಳೆಗೆ ಹೀಗೆಂದು ಹೇಳಿತು.
1: ದೋಸ್ತ್, ತುಮಾರಿ ಪತ್ನಿ ಮೇರೆ ಶರೀರ್ ಕೋ ಖಾನಾ ಚಾಹತಿ ಹೈ, ಲೇಕಿನ್ ಮೇರಾ ಹೃದಯ ತೋ ಮೇರೆ ಶರೀರ್ ಸೇ ಭೀ ಸ್ವಾದಿಷ್ಟ ಹೈ. ಅಚ್ಛಾ ತೋ ಮೈ ತುಮಾರಾ ಹೃದಯ ಹೀ ಉಸೇ ದೂಂಗಾ. ಕೈಸೇ ಮಿತ್ರ, ಮೇರಾ ಹೃದಯ ತೋ ಮೈನೆ ಪೇಡ್ ಪರ್ ಹೀ ರಖಾ ಹುವಾ ಹೈ. ಅಗರ್ ತುಮ್ ಪಹಲೆ ಹೀ ಬೋಲ್ತೆ ತೋ ಮೈ ಅಪ್ನಾ ಹೃದಯ ಲೇಕರ್ ಆತಾ.
0: ಗೆಳೆಯ, ನಿನ್ನ ಪತ್ನಿಯು ನನ್ನ ಶರೀರವನ್ನು ತಿನ್ನಬೇಕೇ? ಆದರೆ ನನ್ನ ಹೃದಯವು ಇನ್ನೂ ರುಚಿಯಾಗಿದೆ.
2: ಹಾಗಾದರೆ ನಿನ್ನ ಹೃದಯವನ್ನೇ ಅವಳಿಗೆ ಕೊಡುತ್ತೇನೆ.
0: ಹೇಗೆ ಸಾಧ್ಯ ಗೆಳೆಯ? ಅದನ್ನು ಮರದ ಮೇಲೆ ಬಿಟ್ಟು ಬಂದೆನಲ್ಲ. ನೀನು ಮೊದಲೇ ಹೇಳಿದ್ದರೆ ನನ್ನ ಹೃದಯವನ್ನೂ ಜೊತೆಗೆ ತರುತ್ತಿದ್ದೆ.
2: ತೋ ಮಗರ್ ಮಚ್ನೆ ಕ್ಯಾ ಕಹಾ?
1: ಮಗರ್ ನೇ ಕಹಾ, ಅಚ್ಛಾ ಮಿತ್ರ ಕೋಯಿ ಬಾತ್ ನಹಿ, ಮೈ ತುಮೆ ಪೇಡ್ ಕೆ ಪಾಸ್ ಲೇ ಜಾತಾ ಹೂ, ತುಮ್ ಅಪ್ನಾ ಹೃದಯ ಲೇಕರ್ ಜಲ್ದಿ ಸೇ ಆ ಜಾನಾ, ಚಲೋ.
2: ಓಹೋ, ನಾನು ನಿನ್ನನ್ನು ಮರದ ಬಳಿ ಕರೆದುಕೊಂಡು ಹೋಗುತ್ತೇನೆ. ನಿನ್ನ ಹೃದಯವನ್ನು ಬೇಗ ತೆಗೆದುಕೊಂಡು ಬಾ ಎಂದಿತು ಮೊಸಳೆ.
1: ಬಹುತ್ ಬಡಿಯ ವಿದ್ಯಾ.
0: ಅರೆ ವಾಹ್, ಬಂದರ್ ಕೆ ಪಾಸ್ ಏಕ್ ಅಚ್ಚಾ ಮೌಕಾ ಹೇ. ಹಾ, ಫಿರ್ ಕ್ಯಾ ಹುವಾ?
1: ಜೈಸೆ ಹಿ ಮಗರ್ ಕಿನಾರೆ ಪರ್ ಆಯಾ, ಬಂದರ್ ತುರಂತ್ ಪೇಡ್ ಪರ್ ಚಡ್ಕರ್ ಬೈಠ್ ಗಯಾ ಔರ್ ಮಗರ್ ಸೇ ಕಹನೆ ಲಗಾ.
2: ದಡಕ್ಕೆ ಬಂದ ತಕ್ಷಣವೇ ಕೋತಿಯು ಮರ ಏರಿ ಕುಳಿತು ಮೊಸಳೆಗೆ ಹೇಳಿತು.
0: ಕ್ಯಾ ಕಹಾ, ಏನು ಹೇಳಿತು?
1: ಧೋಕೆ ಬಾಸ್, ಮೈನೆ ತುಮ್ಪರ್ ಭರೋಸಾ ಕಿಯಾ, ಅಪ್ನಾ ಮಿತ್ರ ಬನಾಯಾ ಔರ್ ಹರ್ ದಿನ್ ಜಾಮುನ್ ಖಿಲಾಯೆ. ತುಮ್ನೆ ತೋ ಮೇರೆ ಸಾಥ್ ವಿಶ್ವಾಸ್ ಘಾತ್ ಕಿಯಾ. ಮೇರಾ ಹೃದಯ ತೋ ಮೇರೆ ಸೀನೆ ಮೇ ಹೈ, ಉಸೇ ಮೈ ಪೇಡ್ ಪರ್ ಕೈಸೆ ರಖ ಸಕ್ತಾ ಹೂ. ತುಮ್ನೆ ಮುಝೆ ಮಾರ್ ಡಾಲ್ನೆ ಕೆ ಲಿಯೆ ಝೂಟ್ ಕಹಾ, ಪರ್ ಮೈನೆ ಝೂಟ್ ಬೋಲ್ಕರ್ ಅಪ್ನಿ ಜಾನ್ ಬಚಾಯಿ ಹೈ, ಚಲೇ ಜಾವೋ ಯಹಾಂ ಸೇ. ಫಿರ್ ಮಗರ್ಮಚ್ಚ ಶರ್ಮಾತಾ ಹುವಾ ವಹಾಂ ಸೇ ಚಲಾ ಗಯಾ.
2: ಅಬ್ಬಾ, ಕೋತಿ ಬಚಾವಾಯ್ತು.
1: ಅಚ್ಛಾ
0: ಗುರುಜಿ, ಕೋತಿಯು ಸಮಯಕ್ಕೆ ಸರಿಯಾಗಿ ಉಪಾಯ ಮಾಡಿತು ಅಲ್ವಾ?
1: ಹೌದು ಶಿಲ್ಪ, ಅದಕ್ಕೆ ಹೇಳುವುದು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಂದು. ಬುದ್ಧಿ ಮುಸಿಬತ್ ಕಾ ಸಾಥಿ ಹೋತಾ ಹೈ.
2: ಹಾ ಗುರುಜಿ, ಬುದ್ಧಿ ಮುಸಿಬತ್ ಕಾ ಸಾಥಿ ಹೋತಾ ಹೈ. ಕಹಾನಿ ಮುಜೆ ಬಹುತ್ ಪಸಂದ್ ಆಯಿ.
0: ಮುಜೆ ಭಿ ಬಹುತ್ ಪಸಂದ್ ಆಯಿ ಗುರುಜಿ. ಗುರುಜಿ, ಹಮ್ ಕಲ್ ಫಿರ್ ಆಯೆಂಗೆ. ನಾಳೆ ನಾವು ಮತ್ತೆ ಬರುತ್ತೇವೆ.
1: ಹಾ ಬಚ್ಚೋ, ಆ ಜಾನಾ, ಕಲ್ ಫಿರ್ ಕುಚ್ ನಯಾ ಪಡೆಯೆಂಗೆ.
2: ಧನ್ಯವಾದ ಗುರುಜಿ.
3: ನಮಸ್ತೆ ಗುರುಜಿ.
1: ನಮಸ್ತೆ ಬಚ್ಚೋ.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
5: ನಡೆಸಿಕೊಟ್ಟವರು ನಾರಾಯಣ್ ಕುಮಾರ್ ರಾಯಬಾಗಿ, ಇವರೊಂದಿಗೆ ಭಾಗವಹಿಸಿದವರು ಶಿಲ್ಪಾ ಸಿ ಹಾಗೂ ವಿದ್ಯಾಶ್ರೀ ರಾಯಬಾಗಿ.

ಇದು ಆಕಾಶವಾಣಿ ಬೆಂಗಳೂರು. ಸಂಜೆಯ ಪ್ರಸಾರದಲ್ಲಿ 5:30ಕ್ಕೆ ಗಿರ್ಮೆಟ್, 6:15ಕ್ಕೆ ಕನ್ನಡ ರತ್ನ ಭಂಡಾರ, ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ, ರಸವಾರ್ತೆ ಸಂಜೆ 6:30ಕ್ಕೆ. ಇನ್ನು ಕೃಷಿರಂಗ ಕಾರ್ಯಕ್ರಮ 6:51ಕ್ಕೆ, ಸುಸ್ಥಿರ ಆದಾಯ ಮತ್ತು ಪರಿಸರ ಸೂಕ್ತ ಕೃಷಿ ಅರಣ್ಯ ಪದ್ಧತಿಗಳ ಕುರಿತಾಗಿ ಡಾ ವೀರನಾಗಪ್ಪ ಪಿ ಅವರೊಡನೆ ಸಂದರ್ಶನವಿದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತುರುವೇಕೆರೆ ತಾಲೂಕು ನೀರಗುಂದ ಪಾಳ್ಯದ ಕಂಚಿರಾಯ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ಇನ್ನು ಸಿರಿಗಂಧ 7:45ಕ್ಕೆ. ಪ್ರಚಲಿತ ವಿದ್ಯಮಾನ 9:15ಕ್ಕೆ. ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. 9:30ಕ್ಕೆ ಅಂತಾರಾಷ್ಟೀಯ ಸೈಕ್ಲಿಸ್ಟ್ ಮತ್ತು ಏಕಲವ್ಯ ಪ್ರಶಸ್ತಿಗೆ ಭಾಜನರಾದ ಮೇಘಾ ಗುಗ್ಗಡ್ ಅವರೊಡನೆ ಸಂದರ್ಶನವಿದೆ. ಕ್ರೀಡಾಲೋಕ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಕಾರ್ಯಕ್ರಮ

ಒಂಬತ್ತು. ಇನ್ನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ರಾತ್ರಿ 10 ಗಂಟೆಗೆ ಪ್ರಸಾರವಾಗ್ತಾ ಇದೆ. ವಾದಿರಾಜ್ ನಿಂಬರ್ಗಿ ಅವರಿಂದ ವಯಲಿನ್ ವಾದನವಿದೆ. ತಬಲಾ ಸಾಥ್ ಶಂಕರ್ ಕವಾಡಿಮಟ್ಟಿ. 10:30ಕ್ಕೆ ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲಾ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು

0: ಆಕಾಶವಾಣಿ ಮಡಿಕೇರಿ, ಸಮಯ ಈಗ 4:15.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್.
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ.

0: ಇದೆ.
1: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900012282
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್. ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
3: ಏಯ್ ಶಂಕರ, ಈ ಫೋನು ಈ ಕರೆಂಟು ಬಹಳ ತಲೆ ತಿನ್ನುತ್ತಪ್ಪ ಮಾರಾಯ.
4: ಯಾಕಪ್ಪ, ಏನಾಯ್ತು?
3: ಅಲ್ಲಪ್ಪ, ನನ್ನ ಅಪ್ಪನ ಹೆಸರಲ್ಲಿ ಇವೆಲ್ಲ ಇವೆಯಲ್ಲ, ಅವ್ರ ಕಾಲ ಮುಗ್ದೋಯ್ತು ಬಿಡು. ಇದೆಲ್ಲ ಈಗ ನನ್ನ ಹೆಸರಿಗೆ ಮಾಡ್ಕೋಬೇಕಲ್ಲ. ಆ ಇಲಾಖೆಯವರು ಏನೇನೋ ದಾಖಲಾತಿ ಪತ್ರ ಎಲ್ಲ ಕೇಳ್ತಾರಪ್ಪ.
4: ಅದಕ್ಕ್ಯಾಕಪ್ಪ ಚಿಂತೆ ಮಾಡ್ತೀಯ? ನೋಡು, ನಿನ್ನ ತಂದೆಯ ಮರಣ ಪ್ರಮಾಣ ಪತ್ರ ತೋರಿಸು, ಎಲ್ಲ ಸರಿ ಹೋಗುತ್ತೆ.
3: ಅಯ್ಯೋಯ್ಯೋ, ಅದೆಲ್ಲ ಯಾರಿಗೆ ಗೊತ್ತು ಹೇಳು? ಜನನ ಮತ್ತು ಮರಣ ನೋಂದಣಿ ಕಾನೂನು ಪ್ರಕಾರ ಕಡ್ಡಾಯ.

ಕೇಳುಗರೆ, ಇನ್ನು ಮುಂದೆ ಭಾವಗೀತೆ. ಮೊದಲಿಗೆ HS ವೆಂಕಟೇಶ್ ಮೂರ್ತಿಯವರ ರಚನೆಯನ್ನು ಹಾಡಿದ್ದಾರೆ ಪದ್ಮಶ್ರೀ, ಪೂಜಾ, ಪೂರ್ಣಿಮಾ ಮತ್ತು ವರ್ಷಾ.

0: ಭಾವಗೀತೆಗಳನ್ನ ಆಲಿಸಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ನೆನಪು ನಿನಾದ.

0: ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ.
2: ನೆನಪು ನಿನಾದ.

0: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
1: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ. ದಿಕ್ಸೂಚಿ
0: ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯ ಹಾಗೂ ಇಲಾಖೆಗಳಲ್ಲಿ ಖಾಲಿ ಇರುವ 538 ಹುದ್ದೆಗಳ ಭರ್ತಿಗಾಗಿ ಕೇಂದ್ರ ಲೋಕಸೇವಾ ಆಯೋಗ ಅಧಿಸೂಚನೆಯನ್ನು ಪ್ರಕಟಿಸಿದೆ. ಇದರಲ್ಲಿ ವಿಜ್ಞಾನಿಗಳು, ಸಹಾಯಕ ಇಂಜಿನಿಯರ್ ಸೇರಿದಂತೆ ಗ್ರೂಪ್ ಎ, ಗ್ರೂಪ್ ಬಿ ದರ್ಜೆಯ ವಿವಿಧ ಹುದ್ದೆಗಳ ನೇರೆ ನೇಮಕಾತಿ ನಡೆಯಲಿದೆ. ಆಸಕ್ತ ಅಭ್ಯರ್ಥಿಗಳು 3 ಜುಲೈ ಒಳಗೆ ಅರ್ಜಿ ಸಲ್ಲಿಸಬಹುದು. ಕೇಂದ್ರ ಸರ್ಕಾರದ ಸಿವಿಲ್ ಡಿಫೆನ್ಸ್, ಕೃಷಿ ಇಲಾಖೆ, ವಿಧಿವಿಜ್ಞಾನ, ಕಾನೂನು ಸಚಿವಾಲಯ, ಶಿಕ್ಷಣ ಇಲಾಖೆ ಸೇರಿದಂತೆ ಪ್ರಮುಖ ಇಲಾಖೆಗಳಲ್ಲಿ ನೇಮಕಾತಿ ನಡೆಯಲಿದೆ. ಸೈಂಟಿಸ್ಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯಿಂದ ಸಂಬಂಧಿಸಿದ ವಿಜ್ಞಾನ ವಿಷಯಗಳಲ್ಲಿ, ಅಂದರೆ ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಫೊರೆನ್ಸಿಕ್ ಇತ್ಯಾದಿ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ಇಂಜಿನಿಯರಿಂಗ್ ಪದವಿ ಪಡೆದಿರಬೇಕು. ಕೆಲವು ಹುದ್ದೆಗಳಿಗೆ ಸಂಶೋಧನಾ ಅನುಭವ ಕಡ್ಡಾಯವಾಗಿದೆ. ಅಸಿಸ್ಟೆಂಟ್ ಇಂಜಿನಿಯರ್ ಹುದ್ದೆಗಳ ಆಕಾಂಕ್ಷಿಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಬಿಇ ಅಥವಾ ಬಿಟೆಕ್ ಪೂರ್ಣಗೊಳಿಸಿರಬೇಕು. ಅಸಿಸ್ಟೆಂಟ್ ಪ್ರೊಫೆಸರ್, ಟ್ರಾನ್ಸ್ಲೇಟರ್, ಎ ಸೇಫ್ಟಿ ಆಫೀಸರ್, ಜೂನಿಯರ್ ಸೈಂಟಿಫಿಕ್ ಆಫೀಸರ್, ಸೈಂಟಿಫಿಕ್ ಅಸಿಸ್ಟೆಂಟ್, ಬಟಾನಿಸ್ಟ್, ರಿಸರ್ಚ್ ಆಫೀಸರ್, ಮಿನರಲ್ ಆಫೀಸರ್, ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಾಗೂ ಇನ್ನಿತರ ತಾಂತ್ರಿಕ ಹುದ್ದೆಗಳು ಖಾಲಿವೆ. ಇವುಗಳಿಗೆ ಹುದ್ದೆಯ ಸ್ವರೂಪಕ್ಕೆ ಅನುಗುಣವಾಗಿ ಪದವಿ, ಸ್ನಾತಕೋತ್ತರ ಪದವಿ ಅಥವಾ ಡಿಪ್ಲೊಮಾ ವಿದ್ಯಾರ್ಹತೆಯನ್ನು ನಿಗದಿಪಡಿಸಲಾಗಿದೆ. ಬಹುತೇಕ ಹುದ್ದೆಗಳಿಗೆ ಬಿಟೆಕ್ ಅಥವಾ ಎಂಎಸ್ಸಿ ವಿದ್ಯಾರ್ಹತೆ ನಿಗದಿಪಡಿಸಲಾಗಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿಯನ್ನು ಹುದ್ದೆಗಳ ವರ್ಗೀಕರಣಕ್ಕೆ ಅನುಗುಣವಾಗಿ 30-35 ವರ್ಷಗಳ ತನಕ ನಿಗದಿಪಡಿಸಲಾಗಿದೆ. ಕೇಂದ್ರ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳು, ವಿಶೇಷಚೇತನ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗುವುದು. ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಕೇಂದ್ರ ಸರ್ಕಾರದ 7ನೇ ವೇತನ ಆಯೋಗದ ನಿಯಮಗಳ ಅನ್ವಯ ವೇತನ ಹಾಗೂ ಇತರ ಭತ್ತೆಗಳನ್ನು ನೀಡಲಾಗುವುದು. ಅರ್ಜಿ ಸಲ್ಲಿಸುವ ಸಾಮಾನ್ಯ, ಒಬಿಸಿ ಮತ್ತು ಆರ್ಥಿಕ ದುರ್ಬಲ ವರ್ಗದ ಪುರುಷ ಅಭ್ಯರ್ಥಿಗಳು ಮಾತ್ರ 25 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಉಳಿದ ಎಲ್ಲ ವರ್ಗದವರಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಪೈಕಿ ಅರ್ಹರನ್ನು ಆಯ್ಕೆ ಮಾಡಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ನಡೆಸಿ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಹೆಚ್ಚಿನ ವಿವರಗಳಿಗೆ ಯುಪಿಎಸ್ಸಿಯ ಅಧಿಕೃತ ವೆಬ್ಸೈಟ್ www.upsc.gov.in ಅನ್ನು ನೋಡಬಹುದು. ಅರ್ಜಿ ಸಲ್ಲಿಸಲು 3 ಜುಲೈ ಕೊನೆಯ ದಿನ. ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ BSNL ಇಲ್ಲಿ ನೇರ ನೇಮಕಾತಿಯಡಿಯಲ್ಲಿ ಒಟ್ಟು 100 ಜೂನಿಯರ್ ಟೆಲಿಕಾಂ ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅರ್ಹ ಇಂಜಿನಿಯರಿಂಗ್ ಪದವೀಧರರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು 4 ಜುಲೈ ಕೊನೆಯ ದಿನ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಇಂಜಿನಿಯರಿಂಗ್ ಪದವಿ ಪೂರ್ಣಗೊಳಿಸಿರಬೇಕು. ಟೆಲಿಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಎಲೆಕ್ಟ್ರಿಕಲ್, ರೇಡಿಯೋ ಅಥವಾ ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರಿಂಗ್ನಲ್ಲಿ ಪದವಿ ಪಡೆದಿರಬೇಕು. ಅಲ್ಲದೆ ಸಂಬಂಧಿತ ವಿಷಯಗಳಲ್ಲಿ ಎಂಎಸ್ಸಿ, ಎಂಟೆಕ್ ಪಡೆದಿರುವವರಿಗೂ ಅವಕಾಶವಿದೆ. ಕನಿಷ್ಠ ವಯಸ್ಸು 20 ವರ್ಷ, ಗರಿಷ್ಠ 30 ವರ್ಷ. ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, ವಿಶೇಷಚೇತನ ಅಭ್ಯರ್ಥಿಗಳಿಗೆ 10 ವರ್ಷಗಳವರೆಗೆ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಒಬಿಸಿ ಮತ್ತು ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 2,000 ರೂಪಾಯಿ, ಉಳಿದೆಲ್ಲ ವರ್ಗದ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಕಂಪ್ಯೂಟರ್ ಆಧಾರಿತ ಲಿಖಿತ ಪರೀಕ್ಷೆ ನಡೆಯಲಿದೆ. ಆಗಸ್ಟ್ ತಿಂಗಳಲ್ಲಿ ಪರೀಕ್ಷೆ ನಡೆಯುವ ಸಾಧ್ಯತೆ ಇದೆ. ಅರ್ಜಿ ಸಲ್ಲಿಸಲು 3 ಜುಲೈ ಕೊನೆಯ ದಿನ. ಅರ್ಜಿ ತಿದ್ದುಪಡಿಗೆ ಅವಕಾಶವಿದ್ದು 4-11 ತಿದ್ದುಪಡಿ ಮಾಡಬಹುದು. ಲಿಖಿತ ಪರೀಕ್ಷೆ ಆಗಸ್ಟ್ನಲ್ಲಿ ನಡೆಯಲಿದೆ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು. ಹೆಚ್ಚಿನ ವಿವರಗಳಿಗೆ external exam.bsnl.co.in ಅನ್ನು ನೋಡಬಹುದು.

ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಜುಲೈ 3ರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿದ್ದು ಆಗಸ್ಟ್ 2ರಂದು ಪರೀಕ್ಷೆ ನಡೆಯುವ ಸಾಧ್ಯತೆ ಇದೆ. ಒಟ್ಟು 3,991 ಹುದ್ದೆಗಳಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 596 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಅರ್ಹತೆ: ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 33 ವರ್ಷ, ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆಯನ್ನು ನೀಡಲಾಗಿದೆ. ಎಸ್ಸಿ ಎಸ್ಟಿ ಪ್ರವರ್ಗ 1, ಪ್ರವರ್ಗ 2A, 2B, 3A, 3B ವರ್ಗದವರಿಗೆ 35 ವರ್ಷ ಹಾಗೂ ಬುಡಕಟ್ಟು ಪ್ರದೇಶದಲ್ಲಿ ವಾಸಿಸುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ ಗರಿಷ್ಠ ವಯೋಮಿತಿ ನಿಗದಿಪಡಿಸಲಾಗಿದೆ. ಸೇವಾ ನಿರತ ಅಭ್ಯರ್ಥಿಗಳಾಗಿದ್ದಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 38 ವರ್ಷ ಹಾಗೂ ಎಸ್ಸಿ ಎಸ್ಟಿ ಪ್ರವರ್ಗ 1, ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ 40 ವರ್ಷ. ಸಾಮಾನ್ಯ ವರ್ಗ ಮತ್ತು ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ ಅರ್ಜಿ ಶುಲ್ಕ 750 ರೂಪಾಯಿ. ಎಸ್ಸಿ ಎಸ್ಟಿ ಪ್ರವರ್ಗ 1 ಮಾಜಿ ಸೈನಿಕರು ಮತ್ತು ತೃತೀಯ ಲಿಂಗಿಯವರಿಗೆ ಅರ್ಜಿ ಶುಲ್ಕ 250 ರೂಪಾಯಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನ ಜುಲೈ 3, ಶುಲ್ಕ ಪಾವತಿಗೆ ಕೊನೆಯ ದಿನ ಜುಲೈ 4. ಇನ್ನು ಸಹಾಯವಾಣಿ ಸಂಖ್ಯೆ 0802-23-460-460. ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ ಸಿಇಟಿ ಆನ್ಲೈನ್ .karnataka.gov.in.

ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ಸುಮಾರು 1484 ಹುದ್ದೆಗಳ ನೇಮಕಾತಿಗಾಗಿ ಸಾಮಾನ್ಯ ನೇಮಕ ಪರೀಕ್ಷೆ ಸಿಆರ್ಟಿ ನಡೆಸಲಿದೆ. ಏಮ್ಸ್ ಮತ್ತು ಕೇಂದ್ರದ ವಿವಿಧ ಅಧೀನ ಸಂಸ್ಥೆಗಳಲ್ಲಿ ನೇಮಕ ಮಾಡಿಕೊಳ್ಳಲಾಗುವುದು. ಜುಲೈ 3 ತನಕ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಜುಲೈ ಕೊನೆಯ ವಾರದಲ್ಲಿ ಸಿಆರ್ಟಿ ನಡೆಯಲಿದೆ. ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಕರ್ನಾಟಕ ರಾಜ್ಯದ ಇಎಸ್ಐಸಿ ಆಸ್ಪತ್ರೆಗಳಲ್ಲೂ ಖಾಲಿಯಿರುವ ಹುದ್ದೆಗಳಿಗೂ ಈ ಪರೀಕ್ಷೆ ನಡೆಯಲಿದೆ. ಅಸಿಸ್ಟೆಂಟ್ ಡಯಟಿಷಿಯನ್, ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಅಪರ್ ಡಿವಿಷನ್ ಕ್ಲರ್ಕ್, ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್, ಅಸಿಸ್ಟೆಂಟ್ ಎಂಜಿನಿಯರ್, ಜೂನಿಯರ್ ಎಂಜಿನಿಯರ್, ಎಲೆಕ್ಟ್ರಿಷಿಯನ್, ಲೈನ್ಮ್ಯಾನ್, ವೈರ್ಮ್ಯಾನ್, ಗ್ಯಾಸ್ ಸೂಪರ್ವೈಸರ್, ಅಸಿಸ್ಟೆಂಟ್ ಲ್ಯಾಂಡ್ರಿ, ಓಟಿ ಅಸಿಸ್ಟೆಂಟ್, ಆಪರೇಷನ್ ಥಿಯೇಟರ್ ಅಸಿಸ್ಟೆಂಟ್, ಫಾರ್ಮಸಿಸ್ಟ್, ಮೆಕ್ಯಾನಿಕ್, ಸಿಎಸ್ಎಸ್ಡಿ ಟೆಕ್ನಿಷಿಯನ್, ಚೀಫ್ ಕ್ಯಾಷಿಯರ್, ಟೆಲಿಫೋನ್ ಆಪರೇಟರ್, ರೇಡಿಯೋಥೆರಪಿ ಟೆಕ್ನಿಷಿಯನ್, ಜೂನಿಯರ್ ರೇಡಿಯೋಗ್ರಾಫರ್, ಲೈಫ್ ಗಾರ್ಡ್, ಲೈಬ್ರರಿ ಮತ್ತು ಇನ್ಫಾರ್ಮೇಷನ್ ಅಸಿಸ್ಟೆಂಟ್, ಡೆಮಾನ್ಸ್ಟ್ರೇಟರ್, ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟರ್, ಸೈಂಟಿಫಿಕ್ ಆಫೀಸರ್ ಮತ್ತು ಟ್ಯೂಟರ್, ವಾರ್ಡನ್, ನ್ಯೂಕ್ಲಿಯರ್ ಮೆಡಿಸಿನ್ ಟೆಕ್ನಾಲಜಿಸ್ಟ್ ಸೇರಿದಂತೆ 50 ಹೆಚ್ಚಿನ ವಿವಿಧ ರೀತಿಯ ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ. ಎಸ್ಎಸ್ಎಲ್ಸಿ, ಪಿಯುಸಿ, ಡಿಪ್ಲೊಮೊ, ಪದವಿ ಅಥವಾ ಯಾವುದೇ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಜೊತೆಗೆ ವಿವಿಧ ಕಿರು ಅವಧಿಯ ಕೋರ್ಸ್ಗಳನ್ನು ಪೂರ್ಣಗೊಳಿಸಿದವರು ತಮ್ಮ ಅರ್ಹತೆಗೆ ತಕ್ಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಆಯಾ ಹುದ್ದೆಗೆ ಅನುಸಾರವಾಗಿ ವಯೋಮಿತಿಯಲ್ಲಿ ಬದಲಾವಣೆ ಇದೆ. ವಿಶೇಷಚೇತನ ಅಭ್ಯರ್ಥಿಗಳಿಗೆ ಮಾತ್ರ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಉಳಿದಂತೆ ಎಸ್ಸಿ, ಎಸ್ಟಿ ಮತ್ತು ಆರ್ಥಿಕ ದುರ್ಬಲ ವರ್ಗದವರಿಗೆ 2400 ರೂಪಾಯಿ, ಸಾಮಾನ್ಯ ಮತ್ತು ಒಬಿಸಿ ವರ್ಗದವರಿಗೆ 3000 ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಅರ್ಜಿ ಸಲ್ಲಿಸಲು ಜುಲೈ 3 ಕೊನೆಯ ದಿನ. ಹೆಚ್ಚಿನ ಮಾಹಿತಿಯನ್ನು www.aimsexams.ac.in ನಲ್ಲಿ ನೋಡಬಹುದು.

0: ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.

0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
1: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: ಕೇಳುವರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಡಿಕೆ.

0: ಮಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಕೆಳಗಡೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಆಕಾಶವಾಣಿ ಮಡಿಕೇರಿ,
3: ನೆನಪು ನಿನಾದ.
2: ನೆನಪು ನಿನಾದ
3: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ
4: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ
3: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ
2: ನೆನಪು ನಿನಾದ
1: ಎಲ್ಲ ಕೆಳವರಿಗೂ ನೆನಪು ನಿನಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಅಜ್ಞಾತವಾಸ ಚಿತ್ರದ ಗೀತೆ, ರಚನೆ ಜಿ ಉದಯ್ ಶಂಕರ್, ಸಂಗೀತ ನೀಡಿದ್ದಾರೆ ರಮೇಶ್ ನಾಯ್ಡು, ಹಾಡಿದ್ದಾರೆ ಪಿ ಸುಶೀಲಾ.

ಅವಳ ಅಂತರಂಗ ಚಿತ್ರದ ಗೀತೆ. ರಚನೆ ಆರ್ ಎನ್ ಜಯಗೋಪಾಲ್, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್.

ಪ್ರಳಯಾಂತಕ ಚಿತ್ರದ ಗೀತೆ, ರಚನೆ ಜಿ ಉದಯ್ ಶಂಕರ್, ಸಂಗೀತ ನೀಡಿದ್ದಾರೆ ಶಂಕರ್ ಗಣೇಶ್, ಹಾಡಿದ್ದಾರೆ ಮಂಜುಳಾ ಗುರುರಾಜ್ ಮತ್ತು ಸಂಗಡಿಗರು.

0: ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ.
2: ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಮುಂದೆ ಪೂಜಾ ಪಲಾಚಿತ್ರದ ಗೀತೆ, ರಚನೆ ಜಿ ಉದಯ್ ಶಂಕರ್, ಸಂಗೀತ ನೀಡಿದ್ದಾರೆ ಸತ್ಯಂ, ಹಾಡಿದ್ದಾರೆ ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು.

ಪವಿತ್ರ ಪಾಪಿ ಚಿತ್ರದ ಗೀತೆ. ರಚನೆ ಸು ರುದ್ರಮೂರ್ತಿ ಶಾಸ್ತ್ರಿ. ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್. ಹಾಡಿದ್ದಾರೆ ಎಸ್ ಜಾನಕಿ.

ನೆನಪು ನಿನಾದ ಕಾರ್ಯಕ್ರಮದ ಕೊನೆಯಲ್ಲಿ ನಗ್ನ ಸತ್ಯ ಚಿತ್ರದ ಗೀತೆ, ರಚನೆ ಗೀತಪ್ರಿಯ, ಸಂಗೀತ ನೀಡಿದ್ದಾರೆ ವಿಜಯ್ ಭಾಸ್ಕರ್, ಹಾಡಿದ್ದಾರೆ ವಾಣಿ ಜಯರಾಮ್.

0: ಇದುವರೆಗೆ
1: ನೆನಪು ನಿನಾದ
0: ನೆನಪು ನಿನಾದ
1: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪು ನಿನಾದ
1: ನೆನಪು ನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ

ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.

0: ಅಲ್ಟ್ರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಗೋಣಿಕೊಪ್ಪಲು. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ನ ಡಾಕ್ಟರ್ ಸತೀಶ್ ರಾವ್ ಏಕೆ, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಡಾಕ್ಟರ್, ಒಬೆಸಿಟಿ ಹಾಗೂ ಫ್ಯಾಟಿ ಲಿವರ್ ಗೆ ಸಂಬಂಧ ಇದೆಯಾ?
2: ಖಂಡಿತವಾಗಿಯೂ ಇದೆ. ಈ ಫ್ಯಾಟಿ ಲಿವರ್ ಗೆ ಮುಖ್ಯವಾದ ಕಾರಣವೇ ಒಬೆಸಿಟಿ ಅಥವಾ ಬೊಜ್ಜು ಅಂತ ಹೇಳ್ತೀವಿ ನಾವು. ಇದನ್ನ ನಾವು ಮೆಟಾಬಾಲಿಕ್ ಅಸೋಸಿಯೇಟೆಡ್ ಲಿವರ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಒಬ್ಬ ವ್ಯಕ್ತಿ ಸ್ಥೂಲಕಾಯ ಆದಾಗ ಅವನ ಲಿವರ್ ನಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗೋದು ಜಾಸ್ತಿ ಆಗ್ತದೆ. ಫ್ಯಾಟ್ ಡೆಪಾಸಿಷನ್ ಆದಾಗೆ ಲಿವರ್ ಹಾಳಾಗ್ತಾ ಹೋಗ್ತದೆ. ಆದ್ರಿಂದ ಬೊಜ್ಜು ಅಥವಾ ಒಬೆಸಿಟಿ ಖಂಡಿತವಾಗಿ ಒಳ್ಳೇದಲ್ಲ. ಇದರಿಂದ ಲಿವರ್ ಡಿಸೀಸ್ ಆಗುವ ಚಾನ್ಸಸ್ ಬಹಳ ಜಾಸ್ತಿ ಇದೆ. ಇದಕ್ಕೆ ಮುಖ್ಯವಾಗಿ ಹೇಗೆ ಪ್ರಿವೆಂಟ್ ಮಾಡಬೇಕಂದ್ರೆ, ನಮ್ಮ ಜೀವನ ಶೈಲಿ ಬದಲಾವಣೆಗಳು ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಒಂದು, ರೆಗ್ಯುಲರ್ ಎಕ್ಸಸೈಸಸ್. ದಿವಸಕ್ಕೆ 30-40 ಮಿನಿಟ್ಸ್ ಆಫ್ ರೆಗ್ಯುಲರ್ ಎಕ್ಸಸೈಸ್, ಇಟ್ ಮೇ ಬಿ ಜಾಗಿಂಗ್ ಆರ್ ಇಟ್ ಮೇ ಬಿ ಸಮ್ ಸ್ವಿಮ್ಮಿಂಗ್ ಆರ್ ಎನಿ ಎಕ್ಸಸೈಸ್ ಡೈಲಿ ಮಾಡಬೇಕು.
1: ಥ್ಯಾಂಕ್ ಯು ಡಾಕ್ಟರ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್. ಮಣಿಪಾಲ್ ಹಾಸ್ಪಿಟಲ್ ಮೈಸೂರು.
0: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಎಲ್ಲಿದೆ ಅಂತದ್ದು?
0: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900901282
0: ಆರ್ 9606084066.
4: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
5: ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
6: ಆಕಾಶವಾಣಿ ಮಡಿಕೇರಿ, ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಕೇಳಿ ಸೇನಾ ಸ್ಮರಣೆ.

0: ಇವತ್ತು ಮೂಲತಃ ಪಾಲೂರಿನ, ಸದ್ಯ ಕುಶಾಲನಗರ ನಿವಾಸಿ ಲೀಲವೇಣಿ ಜಗದೀಶ್. ಇವರ ಜೊತೆ ಮಾತಾಡ್ತಾ ಇವರ ಸೇನಾ ಜೀವನದ ಅನುಭವಗಳನ್ನು ಕೇಳೋಣಂತೆ. ಲೀಲವೇಣಿಯವರು ನಮಸ್ಕಾರ.
1: ನಮಸ್ತೆ ಸರ್.
0: ತುಂಬ ಸಂತೋಷ ಆಯಿತು ನಿಮ್ಮಂಥವರು ಆಕಾಶವಾಣಿ ಅಂತ ಒಂದು ಮಾಧ್ಯಮದಲ್ಲಿ ಪಾಲ್ಗೊಳ್ಳೋದು, ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರ ಜೊತೆ ನಾವು ಮಾತಾಡುವ ಮೂಲಕ ಹಂಚಿಕೊಳ್ಳೋದು ನಮಗೆಲ್ಲ ಬಹಳ ಹೆಮ್ಮೆ. ಮೊದಲನೇದಾಗಿ ನಿಮ್ಮನ್ನೊಂದು ಪರಿಚಯ ಮಾಡೋಣ ನಮ್ಮ ಕೇಳುಗರಿಗೆ. ಎಲ್ಲಿ ನಿಮ್ಮ ಊರು?
1: ಪಾಲೂರು ನಂದು ಹಸ್ಬೆಂಡ್ ಮನೆ. ನಾನು ಹುಟ್ಟಿದ್ದು ಚಟ್ಟಿಜನ ದಿವಂಗತ ಸುಬ್ಬಯ್ಯ ಅವರ ಎರಡನೇ ಮಗಳು, ಅಕ್ಕಮ್ಮ ಸುಬ್ಬಯ್ಯನವರ ಎರಡನೇ ಮಗಳು. ನಾನು ಹುಟ್ಟಿರೋದೆಲ್ಲ ರಂಗಸಮುದ್ರದಲ್ಲಿ.
0: ರಂಗಸಮುದ್ರ?
1: ರಂಗಸಮುದ್ರ ಕುಶಾಲನಗರ ಪಕ್ಕ.
0: ನಿಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಅಲ್ಲೇ ಆಯ್ತಾ?
1: ನಾನು ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲ ರಂಗಸಮುದ್ರದಲ್ಲೇ ಓದಿದ್ದೆ. ಪ್ರೌಢ ಶಿಕ್ಷಣ ನಾನು ಫಾತಿಮ ಸ್ಕೂಲ್ ಕುಶಾಲನಗರದಲ್ಲಿ ಓದಿದ್ದೆ. ಕುಶಾಲನಗರದಲ್ಲಿ ಓದಿದ್ದೆ.
0: ಆಮೇಲೆ
1: ನಾನು ಕುಶಾಲನಗರ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಓದಿದ್ದೆ. ನಾನು
0: ನೀವು ವಿದ್ಯಾಭ್ಯಾಸ ಮಾಡುವ ಹಂತದಲ್ಲೇ ಈಗ ಈ ಸೈನ್ಯಕ್ಕೆ ಸೇರುವ ಒಂದು ಹಂಬಲ ಅಥವಾ ಒಂದು ಅವಕಾಶ ಸಿಕ್ಕಿತ್ತ?
1: ಸರ್, ನನಗೆ ನನ್ನ ಪಪ್ಪ ಎಕ್ಸ್ ಆರ್ಮಿ, ಪಪ್ಪನವರು ಆರ್ಮಿಯಲ್ಲಿ ಇರೋದ್ರಿಂದ ಪಪ್ಪನಿಗೆ ತುಂಬ ಹಂಬಲ ಇತ್ತು ಮಗಳನ್ನ ಸೇರಿಸ್ಬೇಕು ಅಂತ. ನಾನು ಸ್ಪೋರ್ಟ್ಸಲ್ಲೂ ತುಂಬ ಇದ್ದೆ, ಅದರಿಂದ ಪಪ್ಪ ನನಗೆ ತುಂಬ ಬೆಂಬಲ ಮಾಡ್ತಾ ಇದ್ರು, ಪಪ್ಪ ಅಮ್ಮ ಎಲ್ಲ. ಹಾಗಾಗಿ ನಾನು ಪಪ್ಪನ ಒಂದು ಆಸೆ ಪೂರೈಸಬೇಕು ಅಂತ ನಾನು ಹೋಗೋದು.
0: ನಿಮ್ಮ ಕುಟುಂಬದಲ್ಲೇ ಒಂದು ಸಹಜವಾಗಿ ಒಂದು ಪ್ರೇರಣೆ ಸಿಕ್ತಾ ಬಂದಿತ್ತು?
1: ಹೌದು ಹೌದು
0: ಅಲ್ವಾ?
1: ಹೌದು ಸರ್.
0: ತಂದೆ ಸೇವೆ ಸೈನ್ಯದಲ್ಲಿ ಸಲ್ಲಿಸಿದ್ದಾರೆ, ನಾನು ಕೂಡ
1: ಸಲ್ಲಿಸಬೇಕು.
0: ಬಹುಶಃ ಅಪ್ಪ ಸೈನ್ಯದ ಅನುಭವಗಳನ್ನೆಲ್ಲ ಹೇಳ್ತಾ ಇದ್ರು?
1: ಹೇಳ್ತಾ ಇದ್ರು ಸರ್, ಪಪ್ಪ ಹೇಳ್ತಾ ಇದ್ರು ನಮಗೆ.

0: ಅವರ ವಿಶೇಷವಾದ ಅನುಭವಗಳು ಯಾವುದಾದ್ರೂ ನೆನಪು ಉಂಟ? ಅಪ್ಪ ಹೇಳಿದ್ದ ನೆನಪು ಅಥವಾ ಯಾವ ಹಂತದಲ್ಲಿ ಹೇಳ್ತಾ ಇದ್ರು, ಯಾವ್ದಾದ್ರು ನೆನಪು ಬರ್ತದ?
1: ಅದು ನೆನಪಿಲ್ಲ ಸರ್, ಯಾಕಂದ್ರೆ ಸರ್ ನಾವು ಬುದ್ಧಿ ಬರೋ ಹೀಗೆ 94ರಲ್ಲಿ ಪಪ್ಪ ತೀರೋಗ್ಬಿಟ್ರು.
0: ಓಹೋ,
1: ಪಪ್ಪ ತೀರಿದ್ದ ನೋವಲ್ಲೇ ಇನ್ನು ನಾನು ಪಪ್ಪ ಸತ್ತು 16 ದಿವಸದಲ್ಲಿ ನಾನು ಸೇನೆಗೆ ಸೇರಿದ್ದೇನೆ ಸರ್.
0: ನಿಮ್ಮದು ಆಯ್ಕೆ ಪ್ರಕ್ರಿಯೆ ಎಲ್ಲ ಹೇಗೆ ನಡೀತಮ್ಮ?
1: ನಮ್ಮದು ಸರ್ ಇಲ್ಲಿ ನಾನು ಸ್ಪೋರ್ಟ್ಸಲ್ಲಿ ಇರೋದ್ರಿಂದ ನನಗೆ ಅಷ್ಟು ಕಷ್ಟ ಆಗಲಿಲ್ಲ. ನಾನು ಮೈಸೂರಿಗೆ ಹೋದೆ, ಮೈಸೂರಲ್ಲಿ ಎಲ್ಲದರಲ್ಲೂ ನಾನು ಎಕ್ಸಲೆಂಟ್ ಆಗಿ ಸೆಲೆಕ್ಷನ್ ಆದೆ. ಬಟ್ ನನ್ನ ಹೈಟ್ ಕಡಿಮೆ ಅಂತೇಳಿ ನನಗೆ ಬೆಂಗಳೂರಿಗೆ ಬರಲಿಕ್ಕೆ ಹೇಳಿದರು. ಅಲ್ಲಿ ಬೆಂಗಳೂರಲ್ಲಿ ನನಗೆ ಸೆಲೆಕ್ಷನ್ ಆಯ್ತು ಸರ್ ನನಗೆ.
0: ನಡುವೆ ಈಗ ನಿಮ್ಮ ಮಾತು ಮುಂದುವರಿಸೋಕೆ ಮೊದಲು, ನೀವು ಸ್ಪೋರ್ಟ್ಸ್ ಅಲ್ಲಿ ಇದ್ದೆ ಅಂತ ಹೇಳಿದ್ರಲ್ಲ,
1: ಹೌದು ಸರ್,
0: ಸ್ಪೋರ್ಟ್ಸ್ ಅಲ್ಲೂ ಆಸಕ್ತಿ ಇತ್ತಾ?
1: ತುಂಬ ಆಸಕ್ತಿ ಇತ್ತು ಸರ್. ನಾನು ಥ್ರೋಬಾಲು, ಟೆನಿಕಾಟು, ಹ್ಯಾಂಡ್ಬಾಲು, ಹಾಕಿ, ನನ್ನ ಇವೆಂಟ್ಸ್ ಅಥ್ಲೆಟಿಕ್ಸ್, ಹೈ ಜಂಪ್.
0: ಅದರಲ್ಲೂ ವಿಶೇಷವಾದ ಆಸಕ್ತಿ ಯಾವುದರಲ್ಲಿ?
1: ಥ್ರೋಬಾಲ್ ಸರ್, ಥ್ರೋಬಾಲ್ ಫುಲ್ಲು ನನಗೆ ಇಂಟ್ರೆಸ್ಟ್ ಇತ್ತು.
0: ಯಾವಾಗ ಪ್ರಾಥಮಿಕ ಹಂತದಲ್ಲಿ?
1: ಪ್ರಾಥಮಿಕದಲ್ಲೇ ನಾನು ಸರ್ ಆಟ ಆಡ್ತಿದ್ದೆ. ಪ್ರಾಥಮಿಕ ಹಂತದಲ್ಲಿ ಇರಬೇಕಾದ್ರೆ ನಾನು ಥ್ರೋಬಾಲ್ ಆಡ್ತಾ ಇದ್ದೆ, ಅಥ್ಲೆಟಿಕ್ಸ್.
0: ಆಗ ಕೊಡಗಿನ ಒಳಗಡೆ, ಕೊಡಗಿನ ವ್ಯಾಪ್ತಿಯಲ್ಲಿ ಮಾತ್ರವಾ ಕೊಡಗು ಬಿಟ್ಟು ಹೊರಗಡೆ ಎಲ್ಲಾದರೂ ಸ್ಪೋರ್ಟ್ಸ್ ಇತ್ತು?
1: ಕೊಡಗಿನ ಹೊರಗೆ ಅಂದರೆ ಮೈಸೂರಿಗೆ ಹೋಗಿದ್ದೆ ಸರ್. ಕಂಪ್ಲಾಪುರ ಅಂತ ಹೇಳೋ ಸ್ಥಳಕ್ಕೆ ಒಂದ್ಸರಿ ಹೋಗಿದ್ವಿ, ಮತ್ತೆ ಇಲ್ಲೇ ಕೊಡಗಿನ ಒಳಗಡೆ ಗುಡ್ಡೇಶೂರು, ಕಣಿವೆ, ಈ ಥರ ಜಾಗದಲ್ಲಿ ಹೋಗ್ತಾ ಇದ್ವಿ ನಾವು.
0: ಯಾರು ಕೋಚಿಂಗ್ ಕೊಡ್ತಾ ಇದ್ರು ಆ
1: ಸರ್?
0: ಟೈಮಲ್ಲಿ
1: ಕೋಚಿಂಗ್ ಆ ಟೈಮಲ್ಲಿ ಪಿ ಟಿ ಮಾಸ್ಟರ್ ಸ್ಕೂಲಲ್ಲಿ
0: ಅಷ್ಟೇ,
1: ನಮ್ಮ ಟೈಮಲ್ಲಿ ಅಲ್ಲಿ ಪಿ ಟಿ ಮಾಸ್ಟರ್ ಕೊಡ್ತಾ ಇದ್ರು. ನಮಗೆ ಹೈಸ್ಕೂಲಲ್ಲಿ ಇರಬೇಕಾದ್ರೆ ಬೊಮ್ಮೆ ಸರ್ ಅಂತ ಒಬ್ರು ಇದ್ರು, ಅವರು ನಂಗೆ ತುಂಬ ಕೋಚಿಂಗ್ ಕೊಡ್ತಾ ಇದ್ರು, ಎನ್ಕರೇಜ್ ಇತ್ತು ಸರ್.
0: ಈಗ ಈ ಸ್ಪೋರ್ಟ್ಸಲ್ಲಿ ಇದ್ದದ್ದು ನಿಮಗೆ ಸೈನ್ಯಕ್ಕೆ ಸೇರುವಾಗ ಯಾವ ರೀತಿ ಪ್ರಯೋಜನ ಆಯಿತು?
1: ಸರ್ ನಾನು ಹಾಕಿಯಲ್ಲಿ ಡಿಸ್ಟಿಕ್ ಲೆವೆಲ್ ಆಡಿದ್ದೆ, ಅದರಿಂದ ನನಗೆ ಹೈಟಲ್ಲಿ ಕಡಿಮೆ ಇದ್ರೂ ನನಗೆ ಸ್ಪೋರ್ಟ್ಸಲ್ಲಿ ತಗೊಂಡ್ರು.
0: ಓ, ತಗೊಂಡ್ರು. ಆಯ್ಕೆ ಪ್ರಕ್ರಿಯೆ ಅದು ಹೇಗೆ ನಡೀತು, ಆಯ್ಕೆ ಹೇಗೆ ಮಾಡ್ತಾರೆ, ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ಬೋದಾ?
1: ಸರ್ ಫಸ್ಟು ಹೈಟ್ ನೋಡ್ತಾರೆ, ವೆಯ್ಟು, ಹೈಟ್ ಅಷ್ಟೇ ತಗೊಳ್ತಾರೆ. ಅದಾದಮೇಲೆ ರನ್ನಿಂಗ್ ಕೊಡ್ತಾರೆ. ರನ್ನಿಂಗ್ ಅಲ್ಲಿ ಬಂದಮೇಲೆ ಆ ಟೈಮಲ್ಲಿ ಈತ ಇವಾಗ ಥರ ತುಂಬ ಸ್ಟ್ರಿಕ್ಟ್ ಇಲ್ಲ, ಆವಾಗ ಅಷ್ಟೇ ಹೈಟ್ ವೆಯ್ಟ್ ನೋಡಿ ರನ್ನಿಂಗ್ ತಗೊಳ್ತಿದ್ರು. ರನ್ನಿಂಗ್ ಆದಮೇಲೆ ಮೆಡಿಕಲ್, ಮೆಡಿಕಲ್ ಆದಮೇಲೆ ಸೆಲೆಕ್ಷನ್ ಆಯ್ತು.
0: ಈಗ ಸ್ಟ್ರಿಕ್ಟ್ ಅಂದ್ರೆ ಯಾವ ರೀತಿ?
1: ಇವಾಗ ರಿಟರ್ನ್ ಎಲ್ಲ ಇದೆಯಲ್ಲ ಸರ್, ಎಕ್ಸಾಮ್ ಎಲ್ಲ ಬರಿಲಿಕ್ಕಿದೆ ಇವಾಗ.
0: ಅಂದ್ರೆ ದೈಹಿಕ ಕ್ಷಮತೆ ಮಾತ್ರ ಅಲ್ಲ, ಅವರ ಮಾನಸಿಕ ದೃಢತೆ, ಅವ್ರು ಏನು ಓದ್ಕೊಂಡಿದ್ದಾರೆ ಇಂಟೆಲೆಕ್ಚುಯಲ್, ಆ ದೃಷ್ಟಿಯಿಂದ ಪರೀಕ್ಷೆ ಮಾಡ್ತಾರೆ.
1: ಪರೀಕ್ಷೆ ಮಾಡ್ತಾರೆ ಸರ್. ಮೊದಲು ಅದು ಇರಲಿಲ್ಲ, ಬರೀ ಹೈಟ್ ವೆಯ್ಟ್ ರನ್ನಿಂಗ್ ತಗೊಳ್ತಿದ್ರು, ಫಿಸಿಕಲ್ ಟೆಸ್ಟು ಹೈ, ಅದರಲ್ಲೂ ಜೊತೆಗೆ ರನ್ನಿಂಗ್ ಜೊತೆ ಹೈ ಜಂಪ್, ಲಾಂಗ್ ಜಂಪ್ ಇತ್ತು, ಅದನ್ನು ಟೆಸ್ಟ್ ತಗೊಳ್ತಾ ಇದ್ರು.
0: ಅದರಲ್ಲಿ ಎಲ್ಲದಲ್ಲೂ ಕೂಡ ನೀವು ಮೊದಲ ಶ್ರೇಣಿಯಲ್ಲಿ ನೀವು ಉತ್ತೀರ್ಣರಾಗ್ತಾ ಹೋದ್ರೆ ನೀವು ಸೈನ್ಯಕ್ಕೆ ಸೇರಿದ್ರಿ ಅಲ್ವಾ? ಮೊದಲ ಸೇವೆ ಅಲ್ಲ ಎಲ್ಲಿ ಸಲಿ
1: ಸರ್? ನಾನು ಫಸ್ಟು ಒಂದು ಸೆಲೆಕ್ಷನ್ ಆಗಿ ಬೆಂಗಳೂರಲ್ಲಿದ್ದೆ 1 ತಿಂಗಳು. ಬೆಂಗಳೂರಿಂದ ನನ್ನ ಬೇಸಿಕ್ ಟ್ರೈನಿಂಗ್ ಮಧ್ಯಪ್ರದೇಶ ನೀಮಚ್ ಅಂತ ಹೇಳೋ ಜಾಗಕ್ಕೆ ಕಳಿಸಿದ್ರು. ಅಲ್ಲಿ ನಾನು 9 ತಿಂಗಳು ಸರ್ವಿಸ್ ಮಾಡಿ ಟ್ರೈನಿಂಗ್ ಮುಗಿಸ್ಕೊಂಡು ಮತ್ತೆ ಇದಕ್ಕೆ ಅಹಮದಾಬಾದಿಗೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅಂತ ಹೇಳುವ ಒಂದು ಫೋರ್ಸ್ಗೆ ನಾನು ಕಳಿಸ್ಕೊಟ್ಟು.
0: ಟ್ರೈನಿಂಗ್ ತುಂಬ ಕಠಿಣ ಇರ್ತದ?
1: ಕಠಿಣ ಇರುತ್ತೆ ಸರ್
0: ಟ್ರೈನಿಂಗ್. ಕೆಲವರು ಸಾಕಪ್ಪ ಅಂತ ಹೆದರಿ ಓಡಿ ಬಂದು ಬಿಡ್ತಾರೆ ಅಂತ? ಹೌದಾ?
1: ಹೌದು ಸರ್, ಮಜಬೂತ್ ಆಗ್ಬೇಕಲ್ಲ ನಾವು ರೈಫಲ್ ಹಿಡಿಲಿಕ್ಕೆ.
0: ಚೆನ್ನಾಗಿ ಹೇಳಿದ್ರಿ ನೀವು. ನೀವು ಹೇಳುವಾಗಲೇ ಆ ಉತ್ಸಾಹ, ಆ ದಿನಗಳೆಲ್ಲ ನಿಮಗೆ ನೆನಪು ಬಂದಾಗ ಉಂಟು.
1: ಅದು ಟ್ರೈನಿಂಗ್ ಅಂತ ಅನ್ಸಲ್ಲ ಸರ್, ಮಕ್ಕಳ ಜೊತೆ ನಾವೆಲ್ಲ ಸೇರಿ ಮಾಡ್ಬೇಕು ಒಂದು ಎಂಜಾಯ್ಮೆಂಟ್ ಆಗುತ್ತೆ, ಅದು ಟ್ರೈನಿಂಗ್ ಹಾರ್ಡ್ ಅನ್ಸಲ್ಲ ಸರ್ ನಮಗೆ.
0: ಆದರೆ ಕೆಲವರು ಭಯಪಟ್ಟು ಬರ್ತಾರಂತೆ, ಓಡಿ ಬಂದು ಬಿಡ್ತಾರಂತೆ, ಒಮ್ಮೆ ಬೇಡಪ್ಪ ಇದು ನನಗೆ ಬೇಡ, ಇದು ಯಾಕೆ ಸೇರಿಕೊಂಡೆ ಅಂತ.
1: ಅದು ಅವರಿಗೆ ನಾನು ಏನು ಹೇಳಿ ಸರ್, ನಮಗೊಂದು ಇಂಟ್ರೆಸ್ಟ್ ಇತ್ತು ಮಾಡಬೇಕು, ದೇಶ ಸೇವೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು, ಛಲ ಇರೋರು, ಅದೆಲ್ಲ ಅವರಿಗೆ ಕಷ್ಟ ಅನ್ಸಲ್ಲ.
0: ಇಷ್ಟ ಇದ್ರೆ ಕಷ್ಟ ಆಗೋದೇ ಇಲ್ಲ.
1: ಇಷ್ಟ ಇದ್ರೆ ಕಷ್ಟ ಆಗೋದೇ ಇಲ್ಲ. ಆ ಥರ
0: ಎಷ್ಟು 9 ತಿಂಗಳ
1: 9 ತಿಂಗಳ ಟ್ರೈನಿಂಗ್ ಸರ್.
0: ಟ್ರೈನಿಂಗ್ ಅನ್ನು ಬಹಳ ಚೆನ್ನಾಗಿ, ಬಹಳ ಸಂತೋಷದಿಂದ ನೀವು ಸ್ವೀಕರಿಸಿದ್ರು ನಿಮ್ಮ ಮಾತಿನಲ್ಲಿ ವ್ಯಕ್ತ ಆಗ್ತಾ ಇದೆ. ಅದಾದ ನಂತರ ಮತ್ತೆ ನಿಮ್ಮ ಸೇವೆ ಹೇಗೆ ಮುಂದುವರಿತಮ್ಮ?
1: ಸರ್ ಅಹಮದಾಬಾದಿಗೆ ಬಂದು ನಾವು 2000 ಗಂಟೆ ನಾನು ಅಹಮದಾಬಾದಲ್ಲೇ ಸರ್ವಿಸ್ ಮಾಡಿದೆ. ಆ ಮಧ್ಯದಲ್ಲಿ ತುಂಬ ಡ್ಯೂಟಿಗಳಲ್ಲೂ ಕಷ್ಟ ಸುಖ ಎಲ್ಲನೂ ಅನುಭವಿಸಿದ್ವಿ. 97ರಲ್ಲಿ ನನ್ನ ಮದುವೆ ಆಯಿತು ಸರ್. ಮದುವೆ ನಾನು ಬೈತಡ್ಕ ದಿವಂಗತ ಎಕ್ಸ್ ಆರ್ಮಿ ಅವರು, ಸೋಮಪ್ಪ ಜಾನಮ್ಮನ ಅವ್ರ ಮಗ ಜಗದೀಶ್ ಅಂತ ಹೇಳೋರ್ನ ಮದುವೆ ಆದೆ. ಅವರು ಆರ್ಮಿ ಅವರು, ಇ ಎಮ್ ಎಲ್ಲಿದ್ರು ಅವರು. ಅವರು 97ರಲ್ಲಿ ಮದುವೆ ಆಗಿ ಅಲ್ಲಿ ಅಹಮದಾಬಾದಲ್ಲೇ ಡ್ಯೂಟಿ ಮಾಡ್ತಾ ಇದ್ದೆ. ಆ ಟೈಮಲ್ಲೂ ಸಮೇತ ಸೂರತ್ ಅಂತೇಳುವ ಒಂದು ಜಾಗಕ್ಕೆ ನಾವು ಡ್ಯೂಟಿ ಹೋದಾಗ ಮಳೆಯಲ್ಲೆಲ್ಲ ಸಿಕ್ಕಿ ನೀರೆಲ್ಲ ಊರೆಲ್ಲ ತುಂಬಿಕೊಂಡು ಕಷ್ಟ ಆಯಿತು ನಮಗೆ. ಅದು ತುಂಬ ಕಷ್ಟಕರದ ದಿನಗಳನ್ನ ನಾವು ಅದು ಮರೆಯೋಕ್ಕೆ ಆಗಲ್ಲ, ನಮಗೆ ಕೊನೆ ಉಸಿರಿರೋ ತನಕ ಮರೆಯೋಕ್ಕಾಗಲ್ಲ ಅಂತ ಕಷ್ಟ ದಿನ ಅನುಭವಿಸಿದ್ವಿ ಅದು.
0: ಅಲ್ಲ, ನೀವು ಅದನ್ನು ಹೇಳಿದರೆ ಸ್ವಲ್ಪ ವಿಸ್ತೃತವಾಗಿ ನಮ್ಮ ಕೇಳುಗರಿಗೆ ಅದನ್ನು ಕೇಳಿಸಬೇಕಾದ ಅಗತ್ಯ ಇದೆ ಅಂತ ಕಾಣ್ತದೆ. ನೀವು ಹೇಳಿದ್ರೆ ಜೀವಮಾನದಲ್ಲಿ ಮರೀಲಿಕ್ಕೆ ಸಾಧ್ಯ ಅಲ್ಲ. ಏನು ನಡೆದದ್ದು, ಏನು ಘಟನೆ
1: ಸರ್? ನಾವು ಡ್ಯೂಟಿಗೆ ಹೋಗಿದ್ವಿ ಅಲ್ಲಿ, ಅಲ್ಲಿ ಹೋದಾಗ ರಾತ್ರಿ ಮಲ್ಕೊಂಡ್ವಿ, ಬೆಳಗಾಗೋಷ್ಟರಲ್ಲಿ ಫುಲ್ಲು ಸೂರತ್ ನೀರು ತುಂಬಿದೆ. ಅಂದರೆ ಮಹಾರಾಷ್ಟ್ರ ಮತ್ತು ಸೂರತ್ ಪ್ರವಾಹ ಬಂದಿದೆ. ಪ್ರವಾಹ ಅಂತ ಹೇಳಿದರೆ ಸರ್, ಸೂರತ್ತು ಮತ್ತು ಮಹಾರಾಷ್ಟ್ರದ ನಮ್ಮ ಮಧ್ಯದಲ್ಲಿ ಮಳೆ ಬಂದಿದೆ. ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ಮಳೆ ಬಂದಾಗ ಸೂರತ್ತಲ್ಲಿ ಒಂದು ಡ್ಯಾಮ್ ಇದೆ. ಆ ಡ್ಯಾಮಿನ ಡೋರ್ ಓಪನ್ ಮಾಡಿದಾಗ ಆ ನೀರೆಲ್ಲ ಸೂರತ್ ತುಂಬಿಕೊಂಡಿದೆ. ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಬಟ್ ನಮಗೆ ಗೊತ್ತಾಗಲಿಲ್ಲ ಅದು. ಯಾಕಂದರೆ ಆವಾಗ ತುಂಬ ಸೆಕೆ ಇತ್ತು.

0: ಇತ್ತು. ಆ ಗುಜರಾತ್ ಸೈಡಲ್ಲಿ ತುಂಬ ಸೆಕೆ ಇದ್ದಾಗ ದೊಡ್ಡದೊಂದು ಫ್ಯಾನ್ ಹಾಕ್ತಾರೆ, ಆ ಫ್ಯಾನ್ ಸೌಂಡಿಗೆ ನಮಗೆ ಅನೌನ್ಸ್ಮೆಂಟ್ ಕೇಳಲಿಲ್ಲ. ಹಾಗಾಗಿ ನಮಗೆ ಸ್ವಲ್ಪ ಇದಾಗಿದೆ. ಬೆಳಗಾಗೋಷ್ಟರಲ್ಲಿ ಫುಲ್ ಕ್ಯಾಂಪ್ ಒಳಗಡೆ ಎಲ್ಲ ನೀರು ಬಂದಿದೆ. ಇನ್ನು ನಮಗೇನು ಮಾಡೋ ಅವಕಾಶ ಇಲ್ಲ, ಯಾಕಂದ್ರೆ ಹೊರಗಡೆ
1: ಜನ ಉಳ್ಕೊಂಡಿದ್ರಿ
0: ಸರ್? ಒಂದು ಕ್ಯಾಂಪಸ್ಸಲ್ಲಿ ಒಂದು 200 ಜನ ಇರ್ತಾರೆ, ಅಷ್ಟು ಜನರು ಫುಲ್ ಇದ್ವಿ ನಾವು. ಡ್ಯೂಟಿಗೆ ಹೋದವ್ರು ಸರ್, ನಮ್ಮ ಜೊತೆ ಗೌರ್ಮೆಂಟ್ ವೆಹಿಕಲ್ಲು, ವೆಫನ್ಸು, ರೇಷನ್ನು, ನಮ್ಮ ಪರ್ಸನಲ್ ಥಿಂಗ್ಸ್ ಎಲ್ಲ ಇರುತ್ತೆ ಸರ್.
1: ಅಷ್ಟು 200 ಮಂದಿಗೂ
0: ತೊಂದರೆ ಆಯಿತು ಸರ್.
1: ಹೇಗೆ ಬಚಾವಾದ್ರಿ?
0: ಬಚಾವ ಅಂತೇಳಿದರೆ ಸರ್, ನಾವು ನಮ್ಮ ವೆಫನ್ಸ್ ಹತ್ಯಾರ್ ಅಮ್ನೇಷನ್ ಅಂತ ಹೇಳ್ತೀವಿ, ಅದನ್ನ ನಾವು ಸೇವ್ ಮಾಡ್ಕೊಂಡ್ವಿ. ಬಟ್ ನಮ್ಮ ಪರ್ಸನಲ್ ಥಿಂಗ್ಸ್ ಏನಷ್ಟು ಸೇವ್ ಮಾಡ್ಕೊಂಡಿಲ್ಲ, ರೇಷನ್ ಸೇವ್ ಮಾಡ್ಕೊಂಡಿಲ್ಲ. ಅವುಗಳು ತಗೊಂಡು ನಾವು ಪೊಲೀಸ್ ಕ್ವಾರ್ಟರ್ಸಲ್ಲಿ ನಮಗೆ ಇರ್ಲಿಕ್ಕೆ ಬಿಟ್ಟಿದ್ರು. ಅದ್ರ ಮೇಲೆ ಹೋಗಿ ನಾವು ಸ್ಟೇ ಆದ್ವಿ. ಅಲ್ಲಿ ಮಳೆಯಲ್ಲೇ ನಮ್ಮ ವೆಫನ್ಸ್ಗಳನ್ನ ಸೇವ್ ಮಾಡಿ ನಾವು ಸೇವ್ ಆಗಲಿಲ್ಲ. ವೆಫನ್ಸ್ಗಳಿಗೆ ಇರುವ ಒಂದು ಈ ಟೆಂಟ್ಗಳಲ್ಲಿ ವೆಫನ್ಸ್
1: ಇಟ್ಕೊಂಡು
0: ಸೇವ್ ಆಗಿದ್ವಿ. ಆ ಮಳೆ ಬಂದು ನೀರು ಕ್ವಾರ್ಟರ್ಸ್ ಮೂರು ಮಾಡಿದ ಕ್ವಾರ್ಟರ್ಸ್ ಇಷ್ಟಕ್ಕೆ ನೀರು ಫುಲ್, ಎಲ್ಲಿ ನೋಡಿದ್ರು
1: ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದ್ದದೆಲ್ಲ ನೀರೆಲ್ಲ
0: ನೀರು, ಎರಡು ಫ್ಲೋರೇ ಇದ್ದಿದೆ, ಎರಡು ಫ್ಲೋರ್ ಫುಲ್, ಎರಡು ಫ್ಲೋರ್ ಫುಲ್ ನೀರು. ಅಂದ್ರೆ ಒಳಗಡೆ ಹೊರಗಡೆ ಅಂತ ನೀರಾಗ್ತಿದೆ, ಈ ಚೆತ್ ಮಾಡಿ ಇದೆಲ್ಲ ಮಾಡಿ ಒಳಗಡೆ ಹೀಗೆ ಬೀಳುತ್ತಾರೆ, ನೀರಾಗ್ಬಿಡ್ತು. ನಾವು ನೆನೆಸಿದ್ವಿ ನಾವಿನ್ನೂ ಉಳಿಯೋದೇನಿಲ್ಲ ಅಂತ.
1: ಏನೋ ದೇವರ ಅನುಗ್ರಹದಿಂದಲೇ ಬದುಕಿದ್ದು ಅಂತ ಇವತ್ತಿಗೂ ನೆನಪು ಮಾಡ್ಕೊಳ್ತಿದ್ದೀವಿ.
0: ನಾವು ಊಟ ಮಾಡಿರ್ಲಿಲ್ಲ ಸರ್, ನಮ್ಗೆ ಊಟ ಇಲ್ಲ ಅಲ್ಲಿ.
1: ಕೇಳಬೇಕು ಆ ನಡುವೆ ನಿಮಗೆ ಊಟ ಹಾಗಾದ್ರೆ?
0: ಊಟ ಇಲ್ಲ ಸರ್ ನಮಗೆ, ಬರೀ ಒಂದು ಹೊತ್ತಿಗೆ ಏನೋ ಒಂದಿಷ್ಟು, ಒಂದು ಮೂಟೆ ಅಕ್ಕಿ, ಎರಡು ಮೂಟೆ ಅಕ್ಕಿಯನ್ನು ಉಳಿಸ್ಕೊಂಡ್ರೆ ಬರೀ ಅದನ್ನ ಬೇಯಿಸಿ ಕೊಡ್ತಿದ್ರೆ, ಅದಕ್ಕೆ ಉಪ್ಪು ಖಾರ ಏನಿರಲಿಲ್ಲ, ನೀರು ಕುಡಿಲಿಕ್ಕೆ ಏನೂ ಇರಲಿಲ್ಲ ನಮಗೆ. ಎಲ್ಲಿ ನೀರು ಎಲ್ಲ ಮಳೆ ನೀರು, ಎಲ್ಲಿ ಹೇಗೆ
1: ಕುಡಿಯೋದು? ಕುಡಿಯಕ್ಕೆ
0: ಆಗ್ತಾ ಇರಲಿಲ್ಲ. ಎಲ್ಲಿ ನೋಡಿದ್ರು ಸರ್ ಹಳದಿ ಬಣ್ಣ, ಫುಲ್ ಸಮುದ್ರ ತರನೇ ಕಾಣೋದು. ಆ ಮಳೆ ನೀರಲ್ಲಿ ದನಗಳು, ಮನೆ ಕಾರುಗಳು, ಮನೆ ಒಳಗಡೆ
1: ಕೊಚ್ಚಿ
0: ಹೋಗ್ತಾ ಇರೋದನ್ನ ನೋಡ್ತಾ ಇದ್ವಿ. ಬಟ್ ನಾವೊಂದು 4,000 ನೀರಲ್ಲಿ ಮುಳುಗಿದೀವಿ ಅಂತ ಹೇಳಿದ್ರೆ, ನಾವೇ ಜನರನ್ನ ರಕ್ಷಣೆ ಮಾಡಬೇಕು, ನಾವೇ ನೀರಲ್ಲಿ ಮುಳುಗೋದ್ವಿ.
1: ಜನಸಾಮಾನ್ಯರ ಪಾಡಿನೂ
0: ಆಗ ಇದ್ರಲ್ಲಿ ಹೆಲಿಕಾಪ್ಟರ್ ಬಂದು ಸಿವಿಲ್ ಅವ್ರನ್ನ ರಕ್ಷಣೆ ಮಾಡ್ತಾ ಇತ್ತು. ನಮ್ಮ ಹತ್ರ ಯಾರು ಬರ್ತಾ ಇರ್ಲಿಲ್ಲ, ನಾವು ಯಾವುದೇ ರೀತಿ ಇದು ಮಾಡಿದ್ರು ನಮ್ಮ ಹತ್ರ ಬರ್ತಾ ಇರ್ಲಿಲ್ಲ. 3 ದಿವಸ ಅದೇ ರೀತಿ ಅನುಭವಿಸಿದ್ವಿ ನಾವು. ನಮಗೆ ದೇವರ ಪ್ರೇಯರ್ ಒಂದು ಬಿಟ್ಟರೆ ನಮಗೇನು ಇರಲಿಲ್ಲ, ನಮಗೇನು ಕಾಣಿಸ್ತಾ ಇಲ್ಲ. ಅದುವೇ ಆಹಾರ ಆಗ್ಬಿಟ್ಟಿತ್ತು ಸರ್. 3ನೇ ರಾತ್ರಿಯಲ್ಲಿ 12 ಗಂಟೆಗೆ ಒಂದು ಪಟಾಕಿ ಹೊಡೆಯೋ ಸೌಂಡ್ ಕೇಳ್ತು ನಮಗೆ. ಆ ಪಟಾಕಿ ಹೊಡೆಯೋ ಸೌಂಡ್ ಕೇಳಿದಾಗ ನಮಗೊಂದು ಧೈರ್ಯ ಆಯ್ತು, ಯಾಕಂದ್ರೆ ಇದು ಡ್ಯಾಮಿನ ಡೋರ್ ಕ್ಲೋಸ್ ಮಾಡಿದ್ದಾರೆ, ಇನ್ನೇನೋ ನೀರು ಕಡಿಮೆ ಆಗ್ಬೋದು ಅಂತ. ಹಾಗೇನೆ ಆಯ್ತು, ಸ್ವಲ್ಪ ಟೈಮ್ ಆಗ್ತಾ ನೀರು ಕಡಿಮೆ ಆಗ್ತಾ ಬಂತು. ಮಾರನೇ ದಿವಸ ಬೆಳಿಗ್ಗೆ ಒಂದು 7 ಗಂಟೆಗೆ ಅಹಮದಾಬಾದಿಂದ ಆರ್ಮಿ ಅವ್ರು ಬಂದು ನಮ್ಮನ್ನ ಸೇವ್ ಮಾಡ್ಕೊಂಡೋಗಿ ಆಶ್ರಮ ಇತ್ತಲ್ಲಿ ಅಂತ ಅಲ್ಲಿ ಬಿಟ್ಟರು ನಮ್ಮನ್ನ. ಆಮೇಲೆ ನಮ್ಮ ಕ್ಯಾಂಪಸ್ಸಿಂದ ಬಂದು ನಮ್ಮ ಕ್ಯಾಂಪಿಗೆ ಕರ್ಕೊಂಡೋದ್ರು. ನಮ್ಮ ಗೌರ್ಮೆಂಟ್ ವೆಹಿಕಲ್ ಎಲ್ಲ ನೀರಲ್ಲಿ ಮುಳುಗೋಯ್ತು. ನಮ್ಮ ರೇಷನ್ಗಳು, ನಮ್ಮ ಪರ್ಸನಲ್ ಥಿಂಗ್ಸ್ ಏನಿಲ್ಲ, ಬರೀ ನಮ್ಮ ದೇಶದ ಏನು ಇದು ಮಾಡಲಿಕ್ಕೆ ಅತಿಯಾರ ಅಮ್ನೇಷನ್ ಇದೆ ಅದನ್ನ ಮಾತ್ರ ನಾವು ಸೇವ್ ಮಾಡಿಕೊಂಡು ನಾವು ಕ್ಯಾಂಪಸ್ಸಿಗೆ ಬಂದು.
1: ಈಗ ಆ ನೆನಪು ಒಂದು ಚಳಿಯದ ನೆನಪು.
0: ಆ ಟೈಮಲ್ಲಿ
1: ಭಯಾನಕ,
0: ಆ ಟೈಮಲ್ಲಿ ಏನೊಂದು ನಾವು ಮಾಡಿದ್ವಿ ಧೈರ್ಯವಾಗಿ ಮಾಡಿದ್ವಿ ಸರ್, ಇವಾಗ ನೆನೆಸ್ಕೊಂಡ್ರೆ ತುಂಬ ಭಯ ಆಗುತ್ತೆ, ಹೆಂಗೆ ಮಾಡಿದ್ವಿ ಅಂತ.
1: ಯಾವ ಶಕ್ತಿ ಆಗ ಧೈರ್ಯ ಕೊಟ್ಟಿತ್ತು ಅಂತ ನಿಮಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ.
0: ನಾವು ದೇವರುಗಳಿಗೆ ತುಂಬ ಬೇಡಿದ್ವಿ, ದೇವರುಗಳಿಗೆ ಹರಕೆಗಳನ್ನು ಇಟ್ಟು ಮಾಡಿದ್ವಿ.
1: ಬಹುಶಃ ಸೈನಿಕರ ಬದುಕೇ ಹಾಗೆ ಅಂತ ಎಲ್ಲ ಸವಾಲುಗಳಿಗೂ ಕೂಡ ಎದೆ ಒಡ್ಲಿಕ್ಕೆ
0: ಸಿದ್ಧರಾಗಿರ್ತೀವಿ ಸರ್.
1: ಅಂತ ಸಂದರ್ಭಗಳಲ್ಲೆಲ್ಲ ನಿಮಗೆ ಮನೆ ಕಡೆ ನೆನಪಾಗುದಿಲ್ಲ
0: ಸರ್? ನೆನಪಾಗುತ್ತೆ, ಏನ್ ಮಾಡೋದು ಸರ್, ಯಾರ ಹತ್ರ ಹೇಳ್ಕೊಳ್ಳೋದು? ಆ ಟೈಮಲ್ಲಿ ನಮಗೆ ಟೆಲಿಫೋನ್ ಏನಿರಲಿಲ್ಲ, ಆ ಟೈಮಲ್ಲಿ ಯಾರ ಹತ್ರ ಫೋನ್ ಮಾಡಲಿಕ್ಕೆ ಏನು ಎಂಥ ಅವಕಾಶವೂ ಇಲ್ಲ. ಫೋನ್ ಎಲ್ಲ ಇದಾಗ್ಬಿಟ್ಟಿತ್ತು, ಡಿಸ್ಕನೆಕ್ಟ್ ಆಗಿಬಿಟ್ಟಿತ್ತು. ಇದ್ರ ಲ್ಯಾಂಡ್ ಫೋನ್ಗಳಿತ್ತು, ಡಿಸ್ಕನೆಕ್ಟ್ ಆಗೋಗಿತ್ತು ಅವಾಗ 3 ದಿವಸ.
1: ಮತ್ತೆ ಹೆಚ್ಚಾಗಿ ನಾವು ಸೈನಿಕರನ್ನು ಮಾತಾಡಿಸಿದಾಗ ಹೆಚ್ಚಿನವರು ಹೇಳುವಂತಹ ಒಂದೇ ಒಂದು ಮಾತು ಅಂತಂದರೆ, ಒಂದು ಸಲ ಅವನು ಸೈನ್ಯಕ್ಕೆ ಹೋದ ಮೇಲೆ ಆ ಯೂನಿಫಾರ್ಮ್ ಧರಿಸಿದ ಮೇಲೆ ಮನೆ ಕಡೆ ನಮಗೆ ನೆನಪಾಗುವುದಿಲ್ಲ ಅಂತ. ಹೌದಾ?
0: ಹೌದು ಸರ್, 100% ಅದು.
1: ಯಾಕೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ.
0: ಯಾಕಂದ್ರೆ ಅಲ್ಲಿನ ಡ್ಯೂಟಿ ನಮಗೆ ಆ ರೀತಿ ಇರುತ್ತೆ, ಆ ಡ್ಯೂಟಿಯಲ್ಲೇ ನಾವು ಬಿಜಿ ಆಗಿರ್ತೀವಿ. ಆದ್ರೆ ನಮಗೆ ಮನೆ ಕಡೆ ನೆನಪು ಆಗಲ್ಲ ಅಂತಲ್ಲ, ಆಗುತ್ತೆ ಸರ್, ಏನೋ ಒಂದು ಟೈಮ್
1: ಸಿಕ್ಕಿದಾಗ
0: ಅದು ನಮ್ಮ ಕರ್ತವ್ಯ ಮುಗಿದ ಮೇಲೆ ನಾವು ಮನೆ ಕಡೆ ನೆನಪು ಮಾಡು ಅಂತ.
1: ಬಹುಶಃ ಇದರೆಲ್ಲ ಮೂಲ ಸ್ರೋತ ನಮ್ಮ ಹೃದಯದಲ್ಲಿರುವ ಆ ದೇಶ ಪ್ರೇಮವಾ ಅಂತ.
0: ಹೌದು ಸರ್, ನಾವು ಒಂದು ಯೂನಿಫಾರ್ಮ್ ಹಾಕಿ ನಾವು ರೈಫಲ್ ಹಿಡಿದು ಡ್ಯೂಟಿ ಮಾಡಬೇಕಾದ್ರೆ ನಮ್ಗೆ ಡ್ಯೂಟಿ ಬಿಟ್ಟರೆ ಇನ್ಯಾವುದು ನೆನಪಾಗಲ್ಲ. ಅದೆಲ್ಲ ಮುಗಿದು ರಿಲ್ಯಾಕ್ಸ್ ಆದಾಗ ಮನೆ ಕಡೆ ನೆನಪಾಗುತ್ತೆ, ಅವಾಗ ಒಂದು ಫೋನ್ ಮಾಡಿ ಹೇಗಿದ್ದೀರಿ ಏನು ವಿಚಾರಿಸ್ತೀವಿ.
1: ನಿಜವಾಗಿ ನಿಜವಾಗಿಯೂ ಕೂಡ ಎಂಥ ಅವನಾದರೂ ಕೂಡ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದಂಥ ಸೈನಿಕನಿಗೆ ಅಥವಾ ಸೈನಿಕರಿಗೆ ಬಹಳ ದೊಡ್ಡ ಒಂದು ಸೆಲೆಕ್ಟ್ ಕೊಡಬೇಕಾದ್ದು. ಹೇಳಿ ಅಮ್ಮ, ಆಮೇಲೆ ಬೇರೆ ಯಾವ ಪ್ರದೇಶಗಳಲ್ಲೆಲ್ಲ ನೀವು ಭಾರತದ ಬೇರೆ ಪ್ರದೇಶಗಳಲ್ಲಿ ಸೇವೆ ಮಾಡಿದಿರಿ?
0: ಸರ್, ನಾನು ಭಾರತದಲ್ಲಿ ಅಹಮದಾಬಾದ್ ಆಯಿತು, ಮಹಾರಾಷ್ಟ್ರ, ರಾಜಸ್ಥಾನ, ಹರಿಯಾಣ, ಅಸ್ಸಾಂ, ಮಣಿಪುರ, ಶಿಲಾಂಗ್, ಆಮೇಲೆ ಚೆನ್ನೈ, ಕೇರಳ, ಕರ್ನಾಟಕದಲ್ಲೂ ಮಾಡಿದ್ದೆ ನಾನು. ಎಲ್ಲ ಕಡೆ ಫುಲ್ ಆಲ್ ಇಂಡಿಯಾ ಮಾಡಿ ನಾನು 1 ಇಯರ್ ಫಿಶ್ ಕೀಪರ್ ಆಗಿ ಸೌತ್ ಆಫ್ರಿಕಾಕ್ಕೆ ಹೋಗಿದ್ದೆ.
1: ನೀವು ದೇಶದ ಒಳಗಡೆ ಹೀಗೆ ಅಂದರೆ ರಾಷ್ಟ್ರಮಟ್ಟದಲ್ಲಿ ನೀವು ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ

0: ನಿಮ್ಮ ಮನೆಯವರು ಕೂಡ ಸೈನ್ಯದಲ್ಲಿ ಸೇವೆ ಸಲ್ಲಿಸ್ತಾ
1: ಹೌದು
0: ಇದ್ರಲ್ಲ,
1: ಸರ್.
0: ಒಟ್ಟಿಗೆ ನಿಮಗೆ ಒಂದೇ ಕಡೆ ಕೊಡ್ತಿದ್ರ ಆ ರೀತಿಯಲ್ಲಿ ಸೇವೆಗೆ ಅವಕಾಶ ಇತ್ತ?
1: ಇಲ್ಲ ಸರ್, ಒಂದೇ ಡಿಪಾರ್ಟ್ಮೆಂಟ್ ಆಗಿದ್ರೆ ನಮಗೆ ಸಿಗ್ತಿತ್ತು ಸರ್.
0: ಓಹೋ,
1: ಅವ್ರು ಬೇರೆ ಡಿಪಾರ್ಟ್ಮೆಂಟ್ ಆರ್ಮಿ, ನಮ್ದು
0: ಹ್ಮ್,
1: ಪ್ಯಾರಾಮಿಲಿಟ್ರಿ.
0: ಓಹೋ ಹೋ,
1: ಅದರಿಂದ ನಮಗೆ ಒಂದು ಕಡೆ ಆಗಲೇ ಹತ್ರ ಪತ್ರ ಇದ್ವಿ. ನಾನು ಅಹಮದಾಬಾದಲ್ಲಿ ಇರಬೇಕಾದ್ರೆ ಅವರು ಇದರಲ್ಲಿ ಇದ್ರು, ಬಡೋದ್ರದಲ್ಲಿದ್ರು, ಗುಜರಾತ್ ಬಡೋದ್ರದಲ್ಲಿ ಇದ್ರು ಮದುವೆ ಆಗುವ ಟೈಮಲ್ಲಿ. ಅದಾದ್ಮೇಲೆ ಇಲ್ಲ ಸರ್, ನಾವು ಜೊತೆಲಿ ಎಲ್ಲೂ ಸಿಗಲಿಲ್ಲ.
0: ಈಗ ಹೊರಗಡೆ ಹೋದ್ರಿ ನೀವು ದಕ್ಷಿಣ ಆಫ್ರಿಕಾಗೆ?
1: ಹೌದು ಸರ್.
0: ನಮ್ಮ ದೇಶ ಬಿಟ್ಟು ಹೊರಗಡೆ ಹೋದ್ದು ನೀವು ಮೊದಲ ಬಾರಿಗಲ್ವಾ?
1: ಹೌದು ಸರ್.
0: ಆ ಊರು, ಆ ಪರಿಸರ, ಅಲ್ಲಿಯ ಹವೆ, ಅಲ್ಲಿಯ ಜನ, ಜನಜೀವನ ಹೇಗೆ ಅನ್ನಿಸ್ತಮ್ಮ?
1: ಸರ್, ಅಲ್ಲಿನ ಜನಜೀವನ ತುಂಬ ಕಷ್ಟ ಅವರಿಗೆ. ಅವರು ತುಂಬ ಬಡವರು ಆ ಕಡೆ. ತುಂಬ ಕಷ್ಟ ಅನ್ನಿಸ್ತಾ ಇತ್ತು ಅವ್ರನ್ನ ನೋಡಿದಾಗ, ನಮಗೆ ಇದಾಗ್ತಾ ಇತ್ತು. ಆದರೆ ಪ್ಲೇಸ್ ಎಲ್ಲ ನೋಡಲಿಕ್ಕೆ ನಮ್ಮ ಸೌತ್ ಥರನೇ, ತೆಂಗಿನ ಮರಗಳು, ಮರಗೆಣಸು ಈ ಥರ ಎಲ್ಲ ನಮ್ಮ ದೇಶದ ಥರನೇ ಇತ್ತು. ಮತ್ತೆ ಎಲ್ಲ ಸೌತ್ ಇಂಡಿಯನ್ಗಳು ಆ ಕಡೆ ಇದ್ದಾರೆ, ಕೇರಳದವರೆಲ್ಲ ಆ ಕಡೆ, ಪಂಜಾಬಿನವರು ಕೇರಳದವರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಅದರಿಂದ ನಮಗೆ ಶಾಪಿಂಗ್ ಎಲ್ಲ ಹೋಗ್ಬೇಕಾದ್ರೆ ಅಷ್ಟು ಇದಾಗ್ತಿರಲಿಲ್ಲ, ಇಂಡಿಯಾದ ಶಾಪ್ಗಳು ಇತ್ತು.
0: ಓಹೋ, ಅಲ್ಲ ಕಷ್ಟ ಅಂತೇಳಿ ಈಗ ಸಾಮಾನ್ಯ ನಾವು ನಮ್ಮ ದೇಶದವರೇ ಬಡವರು ಅಂತ, ಭಾರತ ಒಂದು ಬಡ ದೇಶ ಅಂತ ನಾವು ಚಿಕ್ಕದಿಂದಲೇ ಓದ್ತಾ ಇದ್ವಿ.
1: ಹೌದು ಸರ್,
0: ನಾವೇ ಬಡವರು ಅಂತ ಒಂದು ಸಾಮಾನ್ಯ ಭಾವನೆ. ಅಲ್ಲೂ ಅಂತ ಬಡತನ ಇದೆಯಾ?
1: ಅಲ್ಲಿ ಬಡತನ ತುಂಬ ಬಡತನ ಸರ್ ಅವ್ರದ್ದು. ಅಲ್ಲಿ ಆ ಬಡತನದಿಂದ ಅಲ್ಲಿ ಏನೋ ಗಲಾಟೆ ಆಗಿತ್ತು ಅವರಿಗೆ. ಯಾಕಂದ್ರೆ ಅವರು ಅಲ್ಲಿ ಜಾಸ್ತಿ ಕ್ರಿಶ್ಚಿಯನ್ ಸರ್, ಅವ್ರದ್ದು ಊಟನೇ ಬ್ರೆಡ್.
0: ಓಹೋ,
1: ಅವ್ರಿಗೆ ಏನು ಇಲ್ಲ, ಅವು ಹೊಟ್ಟೆಗೋಸ್ಕರ ಅವ್ರು ಏನು ಮಾಡ್ಲಿಕ್ಕೂ ತ್ಯಾಗ ಸರ್. ಆ ಥರ ಪರಿಸ್ಥಿತಿ ಅವ್ರದ್ದಲ್ಲಿ.
0: ಅಲ್ಲಿಗೆ ಹೋಗ್ಬೇಕಾದಂಥ ಅನಿವಾರ್ಯತೆ ಏನು ಬಂತು ನಿಮಗೆ? ಯಾವ ಉದ್ದೇಶಕ್ಕಾಗಿ ಕಳಿಸಿದ್ರಿ ನಿಮ್ಮನ್ನು ಅಲ್ಲಿಗೆ?
1: ಅಲ್ಲಿ ಗಲಾಟೆ ಆಗ್ತಾ ಇತ್ತು ಸರ್ 2000, ಅದು ಕರೆಕ್ಟ್ ಆದ ನನಗೆ ನೆನಪಿಲ್ಲ ಸರ್. ನಾವು 8ನೇ ಬ್ಯಾಚಲ್ಲಿ ಹೋಗಿದ್ದು ನಾನು. ಆ ಗಲಾಟೆಯಿಂದ ನಮಗೆ ಇಂಡಿಯಾ ಥ್ರೂಯಿಂದ ಕಳಿಸ್ಕೊಟ್ರು ಸರ್ ಅಲ್ಲಿಂದ.
0: ಅಲ್ಲಿ ವಿಶೇಷವಾದ ಯಾವುದಾದ್ರು ನೆನಪುಗಳು, ಅನುಭವಗಳಿವೆಯಾ
1: ಸರ್? ಅಲ್ಲಿ ವಿಶೇಷ ಅಂತೇಳಿ ನಾವು ಹೋಗಿ ಒಂದು 6 ತಿಂಗಳಲ್ಲಿ ಅಲ್ಲಿ ಇಬೋಲಾ ಅಂತ ಹೇಳುವ ರೋಗ ಸ್ಟಾರ್ಟ್ ಆಯ್ತು ನಮಗೆ.
0: ರೋಗ
1: ಇಬೋಲಾ, ಕೊರೋನಾ ತರನೇ
0: ಬಂತು,
1: ಕೋವಿಡ್
0: ಬಂತು,
1: ಅದೇ ರೀತಿ ಇಬೋಲಾ. ಈ ಕೊರೋನಾ ಆದ್ರೆ ಈ ತರ ಕೆಮ್ಮು ಬರ್ತಿತ್ತು, ಆದ್ರೆ ಇಬೋಲಾ ಅಂತ ಹೇಳಿದ್ರೆ ತುಂಬಾ ಒಂದು ಇದು, ಮೈ ಮೇಲೆಲ್ಲ ಒಂಥರ ಕೆಂಪು ಚುಕ್ಕೆಗಳು ಬಂದು ಕಜ್ಜಿಗಳ ತರ ಬಂದು ಇದಾಗುತ್ತೆ, ಸ್ಪ್ರೆಡ್ ಆಗತ್ತದು. ಆ ತರ ಇತ್ತು ಸರ್ ಅಲ್ಲಿ. ಅದು ತುಂಬಾ ಕಷ್ಟ ಆಗ್ತಾ ಇತ್ತು. ಎಲ್ಲಿ ಹೋದ್ರು ಅಲ್ಲಿ ಡೆಡ್ ಬಾಡಿಗಳು ಕಾಣಿಸ್ತಾ ಇದ್ವು. ಅದನ್ನ ತಿಂದು ಬೆಕ್ಕುಗಳು, ನಾಯಿಗಳಿಗೂ ಸಮೇತ ಇವಲ್ಲ, ಮನೆಗಳಲ್ಲೂ ಶವ. ಆ ತರ ಶವನ ಸಂಸ್ಕಾರ ಮಾಡೋರು ಯಾರಿಲ್ಲ, ಆ ಪರಿಸ್ಥಿತಿಯಲ್ಲಿ ಇತ್ತು ಸರ್.
0: ಅಲ್ಲ, ಎಲ್ಲರೂ ಕೂಡ ಅದರಿಂದ ಬಾಧೆಗೊಳಗಾಗಿದ್ದಾರೆ ಅಂತಂದ್ರೆ, ಮತ್ತೆ ಅದನ್ನ
1: ನೋಡೋರು ಯಾರಿಲ್ಲ, ಒಂದು ಮನೇಲೆ 2-3 ಸಾವಿರ ಆ ತರ ಇತ್ತು ಸರ್. ಆ ಟೈಪ್ ಅಲ್ಲಿ ತುಂಬಾ ಕಷ್ಟ ಆಯ್ತು ಅವಾಗ.
0: ನಿಮ್ಮ ಬಳಗದಲ್ಲಿ ಯಾರ ಟೀಮ್ ಅಲ್ಲಿ ಯಾರಾದ್ರೂ ಆ ರೀತಿಯ ಆ ರೋಗಕ್ಕೆ?
1: ಇಲ್ಲ ಇಲ್ಲ ಸರ್, ನಾವು ತುಂಬಾ ಪ್ರಿಕಾಷನ್ ಅಲ್ಲಿ ಇಟ್ಟಿದ್ರು ನಮ್ಮ ಆಫೀಸರು, ಅದರಿಂದ ಆ ತರ ಏನಾಗ್ಲಿಲ್ಲ. ನಾವು ಡ್ಯೂಟಿಗೆ ಹೊರಗಡೆ ಹೋಗ್ಬೇಕಿದ್ರೆ ಫುಲ್ ಗ್ಲೌಸ್, ರೈನ್ ಕೋಟ್, ಮಳೆ ರೈನ್ ಕೋಟ್ ಹಾಕೊಂಡು ಹೋಗ್ತಾ ಇದ್ವಿ ನಾವು. ಅದನ್ನ ಬಂದು ನಾವು ಮತ್ತೆ ಸ್ಯಾನಿಟೈಸರ್ ಮಾಡ್ಕೊಳ್ತಾ ಇದ್ವಿ, ಫುಲ್ ಎಲ್ಲ ಸ್ಯಾನಿಟೈಸರ್ ಆಗಿ ಮತ್ತೆ ನಮ್ಮ ಗೇಟ್ ಒಳಗಡೆ ಬರ್ತಿದ್ವಿ. ನಮ್ಮ ಮಾಸ್ಕ್, ಗ್ಲೌಸ್ ಏನಿತ್ತು ಅದೆಲ್ಲ ಹೊರಗಡೆ ಹಾಕಿ ಅವಾಗಲೇ ನಾವು ಅದನ್ನ ಸುಟ್ಟು ಬಿಡ್ತಾ ಇದ್ರು.
0: ಅಲ್ಲಿ ಆಫೀಸರ್ಸ್ ಬಹಳ ಕಾಳಜಿ ವಹಿಸಿದ್ರು ಅಂತ ಹೇಳಿದ್ರಲ್ಲ, ಹೇಗೆ ಸೈನಿಕರ ಬಗ್ಗೆ, ಈಗ ಕೆಳ ಹಂತದ ಯೋಧರ ಬಗ್ಗೆ, ಮೇಲಧಿಕಾರಿಗಳ ವರ್ತನೆ, ಅವರ ಮನೋಧರ್ಮ ಹೇಗಿರ್ತದೆ?
1: ಸರ್, ಇವಾಗ ನಾವು ಅಲ್ಲಿ 1 ಇಯರ್ಗೆ ಪೀಸ್ ಕೀಪರ್ ಆಗಿ ಹೋದ್ಮೇಲೆ ಅವ್ರು, ನಾವೊಂದು ಕುಟುಂಬ ಕುಟುಂಬ ಆಗಿದ್ವಿ ಅಲ್ಲಿ. ಅದರಿಂದ ಅವರಿಗೆ ಮೇಲೆ ಚಿಕ್ಕವರು ದೊಡ್ಡವರು ನಾನು ಆಫೀಸರು ಅಂತ ಆ ತರ ಏನಿಲ್ಲ, ಅವರು ಒಂದೇ ರೀತಿ
0: ನಮ್ಮ ಪ್ರಶ್ನೆ ಇಲ್ಲ, ಮಾತಿಗೆ ಹೇಳ್ಬೋದು ಅಷ್ಟೇ,
1: ಮಾತಿಗೆ ಇರ್ಬೋದು. ಬಟ್ ರ್ಯಾಂಕ್ ಇರುತ್ತೆ, ಆದ್ರೆ ನೋಡೋದ್ರಲ್ಲಿ ನಮಗೆ ಮನೆಯಲ್ಲಿ ಅಪ್ಪ ಅಮ್ಮ ಹೇಗೆ ನೋಡ್ಕೊಳ್ತಾರೆ ಅದೇ ರೀತಿ ಅವ್ರು ನಮ್ಮನ್ನ ನೋಡ್ಕೊಂಡ್ರು. ಅದರಿಂದ ನಮಗೆ ಆ ಡ್ಯೂಟಿ, ಆ ರೋಗ, ಅದು ಯಾವ್ದು ನಮಗೆ ಗೊತ್ತಾಗ್ಲಿಲ್ಲ ಸರ್.
0: ಇವರು ತುಂಬಿಸಿದ ಆತ್ಮವಿಶ್ವಾಸವೇ ನಿಮಗೆ ಬಹಳ ಭರವಸೆ ಕೊಟ್ಟಿದೆ.
1: ಬಂದು ಬೆಳಿಗ್ಗೆ ಸಂಜೆ ಎಷ್ಟು ಟೈಮ್ ಸಿಕ್ಕಿದ್ರು ಅವರು ಮನೆಯಲ್ಲಿ ಬಂದು ತಂದೆ ತಾಯಿ ಯಾವ ರೀತಿ ಮಾತಾಡಿಸ್ತಾರೆ, ಹೇಗಿದೆಯೇನು ಅಂತ ಹಾಗೆ ಬಂದು ನಮ್ಮ ಬೆಡ್ ಗಳಿಗೆ ಬಂದು ಮಾತಾಡಿಸ್ತಾರೆ. ಅದರಿಂದ ನಮಗೆ ಆ ನೋವು ಗೊತ್ತಾಗ್ಲಿಲ್ಲ.
0: ಅಲ್ಲಿ ಎಷ್ಟೇ ಕಷ್ಟ ಆದರೂ ಕೂಡ ನೀವು ಕಷ್ಟ ಅಂತ ಅನ್ನಿಸ್ಲಿಲ್ಲ ನಿಮಗೆ?
1: ಅನಿಸಿದ್ರು ನಾವು ಅದನ್ನ ಅನ್ಸ್ಕೊಳಕ್ಕೆ ಬಿಡ್ಲಿಲ್ಲ. ನಮ್ಮ ಆಫೀಸರ್ಸ್ ಧೈರ್ಯ ತುಂಬಿದ್ರು ಅವರು ನಮಗೆ, ನಾವು ಅವ್ರಿಗೂ ಧೈರ್ಯ ತುಂಬುತ್ತಿದ್ವಿ. ಮೇಡಮ್ ನಾವಿಲ್ಲ, ನಾವು ಮಾಡ್ತೀವಿ ಡ್ಯೂಟಿ, ಯಾವುದೇ ರೋಗ ಬರಲಿ ಏನೇ ಬರಲಿ ನಾವು ಇಂಡಿಯಾಕ್ಕೆ ವಾಪಸ್ ಹೋಗಲ್ಲ, ನಮ್ಮ ಟರ್ನಲ್ ಒನ್ ಇಯರ್ ಇದೆ ಅದನ್ನ ಮುಗಿಸ್ಕೊಂಡು ಹೋಗ್ತೀವಿ ಅಂತ ನಾವು ಆಫೀಸರ್ಸ್ಗಳಿಗೆ ಹೇಳ್ತಾ ಇದ್ದೀವಿ.
0: ಈಗ ನಿಮ್ಮ ಮಾತು ಆರಂಭದಲ್ಲಿ ನೀವು ಹೇಳಿದ ಪ್ರಕಾರ ಅಲ್ಲಿ ನಾವು ಒಂದ್ಸಲ ಸೇರಿದ ಮೇಲೆ ಅಲ್ಲಿ ಮೇಲೆ ಕೆಳಗೆ ಗಂಡು ಹೆಣ್ಣು ಯಾವುದೇ ತಾರತಮ್ಯ ಭೇದ ಭಾವ ಅನ್ನೋದು ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಆದರೂ ಕೂಡ ರೇಡಿಯೋ ಕೇಳುವಂತಹ ಯುವತಿಯರಿಗಾಗಿ, ಅವರಿಗೆ ಧೈರ್ಯ ತುಂಬುವ ದೃಷ್ಟಿಯಿಂದ ಅಥವಾ ಒಂದು ಮಾರ್ಗದರ್ಶನದ ದೃಷ್ಟಿಯಿಂದ ನಾನು ಕೇಳುವ ಪ್ರಶ್ನೆ, ಹೆಣ್ಣು ಮಕ್ಕಳಿಗೆ ಈ ಸೈನ್ಯದಲ್ಲಿ ಯಾವ ರೀತಿ ಅವಕಾಶ ಇದೆ?
1: ಇವಾಗ ಆನ್ಲೈನ್ನಲ್ಲಿ ಎಲ್ಲ ಬಿಡ್ತಾರೆ, ಆನ್ಲೈನ್ ನೋಡ್ಕೊಂಡು ಅವ್ರು ಹೋಗ್ಬೋದು. ಆರ್ಮಿಯಲ್ಲೂ ಇದೆ, CSF ಅಲ್ಲೂ ಇದೆ, CRPF ಅಲ್ಲೂ ಇದೆ, ಎಲ್ಲದರಲ್ಲೂ ಆನ್ಲೈನಲ್ಲೇ ಬರುತ್ತೆ ಸರ್. ಇವಾಗ ಆನ್ಲೈನ್ ನೋಡ್ಕೊಂಡು ಅಲ್ಲವ್ರು ತುಂಬಿಸ್ಕೊಂಡು ಹೋಗ್ಬೋದು. ರಿಕ್ರೂಟ್ಮೆಂಟ್ ಇರುತ್ತೆ, ಹೇಗೆ ಇವಾಗ ಹುಡುಗರು ಹೇಗೆ ಆಗ್ತಾರೆ ಸೇಮ್ ಅದೇ ರೀತಿ ಬರುತ್ತೆ.
0: ಅದು ರಿಕ್ರೂಟ್ಮೆಂಟ್ ವಿಷಯ.
1: ರಿಕ್ರೂಟ್ಮೆಂಟ್
0: ಅಲ್ಲಿ ಹೋದ ಮೇಲೆ ಅವರಿಗೆ ಮುಕ್ತವಾದ ವಾತಾವರಣ ಅಥವಾ ಸುರಕ್ಷತೆಯ ದೃಷ್ಟಿಯಿಂದ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಆದರೂ ಕೂಡ ಒಂದು ಸೆಕ್ಯೂರಿಟಿ ಬೇಕಾಗ್ತದೆ?
1: ಇದೆ ಸರ್, ಸೆಕ್ಯೂರಿಟಿ ತುಂಬಾನೇ ಇದೆ. ಲೇಡೀಸ್ ಅಂತೇಳಿ ಹೋದ್ಮೇಲೆ ಲೇಡೀಸ್ಗೆ ಸಪ್ರೇಟ್ ಇರುತ್ತೆ, ಅವರ ಪ್ರತಿಯೊಂದು ಕಷ್ಟ ಸುಖಗಳನ್ನ ವಿಚಾರಿಸೋಕೆ ಆಫೀಸರ್ಸ್ಗಳಿರ್ತಾರೆ ಸರ್. ಅದಕ್ಕೆ ಅಂತ ಡಿಟೇಲ್ ಮಾಡಿರ್ತಾರೆ. ಅದರಿಂದ ಅಲ್ಲಿ ಹೆಣ್ಮಕ್ಳಿಗೆ ಯಾವ ರೀತಿಯ ತೊಂದರೆ ಆಗಲ್ಲ ಸರ್. ಅಲ್ಲಿ
0: ಯಾವುದೇ ರೀತಿಯ
1: ತೊಂದರೆ

0: ಆಗಲ್ಲ. ಇವಾಗ ಮೊದಲಾದ್ರೆ ಫೋನು ಲೆಟ್ರು ಬರಿಬೇಕಿತ್ತು, ಇವಾಗ ಆ ಥರ ಇಲ್ಲ ಸರ್. ಮೊದಲಾದ್ರೆ ಲ್ಯಾಂಡ್ ಫೋನಲ್ಲಿ ಮಾತಾಡಬೇಕಿತ್ತು,
1: ಹೌದು ಹೌದು.
0: ಇವಾಗಾದರೆ 24 ಗಂಟೆ ವಿಡಿಯೋ ಕಾಲ್ ಮಾಡ್ಕೊಳ್ಳಿ ಫ್ರೀ ಇದ್ದಾಗ. ಅದರಿಂದ ಅವ್ರಿಗೆ ಯಾವ ರೀತಿ ದುಃಖನೇ ಅನಿಸಲ್ಲ ಸರ್. ನಮಗೆ ಅವಾಗ ಡ್ಯೂಟಿ ನಡುವೆ ಲೆಟ್ರು ಬರೆಯೋಕ್ಕೂ ಟೈಮ್ ಆಗ್ತಾ ಇರಲಿಲ್ಲ, ಏನೊಂದು ಮಾಡ್ತಿದ್ವಿ. ಇವಾಗ ಎಷ್ಟೊತ್ತಿಗೆ ನೋಡಿದ್ರು ಒಂಚೂರು ಫೋನಲ್ಲಿ ಮಾತಾಡ್ಕೋಬೋದು, ವಿಡಿಯೋ ಕಾಲ್ ಮಾಡ್ಬೋದು. ಅದರಿಂದ ಹೆಣ್ಮಕ್ಳಿಗೆ ಮನೆ ಕಡೆ ನೆನಪೂ ಆಗಲ್ಲ,
1: ನೆನಪಾಗಲ್ಲ.
0: ನೆನಪಾಗಲ್ಲ.
1: ಆದರೂ ಕೂಡ ಈಗ ಗಂಡ ಹೆಂಡತಿ ಒಂದು ಹದಿಹರೆಯದಲ್ಲಿ ಮದುವೆ ಆದ ಆರಂಭದ ದಿನಗಳಲ್ಲಂತೂ ಸಹಜವಾಗಿ ಒಂದು ಪ್ರೀತಿ ಅದನ್ನೆಲ್ಲ ಹಂಚಿಕೊಳ್ಬೇಕಾದಂಥ ಕಾಲ. ಅದು ಕಳೆದು ಹೋದರೆ 50ರ ಮೇಲೆ ಆ ಒಂದು ಹಸಿತನ ಇರೋದಿಲ್ಲ.
0: ಇರೋದಿಲ್ಲ.
1: ಅದನ್ನು ಸೈನ್ಯದಲ್ಲಿ ಹೇಗೆ ಅದಕ್ಕೆ ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಡ್ತಾರಾ? ಪೂರಕವಾದಂಥ ವಾತಾವರಣ ಸಿಗ್ತದೆ?
0: ಸಿಗ್ತದೆ ಸರ್. ಯಾಕಂದರೆ ಹಸ್ಬೆಂಡ್ ಆ್ಯಂಡ್ ವೈಫು ಜೊತೆಲೇ ಇದ್ದರೆ ಓಕೆ, ಒಂದೇ ಡಿಪಾರ್ಟ್ಮೆಂಟ್ ಆದರೆ ಜೊತೆಲೇ ಇರಿಸ್ತಾರೆ, ಕ್ವಾರ್ಟರ್ಸ್ ಇಟ್ಕೋಬೋದು, ಇಬ್ಬರು ಒಟ್ಟಿಗೆ ಡ್ಯೂಟಿ ಮಾಡ್ಬೋದು. ಆಮೇಲೆ ಬೇರೆ ಡಿಪಾರ್ಟ್ಮೆಂಟ್ ಆದರೆ ಅವರು ರಜದಲ್ಲಿ ಬಂದರೆ ಅವರಿಗೆ ಕ್ವಾರ್ಟರ್ಸ್ ಫೆಸಿಲಿಟಿ ಇದೆ, ಎಲ್ಲ ಫೆಸಿಲಿಟಿ ಇದೆ ಸರ್, ಮಾಡ್ಬೋದು. ಮಕ್ಕಳನ್ನು ಇಟ್ಕೊಳ್ಬೋದು, ಸ್ಕೂಲ್ ಇದೆ, ಕೇಂದ್ರೀಯ ವಿದ್ಯಾಲಯ ಅದು ಇದು ಅಂತ ಕ್ಯಾಂಪಸ್ ಒಳಗಡೆ ಡ್ಯೂಟಿಗಳು ಮಾಡೋಕ್ಕಿದೆ, ಮಕ್ಕಳಿಗೆ ಓದಿಸ್ಲಿಕ್ಕೂ ಇದೆ, ಪ್ರತಿಯೊಂದಕ್ಕೂ ಫೆಸಿಲಿಟಿ ಇದೆ ಸರ್.
1: ಆಗಲಿ, ನಿಮ್ಮ ದಾಂಪತ್ಯದ ಫಲದ ಬಗ್ಗೆ ಹೇಳಬೇಕು. ಎಷ್ಟು ಮಕ್ಕಳು
0: ಸರ್? ನನಗೆ ಒಬ್ಬ ಮಗ.
1: ಏನು ಮಾಡ್ತಿದ್ದಾನೆ ಮಗ?
0: ಅವನು ಸರ್ BBA ಮಾಡಿ KS ಕೋಚಿಂಗ್ ಮಾಡಿ ಇವಾಗ ಮೈಸೂರಲ್ಲಿ ಒಂದು ಕಂಪನಿಯಲ್ಲಿ ಇಂಟರ್ವ್ಯೂ ಮಾಡಿದ್ದಾರೆ. ಅವರಿಗೆ ಇಂಟರ್ವ್ಯೂ ಸೆಲೆಕ್ಷನ್ ಆಗಿದೆ, ಇನ್ನೊಂದು ಲೆಟ್ರ್ ಬರಬೇಕು ಅವರಿಗೆ, ಕಾಲ್ ಲೆಟ್ರ್ ಬಂದಮೇಲೆ ಹೋಗ್ತಾನೆ.
1: ಈಗ ನಿಮ್ಮ ಹಿರಿಯರು ಸೈನ್ಯದಲ್ಲಿದ್ದರು, ನಿಮ್ಮ ತಂದೆಯವರು, ನಿಮ್ಮ ಮನೆಯವರು ಸೈನ್ಯದಲ್ಲಿ, ನೀವು ಸೈನ್ಯದಲ್ಲಿ ಸೇವೆ ಸಲ್ಲಿಸಿದ್ರಿ, ಮಗನಿಗೆ ಆಸಕ್ತಿ ಇಲ್ವಾ?
0: ತುಂಬ ಆಸಕ್ತಿ ಇದೆ ಸರ್. ತುಂಬ ಸರಿ ಹೋದ ಅವನು, ಅಂದರೆ 2-3 ಸರಿ ಎಲ್ಲದರಲ್ಲೂ ಸೆಲೆಕ್ಷನ್ ಆಯಿತು, ರಿಟರ್ನಲ್ಲಿ ಅವನಿಗೆ ಫೇಲ್ ಆಗೋಯ್ತು ಸರ್.
1: ತುಂಬ ಆಸಕ್ತಿ ಇದೆ?
0: ತುಂಬ ಆಸಕ್ತಿ ಇದೆ.
1: ಅದು ಬರಲೇಬೇಕಲ್ಲ, ಯಾಕಂದರೆ ಅದು ರಕ್ತಗತವಾಗಿ ಬಂದದ್ದು.
0: ಹೌದು ಸರ್.
1: ಆಗಲಿ, ತುಂಬ ಸಂತೋಷ ಆಯಿತು. ಈಗ ಮಾತುಕತೆಯ ಕೊನೆಯಲ್ಲಿ ರೇಡಿಯೋ ಕೇಳ್ತಾ ಇರುವಂತಹ ಎಲ್ಲ ಯುವಕ ಯುವತಿಯರಿಗೆ, ಯಾಕಂದ್ರೆ ನಮ್ಮ ಕೊಡಗು ಅಂದ್ರೆ ಅದು ಸೈನಿಕರ ಬೀಡು.
0: ಹೌದು,
1: ಒಂದು ಕುಟುಂಬದಿಂದ ಒಬ್ಬನಾದರೂ ಕೂಡ
0: ಸೈನ್ಯದಲ್ಲಿ
1: ಇದ್ದೇ ಇರ್ತಾರೆ ಅಂತ ಒಂದು ಮಾತು, ಅದು ನಿಜ ಕೂಡ. ಯುವಕ ಯುವತಿಯರಿಗೆ ನಿಮ್ಮ ಕಿವಿ ಮಾತೇನಮ್ಮ?
0: ಸರಿ, ಯುವಕ ಯುವತಿಯರಿಗೆ ಏನು ಹೇಳೋದಂತ ಹೇಳಿದ್ರೆ, ಮೊದಲಾದ್ರೆ ಎಲ್ಲ ಮನೇಲಿ ಒಬ್ಬೊಬ್ಬ ಮಗ ಆರ್ಮಿಯಲ್ಲಿ ಇರ್ತಿದ್ರು. ಅದೇ ರೀತಿ ಈಗ ಮಗಳು ಯಾವುದಕ್ಕೂ ಕಡಿಮೆ ಇಲ್ಲ, ಯಾವುದೇ ಕೆಲಸಕ್ಕೂ ಕಡಿಮೆ ಇಲ್ಲ. ಹೆಣ್ಮಕ್ಳು ಎಲ್ಲರೂ ಮನೇಲಿ ಹೆಣ್ಮಕ್ಳು ಇದ್ದಾರೆ. ಆ ಹೆಣ್ಮಕ್ಳು ಎಲ್ಲರೂ ಒಂದೊಂದು ಮನೆ ದೇಶ ಸೇವೆ ಮಾಡಬೇಕು ಅಂತ ನನ್ನ ಆಸೆ.
1: ಅದಕ್ಕೆ ಪೂರಕವಾದ ವಾತಾವರಣ ತಂದೆ ತಾಯಿಗೆ
0: ಕಲ್ಪಿಸಿಕೊಡ್ಬೇಕು. ಅವರು ಬೆಂಬಲ ಮಾಡಬೇಕು, ತಂದೆ ತಾಯಿ ಬೆಂಬಲ ಮಾಡಬೇಕು. ಅವರಿಗೆ ಸ್ಪೋರ್ಟ್ಸಿಗೆ ಹೋಗಬೇಕು, ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡಬೇಕು. ಹುಡುಗಿಯರು ಹುಡುಗಿಯರು ಅಂತ ಏನಿಲ್ಲ ಸರ್, ಹುಡುಗರು ಹುಡುಗಿಯರೆಲ್ಲ ಸಮ.
1: ಆದರೂ ಕೂಡ ಈಗ ಕೊನೆಯ ಹಂತದಲ್ಲಿ ಆದರೂ ನಾನು ಒಂದು ಪ್ರಶ್ನೆ ಕೇಳಲೇಬೇಕು. ನೀವು ಓದ್ತಾ ಇದ್ದಂಥ ಕಾಲಘಟ್ಟದಲ್ಲಿ ಮಕ್ಕಳಿಗೆ ಈ ಮೊಬೈಲ್ ಇತ್ಯಾದಿ ಅದರಲ್ಲೇ ಕೂತ್ಕೊಂಡು ಹೊತ್ತು ಕಳೆಯುವಂಥ ಸಂದರ್ಭಗಳಿರಲಿಲ್ಲ, ಹೆಚ್ಚಾಗಿ ಕ್ರೀಡೆಯಲ್ಲಿ ಪಾಲ್ಗೊಳ್ತಾ ಇದ್ರು. ಆ ರೀತಿಯ ಒಂದು ದೈಹಿಕ ಕ್ಷಮತೆ ಈಗಿನ ಮಕ್ಕಳಿಗೆ ಇದೆ ಅಂತ ಹೇಳ್ತೀರಾ ನೀವು?
0: ಇಂಟ್ರೆಸ್ಟ್ ಸರ್, ಅವ್ರ ಕೆಲವರಿಗೆ ನಾನು ಅದರಲ್ಲಿ ಹೋಗ್ಬೇಕು ಅಂತ ಹೇಳುವ ಮಗನಿಗೆ ಇಂಟ್ರೆಸ್ಟ್ ಇದೆ ಸರ್. ಈಗ ಆಕ್ಚುಲಿ ನಾನು ಎಕ್ಸಾಂಪಲ್, ನನ್ನ ಮಗನಿಗೆ, ನನ್ನ ಮಗ ಬೆಳಿಗ್ಗೆ ಸಂಜೆ ಎಕ್ಸಸೈಜ್ಗೆ ಹೋಗ್ತಾನೆ, ಹೋಗಿ ನಾನು ಹೋಗ್ಬೇಕು ಅಂತ ಒಂದು ಛಲ ಅವನಿಗೆ.
1: ಹಾಗಾದ್ರೆ ಮನಸ್ಸು ಬೇಕು.
0: ಮನಸ್ಸು ಬೇಕು, ಮನಸ್ಸಿದ್ರೆ ಮಾರ್ಗ. ಪ್ರಯತ್ನ ಸರ್, ಇಂಪಾರ್ಟೆಂಟ್ ಪ್ರಯತ್ನ. ಪ್ರಯತ್ನ ಪಟ್ಟರೆ ಏನ್ ಬೇಕಾದ್ರೆ ಮಾಡ್ಬೋದು.
1: ಓ ಶಾಬಾಸ್, ಮನಸ್ಸಿದ್ರೆ ಮಾರ್ಗ, ಪ್ರಯತ್ನ ಪ್ರಯತ್ನ ಪ್ರಯತ್ನ.
0: ಹೌದು ಸರ್,
1: ಎನ್ನುವಂತ ಧ್ಯೇಯ ಮಂತ್ರವನ್ನು ಹೇಳಿದಿರಿ. ಆಗ್ಲಿ, ನಿಮ್ಮ ಮಾತು ಯುವಕ ಯುವತಿಯರಿಗೆ ಪ್ರೇರಣೆ ಆಗ್ಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಸೈನ್ಯದಲ್ಲಿ ಸೇವೆ ಸಲ್ಲಿಸುವ ಹಾಗ ಆಗಲಿ ಅಂತ ಹಾರೈಸ್ತಾ, ನಮ್ಮೆಲ್ಲ ರೇಡಿಯೋ ಕೇಳುಗರ ಪರವಾಗಿ ಲೀಲಾವಿಣಿಯವರೇ, ನಿಮಗೆ ಅನಂತ ವಂದನೆಗಳು, ಧನ್ಯವಾದ, ನಮಸ್ಕಾರ.
0: ಥ್ಯಾಂಕ್ ಯು ಸರ್.

ಇದುವರೆಗೆ ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಉಮೇಶ್ ಡಿಎಂ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಕವಿ ಡಿ ವಿಜಿಯವರು ಹೇಳಿರುವ ಮಾತೊಂದು ಹೀಗಿದೆ: ಇಳೆಯಿಂದ ಮೊಳಕೆಯೊಗೆ ಒಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿಯಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ.
2: ಜಗತ್ತಿನ ಒಳಿತಿಗಾಗಿ ಪ್ರಕೃತಿ ಮಾಡುವ ಕೆಲಸ ಸದ್ದುಗದ್ದಲವಿಲ್ಲದೆ ನಡೆಯುತ್ತದೆ. ಬೀಜ ಮೊಳಕೆ ಒಡೆಯುವುದು, ಕಾಯಿ ಹಣ್ಣಾಗುವುದು, ಸೂರ್ಯಚಂದ್ರರು ಬೆಳಕು ನೀಡುವುದು, ಇವೆಲ್ಲ ಮೌನವಾಗಿ ನಡೆಯುತ್ತದೆ. ನಿನಗೆ ನೀನೇ ಬಹುಪರಾಕು ಹೇಳಿಕೊಳ್ಳಬೇಡ. ಇದು ಮನುಕುಲಕ್ಕೆ ಕವಿಮಾತು, ಕಿವಿಮಾತು. ಸಮರ್ಪಣೆ ಇರುವಲ್ಲಿ ಅಹಂಕಾರ ಇರಲಾರದು. ಪ್ರಚಾರದ ತೋರಣಕ್ಕಿಂತ ವಿಚಾರದ ಹೂರಣ ಮುಖ್ಯ.

0: ಕೇಳುಗರೆ, ಸಮಯ ಇನ್ನೇನು 5:30 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ. ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್.

ಎಲ್ಲಾ ಕೇಳುವರಿಗೂ ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರ ಕಾವೇರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುವರೆ, ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 0872722285. ಮೊದಲ ಕರೆ ಯಾರು ಎಲ್ಲಿಂದ ಮಾಡ್ತಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಗೀತೆಯನ್ನು ಆಲಿಸಿ ಬರೋಣ.

0: ಕೇಳುಗರೆ, ದಿನದ ಮೊದಲ ಕರೆ ಯಾರು ಇಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ತೆ,
1: ಹಲೋ, ನಮಸ್ತೆ ಸರ್.
0: ಹೇಳಿ, ಯಾರು ಮಾತಾಡ್ತಿರೋದು?
1: ನಾನು ಸುಳ್ಯ ತಾಲೂಕು ಆರೈಟಿ ಗ್ರಾಮದಿಂದ ಶ್ರೀಧರ್ ಮಾತಾಡುತ್ತೆ.
0: ಶ್ರೀಧರ್ ಅವರೇ, ಹೇಗಿದ್ದೀರಿ?
1: ನಾವೆಲ್ಲ ಆರಾಮಾಗಿದ್ದೇವೆ ಸರ್.
0: ಹೇಗಿದೆ ಈಗ ಊರ ಕಡೆ ಮಳೆ ಎಲ್ಲ?
1: ಊರು ಕಡೆ ಮಳೆ ವಾತಾವರಣವೇ ಸರ್, ಈಗ ಮಳೆ ಬರ್ತಾ ಇದೆ. ನಿನ್ನೆ ಮಧ್ಯಾಹ್ನ ನಿನ್ನೆ ಕೂಡ ನಿನ್ನೆ ಫುಲ್ ಡೇ ಮಳೆ,
0: ಸ್ವಲ್ಪ ಚುರುಕು
1: ಇವತ್ತು
0: ಆಗಿದೆ ಮಳೆ.
1: ಹೌದು ಸರ್, ಇವತ್ತು ಬೆಳಿಗ್ಗೆ ಆಗುವವರೆಗೆ ಮಳೆ ಇತ್ತು, ಆಮೇಲೆ ಮಧ್ಯಾಹ್ನ ನಂತರ ವಾಪಸ್ ಸ್ಟಾರ್ಟ್ ಆಗಿದೆ. ಮಡಿಕೇರಿ ಕಡೆ ಹಾಗೆ ಅದೇ ತರ ಸರ್.
0: ನಿನ್ನೆಯಿಂದ ಮಳೆ ಇದೆ, ನಿರಂತರವಾಗಿ ಎಲ್ಲ ಕಡೆ ಮಳೆ ಆಗ್ತಾ ಇದೆ.
1: ಹೌದು,
0: ಹಾಗೆ ಒಂದು ಜಲ ಅಂತರ್ಜಲ ಆಗೋದಕ್ಕೆ ಬೇಕು ಇಂಥ ಮಳೆ, ನಿಧಾನಕ್ಕೆ
1: ಬೇಕೇ
0: ತೀರಲ್ವ.
1: ಬೇಕು ಸರ್, ಬೇಕೇ ಬೇಕು.
0: ಅದೇ,
1: ಕುಡಿಲಿಕ್ಕೆ ನೀರಿಲ್ಲ, ಬೆಂಗಳೂರಿನಲ್ಲೆಲ್ಲ ಕುಡಿಲಿಕ್ಕೆ ನೀರಿಲ್ಲ ಅಂತ ಸರ್.
0: ಹೌದು, ಈ ಸಲ ಜಲಾಶಯಗಳು ಕೂಡ ಸಾಕಷ್ಟು ಮಟ್ಟಿಗೆ ನೀರಿಲ್ಲ, ಇನ್ನೂ ಈ
1: ಕಡಿಮೆ ಆಯ್ತು.
0: ನೀರು
1: ಹೌದು
0: ಸಂಗ್ರಹ ಆಗಬೇಕಷ್ಟೆ.
1: ಹೌದು, ಆದ್ರೂ ಕಡಿಮೆ ಆಯ್ತು ಮಳೆ. ಈಗ ಆಲ್ರೆಡಿ ಒಂದು ಅರ್ಧಂಶ ಮಳೆ ಬರ್ಲಿಕ್ಕೆ ಆಗಿತ್ತು. ಹೆಚ್ಚಿನ ಹೇಳ್ತಾರೆ ಕಾರ್ ತಿಂಗಳಲ್ಲೆಲ್ಲ ಭಾರಿ ಮಳೆ ಅಂತ ಹೇಳಿ ಅಲ್ಲ ಮೊದಲು.
0: ಹೌದು, ಈಗ ಕೂಡ ಎಲ್ಲ ಆ ಕಡೆ ಈ ಕಡೆ ಆಗಿದೆ.
1: ಹೌದು ಸರ್,
0: ನಿಮಗೊಂದು ಪ್ರಶ್ನೆ.
1: ಕೇಳಿ
0: ಈಗ
1: ಸರ್.
0: ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಾವು ಕೇಳಿದ್ದೇವೆ ಬ್ಯಾಂಕ್,
1: ಹೌದು,
0: ಅದಕ್ಕೆ ಇದಕ್ಕಿಂತ ಮೊದಲು ಅಂದರೆ ಆರಂಭ ದಿನಗಳಲ್ಲಿ ಬೇರೊಂದು ಹೆಸರು ಇತ್ತು, ಏನಂತ ಗೊತ್ತಾ?
1: ಸ್ಟೇಟ್ ಬ್ಯಾಂಕ್ ಮೈಸೂರು ಸರ್.
0: ಅಲ್ಲ, ಅದು ಮೈಸೂರು ಕೂಡ ಇತ್ತು, ಇಂಡಿಯಾ ಕೂಡ ಇತ್ತು, ನಂತರ ಅದನ್ನು ಮರ್ಜ್ ಮಾಡಿದರು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೇನೆ ಒಂದು ಹೆಸರು ಇತ್ತು ಆರಂಭದ ದಿನಗಳಲ್ಲಿ, ನಂತರ ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿತ್ತು.
1: SBI ಅಂದ್ರೆ ನಮಗೆ ನಮಗೆ ವ್ಯವಹಾರ ಇರೋದು SBI ಅಲ್ಲಿ.
0: ಹೌದು, ಅದೇ ಅಂದರೆ ಅದು ಸುಮಾರು ವರ್ಷ ಆಗಿದೆ, ಆರಂಭದಲ್ಲಿ ಒಂದು ಹೆಸರಿತ್ತು, ನಂತರ ಅದನ್ನು ಹೆಸರನ್ನು ಬದಲಾವಣೆ ಮಾಡಿದ್ದಾರೆ.
1: ಮಾಹಿತಿ ಇಲ್ಲ ಸರ್ ನನಗೆ ಅದು.
0: ಇಂಪೀರಿಯಲ್ ಬ್ಯಾಂಕ್.
1: ಗೊತ್ತಿಲ್ಲ ಸರ್, ನಾನು ಫಸ್ಟ್ ಟೈಮ್ ಕೇಳಿದೆ.
0: ಹೌದು, ಆರಂಭದಲ್ಲಿ ಇಂಪೀರಿಯಲ್ ಬ್ಯಾಂಕ್ ಅಂತಿತ್ತು, ನಂತರ ಅದನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಅದಕ್ಕೆ
1: ಹೌದು
0: ಹೆಸರನ್ನು
1: ಹೌದು
0: ಬದಲಾವಣೆ ಮಾಡಿದ್ರು. ನೀವು ಹೇಳಿದಾಗೆ ಅದು ಕೆಲವು ಬ್ಯಾಂಕ್ಗಳನ್ನ ಮರ್ಜ್ ಮಾಡಿದಾಗ ಮೈಸೂರು ಮತ್ತು ಇನ್ನು ವಿವಿಧ ಬ್ಯಾಂಕ್ಗಳನ್ನು SBIಗೆ ಮರ್ಜ್ ಮಾಡಿರೋದಷ್ಟೇ
1: ಈಗ ಬ್ಯಾಂಕ್
0: ಇತ್ತೀಚೆಗೆ.
1: ಹೆಸರೇ ಗೊತ್ತಾಗುತ್ತೆ ಸರ್, ಎಲ್ಲ ಮರ್ಜ್ ಮಾಡಿಕೊಂಡು ಯೂನಿಯನ್ ಬರೋಡಾ ಇದೆಲ್ಲ.
0: ಹೌದು,

0: ಕೆಲವೆಲ್ಲ
1: ಮಾಡಿಕೊಂಡು
0: ಒಂದಷ್ಟು ಮಾಡಿ ಒಂದೊಂದು ಹೆಸರಲ್ಲೇ ಉಳಿಸ್ಕೊಂಡಿದ್ದಾರೆ.
1: ಅದು ಮನುಷ್ಯರಿಗೆ ನಮಗೆ ಗೊಂದಲ ಆಗಿಬಿಟ್ಟಿದೆ ಅದೀಗ. ಸ್ಟೇಟ್ ಬ್ಯಾಂಕ್ ಮಾತ್ರ ಹಾಗೆ ಮರ್ಜಿ ಆಗಲಿಲ್ಲ.
0: ಹೌದು, ಬೇರೆ ಬ್ಯಾಂಕ್ಗಳು ಕೂಡ ಮಾಡಿದ್ದಾರೆ, ಅಂದರೆ ಕೆಲವು ಖಾಸಗಿ ಅನೇಕ ಬ್ಯಾಂಕ್ಗಳಿಗೆ.
1: ಹೌದು,
0: ಯಾವ ಚಿತ್ರದ ಗೀತೆ ಬೇಕಾಗಿತ್ತು?
1: ನನಗೆ ಇವತ್ತು ಹೃದಯ ಗೀತೆಯಿಂದ ಹೃದಯ ಗೀತೆ ಅಂತ ಹೇಳಿ ಒಂದು ಹಾಡು ಉಂಟಲ್ಲ ಸರ್,
0: ಹೌದು,
1: ಆ ಹಾಡನ್ನು ಪ್ರಸಾರ ಮಾಡಿ ಸರ್.
0: ಸರಿ ಶ್ರೀಧರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ.
1: ಓಕೆ ಸರ್.

0: ಮುಂದಿನ ಕರೆ ಯಾರು ಎಲ್ಲಿಂದ ಮಾಡಿದಾರೆ ನೋಡೋಣ. ನಮಸ್ತೆ
1: ಸರ್. ನಮಸ್ತೆ ಅಬೂಬಕ್ರ ಬೆರಗೆ.
0: ಹೇಳಿ ಅಬೂಬಕ್ರ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಸರ್.
0: ಹೇಗಿತ್ತು ಇವತ್ತಿನ ದಿನ? ಮಳೆಯ
1: ಮಳೆ ಸ್ವಲ್ಪ ಬರುತ್ತೆ, ಬೆಳಿಗ್ಗೆ ಸಹ ಇತ್ತು, ಮತ್ತೆ ಸ್ವಲ್ಪ ಬಿಸಿಲು ಬಂತು.
0: ಹೊಳೆಯಲ್ಲಿ ನೀರೆಲ್ಲ ಆಗಿದೆಯಾ?
1: ಕಡಿಮೆ ಸರ್, ದೊಡ್ಡ ನೀರು ಬಂದಿಲ್ಲ.
0: ಮೊದಲಷ್ಟು ಇಲ್ಲ.
1: ಕಾಸರಗೋಡ ಕಡೆ ಒಳ್ಳೆ ಮಳೆ ಅಂತೆ, ಇನ್ನು ಸಹ ಇಲ್ಲಿ ಮಳೆ ಕೂಡ ಕಾಣ.
0: ನಿಮಗೊಂದು ಪ್ರಶ್ನೆ. ಈಗ ನಾವು ಪೇಪರನ್ನು ಬಳಸ್ತೀವಿ, ಕಾಗದ. ಆ ಕಾಗದವನ್ನು ತಯಾರಿಸೋದಕ್ಕೆ ಯಾವ ವಸ್ತು ಮೂಲ ವಸ್ತಾಗಿ ನಾವು ಬಳಸುವಂಥದ್ದು?
1: ಬಿದಿರಲ್ಲ ಸರ್.
0: ಬಿದಿರು ಹೌದು, ಅಂದರೆ ಮರ.
1: ಅದೇ
0: ಅದರಲ್ಲೂ ಕೂಡ ಯಾವ ಭಾಗ ಮರದ್ದು?
1: ಯಾವಾಗ ಇಲ್ಲ ಬೇರೆ ಮರದಲ್ಲಿ ಮಾಡುವ
0: ಬಿದಿರು ಜೊತೆಗೆ ಬೇರೆ ಮರಗಳನ್ನು ಕೂಡ ಬಳಸ್ತಾರೆ. ಈಗ ನಾವು ಪೊಂಗೊರೆ ಅಂತ ಹೇಳ್ತೀವಿ, ಮುಳ್ಳು ಪೊಂಗೊರೆ ಈ
1: ಬೇರೆ
0: ಥರದ್ದೆಲ್ಲ.
1: ಮರ ಸಹ ಕಡಿಮೆ ಆಗಿದೆ ಈಗ. ಬೇರೆ ಯಾವುದೋ ಒಂದು ಮರ ಹೇಳ್ತಾರೆ, ಮಾಡ್ತಾರೆ ಅದರಲ್ಲಿ
0: ಸ್ವಲ್ಪ ಸಾಫ್ಟ್ ಆಗಿರುವಂಥ ಮೃದು ಇರುವಂಥ ಮರಗಳನ್ನ ಹೆಚ್ಚಾಗಿ ಬಳಸ್ತಾರೆ. ಅದರಲ್ಲಿ ಯಾವ ಭಾಗವನ್ನು ಅಂತ ಹೇಳ್ಬೋದಾ? ಹೆಚ್ಚಾಗಿ ನಾವು ಎಲ್ಲದಕ್ಕೂ ಮರದ ಯಾವ ಭಾಗವನ್ನು ಬಳಸ್ತೀವಿ, ಅದು ಪೇಪರ್ ಆಗಿರ್ಬೋದು ಅಥವಾ ಮನೆಗಳು ಕೂಡ, ಮರದ ಯಾವ ಭಾಗ ನಮಗೆ ಉಪಯೋಗಕ್ಕೆ ಬರುವಂಥದ್ದು? ಈಗ ಗಂಧ ಮರ ಆದರೂ ಕೂಡ ಅದರ ಯಾವ ಭಾಗವನ್ನು ನಾವು ಬಳಸುವಂಥದ್ದು? ಅಲ್ಲ, ಈಗ ಗಂಧದ ಮರ ಅದರಲ್ಲಿ ನಮಗೆ ಎಲ್ಲವೂ ಗಂಧ ಸಿಗೋದಿಲ್ಲ, ಅದರ ಒಂದು ಭಾಗ ಮಾತ್ರ ಗಂಧ ಆಗಿರುತ್ತೆ. ಯಾವುದದು?
1: ನಡುವಿಂದಲ್ಲ ಸರ್, ಒಳಗೆ
0: ನಾರು, ತಿರುಳು. ತಿರುಳು ಅಂತ ಹೇಳ್ತೀವಿ ಅದೇ ನಡುವಿನ ಭಾಗ. ಹಾಗೆ ಅದರೂ ಕೂಡ ಮೃದುವಾಗಿರುವಂಥದ್ದನ್ನೇ ನಾವು ಕಾಗದಕ್ಕೆ ಬಳಸುವಂಥದ್ದು ಮರದ ತಿರುಳು. ಯಾವ ಚಿತ್ರದ ಗೀತೆ ಬೇಕಾಗಿತ್ತು?
1: ನನಗೆ ಆಡಿತ್ತು ತಂಪಾದ ಗಾಡಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಆಡಿದ, ಆಡಬೇಕಾಯ್ತು.
0: ಸರಿ,
1: ಶ್ರೀಧರ್ ಹತ್ರ ಹೇಳಿದ್ದೆ, ಅವರಿಗೆ ಹೇಳಿದ್ದೆ.
0: ನಿಮ್ಮ ನೆಚ್ಚಿನ ಗೀತೆ ಬರ್ತಿದೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು.

0: ಕೇಳಿದ್ರಿ ನಮ್ಮ ಮುಂದಿನ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ತೆ
1: ಹಲೋ, ನಮಸ್ತೆ ಸರ್.
0: ಹೇಳಿ, ಯಾರು ಮಾತಾಡ್ತಿರೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡ್ತಿದ್ದೆ.
0: ಸರಸ್ವತಿ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೇವೆ ಸರ್. ನೀವು ಹೇಗಿದ್ದೀರಿ?
0: ಎಲ್ಲರೂ ಹುಷಾರಾಗಿದ್ದೇವೆ. ಹೇಗಿದೆ ಊರ ಕಡೆ, ಮಳೆ ಎಲ್ಲ ಹೇಗಿದೆ?
1: ಒಂದು ಕಡೆ ಸೋಮವಾರ ಅದರಿಂದ ಮಳೆ ಜೋರ ಉಂಟು ಸರ್. ನಮ್ಮ ಊರಿನ ಮೂರು ದಿವಸ
0: ಹಾಂ ಹಾಂ, ಕರೆಂಟ್ ಎಲ್ಲ ಇದೆಯಾ? ಸರಿಯಾಗಿ ಸಮಸ್ಯೆ ಆಗಿದೆಯಾ?
1: ಕರೆಂಟ್ ಇಲ್ಲ ಸರ್. ಇಲ್ಲೇ ಹೋದ ಈಗ
0: ಹಾಂ ಹಾಂ, ಇನ್ನು ಮಳೆ ಬಂತು ಅಂದರೆ ಕೆಲವು ಸ್ವಲ್ಪ ದಿನ ಹೀಗೇನೆ.
1: ಹೌದು ಸರ್.
0: ಹ್ಞೂ ಹ್ಞೂ ಹ್ಞೂ, ಕೆಲಸ, ತೋಟದ ಕೆಲಸ ಎಲ್ಲ ಮುಗಿದಿದೆಯಾ?
1: ಇಲ್ಲ ಸರ್, ಮುಗಿದಿಲ್ಲ. ಸ್ವಲ್ಪ ಎಲ್ಲ ಸುಟ್ಟ
0: ಹಾಂ ಹಾಂ,
1: ಇನ್ನು ಈಗೆಲ್ಲ ಸ್ವಲ್ಪ ಮಳೆ ಹೋಗಿ.
0: ಹ್ಞೂ, ಮಳೆ ಕಮ್ಮಿ ಆದ್ಮೇಲೆ ಮತ್ತೊಂದು ಸಲ ಗೊಬ್ಬರ ಹಾಕ್ತೀರಿ?
1: ಹೌದು, ಗೊಬ್ಬರ ಹಾಕಿದ್ದೇವೆ. ನಿಮ್ಮೊಮ್ಮೆ ಹಾಕ್ಲಿಕ್ಕೆ ಉಂಟಲ್ಲ ಸರ್.
0: ಹ್ಞೂ ಹ್ಞೂ ಹ್ಞೂ, ಹೇಗಿದೆ ಈ ವರ್ಷ ಪರವಾಗಿಲ್ಲ ಕಳೆದ ವರ್ಷಕ್ಕಿಂತ?
1: ಈ ವರ್ಷ ಉಂಟು, ನಮ್ಮ ಪಾತ್ರ ಉಂಟು ಸರ್. ಅದು ಕೆಲ ಕಡೆಯಲ್ಲಿ ಎಲ್ಲ ಇಲ್ಲ ಸರ್. ನಮ್ಮ ಕಡೆಯಲ್ಲಿ ಉಂಟು, ನಮ್ಮ ತೋಟದಲ್ಲಿ ಉಂಟು ಸರ್.
0: ನೀರು ಇದ್ದ ಕಡೆ ಸ್ವಲ್ಪ ಪರವಾಗಿಲ್ಲ, ಮತ್ತೆ ಕೆಲವು ಕಡೆ ಸಮಸ್ಯೆ ಆಗಿದೆ.
1: ಹೌದು ಸರ್. ಅವರಿಗೆ ಎಲ್ಲ ಈಗ ಎಲೆ ಚುಕ್ಕಿ ರೋಗ ಮತ್ತೆ ಈ ಹಳದಿ ರೋಗ ಉಂಟು. ಈಗ ಮದ್ದು ಬಿಟ್ಟಿದ್ದಾರೆ ಸರ್, ಅದಕ್ಕೆ ಪುನಃ ಶುರುವಾಗಿದೆ. ಅವರಿಗೆ ಬಂದು ನಾವೆಲ್ಲ ಇದನ್ನು ಬಿಡಬೇಕು ಸರ್. ಒಂದು ಬದಿ ಸಿಗ್ತದೆ ಸರ್, ಅದು ಬೇಳೆಯಿಂದ ಕೆಳಗಡೆ ಬಿಡಬೇಕು ಸರ್. ಅದನ್ನು
0: ಹಾಂ ಹಾಂ, ಅದು ಕೆಲವರಿಗೆಲ್ಲ ಉಪಯೋಗ ಆಗಿದೆ.
1: ಆಗಿದೆ ಸರ್.
0: ಹಾಂ ಹಾಂ, ಹಾಗೆ ನಿಮಗೊಂದು ಪ್ರಶ್ನೆ.
1: ಹೇಳಿ.
0: 12 ವರ್ಷಗಳಿಗೆ ಒಂದು ಸಲ ಒಂದು ಹೂವು ಅರಳುತ್ತೆ, ಅದು ಹೆಚ್ಚಾಗಿ ನೀಲಿ ಬಣ್ಣದಲ್ಲಿರುವಂಥ ಹೂವು. ಯಾವುದದು?
1: ಅದು ಕಮಲ, ನೆಲ ಕಮಲ ಅಂತ,
0: ಅಲ್ಲ ಒಂದು
1: ನೀಲ
0: ಕಡೆ
1: ಕಮಲ ಅಂತ.
0: ಅಲ್ಲ, ಅದಕ್ಕೊಂದು ಹೆಸರಿದೆ.
1: ನೀಲ ಕುರಿಂಜಿ ಸರ್.
0: ಹೌದು, ನೀಲ ಕುರುಂಜಿ.
1: ಹೌದು ಸರ್.
0: ಕೆಲವು ವರ್ಷಗಳ ಹಿಂದೆ ಚಿಕ್ಕಮಗಳೂರಿನ ಬಾಬುಬುಡನಗಿರಿ ಬೆಟ್ಟ ಆ ಕಡೆ ಅರಳಿತ್ತು. ಕೊಡಗಿನಲ್ಲಿ ಕೂಡ ಕೋಟೆ ಬೆಟ್ಟ ಮತ್ತು ಈ ಕಡೆ ಎಲ್ಲ ಸುಮಾರು ಕಡೆ ಬಂದಿತ್ತು ಅದು ಹೂ, ನೀಲ ಕುರುಂಜಿ. ಹ್ಞೂ, ಅದು
1: ಹೌದು.
0: ಅರಳುದಂತ ಹೇಳಿದ್ರೆ ಇಡೀ ಬೆಟ್ಟ ನೀಲಿ ಬಣ್ಣ ಚೆಲ್ಲಿದ ಹಾಗೆ
1: ನೀಲಿ
0: ಕಾಣಿಸ್ತಾ
1: ಬಣ್ಣದ
0: ಇರುತ್ತೆ.
1: ಹೂವಿನ ಹಾಗೆ ಕಾಣ್ತದೆ ಅಂತಲ್ಲ ಸರ್.
0: ಹೌದು.

0: ಸುಮಾರು ದಿನಗಳ ಕಾಲ ಅದಿರುತ್ತೆ. ಎಷ್ಟೋ ಜನ ಅದು ನೋಡೋಕಂತಾನೆ ಪ್ರವಾಸಿಗರು ಬರ್ತಿರ್ತಾರೆ.
1: ಒಳ್ಳೇದಲ್ಲ, ನಮ್ಗೆ ನೋಡ್ಲಿಕ್ಕೆ ಹೋಗುವ ಅಂತ ಆಗ್ತದೆ ವಿಷಯ.
0: ಮತ್ತೆ ಅರಳಬಹುದು ಬೇರೆ ಕಡೆಗಳು ಕೂಡ. ಎರಡು ಕಡೆ ಸದ್ಯಕ್ಕೆ ಅದನ್ನು ಗುರುತಿಸಿದ್ದಾರೆ. ಯಾವ ಚಿತ್ರದ ಗೀತೆ ಬೇಕಾಗಿತ್ತು?
1: ನನಗೆ ಒಡವುತ್ತಿ ನಮ್ಮದು ಚಿತ್ರ ಇದೆ ಸರ್, ನನಗೆ ಚಿತ್ತ ನನಗೆ ಅಂದ್ರೆ.
0: ಹಾಂ ಹಾಂ ಸರಿ, ನಿಮ್ಮ ನೆಚ್ಚಿನ ಗೀತೆ ಬರ್ತಿದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್, ನಮಸ್ತೆ.

ಆಕಾಶವಾಣಿ ಮಡಿಕೇರಿ ಕೇಳುವರೆ, ಸಮಯ ಇನ್ನೇನು 6 ಗಂಟೆಯಾಗಲಿದೆ. ಇನ್ನು ಮುಂದೆ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇದೀಗ 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:50 ಕೃಷಿ ರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. 7:20 ಸುದ್ದಿಜುಂಪೆ, ಪ್ರಾಯೋಜಕರು ಎಸ್ಜೆಆರ್ಎಂಎಸ್ ಟ್ರಾವೆಲ್ಸ್ ಕುಶಾಲನಗರ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಸಿರಿಗಂಧ. 9:15 ಪ್ರಚಲಿತ ವಿದ್ಯಮಾನ. 9:30 ಬೆಂಗಳೂರು ಕೇಂದ್ರದಿಂದ ಅಂತಾರಾಷ್ಟೀಯ ಸೈಕ್ಲಿಸ್ಟ್ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತೆ ಮೇಘಾ ಗುಗಡ್ ಅವರೊಂದಿಗೆ ಸಂದರ್ಶನ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಾದಿರಾಜ್ ನಿಂಬರಗಿ ಅವರಿಂದ ವಯೊಲಿನ್ ವಾದನ ಕೇಳುವಿರಿ. 10:30 ಕಾರ್ಯಕ್ರಮ ಗೀತ ಚಂದ್ರಿಕೆ. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಉದಯ ರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರಸ್ತುತಿ ದಿವಾಕರ ಡೋಂಗ್ರೆ. 6:35 ರೈತರಿಗೆ ಸಲಹೆ. 6:45 ಬೆಂಗಳೂರು ಕೇಂದ್ರದಿಂದ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:30 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಕನ್ನಡ ಚಲನಚಿತ್ರ ಗೀತೆಗಳು. 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು. 9:30 ಚಿತ್ರಚಿತ್ತಾರ, ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಲತ್ತೂರು ಸಹೋದರರಿಂದ ಯುಗಳ ಗೀತೆಗಳನ್ನು ಕೇಳುವಿರಿ. 10:30 ಗಾನ ಭಜಾನ. 11:00 ನನ್ನೆದೆಯ ಹಾಡು, ನೇರ ಫೋನ್ ಇನ್ ಕಾರ್ಯಕ್ರಮ, ನಿರ್ವಹಣೆ ಎಂ ಶಕುಂತಲಾ. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ವಿಜಯಪುರದ ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಕಿರಣಕುಮಾರ ಶೇಖಧಾರ. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ. 11:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, ಇದರಲ್ಲಿ ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ.

0: 1:30ಕ್ಕೆ ಪ್ರಚಲಿತ, 3 ಗಂಟೆಗೆ ಮುಂಬೈ ಕೇಂದ್ರದಿಂದ ವಿವಿಧ ಭಾರತಿ ಕಾರ್ಯಕ್ರಮ, 4 ಗಂಟೆಗೆ ಕೊಡಗಿನ ಜಾನಪದ ಹಾಡುಗಳು, 4:30ಕ್ಕೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 5 ಗಂಟೆಗೆ ಕೊಡವ ಸಿರಿ ಬಾಡಗರ ಕೇರಿ ಪೊಮ್ಮಕ್ಕಳ ಕೂಟದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ, 5:30ಕ್ಕೆ ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಕಾವೇರಿ, 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ, ಭತ್ತದ ಕೃಷಿಯ ಅನುಭವಗಳನ್ನು ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಮೂರ್ನಾಡು ಹೊದ್ದೂರಿನ ಕೂಡಂಡ ಮೊಣ್ಣಪ್ಪ ಅವರೊಂದಿಗೆ ಸಂದರ್ಶನ, 7:20ಕ್ಕೆ ಸುದ್ದಿಜಂಪೆ ಪ್ರಾಯೋಜಕರು ಎಸ್ಜೆಆರ್ಎಂಎಸ್ ಟ್ರಾವೆಲ್ಸ್ ಕುಶಾಲನಗರ, 7:29ಕ್ಕೆ ಸುದ್ದಿ ಸಮಾಚಾರ ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್, 8 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಸಿರಿಗಂಧ, 9:15ಕ್ಕೆ ಸ್ಪಾಟ್ಲೈಟ್, 9:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾರತಿ ಅಂಗನವಾಡಿ ಕಾರ್ಯಚಟುವಟಿಕೆಗಳು ಮತ್ತು ಸಮಾಜಕ್ಕೆ ಪೂರಕವಾದ ಸೇವೆಗಳ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರದ ಶ್ರೀಮತಿ ಕೆಸಿ ವಿಜಯಕುಮಾರಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಡಾಕ್ಟರ್ ಎಂಎಸ್ ಸುಧಾಕರ್, 10 ಗಂಟೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಕಣ್ಣಿನ ಶುಷ್ಕತೆಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಮಾತುಕತೆ, ನಂತರ ಹಿರಿಯರಲ್ಲಿ ಮೂಳೆ ಸವೆತ ಕುರಿತು ಡಾಕ್ಟರ್ ಪ್ರಸನ್ನ ಸಿಂಹ ಅವರೊಂದಿಗೆ ಸಂದರ್ಶನ, ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್, 10:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಗೀತ ಚಂದ್ರಿಕೆ. ಇದುವರೆಗೆ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಸಮಯ ಇನ್ನೇನು 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani, the news read by Valsa Williams. The government today approved the construction of a 6-lane road tunnel for National Highway 148AE in Delhi, connecting Dwarka Expressway with Nelson Mandela Marg, Vasant Kunj. Briefing media in the national capital today, Information and Broadcasting Minister Ashwini Vaishnav said the government has also approved the construction of the 117.7-kilometre Kanpur-Kabrai section of National Highway 34 in Uttar Pradesh.
2: आज कैबिनेट में दो बड़े फैसले लिए गए.
3: टुडे द कैबिनेट अप्रूव्ड टू मेजर डिसीजंस बोथ रिलेटेड टू हाईवे इंफ्रास्ट्रक्चर. द फर्स्ट एड्रेसेस अ लॉन्ग पेंडिंग डिमांड इन दिल्ली फॉर इंप्रूव्ड कनेक्टिविटी बिटवीन द नेशनल हाईवे कॉरिडोर एंड वसंत कुंज. सेवरल एफर्ट्स हैड बीन मेड ओवर द इयर्स एंड टुडे दोज प्रपोजल्स हैव फाइनली बीन अप्रूव्ड. द प्रोजेक्ट इन्वॉल्व्स द कंस्ट्रक्शन ऑफ 6-lane द्वारका टनल एट एन एस्टिमेटेड कॉस्ट ऑफ 6,970 करोड़ रुपीज. द सेकेंड डिसीजन इज रिलेटेड टू उत्तर प्रदेश. द कैबिनेट हैज अप्रूव्ड the construction of 4-lane access controlled highway between Kanpur and Kabrai, forming part of the corridor connecting Kanpur with Bhopal. Project has an estimated cost of 7145 crore rupees. In addition, significant improvements have also been planned for the subsequent sections of the corridor.
2: Section ka bhi usme bahut sara improvement hai.
1: Union Home Minister Amit Shah has asked the High Level Committee on Demographic Changes to submit its recommendations at the earliest. Mr. Shah gave the direction during a meeting with the committee in New Delhi. The committee informed the Home Minister that they will visit various states and union territories to obtain first-hand information on demographic changes and interact with the various administrations. The panel informed Mr. Shah that a detailed questionnaire has been prepared to seek relevant information from states and union territories in advance, making its field visits more meaningful and interactive. Chairperson of the Joint Parliamentary Committee on One Nation, One Election, P.P. Chaudhary, today stressed the need for holding simultaneous elections to the Lok Sabha and state legislative assemblies. Addressing a press conference in New Delhi, he said conducting elections together would strengthen governance, reduce disruptions caused by frequent polls and benefit the economy. India and Pakistan today exchanged lists of civil prisoners and fishermen in each other's custody through diplomatic channels in New Delhi and Islamabad. The External Affairs Ministry said in a statement

0: that India has shared lists of 386 civil prisoners and 53 fishermen in its custody who are Pakistani or believed to be Pakistani. Pakistan has shared lists of 52 civil prisoners and 198 fishermen in its custody who are Indian or believed to be Indian. India has consistently called for early release and repatriation of civil prisoners, fishermen, along with their boats, and missing Indian defense personnel from Pakistan's custody. The first batch of pilgrims for the Sri Amarnath Ji Yatra has reached the Bhagwati Nagar base camp in Jammu and is all set to begin the annual pilgrimage tomorrow. All necessary arrangements, including enhanced security and accommodation for pilgrims, have been put in place for the 57-day Yatra scheduled to take place through the Nunwan, Pahalgam and Baltal routes under tight security. Akashwani today unveiled its broadcasting house photo gallery Swar Prerna Vithika at Rang Bhavan Auditorium in Akashwani Bhavan, New Delhi. The photo gallery was inaugurated by Padma Vibhushan flautist Pandit Hariprasad Chaurasia. The gallery features portraits of Bharat Ratna awardees including Vidushi M.S. Subbulakshmi, Ustad Bismillah Khan, Pandit Bhimsen Joshi, Pandit Ravi Shankar, Lata Mangeshkar and Dr. Bhupen Hazarika. During the event, a musical concert was organized in which a flute recital was performed by Pandit Rupak Kulkarni, Chief Executive Officer of Prasar Bharati Gaurav Dwivedi, and Director General of Akashwani and DD News, Rajiv Kumar Jain, were also present at the event. In men's cricket, India will take on England in the first T20 international of the five-match series in Chesterler Street tonight. The match is scheduled to begin at 10 p.m. Indian time. The Shreyas Iyer-led Indian side will look to bounce back from their shocking 2-0 defeat to Ireland in the last series. In FIFA World Cup, England will face Democratic Republic of Congo, Belgium will meet Senegal, and USA will clash with Bosnia and Herzegovina in round of 32 matches tonight. And with that, we end this news bulletin.
1: ಆಕಾಶವಾಣಿ ಮಡಿಕೇರಿ. ಸಮಯ ಈಗ 6:10:15 ಇನ್ನು ಮುಂದೆ ಜಾಹೀರಾತು.
2: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ನ ಡಾಕ್ಟರ್ ಸತೀಶ್ ರಾವ್ ಏಕೆ, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಡಾಕ್ಟರ್, ಫ್ಯಾಟಿ ಲಿವರ್ ಅಂದ್ರೆ ಏನು ಮತ್ತು ಇದರ ಕಾರಣಗಳೇನು?
3: ಫ್ಯಾಟಿ ಲಿವರ್ ಅಂದ್ರೆ ಏನಂತ ಹೇಳಿದ್ರೆ, ನಮ್ಮ ಲಿವರ್ ಅಲ್ಲಿ ನಾರ್ಮಲ್ ಗಿಂತ ಜಾಸ್ತಿ ಫ್ಯಾಟ್ ಅಥವಾ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಆಗೋದನ್ನ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಮೋರ್ ದನ್ 5% ಫ್ಯಾಟ್ ಡೆಪಾಸಿಷನ್ ಜಾಸ್ತಿ ಆದಾಗ ಇದನ್ನು ನಾವು ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಇದಕ್ಕೆ ಮುಖ್ಯವಾದ ಕಾರಣಗಳು, ಒಂದು ಆಲ್ಕೋಹಾಲ್ ಆಗಿರ್ತದೆ, ಇದಲ್ಲದೆ ನಮ್ಮ ಮೆಟಾಬಾಲಿಕ್ ಅಸೋಸಿಯೇಟೆಡ್ ಡಿಸೀಸಸ್ ಅಂತ ಹೇಳ್ತೀವಿ. ಅಂದ್ರೆ ಮುಖ್ಯವಾಗಿ ಸ್ಥೂಲಕಾಯ, ಒಬೆಸಿಟಿ, ಬೊಜ್ಜು ಅಂತ ಹೇಳೋದು, ಅದು ಮುಖ್ಯವಾದ ಕಾರಣ. ಎರಡನೇದಾಗಿ, ನಮ್ಮ ಬಾಡಿಯಲ್ಲಿ ಶುಗರ್ ಇರುವಂತದ್ದು, ಬಿಪಿ ಇರುವಂತದ್ದು, ಥೈರಾಯ್ಡ್ ರಿಲೇಟೆಡ್ ಸಂಬಂಧಪಟ್ಟ ಕಾಯಿಲೆಗಳಿದ್ರೂ ಸಹ ಇದು ಸಹ ನಮ್ಮ ಲಿವರ್ ನಲ್ಲಿ ವಿಪರೀತ ಫ್ಯಾಟ್ ಡೆಪಾಸಿಷನ್ ಆಗಲಿಕ್ಕೆ ಕಾರಣ ಆಗುತ್ತದೆ. ಸೊ ಮುಖ್ಯವಾಗಿ ಹೇಳೋದಂದ್ರೆ ಬೊಜ್ಜು ಅಥವಾ ಒಬೆಸಿಟಿ ಮತ್ತು ಡಯಾಬಿಟಿಸ್ ಮುಖ್ಯವಾದ ಕಾರಣಗಳಾಗಿರ್ತದೆ, ಆಲ್ಕೋಹಾಲ್ ಬಿಟ್ರೆ.
2: ಥ್ಯಾಂಕ್ ಯು ಡಾಕ್ಟರ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-2555-000. ಸೇವ್ ದ ನಂಬರ್, ಸೇವ್ ಲೈವ್ಸ್. ಮಣಿಪಾಲ್ ಹಾಸ್ಪಿಟಲ್ ಮೈಸೂರು.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
7: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
8: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
9: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
10: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆ.

0: ஆபரேஷன்ஸ், முலியா கோல்ட் அண்ட் டைமண்ட்ஸ், முலியா சில்வேரியா, மணிக்கேரி கோணிகுப்பலு, சோமோரப்பேட்டை, புத்தூரு, பெல்தங்கடி, நெல்லியாடி, பெங்களூரு.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
4: ಆಂಥೋರಾ ಕೋಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೋರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
5: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
1: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900092
1: ಆರ್ 9606084066.
6: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
7: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
8: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
9: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
10: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
11: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿ ರಾಮದ 9844481919.
12: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
13: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
13: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
14: ಸ್ವಿಸ್ ಗೋಲ್ಡ್ ನಲ್ಲಿ ಮಾನ್ಸೂನ್ ಆಫರ್, ಸೆಲೆಕ್ಟೆಡ್ ಚಿನ್ನಾಭರಣಗಳ ಖರೀದಿಯ ಮೇಲೆ ಪಡೆಯಿರಿ 0% ವೇಸ್ಟೇಜ್, 0% ಮೇಕಿಂಗ್ ಚಾರ್ಜ್. ಈ ಆಫರ್ June 30ರವರೆಗೆ ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
15: ಮಡಿಕೇರಿಯ ಜಿಪಿ ಮೊಬೈಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಆಫರ್. ವಾಷಿಂಗ್ ಮಿಷಿನ್ ಗಳು 11,500 ರೂಪೀಸ್ ಹಾಗೂ 24-inch ಸ್ಮಾರ್ಟ್ ಟಿವಿ 8,500 ರೂಪೀಸ್ ನಿಂದ ಆರಂಭ. ನಮ್ಮಲ್ಲಿ ಪ್ರಖ್ಯಾತ ಬ್ರ್ಯಾಂಡ್ಗಳಾದ IFB, LG, ವೋಲ್ಟಾಸ್, ಬಾಷ್ ಹಾಗೂ ಇಂಟೆಕ್ಸ್ ನ ಟಿವಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ವಾಟರ್ ಪ್ಯೂರಿಫೈಯರ್ ಮತ್ತು ಎಂಐನ ಮೊಬೈಲ್ ಆಕ್ಸೆಸರೀಸ್ ಮತ್ತು ಸ್ಮಾರ್ಟ್ ಟಿವಿಗಳು ಲಭ್ಯ. ಸುಜಾತ, ಪ್ರೆಸ್ಟೀಜ್, ಫಿಲಿಪ್ಸ್ ಬ್ರ್ಯಾಂಡ್ ನ ಹೋಮ್ ಅಪ್ಲಾಯನ್ಸಸ್ ಲಭ್ಯವಿದೆ. ಈ ಎಲ್ಲಾ ಪ್ರಾಡಕ್ಟ್ ಗಳು ಆಫರ್ ಪ್ರೈಸ್ ನಲ್ಲಿ. ಕೂಡಲೇ ಸಂಪರ್ಕಿಸಿ ಜಿಪಿ ಮೊಬೈಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಆಪೋಸಿಟ್ BSNL ಆಫೀಸ್, ಕೋಯನೂರ್ ರೋಡ್, ಮಡಿಕೇರಿ.
16: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.

0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
2: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಗೊಪ್ಪ. ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606040734.
0: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
4: ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಮುತ್ತಪ್ಪ ದೇವಸ್ಥಾನ ಹತ್ತಿರ ಅಬಿ ಫಾಲ್ಸ್ ರಸ್ತೆ, ಮಡಿಕೇರಿ. ಜುಲೈ 2026 ಪ್ರಾರಂಭವಾಗಲಿರುವ 6 ತಿಂಗಳ ಅವಧಿಯ ಡಿಪ್ಲೊಮೋ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ಗೆ ಅರ್ಜಿ ಆಹ್ವಾನಿಸಲಾಗಿದ್ದು, SSLC ಮೇಲ್ಪಟ್ಟ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ತರಬೇತಿ ಅವಧಿಯಲ್ಲಿ ಪ್ರತಿ ತಿಂಗಳು 500 ರೂಪಾಯಿ ಶಿಷ್ಯವೇತನ ನೀಡಲಾಗುವುದು ಹಾಗೂ ಉಚಿತ ವಸತಿ ಸೌಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663153922 9921898972.
5: ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಪೊನ್ನಂಪೇಟೆ, ಕೊಡಗಿನಲ್ಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ಜೊತೆಗೆ ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಕೂಡ. ಕರೆ ಮಾಡಿ 9611555457.
6: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
0: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಸುಳ್ಯದ KVG ITI ನಲ್ಲಿ 2026-27 ಸಾಲಿನ ಎಲೆಕ್ಟ್ರಾನಿಕ್, ಮೆಕ್ಯಾನಿಕ್, ಎಲೆಕ್ಟ್ರಿಷಿಯನ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ, SSLC ಪಾಸ್. ಮಾಹಿತಿಗಾಗಿ ಕರೆ ಮಾಡಲು ಮೊಬೈಲ್ ಸಂಖ್ಯೆ 7760240537.
4: SGRMS ಟ್ರಾವೆಲ್ಸ್ ಕುಶಾಲ್ ನಗರ ವತಿಯಿಂದ ಇದೇ ತಾರೀಕು 5ರಂದು ಕುಶಾಲ್ ನಗರದಿಂದ ತಿರುಪತಿ ಬಾಲಾಜಿ ದರ್ಶನ, ಕಾಳಹಸ್ತಿ ಪದ್ಮಾವತಿ ದೇವಸ್ಥಾನ, ಮಂತ್ರಾಲಯ ಗುರುರಾಯರ ಮಠ ದರ್ಶನ ಮಾಡಿಕೊಂಡು 8ರಂದು ವಾಪಸ್ ಬರುವ ಪ್ಯಾಕೇಜ್ ಅನ್ನು ನೀಡಿದೆ. ಈ ಪ್ಯಾಕೇಜ್ ನಲ್ಲಿ ಊಟ, ತಿಂಡಿ, ವಸತಿ ಎಲ್ಲ ಒಳಗೊಂಡಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448071307 ಅಥವಾ 9483645377.
9: ಜಾಹೀರಾತುಗಳು ಪ್ರಸಾರವಾದವು. ಸಮಯ ಈಗ 6:22. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಸಿ ಸಂಪತ್ ಕುಮಾರ್ ಮತ್ತು ಸಂಗಡಿಗರು ಹಾಡಿರುವ ಗೀತೆ

0: ಇದುವರೆಗೆ ಜನಪದ ಗೀತೆಗಳನ್ನ ಕೇಳಿದಿರಿ. ಸಮಯ ಈಗ 6:30. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ರಸವಾರ್ತೆ, ಬರೆದವರು ವಿಜಯಪುರದ ಕಟ್ಟೇಗುರ್ರಾಜ್, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಪ್ರಿಯ ಶ್ರೋತೃಗಳೇ, ಹೋದ್ವಾರ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಸೀಶೆಲ್ಸ್ಗೆ ಹೋಗಿದ್ರು. ಹೀಗೆ ಹೋದಾಗ ಅವರು ಅಲ್ಲಿರೋ ರಾಷ್ಟ್ರೀಯ ಸಸ್ಯೋದ್ಯಾನವನಕ್ಕೂ ಭೇಟಿ ಕೊಟ್ರು. ಭೇಟಿ ಕೊಟ್ಟು ಸುಮ್ಮನೆ ಬರಲಿಲ್ಲ, ಅಲ್ಲಿರೋ ವಿಶ್ವದ ಅತ್ಯಂತ ಹಿರಿಯ ಜೋನಾಥನ್ ಆಮೆಯನ್ನೂ ಭೇಟಿಯಾಗಿ ಅದಕ್ಕೆ ಊಟೋಪಚಾರ ಮಾಡಿ ಬಂದ್ರು. ಈ ಆಮೆ ವಯಸ್ಸು ನಮ್ಮ ನಿಮ್ಮ ವಯಸ್ಸನ್ನ 4 ಸಲ ಗುಣಿಸಿದ್ರೂ ಸಾಲೋಲ್ಲ, ಅಂದ್ರೆ 194 ವರ್ಷ ಇದಕ್ಕೆ. ಮುದಿ ಆಮೆ ನೆಲದಿಂದ 1 ಅಡಿ ಎತ್ತರ, ಇದರ ಚಿಪ್ಪೆ 4 ಅಡಿ ಅಂತೆ. ಸಾಮಾನ್ಯವಾಗಿ ಆಮೆಗಳ ಆಯಸ್ಸು 100 ರಿಂದ 150 ವರ್ಷ ಅಂತಾರೆ. ಈ ಆಮೆ ನೋಡಿದ್ರೆ ನಮ್ಮ ಪ್ರಧಾನಿಗಳ ವಯಸ್ಸಿನ 3 ಪಟ್ಟು ಹಿರಿದು. ಅಂದ ಹಾಗೆ ಈ ಜೋನಾಥನ್ ಈಗ ವಿಶ್ವದ ದೊಡ್ಡ ಆಮೆಯಾಗಿರಬಹುದು. ಆದ್ರೆ ನಮ್ಮ ಕೋಲ್ಕತ್ತಾದ ಅಲಿಪುರ್ ಮೃಗಾಲಯದಲ್ಲಿ ಇದ್ದ ಅದ್ವೈತ್ ಸುಮಾರು 250 ವರ್ಷಗಳ ಕಾಲ ಬದುಕಿ ವಿಶ್ವದ ಹಿರಿಯ ಆಮೆ ಆಗಿತ್ತು. ನಮ್ಮ ಅದ್ವೈತ್ ಇಂಡಿಯಾಕ್ಕೆ ಬಂದ ರೋಚಕ ಕಥೆ ನಿಮ್ಗೆ ಹೇಳ್ತೀನಿ. ಇದು ಅಲ್ಡರ್ಬಾ ಅಟಾಲ್ ಅನ್ನೋ ದ್ವೀಪದಲ್ಲಿತ್ತು. 18ನೇ ಶತಮಾನದಲ್ಲಿ ಬ್ರಿಟಿಷ್ ನಾವಿಕರು ಇದನ್ನ ತಂದು ಈಸ್ಟ್ ಇಂಡಿಯಾ ಕಂಪನಿಯ ರಾಬರ್ಟ್ ಕ್ಲೈವ್ಗೆ ಕೊಟ್ಟಂತೆ. ಆತ ಇದೇ ಕೋಲ್ಕತ್ತಾ ಹೊರವಲಯದ ಬ್ಯಾರಕ್ಪುರದಲ್ಲಿದ್ದ ತನ್ನ ಎಸ್ಟೇಟ್ನಲ್ಲಿ ಪ್ರೀತಿಯಿಂದ ಹಲವು ದಶಕಗಳ ಕಾಲ ಸಾಕ್ತಾ ಇದ್ದ. ಕೊನೆಗೆ ಕಾರ್ಲ್ ಲೂಯಿಸ್ 1876 ಸುಮಾರಿಗೆ ರಾಬರ್ಟ್ ಕ್ಲೈವ್ನಿಂದ ಈ ಅದ್ವೈತಾಮಿನ ತಗೊಂಡು ಬಂದು ನಮ್ಮ ಈ ಅಲಿಪುರ್ ಮೃಗಾಲಯದಲ್ಲಿ ಇಟ್ಕೊಂಡ್ರು. ಮುಂದೆ 133 ವರ್ಷ ಅದು ಭಾರತದಲ್ಲೇ ಬದುಕಿ ವಿಶ್ವದಲ್ಲೇ ಹೆಸರು ಮಾಡ್ತಂತೆ. ಈ ಆಮೆ ಕಥೆ ಇದಾದ್ರೆ ನಮ್ಮ ನಾಯಿ ಕಥೆ ಇನ್ನೊಂದು. ಮೊನ್ನೆ ಮುಗೀತಲ್ಲ ವಿಶ್ವ ಯೋಗ ದಿನ, ಅವತ್ತು ಸಿಯಾಚಿನ್ ಅಂತ -ಡಿಗ್ರಿಯ ಕೊರೆಯೋ ಚಳಿಲಿ ಯೋಗ ಮಾಡೋದೇನು ಸುಮ್ಮನೆ ಅಲ್ಲ. ಮನುಷ್ಯರೇ ಇಲ್ಲಿ ವಿಲವಿಲಾ ಅಂತ ಒದ್ದಾಡ್ತಾ ಇರುವಾಗ ನಮ್ಮ ಸೇನೆಯ ನಾಯಿಗಳು ಅದೇ ಸ್ನಿಫರ್ ಡಾಗ್ಗಳು ಸುಮ್ಮನೆ ಇರಲಿಲ್ಲ. ತಾವೂ ಯೋಧರ ಪಕ್ಕದಲ್ಲಿ ನಿಂತು ಯೋಗ ಮಾಡಿ ಎಲ್ರೂ ಬೆರಗುಗೊಳಿಸಿಬಿಟ್ಟಿವೆ. ಭೂಮಿಯಿಂದ 18,000 ಅಡಿ ಮೇಲೆ ಉಸಿರಾಡೋದೇ ಕಷ್ಟ. ಅಂಥದ್ರಲ್ಲಿ ಲಡಾಖ್ನ ಪ್ಯಾಂಗೋಂಗ್ ತ್ಸೋ ಗಾಲ್ವಾನ್ ಕಣಿವೆ, ಅರುಣಾಚಲ ಪ್ರದೇಶದ ಲೋಹಿತ್ ಕಣಿವೆಯಲ್ಲಿಯೋ ಯೋಧರು ಅವರ ಶ್ವಾನದಳಗಳು ಇಂಥ ಕಡೆ ಹೇಗೆ ಉಸಿರಾಡಬೇಕು ಅನ್ನೋದನ್ನು ತೋರಿಸಿವೆ. ಪ್ರಣಾಮಾಸನ, ಶಶಂಕಾಸನ, ಶವಾಸನಗಳನ್ನ ಮಾಡಿ ಚಪ್ಪಾಳೆಗೆ

ಇವೆ. ನಾಯಿಯ ಉಸಿರಾಟಕ್ಕೂ ನಮ್ ಪ್ರಾಣಾಯಾಮಕ್ಕೂ ನಂಟಿದೆ. ಯೋಗದಲ್ಲಿ ಶ್ವಾನ ಪ್ರಾಣಾಯಾಮ ಅಂತಲೂ ಇದೆ. ನಾಯಿ ಥರ ನಾಲ್ಗಿನ ಹೊರಚಾಚಿ ವೇಗವಾಗಿ ಉಸಿರೆಳೆದುಕೊಳ್ಳೋದ್ರಿಂದ ಹೊಟ್ಟೆಯ ಸ್ನಾಯುಗಳಿಗೆ ಬಲ ಬರುತ್ತೆ. ಇದು ನಮ್ಮ ಭಸ್ತ್ರಿಕಾ ಕಪಾಲಭಾತಿ ಪ್ರಾಣಾಯಾಮದಷ್ಟೇ ಪರಿಣಾಮಕಾರಿ. ಶ್ವಾಸಕೋಶ ಸಾಮರ್ಥ್ಯ ಹೆಚ್ಚಾಗುತ್ತೆ, ಬೇಗ ದೇಹಕ್ಕೆ ಚೈತನ್ಯ ಸಿಗುತ್ತೆ. ನಾಯಿಗಳೇನು ಸುಮ್ಮನೆ ಉಸಿರಾಡ್ತಾವ? ನಿಮಿಷಕ್ಕೆ 20-30 ಬಾರಿ ಗಾಳಿ ಎಳ್ಕೊಂತಾವೆ. ಹೀಗೆ ಉಸಿರಾಡೋದ್ರಿಂದ ಅವಕ್ಕೆ ಘ್ರಾಣ ಶಕ್ತಿ ಹೆಚ್ಚು. ಬೆಟ್ಟದ 40-50 ಕೆಳಗೆ ಹಿಮದಲ್ಲಿ ಮುಚ್ಚೋಗಿರೋ ಶವಗಳನ್ನ ವಾಸನೆ ಹಿಂದಲೇ ಪತ್ತೆ ಹಚ್ಚೋದು ಯೋಗದಿಂದಲೇ. ಇಷ್ಟೇ ಅಲ್ಲ, ಶತ್ರುಗಳ

0: ಬಾಯಿಗಳೇನು ಸುಮ್ನೆ ಉಸಿರಾಡ್ತಾವ? ನಿಮಿಷಕ್ಕೆ 20-30 ಬಾರಿ ಗಾಳಿ ಎಳ್ಕೊಂತಾವೆ. ಹೀಗೆ ಉಸಿರಾಡೋದ್ರಿಂದ ಅವಕ್ಕೆ ಘ್ರಾಣ ಶಕ್ತಿ ಹೆಚ್ಚು. ಬೆಟ್ಟದ 40-50 ಕೆಳಗೆ ಹಿಮದಲ್ಲಿ ಮುಚ್ಚೋಗಿರೋ ಶವಗಳನ್ನ ವಾಸನೆ ಹಿಂದ್ಲೆ ಪತ್ತೆ ಹಚ್ಚೋದು ಯೋಗದಿಂದಲೇ. ಇಷ್ಟೇ ಅಲ್ಲ, ಶತ್ರುಗಳ ನೆಲೆಯಲ್ಲೂ ಹೀಗೆ ಕಂಡುಹಿಡಿಯುವ ಶಕ್ತಿ ಶ್ವಾನದ ಮೂಗಿಗಿದೆ. ಅದಕ್ಕೆ ಶ್ವಾನಗಳು ಸೇನೆಯಲ್ಲಿರೋದು ನಮಗೆಲ್ಲ ಕ್ಷೇಮ, ಮತ್ತು ಅದುವೇ ಯೋಗ. ಪ್ರಿಯ ಶ್ರೋತೃಗಳೇ, ಜೈಪುರದ ಸಿಟಿ ಪ್ಯಾಲೇಸ್ ಅಲ್ಲಿ ದೊಡ್ಡ ದೊಡ್ಡ 2 ಪ್ಯೂರ್ ಬೆಳ್ಳಿಯಿಂದ ಮಾಡಿರೋ ವಾಡೆಗಾತ್ರದ ಕಲಶಗಳಿವೆ. ಇದರಲ್ಲಿ 4+4 8,000 ಲೀಟರ್ ನೀರನ್ನ ಭರ್ತಿ ಮಾಡಬಹುದು. ಆದ್ರೆ ಎತ್ತೋದು ಮಾತ್ರ ಕಡು ಕಷ್ಟ. ಇದರ ಹಿಂದೆ ಒಂದು ರೋಚಕ ಕಥೆನೇ ಇದೆ. 1902 ರಾಜಸ್ಥಾನನ ಜೈಪುರದ ಮಹಾರಾಜ 2ನೇ ಸವಾಯಿ ಮಾಧೋ ಸಿಂಗ್ ಆಳ್ತಾ ಇದ್ರು. ಅವರಿಗೆ ಬ್ರಿಟನ್ ರಾಜ ಎಡ್ವರ್ಡ್ ನನ್ನ ಪಟ್ಟಾಭಿಷೇಕಕ್ಕೆ ಬನ್ನಿ ಮಹಾರಾಜ್ರಿ ಅಂತ ಆಮಂತ್ರಣ ಕೊಟ್ರು. ನಮ್ಮ ರಾಜರಿಗೆ ವಿದೇಶದ ನೀರು ಗೀರು ಸರಿ ಹೋಗ್ತಿರ್ಲಿಲ್ಲ, ಅದಕ್ಕೆ ಅಂತಲೇ ಈ ಬೃಹತ್ ಗಾತ್ರದ ಬೆಳ್ಳಿ ಕಳಶಗಳನ್ನ ತಯಾರಿಸಿಟ್ಕೊಂಡ್ರು. ಇದೇನ್ ಸುಮ್ನೆ ಅಲ್ಲ, 14,000 ಬೆಳ್ಳಿ ನಾಣ್ಯಗಳನ್ನ ಕರಗಿಸಿ ತಯಾರಿಸಿರೋ ಕಳಶಗಳು. ಪ್ರತಿ ಕಳಶದ ತೂಕ 760 ಪೌಂಡ್, ಎತ್ತರ 5.3 ಅಡಿ, ಅಂದ್ರೆ ಒಬ್ಬ ಮನುಷ್ಯನ ಎತ್ತರ. ಇಡೀ ಕಳಶಕ್ಕೆ ಎಲ್ಲೂ ಕೂಡ ಬೆಸುಗೆ ಹಾಕಿಲ್ಲ. ಇದನ್ನ ತಗೊಂಡು ಹೋಗೋಕೆ ಅಂತಲೇ ಮಹಾರಾಜರು SS ಒಲಿಂಪಿಯಾ ಅನ್ನೋ ಬೃಹತ್ ಹಡಗನ್ನ ಬುಕ್ ಮಾಡಿದ್ರಂತೆ. ಇವತ್ತು ಈ ಬೃಹದಾಕಾರದ ಕಳಶಗಳು ಪ್ಯೂರ್ ಬೆಳ್ಳಿಯಿಂದ ನಿರ್ಮಿತವಾಗಿವೆ ಅಂತಲೇ ವಿಶ್ವ ದಾಖಲೆ ಸೇರಿದೆ. ಜೈಪುರಕ್ಕೆ ಕಳಶಗಳೇ ಕಳಶಪ್ರಾಯವಾಗಿವೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಮತ್ತು ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಡಿಕೇರಿ.
2: ಕೊಡುಗರಹಳ್ಳಿಯ AK ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ EMI ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. AK ಫರ್ನಿಚರ್, PM ರೋಡ್, ಕೊಡಗರಹಳ್ಳಿ.
3: ಮನುಷ್ಯ ಯಾವ ಬಂಧನದಿಂದ ತಪ್ಪಿಸಿಕೊಂಡರೂ ಕಾನೂನಿನ ಬಂಧನದಿಂದ ತಪ್ಪಿಸಿಕೊಳ್ಳಲಾರ. ಆದ್ದರಿಂದ ಕಾನೂನಿನ ಪರಿಚಯ ಸುಗಮ ಬದುಕಿಗೆ ಅನಿವಾರ್ಯ. ಕಾನೂನನ್ನು ಪರಿಚಯ ಮಾಡಿಕೊಳ್ಳುವುದು ಅತ್ಯಗತ್ಯ. ಕಾನೂನು ತಿಳಿದಿಲ್ಲ ಎನ್ನುವುದು ಅಕ್ಷಮ್ಯ.

ಕೇಳಿದ್ರೆ ಇಂದು ಸಂಜೆ 6:50ಕ್ಕೆ ಕೃಷಿ ರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿಬರಲಿದೆ. ರೈತ ಬಾಂಧವರು ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ 0827222288. ಸಮಯ ಇನ್ನೇನು 6:37 ಆಗಲಿದೆ. ಇನ್ನು ಮುಂದೆ ಕೆಲವು ಜಾಹೀರಾತು, ನಂತರ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: बेहतर कुछ नहीं।
1: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ। अपने नजदीकी डाकघर से आज ही संपर्क करें या indiapost.gov.in पर लॉग ऑन करें।
2: ಕೆಳವರೆ ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ HP ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4 7 7 2 237 4 8 8. STD ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
3: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ

0: ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕನ್ನಡ ಬನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಚಿಂತನೆ ಇಲ್ಲ, ಬರ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಪತ್ರಕರ್ತರು ವೃತ್ತಿಪರತೆಯಿಂದ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದಂದು ಭಕ್ತರಿಗೆ ಸುಲಲಿತ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ನಲ್ಲಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಕಂದಾಯ ಇಲಾಖೆಯಲ್ಲಿ ಪೌತಿ ಖಾತೆ, ಹಕ್ಕುಪತ್ರ ವಿತರಣೆ, ಆಕಾರ್ ಬಂದ್, ಕಂದಾಯ ಗ್ರಾಮಗಳ ಘೋಷಣೆ 3 ವರ್ಷಗಳಿಂದ ಯಶಸ್ವಿಯಾಗಿ ನಡೆಯುತ್ತಿದ್ದು ಕಾಲಮಿತಿಯೊಳಗೆ ಪೂರ್ಣಗೊಳಿಸುವುದಾಗಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳಗಾವಿ ಜಿಲ್ಲೆಯಲ್ಲಿ ಬರದ ಛಾಯೆ ಕಾಣಿಸುತ್ತಿದ್ದು ಕುಡಿಯುವ ನೀರಿನ ಸಮರ್ಪಕ ಪೂರೈಕೆಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಬರ ಘೋಷಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ, ಬರ ತಾಲೂಕು ಅಥವಾ ಜಿಲ್ಲೆ ಎಂದು ಘೋಷಣೆ ಮಾಡಲು ಮಾನದಂಡಗಳಿದ್ದು ಈ ಬಗ್ಗೆ ಚರ್ಚೆ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಸರ್ಕಾರ ರಾಜ್ಯದಲ್ಲಿ ಬರ ನಿರ್ವಹಣೆ ಬಗ್ಗೆ ಆದ್ಯತೆ ನೀಡಿದ್ದು ಮೋಡ ಬಿತ್ತನೆ ಬಗ್ಗೆ ಚಿಂತಿಸಿಲ್ಲ ಎಂದು ತಿಳಿಸಿದ್ದಾರೆ. ನಿರ್ಭೀತಿಯ ಪತ್ರಿಕಾ ವೃತ್ತಿ ಅತ್ಯಂತ ಸವಾಲಿನ ಕೆಲಸವಾಗಿದ್ದು ವೃತ್ತಿಪರತೆ ಇಂದಿನ ಅಗತ್ಯವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸುಳ್ಳು ಸುದ್ದಿಗಳನ್ನು ಪ್ರಕಟಿಸದಂತೆ ಹಾಗೂ ಪ್ರಸಾರ ಮಾಡದಂತೆ ಮನವಿ ಮಾಡಿದ್ದಾರೆ. ಪ್ರತಿಯೊಂದು ಸುದ್ದಿಯಲ್ಲೂ ಸತ್ಯ ಮತ್ತು ಪ್ರಾಮಾಣಿಕತೆ ಇರಬೇಕು ಎಂದು ಸಲಹೆ ನೀಡಿದ್ದಾರೆ. ಆಷಾಢ ಮಾಸದಲ್ಲಿ ಶುಕ್ರವಾರದಂದು ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ಅನಾನುಕೂಲವಾಗದಂತೆ ಚಾಮುಂಡಿ ದೇವಿಯ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದ ದಾಸೋಹ ಭವನದಲ್ಲಿಂದು ಆಷಾಢ ಶುಕ್ರವಾರ ಸಂಬಂಧ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದರ್ಶನಕ್ಕೆ ಬರುವ ಆಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ನಿಷೇಧಿಸುವಂತೆ ಹಾಗೂ ದೇವಸ್ಥಾನದ ಬಳಿ 3 ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲೊಂದಾದ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯವನ್ನು ಇಂದಿನಿಂದ ಎಸ್ಕಾಂಗಳ ಸಿಬ್ಬಂದಿ ಕೈಗೊಂಡಿದ್ದಾರೆ. ಎಸ್ಕಾಂಗಳ ಮೀಟರ್ ರೀಡರ್ಗಳು ಹಾಗೂ ಎಸ್ಕಾಂ ಸಿಬ್ಬಂದಿ ಗ್ರಾಹಕರ ಮನೆಗಳಿಗೆ ಭೇಟಿ ನೀಡಿ ಫಲಾನುಭವಿಗಳ ದಾಖಲೆ ಪರಿಶೀಲನೆ ನಡೆಸಿ ಅವರ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಮೊಬೈಲ್ ಆಪ್ ಹಾಗೂ ಘೋಷಣಾ ಪತ್ರ ಮೂಲಕ ಅರ್ಜಿ ಭರ್ತಿ ಪ್ರಕ್ರಿಯೆ

0: ಪೂರ್ಣಗೊಳಿಸಲಿದ್ದಾರೆ. ಎಸ್ಕಾಂ ಸಿಬ್ಬಂದಿ ಮನೆ ಮನೆ ಭೇಟಿ ಸಂದರ್ಭದಲ್ಲಿ ಆಧಾರ್ ಕಾರ್ಡ್, ಫಲಾನುಭವಿಯ ಪಾಸ್ಪೋರ್ಟ್, ಬಾಡಿಗೆ ಒಪ್ಪಂದದ ಪತ್ರಗಳು, ರೇಷನ್ ಕಾರ್ಡ್ ಹಾಗೂ ಮತದಾರರ ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್, ಬಾಡಿಗೆ ಒಪ್ಪಂದದ ಪತ್ರಗಳು, ರೇಷನ್ ಕಾರ್ಡ್ ಹಾಗೂ ಜಾತಿ ಪ್ರಮಾಣ ಪತ್ರವನ್ನು ತೋರಿಸಲು ಕೋರಲಾಗಿದೆ. ಗ್ರಾಹಕರು ಮತ್ತು ಫಲಾನುಭವಿಗಳು ಮೀಟರ್ ರೀಡರ್ಗಳಿಗೆ ಸಂಪೂರ್ಣ ಸಹಕಾರ ನೀಡಿ ಪರಿಶೀಲನೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಇಂಧನ ಇಲಾಖೆ ಮನವಿ ಮಾಡಿದೆ. ರಾಜ್ಯ ಸರ್ಕಾರ ಗೃಹಜ್ಯೋತಿ ಉಚಿತ ವಿದ್ಯುತ್ ಬಳಕೆದಾರರ ಮಾಹಿತಿಗಳನ್ನು ಪಡೆಯಲು ಮುಂದಾಗಿದ್ದು, ಈ ವಿಷಯದಲ್ಲಿ ಜನರು ಗೊಂದಲಕ್ಕೀಡಾಗುವುದು ಬೇಡ ಎಂದು ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ, ಅನರ್ಹರು ಇದ್ದರೆ ಯೋಜನೆಯಿಂದ ಕೈಬಿಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಯೋಜನೆಯ ಪರಿಶೀಲನೆಗೆ ನೀಡುವ ಅರ್ಜಿಗಳನ್ನು ಜನರು ಭರ್ತಿ ಮಾಡಿ ಎಸ್ಕಾಂ ಅಧಿಕಾರಿಗಳಿಗೆ ನೀಡುವಂತೆ ಮನವಿ ಮಾಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಂಗಳೂರಿನ ನಾಗೂರಿಯಲ್ಲಿ ತಡೆಗೋಡೆ ಕುಸಿದು ಮೃತಪಟ್ಟ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರ ವಿತರಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಗಾಯಾಳುಗಳಿಗೆ ಸರ್ಕಾರದ ವತಿಯಿಂದ ಉಚಿತವಾಗಿ ಚಿಕಿತ್ಸೆ ನೀಡಲಾಗುವುದು ಎಂದು ಹೇಳಿದ್ದಾರೆ. ನಿಯಮಾನುಸಾರ 1,20,000 ರೂಪಾಯಿ ಮನೆಯ ಪರಿಹಾರ ಮೊತ್ತವನ್ನು ಶೀಘ್ರವೇ ವಿತರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳು ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯಬಾರದು ಎಂದು ಒತ್ತಾಯಿಸಿದ್ದಾರೆ. ಯಾವುದೇ ಅರ್ಹ ಮತದಾರರನ್ನು ಹೊರಗಿಡದಂತೆ ಖಚಿತಪಡಿಸಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಅಕ್ಟೋಬರ್ ವೇಳೆಗೆ ತುಮಕೂರು ಜಿಲ್ಲೆಯವರೆಗೆ ಎತ್ತಿನಹೊಳೆ ನೀರು ಹರಿಯಲಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಎತ್ತಿನಹೊಳೆ ಯೋಜನೆ ಕಾಮಗಾರಿ ಪರಿಶೀಲನೆ ಸಂಬಂಧ ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಂಚಿಗಾನಹಳ್ಳಿ, ಮಾರಶೆಟ್ಟಿಹಳ್ಳಿ ಅರಣ್ಯ ಪ್ರದೇಶಕ್ಕೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಹತ್ವದ ಎತ್ತಿನಹೊಳೆ ಯೋಜನೆ ಕಾಮಗಾರಿ ಒಟ್ಟು 252 ಕಿಲೋಮೀಟರ್ ಇದ್ದು, ಈಗಾಗಲೇ 220 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿದೆ, 23 ಕಿಲೋಮೀಟರ್ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬಾಕಿ 9 ಕಿಲೋಮೀಟರ್ ಕಾಮಗಾರಿ ವ್ಯಾಪ್ತಿಯಲ್ಲಿ 6 ಕಿಲೋಮೀಟರ್ ಅರಣ್ಯ ಪ್ರದೇಶ ಇದ್ದುದರಿಂದ ಕಾಮಗಾರಿ ವಿಳಂಬಕ್ಕೆ ಕಾರಣವಾಗಿದೆ. ಇದೀಗ ಕೇಂದ್ರ ಸರ್ಕಾರ ಪ್ರಕರಣವನ್ನು ಇತ್ಯರ್ಥಗೊಳಿಸಿದ್ದು, ಕಾಮಗಾರಿ ಪೂರ್ಣಗೊಂಡು ಅಕ್ಟೋಬರ್ ವೇಳೆಗೆ ತುಮಕೂರಿನವರೆಗೆ ಎತ್ತಿನಹೊಳೆ ನೀರು ಹರಿಸುವ ಎಲ್ಲಾ ಸಾಧ್ಯತೆಗಳಿವೆ ಎಂದು ತಿಳಿಸಿದ್ದಾರೆ. ಮುಂದಿನ 100 ದಿನಗಳಲ್ಲಿ ಒಟ್ಟಾರೆ 174 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಳಿಸಲು ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನದ ಅಂಗವಾಗಿ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭಗೊಂಡಿದೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವರಾದ ಕೃಷ್ಣ ಬೈರೇಗೌಡ ಹಾಗೂ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ನಿರ್ದೇಶನದಂತೆ ಪಾದಚಾರಿ ಮಾರ್ಗಗಳಲ್ಲಿದ್ದ ಅಡೆತಡೆಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಸರ್ಕಾರದ ಈ ಅಭಿಯಾನಕ್ಕೆ ವ್ಯಾಪಾರಿಗಳು, ಸಾರ್ವಜನಿಕರು ಹಾಗೂ ಎಲ್ಲಾ ವಾಣಿಜ್ಯ ಸಂಸ್ಥೆಗಳು ಕೈಜೋಡಿಸಬೇಕು ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮನವಿ ಮಾಡಿದ್ದಾರೆ. ಸರ್ಕಾರದ ಅಭಿಯಾನ ನಾಗರಿಕರ ಸಹಭಾಗಿತ್ವದ ಜನಾಂದೋಲನವಾಗಬೇಕು ಎಂದು ಕರೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ವೈಪರೀತ್ಯದಿಂದ ರೈತರಿಗೆ ನಷ್ಟ ತಡೆಗಟ್ಟಲು ಪರ್ಯಾಯ ಬೆಳೆಗಳನ್ನು ಬೆಳೆಯುವ ಬಗ್ಗೆ ಅರಿವು ಮೂಡಿಸುವಂತೆ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಬಿತ್ತನೆ ಬೀಜ ವಿತರಣೆ ಹಾಗೂ ಪರ್ಯಾಯ ಬೆಳೆ ಬೆಳೆಯುವ ಸಂಬಂಧ ಸಭೆ ನಡೆಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟು ಬಿತ್ತನೆ ಗುರಿಯ ಪೈಕಿ 5% ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದ್ದು, ಮಳೆಯ ಕೊರತೆಯಿಂದಾಗಿ ಬಿತ್ತನೆ ಕಾರ್ಯವು ನಿಧಾನಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಭತ್ತಕ್ಕೆ ಪರ್ಯಾಯವಾಗಿ ರಾಗಿ, ನವಣೆ, ಮುಸುಕಿನ ಜೋಳ, ಅರ್ಕ, ಹುರುಳಿ, ಅಲಸಂದೆ, ಸೂರ್ಯಕಾಂತಿ ಬೆಳೆಯಲು ಕೃಷಿ ಇಲಾಖೆಯಿಂದ ರೈತರಿಗೆ ಅರಿವು ಮೂಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಧಾರವಾಡದ ಕರ್ನಾಟಕ ವೈದ್ಯಕೀಯ

0: ಮತ್ತು ಸಂಶೋಧನಾ ಸಂಸ್ಥೆಯು 55 ವರ್ಷದ ಮಹಿಳೆಯ ಎಡಗಾಲಿನ ಮೊಣಕಾಳು ಕೀಲು ಬದಲು ರೋಬೋಟಿಕ್ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಿದೆ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಗೊಳಿಸಲಾಗಿದೆ ಎಂದು ಸಂಸ್ಥೆಯ ನಿರ್ದೇಶಕ ಡಾ ಕೆಎಫ್ ಕುಮಾರ ತಿಳಿಸಿದ್ದಾರೆ. ಪುನರ್ರಚಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯಡಿಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ರೈತರ ನೋಂದಣಿ ಅವಧಿಯನ್ನು ಇದೇ 15ರವರೆಗೆ ವಿಸ್ತರಿಸುವಂತೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಕುರಿತು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪತ್ರ ಬರೆದಿರುವ ಪ್ರಭಾ ಮಲ್ಲಿಕಾರ್ಜುನ್, ರಾಜ್ಯದ ತೋಟಗಾರಿಕಾ ಇಲಾಖೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ತುರ್ತಾಗಿ ಅನುಮೋದಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಆನ್ಲೈನ್ ನೋಂದಣಿಯಲ್ಲಿ ತಾಂತ್ರಿಕ ದೋಷಗಳು ಉಂಟಾಗಿದ್ದರಿಂದ ಹಾಗೂ ಸರ್ಕಾರಿ ರಾಜ್ಯಗಳು ಬಂದಿದ್ದರಿಂದ ಅನೇಕ ಅರ್ಹ ರೈತರಿಗೆ ನಿಗದಿತ ಅವಧಿಯೊಳಗೆ ನೋಂದಣಿ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಜೂನ್ 30ರ ಗಡುವನ್ನು ಇದೇ 15ರವರೆಗೆ ವಿಸ್ತರಿಸುವುದು ಅಗತ್ಯವಾಗಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಚಿಂತನೆ ಇಲ್ಲ, ಬರ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪತ್ರಕರ್ತರು ವೃತ್ತಿಪರತೆಯಿಂದ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದಂದು ಭಕ್ತರಿಗೆ ಸುಲಲಿತ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ನಲ್ಲಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮಡಿಕೇರಿ, ಸಮಯ ಈಗ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ.

0: ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಕರೆ ಮಾಡಬೇಕಾದಂಥ ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272, ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558, STD ಕೋಡ್ 08272. ಈಗ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಉದ್ಘೋಷಕರಾದಂಥ ವಿನೋದ್ ಮುಡುಗದ್ದೆಯವರು ಕೂಡ ಇದ್ದಾರೆ. ವಿನೋದ್, ನಿಮಗೂ ಕೂಡ ಸ್ವಾಗತ.
1: ಧನ್ಯವಾದಗಳು ಸರ್.
0: ಈಗ ಒಂದು ದೂರವಾಣಿ ಕರೆ ಪ್ರಾರಂಭದಲ್ಲೇ ಬಂದಿದೆ, ಸ್ವೀಕರಿಸೋಣ. ದೂರವಾಣಿ ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ. ನೋಡಿ, ಇವತ್ತು ಜುಲೈ 1 ಇದನ್ನು ವಿಶ್ವ ಹಣ್ಣುಗಳ ದಿನ ಅಂತ ಆಚರಿಸ್ತಾರೆ. ಹಾಗೆಯೇ ವನಮಹೋತ್ಸವ ಕೂಡ ಪ್ರಾರಂಭವಾಗುತ್ತೆ.
1: ಹೌದು,
0: 1 ರಿಂದ 7 ವರೆಗೂ ನಾವು ಸಾಂಪ್ರದಾಯಿಕವಾಗಿ ಆಚರಿಸ್ಕೊಂಡು ಬರ್ತಾ ಇರೋದು. ಆದರೆ ಇಡೀ ತಿಂಗಳೇ ನಾವು ವನಮಹೋತ್ಸವ ಅಂತ ಆಚರಿಸ್ತೀವಿ. ಹಲೋ
2: ಹಲೋ,
0: ಹಾಂ ನಮಸ್ಕಾರ.
2: ರಘು,
0: ಹಾಂ ರಘು ಅವರೇ, ಹೇಳಿ. ಏನು ಮಳೆ ಸ್ವಲ್ಪ ಕುದುರ್ಕೊಂತ?
2: ಈ ಸ್ವಲ್ಪ ನೆಮ್ಮದಿ ಆಯ್ತು ಸರ್.
0: ನೆಮ್ಮದಿ ಚೆನ್ನಾಗಿ ಬಂತ ಮಳೆ?
2: ನಾ ಟೋಟಲ್ ಮಳೆ ಹೇಳ್ಬಿಡ್ತೀನಿ, ನಮಗೆ 13 ಇಂಚು 45 ಸೆಂಟ್ ಆಗಿದೆ ಈ ಜನವರಿಯಿಂದ ಇಲ್ಲಿಯವರೆಗೆ. ಕಳೆದ ವರ್ಷ 38 ಇಂಚ್ ಆಗಿತ್ತು.
0: ಓ, ಈ ಸರಿ 1/3 ಭಾಗ ಆಗಿದೆ.
2: ಏನಿಲ್ಲ, ತೋಡ್ಲಿ ನೀರಿಲ್ಲ, ಹೊಳೆಯಲ್ಲಿ ನೀರಿಲ್ಲ.
0: ಬೆಳೆ ಹೇಗಿದೆ?
2: ಸ್ವಲ್ಪ ನೆಮ್ಮದಿ ಕಾಣ್ತುಂಟು.
0: ಬೆಳೆ ಹೇಗಿದೆ?
2: ಬೆಳೆ ಪರಲ್ಲ ಸರ್, ಈಗ ಕಾಫಿ ಗಿಡ ಎಲ್ಲ ಸ್ವಲ್ಪ ಇಂಪ್ರೂವ್ ಆಗಿದೆ.
0: ಈ ವಾರದಿಂದ
2: ಯಾಲಕ್ಕಿ ಪ್ಲಾಂಟೇಶನ್ ಮಾಡಿದೆ, ಅದಕ್ಕೂ ಮಳೆ ಒಳ್ಳೇದಾಯ್ತು.
0: ಅಲ್ಲ, ಈ ವಾರದಿಂದ ಸ್ವಲ್ಪ ಮಳೆ ಬರ್ತಾ ಇದೆಯಲ್ಲ?
2: ಅದೇ ಇವ್ರದ್ದು ರಿಪೋರ್ಟ್ ಪ್ರಕಾರ ಒಂದು ವಾರ ಮಳೆ ಇದೆ ಅಂತ ಇದೆ.
0: ಹಾಂ ಹಾಂ.

0: ಅಂದ್ರೆ ಸತತವಾಗಿ ಸಣ್ಣ ಬರ್ತಲೇ ಇದೆ,
1: ಎಲ್ಲ ಐತಿ,
0: ವಾತಾವರಣ ತಂಪಾಗಿದೆ,
1: ಒಂದೊಂದು ಮುಂಚೆ ಮಳೆ ಬರ್ತಾನೆ ಡೈಲಿ ಈಗ.
0: ಅಂದ್ರೆ ಹೊಸದಾಗಿ ತೋಟ ಮಾಡಿದ್ರ ಈಗ?
1: ಹೊಸದಾಗಿ ಸರ್ ನಾನೊಂದು ಏಲಕ್ಕಿ ಮಾಡಿದೆ, ಅದು ಪ್ಲಾಂಟೇಶನ್ ಮಾಡಿ ಆಯ್ತು. ನನಗೆ ಮಳೆ ಇಲ್ಲದೆ ಸ್ವಲ್ಪ ಬೇಜಾರಾಗಿತ್ತು, ಈಗ ಮಳೆ ಬಂದ ಮೇಲೆ ಸ್ವಲ್ಪ ನಗೆ ಆಗ್ತಾ ಇದೆ.
0: ಯಾವ ತಳಿ ಏಲಕ್ಕಿ ಸಸಿ ಹಾಕೊಂಡು?
1: ಇದು ಕಾವೇರಿ,
0: ಕಾವೇರಿ
1: ಅಪ್ಪಗಳ ತಂದಿದ್ದು.
0: ಸರಿ,
1: ಅದು ಈಚ್ ಪ್ಲಾಂಟ್ 40 ರುಪೀಸ್ ನಷ್ಟ ಆಯ್ತು.
0: ಅದೇ ಅದೇ ಅದೇ, ಅದು ಸ್ವಲ್ಪ ತೇವಾಂಶ ಕಡಿಮೆ ಆದ್ರೂ ಕೂಡ ತಡ್ಕೊಳ್ಳುವಂತ ತಳಿ ಅಲ್ವಾ?
1: ತಡಿತದೆ ಅದು. ಅದು ನರ್ಸರಿಯಿಂದ ಕೊಡೋದಲ್ಲ, ಗಿಡದಿಂದ ಕಿತ್ತು ಕೊಡೋದವರು.
0: ಕೊತ್ತುಗಳು ಅಂತಾರಲ್ಲ, ಅದ
1: ಕೊತ್ತು ಸಹ ಇರ್ತದೆ ಅಲ್ಲಿ,
0: ಕೊತ್ತುಗಳು.
1: ಏಲಕ್ಕಿ ಸೈಜ್ ಅದು
0: ಬೇಗನೂ ಬರುತ್ತೆ ಅಲ್ವಾ?
1: ಬರ್ತದೆ ಅದಕ್ಕೆ. ಅದು 8 ಅಡಿ ಹೈಟ್ ಇದೆ ಗಿಡ. ಅದೊಂದು ನಮ್ಗೆ ನೆಕ್ಸ್ಟ್ ಇಯರ್ ಇನ್ನೊಂದು ವರ್ಷಕ್ಕೆ ಕ್ರಾಪ್ ಬಂದ್ಬಿಡ್ತದೆ.
0: ಮೂರನೇ ವರ್ಷಕ್ಕೆ ನಿಮ್ಗೆ ಬೆಳೆ ಬರುತ್ತೆ,
1: ತೆಗಿಬಹುದು. ಅದು 10 ಗಿಡಕ್ಕೆ 1 ಕೆಜಿ ತೆಗಿಬಹುದು.
0: ಎಷ್ಟೆಷ್ಟು ದೂರ ಹಾಕೊಂಡಿದ್ದೀರ ಸಸಿ?
1: ನಾನು ಅದು ಪವನ್ ಪೇಟಿಗೆ ಹಾಕಿದ್ರು,
0: 7 ಅಡಿಗೆ ಹಾಕಿದ್ರು.
1: 7 ಅಡಿ
0: ಏನ್ ಕ್ರಮ ಅನುಸರಿಸಿದ್ರಿ ಹಾಕುವಾಗ?
1: ಅದು ಒಂದು 2 ಅಡಿ ಉದ್ದ 2 ಅಡಿ ಅಗಲ ಫಸ್ಟ್ ಅಗತೆ ಮಾಡೋದು. ಮತ್ತೆ 1.5 ಅಡಿ ಗುಂಡಿ ತೆಗೆದು ಅದಕ್ಕೆ ಸ್ವಲ್ಪ ಸಗಣಿ ಗೊಬ್ಬರ ಹಾಕಿ ಪ್ಲಾಂಟ್ ನ ನಡೋದು. ಮತ್ತೆ ಇದು ಅದಕ್ಕೆ ಅದನ್ನ ಸಪೋರ್ಟ್ಗೆ ಕೋಲ್ ಕಟ್ಟಬೇಕು. ಇದರ 3 ಆಗ್ತದೆ. ಚೆನ್ನಾಗಿ ಈಗ ಆಗಿದೆ,
0: ಚೆನ್ನಾಗಿ ಈಗ ಸ್ವಲ್ಪ ಮಳೆ ಬಂದು ತೇವಾಂಶ ಇರೋದ್ರಿಂದ ಚೆನ್ನಾಗಿ ಹೊಂದ್ಕೊಂಡಿದಾವೆ.
1: ಈಗ ಹೊಂದ್ಕೊಂಡು ಸ್ವಲ್ಪ ಗ್ರೀನ್ ಕಾಣ್ತಾ ಉಂಟು.
0: ಒಟ್ಟು ಎಷ್ಟು ಗಿಡ ಹಾಕೊಂಡ್ರಿ?
1: ಪ್ರತಿ ಎವ್ರಿ ಇಯರ್ 150 ಪ್ಲಾಂಟ್ ಹಾಕ್ತೀನಿ.
0: ಏಲಕ್ಕಿದು?
1: ಏಲಕ್ಕಿ ನಾನು ಇದುವರೆಗೆ ಸ್ಟಾಕ್ ಮಾಡಿಲ್ಲ ಏಲಕ್ಕಿನ.
0: ಏಲಕ್ಕಿ 10 ಕೆಜಿ
1: ಕುಯ್ತಾ ಇದ್ದೀನಿ ವರ್ಷಲು.
0: ಏಲಕ್ಕಿ ಬಗ್ಗೆ ನಿಮ್ಗೆ ಆಸಕ್ತಿ ಇದ್ದೇ ಇದೆ?
1: ಇದೇ ಇದೆ. ನಾನು ಅದು ಬುಳ್ಳಿಲ್ಲ, ಜೇನು ಬುಳ್ಳಿ.
0: ಜೇನು ಕೃಷಿನೂ ಮಾಡ್ತಾ ಇದ್ದೀರಾ?
1: ಎಲ್ಲ ಕೃಷಿ ಇದೆ. ಇದೆ ಕೆರೆಳೆ ಮೀನ್ ಇದೆ, ಗೂಳಿ ಹಂದಿ ಇದೆ, ಕೋಳಿ ಇದೆ.
0: ಸಮಗ್ರ ಕೃಷಿ.
1: ಸಮಗ್ರ ಯಾವಾಗಲೂ ಸರ್ ಒಂದನ್ನೇ ಡಿಪೆಂಡ್ ಆಗಿ ಬದುಕಬಾರದು.
0: ಹೌದೌದೌದು,
1: ಒಂದು ಫೇಲಿಯರ್ ಆದ್ರೆ ಒಂದು ನಮಗೆ ಬರ್ತದೆ.
0: ನಿಜ ನಿಜ. ಇದು ನಮ್ಮ
1: ಅಡಿಕೆ ಇದೆ ಸರ್, ಒಂದು 300 ಪ್ಲಾಂಟ್ ಇದೆ.
0: 300 ಪ್ಲಾಂಟ್
1: ಅದು ನನಗೆ ಒಂದು 20-25 ಕ್ವಿಂಟಲ್ ಸಿಗ್ತದೆ. ಅದು ನವೆಂಬರ್ ಡಿಸೆಂಬರ್ ನಮಗೆ ಸ್ವಲ್ಪ ಫೈನಾನ್ಸಿಯಲ್ ಟೈಟ್ ಆಗುತ್ತೆ, ಅದು ಸಹಾಯ ಮಾಡ್ತದೆ.
0: ಕೊಯ್ಲಿ ಬರುತ್ತಲ್ವಾ?
1: ಆಗ ನಮಗೆ ಹೆಲ್ಪ್ ಆಯ್ತು ಈ ತೋಟ ಕೆಲಸಕ್ಕೆ.
0: ಒಳ್ಳೆ ಅದು ಕ್ರಯನೂ ಸಿಗುತ್ತೆ ಅಡಿಕೆಗೆ ಅಲ್ವಾ? ಏನು ಬೆಲೆ ಸಿಕ್ತು ಈ ಸಾರಿ?
1: ಈ ಸಾರಿ 45 ಸಿಕ್ತು ನನಗೆ. ಹಸಿ ಅಡಿಕೆ ಕೊಡೋದು,
0: ಹಸಿ ಅಡಿಕೆಗೆ 45,000 ಕ್ವಿಂಟಲ್ಗೆ.
1: ಅಲ್ಲ ಅಂದ್ರೆ ಕೆಜಿ ಅಂದ್ರೆ ಕ್ವಿಂಟಲ್ 45,000.
0: ಅಷ್ಟರ ಮಟ್ಟಿಗೆ ನಿಮಗೆ ಬೆಲೆ ಸಿಕ್ಕಿದೆ ಅದು.
1: ಅದೇ ನಾನು ನೋಡಿ, ನನಗೆ 73 ಇಯರ್ ಆದ್ರೂ ಸಹ ನಾನು ಈಗ ಹುಡುಗರ ಥರ ಕೆಲಸ ಮಾಡ್ತಾ ಇದ್ದೀನಿ.
0: ಇಲ್ಲ ಅದು ನಿಮ್ಮ ಚಟುವಟಿಕೆ ಸೂಚಿಸುತ್ತೆ ರಘು ಅವರು.
1: ಅದು ನನ್ನ ನನಗೆ ಆರೋಗ್ಯ ಕೆಲಸನೇ ಮದ್ದು.
0: ಸರಿ ಸರಿ. ಕಾಫಿಗೆಲ್ಲ ಗೊಬ್ಬರ ಕೊಟ್ರ?
1: ಕೊಟ್ಟಿ ಸರ್, ನಾನು ಈ ಸರಿ ಸಂಪೂರ್ಣ ಹಾಕಿದೆ.
0: ಸಂಪೂರ್ಣ
1: ಇನ್ನು ಸೆಪ್ಟೆಂಬರ್ಲ್ಲಿ ಹಾಕ್ತಿ. ಅದೇ ಮತ್ತೆ ಎಕ್ಸಸ್ ಗೊಬ್ಬರ ಇದ್ರೆ ಮಳೆ ನೋಡಿ ಪುನಃ ಹಾಕ್ತೀನಿ.
0: ಅದೇ ಅದೇ, ಏನು ಅಂದ್ರೆ ಹೆಚ್ಚು ಮಳೆ ಬಂದಾಗ ಆಗಸ್ಟ್ ತಿಂಗಳಲ್ಲೂ ಸ್ವಲ್ಪ ಯೂರಿಯಾ ಕೊಡಕ್ಕೆ ಹೇಳ್ತಾರೆ.
1: ಕೊಡ್ಬೇಕು, ಅದು ಏಕರಿಗೆ 1 ಬ್ಯಾಗ್ ಹೇಳ್ತಾ ಇದಾರೆ.
0: ಅಂದ್ರೆ ಕೊಚ್ಕೊಂಡು ಹೋಗಿರುತ್ತಲ್ಲ ಒಂದ್ ರೀತಿ, ಎಲ್ಲ ಪೋಷಕಾಂಶಗಳು ತೊಳೆದೋಗಿರೋದ್ರಿಂದ ಗಿಡಗಳು ಬಿಡಿಸಿಕೊಳ್ಳೋ ಸಾಧ್ಯತೆ ಇರುತ್ತೆ ಹಳದಿ ರೀತಿ. ಅವಾಗ ಯೂರಿಯಾ ಕೊಟ್ರೆ ಸ್ವಲ್ಪ ಮತ್ತೆ ಹಸಿರು ಬಣ್ಣಕ್ಕೆ ತಿರುಗ್ತದೆ.
1: ಯೂರಿಯಾ ಅದಕ್ಕೆ ಬೇಗನೆ ಅದು ತಗೊಳ್ತದೆ ಗೊಬ್ಬರವನ್ನು.
0: ಬೇಗ ಅದು ತೆಗೆದುಕೊಳ್ಳುತ್ತೆ. ಒಟ್ಟಾರೆ ಈ ಮಳೆ ಬಂದಿದ್ದು ನಮ್ಮ ರೈತ ಬಾಂಧವರಿಗೆಲ್ಲ ಒಂದು ಸಂತಸದ
1: ಸಂಗತಿ. ಸ್ವಲ್ಪ ಎಲ್ಲರಿಗೆ ನೆಮ್ಮದಿ ಆಗಲಿ ಅಂದ್ರೆ ಗದ್ದೆಯವರಿಗೆ ನೀರು ಸಾಲ ಸರ್.
0: ಗದ್ದೆಯವರಿಗೆ ಸಾಲದು ಅಂತೀರಾ?
1: ಬಿತ್ತನೆಗೆ ನೀರೇ ಇಲ್ಲಲ್ಲ.
0: ಅದೇ ಅದೇ, ಗದ್ದೆ ಮಾಡ್ಕೋಬೇಕಲ್ಲ ಮೊದಲಿಗೆ, ಗದ್ದೆ ಮಾಡ್ಕೋಬೇಕು.
1: ಅದೇ ಮಳೆ ಈಗ ನಮಗೆ ಬ್ಯಾಲೆನ್ಸ್ ಮಳೆ ಹೊಡಿತದೆ ನೋಡಿ.
0: ಮತ್ತೆ ಸಸಿ
1: ತಿಂಗಳಲ್ಲಿ ಮಳೆ ಹೊಡಿತದೆ,
0: ಸಸಿ ಮಡಿಗಳು ಮಾಡ್ಕೋಬೇಕು ಎಲ್ಲ ಜೊತೆ ಆಗ್ಬೇಕು. ಈಗ ಒಂದು ಪ್ರಶ್ನೆ
1: ಕೇಳಿ ಸರ್
0: ರಘು ಅವರು. ಪ್ರತಿ ವರ್ಷ ನಾವು ಜುಲೈ ತಿಂಗಳ ಮೊದಲನೇ ವಾರವನ್ನ ಒಂದು ಮಹೋತ್ಸವದ ರೀತಿಯಲ್ಲಿ ಆಚರಿಸ್ತೀವಿ. ಏನು ಅದು ಮಹೋತ್ಸವ?
1: ಜುಲೈ ಇಲ್ಲ,
0: ಜುಲೈ ಮೊದಲನೇ ವಾರದಲ್ಲಿ ಒಂದು ಮಹೋತ್ಸವವನ್ನು ಆಚರಿಸ್ತೀವಿ.
1: ಇವತ್ತು ಕೃಷಿಗೆ ಸಂಬಂಧ ಇಲ್ಲ, ಯಾವ್ದಕ್ಕೆ
0: ಕೃಷಿಗೆ ಸಂಬಂಧಪಟ್ಟದ್ದೇ ಕಾರ್ಯಕ್ರಮ ಅಲ್ವಾ?
1: ನನಗೆ ಗೊತ್ತಿದ್ದಕ್ಕೆ ವೈದ್ಯರ ದಿನ ಅಂತ ಇದೆ,
0: ವಿಶ್ವ ಅದೇ ರಾಷ್ಟ್ರೀಯ ವೈದ್ಯರ ದಿನ. ಅದು ಸರಿ.

0: ಮತ್ತೆ ಪತ್ರಿಕಾ ದಿನನೂ ಆಚರಿಸ್ತಾರೆ.
1: ಪ್ರಸಿದ್ಧ ನನಗೆ ಅಷ್ಟೇ,
0: ನಮ್ಮ ಕೊಡಗಿಗೆ ಹೆಚ್ಚು ಸಂಬಂಧಪಡುವಂಥದ್ದು.
1: ಇದು ಸರ್ ಬೆಳೆ ಪರಿಹಾರ.
0: ಬೆಳೆ ಪರಿಹಾರ ಅಲ್ಲ ಇದು, ನಮ್ಮ ಕೊಡಗು ಜಿಲ್ಲೆಯಲ್ಲಿ ಹೆಚ್ಚು ಇದೆ ಇದು. ಈ ಒಂದು ನಮ್ಮ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ನಾವು ಈ ಒಂದು ಸಂಪತ್ತಿನಲ್ಲಿ ಒಂಥರ ಅದೃಷ್ಟಶಾಲಿಗಳು ಅಂತ ಹೇಳ್ಬೋದು ನಾವು ಕೊಡಗು ಜಿಲ್ಲೆಯವರು.
1: ಹೌದೌದು,
0: ನಮ್ಮಲ್ಲಿ ಕಾಡು ಹೆಚ್ಚಿದೆ ಅಲ್ವಾ?
1: ಇದೆ.
0: ಪ್ರತಿ ವರ್ಷ ಜುಲೈ ತಿಂಗಳ ಮೊದಲನೇ ವಾರವನ್ನು ವನ ಮಹೋತ್ಸವ ಅಂತ ಆಚರಿಸ್ತಾರೆ. ಅಂದರೆ ಸಸಿಗಳನ್ನು ನೆಡೋದು, ಸಸಿಗಳನ್ನು. ಈಗ ಅರಣ್ಯ ಇಲಾಖೆಯವರು ತಮ್ಮ ಸಸ್ಯ ಕ್ಷೇತ್ರಗಳಲ್ಲಿ ಮುಂಚಿತವಾಗಿ ಸಸಿಗಳನ್ನು ಎಲ್ಲ ತಯಾರು ಮಾಡಿಕೊಂಡು ಈ ಸಂದರ್ಭಕ್ಕೆ ವಿತರಣೆ ಮಾಡೋದಕ್ಕೆ ಅವರು ಕಳೆದ ತಿಂಗಳಿಂದಲೇ ಪ್ರಾರಂಭ ಮಾಡಿರ್ತಾರೆ.
1: ಅದೇ ಮೂರು ಜಾಗ ಹೇಳಿದ್ದಾರೆ.
0: ಹೌದೌದು, ಬೇರೆ ಬೇರೆ ಸಸ್ಯ ಕ್ಷೇತ್ರಗಳಿದಾವಲ್ಲ ಅಲ್ಲೆಲ್ಲ ಬಹಳ ರಿಯಾಯಿತಿ ದರದಲ್ಲಿ 10 ರೂಪಾಯಿಗಿಂತ ಕಡಿಮೆ ಒಂದು ಸಸಿ.
1: ಅದೇ 6 ರೂಪಾಯಿ 8 ರೂಪಾಯಿ ಹೇಳಿದ್ದಾರೆ.
0: ಹಾಂ ಅದೇ ಅದೇ, ಹೌದು. ಅದ್ರ ಗಾತ್ರದ ಆಧಾರದ ಮೇಲೆ ಹೇಳ್ತಾರೆ ಅವರು, ಎತ್ತರದ ಆಧಾರದ ಮೇಲೆ
1: ಎಲ್ಲ ಹಣ್ಣು ಗಿಡ, ಬಿದಿರು ಗಿಡ.
0: ಹೌದು,
1: ಎಲ್ಲ ಇದೆ,
0: ಮರ ಮುಟ್ಟು ಇಂಥದ್ದೆಲ್ಲನೂ ಗಿಡಗಳಿರ್ತವೆ. ಇದು 1950 ಪ್ರಾರಂಭವಾಗಿದ್ದು ರಘು ಅವರೇ. ಮೊದಲನೇ ಕೃಷಿ ಮಂತ್ರಿ ಕೆ ಮುನ್ಷಿ ಅವರು ಪ್ರಾರಂಭ ಮಾಡಿದ್ದು. ಜವಾಹರಲಾಲ್ ನೆಹರು ಅವರ ಸರ್ಕಾರದಲ್ಲಿ ಅವರು ಕೃಷಿ ಮಂತ್ರಿಗಳಾಗಿದ್ದರು. ಯಾಕೆ ಇದೇ ಸಮಯ ಆರಿಸಿಕೊಂಡ್ರು ಅಂತ ಗೊತ್ತಾ ನಿಮಗೆ?
1: ಯಾಕೆಂದ್ರೆ ಈಗ ಈಗ ನಟ್ಟ ಗಿಡ ಬದುಕುತ್ತದೆ.
0: ಹಾ, ಬದುಕುತ್ತೆ. ಯಾಕೆಂದ್ರೆ ಮಳೆ ಪ್ರಾರಂಭವಾಗದೆ ಜುಲೈನಲ್ಲಿ ಹೆಚ್ಚು.
1: ಅದೇ ಯಾವುದು ಪ್ಲಾಂಟ್ ಮಾಡ್ಬೇಕಂದ್ರೆ ಮಳೆ ಬೇಕು.
0: ಮಳೆ ಬೇಕಲ್ಲ, ಹಂಗಾಗಿ ಜುಲೈ ತಿಂಗಳ ಮೊದಲನೇ ವಾರವನ್ನೇ ಈ ವನ ಮಹೋತ್ಸವಕ್ಕೆ ಆರಿಸ್ಕೊಂಡಿರ್ತಾರೆ. ಮತ್ತು ಇದು ಇಡೀ ತಿಂಗಳನ್ನೇ ಈಗೀಗ ಒಂದು ರೀತಿ ವನ ಮಹೋತ್ಸವದ ರೀತಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರದವರು ಆಚರಿಸ್ತಾ ಇದ್ದಾರೆ. ಮತ್ತು ಈ ಸಸಿಗಳನ್ನು ಕೂಡ ವಿತರಣೆ ಮಾಡ್ತಾರೆ ನಮ್ಮ ಅರಣ್ಯ ಇಲಾಖೆಯವರು. ಹಾಗಾಗಿ ಎಲ್ಲ ರೈತ ಬಾಂಧವರು ಕೂಡ ಇದರ ಕಡೆ ಗಮನ ಹರಿಸ್ಲಿ ಅಂತ ನಾವು ಹೇಳೋಣ. ಕರೆ ಮಾಡಿ ನಿಮ್ಮ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ರಘು ಅವರೇ.
1: ಓಕೆ, ಥ್ಯಾಂಕ್ ಯು ಸರ್.
0: ನಮಸ್ಕಾರ. ನಮಸ್ಕಾರ ವಿನೋದ್. ಇವತ್ತು ಇನ್ನೊಂದು ವಿಶೇಷ ಅಂದರೆ ವಿಶ್ವ ಹಣ್ಣುಗಳ ದಿನ ಅಂತಲೂ ಕೂಡ ಆಚರಿಸ್ತಾರೆ. ಈಗ ಹಣ್ಣುಗಳು ನಮ್ಮ ಕೃಷಿಕರಿಗೆ ಅವಿನಾಭಾವ ಸಂಬಂಧ. ಹಣ್ಣುಗಳನ್ನು ಬೆಳೀತಾರೆ, ಆದರೆ ಎಷ್ಟು ಮಟ್ಟಿಗೆ ತಿಂತಾರೋ ಗೊತ್ತಿಲ್ಲ.
2: ನಿಜ,
0: ನಮ್ಮ ಸಮಾಜಕ್ಕೇ ಅರ್ಪಿಸ್ಬಿಡ್ತಾರಲ್ಲ ಅವರು, ಯಾವುದೋ ಎಷ್ಟು ಬೇಕೋ ಅಷ್ಟು.
2: ಕಾಡು ಪ್ರಾಣಿಗಳ ಹಾವಳಿ ಕೂಡ ತುಂಬ,
0: ಕಾಡು ಪ್ರಾಣಿಗಳು ಹಾವಳಿ ಕೂಡ ಇರುತ್ತೆ. ಬೇರೆ ಬೇರೆ ಇವತ್ತು ನಾವು ಬೆಣ್ಣೆ ಹಣ್ಣು ನೋಡ್ತಾ ಇದ್ದೀವಿ ಕೊಡಗು ಜಿಲ್ಲೆಯಲ್ಲಿ, ಸಾಕಷ್ಟು ಅದಕ್ಕೂ ಕೂಡ ಬೇಡಿಕೆ ಇದೆ.
2: ಅದನ್ನೇ ಮುಖ್ಯ ಕೃಷಿಯಾಗಿ ಕೂಡ ಮಾಡ್ಕೋತಾ ಇದ್ದಾರೆ,
0: ಮುಖ್ಯ ಕೃಷಿಯಾಗಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಅದಕ್ಕೆ ಬೇಡಿಕೆನೂ ಸಾಕಷ್ಟಿದೆ. ಅದು ಅಷ್ಟು ಸಿಹಿ ಇಲ್ದಿದ್ರೂ ಅದರಲ್ಲಿರುವಂಥ ಪೌಷ್ಟಿಕಾಂಶಗಳು, ಅದರ ಒಂದು ಆರೋಗ್ಯದ ಒಂದು ಸುಧಾರಿಸೋದಕ್ಕೆ ಇರಬೇಕಾದಂಥ ಒಂದು ಉತ್ತಮ ಗುಣಗಳು ಇದ್ದಾವೆ ಅಂತ ಹೇಳ್ತಾರೆ.
2: ಉದಾಹರಣೆಗೆ ಡ್ರಾಗನ್ ಫ್ರೂಟ್ ಕೂಡ ಅದೇ ರೀತಿ ಇದೆ, ಹೆಚ್ಚಾಗಿ ಇಷ್ಟಪಡ್ತಾರೆ.
0: ಡ್ರ್ಯಾಗನ್ ಹಣ್ಣು ಕೂಡ ಇದೆ. ಮತ್ತು ಈ ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಜನ ಈ ವಿದೇಶಿ ಹಣ್ಣುಗಳನ್ನು ಕೂಡ ಬೆಳೀತಾ ಇದ್ದಾರೆ.
2: ಹೌದು,
0: ಹಾಗಾಗಿ. ಮತ್ತು ನಮ್ಮ ಉತ್ತರ ಭಾರತದಲ್ಲಿ ಹೆಚ್ಚು ಜನಪ್ರಿಯವಾಗಿರ್ತ ಲಿಚ್ಚಿ ಅಲ್ವಾ,
2: ರಾಂಬುಟಾನ್
0: ಇದೆ. ಈ ರೀತಿ ಬೇರೆ ಬೇರೆ ಹಣ್ಣಿನ ಒಂದು ಬೆಳೆಗಳನ್ನು ಕೂಡ ಮ್ಯಾಂಗೋಸ್ಟೀನ್ ಅಂತಾರೆ. ಇವೆಲ್ಲ ಒಂದೊಂದಕ್ಕೊಂದು ಸಂಬಂಧ ಇರೋಂತೆ ಹಣ್ಣುಗಳು. ಅದರ ಸಮಸ್ಯೆಗಳು ಕೂಡ ಇದ್ದಾವೆ. ಈ ಬಾವಲಿಗಳ ಕಾಟ ಅಂತೆ ಇವೆಲ್ಲ ಅವು ಸ್ವಲ್ಪ ಪರಿಹರಿಸಿಕೊಂಡು ಮುನ್ನುಗ್ಗಬೇಕಾಗತ್ತೆ. ಯಾಕೆಂದರೆ ಹೆಚ್ಚು ಮೌಲ್ಯ ಇರುವಂಥ ಹಣ್ಣುಗಳು ಇದೊಂದೇ ಅಲ್ಲ. ಈ ಸಂದರ್ಭದಲ್ಲಿ ನಮ್ಮ ಚಟ್ಟಳ್ಳಿ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದವರು ಈ ಕಿತ್ತಲೆ ಹಣ್ಣನ್ನು ಕೂಡ, ಕಿತ್ತಲೆ ಬೆಳೆಯನ್ನು ಪುನಶ್ಚೇತನಗೊಳಿಸೋದಕ್ಕೆ, ಅದಕ್ಕೊಂದು ಮರು ಒಂದು ಪುನರುಜ್ಜೀವನಗೊಳಿಸೋಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ಯೋಜನೆ ಹಾಕ್ಕೊಂಡು ಇದ್ರ ಕಡೆಗೂ ಕೂಡ ನಮ್ಮ ರೈತ ಬಾಂಧವರು ಗಮನಿಸಬೇಕು. ರೋಗ ರಹಿತ ಒಂದು ಸಸಿಗಳನ್ನು ರೈತರಿಗೆ ಒದಗಿಸೋದಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಈ ವಿಶ್ವ ಹಣ್ಣುಗಳ ದಿನದ ಸಂದರ್ಭದಲ್ಲಿ ಇದ್ರ ಕಡೆಗೂ ನಮ್ಮ ರೈತರು ಗಮನಿಸಬೇಕು.
2: ಪ್ಯಾಷನ್ ಫ್ರೂಟ್ ಬಗ್ಗೆ ಕೂಡ ಹೆಚ್ಚು,
0: ಪ್ಯಾಷನ್ ಫ್ರೂಟ್ ಬಗ್ಗೆನೂ ಮಾಡಿದ್ದಾರೆ. ಮತ್ತು ಪಪಾಯ ಪರಂಗಿ ಹಣ್ಣು ಕೂಡ ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಈ ಪರಂಗಿ ಪಪಾಯದಲ್ಲಿ ಹೆಣ್ಣು ಗಿಡ ಗಂಡು ಗಿಡಗಳು ಪ್ರತ್ಯೇಕವಾಗಿ ಬರುವಂಥದ್ದು ಒಂದು ಇದು ಪ್ರವೃತ್ತಿ. ಆದರೆ ಕೊಡಗು ಜಿಲ್ಲೆಯಲ್ಲೇ ಪ್ರಥಮವಾಗಿ ಹೆಣ್ಣು ಮತ್ತು ಗಂಡು ಹೂಗಳು ಒಂದೇ ತಳಿಯಲ್ಲೇ

0: ಬರೋ ರೀತಿಯಲ್ಲೂ ಕೂಡ ಸಂಶೋಧನೆ ಮಾಡಿದಂಥ ಹೆಗ್ಗಳಿಕೆ ನಮ್ಮ ಚಟ್ಟಳ್ಳಿ ಸಂಶೋಧನಾ ಕೇಂದ್ರದ್ದು. ಕೂರ್ಗ್ ಹನಿ ಡ್ಯೂ ಅಂತ ಅಂದು ತಳಿ, ಅದು ಭಾಳ ಜನಪ್ರಿಯವಾಗಿತ್ತು. ಮತ್ತು ಅದರ ಆಮೇಲೆ ಬೇರೆ ಬೇರೆ ತಳಿಗಳು ಬಂದಿದ್ದಾವೆ, ಆದರೆ ಮೂಲ ಅದು ಒಂದು ತಳಿ ಅಂತ ಹೇಳ್ಬೋದು. ವಿಶ್ವ ಹಣ್ಣುಗಳ ದಿನದ ಸಂದರ್ಭದಲ್ಲಿ ಇದೆಲ್ಲ ಜ್ಞಾಪಿಸ್ಕೋಬೇಕಾಗತ್ತೆ ನಾವು. ನಾವು ಇವತ್ತು ಸಂಸ್ಕರಿಸಿದ ಪದಾರ್ಥ ಅದು ಇದೆಲ್ಲ ತಿಂತಾ ಇದ್ದಾರೆ ಇವತ್ತು. ಬೇಕರಿ ಪದಾರ್ಥಗಳಾಗ್ಬೋದು, ಬಿಸ್ಕತ್ತು ಇಂಥದ್ದೆಲ್ಲನು, ಆದರೆ ನಮ್ಮ ಸ್ವಾಭಾವಿಕವಾದ ಆಹಾರನೇ ತಿನ್ನೋದು ಇನ್ನೂ ಒಳ್ಳೆಯದು. ಹಣ್ಣುಗಳು, ತರಕಾರಿ, ದ್ವಿದಳ ಧಾನ್ಯಗಳು ಅಲ್ವಾ, ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ಹೇಳ್ಬೋದು. ಈಗ ಸಂಸ್ಕರಿಸಿದ ಪದಾರ್ಥಗಳು ಅದು ಒಂದು ಭಾಗನೇ, ಆದರೆ ಅದಕ್ಕಿಂತ ಇದು ಒಳ್ಳೆಯದು. ಇವತ್ತು ನೀವು ಬೇರೆ ಯಾರನ್ನೋ ಮನೆಗೆ, ಬೇರೆಯವರ ಒಂದು ಮನೆಗೆ ಭೇಟಿ ನೀಡುವಾಗ ಈ ಬೇರೆ ಬೇರೆ ಬೇಕರಿ ಪದಾರ್ಥಗಳನ್ನೇ ತೊಗೊಂಡು ಹೋಗ್ತಾರೆ, ಕೇಕಂತೆ ಮಿಕ್ಸ್ಚರು ಇಂಥವೇ ತೊಗೊಂಡು ಹೋಗ್ತಾರೆ. ಆದರೆ ಹಣ್ಣುಗಳು ತೊಗೊಂಡು ಹೋಗೋದು ಕಡಿಮೆ ಆಗ್ಬಿಟ್ಟಿದೆ. ಅದ್ರ ಕಡೆಗೆ ಹೆಚ್ಚು ನಾವು ಗಮನ ಕೊಡಬೇಕಾದ್ದು ಇವತ್ತಿನ ಅಗತ್ಯ. ಬಾಳೆಹಣ್ಣಂತೂ ವರ್ಷವಿಡೀ ನಮಗೆ ಸಿಗ್ತಲೇ ಇರುತ್ತೆ. ಬೇರೆ ಬೇರೆ ಹಣ್ಣುಗಳು ಇವತ್ತು ಇದ್ದಾವೆ, ಸೀಬೆ ಇದೆ, ಇಂಥದ್ದೆಲ್ಲ
1: ಹಲಸು ಕೂಡ
0: ಹಲಸು ಬಹಳ ಒಂದು ಸಾಕಷ್ಟು ಶಕ್ತಿಯನ್ನು ಹೊಂದಿರುವಂಥ ಹಣ್ಣು.
1: ಈಗ ಫ್ಯೂಚರ್ ಫುಡ್ ಅಂತೇಳಿ ಕೂಡ ಹಣೆ ಪಟ್ಟಿಗೆ ತಗೋತಾ ಇದೆ.
0: ಎರಡು ಮೂರು ತೊಳೆ ತಿಂದರೆ ನಿಮಗೆ ಹೊಟ್ಟೆ ತುಂಬೋಗ್ಬಿಡುತ್ತೆ, ಅಷ್ಟು ಅದರಲ್ಲಿ ಒಂದು
1: ಪ್ರೋಟೀನ್,
0: ಸಕ್ಕರೆ ಅಂಶ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಅಂತೀವಲ್ಲ ಕ್ಯಾಲರಿ, ಒಂದು ಶಕ್ತಿ ಕೊಡೋ ಅಂಶ ಇರುತ್ತದು. ಅಷ್ಟು ನಮ್ಗೆ ಹೊಟ್ಟೆ ತುಂಬಿದಂಗೆ ಆಗ್ಬಿಡುತ್ತೆ. ಅದ್ರ ಬಗ್ಗೆ ಎಲ್ಲ ನಾವು ಗಮನ ಹರಿಸಬೇಕಾಗತ್ತೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋಣ. ಈಗ ಒಂದು ವಿರಾಮವನ್ನು ತೆಗೆದುಕೊಂಡು ನಂತರ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ.
1: ಹಾಂ ಸರ್.

ಬೆಳೆದು ನಿಂತ ಮರ ಸುಂದರವಾದ ಕಾವ್ಯದಂತೆ ಮೋಹಕ. ಅದಕ್ಕಿಂತ ಚಿಲುವಾದ ಜೀವಿ ನಿಸರ್ಗದಲ್ಲಿ ಮತ್ತೊಂದಿಲ್ಲ. ಈ ಚಿಲುವನ್ನು ಆಸ್ವಾದಿಸೋಣ, ಗೌರವಿಸೋಣ, ಸಂರಕ್ಷಿಸೋಣ.

ಇನ್ನು ಮುಖ್ಯವಾಗಿ ಭತ್ತದ ಬೆಳೆಗೆ ಕಡೆಗೆ ಗಮನ ಹರಿಸ್ಬೇಕು ಅಂತಂದರೆ, ನಮ್ಮ ಕೃಷಿ ಇಲಾಖೆಯವರು ರೈತ ಸಂಪರ್ಕ ಕೇಂದ್ರದಲ್ಲಿ ವಿವಿಧ ಭತ್ತದ ತಳಿಗಳ ಬಿತ್ತನೆ ಬೀಜಗಳನ್ನು ದಾಸ್ತಾನು ಮಾಡಿದ್ದಾರೆ. ಅದು ಇಂಟಾನ ಆಗ್ಬೋದು, ಅತಿರ, ತುಂಗ, ಆರ್ ಎನ್ ಆರು, ಈ ಎಲ್ಲ ತಳಿಗಳ ಒಂದು ಬೀಜಗಳನ್ನು ಅವರು ದಾಸ್ತಾನು ಮಾಡಿದ್ದಾರೆ. ಈಗ ಮಳೆನೂ ಕೂಡ ಈ ವಾರದಲ್ಲಿ ಪ್ರಾರಂಭವಾಗಿ ಒಳ್ಳೆ ಮತ್ತೆ ಈ ಸರಿ ಚೆನ್ನಾಗಿ ಆಗ್ಬೋದು ಮಳೆ ಅನ್ನುವಂಥ ಒಂದು ಆಶಾದಾಯಕ ಪರಿಸ್ಥಿತಿಯನ್ನು ಮೂಡಿಸಿದೆ. ಅಂಥ ಸಂದರ್ಭದಲ್ಲಿ ರೈತರು ಇವುಗಳನ್ನು ಕೊಂಡುಕೊಂಡು ತಮ್ಮ ಭತ್ತದ ಕೃಷಿಯನ್ನು ಮಾಡಬಹುದು ಅಂತ ಒಂದು ವಿಚಾರ ಹೇಳ್ಬೋದು. ಹಾಗೆಯೇ ಯಾರು ಸಾಂಪ್ರದಾಯಿಕವಾಗಿ ತಮ್ಮ ಹಿಂದಿನ ಒಂದು ಹಂಗಾಮಿನಲ್ಲಿ ಬೆಳೆದಂಥ ಭತ್ತವನ್ನು ಬಳಸ್ಕೋಬೇಕು ಸಸಿಮಡಿಗೆ ಅಂದರೆ, ಅವರಿಗೆ ಆ ಬೀಜದ ಉಪಚಾರಕ್ಕೆ ರಾಸಾಯನಿಕಗಳನ್ನು ಕೂಡ ಅವರು ದಾಸ್ತಾನು ಮಾಡಿದ್ದಾರೆ. ಅದನ್ನು ಕೂಡ ರಿಯಾಯಿತಿ ದರದಲ್ಲಿ ಕೊಡ್ತಾರೆ. ಉದಾಹರಣೆಗೆ ಈಗ ಬೆಂಕಿ ರೋಗ ಬರಬಾರದು ಅಂದರೆ ಆ ಕಾರ್ಬನ್ ಡೈಜಿಮ್ನಿಂದ ಒಂದು ಕಿಲೋಗ್ರಾಮ್ ಬಿತ್ತನೆ ಬೀಜಕ್ಕೆ 4 ಗ್ರಾಮ್ ಪ್ರಮಾಣದಲ್ಲಿ ಕಾರ್ಬನ್ ಡೈಜಿಮ್ನಿಂದ ನಾವು ಬೀಜೋಪಚಾರ ಮಾಡಬೇಕಾಗತ್ತೆ ಅಂತ ಒಂದು. ಮತ್ತು ಈ ಟ್ರೈಕೋಡರ್ಮ ಅಂತಾರೆ, ಮತ್ತು ಈ ರಂಜಕವನ್ನು ಕರಗಿಸುವಂಥ ಜೀವಾಣು ಗೊಬ್ಬರ, ಇವನ್ನೆಲ್ಲ ಕೂಡ ಅವರು ದಾಸ್ತಾನು ಮಾಡಿರ್ತಾರೆ. ರೈತ ಬಾಂಧವರು ಇದರ ಒಂದು ಪ್ರಯೋಜನವನ್ನು ಪಡ್ಕೋಬಹುದು. ಇನ್ನೊಂದು ವಿಚಾರ ಏನು ಅಂದರೆ, ವಿಶೇಷವಾಗಿ ನಮ್ಮ ತೋಟಗಾರಿಕಾ ರೈತರಿಗೆ ಈ ಒಂದು ಸಾಲಿನಲ್ಲಿ ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯನ್ನು ಕೊಡಗು ಜಿಲ್ಲೆಯಲ್ಲೂ ಕೂಡ ಅನುಷ್ಠಾನಗೊಳಿಸೋದಕ್ಕೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಮುಖ್ಯವಾಗಿ ಕಾಳುಮೆಣಸು ಮತ್ತು ಅಡಿಕೆ ಬೆಳೆಗೆ ಸಂಬಂಧಪಟ್ಟಾಗೆ. ಇಲ್ಲೇನು ಅಂದರೆ ವಿನೋದ್ ಅವರೇ, ಈ ಹವಾಮಾನ ಆಧಾರಿತ ಅಂಶಗಳು ಯಾವ್ಯಾವು ಅಂದರೆ ಮಳೆಯ ಪ್ರಮಾಣ, ಉಷ್ಣಾಂಶ, ಇವುಗಳನ್ನೆಲ್ಲನ ಈ ಟೆಲಿಮೆಟ್ರಿಕ್ ಮಳೆ ಮಾಪನ ಕೇಂದ್ರಗಳೆಲ್ಲೆಲ್ಲಿದ್ದಾವೆ ಅಲ್ಲಿ ಲಭ್ಯವಾಗುವಂಥ ಅಂಕಿಅಂಶಗಳ ಆಧಾರದ ಮೇಲೆ ಈ ಬೆಳೆ ನಷ್ಟವನ್ನು ತೀರ್ಮಾನಿಸಲಾಗುತ್ತೆ. ಆದ್ದರಿಂದಲೇ ಇದನ್ನ ಹವಾಮಾನ ಆಧಾರಿತ ಒಂದು ಬೆಳೆ ವಿಮೆ ಅಂತ ಕರೆಯೋದು. ಮುಖ್ಯವಾಗಿ ಈಗ ನಾವು ಕಾಳುಮೆಣಸನ್ನು ತೆಗೆದುಕೊಂಡ್ರೆ ವಿಮಾ ಮೊತ್ತ 47,000 ರೂಪಾಯಿ ಆಗಿರುತ್ತೆ ಇದು ಹೆಕ್ಟೇರ್ಗೆ 2.5 ಎಕರೆಗೆ. ಅದೇ ಅಡಿಕೆ ಬೆಳೆಗೆ ವಿಮಾ ಮೊತ್ತ ಹೆಕ್ಟೇರ್ಗೆ 2.5 ಎಕರೆಗೆ

0: 128,000 ರೂಪಾಯಿ ಆಗಿರುತ್ತೆ. ಈಗ ನಾವು ಕೃಷಿ ಬೆಳೆಗಾದರೆ ಭತ್ತಕ್ಕಾದರೆ 2%ರಷ್ಟು ನಾವು ಪ್ರೀಮಿಯಮನ್ನು ಕಟ್ಟಬೇಕಾಗತ್ತೆ, ವಿಮಾ ಮೊತ್ತದ 2%. ಆದರೆ ಇಲ್ಲಿ 5%ರಷ್ಟು ವಿಮಾ ಮೊತ್ತವನ್ನು ನಿಗದಿ ಮಾಡಲಾಗಿದೆ. ಇದನ್ನು ನಮ್ಮ ರೈತ ಬಾಂಧವರು ಗಮನಿಸಬೇಕು. ಮುಖ್ಯವಾಗಿ ಕಾಳುಮೆಣಸು ಬೆಳೆಗಾದರೆ ಹೆಕ್ಟೇರ್ಗೆ 2.5 ಎಕರೆಗೆ 2,350 ರೂಪಾಯಿಯನ್ನು ಅವರು ಪ್ರೀಮಿಯಂ ಕಟ್ಟಬೇಕಾಗತ್ತೆ, ವಿಮಾ ಕಂತು 1 ವರ್ಷಕ್ಕೆ ಇದು. ಅದೇ ಅಡಿಕೆ ಬೆಳೆಗಾದರೆ ಹೆಕ್ಟೇರ್ಗೆ 2.5 ಎಕರೆಗೆ 6,400 ರೂಪಾಯಿ ಕಟ್ಟಬೇಕಾಗತ್ತೆ. ಜುಲೈ ತಿಂಗಳ 31, ಈ ತಿಂಗಳ 31 ಕೊನೆಯ ದಿನಾಂಕ ಆಗಿರುತ್ತೆ. ಇದನ್ನು ರೈತ ಬಾಂಧವರು ಗಮನಿಸಬೇಕು. ಇಲ್ಲಿ ಏನು ಅಂತಂದರೆ, ಈಗ ನಮಗೆ ನಮ್ಮ ಕೃಷಿ ಬೆಳೆಗಳಾದರೆ ಒಂದು ಹಂಗಾಮಿನಲ್ಲಿ ಅದು ಮುಗಿದೋಗ್ಬಿಡುತ್ತೆ. ಮೊಮ್ಮ ಅಂದರೆ 6 ತಿಂಗಳಲ್ಲಿ ಇಡೀ ಕೃಷಿ ಚಟುವಟಿಕೆ ಮುಗಿಯುತ್ತೆ, ಬೆಳೆ ಕಟಾವಾಗುತ್ತೆ. ಆದರೆ ಇಲ್ಲಿ ಇವು ಬಹುವಾರ್ಷಿಕ ಬೆಳೆಗಳು, ಹಾಗಾಗಿ ಒಂದು ಅವಧಿಯನ್ನು ಕೂಡ ನಿಗದಿ ಮಾಡ್ತಾರೆ ಎಲ್ಲಿಂದ ಇದು ವಿಮಾ ಒಂದು ಸೌಲಭ್ಯ ಪ್ರಾರಂಭವಾಗುತ್ತೆ ಅಂತ. 2026 ಆಗಸ್ಟ್ 1 ಮುಂದಿನ ತಿಂಗಳ 1ನೇ ತಾರೀಕಿಂದ ಮುಂದಿನ ವರ್ಷದ ಜುಲೈ ತಿಂಗಳ 31ರವರೆಗೂ ಮಾತ್ರ ಇದು ಅಸ್ತಿತ್ವದಲ್ಲಿರುತ್ತೆ ಈ ಪ್ರೀಮಿಯಂಗೆ. ಮತ್ತೆ ಹೊಸದಾಗಿ ನಾವು ಕಟ್ಟಬೇಕಾಗುತ್ತೆ.
1: ಈ ವರ್ಷ ಕಟ್ಟಿದ್ದು ಮುಂದಿನ ವರ್ಷ ಬರುವಂಥದ್ದು.
0: ಹಾಂ, ಮುಂದಿನ ವರ್ಷ ಜುಲೈವರೆಗೂ ಅದು ಇರುತ್ತೆ. ಅಷ್ಟರೊಳಗೆ ಏನಾದರೂ ಸಮಸ್ಯೆಗಳಾದರೆ ಇವರು
1: ಸುಮಾರು ನವೆಂಬರ್ ಅಥವಾ ಡಿಸೆಂಬರಲ್ಲಿ ಹಣ ಬರುತ್ತೆ.
0: ಹಾಂ, ಹಾಗಾಗಿ 1 ವರ್ಷದವರೆಗೂ ಇದು ವಾಯ್ದೆ ಇದ್ದೇ ಇರುತ್ತೆ. ಆದ್ದರಿಂದ ಯಾರ್ಯಾರು ಇದಕ್ಕೆ ನೋಂದಾಯಿಸ್ಕೋಬೇಕು ಅಂದ್ಕೊಳ್ಳುವಂಥವ್ರು ನೋಂದಾಯಿಸ್ಕೋಬೋದು. ಬೆಳೆ ಸಾಲ ಪಡೆದಂಥ ರೈತರು, ಪಡೆದೇ ಇರುವಂಥ ರೈತರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ಬೋದು. ವಿಮಾ ಕಂತು ಎಲ್ಲರಿಗೂ ಒಂದೇ ಆಗಿರುತ್ತೆ. ಈಗ ಬೆಳೆ ಸಾಲ ರೈತರು ಯಾರಾದರೂ ಈಗ ವಿಮೆ ಮಾಡಿಸೋದಕ್ಕೆ ಇಚ್ಛಿಸುವಂಥ ರೈತರು ಏನು ಅಂತಂದರೆ, ಒಂದು ಅರ್ಜಿ ಇರುತ್ತೆ, ನಿಗದಿತ ಅರ್ಜಿ, ಅದ್ರ ಜೊತೇಲಿ ಒಂದು ಪಹಣಿ ಪತ್ರ, ಅದರಲ್ಲಿ ಈ ಬೆಳೆ ಕೂಡ ಇದೆ ಅಂತಂದು ನಮೂದಾಗಿರಬೇಕಾಗತ್ತೆ. ಮತ್ತು ಬ್ಯಾಂಕ್ ಅವರ ಉಳಿತಾಯ ಖಾತೆ ಪಾಸ್ ಪುಸ್ತಕ ಇರುತ್ತಲ್ಲ, ಅದರ ಒಂದು ಮುಖಪುಟ, ಅದರಲ್ಲಿ ಏನು ಎಲ್ಲ ವಿವರಗಳು ಇರುತ್ತೆ, ಅದೊಂದು ಒಂದು ಕಾಪಿ ಬೇಕಾಗುತ್ತೆ. ಆಧಾರ್ ಕಾರ್ಡು ಕಾಪಿ ಕೂಡ ಬೇಕಾಗುತ್ತೆ. ಮತ್ತು ಸ್ವಯಂ ಘೋಷಿತ ಬೆಳೆ ವಿವರಗಳನ್ನು ಕೂಡ ಲಗತ್ತಿಸ್ಬೇಕಾಗತ್ತೆ. ನಂದು 1 ಎಕರೆಯಲ್ಲಿದೆ ಅಂತಂದು ಅವರು ಸ್ವಯಂ ಘೋಷಣೆಯನ್ನು ಕೂಡ ಕೊಡಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ ಪಹಣಿನಲ್ಲೇ ಅದು ಬಂದೂ ಇರುತ್ತೆ, ಇವು ಯಾಕೆ ಬಹುವಾರ್ಷಿಕ ಬೆಳೆಗಳಲ್ಲ, ಅದನ್ನು ಅವರು ಅದರಲ್ಲಿ ನಮೂದಿಸಿರ್ತಾರೆ.
1: ಹೊಸದಾಗಿ ಮಾಡೋದಾದರೆ ಮತ್ತೆ ಬೆಳೆವೇನೆ ದಾಖಲು ಮಾಡಬಹುದು.
0: ಹಾಂ, ಮಾಡ್ಬೋದು. ಮತ್ತು ಸ್ವಯಂ ಘೋಷಣೆಯನ್ನು ಕೂಡ ಕೊಡಬೇಕಾಗತ್ತೆ ಅದು. ಇದಕ್ಕಾಗಿ ಇವರೇನು ಅಂತಂದರೆ, ಮುಖ್ಯವಾಗಿ ಈಗ ಬೆಳೆ ಸಾಲ ಪಡೆದೇ ಇರುವಂಥ ರೈತರು ಮುಖ್ಯವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿರುವಂತಹ ಗ್ರಾಮ ಒಂದು ಕೇಂದ್ರಗಳಿಗೆ ಭೇಟಿ ನೀಡಬಹುದು. ಸಾಮಾನ್ಯ ಸೇವಾ ಕೇಂದ್ರಗಳು ಅಂತ ಇದ್ದಾವೆ, ಕಾಮನ್ ಸರ್ವಿಸ್ ಸೆಂಟರ್ಸ್ ಅಂತ, ಅಲ್ಲಿ ಕೂಡ ಇವರು ನೋಂದಣಿ ಮಾಡಿಸ್ಕೋಬೋದು. ಮುಖ್ಯವಾಗಿ ಕೊಡಗು ಜಿಲ್ಲೆಗೆ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಅಂತಂದು ಅದು ವಿಮಾ ಸಂಸ್ಥೆ, ಬೇರೆ ಬೇರೆ ವಿಮೆಯನ್ನು ಮಾಡ್ತಾ ಇರತ್ತಲ್ಲ ಆ ಒಂದು ಸಂಸ್ಥೆ ಆಯ್ಕೆಯಾಗಿದೆ. ಇದ್ರ ಬಗ್ಗೆ ನಾ ರೈತ ಬಾಂಧವರಿಗೆ ಹೆಚ್ಚಿನ ಮಾಹಿತಿ ಬೇಕಾಯ್ತಂದರೆ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸ್ಬೋದು. ಹಾಗೆಯೇ ಈಗ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯವ್ರನ್ನು ಕೂಡ ಅವರು ಸಂಪರ್ಕಿಸ್ಬೋದು. ಮತ್ತು ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯೂ ಕೂಡ ಈಗ ಚಾಲ್ತಿಯಲ್ಲಿದೆ. ಇದು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಇದಕ್ಕೆ ಹೆಸರಿರೋದು. ಅಂದರೆ ಈ ರೈತರಿಗೇನು ರಿಯಾಯಿತಿ ಕೊಡ್ತಾರಲ್ಲ ವಿನೋದ್, ಅದರಲ್ಲಿ ಆ ರಿಯಾಯಿತಿ ಪ್ರೀಮಿಯಮ್ದು ರಿಯಾಯಿತಿ ಎರಡೂ ಸರ್ಕಾರಗಳು ಅದನ್ನು ಹಂಚಿಕೊಳ್ತವೆ. ರೈತರಿಗೆ 2%ರಷ್ಟು ಮಾತ್ರ ಇದಾಗೋದು, ಅವ್ರು ಕಟ್ಟಬೇಕಾಗಿದ್ದು, ಉಳಿದಿದ್ದೆಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಮಾನವಾಗಿ ಹಂಚಿಕೊಳ್ತವೆ. ಹಾಗಾಗಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ನಮ್ಮಲ್ಲಿ ಅದಕ್ಕೆ ನಾಮಕರಣ ಮಾಡಿದ್ದಾರೆ. ಮುಖ್ಯವಾಗಿ ಇಲ್ಲೇನು ಅಂತ ಅಂದರೆ, ಇದು ಮೊದಲು ಬರೀ ಇಳುವರಿ ಆಧಾರದ ಮೇಲೆ ಇತ್ತು. ಏನು ಕೊನೆಗೆ ಭತ್ತದ ಒಂದು ಇಳುವರಿನ ಒಂದು ನೋಡ್ಕೊಂಬಿಟ್ಟು ಅದ್ರ ಮೇಲೆ ನಿರ್ಧಾರ ಮಾಡ್ತಾಯಿದ್ರು. ಈಗ ಏನು ಅಂತಂದರೆ, ಕೆಲವು ಸಂದರ್ಭದಲ್ಲಿ ಬಿತ್ತನೆ ಮಾಡೋದಕ್ಕೆ ಆಗಲ್ಲ, ಮಳೆ ವೈಫಲ್ಯ, ಮಳೆ ಸರಿಯಾಗಿ ಬರದೇ ಇರೋದು, ಅಂಥ ಸಂದರ್ಭದಲ್ಲಿ ಅವರು ಈ ಏನು ಈ ಬೀಜ ಎಲ್ಲ ಬಿತ್ತನೆ ಮಾಡಿಬಿಡ್ತಾರೆ. ಕೆಲವರು ವಿಮೆ ಮಾಡಿಸಿದರೆ ಅಲ್ಲಿಗೇನು ಒಂದು ಜಮೀನು ತಯಾರು ಮಾಡೋಕ್ಕೆ ಏನು ಖರ್ಚು ಬಂತು, ಮತ್ತು ಬಿತ್ತನೆ ಬೀಜ, ರಾಸಾಯನಿಕ ಇಂಥದ್ದು ಏನು ಖರ್ಚು ಬಂದಿರುತ್ತಲ್ಲ ಅಷ್ಟು ಕೂಡ ಬರೋ ಸಾಧ್ಯತೆ ಇರುತ್ತೆ. ಅದು ಒಂದು ಹಂತ. ಇನ್ನೊಂದು ಚೆನ್ನಾಗಿ ಬಂತು ಬೆಳೆ, ಮಧ್ಯದಲ್ಲಿ ಏನೋ ಮಳೆ ಕೈ ಕೊಟ್ಟು ಬೆಳೆ ಹೋಯಿತು ಅಂತಂದರೆ ಅಲ್ಲೂ ಕೂಡ ನಷ್ಟ ಪರಿಹಾರವನ್ನು ಅವ್ರು ಲೆಕ್ಕ ಹಾಕಿ ಅಲ್ಲೂ ಕೂಡ ಕೊಡೋದಕ್ಕೆ ಅವಕಾಶ.

0: ಇದೆ. ಇನ್ನು ಎಲ್ಲ ಬೆಳೆ ಬಂತು, ನಾವು ಕಟಾವು ಮಾಡಿ ಸ್ವಲ್ಪ ಒಣಗೋದಕ್ಕೆ ಗದ್ದೆಯಲ್ಲಿ ಹಾಕಿದ್ವಿ, ಆಗ ಮತ್ತೆ ಮಳೆ ಬಂದು ಎಲ್ಲ ನೆಲ್ಲೆಲ್ಲ ಬಿದ್ದೋಗ್ಬಿಡ್ತು ಮಣ್ಣಿಗೆ ಅಂತಂದರೆ ಅದನ್ನ ನಾವು ಮತ್ತೆ ಅದನ್ನ ತಗೊಳಕ್ಕಾಗಲ್ಲ. ಅಂಥ ಸಂದರ್ಭದಲ್ಲೂ ಕೂಡ 14 ದಿನದವರೆಗೂ ಕೂಡ ಅದರೊಳಗಡೆ ಏನಾದರೂ ತೊಂದರೆ ಆದರೆ ಅಲ್ಲೂ ಕೂಡ ಈ ಕೊಯ್ಲೋತ್ತರ ಬೆಳೆ ನಷ್ಟಕ್ಕೆ ಪರಿಹಾರ ಕೊಡೋದಕ್ಕೂ ಕೂಡ ಈ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ಅವಕಾಶ ಇದೆ. ಇಲ್ಲಿ ಏನು ಅಂತ ಅಂದರೆ ಪ್ರೀಮಿಯಂ ಮೊತ್ತ ಈಗ ನೀರಾವರಿ ಭತ್ತಕ್ಕಾದರೆ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 2172 ರೂಪಾಯಿ, ಎಕರೆಗಾದರೆ 800 879 ರೂಪಾಯಿ ಎಕರೆಗೆ ಅದು. ಮತ್ತು ಮಳೆಯಾಶ್ರಿತ ಭತ್ತಕ್ಕಾದರೆ ಪ್ರತಿ ಹೆಕ್ಟೇರ್ಗೆ ವಿಮಾ ಕಂತು 1512 ರೂಪಾಯಿ, ಅದೇ ಎಕರೆಗಾದರೆ 612 ರೂಪಾಯಿ. ಈ ಭತ್ತಕ್ಕೆ ಸಂಬಂಧಪಟ್ಟಾಗೆ ಆಗಸ್ಟ್ ತಿಂಗಳ 14ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ನೋಂದಣಿ ಮಾಡ್ಕೊಳ್ಳೋದಕ್ಕೆ. ಇನ್ನು ಮಳೆಯಾಶ್ರಿತ ಮುಸ್ಕಿನ ಜೋಳನೂ ಕೂಡ ಇದೆ, ಅದಕ್ಕೆ ಹೆಕ್ಟೇರ್ಗೆ ವಿಮಾ ಕಂತು 1350 ರೂಪಾಯಿ, ಎಕರೆಗೆ 546 ರೂಪಾಯಿ. ಇದು ಜುಲೈ 31ರೊಳಗೆ ಅದಕ್ಕೆ ಅವರು ಸಂಬಂಧಪಟ್ಟಾಗೆ ನೋಂದಣಿ ಮಾಡ್ಕೋಬೋದು. ಆದರೆ ಬೆಳೆ ಬಿತ್ತಿ ಒಂದು ಘೋಷಣೆನೂ ಕೂಡ ಕೊಡಬೇಕಾಗತ್ತೆ, ನಾವು ಬಿತ್ತನೆ ಮಾಡಿದ್ವಿ ಬೆಳೆನ ಅಂತ ಸ್ವಯಂ ಘೋಷಣೆ ಕೊಡಬೇಕಾಗತ್ತೆ. ಇದ್ರ ಬಗ್ಗೆ ರೈತರಿಗೆ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರಗಳು ಇದ್ದಾವೆ, ಮತ್ತು ತಾಲೂಕು ಮಟ್ಟದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಇರುತ್ತೆ, ಜಿಲ್ಲಾ ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಇದೆ, ಅಲ್ಲಿಗೆ ಅವರು ಭೇಟಿ ನೀಡಿ ಮಾಹಿತಿ ಪಡ್ಕೋಬೋದು. ಮತ್ತು ನಮ್ಮ ರಾಜ್ಯ ಮಟ್ಟದಲ್ಲಿ ಒಂದು ಸಹಾಯವಾಣಿ ಸಂಖ್ಯೆ ಕೂಡ ಇದೆ, 1800-4525-3553 ಅಂತ. ಇದು ರೈತರ ಸಹಾಯವಾಣಿ, ಕೃಷಿಗೆ ಸಂಬಂಧಪಟ್ಟ ಯಾವುದೇ ವಿಚಾರಗಳನ್ನು ಅವರು ಕೇಳ್ಬೋದು. ಬೆಳೆ ವಿಮೆ ಒಂದಲ್ಲ, ಈ ಎಲ್ಲಿ ಬಿತ್ತನೆ ಬೀಜ ರಾಸಾಯನಿಕ ಗೊಬ್ಬರ ಆಗ್ಬೋದು, ಮತ್ತು ಅವರು ಕ್ರಿಮಿನಾಶಕಗಳು, ಕೃಷಿ ಯಂತ್ರೋಪಕರಣಗಳು, ಇದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಕೊಡೋದಕ್ಕೆ ಇದು ಕೃಷಿ ನಿರ್ದೇಶನಾಲಯದಲ್ಲಿ ಬೆಂಗಳೂರಿನಲ್ಲಿ ಇರುವಂಥ ಒಂದು ಸಹಾಯವಾಣಿ. ಇದು ರೈತರು ಅದನ್ನು ನೋಡಿಕೊಂಡು ಮುಖ್ಯವಾಗಿ ಅವರು ಈ ಮಾಹಿತಿಯನ್ನು ಪಡ್ಕೋಬೋದು ಅಂತ ಹೇಳೋಣ. ಈಗ ಒಂದು ಪೇಟೆ ಧಾರಣೆ ಕಡೆಗೆ ಗಮನ ಕೊಡ್ಬೋದಾ?
1: ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 22,700 ರೂಪಾಯಿಯಿಂದ 23,800 ರೂಪಾಯಿಗಳು, ಅರೇಬಿಕಾ ಚೆರಿ 12,750 ರೂಪಾಯಿಯಿಂದ 14,250 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ 18,500 ರೂಪಾಯಿಗಳು, ರೋಬಸ್ಟಾ ಚೆರಿ 9,600 ರೂಪಾಯಿಯಿಂದ 10,400 ರೂಪಾಯಿಗಳು.
0: ಇನ್ನು ನಮ್ಮ ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ಭತ್ತದ ಕೃಷಿ ಅನುಭವವನ್ನು ನಾವು ಕೇಳ್ಬೋದು. ಇದಕ್ಕೆ ನಮ್ಮ ಮೂರ್ನಾಡು ಹೊದ್ದೂರಿನ ಮಣ್ಣಪ್ಪ ಅವರು ಇದಕ್ಕೆ ಒಂದು ಇದರಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಅಂತಂದರೆ ವಿನೋದ್, ಇಲ್ಲಿ ಈ ಸೋಮವಾರಪೇಟೆ ಕಡೆಗಳಲ್ಲಿ ಈ ಮುಸ್ಕಿನ ಜೋಳ ಬೆಳೆಯೋದು ರೂಢಿ, ಅಲ್ಲಿ ಕೆಲವು ಕಡೆಗಳಲ್ಲಿ ಕುಶಾಲನಗರ ಆಗ್ಬೋದು, ಶನಿವಾರ ಸಂತೆ, ಕೊಡ್ಲಿಪೇಟೆ, ಇಲ್ಲಿ ರೈತರೇನು ಮುಸ್ಕಿನ ಜೋಳ ಬೆಳೆದಿದ್ದಾರಲ್ಲ, ಅಲ್ಲಿ ಈ ಕೇರಿಗೆ ರೋಗ ಅಂತ ಒಂದು ರೋಗ ಕಾಣಿಸ್ಕೊಂಡಿದೆ ಅಂತ ವರದಿಯಾಗಿದೆ. ಹಾಗಾಗಿ ರೈತರು ಇದ್ರ ಬಗ್ಗೆ ವಿಶೇಷವಾದ ಗಮನವನ್ನು ಕೊಡಬೇಕಾಗತ್ತೆ. ಮುಖ್ಯವಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದವರು ಏನು ಸಲಹೆ ಕೊಟ್ಟಿದ್ದಾರೆ ಇದಕ್ಕೆ ಅಂದರೆ, ರೋಗ ತಗಲ್ದಂಥ ಗಿಡಗಳನ್ನು ಕಿತ್ತು ನಾಶಪಡಿಸೋದು ಬಹಳ ಮುಖ್ಯ, ಮತ್ತು ಸಮತೋಲನ ಗೊಬ್ಬರ ಬಳಕೆ ಮಾಡೋದು ಅಷ್ಟೇ ಮುಖ್ಯ. ಅತಿಯಾದ ಸಾರಜನಕ ಗೊಬ್ಬರವನ್ನು ಕೊಡಬಾರ್ದು. ಯೂರಿಯಾ ಸ್ವಲ್ಪ ಕಡಿಮೆ ಬೆಲೆ ಇರುತ್ತೆ ಅಂದರೆ ಹೆಚ್ಚು ಅದನ್ನೇ ಕೊಟ್ಟರೆ ಕಷ್ಟ, ಇನ್ನೂ ಒಂಥರ ರಸಭರಿತವಾಗಿ ಬೆಳೆದ್ಬಿಡುತ್ತೆ ಗಿಡ, ಇನ್ನೂ ರೋಗದ ಹಾವಳಿ ಹೆಚ್ಚಾಗುತ್ತೆ.
1: ಎಲೆಗಳಲ್ಲಿ ಒಂದು ಪಟ್ಟಿ ಪಟ್ಟಿ ತರ
0: ಬಿಳಿಸ್ಕೊಂಡು ಒಂದು, ಅದು ನಮ್ಮ ಕೇರಿಗೆ ನೋಡಿರ್ತೀವಲ್ಲ, ನಾವು ಕೇರಿಗೆ ಎಲೆಗಳಿರುತ್ತಲ್ಲ ಅದು ನೋಡಿ, ನಾವು ಕೇರಿಗೆ ಒಂಥರ ಹಳದಿ ಬಣ್ಣಕ್ಕಿರುತ್ತೆ, ಇದು ಏನಾಗುತ್ತೆ ಹಸಿರು
1: ಬಿಳಿ
0: ಹಳದಿ, ಹಸಿರು ಹಳದಿ ಹಸಿರು ಹಳದಿ ಈ ರೀತಿ ಇರುತ್ತೆ. ಅದು ನೋಡಿದ್ರೆ ಒಂಥರ ಕೇರಿಗೆ ಕಣ್ಣಂಗೆ ಕಾಣುತ್ತೆ, ಎಲೆಗಳು ಮೇಲಿರ್ತಾವಲ್ಲ ಅವು, ಅದಕ್ಕೆ ಕೇರಿಗೆ ರೋಗ ಅಂತಾರೆ, ಬಿಳಿ ಸುಳಿ ರೋಗನೂ ಅಂತಾರೆ. ಮುಖ್ಯವಾಗಿ ಇದು ರೋಗದ ಹತೋಟಿಗಾಗಿ ಏನಾದರೂ ರಾಸಾಯನಿಕ ಕ್ರಮ ಕೈಗೊಳ್ಳಬೇಕು ಅಂತಂದರೆ 2 ಗ್ರಾಂನಷ್ಟು ಮೆಟಲಾಕ್ಸಿಲ್ ಮ್ಯಾಂಕೋ ಜಬ್ಬು ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಸಿಂಪರಣೆ ಮಾಡ್ಬೋದು, ಅಥವಾ ಇದಕ್ಕೆ ಬದಲಾಗಿ 2 ಮಿಲಿಲೀಟರ್ನಷ್ಟು ಮೆಟಲಾಕ್ಸಿಲ್ಲು ಮತ್ತು ಕ್ಲೋರೋಥ್ಯಾಲೋನಿಲ್ ಅಂತ ಒಂದು ಶಿಲೀಂಧ್ರನಾಶಕ ಇದೆ, ಅದನ್ನು ಕೂಡ ಬಳಸ್ಕೋಬೋದು ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ಪ್ರಮಾಣದಲ್ಲಿ. ಮುಖ್ಯವಾಗಿ ಬೀಜೋಪಚಾರ ಮಾಡಬೇಕು ಬಿತ್ತನೆ ಮಾಡುವಾಗ, ಈಗೆಲ್ಲ ಬಿತ್ತನೆ ಮಾಡಿರ್ತಾರೆ, ಆದರೆ ಮುಂದಿಗಿನ ಸರಿಗೆ ಇದಕ್ಕೆ ಜ್ಞಾಪಕ ಇಟ್ಕೊಳ್ಳೋದು ಬಹಳ ಮುಖ್ಯ. ಯಾಕೆಂದರೆ ಬೀಜೋಪಚಾರ ಮಾಡೋದ್ರಿಂದ ನಾವೊಂದು ಎಕರೆಗೆ 5 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜ ಬಳಸ್ತೀವಿ.

0: ಮುಸುಕಿನ ಜೋಳದಲ್ಲಿ 5 ಕಿಲೋಗ್ರಾಮ್ಗೆ ನಾವು ಉಪಚಾರ ಮಾಡೋದು ಹೇಗಿದೆ, ಇಡೀ ಜಮೀನಿಗೆ ಸಿಂಪಡಣೆ ಮಾಡೋದು ಹೇಗಿದೆ, ಎಷ್ಟು ಶ್ರಮ ಕಡಿಮೆ ಆಗುತ್ತೆ. ಹಾಗಾಗಿ ಇವರು ಏನು ಮಾಡಬೇಕು ಅಂದರೆ ಪ್ರತಿ ಕಿಲೋಗ್ರಾಮ್ ಬೀಜಕ್ಕೆ 3 ಗ್ರಾಮ್ನಷ್ಟು ಮೆಟಲಾಕ್ಸಿಲ್ ಶೇಕಡ 8 ಮತ್ತು ಮ್ಯಾಂಕೋಜಾಬ್ ಶೇಕಡ 64 WP ಅಂದರೆ ಇದು ನೀರಿನಲ್ಲಿ ಕರಗುವಂಥ ಪುಡಿ, ಈ ಸಂಯುಕ್ತ ಶಿಲೀಂದ್ರನಾಶಕದಿಂದ ಕಡ್ಡಾಯವಾಗಿ ಬೀಜೋಪಚಾರ ಮಾಡಿ ಅವರು ಬಿತ್ತನೆ ಮಾಡಿದರೆ 1 ತಿಂಗಳವರೆಗೂ ಕೂಡ ಅದು ರಕ್ಷಣೆ ನೀಡುತ್ತೆ ಈ ರೋಗದ ವಿರುದ್ಧ. ಆದ್ದರಿಂದ ರೈತ ಬಾಂಧವರು ಈ ಕ್ರಮಗಳನ್ನು ಅನುಸರಿಸಬೇಕು. ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಅವರು ರೈತ ಸಂಪರ್ಕ ಕೇಂದ್ರಗಳಿಗೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು. ಹಾಗೆಯೇ ನಮ್ಮ ಗುಣಕೋಪಗಲು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಕೂಡ ಅವರು ಸಂಪರ್ಕಿಸ್ಬೋದು. ಇವತ್ತಿನ ಒಂದು ನಮ್ಮ ಕೃಷಿ ಸಿರಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿದಂಥ ಭೈಮನ ರಘು ಅವರಿಗೆ ಧನ್ಯವಾದ ತಿಳಿಸೋಣ. ಹಾಗೆ ಈ ಕಾರ್ಯಕ್ರಮವನ್ನು ಕೇಳಿದಂಥ ಎಲ್ಲ ರೈತ ಬಾಂಧವರು ಕೂಡ ನಾವು ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.
1: ನಮಸ್ಕಾರ.

0: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಚೇರಂಬಾಣೆ ಬಿಬಾಳಗ ಗ್ರಾಮದ ನಡುಬಟ್ಟಿರ ದಿವಂಗತ ಪೊನ್ನಪ್ಪನವರ ಪತ್ನಿ ಶಾಂತಿ ಅವರು ಇಂದು ನಿಧನರಾದರು. 76 ವರ್ಷ ಪ್ರಾಯದ ನಡುಬಟ್ಟಿರ ಶಾಂತಿ ತವರು ಮನೆ ಕುಲಚೆಟ್ಟಿ ಕೆದಮುಳ್ಳೂರು. ಅಂತ್ಯಕ್ರಿಯೆ ನಾಳೆ ಸ್ವಗೃಹದಲ್ಲಿ ಮಧ್ಯಾಹ್ನ 12 ಗಂಟೆಗೆ ನಡೆಯಲಿದೆ. ಬಿಟ್ಟಂಗಳ ಬಾಳುಗೋಡು ಗ್ರಾಮತ್ರ ಮೂರಿರ ದಿವಂಗತ ಕಾಳಪ್ಪ ಇಂಗಳಪೊಂಡು ಮುದ್ದವ್ವ ಪೊನ್ನಕ್ಕಿ ಇಂದು ಮರಣಪಟ್ಟಿತು. 86 ವಯತ್ರ ಮೂರಿರ ಮುದ್ದವ್ವ ಪೊನ್ನಕ್ಕಿ ತಾಮನೆ ಬೇತ್ರಿ ತೋರೇರ ಆಕಿರಿ ಕಾರ್ಯ ನಾಳೆ ಮಧ್ಯಾಹ್ನ 12 ಗಂಟೆಗೆ ಸ್ವಂತ ಮನೆಯಲ್ಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಎಸ್ಜೆಆರ್ಎಂಎಸ್ ಟ್ರಾವೆಲ್ಸ್ ಕುಶಾಲನಗರ. ಇದೇ 5 ತಾರೀಕು ಕುಶಾಲನಗರದಿಂದ ತಿರುಪತಿ ಬಾಲಾಜಿ ದರ್ಶನ, ಕಾಳಹಸ್ತಿ ಪದ್ಮಾವತಿ ದೇವಸ್ಥಾನ, ಮಂತ್ರಾಲಯ ಗುರುರಾಯರ ಮಠ ದರ್ಶನ ಮಾಡಿಕೊಂಡು 8 ತಾರೀಕು ವಾಪಸ್ ಬರುವ ಪ್ಯಾಕೇಜ್ ಅನ್ನು ನೀಡಿದ್ದು, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448071307.
1: ಸುದ್ದಿ ಜೊಂಪೆ ಓದುತ್ತಿರವು ಉಣುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಇಂದು ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಮಂಡಳಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಸಹನಾ ಎಸ್ ಹಾದಿಮನಿ ಅವರ ಅಧ್ಯಕ್ಷತೆಯಲ್ಲಿ ಕನ್ನಡ ಜಾಗೃತಿ ಸಮಿತಿ ಸಭೆ, ಕನ್ನಡ ಭಾಷೆನ ಅಭಿವೃದ್ಧಿ ಅನುಷ್ಠಾನ ಜಾಗೃತಿ ಸಮಿತಿ ಸಭೆ ನಡೆದ ಸಭೆಯಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿಗ ಮಾತಾಡಿ, ಜಿಲ್ಲೆನ ಎಲ್ಲ ಕೈಗಾರಿಕೆಗ, ವಾಣಿಜ್ಯ ಸಂಸ್ಥೆಗ, ವ್ಯಾಪಾರ ಕೇಂದ್ರಗ ಸೇರಿದಂಗೆ ಉದ್ಯಮಗಳ ಹೆಸರು ಬರೆಯುವ ಬೋರ್ಡ್ಗಳಲ್ಲಿ 60% ಕನ್ನಡ ಭಾಷೆ ಇದ್ದೇ ಇರೋಕು. ಇದಕ್ಕಾಗಿ ಸ್ಥಳೀಯ ಸಂಸ್ಥೆಗ ಹಂಗೆ ಸಂಬಂಧಪಟ್ಟ ಇಲಾಖೆಗ ಸರಿಯಾದ ಕ್ರಮನ ತಗೊಳಕು. ಕನ್ನಡ ತುಂಬ ಹಳೆ ಹಂಗೆ ಶ್ರೀಮಂತ ಭಾಷೆ. ಮುಂದಿನ ದಿನಗಳಲ್ಲಿ ಕನ್ನಡದ ಏಳಿಗೆನ ಇನ್ನೂ ಜಾಸ್ತಿ ಮಾಡಿಕೆ ಜಾಗೃತಿ ಬರ್ಸೋಕುತ ಹೇಳ್ದು. ಕನ್ನಡ ಜಾಗೃತಿ ಸಮಿತಿ ಸದಸ್ಯ ಬಿಎಸ್ ಲೋಕೇಶಾಗರ್ ಅವು ಮಾತಾಡಿ, ಸರ್ಕಾರಿ ಬಸ್ಸುಗ ಸೇರಿದಂಗೆ ಎಲ್ಲ ಕಡೆನೂ ಜಾಹೀರಾತುಗಳ ಹಾಕ್ತಾವಳೋ ಅದನ್ನ ಕನ್ನಡಲ್ಲಿ ಹಾಕೋಕು. ಹಂಗೆ ಇಸ್ಕೂಲ್ ಕಾಲೇಜುಗಳಲ್ಲಿ ನಾಡಗೀತೆ ಮತ್ತು ರಾಷ್ಟ್ರಗೀತೆನ ಕಡ್ಡಾಯ ಆಗಿ ಹಾಡಿಕೆ ಕ್ರಮ ತಗೊಳಕುತ ಹೇಳ್ದು. ಸಭೆಗೆ ಮುಖ್ಯಪಟ್ಟವು ಹಾಜರಾಗಿ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಸಲಹೆ ಸೂಚನೆಗಳ ಕೊಟ್ಟು, ಜಿಲ್ಲೆಯಲ್ಲಿಡೀ ಸಾಧಾರಣ ಮಳೆ ಆಗ್ತಾ ಉಂಟು. ಇಂದು ಬೆಳಿಗ್ಗೆ 8 ಗಂಟೆಗೆ ಆಕೇರಿಯಾದಂಗೆ ಕಳೆದ 24 ಗಂಟೆಯಲ್ಲಿ ಜಿಲ್ಲೆಗೆ ಬಿದ್ದ ಸರಾಸರಿ ಮಳೆ ವಿವರನ ನೋಡ್ರೆ, ಜಿಲ್ಲೆಗೆ 19.72 ಮಿಲಿಮೀಟರ್, ಮಡಿಕೇರಿ ತಾಲೂಕಿಗೆ 29.88, ವಿರಾಜಪೇಟೆ ತಾಲೂಕಿಗೆ 11.70, ಪೊನ್ನಂಬೆಟ್ಟು ತಾಲೂಕಿಗೆ 21.27, ಸೋಮರಪೇಟೆ ತಾಲೂಕಿಗೆ 33.23, ಇನ್ನು ಕುಶಾಲನಗರ ತಾಲೂಕಿಗೆ 2.50 ಮಿಲಿಮೀಟರ್ ಸರಾಸರಿ ಮಳೆ ಬಿದ್ದ ವರದಿಯಾಟು. ರಾಜ್ಯ ಸರ್ಕಾರದ ಮುಖ್ಯ ಯೋಜನೆಗಳಲ್ಲಿ ಒಂದಾಗಿರುವ ಗೃಹಜ್ಯೋತಿ ಯೋಜನೆನ ಅರ್ಹ ಫಲಾನುಭವಿಗಳ ಪುನರ್ ಪರಿಶೀಲನಾ ಕೆಲಸ ಇಂದಿಂದ ಸುರಾಟು. ಸಿಬ್ಬಂದಿಗ ಸೀದಾ ಗ್ರಾಹಕರ ಮನೆ ಮನೆಗೆ ಬಂದವೆ. ಕಳೆದ ವರ್ಷ ಜುಲೈ ತಿಂಗಳಲ್ಲಿ ಜಾರಿಗೆ ಬಂದಿದ್ದ ಗೃಹಜ್ಯೋತಿ ಯೋಜನೆನ ಅರ್ಹತೆಯನ್ನು ಮತ್ತೊಮ್ಮೆ ನೋಡುವ ಉದ್ದೇಶದ ಇಂಧನ ಇಲಾಖೆ ಈ ಕ್ರಮನ ತಕೊಂಡು ಸಿಬ್ಬಂದಿಗ ಮನೆಗೆ ಬಂದು ದಾಖಲೆಗಳ ನೋಡಿವೆ.

0: ಅಲ್ಲಿಂದ ವಿಶೇಷ ಮೊಬೈಲ್ ಆ್ಯಪ್ ಹಾಗೆ ಅಧಿಕೃತ ಘೋಷಣಾ ಪತ್ರದಲ್ಲಿ ಹೊಸದಾಗಿ ಮಾಹಿತಿನ ಜೋಡಿಸಿ ಅಲ್ಲಿನೇ ಅರ್ಜಿಗಳ ತುಂಬಿಸಿಕೊಂಡವೆ. ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಹೆದರಿಕೊಳ್ಳದೆ ಅವಕ್ಕೆ ಸರಿಯಾದ ಸಹಕಾರ ಕೊಟ್ಟು ಅವು ಕೇಳುವ ಸರಿಯಾದ ದಾಖಲೆಗಳ ಕೊಟ್ಟು ಸಹಕರಿಸಕೂತ ಕರೆಂಟ್ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ತಿಳಿಸಿಯೋಳು. ವಿವೇಕ ಜಾಗೃತ ಬಳಗ ಮೂರ್ನಾಡು ಇವರ ಕಡೆಯಿಂದ ಇದೇ ತಾರೀಕು 4 ಬೆಳಿಗ್ಗೆ 10 ಮಧ್ಯಾಹ್ನ 2 ಮುಟ ಮೂರ್ನಾಡಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರಕ್ತದಾನ ಶಿಬಿರ ಏರ್ಪಾಡಾಟು. ಮಡಿಕೇರಿ ತಾಲೂಕಿನ ನಾಪೋಕುಲು ಭಾಗಮಂಡಲ ಸಂಪಾಜೆ ಮತ್ತು ಮಡಿಕೇರಿ ಹೋಬಳಿ ರೈತ ಸಂಪರ್ಕ ಕೇಂದ್ರದಲ್ಲಿ ರಿಯಾಯಿತಿ ಕ್ರಯಲ್ಲಿ ರೈತರಿಗೆ ಗದ್ದೆ ಹೂಡಿಕೆ ಬೇಕಾದ 13 HP ಹಾಗೆ 16 HP ಪವರ್ ಟಿಲ್ಲರ್ನ ಕೊಟ್ಟವೆ. ಅವಶ್ಯ ಇರುವ ರೈತರು ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳ ಸಂಪರ್ಕ ಮಾಡಕತ್ತಾ ಇಲಾಖೆನ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಿಯೋಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡು ಕೂಟಲಿ ನಾಳೆ ಬೆಳಿಗ್ಗೆ 11 ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ಡಾಕ್ಟರ್ ಪಾಗು ಹಳಕಟ್ಟಿ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಏರ್ಪಾಡಾಟು. ನ್ಯಾಯಮೂರ್ತಿ ಹಂಗೆ ಉಪ ಲೋಕಾಯುಕ್ತ ಕೆಎನ್ ಪಣೀಂದ್ರವು 4 March ಜಿಲ್ಲೆಗೆ ಬಂದವೆ. ಜಿಲ್ಲಾ ಪಂಚಾಯಿತಿನ ಸಭಾಪಾಡಲಿ ಅವು ಅಂದು ಬೆಳಿಗ್ಗೆ 10 ಮಧ್ಯಾಹ್ನ 1:30 ಮುಟ ಹಂಗೆ ಮಧ್ಯಾಹ್ನ 2:30 ಸಾಯಂಕಾಲ 5:30 ಮುಟ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಲೋಕಾಯುಕ್ತ ಸಂಸ್ಥೆಯಲ್ಲಿ ದಾಖಲಾಗಿರುವ ಪುಕಾರುಗಳ ಕುರಿತಂಗೆ ವಿಚಾರಣೆ ಮಾಡಿವೆತ್ತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿಯೋಳು. ಕೊಡಗುಗೌಡ ವಿದ್ಯಾಸಂಘದ ಹೊಸ ಕಟ್ಟಡದ ಜ್ಞಾನಕ್ಕಾಗಿ ವಿಶೇಷ ಸ್ಮರಣ ಸಂಚಿಕೆನ ಹೊರಗೆ ತಕೊಂಡು ಬಾಕೆ ತೀರ್ಮಾನ ಮಾಡಿಳು. ಲೇಖಕರು ತಾವೇ ಕೈಲಿ ಸ್ವಂತ ಬರೆದ ಬರಹಗಳ ಒಂದು ಪಟದೊಟ್ಟಿಗೆ ಇದೇ 30 ಮಡಿಕೇರಿ ಗುಡ್ಡೆಮನೆ ಅಪ್ಪಯ್ಯಗೌಡ ದಾರಿಲಿರುವ ಸಂಘದ ಕಚೇರಿಗೆ ಕಳಿಸಿಕೊಡಕುತ್ತ ಸಂಚಿಕೆನ ಪ್ರಧಾನ ಸಂಪಾದಕ ಸೂದನ ಎಸ್ ಈರಪ್ಪವು ಮಾಹಿತಿನ ಕೊಟ್ಟಳು. ಕೊಡಗು ಪತ್ರಕರ್ತರ ಸಂಘದ ಕಡೆಯಿಂದ ಇಂದು ಮಡಿಕೇರಿಪೇಟೆನ ಪತ್ರಿಕಾ ಭವನದಲ್ಲಿ ಪತ್ರಿಕಾ ದಿನಾಚರಣೆ ಮತ್ತು ವರ್ಷದ ದತ್ತಿ ಇನಾಮ್ ಕೊಡುವ ಜಂಬರ ನಡೆತು. ಇದೇ ಹೊತ್ತುಲಿ 8 ಪತ್ರಕರ್ತರಿಗೆ ವರ್ಷದ ಇನಾಮನ ಕೊಟ್ಟು ಗೌರವನ ಕೊಟ್ಟು ಮಹಾತ್ಮ ಗಾಂಧಿ ನರೇಗಾ ಯೋಜನೆನ ಬದಲಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಯೋಜನೆ ಇಂದಿಂದ ದೇಶದಲ್ಲಿ ಜಾರಿಗೆ ಬಂದುಟ್ಟು ವಿರಾಜಪೇಟೆ ತಾಲೂಕಲ್ಲಿ ಇದರ ಅನುಷ್ಠಾನಕ್ಕೆ ತಯಾರಿನ ಶುರು ಮಾಡಿಳು. ತಾಲೂಕಿನ ಸಾಮರ್ಥ್ಯ ಸೌಧದಲ್ಲಿ ಯೋಜನೆಗೆ ಸಂಬಂಧಪಟ್ಟಂಗೆ 1 ಕಾರ್ಯಾಗಾರಕ್ಕೆ ಇಂದು ತಾಲೂಕು ಪಂಚಾಯಿತಿನ ಇಒ ರಾಜೇಶ್ ಅವು ಚಾಲನೆ ಕೊಟ್ಟಳು. ಅಲ್ಲಿಂದ ಅವು ಮಾತಾಡಿ ಯೋಜನೆಗೆ ಸಂಬಂಧಪಟ್ಟಂಗೆ ತಯಾರಿನ ಮಾಡಿಕೊಳ್ತಾ ಇದ್ದು ಹಳ್ಳಿ ಜನರಿಗೆ ಚಾಕರಿ ಕೊಡದರೊಟ್ಟಿಗೆ ಮೂಲ ಸೌಕರ್ಯ ಏಳಿಗೆನ ಕೆಲಸನ ಸರಿಗೆ ಜಾರಿಗೆ ತರಕುತ್ತ ಹೇಳ್ದು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು SJRMS ಟ್ರಾವೆಲ್ಸ್, ಕುಶಾಲನಗರ.
2: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
3: ಸಿಕ್ಕಿಬಿದ್ರು.
4: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
7: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
8: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
9: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
10: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
11: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
12: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
13: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಇಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
14: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
15: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
14: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
15: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
16: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
17: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
15: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
18: ISO 9001:2015 ಪ್ರಮಾಣಿತ.

0: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಆಫರ್. 50,000 ರೂಪಾಯಿ ಖರೀದಿಗೆ ಟೀ ಪಾಯ್ ಫ್ರೀ, 25,000 ರೂಪಾಯಿ ಖರೀದಿಗೆ ಟೂ ಡೋರ್ ವಾಟ್ರೋ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾಟ್ರೋ ಫ್ರೀ. ಪ್ರತಿ ಖರೀದಿಗೂ ಗಿಫ್ಟ್, ಸುಲಭ ಕಂತಿನ ಇಎಂಐ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
1: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರ್ ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
2: ಅಷ್ಟು ದೂರ ಯಾಕೆ? ವಿರಾಜ್ ಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಗುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
1: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
3: ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
5: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
6: ಸುದ್ದಿ ಸಮಾಚಾರ. ಓದಿಯನ್ರುಲ ಕರವಂಡ ಸೀಮಾ ಗಣಪತಿ. ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷಗಳಾದ ಎಂಜಿ ಮೋಹನ್ ದಾಸ್ ಅಯ್ಯಂಗಡ ಕೊರವು ಕಾರಿಕೇಲ್ ತಾಲೂಕು ಗ್ಯಾರಂಟಿ ಸಮಿತಿಯ ಸಭೆ ನಡೆದಿತು. ಈ ನೇರ ತಕ್ಪರ್ನ ಅವು ಶಿಶು ಅಭಿವೃದ್ಧಿ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ನಡೀಲು ಏಪ್ರಿಲ್ ಮೇಕ್ ತನೆ ಮಾತ್ರ ಫಲಾನುಭವಿಕ ಪಣ ಬಿಡುಗಡೆ ಆಯಿತು. ಇದಕ್ಕೆ ಸಂಬಂಧಪಟ್ಟನಕ್ಕೆ ಮಹಾಲೆಕ್ಕಪಾಲಕಗಳ ಅಡೀಟ್ ಮಾಡುವನಕ್ಕೆ ಸೂಚನೆ ಕೊಡ್ತದೆ. ಈ ಸಂಬಂಧ ಆಯಾಯ ಬ್ಯಾಂಕ್ಗೆ ಖುದ್ದಾಯಿತು ಪೋಯಿತು ಪರಿಶೀಲನೆ ಮಾಡುವಕ್ಕೂ ಎಣ್ಣೆಚ್ಚಿ. ಇಲ್ಲಿಕತ್ತನೆ ಬೋರೆ ಬೋರೆ ರೇಷನ್ ಕಾರ್ಡ್ ಬೆಚ್ಚಂಡ ದಂಡಾರ ಗೃಹಲಕ್ಷ್ಮಿ ಪಣ ಒರೇ ಖಾತೆಗೆ ಜಮೆಯಾಯನುಂಡು. ಈ ಮಾಹಿತಿನ ಮೇಲಾಧಿಕಾರಿಗೆ ವರದಿ ಮಾಡಿತ್ತು ಎಣ್ಣೆಚ್ಚಿ. ಜಿಲ್ಲೆಯ ಎಲ್ಲ ಕೈಗಾರಿಕೆ ವಾಣಿಜ್ಯ ಸಂಸ್ಥೆ ವಹಿವಾಟು ಕೇಂದ್ರ ಉದ್ಯಮತ್ರ ನಾಮಫಲಕತ್ಲು ಶೇಕಡ 60 ಅಚ್ಚಕ್ಕೆ ಕನ್ನಡ ಭಾಷೆ ಕಡ್ಡಾಯವಾಯ್ತಿರೋಂಡು. ಆ ನಿಟ್ಟಿಲು ಸ್ಥಳೀಯ ಸಂಸ್ಥೆ ಪಿಂಗ ಸಂಬಂಧಪಟ್ಟ ಇಲಾಖೆಕಾರ ಸರಿಯಾದ ಕ್ರಮ ಎಡ್ತವಣ್ಣು ಎಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಸಹನಾ ಎಸ್ ಆದಿಮನಿ ಅವು ಎಣ್ಣೆಚ್ಚಿ. ಹೆಚ್ಚುವರಿ ಜಿಲ್ಲಾಧಿಕಾರಿಯಡ ಕಚೇರಿಯಲ್ಲಿ ಇಂದು ನಡೆದ ಕನ್ನಡ ಜಾಗೃತಿ ಸಮಿತಿ ಸಭೆಯಲ್ಲಿ ಕನ್ನಡ ಭಾಷೆಯ ಅಭಿವೃದ್ಧಿ ಅನುಷ್ಠಾನ ಪಿಂಗ ಜಾಗೃತಿರ ಬಗ್ಗೆ ಚರ್ಚೆ ಮಾಡಿಚಿ. ಕನ್ನಡ ಪೇರ್ತ ಪಳಿಯ ಪಿಂಗ ಕಳಿಪೋನ ಭಾಷೆ ಆಯಿತುಂಡು. ಮಿಂಗಕ್ಕೆ ಕನ್ನಡತ್ರ ಭವಿಷ್ಯ ಇಂಗಚ್ಚಕ್ಕೂ ಬೊಳಿಕಾಂಬನಕ್ಕೆ ಮಾಡುವುದು ಕನ್ನಡ ಜಾಗೃತಿ ಸಮಿತಿಯ ಜವಾಬ್ದಾರಿ. ಈ ನಿಟ್ಟಿಲು ಕನ್ನಡ ಜಾಗೃತಿ ಸಮಿತಿ ಪ್ರಪಂಚದಲ್ಲಿ ಕನ್ನಡತನ ಬೊಳುತ್ತುವ ಮಾರ್ಗದರ್ಶಿ ಸಮಿತಿಯಾಯಿತಿರುಣುಂದು ಅವು ಎಣ್ಣೆಚ್ಚಿ. ಕೊಡಗು ಜಿಲ್ಲೆಯಲ್ಲಿ ಇಂದು ಪೊಲಾಕ 8.5 ಗಂಟೆಗೆ ಆಕಿರಿ ಆನನಕ್ಕೆ ಕೈಂಜ 24 ಗಂಟೆಯಲ್ಲಿ 19.7 ದಂಡು ಮಿಲಿಮೀಟರ್ ಮಳೆಯಾಯಿತು. ಕೈಂಜ ಕಾಲ ಇದೇ ದಿನ 9.76 ಮಿಲಿಮೀಟರ್ ಮಳೆಯಾಯಿತು. ಇಂಚತ್ತು ಜನವರಿಂಜ ಇಲ್ಲಿ ಕತ್ತನೆ 345.09 ಮಿಲಿಮೀಟರ್ ಮಳೆಯಾಯಿತು. ಕೈಂಜ ಕಾಲ ಇದೇ ಸಮಯಕ್ಕೆ 1418.24 ಮಿಲಿಮೀಟರ್ ಮಳೆಯಾಯಿತು ಎಂದು ಅರಂಜಿ ಬಂದಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಕೂಟ ಆದನಿಲು ಡಾಕ್ಟರ್ ಫಾಗು ಅಳ್ಳಿಕಟ್ಟಿಯಂಗಡ ಪುಟ್ಟನ ನಾಲ್ರ ಮಾರಿಪತ್ತು ವಚನ ಸಾಹಿತ್ಯ ಸಂರಕ್ಷಣಾ ನಾಳೆ ನಾಳೆ ಪೊಲಾಕ 11 ಗಂಟೆಗೆ ಮಡಿಕೇರಿಯ ಗಾಂಧಿ ಭವನದಲ್ಲಿ ನಡಪ. ಈ ಕಾರ್ಬಾರ್ಲು ಮುಖ್ಯ ಬಿಂದುವಳಾಯಿತು ಶಾಸಕಂಗ, ಸಂಸದಂಗ, ವಿಧಾನ ಪರಿಷತ್ ಸದಸ್ಯಂಗ, ಮುಖ್ಯ ಪಟ್ಟೆಯಂಗ ಕೂಡಿಯಾಡುವ. ಗೌರವಾನ್ವಿತ ನ್ಯಾಯಮೂರ್ತಿ ಪಿಂಜ ಉಪಲೋಕಾಯುಕ್ತಗಳನ್ನು ಕೆಎನ್ ಪಣೀಂದ್ರ ಅವು ಈ ತಿಂಗ ಮೂಂದಾಂಗ್ ಪೊಲಾಕ 10 ಗಂಟೆ ಇಂಚ ಮಜ್ಜನ 1.5 ಗಂಟೆ ಕತ್ತನೆ ಪಿಂಜ 2.5 ಗಂಟೆ ಇಂಚ ವೈಪತ್ 5.5 ಗಂಟೆ ಕತ್ತನೆ. ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟನಕ್ಕೆ ಲೋಕಾಯುಕ್ತ ಸಂಸ್ಥೆಯಲ್ಲಿ ದಾಖಲಾನ ವಿಚಾರಣೆಗೆ ಬಾಕಿ ಆನ ಪ್ರಕರಣಕ್ಕೆ ಸಂಬಂಧಪಟ್ಟನಕ್ಕೆ ದೂರುದಾರಂಗಡ ಮಿಂಜಲೆ ಕಾನೂನು ರೀತಿಯ ವಿಚಾರಣೆ ನಡೆಸುವ. ಆನಗುಂಡೆ ಇಕ್ಕಾಕಲೆ ಲೋಕಾಯುಕ್ತ ಸಂಸ್ಥೆಯಲ್ಲಿ ದೂರು ದಾಖಲಾನ ದೂರುದಾರಂಗ ನಿರ್ಕಮಾಣ ಸಮಯದಲ್ಲಿ ಆಚರಿಂಜಿತು ಉಪಯೋಗ ಪಡೆದವಣು ಎಂದು ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕಂಗ ಅರಿಚಿಟ್ಟಿತು. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಬದಲು ಕೇಂದ್ರ ಸರ್ಕಾರ ಮಾಡಿದ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಯೋಜನೆ ಇಂದೆಂಜ ದೇಶದಲ್ಲೆಲ್ಲ ಶುರುವಾಯಿತು. ವಿರಾಜಪೇಟೆ ತಾಲೂಕು ಸಾಮರ್ಥ್ಯ ಸೌಧದಲ್ಲಿ ಓರು ದಿನತ್ರ ಕಾರ್ಯಾಗಾರಕ್ಕೆ ಮೊಳೆಯಿಟ್ಟಿತು ತಕ್ಪರ್ನ ತಾಲೂಕ್ ಪಂಚಾಯತ್ ಇಒ ರಾಜೇಶ್ ಅವು ಈ ಯೋಜನೆಯ ಯಶಸ್ವಿಯಾಯಿತು ಅನುಷ್ಠಾನ ಮಾಡುವ ನಿಟ್ಟಿಲು ರೂಪುರೇಷೆ ಸಿದ್ಧ ಮಾಡಿಯಂಡು ಗ್ರಾಮೀಣ ಜನಕ್ಕೆ ಚಾಕ್ರಿ ಕೊಡಪದಲ್ಲದೆ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿ ಪರಿಣಾಮಕಾರಿಯಾಯಿತು ಜಾರಿಗೆ ಬರಣು ಎಂದು ಎಣಿಚಿ. ರಾಜ್ಯ ಸರ್ಕಾರ ಹತ್ರ ಅರ್ಹ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದಾನ ಗೃಹಜ್ಯೋತಿ ಯೋಜನೆಯ ಅರ್ಹ ಫಲಾನುಭವಿಗಳ ಪುನರ್ ಪರಿಶೀಲನಾ ಕಾರ್ಬಾರ ಇಂದೆಂಜ ಶುರುವಾಯಿತು. ಸಿಬ್ಬಂದಿಯ ಖುದ್ದಾಯಿತು ಮನೆ ಮನೆಗೆ ಪೋಯಿತು ಗೃಹಜ್ಯೋತಿ ಯೋಜನೆಯ ಅರ್ಹತೆನ ಪುನಃ ಪರಿಶೀಲನೆ ಮಾಡುವ ಉದ್ದೇಶತುಂಜ ಇಂಧನ ಇಲಾಖೆ ಈ ಕಾರ್ಬಾರ್ನ ಕೈಕಡ್ತಣಿತು. ಮನೆಯಲ್ಲೇ ದಾಖಲೆ ಪರಿಶೀಲನೆ ಮಾಡಿತು. ಯಾಪ್ರ ಮೂಲಕ ಮಾಹಿತಿ ಸಂಗ್ರಹ ಸೆಸ್ಕ್ ಮೀಟರ್ ರೀಡರ್ನ ಪಿಂಜ ಮೂಲ ದಾಖಲಾತಿಯನ್ನು ಪರಿಶೀಲನೆ ಮಾಡಿತು ಅರ್ಜಿನ ಭರ್ತಿ ಮಾಡುವ. ಆನಗೊಂಡು ಸಾರ್ವಜನಿಕಂಗ ಸಿಬ್ಬಂದಿಯ ಕೂಡ ಕೈ

0: ಕೂಟೊಂಡು ಒಂದು ಸೆಸ್ಕ್ ಇಲಾಖೆ ಮನವಿ ಮಾಡಿತ್ತು. ಇಲ್ಲಿಕ್ಕೆ ಬೈಟೆತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237744 ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಸರ್ವತೋಮುಖ ಅಭಿವೃದ್ಧಿಗೆ ವೇಗ ನೀಡಿದ ಡಿಜಿಟಲ್ ಇಂಡಿಯಾ ಉಪಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ದೆಹಲಿಯ ದ್ವಾರಕಾ ಎಕ್ಸ್ಪ್ರೆಸ್ ವೇ ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರುಪಯೋಗ ಪ್ರಕರಣ, ಎಸ್ಐಟಿ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಉತ್ತರ ಪ್ರದೇಶ ಸರ್ಕಾರ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಇಂಗ್ಲೆಂಡ್ ಕಾಂಗೋ ಮುಖಾಮುಖಿ. ವಾರ್ತೆಗಳ ವಿವರ. ಡಿಜಿಟಲ್ ಇಂಡಿಯಾ ಉಪಕ್ರಮ ಆಡಳಿತವನ್ನು ಮರು ವ್ಯಾಖ್ಯಾನಿಸಿದೆ, ನಾಗರಿಕರನ್ನು ಸಬಲೀಕರಣಗೊಳಿಸಿದೆ ಮತ್ತು ಸರ್ವತೋಮುಖ ಅಭಿವೃದ್ಧಿಯನ್ನು ವೇಗಗೊಳಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾ ಉಪಕ್ರಮಕ್ಕೆ 11 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಬಡವರು ಮತ್ತು ಹಿಂದುಳಿದವರನ್ನು ಸಬಲೀಕರಣಗೊಳಿಸುವಲ್ಲಿ ಮತ್ತು ನಾಗರಿಕರಿಗೆ ಜೀವನವನ್ನು ಸುಲಭಗೊಳಿಸುವಲ್ಲಿ ಈ ಉಪಕ್ರಮ ಪ್ರಮುಖ ಪಾತ್ರ ವಹಿಸಿದೆ ಎಂದಿದ್ದಾರೆ. ಆಪ್ಟಿಕಲ್ ಫೈಬರ್ ಜಾಲ ವಿಸ್ತರಣೆಯಿಂದ ಡಿಜಿಟಲ್ ವಹಿವಾಟುಗಳ ಏರಿಕೆಯವರೆಗೆ ಈ ಉಪಕ್ರಮದ ಅಭೂತಪೂರ್ವ ಯಶಸ್ಸು ಭಾರತದತ್ತ ಜಾಗತಿಕ ಗಮನವನ್ನು ಸೆಳೆದಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ತಡೆರಹಿತ ಡಿಜಿಟಲ್ ಪಾವತಿಗಳು ಮತ್ತು ನೇರ ಹಣಕಾಸು ವರ್ಗಾವಣೆಗಳು ಪಾರದರ್ಶಕತೆಯೊಂದಿಗೆ ಫಲಾನುಭವಿಗಳನ್ನು ತಲುಪುತ್ತಿವೆ. ಡಿಜಿಟಲ್ ಇಂಡಿಯಾ ಭಾರತದ ಎಲ್ಲಾ ಪ್ರದೇಶಗಳಿಗೆ, ವಿಶೇಷವಾಗಿ ಹಳ್ಳಿಗಳಿಗೆ ನಾವೀನ್ಯತೆಯನ್ನು ಕೊಂಡೊಯ್ದಿದೆ. ಈ ಉಪಕ್ರಮವು ಶಿಕ್ಷಣ, ಆರೋಗ್ಯ, ರಕ್ಷಣೆ, ಕೃಷಿ, ವಾಣಿಜ್ಯ ಮತ್ತು ಸಾರ್ವಜನಿಕ ಸೇವಾ ವಿತರಣೆಯನ್ನು ಬಲಪಡಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ದ್ವಾರಕಾ ಎಕ್ಸ್ಪ್ರೆಸ್ ವೇಯನ್ನು ದೆಹಲಿಯ ನೆಲ್ಸನ್ ಮಂಡೇಲಾ ಮಾರ್ಗ ವಸಂತ್ ಕುಂಜ್ನೊಂದಿಗೆ ಸಂಪರ್ಕಿಸುವ ರಾಷ್ಟೀಯ ಹೆದ್ದಾರಿ 148ರಲ್ಲಿ ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, 8.1 ಕಿಲೋಮೀಟರ್ ವಿಸ್ತೀರ್ಣದ ಯೋಜನೆಯನ್ನು ಒಟ್ಟು 67,969 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು. ಉತ್ತರ ಪ್ರದೇಶದ ರಾಷ್ಟೀಯ ಹೆದ್ದಾರಿ 34ರ ಕಾನ್ಪುರ್ ಕಬ್ರಿ ವಿಭಾಗದ ನಿರ್ಮಾಣಕ್ಕೂ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಈ ಯೋಜನೆಯ ಅಂದಾಜು ವೆಚ್ಚ 7,145 ಕೋಟಿ ರೂಪಾಯಿ ಆಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ಯೋಜನೆಯು ಕಾನ್ಪುರ್ ಮತ್ತು ಕಬ್ರೆ ನಡುವೆ ತಡೆರಹಿತ ಹೆಚ್ಚಿನ ವೇಗದ ಸಂಪರ್ಕವನ್ನು ಒದಗಿಸುತ್ತದೆ. ಅಲ್ಲದೆ ಸಾಗರ್, ಭೋಪಾಲ್ ಮತ್ತು ಮಧ್ಯಪ್ರದೇಶದ ಇತರ ಭಾಗಗಳಿಗೆ ಮುಂದಿನ ಸಂಪರ್ಕವನ್ನು ಬಲಪಡಿಸುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ಅಯೋಧ್ಯೆಯ ರಾಮಮಂದಿರ ದೇಣಿಗೆ ದುರುಪಯೋಗದ ಆರೋಪಗಳನ್ನು ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಎಸ್ಐಟಿಗೆ ತನ್ನ ವರದಿ ಸಲ್ಲಿಸುವ ಕಾಲಾವಧಿಯನ್ನು ಉತ್ತರ ಪ್ರದೇಶ ಸರ್ಕಾರ 15 ದಿನಗಳವರೆಗೆ ವಿಸ್ತರಿಸಿದೆ. ಎಸ್ಐಟಿ ತನ್ನ ತನಿಖೆಯ ವ್ಯಾಪ್ತಿಯನ್ನು ವಿಸ್ತರಿಸಲು ಮತ್ತು ಪ್ರಕರಣದ ಎಲ್ಲಾ ಅಂಶಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಲು ಅನುವು ಮಾಡಿಕೊಡಲು ಈ ವಿಸ್ತರಣೆಯನ್ನು ನೀಡಲಾಗಿದೆ. ಉತ್ತರ ಪ್ರದೇಶ ಸರ್ಕಾರ ಜೂನ್ 15ರಂದು ಲಖನೌ ಜಿಲ್ಲಾಧಿಕಾರಿ ವಿಜಯ್ ವಿಶ್ವಾಸ್ ಪಂತ್ ಅವರ ನೇತೃತ್ವದಲ್ಲಿ ತನಿಖೆಗಾಗಿ 3 ಸದಸ್ಯರ ತಂಡವನ್ನು ರಚಿಸಿದೆ. 7 ದಿನಗಳಲ್ಲಿ ಪ್ರಾಥಮಿಕ ವರದಿಯನ್ನು ಮತ್ತು 15 ದಿನಗಳಲ್ಲಿ ಅಂತಿಮ ವರದಿಯನ್ನು ಸಲ್ಲಿಸುವಂತೆ ಈ ತಂಡಕ್ಕೆ ಸೂಚಿಸಲಾಗಿತ್ತು. ಈ ಅವಧಿ ನಿನ್ನೆಗೆ ಕೊನೆಗೊಂಡಿದೆ. ಇದರ ಹಿನ್ನೆಲೆಯಲ್ಲಿ ಅವಧಿಯನ್ನು ವಿಸ್ತರಿಸಲಾಗಿದೆ. ಪ್ರಾಥಮಿಕ ಸಲ್ಲಿಸಿದ ನಂತರ 8 ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಜನಸಂಖ್ಯಾ ಬದಲಾವಣೆಗಳ ಕುರಿತು ಅಧ್ಯಯನ ನಡೆಸುತ್ತಿರುವ ಉನ್ನತ ಮಟ್ಟದ ಸಮಿತಿಯು ತನ್ನ ಶಿಫಾರಸುಗಳನ್ನು ಆದಷ್ಟು

0: ಶೀಘ್ರದಲ್ಲಿ ಸಲ್ಲಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಈ ನಿರ್ದೇಶನ ನೀಡಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ ಪ್ರಕಾಶ್ ಪ್ರಭಾಕರ್ ನಾವಲೇಕರ್ ನೇತೃತ್ವದ ಸಮಿತಿಯು ದೇಶದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಭೇಟಿ ನೀಡಿ ಸ್ಥಳೀಯ ಆಡಳಿತಗಳೊಂದಿಗೆ ಪ್ರತ್ಯಕ್ಷ ಮಾಹಿತಿ ಸಂಗ್ರಹಿಸಲಿದೆ. ಭೇಟಿಯನ್ನು ಹೆಚ್ಚು ಅರ್ಥಪೂರ್ಣವಾಗಿಸಲು ಈಗಾಗಲೇ ವಿವರವಾದ ಪ್ರಶ್ನಾವಳಿಗಳನ್ನು ಸಿದ್ಧಪಡಿಸಲಾಗಿದ್ದು ವಿವಿಧ ಕೇಂದ್ರ ಸಚಿವಾಲಯಗಳೊಂದಿಗೂ ಸಮಾಲೋಚನೆ ನಡೆಸಲಾಗುವುದು ಎಂದು ಸಮಿತಿ ವಿವರಿಸಿದೆ. ಸಮಿತಿಯ ಈ ಕಾರ್ಯತಂತ್ರವನ್ನು ಶ್ಲಾಘಿಸಿದ ಸಚಿವ ಅಮಿತ್ ಶಾ, ಸಮಿತಿಯ ದೈನಂದಿನ ಕಾರ್ಯಚಟುವಟಿಕೆಗಳಿಗೆ ಹಾಗೂ ರಾಜ್ಯಗಳ ಭೇಟಿಯ ಸಂದರ್ಭದಲ್ಲಿ ಅಗತ್ಯವಿರುವ ಎಲ್ಲಾ ರೀತಿಯ ನೆರವು ನೀಡುವಂತೆ ಕೇಂದ್ರ ಗೃಹ ಕಾರ್ಯದರ್ಶಿ ಅವರಿಗೆ ಸೂಚಿಸಿದರು. ಕಳೆದ ವರ್ಷ ಆಗಸ್ಟ್ 15ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿದ್ದ ಮಹತ್ವಾಕಾಂಕ್ಷೆಯ ಹೈ ಪವರ್ ಡೆಮೋಗ್ರಫಿ ಮಿಷನ್ ಅಡಿಯಲ್ಲಿ ಈ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗಿದೆ. ಅಕ್ರಮ ವಲಸೆಯಿಂದ ದೇಶದ ಜನಸಂಖ್ಯಾ ಚಿತ್ರಣದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಸಮಗ್ರವಾಗಿ ವಿಶ್ಲೇಷಿಸಿ ಅದನ್ನು ತಡೆಗಟ್ಟಲು ಅಗತ್ಯವಿರುವ ಸೂಕ್ತ ನೀತಿಗಳು, ಶಾಸಕಾಂಗ ಹಾಗೂ ಆಡಳಿತಾತ್ಮಕ ಕ್ರಮಗಳನ್ನು ಶಿಫಾರಸು ಮಾಡುವುದು ಈ ಸಮಿತಿಯ ಮುಖ್ಯ ಜವಾಬ್ದಾರಿಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆಯು ದೇಶದ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಿದೆ ಮತ್ತು ತೆರಿಗೆ ಆಡಳಿತದಲ್ಲಿ ಪಾರದರ್ಶಕತೆ ತಂದಿದೆ ಎಂದು ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಹೇಳಿದ್ದಾರೆ. ಬೆಂಗಳೂರಿನ ಕಾವೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಜಿಎಸ್ಟಿ ದಿನಾಚರಣೆಯ ವಿಶೇಷ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, 2017ರ ಜುಲೈ 1ರಂದು ಜಾರಿಗೆ ಜಿಎಸ್ಟಿ ಕಾಯ್ದೆಯು 9 ವರ್ಷಗಳ ಯಶಸ್ವಿ ಆರ್ಥಿಕ ಮತ್ತು ಸಾಂಸ್ಥಿಕ ಪ್ರಯಾಣವನ್ನು ಪೂರ್ಣಗೊಳಿಸಿದೆ. ಹಳೆಯ ಸಂಕೀರ್ಣ ತೆರಿಗೆಗಳ ಬದಲಾಗಿ ಜಾರಿಗೆ ಬಂದ ಒಂದು ರಾಷ್ಟ ಒಂದು ತೆರಿಗೆ ಪರಿಕಲ್ಪನೆಯು ದೇಶಾದ್ಯಂತ ಏಕರೂಪದ ಮುಕ್ತ ಮಾರುಕಟ್ಟೆಯನ್ನು ಸೃಷ್ಟಿಸಿದೆ ಎಂದರು. ಈ ಸುಧಾರಣೆಯು ರಾಜ್ಯ ಗಡಿಗಳಲ್ಲಿ ತಪಾಸಣಾ ವಿಳಂಬವನ್ನು ನಿವಾರಿಸಿ ಸಾರಿಗೆ ವ್ಯವಸ್ಥೆಯನ್ನು ಸುಗಮಗೊಳಿಸಿದೆ. ತಂತ್ರಜ್ಞಾನ ಚಾಲಿತ ಜಿಎಸ್ಟಿ ಜಾಲ ಭೌತಿಕ ಸಂವಹನವನ್ನು ಕಡಿಮೆ ಮಾಡಿದ್ದು ಭ್ರಷ್ಟಾಚಾರ ಮುಕ್ತ ಆಡಳಿತ ನಿರ್ಮಾಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇದೇ ವೇಳೆ ಗರಿಷ್ಠ ತೆರಿಗೆ ಮಿತಿ ಸಲ್ಲಿಸದ ತೆರಿಗೆ ಪಾವತಿದಾರರಿಗೆ ಗೌರವಿಸಲಾಯಿತು. ಪಿಎಂ ಇ ಡ್ರೈವ್ ಯೋಜನೆಯಡಿ ಕೇಂದ್ರ ಸರ್ಕಾರ ಬೆಂಗಳೂರಿಗೆ 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಮಂಜೂರು ಮಾಡಿದೆ. ಆದರೆ ಈ ಯೋಜನೆಯನ್ನು ಕರ್ನಾಟಕದ ಸಾರಿಗೆ ಸಚಿವರು ಹೊರೆ ಎಂದಿದ್ದಾರೆ. ಮಂಜೂರಾದ ಬಸ್ಗಳನ್ನು ನಿಯೋಜಿಸಲು ರಾಜ್ಯ ಸರ್ಕಾರ ಹಿಂಜರಿಯುತ್ತಿದೆ ಎಂದು ಬೆಂಗಳೂರು ದಕ್ಷಿಣ ಸಂಸ್ಥ ತೇಜಸ್ವಿ ಸೂರ್ಯ ದೂರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಹೆಚ್ಚುತ್ತಿರುವ ಸಾರ್ವಜನಿಕ ಸಾರಿಗೆ ಬೇಡಿಕೆಯನ್ನು ಪೂರೈಸಲು ಬೆಂಗಳೂರಿಗೆ ತುರ್ತಾಗಿ ಹೆಚ್ಚಿನ ಬಸ್ಗಳು ಅಗತ್ಯವಿದೆ. ಖಾಸಗಿ ನಿರ್ವಾಹಕರು ಬಸ್ಗಳನ್ನು ಖರೀದಿಸುತ್ತಾರೆ, ಅವುಗಳ ನಿರ್ವಹಣೆಯನ್ನು ಕೈಗೊಳ್ಳುತ್ತಾರೆ ಮತ್ತು ಬ್ಯಾಟರಿಗಳನ್ನು ಬದಲಾಯಿಸುತ್ತಾರೆ. ಆದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ಪ್ರತಿ ಕಿಲೋಮೀಟರ್ ಆಧಾರದ ಮೇಲೆ ಮಾತ್ರ ಪಾವತಿಸುತ್ತದೆ ಎಂದು ವಿವರಿಸಿದರು. ಏರ್ ಮಾರ್ಷಲ್ ತೇಜಿಂದರ್ ಸಿಂಗ್ ಅವರು ಇಂದು ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಟು ಚೇರ್ಮನ್ ಚೀಫ್ ಆಫ್ ಸ್ಟಾಫ್ ಕಮಿಟಿ ಸಿಐಎಸ್ಎಫ್ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡರು. ನಂತರ ಅವರು ನವದೆಹಲಿಯ ರಾಷ್ಟೀಯ ಯುದ್ಧ ಸ್ಮಾರಕಕ್ಕೆ ತೆರಳಿ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು. ಭಾರತೀಯ ವಾಯುಪಡೆಯ ಉಪಮುಖ್ಯಸ್ಥರಾಗಿ ಏರ್ ಮಾರ್ಷಲ್ ಅಶುತೋಷ್ ದೀಕ್ಷಿತ್ ಇಂದು ಅಧಿಕಾರ ವಹಿಸಿಕೊಂಡರು. 4 ದಶಕಗಳ ಸೇವೆಯ ನಂತರ ನಿನ್ನೆ ನಿವೃತ್ತರಾದ ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಅವರ ಉತ್ತರಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ಸಂದೀಪ್ ಜೈನ್ ಅವರು ಇಂದು ಭಾರತೀಯ ಸೇನಾ ಸಿಬ್ಬಂದಿಯ ಉಪಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡರು. ಇವರು ರಾಷ್ಟೀಯ ರಕ್ಷಣಾ ಅಕಾಡೆಮಿಯ ಹಳೆಯ ವಿದ್ಯಾರ್ಥಿಯಾಗಿದ್ದು 1988ರ ಜೂನ್ನಲ್ಲಿ ಮಹಾರ್ ರೆಜಿಮೆಂಟ್ಗೆ ಸೇರ್ಪಡೆಯಾದರು. ಪಾಕಿಸ್ತಾನದಲ್ಲಿರುವ ಐಸಿಸ್ಗೆ ಸೇರಿದ ಪ್ರದೇಶಗಳ ಮೇಲೆ ಅಫ್ಘಾನಿಸ್ತಾನ ಪಡೆಗಳು ವಾಯುದಾಳಿ ನಡೆಸಿವೆ. ಪಾಕಿಸ್ತಾನದ ಬಲೂಚಿಸ್ತಾನ ಮತ್ತು ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯಗಳಲ್ಲಿನ ಐಸಿಸ್ ಕೇಂದ್ರಗಳ ಮೇಲೆ ನಿನ್ನೆ ರಾತ್ರಿ ದಾಳಿ ನಡೆಸಲಾಗಿದೆ. ಇಂಗ್ಲೆಂಡ್ನ ಚೆಸ್ಟರ್ ಲೇ ಸ್ಟ್ರೀಟ್ನ ರಿವರ್ ಸೈಡ್ ಮೈದಾನದಲ್ಲಿಂದು ನಡೆಯಲಿರುವ 5 ಪಂದ್ಯಗಳ ಸರಣಿಯ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ನ ಮೊದಲ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಟಿ20 ಕ್ರಿಕೆಟ್ ಸರಣಿಯ ನಂತರ ಭಾರತ ತಂಡ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಇಂಗ್ಲೆಂಡ್

0: ತಂಡವನ್ನು ಎದುರಿಸಲಿದೆ. ಅಮೆರಿಕದ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿಂದು ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನಲ್ಲಿ ಇಂಗ್ಲೆಂಡ್ ಮತ್ತು ಕಾಂಗೋ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30ಕ್ಕೆ ಆರಂಭವಾಗಲಿದೆ. ಸಿಯಾಟಲ್ನಲ್ಲಿ ನಡೆಯುವ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ವತೋಮುಖ ಅಭಿವೃದ್ಧಿಗೆ ವೇಗ ನೀಡಿದ ಡಿಜಿಟಲ್ ಇಂಡಿಯಾ ಉಪಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ದೆಹಲಿಯ ದ್ವಾರಕಾ ಎಕ್ಸ್ಪ್ರೆಸ್ ವೇ, ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರುಪಯೋಗ ಪ್ರಕರಣ, ಎಸ್ಐಟಿ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಉತ್ತರ ಪ್ರದೇಶ ಸರ್ಕಾರ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಇಂಗ್ಲೆಂಡ್ ಕಾಂಗೋ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಆಕಾಶವಾಣಿ ಮಡಿಕೇರಿ.
2: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್

0: ತನಕಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
2: ಮೊದಲಿಗೆ ಬೃಂದಗಾಯನದಲ್ಲಿ ಪೋತಿನಾ ಅವರ ರಚನೆ.

ಇದುವರೆಗೆ ಭಾವಗೀತೆಗಳನ್ನು ಆಲಿಸಿದಿರಿ. ಸಮಯ ಇನ್ನೇನು 8 ಗಂಟೆ ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237744 ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

409.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವೈದ್ಯರ ದಿನದ ಕುರಿತಾಗಿ ಮಾತನಾಡ್ತಾ ಇದ್ದೇವೆ. ವೈದ್ಯರ ದಿನವನ್ನು ಭಾರತದಲ್ಲಿ 1991 ಮೊದಲ ಬಾರಿಗೆ ಆಚರಿಸಲಾಯಿತು. ಪಶ್ಚಿಮ ಬಂಗಾಳದ ಎರಡನೇ ಮುಖ್ಯಮಂತ್ರಿ ಹಾಗೂ ಶ್ರೇಷ್ಠ ವೈದ್ಯ ಡಾ ಬಿಧನ್ ಚಂದ್ರ ರಾಯ್ ಅವರು ನೀಡಿರುವ ಕೊಡುಗೆಯನ್ನು ಪರಿಗಣಿಸಿ ಅವರ ಜ್ಞಾಪಕಾರ್ಥವಾಗಿ ಪ್ರತಿ ವರ್ಷ ಜುಲೈ 1 ರಂದು ರಾಷ್ಟೀಯ ವೈದ್ಯರ ದಿನವಾಗಿ ಆಚರಿಸಲು ತೀರ್ಮಾನಿಸಲಾಯಿತು.

ಸಿರಿಗಂಧ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಕೆಜಿ ಜೇಸುದಾಸ್ ಹಾಗೂ ಎಸ್ ಜಾನಕಿಯವರ ದನಿಗಳಲ್ಲಿ ಕೇಳೋಣ ಬಂಧನ ಚಿತ್ರದ ಗೀತೆಯನ್ನು. ಆರ್ ಎನ್ ಜಯಗೋಪಾಲ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಎಂ ರಂಗರಾವ್.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಜನ್ಮ ನೀಡಿದ ದೇವರು ತಂದೆ ತಾಯಿ, ಆದರೆ ಆರೋಗ್ಯಕ್ಕೆ ತೊಂದರೆಯಾದಾಗ ಮರು ಜನ್ಮ ನೀಡುವ ದೇವರು ಅಂದರೆ ವೈದ್ಯರು ಅಂತ ಹೇಳ್ಬೋದು. ವೈದ್ಯರ ನಿಸ್ವಾರ್ಥ ಸೇವೆ, ತ್ಯಾಗ ಮತ್ತು ಸಮಾಜಕ್ಕೆ ಅವರು ನೀಡುವ ಕೊಡುಗೆಯನ್ನು ಗೌರವಿಸಲು ಜುಲೈ 1ರಂದು ರಾಷ್ಟ್ರೀಯ ವೈದ್ಯರ ದಿನ ಅಂತ ಆಚರಿಸಲು ಮೀಸಲಾಗಿಡಲಾಗಿದೆ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಅರುಣರಾಗ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಚಿತ್ರ. ದೊಡ್ಡರಂಗೇಗೌಡ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಎಂ ರಂಗನಾಥ್.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಸಮಯ 8:17:20 ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಡಾಕ್ಟರ್ ಬಿಧನ್ ಚಂದ್ರರಾಯ್ ಅವರು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಹಾಗೂ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಈ ಹಿನ್ನೆಲೆಯಲ್ಲಿ ಅವರ ಜನ್ಮದಿನ ಮತ್ತು ಪುಣ್ಯ ಸ್ಮರಣೆ ದಿನವನ್ನೇ ರಾಷ್ಟೀಯ ವೈದ್ಯರ ದಿನ ಅಂತ ಘೋಷಣೆ ಮಾಡಲಾಯಿತು. ಸಿರಿಗಂಧ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಮುತ್ತಿನ ಹಾರ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237744 7 2 3 7 4 8 8. ಎಸ್ಟಿಡಿ ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇಂದಿನ ಕಾರ್ಯಕ್ರಮದಲ್ಲಿ ರಾಷ್ಟೀಯ ವೈದ್ಯ ದಿನದ ಕುರಿತು

ಆಗಿ ಮಾತನಾಡ್ತಾ ಇದ್ದೀವಿ. ಡಾಕ್ಟರ್ ಬಿಸಿ ರಾಯ್ ಅವರು ವೈದ್ಯಕೀಯ ರಂಗಕ್ಕೆ ಅಮೋಘವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ. ವೈದ್ಯಕೀಯ ವಿಜ್ಞಾನ ಕ್ಷೇತ್ರದಲ್ಲಿ ನೀಡಿದ ಕೊಡುಗೆ ಮತ್ತು ಸಾಧನೆಯನ್ನು ಗುರುತಿಸಿ 1961 ಫೆಬ್ರವರಿ 4 ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಸಿರಿಗಂಧ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಒಲವಿನ ಉಡುಗೊರೆ ಚಿತ್ರದ ಗೀತೆಯನ್ನು ಪಿ ಸುಶೀಲಾ ಹಾಗೂ ಪಿ ಜಯಚಂದ್ರನ್ ಅವರ ದನಿಗಳಲ್ಲಿ. ಶ್ಯಾಮಸುಂದರ್ ಕುಲಕರ್ಣಿಯವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಎಂ ರಂಗರಾವ್.

ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ.

ನೀಡಿದ್ದು ಆಕಾಶವಾಣಿ. ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ. ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90ರ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ, ಅಂದು ಇಂದು ಎಂದೆಂದು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಜುಲೈ 1ರಂದು ರಾಷ್ಟ್ರೀಯ ವೈದ್ಯರ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಈ ದಿನದಂದು ಏನೇನು ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿರ್ತಾರೆ, ಏನ್ ಮಾಡ್ತಾರೆ ಅನ್ನೋದಾದ್ರೆ, ಆಸ್ಪತ್ರೆಗಳು, ವೈದ್ಯಕೀಯ ಸಂಘಗಳು, ಸರ್ಕಾರಿ ಸಂಸ್ಥೆಗಳು ಆರೋಗ್ಯ ಶಿಬಿರಗಳನ್ನೆಲ್ಲ ಹಮ್ಮಿಕೊಂಡಿರ್ತಾರೆ. ಅಲ್ಲಿ ಸನ್ಮಾನ ಸಮಾರಂಭಗಳನ್ನು ಮಾಡ್ತಾರೆ, ವೈದ್ಯಕೀಯ ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡಲಾಗಿರುತ್ತೆ, ಮತ್ತೆ ವೈದ್ಯರಿಗೆ ಗೌರವದ ಸಂಕೇತಗಳನ್ನು ನೀಡಲಾಗುತ್ತೆ. ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿರುವಂತಹ ವೈದ್ಯರನ್ನು ಸನ್ಮಾನಿಸಿ ಪ್ರಶಸ್ತಿಗಳನ್ನು ನೀಡಿ ಪ್ರೋತ್ಸಾಹಿಸಲಾಗುತ್ತೆ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಚಪ್ಪಾಳೆ ಚಿತ್ರದ ಗೀತೆಯನ್ನು. ಕವಿರಾಜ್ ಅವರ ಸಾಹಿತ್ಯಕ್ಕೆ ಆರ್ಪಿ ಪಟ್ನಾಯಕ್ ಅವರ ಸಂಗೀತವಿದೆ. ಕೇಳೋಣ ಗೀತೆ ವೃಂದಗಾನದಲ್ಲಿ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು

0: ಗಿಡಮರಗಳಿಲ್ಲದ ಊರು ಮರುಭೂಮಿಯಿದ್ದಂತೆ. ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಲಕ್ಷ್ಮೀ ನಾಗರಾಜ್ ಅವರ ಕಂಠಸಿರಿಯಲ್ಲಿ ಆಪ್ತರಕ್ಷಕ ಚಿತ್ರದ ಗೀತೆಯನ್ನು ಕೇಳಿದ್ದಿರಿ. ಗೋಟೂರಿಯವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದವರು ಗುರುಕಿರಣ್ ಅವರು.

ಹುಟ್ಟಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ. ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು. ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ. ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ರಾಜೇಶ್ ಹಾಗೂ ಚಿತ್ರ ಅವರ ಧನಿಗಳಲ್ಲಿ ಕೇಳ್ತಾ ಇದ್ದೀರಾ ಯಜಮಾನ ಚಿತ್ರದ ಗೀತೆಯನ್ನು. ಕೆ ಕಲ್ಯಾಣ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜೇಶ್ ರಾಮನಾಥ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇಂದಿನ ಕಾರ್ಯಕ್ರಮದಲ್ಲಿ ರಾಷ್ಟೀಯ ವೈದ್ಯರ ದಿನದ ಕುರಿತಾಗಿ ಮಾತನಾಡ್ತಾ ಇದ್ವಿ. ಮಾನವೀಯತೆಯ ಸೇವೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಜೀವ ಉಳಿಸುವ ಪ್ರತಿಯೊಬ್ಬ ವೈದ್ಯರಿಗೂ ಕೃತಜ್ಞತೆ ಸಲ್ಲಿಸಲು ಈ ದಿನವನ್ನು ಮೀಸಲಾಗಿರಿಸಲಾಗಿದೆ. ದೇವರು ಎಲ್ರಿಗೂ ಪ್ರತ್ಯಕ್ಷವಾಗಿ ಕಾಣಲ್ಲ, ಆದರೆ ವೈದ್ಯರ ರೂಪದಲ್ಲಿ ನಮ್ಮೆಲ್ರಿಗೂ ಆಪದ್ ಬಾಂಧವರಾಗಿ ಸಹಾಯ ಮಾಡ್ತಾರೆ. ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಎಲ್ಲಾ ವೈದ್ಯರಿಗೂ ರಾಷ್ಟೀಯ ವೈದ್ಯರ ದಿನದ ಶುಭಾಶಯಗಳನ್ನು ಹೇಳ್ತಾ ಇಂದಿಗೆ ಇಂದಿನ ನಮ್ಮ ಸಿರಿಗಂಧ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರಗಳು.

ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ವಿಷಯ ಮಹಿಳಾ ನೇತೃತ್ವದ ಆರ್ಥಿಕ ಸಬಲೀಕರಣ ಮತ್ತು ಸುಧಾರಿತ ಜೀವನೋಪಾಯದ ಅವಕಾಶಗಳು. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾಶಾಖೆ. ಭಾರತದ ಉದ್ಯೋಗಿ ಅಭಿವೃದ್ಧಿ ಕಾರ್ಯತಂತ್ರವು ದೊಡ್ಡ ಪ್ರಮಾಣದ ಉದ್ಯಮ ಆಧಾರಿತ ಕೌಶಲ್ಯ ಉಪಕ್ರಮಗಳ ಸಾಂಸ್ಥೀಕರಣದಿಂದ ವ್ಯಾಖ್ಯಾನಿಸಲ್ಪಟ್ಟಿದೆ. ಇದು ಯುವಕರಲ್ಲಿ ಉದ್ಯೋಗಾರ್ಹತೆಯನ್ನು ಹೆಚ್ಚಿಸುತ್ತದೆ ಮತ್ತು ಸ್ವಾವಲಂಬನೆಯನ್ನು ಉತ್ತೇಜಿಸುತ್ತದೆ. ಸ್ವಸಹಾಯ ಸಂಘಗಳು ಮತ್ತು ತಂತ್ರಜ್ಞಾನ ಚಾಲಿತ ಕೌಶಲ್ಯ ಅಭಿವೃದ್ಧಿಯನ್ನು ಬಳಸಿಕೊಳ್ಳುವ ಮೂಲಕ ವಿವಿಧ ಯೋಜನೆಗಳು ದೇಶಾದ್ಯಂತ ಸ್ಥಿತಿಸ್ಥಾಪಕ ತಳಮಟ್ಟದ ಉದ್ಯಮಶೀಲತೆಯ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸುತ್ತಿವೆ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಗ್ರಾಮೀಣ ಕುಟುಂಬಗಳಿಗೆ ಸುಸ್ಥಿರ ಜೀವನೋಪಾಯದ ಅವಕಾಶಗಳನ್ನು ಒದಗಿಸುವ ಮೂಲಕ ಬಡತನವನ್ನು ಕಡಿಮೆ ಮಾಡುತ್ತದೆ. ಡಿಎವೈ ಎನ್ಆರ್ಎಲ್ಎಂ ಅಡಿಯಲ್ಲಿ 2011-14 ಹಣಕಾಸು ವರ್ಷ ಮತ್ತು ಮೇ 2026 ನಡುವೆ ಮಹಿಳಾ ನೇತೃತ್ವದ ಜೀವನೋಪಾಯದಲ್ಲಿ ಗಮನಾರ್ಹ ವಿಸ್ತರಣೆಯು ದಾಖಲಾಗಿದೆ. ಸ್ವಸಹಾಯ ಸಂಘಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯು 2,37,00,000 10 ಕೋಟಿಗೆ ಏರಿಕೆಯಾಗಿದೆ. ಸ್ವಸಹಾಯ ಸಂಘಗಳ ಸಂಖ್ಯೆಯು 21.31 ಲಕ್ಷದಿಂದ 91.75 ಲಕ್ಷಕ್ಕೆ ಏರಿದೆ. ಸಾಲ ವಿತರಣೆಯು 22,944 ಕೋಟಿ ರೂಪಾಯಿಯಿಂದ 1.2 ಲಕ್ಷ ಕೋಟಿ ರೂಪಾಯಿಗೆ ವಿಸ್ತರಿಸಿದೆ ಮತ್ತು ಬಂಡವಾಳ ಬೆಂಬಲವು 1,501 ಕೋಟಿ ರೂಪಾಯಿಯಿಂದ 42,098 ಕೋಟಿ ರೂಪಾಯಿಗೆ ಹೆಚ್ಚಾಗಿದೆ. ಇದು ಮಹಿಳಾ ಆರ್ಥಿಕ ಸಬಲೀಕರಣ ಮತ್ತು ಗ್ರಾಮೀಣ ಜೀವನೋಪಾಯದ ವೈವಿಧ್ಯೀಕರಣಕ್ಕೆ ಈ ಮಿಷನ್ನ ಕೊಡುಗೆಯನ್ನು ಪ್ರತಿಬಿಂಬಿಸುತ್ತದೆ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಡಿಯಲ್ಲಿ 2023 ಪ್ರಾರಂಭವಾದ ಲಖ್ಪತಿ ದೀದಿ ಉಪಕ್ರಮವು ಮೇ 2026 ಹೊತ್ತಿಗೆ 3.07 ಕೋಟಿ ಗ್ರಾಮೀಣ ಮಹಿಳೆಯರನ್ನು ಉದ್ಯಮಿಗಳನ್ನಾಗಿ ಮಾಡಿದೆ. ಈ ಉಪಕ್ರಮವು ಸ್ವಸಹಾಯ ಸಂಘಗಳೊಂದಿಗೆ ಸಂಬಂಧ ಹೊಂದಿರುವ ಮಹಿಳೆಯರಿಗೆ ವಾರ್ಷಿಕ 1 ಲಕ್ಷ ರೂಪಾಯಿಗೂ ಅಧಿಕ ಕುಟುಂಬ ಆದಾಯ ಗಳಿಸಲು ಸಬಲೀಕರಣಗೊಳಿಸುತ್ತದೆ. 2023 ಪ್ರಾರಂಭವಾದ ನಮೋ ಡ್ರೋನ್ ದೀದಿ ಉಪಕ್ರಮದ ಅಡಿಯಲ್ಲಿ 2023-24 500 ಡ್ರೋನ್ಗಳನ್ನು ವಿತರಿಸಲಾಯಿತು. ಈ ಮಧ್ಯಸ್ಥಿಕೆಯು ಡ್ರೋನ್ ಆಧಾರಿತ ಜೀವನೋಪಾಯದ ಅವಕಾಶಗಳು ಮತ್ತು ಆಧುನಿಕ ಕೃಷಿ ತಂತ್ರಜ್ಞಾನದ ಮೂಲಕ ಮಹಿಳೆಯರನ್ನು ಸಬಲೀಕರಣಗೊಳಿಸುತ್ತದೆ. ಗ್ರಾಮೀಣಾಭಿವೃದ್ಧಿಯ ಪ್ರಮುಖ ಉತ್ತೇಜಕವೆಂದರೆ ಗ್ರಾಮೀಣ ಸಮುದಾಯಗಳೊಂದಿಗೆ ನಿರಂತರ ಸಂಪರ್ಕವನ್ನು ಸುಗಮಗೊಳಿಸುವ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳ ಉಪಸ್ಥಿತಿ. ಮಾನ್ಯತೆ ಪಡೆದ ಸಾಮಾಜಿಕ ಆರೋಗ್ಯ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಸ್ವಚ್ಛತಾ ಸೇನಾನಿಗಳು ಮತ್ತು ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು ಸೇರಿದಂತೆ ಮುಂಚೂಣಿ ಕಾರ್ಯಕರ್ತರ ಮೀಸಲಾದ ಜಾಲವು ಯೋಜನೆಯ ಫಲಿತಾಂಶಗಳನ್ನು ಕೊನೆಯ ಹಂತದವರೆಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆರೋಗ್ಯ, ಪೌಷ್ಟಿಕಾಂಶ, ಶಿಕ್ಷಣ, ಕೃಷಿ, ಉದ್ಯಮಶೀಲತೆ, ಬ್ಯಾಂಕಿಂಗ್ ಮತ್ತು ವಿಮೆಯಂತಹ ವಿಷಯಾಧಾರಿತ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ 9 ಲಕ್ಷಕ್ಕೂ ಹೆಚ್ಚು ಸಿಆರ್ಪಿಗಳು ಪ್ರಸ್ತುತ ಸಕ್ರಿಯರಾಗಿದ್ದಾರೆ. 50,548 ಬ್ಯಾಂಕ್ ಸಖಿಯರು ಮಹಿಳೆಯರಿಗೆ ಬ್ಯಾಂಕಿಂಗ್ ಸೇವೆಗಳು, ವಹಿವಾಟುಗಳು ಮತ್ತು ಸಾಲ ಪಡೆಯಲು ಬೆಂಬಲ ನೀಡುತ್ತಾರೆ. 1.91 ಲಕ್ಷ ಕೃಷಿ ಸಖಿಯರು, 2,012 ಮತ್ಸ್ಯ ಸಖಿಯರು ಮತ್ತು 1.70 ಲಕ್ಷ ಪಶು ಸಖಿಯರ ಉಪಸ್ಥಿತಿಯಿಂದ ಜೀವನೋಪಾಯ ಬೆಂಬಲವು ವಿಸ್ತರಿಸುತ್ತಿದೆ. ತಳಮಟ್ಟದಲ್ಲಿ ನಿರ್ಗತಿಕರಿಗೆ ಕೃಷಿ ಮತ್ತು ಪಶುಸಂಗೋಪನಾ ಚಟುವಟಿಕೆಗಳಿಗೆ ಬೆಂಬಲ ನೀಡುವಲ್ಲಿ ಅವರು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ. ಕೇಂದ್ರ ಬಜೆಟ್ 2026-27 ಘೋಷಿಸಲಾದ ಸೆಲ್ಫ್ ಹೆಲ್ಪ್ ಎಂಟರ್ಪ್ರಿನರ್ ಮಾರ್ಟ್ ಶಿಮಾರ್ಟ್ ಸ್ವಸಹಾಯ ಸಂಘಗಳ ಪರಿಸರ ವ್ಯವಸ್ಥೆಯ ಅಡಿಯಲ್ಲಿ ಮಹಿಳೆಯರಿಗಾಗಿ ಮೀಸಲಾದ ಚಿಲ್ಲರೆ ವ್ಯಾಪಾರ ಮಳಿಗೆಗಳನ್ನು ರಚಿಸುವ ಗುರಿಯನ್ನು ಹೊಂದಿದೆ. ಇವುಗಳನ್ನು ಸ್ವಸಹಾಯ

ಸಂಘಗಳ ಒಕ್ಕೂಟಗಳಿಂದ ನಿರ್ವಹಿಸಲ್ಪಡುವ ಸಮುದಾಯ ಮಾಲೀಕತ್ವದ ಮಳಿಗೆಗಳಾಗಿ ಯೋಜಿಸಲಾಗಿದೆ. ಇದು ಮಹಿಳೆಯರು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು, ತಮ್ಮ ಉತ್ಪನ್ನಗಳ ಲಭ್ಯತೆಯನ್ನು ಹೆಚ್ಚಿಸಲು ಮತ್ತು ಮಧ್ಯವರ್ತಿಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಅನುವು ಮಾಡಿಕೊಡುತ್ತದೆ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟೀಯ ನಗರ ಜೀವನೋಪಾಯ ಅಭಿಯಾನವು 2013ರಿಂದ 2024ರವರೆಗೆ ಸಕ್ರಿಯವಾಗಿತ್ತು. ಇದು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆಯ ಬೆಂಬಲದ ಮೂಲಕ ನಗರ ಜನಸಂಖ್ಯೆಗೆ ಸಾಮಾಜಿಕ ಆರ್ಥಿಕ ಚಲನಶೀಲತೆಯನ್ನು ಸಾಂಸ್ಥಿಕಗೊಳಿಸಿದೆ. ಏಪ್ರಿಲ್ 2014 ಮತ್ತು ಜುಲೈ 2024ರ ನಡುವೆ ಈ ಮಿಷನ್ 9.55 ಲಕ್ಷ ಸ್ವಸಹಾಯ ಸಂಘಗಳ ರಚನೆಯನ್ನು ಸುಗಮಗೊಳಿಸಿತು ಮತ್ತು 6.58 ಲಕ್ಷ ಗುಂಪುಗಳಿಗೆ ಆವರ್ತಕ ನಿಧಿಯನ್ನು ಒದಗಿಸಿತು. ಈ ಉಪಕ್ರಮವು 15.39 ಲಕ್ಷ ಅಭ್ಯರ್ಥಿಗಳಿಗೆ ತರಬೇತಿ ನೀಡಿತು ಮತ್ತು 8.62 ಲಕ್ಷ ಅಭ್ಯರ್ಥಿಗಳಿಗೆ ಉದ್ಯೋಗ ಕಲ್ಪಿಸಿತು. ಈ ಮಧ್ಯಸ್ಥಿಕೆಯು ಅಂಚಿನಲ್ಲಿರುವ ನಗರ ಕುಟುಂಬಗಳಿಗೆ ಜೀವನೋಪಾಯದ ಭದ್ರತೆ ಮತ್ತು ಸಾಮಾಜಿಕ ಸುರಕ್ಷತಾ ಜಾಲಗಳನ್ನು ಬಲಪಡಿಸಿತು. ಈ ಮಿಷನ್ 30 ಸೆಪ್ಟೆಂಬರ್ 2024ರಂದು ಮುಕ್ತಾಯವಾಯಿತು. ಈ ಉಪಕ್ರಮಗಳು ಗ್ರಾಮೀಣ ಮತ್ತು ನಗರ ಭಾರತದಾದ್ಯಂತ ಸುಸ್ಥಿರ ಜೀವನೋಪಾಯ, ಮಹಿಳೆಯರ ಆರ್ಥಿಕ ಭಾಗವಹಿಸುವಿಕೆ ಮತ್ತು ತಳಮಟ್ಟದ ಉದ್ಯಮಶೀಲತೆಯನ್ನು ವಿಸ್ತರಿಸಿದವು. ಭಾರತದ ಉದ್ಯೋಗಿ ಅಭಿವೃದ್ಧಿ ಕಾರ್ಯತಂತ್ರವು ದೊಡ್ಡ ಪ್ರಮಾಣದ ಉದ್ಯಮ ಆಧಾರಿತ ಕೌಶಲ್ಯ ಉಪಕ್ರಮಗಳ ಸಾಂಸ್ಥಿಕೀಕರಣದಿಂದ ವ್ಯಾಖ್ಯಾನಿಸಲ್ಪಟ್ಟಿದೆ. ಇದು ಯುವಕರಲ್ಲಿ ಉದ್ಯೋಗಾರ್ಹತೆಯನ್ನು ಹೆಚ್ಚಿಸುತ್ತದೆ ಮತ್ತು ಸ್ವಾವಲಂಬನೆಯನ್ನು ಉತ್ತೇಜಿಸುತ್ತದೆ. ಅಂತರ್ಗತ ಅಭಿವೃದ್ಧಿಯತ್ತ ಒಂದು ಪರಿವರ್ತಕ ಹೆಜ್ಜೆಯಾಗಿ 2014ರಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಈ ಯೋಜನೆಯು ಭಾರತದ ಗ್ರಾಮೀಣ ಯುವಕರನ್ನು ಆತ್ಮನಿರ್ಭರರನ್ನಾಗಿ ಮಾಡುವತ್ತ ಗಮನಹರಿಸಿತು. ಈ ಯೋಜನೆಯಡಿ ತರಬೇತಿ ಪಡೆದ ಅಭ್ಯರ್ಥಿಗಳ ಸಂಖ್ಯೆಯು 43,038ರಿಂದ 17.71 ಲಕ್ಷಕ್ಕೆ ಏರಿಕೆಯಾಗಿದೆ. ಉದ್ಯೋಗ ಪಡೆದ ಅಭ್ಯರ್ಥಿಗಳ ಸಂಖ್ಯೆಯು 21,446ರಿಂದ 11.51 ಲಕ್ಷಕ್ಕೆ ಏರಿದೆ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯನ್ನು 2015ರಲ್ಲಿ ಪ್ರಾರಂಭಿಸಲಾಯಿತು. 2025ರಲ್ಲಿ ಇದು ಸ್ಕಿಲ್ ಇಂಡಿಯಾ ಕಾರ್ಯಕ್ರಮದ ಒಂದು ಭಾಗವಾಯಿತು. ಈ ಯೋಜನೆಯು ಅಲ್ಪಾವಧಿಯ ತರಬೇತಿಯ ಮೂಲಕ ಯುವಕರಿಗೆ ಉದ್ಯೋಗಾರ್ಹ ಕೌಶಲ್ಯಗಳನ್ನು ಒದಗಿಸುತ್ತದೆ. ಇದು ಪೂರ್ವ ಕಲಿಕೆಯ ಮನ್ನಣೆಗೂ ಗಮನಹರಿಸುತ್ತದೆ. ಪಿಎಂಕೆವೈ ಅಡಿಯಲ್ಲಿ ಪ್ರಾರಂಭದಿಂದ ಇಲ್ಲಿಯವರೆಗೆ 1.64 ಕೋಟಿಗೂ ಹೆಚ್ಚು ಯುವಕರು ಕೌಶಲ್ಯ ತರಬೇತಿಯನ್ನು ಪಡೆದಿದ್ದಾರೆ. ಏಪ್ರಿಲ್ 2024ರಿಂದ ಮಾರ್ಚ್ 2026ರ ನಡುವೆ 10.91 ಲಕ್ಷ ಅಭ್ಯರ್ಥಿಗಳಿಗೆ ತರಬೇತಿ ನೀಡಲಾಗಿದೆ. ಒಟ್ಟು 69 ಕಸ್ಟಮೈಸ್ಡ್ ಕೋರ್ಸ್ಗಳು ಮತ್ತು 154 ಭವಿಷ್ಯದ ಕೌಶಲ್ಯದ ಉದ್ಯೋಗ ಪಾತ್ರಗಳನ್ನು ಪರಿಚಯಿಸಲಾಗಿದೆ. ಪಿಎಂಕೆವೈ 4.0 ಅಡಿಯಲ್ಲಿ 38 ವಲಯಗಳಲ್ಲಿ 27.43 ಲಕ್ಷ ಅಭ್ಯರ್ಥಿಗಳಿಗೆ ತರಬೇತಿ ನೀಡಲಾಗಿದೆ. ಇದು ಎಐ ಮತ್ತು ಇಂಡಸ್ಟ್ರಿ 4.0 ನಂತಹ ಉದಯೋನ್ಮುಖ ಕೌಶಲ್ಯಗಳ ಮೇಲೆ ಕೇಂದ್ರೀಕರಿಸುತ್ತದೆ. 16,900ಕ್ಕೂ ಹೆಚ್ಚು ಸಂಸ್ಥೆಗಳು ಪಿಎಂಕೆವೈ 4.0 ಅನ್ನು ಜಾರಿಗೆ ತರುತ್ತಿವೆ. ಇದರಲ್ಲಿ ಶಾಲೆಗಳು, ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಐಟಿಐಗಳಾದ್ಯಂತ ಇರುವ 6,800ಕ್ಕೂ ಹೆಚ್ಚು ಸ್ಕಿಲ್ ಹಬ್ಗಳು ಸೇರಿವೆ. ಈ ಮಧ್ಯಸ್ಥಿಕೆಗಳು ಉದ್ಯಮ ಆಧಾರಿತ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿಯ ಮೂಲಕ ಉದ್ಯೋಗಿ ಸಾಮರ್ಥ್ಯಗಳನ್ನು ಬಲಪಡಿಸಿವೆ. ಉದ್ಯೋಗ ಖಾತರಿ ಮತ್ತು ಕಾರ್ಮಿಕ ಉಪಕ್ರಮಗಳು ಆದಾಯದ ಭದ್ರತೆ, ಗ್ರಾಮೀಣ ಸ್ಥಿತಿಸ್ಥಾಪಕತ್ವ ಮತ್ತು ಸಾಮಾಜಿಕ ರಕ್ಷಣೆಯನ್ನು ಬಲಪಡಿಸಿವೆ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ, ಇದನ್ನು ಹಿಂದೆ MGNREGA ಎಂದು ಕರೆಯಲಾಗುತ್ತಿತ್ತು. ಇದು ಶಾಸನಬದ್ಧ ವೇತನ ಉದ್ಯೋಗ ಖಾತರಿಯನ್ನು ಹೆಚ್ಚಿಸುವತ್ತ ಗಮನಹರಿಸುತ್ತದೆ. ಇದು ಪ್ರತಿ ಹಣಕಾಸು ವರ್ಷದಲ್ಲಿ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ 125 ದಿನಗಳ ಉದ್ಯೋಗವನ್ನು ಒದಗಿಸುತ್ತದೆ. ಈ ಯೋಜನೆಯ ಅಡಿಯಲ್ಲಿ ವ್ಯಕ್ತಿ ದಿನಗಳ ಸೃಷ್ಟಿಯು 2006ರಿಂದ 2014ರ ಆರ್ಥಿಕ ವರ್ಷದಲ್ಲಿದ್ದ 1,660 ಕೋಟಿಯಿಂದ 2014ರಿಂದ 2025ರ ಆರ್ಥಿಕ ವರ್ಷದಲ್ಲಿ 3,036.7 ಕೋಟಿಗೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ ಬಿಡುಗಡೆಯಾದ ಕೇಂದ್ರ ನಿಧಿಯು 2,13,220 ಕೋಟಿ ರೂಪಾಯಿಯಿಂದ 781,635.65 ಕೋಟಿ ರೂಪಾಯಿಗೆ ಏರಿದೆ. ಪೂರ್ಣಗೊಂಡ ಕಾಮಗಾರಿಗಳು 153 ಲಕ್ಷದಿಂದ 809.5 ಲಕ್ಷಕ್ಕೆ ಹೆಚ್ಚಾಗಿವೆ. ಮಹಿಳೆಯರ ಭಾಗವಹಿಸುವಿಕೆಯು 2013ರಿಂದ 2014ರ ಆರ್ಥಿಕ ವರ್ಷದಲ್ಲಿದ್ದ 48%ರಿಂದ 2024ರಿಂದ 2025ರ ಆರ್ಥಿಕ ವರ್ಷದಲ್ಲಿ 58.19%ಕ್ಕೆ ಏರಿಕೆಯಾಗಿದೆ. 2026-27ರ ಆರ್ಥಿಕ ವರ್ಷದಲ್ಲಿ ಇಲ್ಲಿಯವರೆಗೆ 41.07 ಕೋಟಿ ವ್ಯಕ್ತಿ ದಿನಗಳನ್ನು ಅನುಮೋದಿಸಲಾಗಿದ್ದು

ಅದರಲ್ಲಿ 9.76 ಕೋಟಿ ವ್ಯಕ್ತಿ ದಿನಗಳನ್ನು ಸೃಷ್ಟಿಸಲಾಗಿದೆ. 78.99 ಲಕ್ಷ ಕುಟುಂಬಗಳಿಗೆ ಉದ್ಯೋಗವನ್ನು ಒದಗಿಸಲಾಗಿದ್ದು ಇದು 98.83 ಲಕ್ಷ ವ್ಯಕ್ತಿಗಳನ್ನು ಒಳಗೊಂಡಿದೆ. ಇಶ್ರಮ್ ಪೋರ್ಟಲ್ ಅನ್ನು 2021ರಲ್ಲಿ ಆಧಾರ್ ಸಂಖ್ಯೆಗೆ ಲಿಂಕ್ ಮಾಡಲಾದ ಅಸಂಘಟಿತ ಕಾರ್ಮಿಕರ ಸಮಗ್ರ ರಾಷ್ಟೀಯ ಡೇಟಾಬೇಸ್ ಅನ್ನು ರಚಿಸಲು ಪ್ರಾರಂಭಿಸಲಾಯಿತು. ಇದು ಸ್ವಯಂ ಘೋಷಣೆಯ ಆಧಾರದ ಮೇಲೆ ಅಸಂಘಟಿತ ಕಾರ್ಮಿಕರನ್ನು ನೋಂದಾಯಿಸುತ್ತದೆ ಮತ್ತು ಯೂನಿವರ್ಸಲ್ ಅಕೌಂಟ್ ನಂಬರ್ಗಳನ್ನು ನೀಡುತ್ತದೆ. ಈ ಪೋರ್ಟಲ್ನಲ್ಲಿರುವ ನೋಂದಣಿಗಳ ಸಂಖ್ಯೆಯು 14.40 ಕೋಟಿಯಿಂದ 31.64 ಕೋಟಿಗೆ ಹೆಚ್ಚಾಗಿದೆ. ಸೂಕ್ಷ್ಮ ಉದ್ಯಮಶೀಲತೆಯ ಉಪಕ್ರಮಗಳು ಸಣ್ಣ ಉದ್ಯಮಗಳು ಮತ್ತು ಅನೌಪಚಾರಿಕ ಕಾರ್ಮಿಕರಿಗೆ ಸಾಲದ ಪ್ರವೇಶ, ಮಾರುಕಟ್ಟೆ ಅವಕಾಶಗಳು ಮತ್ತು ಜೀವನೋಪಾಯದ ಭದ್ರತೆಯನ್ನು ಬಲಪಡಿಸಿವೆ. 2023ರಲ್ಲಿ ಪ್ರಾರಂಭವಾದ ಪಿಎಂ ವಿಶ್ವಕರ್ಮ ಯೋಜನೆಯು ಸಾಂಪ್ರದಾಯಿಕ ಕುಶಲಕರ್ಮಿಗಳಿಗೆ ಸಮಗ್ರ ಬೆಂಬಲ ಚೌಕಟ್ಟನ್ನು ಒದಗಿಸುತ್ತದೆ. ಇದು ವೃತ್ತಿಪರ ಪರಂಪರೆ ಮತ್ತು ಕರಕುಶಲ ಕೌಶಲ್ಯಗಳನ್ನು ಸಂರಕ್ಷಿಸಲು ಆದ್ಯತೆ ನೀಡುತ್ತದೆ. ಈ ಯೋಜನೆಯು ಸೆಪ್ಟೆಂಬರ್ 2025ರ ವೇಳೆಗೆ 30 ಲಕ್ಷ ಫಲಾನುಭವಿಗಳನ್ನು ತಲುಪುವ ಗುರಿಯನ್ನು ಸಾಧಿಸಿತು. ಮೇ 2026ರ ಹೊತ್ತಿಗೆ ಈ ಕಾರ್ಯಕ್ರಮವು 30 ಲಕ್ಷಕ್ಕೂ ಹೆಚ್ಚು ಕುಶಲಕರ್ಮಿಗಳನ್ನು ನೋಂದಾಯಿಸಿದೆ. ಅವರಲ್ಲಿ 23.97 ಲಕ್ಷ ಜನರು ವಿಶೇಷ ಕೌಶಲ ತರಬೇತಿಯನ್ನು ಪಡೆದಿದ್ದಾರೆ. 16 ಲಕ್ಷ ಮಂದಿಗೆ ಆಧುನಿಕ ಉಪಕರಣ ಕಿಟ್ಗಳನ್ನು ನೀಡಲಾಗಿದೆ. ಈ ಮಧ್ಯಸ್ಥಿಕೆಯು ಸಾಂಪ್ರದಾಯಿಕ ಕುಶಲಕರ್ಮಿ ವಲಯಗಳ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುತ್ತಿದೆ. ಪ್ರಧಾನಮಂತ್ರಿ ಬೀದಿಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆಯನ್ನು 2026ರಲ್ಲಿ ಪ್ರಾರಂಭಿಸಲಾಯಿತು. ಈ ಯೋಜನೆಯು ಬೀದಿಬದಿ ವ್ಯಾಪಾರಿಗಳಿಗೆ ಮೇಲಾಧಾರರಹಿತ ಕಾರ್ಯಬಂಡವಾಳ ಸಾಲವನ್ನು ಒದಗಿಸುತ್ತದೆ. ಈ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳ ಸಂಖ್ಯೆಯು 26.37 ಲಕ್ಷದಿಂದ 75.27 ಲಕ್ಷಕ್ಕೆ ಏರಿಕೆಯಾಗಿದೆ. ಇಲ್ಲಿಯವರೆಗೆ ಸಂಚಿತ ಸಾಲ ವಿತರಣೆಯು 17,710.55 ಕೋಟಿ ರೂಪಾಯಿಗಳನ್ನು ತಲುಪಿದೆ. ಇದರಲ್ಲಿ ಮಹಿಳಾ ಫಲಾನುಭವಿಗಳು ಶೇಕಡ 46ರಷ್ಟಿದ್ದಾರೆ. ಇದು ಲಿಂಗ ಅಂತರ್ಗತ ಹಣಕಾಸು ಏಕೀಕರಣದತ್ತ ಗಮನಾರ್ಹ ಪಥವನ್ನು ಉಲ್ಲೇಖಿಸುತ್ತದೆ. 2016ರಲ್ಲಿ ಉದ್ಘಾಟನೆಗೊಂಡ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯು ಮಹಿಳೆಯರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳ ನಡುವೆ ಉದ್ಯಮಶೀಲತೆಯನ್ನು ಸಾಂಸ್ಥಿಕಗೊಳಿಸುತ್ತದೆ. ಇದು 10 ಲಕ್ಷ ರೂಪಾಯಿಯಿಂದ 1 ಕೋಟಿ ರೂಪಾಯಿವರೆಗಿನ ಮೇಲಾಧಾರರಹಿತ ಸಂಯೋಜಿತ ಬ್ಯಾಂಕ್ ಸಾಲಗಳನ್ನು ಸುಗಮಗೊಳಿಸುತ್ತದೆ. ಅಕ್ಟೋಬರ್ 2025ರ ಹೊತ್ತಿಗೆ ಈ ಉಪಕ್ರಮವು 2.75 ಲಕ್ಷ ಫಲಾನುಭವಿಗಳಿಗೆ 62,807.46 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. ಇದಲ್ಲದೆ ಈ ಮಧ್ಯಸ್ಥಿಕೆಗಳು ಹಣಕಾಸಿನ ಒಳಗೊಳ್ಳುವಿಕೆಯನ್ನು ಗಣನೀಯವಾಗಿ ವಿಸ್ತರಿಸಿವೆ ಮತ್ತು ಅಂಚಿನಲ್ಲಿರುವ ವ್ಯಾಪಾರಿಗಳು, ಕುಶಲಕರ್ಮಿಗಳು ಮತ್ತು ಉದ್ಯಮಿಗಳಲ್ಲಿ ಆರ್ಥಿಕ ಸ್ವಾವಲಂಬನೆಯನ್ನು ಬೆಳೆಸಿವೆ. ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ಬಲಪಡಿಸಲು ಸರ್ಕಾರವು ಕಳೆದ ಕೆಲವು ವರ್ಷಗಳಲ್ಲಿ ಹಲವಾರು ಪಿಂಚಣಿ ವಿಮೆ ಮತ್ತು ಕಲ್ಯಾಣ ಉಪಕ್ರಮಗಳನ್ನು ಪರಿಚಯಿಸಿದೆ. ಈ ಯೋಜನೆಗಳು ಪ್ರಾಥಮಿಕವಾಗಿ ಅಸಂಘಟಿತ ವಲಯದ ಕಾರ್ಮಿಕರು ಮತ್ತು ಆರ್ಥಿಕವಾಗಿ ದುರ್ಬಲವಾಗಿರುವ ವಿಭಾಗಗಳನ್ನು ಗುರಿಯಾಗಿಸಿಕೊಂಡಿವೆ. ಎನ್ಪಿಎಸ್ ಅಡಿಯಲ್ಲಿ ಫಲಾನುಭವಿಗಳ ಸಂಖ್ಯೆ 2016ರಿಂದ 2017ರಲ್ಲಿದ್ದ 1.05 ಕೋಟಿಯಿಂದ 2025ರಿಂದ 2026ರಲ್ಲಿ 2.17 ಕೋಟಿಗೆ ಏರಿಕೆಯಾಗಿದೆ. 2015ರಲ್ಲಿ ಪ್ರಾರಂಭಿಸಲಾದ ಅಟಲ್ ಪಿಂಚಣಿ ಯೋಜನೆಯು ಯಾವುದೇ ಪಿಂಚಣಿ ಸೌಲಭ್ಯವಿಲ್ಲದ ಕಾರ್ಮಿಕರಿಗೆ ಔಪಚಾರಿಕ ಪಿಂಚಣಿ ಯೋಜನೆಯನ್ನು ಒದಗಿಸುತ್ತದೆ. ಎಪಿವೈ ಅಡಿಯಲ್ಲಿ ಫಲಾನುಭವಿಗಳು 48.80 ಲಕ್ಷದಿಂದ 8.96 ಕೋಟಿಗೆ ಹೆಚ್ಚಾಗಿದ್ದಾರೆ. 2015ರಲ್ಲಿ ಪ್ರಾರಂಭಿಸಲಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಕೈಗೆಟಕುವ ದರದ ಜೀವ ವಿಮಾ ರಕ್ಷಣೆಯನ್ನು ಒದಗಿಸುತ್ತದೆ. ವಿಶೇಷವಾಗಿ ಆರ್ಥಿಕವಾಗಿ ದುರ್ಬಲವಾಗಿರುವ ಕುಟುಂಬಗಳಿಗೆ ಮೇ 2026ರವರೆಗೆ 27.33 ಕೋಟಿ ಫಲಾನುಭವಿಗಳನ್ನು ಈ ಯೋಜನೆಯಡಿ ಒಳಪಡಿಸಲಾಗಿದೆ. 2019ರಲ್ಲಿ ಪ್ರಾರಂಭಿಸಲಾದ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಸ್ವಯಂ ಪ್ರೇರಿತ ಕೊಡುಗೆ ಆಧಾರಿತ ಪಿಂಚಣಿ ವ್ಯವಸ್ಥೆಯ ಮೂಲಕ ಅಸಂಘಟಿತ ಕಾರ್ಮಿಕರಿಗೆ ವೃದ್ಧಾಪ್ಯದ ರಕ್ಷಣೆಯನ್ನು ಒದಗಿಸುತ್ತದೆ. ಈ ಉಪಕ್ರಮಗಳು ದುರ್ಬಲ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಭಾರತದ ಸಾಮಾಜಿಕ ಭದ್ರತಾ ಜಾಲವನ್ನು ಗಮನಾರ್ಹವಾಗಿ ವಿಸ್ತರಿಸಿವೆ. ದಾಖಲಾತಿಯಲ್ಲಿನ ಏರಿಕೆಯು ಹೆಚ್ಚಿನ ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಪಿಂಚಣಿ ಹಾಗೂ ವಿಮಾ ಸೌಲಭ್ಯಗಳಿಗೆ ವ್ಯಾಪಕ ಪ್ರವೇಶವನ್ನು ಪ್ರತಿಬಿಂಬಿಸುತ್ತದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕಾರ್ಪೊರೇಟ್ ಅಲ್ಲದ ಕೃಷಿಯೇತರ ಸಣ್ಣ ಮತ್ತು ಸೂಕ್ಷ್ಮ ಉದ್ಯಮಗಳಿಗೆ 10 ಲಕ್ಷ ರೂಪಾಯಿವರೆಗೆ ಸಾಲವನ್ನು ಒದಗಿಸುವ ಮೂಲಕ ಆರ್ಥಿಕ ಒಳಗೊಳ್ಳುವಿಕೆಯನ್ನು ಸಾಂಸ್ಥಿಕಗೊಳಿಸುತ್ತದೆ. 1 ದಶಕದಲ್ಲಿ ಈ ಉಪಕ್ರಮವು ತೀವ್ರವಾಗಿ ವಿಸ್ತರಣೆಯನ್ನು ಕಂಡಿದ್ದು ಸಂಚಿತ ಸಾಲ ಖಾತೆಗಳು 2016ರಲ್ಲಿ 3.49 ಕೋಟಿಯಿಂದ 2026ರ ವೇಳೆಗೆ 57 ಕೋಟಿಗೂ ಅಧಿಕವಾಗಿದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯನ್ನು 2014ರಲ್ಲಿ ದೇಶಾದ್ಯಂತ ಸಾರ್ವತ್ರಿಕ ಆರ್ಥಿಕ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸಲು ಪ್ರಾರಂಭಿಸಲಾಯಿತು. ಈ ಯೋಜನೆಯು ಬ್ಯಾಂಕಿಂಗ್ ಸೌಲಭ್ಯವಿಲ್ಲದ ಮತ್ತು ಸೇವಾ ವಂಚಿತ ಕುಟುಂಬಗಳಿಗೆ ಬ್ಯಾಂಕಿಂಗ್ ಪ್ರವೇಶ, ಆರ್ಥಿಕ ಭದ್ರತೆ ಮತ್ತು ಸಾಲದ ಬೆಂಬಲವನ್ನು ಒದಗಿಸುತ್ತದೆ. ಈ ಯೋಜನೆಯು ಬಡವರಿಗೆ ಮೂಲಭೂತ ಬ್ಯಾಂಕಿಂಗ್ ಮೂಲಸೌಕರ್ಯವನ್ನು ಒದಗಿಸುತ್ತದೆ. ಇದರಿಂದಾಗಿ ನೇರ ಲಾಭ ವರ್ಗಾವಣೆ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಲು ಸಾಧ್ಯವಾಗುತ್ತದೆ.

0: ಒಟ್ಟಾರೆಯಾಗಿ ಈ ಉಪಕ್ರಮಗಳು ಉದ್ಯಮಶೀಲತೆಯನ್ನು ಬಲಪಡಿಸಿವೆ, ಔಪಚಾರಿಕ ಬ್ಯಾಂಕಿಂಗ್ ಭಾಗವಹಿಸುವಿಕೆಯನ್ನು ಹೆಚ್ಚಿಸಿವೆ ಮತ್ತು ದೇಶಾದ್ಯಂತ ದುರ್ಬಲ ಸಮುದಾಯಗಳನ್ನು ಸಬಲೀಕರಣಗೊಳಿಸಿವೆ. ಭಾರತದಾದ್ಯಂತ ಬುಡಕಟ್ಟು ಸಮುದಾಯಗಳ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸರ್ಕಾರವು ಸಮಗ್ರ ಅಭಿವೃದ್ಧಿ ಉಪಕ್ರಮಗಳನ್ನು ಕೈಗೊಂಡಿದೆ. ಆಧುನಿಕ ಮೂಲಸೌಕರ್ಯ, ವಿಶೇಷ ವಸತಿ ಶಿಕ್ಷಣ ಮತ್ತು ಸುಸ್ಥಿರ ಉದ್ಯಮಶೀಲತೆಯ ಚೌಕಟ್ಟುಗಳಿಗೆ ಪ್ರವೇಶವನ್ನು ಸಾಂಸ್ಥಿಕಗೊಳಿಸುವ ಮೂಲಕ ಈ ಉಪಕ್ರಮಗಳು ಒಳಗೊಳ್ಳುವ ಬೆಳವಣಿಗೆಯನ್ನು ಉತ್ತೇಜಿಸುತ್ತಿವೆ.
1: ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಶಿಲ್ಪಾ ಹೆಚ್.ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೇಘಾ ಗುಗಾಡ್ ಜೊತೆಗೆ ಸಂವಾದ. ಸೈಕ್ಲಿಂಗ್ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಮೇಘಾ ಗುಗಾಡ್ ಅವರು ನಮ್ಮ ಜೊತೆಗಿದ್ದಾರೆ. ಇವರ ಕ್ರೀಡಾ ಸಾಧನೆಗೆ ಕೆಡಿಎ ಬೆಸ್ಟ್ ಫಿಮೇಲ್ ಸೈಕ್ಲಿಸ್ಟ್ ಹಾಗೂ ಏಕಲವ್ಯ ಪ್ರಶಸ್ತಿ ದೊರೆತಿದೆ. ಅವರ ಸೈಕಲ್ ಪಯಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧಕರಾಗಲು ಹೇಗೆ ಸಹಾಯಕಾರಿಯಾಯಿತು ಎಂಬುದರ ಕುರಿತಾಗಿ ಅವರೊಂದಿಗೆ ಮಾತನಾಡೋಣ. ಮೇಘಾ ಅವರೇ, ಕ್ರೀಡಾ ಲೋಕ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ.
2: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.
1: ಮೇಘಾ, ಹೇಳಿ, ಕುಲಹಳ್ಳಿ ಎಂಬ ಪುಟ್ಟ ಗ್ರಾಮದಿಂದ ಇಂಟರ್ನ್ಯಾಷನಲ್ ಲೆವೆಲ್ ಸೈಕ್ಲಿಸ್ಟ್ ಹೇಗಾದ್ರಿ? ಎರಡು ಗಾಲಿಯ ಬ್ಯಾಲೆನ್ಸಿಂಗ್ ಕ್ರೀಡೆಯತ್ತ ಒಲವು ಮೂಡಿದ್ದು ಹೇಗೆ?
2: ನಮ್ಮ ಮನೆಯೊಳಗ ನಮ್ಮ ಪಪ್ಪಾನು ಸ್ಪೋರ್ಟ್ಸ್ ಮ್ಯಾನ್ ರೀ, ಅವರು ಕಬಡ್ಡಿ ಪ್ಲೇಯರ್ ರೀ. ಆಮೇಲೆ ನಮ್ ದೊಡ್ಡಪ್ಪ
1: ಹೆಸರು
2: ಶಿವಲಿಂಗ್ ಗುಗಾಡ್. ನಮ್ ದೊಡ್ಡಪ್ಪ ಈ ಹಳ್ಳಿ ಒಳಗ ಕಲ್ಲೆತ್ತು ಸ್ಪರ್ಧೆ ಆಡ್ತಿದ್ರಲ್ರಿ, ಅದು ಮಾಡ್ತಿದ್ರಿ. ಹಂಗಾಗಿ ಮನೆಯೊಳಗೆ ಎಲ್ರಿಗೂ ಸ್ಪೋರ್ಟ್ಸ್ ಬಗ್ಗೆ ಇಂಟ್ರೆಸ್ಟ್ ಐತ್ರಿ. ನಮ್ಮ ಊರೊಳಗ ಹಂಗೆ ಒಂದ್ಸಲ ನಾನ ಫೋರ್ತ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗಂತಿತ್ತು, ನ್ಯೂಸ್ ಪೇಪರ್ ಒಳಗ್ ಕೊಡ್ತಾರ್ರಿ, ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಬಾಗಲಕೋಟ್ ಹಾಸ್ಟೆಲ್ಗೆ ಟ್ರಯಲ್ ಇದೆ ಅಂತ ಹೇಳಿ ನಮಗ ಇನ್ಫಾರ್ಮೇಶನ್ ಬಂತ್ರಿ. ಬಂದ ತಕ್ಷಣ ನನಗಿನ್ನು ಸೈಕಲ್ ಹೊಡಿಲಿಕ್ಕೂ ಬರ್ತಿರ್ಲಿಲ್ಲ ರೀ. ಇವಾಗ ಊರೊಳಗ ಹಳ್ಳಿ ಒಳಗ ಗೌರ್ಮೆಂಟ್ ಸೈಕಲ್ ಬರ್ತದಲ್ಲ, ಅದು ಸೈಕಲ್ ತಗೊಂಡು ನಾನು ಅಲ್ಲೇ ಸೈಕಲ್ ಕಲತೀನ್ರಿ. ನಾಲ್ಕು ದಿವಸ ಒಳಗ ನಮ್ದ ಟ್ರಯಲ್ ಇತ್ತು, ಅಷ್ಟಲ್ಲಿ ನಾನು ಸೈಕಲ್ ಕಲತೀರಿ. ಕಲ್ತು ಟ್ರಯಲ್ ಕೊಡಕ್ ಹೋದ್ವಿ ಬಾಗಲಕೋಟೆಗೆ. ಟ್ರಯಲ್ ಅಲ್ಲಿ ನಾ ಸೆಲೆಕ್ಟ್ ಆದೆ ರೀ. ಅಲ್ಲಿ ಮೂರ್ ವರ್ಷ ಇದೆ ರೀ ಬಾಗಲಕೋಟ್ ಒಳಗ, ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಮೂರ್ ವರ್ಷ ಇದ್ದೆ ರೀ. ಅಲ್ಲಿ ನಮಗ ಅಂತ ನಿಂಬರ್ಗಿ ಮತ್ತ ದುಂಡಾ ಪಾತನಿ ಅಂತ ಕೋಚ್ ಆಗಿ ಕೋಚ್ ಕೊಟ್ರಿ ನಮಗಲ್ಲಿ.
1: ಈಗ ಮೇಘಾ ಅವರೇ, ನೀವು ಹೇಳ್ತಾ ಇದ್ರಿ ಮನೆಯಲ್ಲಿ ಸ್ವಲ್ಪ ಕ್ರೀಡಾ ವಾತಾವರಣ ಇತ್ತು, ತಂದೆ ಕಬಡ್ಡಿ ಆಟ ಆಡ್ತಿದ್ರು, ಹಾಗೆ ದೊಡ್ಡಪ್ಪ ಕಲ್ಲು ಎತ್ತು ಕ್ರೀಡೆ ಅಂತ ಆಸಕ್ತಿ ಇತ್ತು. ನಿಮಗೆ ಸೈಕ್ಲಿಂಗ್ ಕ್ರೀಡೆ ಹೇಗೆ ಆಸಕ್ತಿ ಬಂತು ಅಂತ
2: ಅಂದ್ರ, ನನಗ ಅವ್ರು ಸೇರಿಸ್ಬೇಕಂತ ಸೇರಿಸಿದ್ರ ಅಷ್ಟೇ ರೀ. ಬಟ್ ಅವಾಗ ನನಗ್ ಸ್ಪೋರ್ಟ್ಸ್ ಅಂದ್ರೆ ಏನು ಏನಂತ ಏನು ಗೊತ್ತಿರ್ಲಿಲ್ಲ ರೀ. ಅಂದ್ರ ಹಾಸ್ಟೆಲ್ಗೆ ಹೋದ್ಮೇಲೆ ಎಲ್ಲರೂ ಸೈಕಲ್ ಓಡಿಸೋದ್ ನೋಡಿ, ನಮ್ದ ಫ್ರೆಂಡ್ಸ್ ನಾವು ಎಲ್ಲರೂ ಸೇರಿ ರೈಡ್ ಮಾಡಕ್ ಹೋದಾಗ, ಆಮೇಲೆ ಅಲ್ಲಿ ಫಿಟ್ನೆಸ್ ಮಾಡಿಸೋದು, ರನ್ನಿಂಗ್ ಮಾಡೋದು, ಆಕ್ಟಿವಿಟೀಸ್ ಮಾಡೋದೆಲ್ಲ ನೋಡಿ ಅದ್ರೊಳಗೆ ಇಂಟ್ರೆಸ್ಟ್ ಬಂತ್ರಿ.
1: ಅಂದ್ರೆ ನೀವು ಸರ್ಕಾರಿ ಶಾಲೆಯಲ್ಲೇ ಓದಿ?
2: ಹೌದ್ರಿ.
1: ಅಲ್ಲಿ ಆದ್ರೆ ಕಬಡ್ಡಿ, ಖೋಖೋ ಬಹಳಷ್ಟು ಆಟಗಳನ್ನ ಆಡ್ತಾ ಇರ್ತಾರೆ ಸ್ಕೂಲ್ ಲೆವೆಲ್. ಸೊ ಅವೆಲ್ಲ ಕ್ರೀಡೆ ಅಂತ ಆಸಕ್ತಿ ಇರ್ಲಿಲ್ಲವಾ ನಿಮ್ಗೆ?
2: ಅಂದ್ರೆ ನಮ್ದು ಹಾಸ್ಟೆಲೇ ಬೇರೆ ಮ್ಯಾಮ್, ಸ್ಕೂಲೇ ಬೇರೆ ರೀ. ಅಂದ್ರೆ ಹಾಸ್ಟೆಲ್ ವತಿಯಿಂದ ಅದು ಸ್ಕೂಲ್ ಇರ್ಲಿಲ್ಲ ರೀ. ಅಂದ್ರೆ ಹಾಸ್ಟೆಲ್ ಒಳಗ ಅಂದ್ರೆ ನಮ್ ಸೈಕ್ಲಿಂಗ್ ಹಾಸ್ಟೆಲ್, ಆಮೇಲೆ ಅಲ್ಲಿ ಇನ್ನೊಂದ್ ಗೇಮ್ ಇತ್ತು ಕುಸ್ತಿ, ಎರಡೇ ಗೇಮ್ ರೀ. ನಾ ಸೈಕ್ಲಿಂಗ್ ಟ್ರಯಲ್ ಕೊಟ್ಟು ಸೈಕ್ಲಿಂಗ್ ಹಾಸ್ಟೆಲ್ ಸೇರಿದ್ದೆ ರೀ 12ನೇ ವಯಸ್ಸಿಗೆ ರೀ.
1: ಸ್ಪೋರ್ಟ್ಸ್ ಹಾಸ್ಟೆಲ್?
2: ಸ್ಪೋರ್ಟ್ಸ್ ಹಾಸ್ಟೆಲ್, ಸ್ಪೋರ್ಟ್ಸ್ ಹಾಸ್ಟೆಲ್ ಮ್ಯಾಮ್. ಅದು ನಾವು ಸ್ಕೂಲ್ ಏನೈತಿ ಸಪರೇಟ್ ಹೋಗ್ತಿದ್ದೀವಿ ರೀ, ಅದು ನಮ್ ಇಷ್ಟ, ಯಾವ ಸ್ಕೂಲ್ ಬೇಕಾದ್ರೂ ನಾವು ಕಲಿಬಹುದು. ಬಟ್ ನಾ ಹಾಸ್ಟೆಲ್ಗಿಂತ ಸೇರಿದ್ದೆ ಸೈಕ್ಲಿಂಗ್ ಮಾಡಕ್ಕಂತ ಸೇರಿದ್ರಿ. ಹಾರಿ
1: ಹಂಗೆ ಹೇಗಾದ್ರಿ ಅದಕ್ಕೆ?
2: ಅದು ಟ್ರಯಲ್ ಇರುತ್ತೀ, 2 ಮಂತ್ಸ್ ಬೇಸಿಗೆ ರಜೆ ಇರುತ್ತಲ್ರಿ, ಅದ್ರಲ್ಲಿ ನಮ್ ಟ್ರಯಲ್ ಇರುತ್ತೆ. ಈ ಪ್ರತಿ ವರ್ಷ ನಡೀತೈತ್ರಿ ಅದು. ನಮ್ಗೆ ಇಂಟ್ರೆಸ್ಟ್ ಇದ್ರೆ ನಾವು ಆ ಟ್ರಯಲ್ ಇರೋದು 1 ವೀಕ್ ಬಿಫೋರ್ ನ್ಯೂಸ್ ಪೇಪರ್ ಅಲ್ಲಿ ಬರತ್ರಿ, ಅದನ್ನ ನಾವು ನೋಡ್ಕೊಂಡು ನಾವು ಟ್ರಯಲ್ ಕೊಡಕ್ ಅದ ಡೇಟ್ ಮೆನ್ಷನ್ ಮಾಡಿರ್ತಾರ, ಆ ಡೇಟಿಗೆ ನಾವು ಹೋಗ್ಬೋದ್ರಿ ಬಾಗಲಕೋಟೆ ಕ್ರೀಡಾ ಹಾಸ್ಟೆಲ್ ಕ್ರೀಡಾಂಗಣದೊಳಗ್ರಿ. ಹಂಗೆ ಅದನ್ನ ನೋಡ್ಕೊಂಡು ನಾವು ಹೋದ್ವಿ ರೀ. ಹೋಗಿ ನಂದ್ ಆಕ್ಚುಲಿ ಟ್ರಯಲ್ ಅಷ್ಟು ಕರೆಕ್ಟ್ ಆಗಿ ಓಡಿಸಿಲ್ಲ, ನಾ ಸೈಕಲ್ ಓಡಿಸ್ಬೇಕಾದ್ರನ್ನ ಬಿದ್ಬಿಟ್ಟೆ ರೀ. ಅದು 2 ಕಿಲೋಮೀಟರ್ ಸರ್ಕ್ಯೂಟ್ ಇತ್ರಿ, ನಾ 1 ಕಿಲೋಮೀಟರ್ ಒಳಗ ಅರ್ಧ ರೌಂಡ್ ಹೋಗಿನ ಬಿದ್ಬಿಟ್ಟೆ ರೀ. ಆದ್ರೆ ನನ್ನ ಹೈಟು, ಆಮೇಲೆ ನಾ ಜಾಸ್ತಿ ಫ್ಯಾಟ್ ಇದ್ದೆ ರೀ, ಅದೆಲ್ಲ ನೋಡಿ ಇವಳು ಮಾಡ್ತಾಳ ಅಂತ ಹೇಳಿ

0: ನಾವು ಮನೆಗೆ ಹೋದ್ಮೇಲೆ ಟ್ರಯಲ್ ಮುಗಿದ ಮೇಲೆ ನಾ ಬರಲ್ಲ ಮೇಡಮ್ ಅಂತ ಹೇಳಿ, ಯಾಕಂದ್ರೆ ಅಪ್ಪ ಅಮ್ಮನ್ ಬಿಟ್ಟು ನಾನು ಯಾವಾಗೂ ಇಲ್ಲೇ ಇಲ್ಲ ರೀ, ಹಂಗಾಗಿ ಬರಲ್ಲ ಅಂತ ಹೇಳಿದಿರಿ. ಅವ್ರು ನನ್ ಬಿಡ್ಲೇ ಇಲ್ಲ ರೀ, ಇಲ್ಲ ನೀ ಅವ್ರನ್ನ ಕಳಿಸ್ಲೇಬೇಕು, ಅವ್ರನ್ನ ಕಳಿಸ್ಲೇಬೇಕಂತ ನಮ್ ಡ್ಯಾಡಿಗೆ ಫುಲ್ ಫೋರ್ಸ್ ಮಾಡಿ ಮನೆಯೊಳಗ ಪಪ್ಪ ಮಮ್ಮಿ ಇಬ್ರು ಎಲ್ಲರೂ ಇಲ್ಲ ಹೋಗ್ಲಿ ಅವಳು ಸ್ಪೋರ್ಟ್ಸ್ ಮಾಡ್ಲಿ ಅಂತ ಹೇಳಿ ಹಾಸ್ಟೆಲ್ ಬಿಟ್ರಿ.
1: ಫಸ್ಟ್ ಸೈಕಲ್ ಹತ್ಸಿದ್ದೆ ಯಾರು? ಅಪ್ಪನ?
0: ಹಾ ಅಪ್ಪನೇ ರೀ. ಸೈಕಲ್ ಕಲ್ಸಿದ್ದೆ ಅವರೇನು, ನನಗೆ ಹಿಂದ್ ಕೈ ಹಿಡ್ಕೊಂಡು ಮುಂದ್ ನಾನು ಸೈಕಲ್ ಮಾಡಬೇಕಾದ್ರ ಸೆಲೆಕ್ಷನ್ ಐತಿ ಅಂತೇಳಿ ನ್ಯೂಸ್ ಪೇಪರ್ ಒಳಗ್ ಬಂದಿದ್ ನೋಡಿ 4 ದಿವಸ ಒಳಗೆ ನಾನು ಸೈಕಲ್ ಕಲ್ತಿದ್ದೆ.
1: ಅದಕ್ಕಿಂತ ಮುಂಚೆ
0: ಬರ್ತಾ ಇರ್ಲಿಲ್ಲ ರೀ, ಇಲ್ಲ ರೀ ನನಗ್ ಸೈಕಲೇ ಬರ್ತಿರ್ಲಿಲ್ಲ. ನಾವು ತೋಟದಲ್ಲಿ ಇದ್ವಿ, ಊರೊಳಗ್ ಸ್ಕೂಲಿಗೆ ಹೋಗೋದು ಬರೋದು ಬೈ ವಾಕ್ ಮಾಡ್ಕೊಂಡು ಹೋಗ್ತಿದ್ವಿ ಬರ್ತಿದ್ವಿ ಇಷ್ಟೇ ರೀ.
1: ಸೊ ಈಗ ನೀವ್ ಹೇಗೋ ಕ್ರೀಡಾ ಒಂದು ಹಾಸ್ಟೆಲಿಗೆ ಸೇರಿದ್ರಿ, ಅಲ್ಲಿಂದ ನಿಮ್ಮ ಕ್ರೀಡಾ ಪ್ರಯಾಣ ಆರಂಭವಾಯ್ತು.
0: ಹೌದ್ರಿ,
1: ಅವಾಗ ನೀವು ಅಪ್ಪ ಅಮ್ಮನ್ ಬಿಟ್ಟಿರ್ಲಿಲ್ಲ, ಒಂದ್ 5ನೇ ಕ್ಲಾಸ್ ಅಂದ್ರೆ ಬಹಳ ಚಿಕ್ಕವರಿದ್ರಿ ಅವಾಗ, ಹೇಗಿತ್ತು ಆ ಜೀವನ?
0: 4th ಸ್ಟ್ಯಾಂಡರ್ಡ್ ವರೆಗೂ ಅಪ್ಪ ಅಮ್ಮನ್ ಬಿಟ್ಟು ನಾವು ಒಂದಿನೂ ಎಲ್ಲೂ ನಮ್ ರಿಲೇಟಿವ್ ಮನೆಗೆ ಸಹಿತ ನಾವು ಹೋಗ್ತಿರ್ಲಿಲ್ಲ ರೀ. ಅಲ್ಲಿ ಹಾಸ್ಟೆಲ್ಗೆ ಹೋದ ತಕ್ಷಣ ಫ್ರೆಂಡ್ಸ್ ನೆಲ್ಲ ನೋಡಿ ಏನೋ ಒಂದ್ ಹೊಸ ರೀತಿ ಅಂತ ಅನಿಸ್ತ್ರಿ. ಅಲ್ಲಿ ಹಂಗೇನ್ ನನಗ ಮನೆ ಕಡೆ ಜಾಸ್ತಿ ಇದನ್ನಾಗ್ಲಿ.

0: ಬಿಟ್ಟಿರ್ಲಿಲ್ಲ. ಒಂದ್ 5ನೇ ಕ್ಲಾಸ್ ಅಂದ್ರೆ ಬಹಳ ಚಿಕ್ಕವರಿದ್ರಿ ಅವಾಗ, ಹೇಗಿತ್ತು ಆ ಜೀವನ?
1: ಫೋರ್ತ್ ಸ್ಟ್ಯಾಂಡರ್ಡ್ ವರೆಗೂ ಅಪ್ಪ ಅಮ್ಮನ್ ಬಿಟ್ ನಾ ಒಂದಿನೂ ಎಲ್ಲೂ ನಮ್ ರಿಲೇಟಿವ್ ಮನೆಗೆ ಸಹಿತ ನಾವು ಹೋಗ್ತಿರ್ಲಿಲ್ಲ ರೀ. ಅಲ್ಲಿ ಹಾಸ್ಟೆಲ್ಗೆ ಹೋದ ತಕ್ಷಣ ಫ್ರೆಂಡ್ಸ್ ನೆಲ್ಲ ನೋಡಿ ಏನೋ ಒಂದ್ ಹೊಸ ರೀತಿ ಅಂತೆ ಅನಿಸ್ತ್ರಿ. ಅಲ್ಲಿ ಹಂಗೇನ್ ನನಗ ಮನೆ ಕಡೆ ಜಾಸ್ತಿ ಇದನ್ನಾಗ್ಲಿಲ್ಲ ರೀ. ನನಗೂ ಸ್ಪೋರ್ಟ್ಸ್ ಮಾಡ್ಬೇಕು, ಅಲ್ಲೆಲ್ಲ ಆಕ್ಟಿವಿಟೀಸ್ ಮಾಡೋದಾಗ್ಲಿ, ಸ್ಕೂಲಿಗೆ ಹೋಗೋದಾಗ್ಲಿ, ಅಲ್ಲಿರೋದಾಗ್ಲಿ, ಎಲ್ರೂ ನಾವು ಎಂಜಾಯ್ ಆಗತ್ತಿತ್ರಿ. ಹಂಗಾಗಿ ನಾ ಅಲ್ಲೇ ಉಳ್ಕೊಂಡೆ ರೀ. ನಾ ಇಷ್ಟು ದೊಡ್ಡ ಮುಂದುವರಿತೀನಿ, ಇಷ್ಟು ದೊಡ್ಡ ರೈಡರ್ ಆಗ್ತೀನಿ, ಇಷ್ಟು ನಾನು ಅಚೀವ್ಮೆಂಟ್ ಮಾಡ್ತೀನಿ ಅಂತ ನಾನು ಯಾವಾಗೂ ಅನ್ಕೊಂಡಿರ್ಲಿಲ್ಲ. ನಾ ಸೇರೋವಾಗ ನಾ ಅದನ್ನ ತಲೆಯೊಳಗೂ ಇಟ್ಕೊಂಡಿರ್ಲಿಲ್ಲ, ನಾನು ದೊಡ್ಡ ಸೈಕ್ಲಿಸ್ಟ್ ಆಗ್ಬೇಕಂತ ನಾ ಯಾವಾಗೂ ಅನ್ಕೊಂಡೇ ಇರ್ಲಿಲ್ಲ ರೀ. ಆಮೇಲೆ ಅದು ನಾವು ಡೈಲಿ ಅಲ್ಲಿ ಪ್ರಾಕ್ಟೀಸ್ ಮಾಡೋದಾಗ್ಲಿ, ಅದ್ರೊಳಗೆ ಇಂಟ್ರೆಸ್ಟ್ ಬಂದು ಆಮೇಲೆ 7th ಅದ್ ಮುಗಿದ ತಕ್ಷಣ 8th 9th 10th ಬಿಜಾಪುರ್ ಸೀನಿಯರ್ ಹಾಸ್ಟೆಲ್ ಇದ್ರಿ.
0: ಅಲ್ಲಿ ನೀವ ಎಲ್ಲ ಮಾಡ್ಕೋಬೇಕಿತ್ತು ಹಾಸ್ಟೆಲ್ ಜೀವನ ಅಂತಂದ್ರೆ, ಹೇಗಿತ್ತು ಅಲ್ಲಿ ನಿಮ್ಮ ದಿನಚರಣೆ?
1: ಮಾರ್ನಿಂಗ್ ನಮ್ನ 5:30 ಅದು ಎಬ್ಬಿಸ್ತಿದ್ರಿ. ಅಲ್ಲಿ ವಾಚ್ಮ್ಯಾನ್ ಅಂಕಲ್ ಅವ್ರು ಎಬ್ಬಿಸಿ ನಮ್ನ 6:00 ಅಂದ್ರೆ ನಾವು ರೆಡಿ ಆಗಿ ಪ್ರಾಕ್ಟೀಸ್ ಹೋಗ್ಬೇಕಾಗಿತ್ರಿ. 6 to 8, 8:30, 9:00 ವರೆಗೂ ನಮ್ದು ಕಾಂಪಿಟೇಷನ್ ನಿಯರ್ ಬಂದ್ರೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿಸ್ತಿದ್ರಿ. ಬಾಕಿ ಟೈಮ್ ಒಳಗ ನಾರ್ಮಲ್ ಪ್ರಾಕ್ಟೀಸ್ ಮಾಡಿಸಿ 9:00 ತನ ಅದು ಬಂದು 9:30 ತನ ಅದು ಫ್ರೆಶ್ಅಪ್ ಆಗಿ 9:30 ಅಪ್ ಟು 5:00 ವರೆಗೂ ಸ್ಕೂಲ್ ರೀ. ವಾಪಸ್ ಮತ್ ಕ್ಲಾಕ್ ಬಂದು 5:30 ತನ ಅಂದ್ರೆ ರೆಡಿ ಆಗಿ ವಾಪಸ್ ಮತ್ತೆ ಪ್ರಾಕ್ಟೀಸ್ ರೀ. 5:30 to 7:00 ತನ ಅದು ಪ್ರಾಕ್ಟೀಸ್ ಆಗ್ತಿದ್ರಿ. ಅಲ್ಲೇ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿಸ್ತಿದ್ರಿ, ರನ್ನಿಂಗ್ ಗೇಮ್ಸ್ ಇದು ಮಾಡಿಸ್ತಿದ್ರಿ ಗ್ರೌಂಡ್ ಒಳಗ್ರಿ. ಮಾಡಿಸಿ ಆಮೇಲೆ 7 ಇಂದ 8:30 ವರೆಗೂ ಟ್ಯೂಷನ್ ಇರ್ತಿದ್ರಿ ಹಾಸ್ಟೆಲ್ ಅಲ್ಲಿ. ಟ್ಯೂಷನ್ ಮಾಡ್ಕೊಂಡು 8:30 ಊಟ, 9:30 ಅಂದ್ರೆ ವಾಪಸ್ ಮತ್ ಮಲಿಗ್ ಬಿಡೋದ್ರಿ.
0: ರೊಟ್ಟಿ ಎಲ್ಲ ಸ್ಪೆಷಲ್ ಆಗಿ ಕೊಡ್ತೀವಿ,
1: ಚೆನ್ನಾಗಿತ್ರಿ. ಡೈಲಿ ಬ್ರೇಕ್ಫಾಸ್ಟ್ ಒಳಗ ಬಾಯ್ಲ್ಡ್ ಎಗ್ ಹಾಲು ಹಣ್ಣು, ಆಮೇಲೆ ಮಧ್ಯಾಹ್ನ ಕಾಳು ಪಲ್ಲೆ ಚಪಾತಿ, ರಾತ್ರಿ ನಾನ್ ವೆಜ್ ಎಗ್ ಮಾತ್ರ ಕಂಪಲ್ಸರಿ ತಿನ್ಲೇಬೇಕು.
0: ಹೌದ್ರಿ,
1: ಹಂಗಾಗಿ ಎಲ್ಲೆಲ್ಲ ಊಟ ಎಲ್ಲ ಬಹಳ ಚಲೋ ಐತ್ರಿ. ಊಟದ ಬಗ್ಗೆ ಏನ್ ಸ್ಪೋರ್ಟ್ಸ್ ಹಾಸ್ಟೆಲ್ ಒಳಗೆ ಎಲ್ಲೂ ಕಂಪ್ಲೇಂಟ್ಸ್ ಇಲ್ಲ ರೀ.
0: ಸೊ ಆ ಒಂದು ಹಾಸ್ಟೆಲ್ ಅಲ್ಲಿ ಇದ್ದಾಗ ಜೂನಿಯರ್ ಲೆವೆಲ್ ಅಲ್ಲಿ ರಾಜ್ಯ ಮಟ್ಟದ ಯಾವ್ದಾದ್ರು ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ
1: ರಾಷ್ಟ್ರ ಮಟ್ಟದಲ್ಲೇ ಪ್ಲೇಸ್ ಮಾಡಿದಿರಿ? 5th ಸೇರಿ ನಾನು 6th June, 7th ಒಳಗನೆ ಒಂದು ನ್ಯಾಷನಲ್ ಲೆವೆಲ್ ಟ್ರಯಲ್ಸ್ ಮಾಡಿದ್ರಿ. ಅದು ಪಟಿಯಾಲ ಒಳಗೆ ನಡೀತ್ರಿ 2011 ಒಳಗ್ರಿ. ಅದು ಟ್ರ್ಯಾಕ್ ಇವೆಂಟ್ ರೀ. ಟ್ರ್ಯಾಕ್ ಇವೆಂಟ್ ಅಂದ್ರೆ ಅದಕ್ಕೆ ಬ್ರೇಕ್ ಇರಲ್ಲ ರೀ ಟ್ರ್ಯಾಕ್ ಸೈಕಲ್ ರೀ. ನಾನು ಅದನ್ನ ಫಸ್ಟ್ ಹತ್ತಿದ್ದೇನೆ ಅಲ್ಲೇ ರೀ. ನನಗೆ ಯಾರ್ದೋ ಒಂದು ಸೈಕಲ್ ಇಸ್ಕೊಂಬಂದ್ ನಮ್ ಸರ್ ದುಂಡಪ್ಪ ಅತ್ನಿ ಅಂತಿದ್ರಿ ಅವರು. ಅವ್ರಿಗೆ ಸ್ಪೋರ್ಟ್ಸ್ ಅಂದ್ರೆ ಬಹಳ ಅಂದ್ರೆ ಬಹಳ ಹುಚ್ಚು ಸ್ಪೋರ್ಟ್ಸ್ ಒಳಗೆ ಇದ್ರಿ ಅವ್ರಿ, ಅಷ್ಟು ಅವ್ರಿಗೆ ಇಂಟ್ರೆಸ್ಟ್ ರೀ. ಅವ್ರದ್ದು ಸರ್ವಿಸ್ ಮುಗಿದ್ರು ಸಹಿತ ಬಾಗಲಕೋಟ್ ಒಳಗೆ ಅವ್ರು ಕೋಚಿಂಗ್ ಮಾಡ್ಸಕ್ ಬೇಕು ಸರ್ ಅಂತ ಹೇಳಿ ಅವ್ರನ್ನಲ್ಲೇ ಕರ್ಸ್ಕೊಂಡು ಅಲ್ಲೇ ಹಾಸ್ಟೆಲ್ ಅಲ್ಲಿ ಇಟ್ಕೊಂಡಿದ್ರಿ. ಹಂಗಿದ್ದಾಗ ಅವ್ರು ಯಾರ್ದೋ ಒಂದ್ ಸೈಕಲ್ ಇಸ್ಕೊಂಬಂದ್ ನಮಗ್ ಕೊಟ್ರಿ, ನಾನು ಹಂಗೆ ಓಡಿಸ್ತೀರಿ ಸೆಲೆಕ್ಷನ್ ಆಗಿಬಿಟ್ಟಿರಿ. ಅದ್ ನನಗೆ ಗೊತ್ತಿಲ್ಲ, ನಾ ಇದು ನ್ಯಾಷನಲ್ ಲೆವೆಲ್ ಫಸ್ಟ್ ಸ್ಟೇಟ್ ಲೆವೆಲ್ ಈ ಸ್ಟೇಟ್ ಲೆವೆಲ್ ಒಳಗೆ ನಾನು ಮೆಡಲ್ ಮಾಡಿನಿ ಅದಕ್ಕೆ ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಆಗಿನಿ ಅದೇನು ಗೊತ್ತಿಲ್ಲ ರೀ. ಫಸ್ಟ್ ನಂದು ನ್ಯಾಷನಲ್ ಆಡಿದ್ದೆ ನಾನು ಪಂಜಾಬ್ ರೀ. ಪಂಜಾಬ್ ಹೋಗೋದೈತಿ ಅಂದ ತಕ್ಷಣ ನಾನ್
0: ನಿಮ್ಗೆ ಗೊತ್ತಿಲ್ಲ ಕರ್ನಾಟಕ ಏನದು ಬಾಗಲಕೋಟೆ ಬಿಟ್ಟು ಬೇರೆ ಕಡೆ ಹೋಗಿರ್ಲಿಲ್ಲ.
1: ಮನೆಯಿಂದ ಹೊರಗ್ ಬಿದ್ದಿದ್ದೆ ಬಂದಿದ್ದೆ ಬಾಗಲಕೋಟ್ರಿ. ಅದ್ ಬಿಟ್ರೆ ನಾನು ಎಲ್ಲೂ ಅಲ್ಲೇ ನಮ್ ಮೂರ್ ನಿಯರ್ ಜಮಖಂಡಿ ಅಂತ ಹೇಳಿ ನಮ್ ತಾಲೂಕ್ರಿ, ಅದು ನನಗ್ ಗೊತ್ತಿರ್ಲಿಲ್ಲ ರೀ. ಆಮ್ ಪಂಜಾಬ್ ಹೋಗೋದಂದ್ರು ಹಾ ಪಂಜಾಬ್ ಹೋಗೋದ ಮುಗೀತು. ಆಮೇಲೆ ಸೆಲೆಕ್ಷನ್ ಆದ್ಮೇಲೆ ಅಪ್ಪಾಜಿ ಕಾಲ್ ಮಾಡಿ ಏನಾಯ್ತು ಅಂತ ಕೇಳಿದಾಗ, ಹಾ ಪಾಪ ಸೆಲೆಕ್ಟ್ ಆಗಿನಿ ಪಂಜಾಬ್ ಹೋಗೋದೈತಿ ಅಂತ ನಾ ಅಪ್ಪಾಜಿ ಹತ್ರ ಪಂಜಾಬ್
0: ಇರ್ಬೋದು ಅಂತ
1: ನಾ ಹಿಂಗೆ ಅನ್ಕೊಂಡಿಲ್ಲ ನಮ್ ಕರ್ನಾಟಕ ಒಳಗೆ ಇರ್ಬೋದು ಅಂತ ಹೇಳಿ. ಪಂಜಾಬ್ ಹೋಗ್ತೀಯಾ, ಪಂಜಾಬ್ ಅಂದ್ರೆ ನಮ್ದು ಔಟ್ ಆಫ್ ಸ್ಟೇಟ್ ಅಂತೇಳಿ ಹಿಂಗೆಲ್ಲ ಅಪ್ಪಾಜಿ ಹೇಳಿದ ತಕ್ಷಣ ನಾನು ಹೌದು ಅಂತ ಹೇಳಿ ನಾನು ಅದ ಅರ್ಥ ಮಾಡ್ಕೊಂಡೆ ರೀ. ಕರ್ಕೊಂಡು ಹೋದ್ರಿ ನಮ್ಮನ್ನ. 1 month ಅದು ಗ್ಯಾಪ್ ಇತ್ತು. ಆಕ್ಚುಲಿ ಟ್ರ್ಯಾಕ್ ಇವೆಂಟ್ ಬಂದು ನಮ್ದು ಇನ್ನು ಟ್ರ್ಯಾಕ್ ಇರ್ಲಿಲ್ಲ ರೀ, ಈಗ ಚಂದ್ರಿಗೆ ಒಳಗೆ ಟ್ರ್ಯಾಕ್ ಮಾಡಿದ್ದಾರೆ 2011 ಅದು ಇರ್ಲಿಲ್ಲ ಟ್ರ್ಯಾಕ್ ರೀ. ಹಂಗಾಗಿ ಮೇಡಮ್ ಸರು ಅಲ್ಲೇ ಮಣ್ಣಿನ ಟ್ರ್ಯಾಕ್ ಒಳಗನ ಓಡಿಸಿದ್ರಿ. ಬಟ್ ಸೈಕ್ಲಿಂಗ್ ಟ್ರ್ಯಾಕ್ ಅನ್ನ ಬೇರೆ ಇರುತ್ತೆ ಕರ್ನಾಟಕದ. ಈಗಾದ್ರೂ ಪ್ರೆಸೆಂಟ್ ಮೆಡಲ್ ಆಗೋದು ಬಹಳ ಅಪರೂಪ ರೀ, ಯಾಕಂದ್ರೆ ನಮ್ಮಲ್ಲಿ ಕರ್ನಾಟಕ ಒಳಗೆ ಟ್ರ್ಯಾಕ್ ಇಲ್ಲ ರೀ. ಇವಾಗ ಬಿಜಾಪುರ ಒಳಗೆ ಮಾಡಿದಾರ್ರಿ, ಆಮೇಲೆ ಈ ಚಂದ್ರಿಗೆ ಒಳಗೆ ಈಗೀಗ ಆಗಿತ್ರಿ. ಹಿಂಗಿರ್ಬೇಕಾದ್ರೆ ಆಗಿನ ಟೈಮ್ ಒಳಗೆ
0: ರೋಡ್ ಒಳಗೆ
1: ಓಡಿಸ್ತಿದ್ರಿ ಪ್ರಾಕ್ಟೀಸ್ ರೀ. ಟ್ರ್ಯಾಕ್ ಇವೆಂಟ್ ಬಂತಂದ್ರೆ ಮಣ್ಣಿನ ಟ್ರ್ಯಾಕ್ ಒಳಗೆ ಅಲ್ಲೇ ಓಡಿಸೋದ್ರಿ, ಅಂದ್ರೆ ಬ್ರೇಕ್ ಇರಲ್ಲ, ಹಂಗಾಗಿ ನಮಗ್ ಮುಂದದು ಏನಾದ್ರು ಬರತ್ತಂತ ಹೇಳಿ ನಮಗಲ್ಲೇ ಮಣ್ಣಿನ ಟ್ರ್ಯಾಕ್ ಒಳಗೆ ಓಡಿಸಿದ್ರಿ. 15 days ಅಲ್ಲೇ ಪ್ರಾಕ್ಟೀಸ್ ಮಾಡಿ ನಾವು ಪಟಿಯಾಲಕ್ಕೆ ಹೋದ್ವಿ ರೀ. ಪಟಿಯಾಲ ಒಳಗೆ ಇವೆಂಟ್ಸ್ ಇತ್ತು, ನನ್ನ ಇವೆಂಟ್ಸ್ ಬಂತು, ಕಾಮನ್ ಆಗಿ ರೆಡಿ ಆದ್ವಿ, ವಾರ್ಮ್ ಅಪ್ ಮಾಡಿದ್ವಿ. ನನ್ನ ಸ್ಟಾರ್ಟ್ ಆಯ್ತು ಬಿಟ್ರಿ 500 meter ಐತ್ರಿ. 500 meter ನನಗೆ ಇಷ್ಟು ಲ್ಯಾಪ್ ಹಾಕ್ಬೇಕಂತ ಹೇಳಿದ್ರೆ ಅಷ್ಟು ಲ್ಯಾಪ್ ಹಾಕಿ ಇಳಿದ್ರೆ ನನ್ ಬ್ರಾಂಚ್ ಮೆಡಲ್ ರೀ.
0: ಫಸ್ಟ್ ನ್ಯಾಷನಲ್ ಜೂನಿಯರ್ ಇತ್ತೇನೆ.
1: ಹಾ ಜೂನಿಯರ್ under 13 ಇದ್ದೀರಿ ಅವಾಗ. ನನಗೂ ಖುಷಿ ಆಯ್ತು ರೀ ಮೆಡಲ್ ಆಗಿದ್ಕ. ಆಮೇಲೆ ಹಾಸ್ಟೆಲ್ಗೆ ಬಂದ್ಮೇಲೆ ಸರ್ ಮೇಡಮ್ ಎಲ್ರು ನನ್ನ ನ್ಯಾಷನಲ್ ಲೆವೆಲ್ ಅಂದ್ರೆ ಅದು ಬಿಗ್ ಅಚೀವ್ಮೆಂಟ್ ರೀ.
0: ಕರ್ನಾಟಕಕ್ಕೆ ನೀವು ಪದಕವನ್ನ ತಂದಿದ್ರಿ ಅವಾಗ.
1: ಅದ್ರೊಳಗೆ ಇರೋದಂದ್ರೆ ಇಬ್ಬರದೇ ಮೆಡಲ್ ಆಗಿತ್ರಿ. ನಂದು ಶ್ರೀಧರ್ ಸೌನೂರ್ ಅಂತ ಹೇಳಿ ಒಬ್ರು ಸೀನಿಯರ್ ಸೈಕ್ಲಿಸ್ಟ್ ರೀ, ಇಬ್ಬರದೇ ಟ್ರ್ಯಾಕ್ ಒಳಗೆ ಮೆಡಲ್ ರೀ. ಬಿಟ್ರೆ ಯಾರೂ ಮೆಡಲ್ ಇಲ್ಲ ರೀ ಕರ್ನಾಟಕದಿಂದ ರೀ.
0: ಅದೇ ಒಂಥರ ನಿಮ್ಗೆ ಸ್ಫೂರ್ತಿ ಅಂತ ಹೇಳ್ಬೋದು. ಮುಂದೆ ಸೈಕ್ಲಿಂಗ್ ಅಲ್ಲಿ ಆಸಕ್ತಿ ಬೆಳೆಯಲಿ.
1: ನನ್ನ 5th ಹಾಸ್ಟೆಲ್ಗೆ ಹೋಗಿಂದ 6th ಮೆಡಲ್ ಆಗೈತ್ರಿ. ಆಮೇಲೆ 6th ಮತ್ತೊಂದು ಕಾಂಪಿಟೇಷನ್.

0: ನಡೀತ್ರಿ 2012ಗೆ ಪುಣೆ ಒಳಗ್ ರೋಡ್ ಇವೆಂಟ್ ನಡೀತ್ರಿ. ಆ ರೋಡ್ ಇವೆಂಟ್ ಒಳಗೂ ಮುಂಚೆ ಸ್ಟೇಟ್ ಲೆವೆಲ್ ನಡೀತ್ರಿ, ಸ್ಟೇಟ್ ಲೆವೆಲ್ ಒಳಗೂ ನಂದು ಫಸ್ಟ್ ರೀ. ಆಮೇಲೆ ನ್ಯಾಷನಲ್ ಲೆವೆಲ್ ಹೋದ್ವಿ ರೀ ಪುಣೆಗ್ ರೀ. ಪುಣೆಗ್ ಹೋದ್ಮೇಲೆ ಅಲ್ಲಿ ನನ್ನ ಹತ್ರ ಸೈಕಲ್ ಇರ್ಲಿಲ್ಲ ರೀ. ಸೈಕಲ್ ಇರ್ಲಾರ್ದಕ್ ನಮ್ ಕೋಚ್ ಏನ್ ಮಾಡಿದ್ರು, ಪುಣೆ ಒಳಗ ಒಬ್ರು ಅಣ್ಣನ್ ಸೈಕಲ್, ಈಗೆಷ್ಟ್ ಗಿಡ್ಡದಿಂದಲೇ ಇರ್ಕೆಗಿ ಇನ್ನು ಸಣ್ಣವಳು ಇದ್ದೆ ರೀ, ಅಷ್ಟ ಇರ್ಬೇಕಾದ್ರು ಫುಲ್ ಸೀನಿಯರ್ ಹುಡುಗನ್ ಸೈಕಲ್ ತಗೊಂಬಂದು
1: ಕಾಲಿಗೆ
0: ನನ್ ಕೊಟ್ರಿ. ಕೊಟ್ಟ ತಕ್ಷಣ ಅದು ಗೇರು ಬಾಳ ಹೆವಿ ಇತ್ರಿ, ನನಗ್ ಜಗ್ಗಕ್ಕೂ ಆಗ್ತಿರ್ಲಿಲ್ಲರಿ. ಹೆಂಗ್ ಹೆಂಗಪ್ಪ ಓಡ್ಸೋದಂತ ಹೇಳಿ ಹಂಗೆ ಓಡಿಸಿ ಫಿನಿಶ್ ಮಾಡಿದೆ ರೀ. ಎಷ್ಟ್ ಎಫರ್ಟ್ ಐತಿ ಎಲ್ಲಾ ಹಚ್ಚಿದೆ ರೀ. ಅಲ್ಲಿ ನನ್ ಗೋಲ್ಡ್ ಮೆಡಲ್ ರೀ. ಇನ್ನು ಅದ್ರೂ ಯಾವ ಹಿಂಗ ಮಿಸ್ ಆಗ್ಯಾವಂತ ಇಲ್ಲ ರೀ ನ್ಯಾಷನಲ್ ಎಲ್ಲಾದ್ರೊಳಗೂ.
1: ಸೈಕಲ್ ಇಲ್ಲ ಅಂತ ಹೇಳಿದ್ರಲ್ಲ, ಮನೆಯ ಪರಿಸ್ಥಿತಿ ಹೇಗಿತ್ತ ಅವಾಗ?
0: ಬಾಳ ಅಂದ್ರ ಅದನ್ನ ಇನ್ನು ನಾವ್ ನೆನೆಸ್ಕೊಳಕು ನನಗ ಆಗಲ್ಲ ರೀ, ಅಷ್ಟ ಕಷ್ಟ ಐತ್ರಿ ಅಲ್ಲಿ. ಸೈಕ್ಲಿಂಗ್ ಅಂದ್ರ ನಮಗೆಲ್ಲ ಏನ್ ಅನಿಸ್ತೈತಿ, ಅಯ್ಯೋ ಸೈಕಲ್ ಹೊಡ್ಯಾಕ್ ಬಂದ್ರ ಸಾಕ್ ಬಿಡು, ಹಾಸ್ಟೆಲ್ ಒಳಗ್ ಸೈಕಲ್ ಕೊಡ್ತಾರ, ಏನು ಮಾಡ್ಬೋದು. ಬಟ್ ಹಾಸ್ಟೆಲ್ ಒಳಗೂ ನಮಗ ಸಪೋರ್ಟ್ ಮಾಡಿದ್ರಿ ಆಗಿನ ಟೈಮ್ ಒಳಗಾದ್ರು.
1: ಮಾಡ್ತಿದ್ರ ಅಪ್ಪ ಅವಾಗ?
0: ಮುಂಚೆ ಹೊಲದೊಳಗನೆ ಕೆಲಸ ಮಾಡ್ತಾರ, ನಮ್ದು 1 ಎಕರೆ ಹೊಲ ಐತ್ರಿ, ಅದ್ರೊಳಗೇನೆ ಕೆಲಸ ಮಾಡ್ತಾರ, ಅದೇ ಡ್ಯೂಟಿ ಅವ್ರ.
1: ಅವ್ರಿಗೆ ಕಬಡ್ಡಿ ಆಸಕ್ತಿ ಹೆಂಗಿತ್ತು ಅವಾಗ? ಅಂದ್ರೆ ಆಡಿದ್ರ ಅವರು ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್?
0: ಸ್ಟೇಟ್ ಲೆವೆಲ್ ಆಡಿದಾರ್ರಿ. ಅಂದ್ರ ಅವ್ರ ಹಿಂಗ ಹಳ್ಳಿ ಒಳಗ ಜಾತ್ರಿ ಒಳಗೆಲ್ಲ ಕಬಡ್ಡಿ ಸ್ಪರ್ಧೆ ಇಡ್ತಿರಲ್ರಿ, ಅದ ಆಡೋದಕ್ ಹೋಗ್ತಿದ್ರಿ. ಅಂದ್ರ ಅವ್ರಿಗೆ ಒಟ್ಟು ಸ್ಪೋರ್ಟ್ಸ್ ಅಂದ್ರೆ ಇಂಟ್ರೆಸ್ಟ್ ರೀ. ನಮ್ ತಂಗಿ ಇದಾಳ್ರಿ ಒಬ್ಳು, ನನಗ ಅಣ್ಣ, ನಾನು ತಂಗಿ. ನಮ್ ತಂಗಿ ಹುಟ್ಟಿದ್ ಮೇಲೂ 2 ವರ್ಷ ಅಪ್ಪಾಜಿ ಕಬಡ್ಡಿ ಆಡಿದಾರ್ರಿ. ಅವ್ರ ಕಬಡ್ಡಿ ಆಡ್ಬೇಕಾದ್ರೆ ತಂಗಿ ಹುಟ್ಟಿದ್ಮೇಲೆ ಅವ್ರದ್ ಕಾಲ್ ಇಂಜುರಿ ಐತ್ರಿ, ಹಂಗಾಗಿ ಅವ್ರ ಕಬಡ್ಡಿ ಆಡೋದ್ ಬಿಟ್ರಿ, ಅಲ್ಲಿ ತನಾನು ಕಬಡ್ಡಿ ಆಡಿದಾರ್ರಿ.
1: ಸೊ ಮನೆಯಲ್ಲಿ ಪರಿಸ್ಥಿತಿ ಅಷ್ಟು ಚೆನ್ನಾಗಿರ್ಲಿಲ್ಲ, ಹಾಗಾದ್ರೆ ನಿಮ್ಗೆ ಸೈಕಲ್ ಕೊಡಿಸಿ ನಿಮ್ಮನ್ನ ಪ್ರೋತ್ಸಾಹ ಮಾಡುವಷ್ಟು ಪರಿಸ್ಥಿತಿ ಇರ್ಲಿಲ್ಲ?
0: ಇರ್ಲಿಲ್ಲ ಮ್ಯಾಮ್, ಇರ್ಲಿಲ್ಲ. ನಾನು ಚಲೋ ಅಚೀವ್ಮೆಂಟ್ ಮಾಡೋದಕ್ಕೂ ಎಲ್ಲ ಅದನ್ನ ನೋಡಿ ಅಪ್ಪಾಜಿ ಹೊರಗಡೆ ಸಾಲ ಮಾಡಿ ನನಗೊಂದು ಸೈಕಲ್ ಕೊಡ್ಸಿದ್ರಿ. ಅದು 2014 ಒಳಗ್ರಿ, ಅದೇ ಟೈಮ್ ನನಗೆ ಫಸ್ಟ್ ಸೈಕಲ್ ತಗೊಂಡಿದ್ರಿ.
1: ಸೈಕಲ್
0: ನಾನ್ ಕೊಟ್ಟು ತಗೊಂಡಿದ್ದು 1,10,000 ರೀ. ಅದು ನಮ್ ಸರ್ ಒಂದು ಸೈಕಲ್ ಕೊಡಿಸಿದ್ರಿ, ಅದು ಸೆಕೆಂಡ್ ಹ್ಯಾಂಡ್ ರೀ, ಅದು ಹೊಸದ್ ಸಹಿತ ಅಲ್ಲ ರೀ. 10th ವರೆಗೂ ನನಗೆ ಹಾಸ್ಟೆಲ್ ಇಂದ ಸಪೋರ್ಟ್ ಕೊಟ್ಟಾರ್ರಿ, ನಾನು ಅಚೀವ್ಮೆಂಟ್ ಮಾಡೋದಕ್ಕೂ ಎಲ್ಲದಕ್ಕೂ ನನ್ನ ಸಪೋರ್ಟ್ ಮಾಡ್ಯಾರ್ರಿ.
1: ಬಾಗಲಕೋಟೆ ಎಲ್ಲೇ ಇದ್ರ?
0: ಬಾಗಲಕೋಟೆ ಒಳಗ್ ಇದ್ದೀರಿ. 8th, 9th, 10th ಬಿಜಾಪುರ್ ರೀ,
1: ಅದು ಸ್ಪೋರ್ಟ್ಸ್ ಹಾಸ್ಟೆಲ್?
0: ಸ್ಪೋರ್ಟ್ಸ್ ಹಾಸ್ಟೆಲ್ ರೀ. ಆಮೇಲೆ 10th ಮುಗಿದ್ಮೇಲೆ ನನಗೆ ಒಂದ್ ನನಗೆ ಸ್ವಂತ ಸೈಕಲ್ ಬೇಕಂತ ಹೇಳಿ ಸ್ವಂತ ಸೈಕಲ್ ತಗೊಂಡೇರಿ ಬಂದ್ರಿ. ತಗೊಂಡ್ ಸ್ವಲ್ಪ ದಿವಸಕ್ಕೆ 10th ಇದ್ದಾಗ ಜಮಖಂಡಿ ನ್ಯಾಷನಲ್ ನಡೀತಿ 2014 ಒಳಗ್ರಿ. ಒಂದ್ ಗೋಲ್ಡ್, 2 ಸಿಲ್ವರ್ ಮೆಡಲ್ ರೀ ಜಮಖಂಡಿ ನ್ಯಾಷನಲ್ ಒಳಗ್ರಿ. Under-16 ಇದ್ದೆ ರೀ. ನಮ್ದು ಪರ್ಫಾರ್ಮೆನ್ಸ್ ನೋಡಿ ನಮ್ನ ಸಾಯಿ ಹಾಸ್ಟೆಲ್ ಸೆಲೆಕ್ಟ್ ಮಾಡಿದ್ರಿ ಡೆಲ್ಲಿ. ಆಮೇಲೆ ಅಲ್ಲಿ ಹೋದೇರಿ ಎಲ್ಲ ನಮಗೆ ಸೈಕಲ್ ಅದು ಕೊಟ್ರಿ.
1: ಈಗ ನೀವು ರೋಡ್ ಮತ್ತೆ ಟ್ರ್ಯಾಕ್ ಅಂತ ಹೇಳಿದ್ರಲ್ಲ, ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ 2 ಇವೆಂಟ್ ಇರ್ತದೆ ಅಂತ ಹೇಳಿದ್ರಿ. ಕಿಲೋಮೀಟರ್ ಮೇಲೆ ವ್ಯತ್ಯಾಸ ಇರ್ತದೋ ಹೇಗೆ ಅದು?
0: ಹಾ ಮ್ಯಾಮ್, ನಮ್ದು ಏಜ್ ಗ್ರೂಪ್ ಮೇಲೆ ಡಿಪೆಂಡ್ ಇರತ್ರಿ. ಇವಾಗ Under-14, 16, 18 ಸೀನಿಯರ್, ಇಷ್ಟ 4 ಕ್ಯಾಟಗರಿ ಇರ್ತಾವ್ರಿ. ಅದ್ರೊಳಗ Under-16 ಅವ್ರಿಗೆ ಡಿಸ್ಟೆನ್ಸ್ ಕಮ್ಮಿ ಇರುತ್ತೆ, 10 ಕಿಲೋಮೀಟರ್, 20 ಕಿಲೋಮೀಟರ್, ಈ ರೀತಿ ಇರ್ತೈತ್ರಿ. ಬಟ್ ನಂದು ಇವಾಗ ಸೀನಿಯರ್ ರೀ. ನನ್ ಸೀನಿಯರ್ ಅಂದ್ಮೇಲೆ ನಂದು ರೋಡ್ ಒಳಗ 30 ಕಿಲೋಮೀಟರ್ ಬಂದಿದ್ದೀರಿ, 60 ಕಿಲೋಮೀಟರ್ ಬಂದಿರತ್ರಿ, ಆಮೇಲೆ 120 ಕಿಲೋಮೀಟರ್ ಬಂದಿರತ್ರಿ. 3 ಇವೆಂಟ್ಸ್ ರೀ ಕಂಟಿನ್ಯೂಸ್. ಫಸ್ಟ್ ಡೇ 30 ಕಿಲೋಮೀಟರ್, ಸೆಕೆಂಡ್ ಡೇ 60 ಕಿಲೋಮೀಟರ್ ಅಲ್ಲಿ ರಿಲೇ ಇರತ್ರಿ. ಅದ್ರಲ್ಲಿ ನಾವು 30 ಕಿಲೋಮೀಟರ್ ಓಡಿಸೋದು, ಮೆನ್ಸ್ 30 ಕಿಲೋಮೀಟರ್ ಓಡಿಸೋದು. ಇಬ್ಬರದು ಸೇರಿ ಟೈಮಿಂಗ್ ಹಿಡಿದು ಅದು ಫೈನಲ್ ಮೆಡಲ್ಸ್, ಇದನ್ನು ವಿನ್ನರ್ಸ್ ಇದನ್ನು ಅನೌನ್ಸ್ ಮಾಡ್ತಾರ್ರಿ. ಆಮೇಲೆ 120 ಕಿಲೋಮೀಟರ್ ಏನಿತ್ತು ಮಾಸ್ಟರ್ಟ್ ರೀ, ರೋಡ್ ರೇಸ್ ರೀ. ಅದಕ್ಕೆ
1: ಟೈಮಿಂಗ್ ಇರುತ್ತೆ? ಅದಕ್ಕೆ
0: ರೋಡ್ ರೇಸ್ ಅಲ್ಲಿ ಏನ್ ಟೈಮಿಂಗ್ಸ್ ಇರಲ್ಲ ರೀ.
1: ಟ್ರ್ಯಾಕ್
0: ಅಂದ್ರೆ ಟ್ರ್ಯಾಕ್ ಅಲ್ಲಿ ಟೈಮಿಂಗ್ಸ್ ಇವೆಂಟ್ಸ್ ಬೇರೆ ಇದೆ ರೀ, ಗ್ರೂಪ್ಸ್ ಇವೆಂಟ್ಸ್ ಬೇರೆ ಇದೆ. ಗ್ರೂಪ್ಸ್ ಇವೆಂಟ್ಸ್ ಗೆ ಟೈಮಿಂಗ್ಸ್ ಇರಲ್ಲ ರೀ. ಅಂದ್ರೆ ನಾವು 20 ಲ್ಯಾಕ್ಸ್ ಇದ್ರೆ 20 ಲ್ಯಾಕ್ಸ್ ಯಾರು ಫಸ್ಟ್ ಫಿನಿಶ್ ಮಾಡ್ತಾರೆ ಅವರೇ ಫಸ್ಟ್ ರೀ. ಅವ್ರು ಎಷ್ಟು ಬೇಕಾದ್ರೆ ಟೈಮ್ ತಗೊಳ್ಳಿ, ಅದ್ರೊಳಗೆ ಏನಿಲ್ಲ ರೀ. ಬಟ್ ಫಸ್ಟ್ ಫಿನಿಶ್ ಮಾಡೋರು ಫಸ್ಟ್ ರೀ. ಬಟ್ ಇವಾಗ ಟೈಮಿಂಗ್ಸ್ ಮೇಲೆನ ಅಂತ ಇವೆಂಟ್ಸ್ ಇರ್ತಾವ್ರಿ. ಈ 4 ಕಿಲೋಮೀಟರ್ ನಮ್ದು ಇಂಡಿವಿಜುವಲ್ ಪರ್ಶೂಟ್ ಅಂತ ಇವೆಂಟ್ಸ್ ಐತ್ರಿ. ಅದ್ರೊಳಗೆ ಫಸ್ಟ್ ಕ್ವಾಲಿಫಿಕೇಶನ್ ರೌಂಡ್ ಇರುತ್ತೆ, ಆಮೇಲೆ ಫೈನಲ್ ಇರತ್ರಿ. ಕ್ವಾಲಿಫಿಕೇಶನ್ ಒಳಗ ನಾವು ಯಾರು ಕಡಿಮೆ ಟೈಮಿಂಗ್ ಒಳಗ ನಾವು 4 ಕಿಲೋಮೀಟರ್ ಫಿನಿಶ್ ಮಾಡಿರ್ತೀವಿ, ಅವರು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಈ ರೀತಿ ಕ್ವಾಲಿಫೈ ಹಾಕೋದ್ ಬರ್ತೀವ್ರಿ. ಆಮೇಲೆ ಫೈನಲ್ ಗೆ ಫಸ್ಟ್ ಸೆಕೆಂಡ್ ಆದವ್ರನ್ನ ಅಪೋಸಿಟ್ ಅಪೋಸಿಟ್ ಆಗಿ ಬಿಡ್ತಾರ್ರಿ. ನಾವ್ ಯಾರು ಫಸ್ಟ್ 4 ಕಿಲೋಮೀಟರ್ ಫಸ್ಟ್ ಫಿನಿಶ್ ಮಾಡ್ತೀವಿ ಅವ್ರು ಫಸ್ಟ್.
1: ಈಗ ನೀವು ಹಲವು ನ್ಯಾಷನಲ್ NTB ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರಿ, ಪದಕಗಳನ್ನ ಪಡೆದಿದ್ರಿ, ಎಲ್ಲೆಲ್ಲಿ ನಡೆದಿದ್ವು, ಹೇಗಿತ್ತು ಆ ಅನುಭವ?
0: ನಾನು MTB ಓಡಿಸಿದ್ದು 2015 ಲಾಸ್ಟ್ ರೀ. ಅಂದ್ರೆ 2015 ವರೆಗೂ ನಾನು ಕರ್ನಾಟಕ ಒಳಗೆ ಇದ್ದೀರಿ. ಡೆಲ್ಲಿ ಹೋದ್ಮೇಲೆ ನಮ್ದು MTB ನಮಗ್ ಅಲೌಡ್ ಮಾಡ್ಲಿಲ್ಲ ರೀ. ಅಲ್ಲಿ ರೋಡ್ ಟ್ರ್ಯಾಕ್ ಎರಡೇ ಮಾಡ್ತಿದ್ವಿ ರೀ. ಕರ್ನಾಟಕ ಒಳಗಿದ್ದಾಗ ರೋಡ್ ಟ್ರ್ಯಾಕ್ MTB ಎಲ್ಲ ಆಡ್ತಿದ್ವಿ ರೀ. MTB ಇವೆಂಟ್ಸ್ ಒಂಥರ ಡಿಫ್ರೆಂಟ್ ರೀ, ಅಂದ್ರೆ ಗುಡ್ಡಗಳಿಗೆಲ್ಲ ಓಡಿಸೋದಿರ್ತೈತ್ರಿ.
1: ಅದೇನು ಎಂ ಟಿ ಬಿ ಅಂದ್ರೆ?
0: ಮೌಂಟೇನ್ ಬೈಕ್.
1: ಸೊ ಅದು ಬೈಕ್ ಮತ್ತೆ ಇದು ಸೈಕಲ್ ಏನಾದ್ರೂ ವ್ಯತ್ಯಾಸ
0: ಇದೆ ಮ್ಯಾಮ್? ಅದು ಸೈಕಲ್ ಮ್ಯಾಮ್, ಅದು ಸಹಿತ ಎಂ ಟಿ ಬಿ ಅಂದ್ರೆ ದಪ್ಪ ದಪ್ಪ ಗಾಲಿ ಇರತ್ರಿ ಅದಕ್ರಿ. ಇದು ನಮ್ದು ರೌಂಡ್ ಹ್ಯಾಂಡಲ್ ಇರುತ್ತಲ್ರಿ, ಅದು ಹ್ಯಾಂಡಲ್ ಸೀದಾ ಇರತೈತ್ರಿ, ಅದಕ್ಕೆ ಗಾಲಿ ದಪ್ಪ ಇರ್ತಾವ್ರಿ. ಅಂದ್ರೆ ಗುಡ್ಡಗಳಿಗೆಲ್ಲ ಓಡಿಸ್ಬೇಕ್ರಿ, ಹಂಗಾಗಿ ಅದು ನಮಗ್ ಬ್ಯಾಲೆನ್ಸಿಂಗ್ ಇರ್ಲಿ ಅಂತೇಳಿ ದಪ್ಪ ಗಾಲಿ ಇರುತ್ತೆ. ಅದಕ್ಕೂ ಗೇರ್ಸ್ ಇರುತ್ತೆ, ಅದು ಕಾರ್ಬನ್ ಫ್ರೇಮ್ ಇರುತ್ತೆ, ಅದು ಲೈಟ್ ವೈಟ್ ಇರುತ್ತೆ. ಅದೊಂಥರ ಎಕ್ಸ್ಪೀರಿಯನ್ಸ್ ಬೇರೆ ರೀ. ಅದ್ರ ಫುಲ್ ಗುಡ್ಡಗಳಿಗೆ ಓಡಿಸೋದ್ರಿ, ಒಂಥರ

0: ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ರೀ.
1: ನಿಮ್ಗೇನೋ ಇಲ್ಲಿ ಟ್ರ್ಯಾಕ್ ಮತ್ತೆ ರೋಡ್ ಅಲ್ಲಿ ಓಡಿಸಿ ಗೊತ್ತಿತ್ತು, ಗುಡ್ಡ ಗಾಡಿನಲ್ಲಿ ಸೈಕಲ್ ರೈಡ್ ಮಾಡೋದ್ ನಿಮ್ಗೆ ಗೊತ್ತಿರಲ್ಲ.
0: ಭೂತ್ನಾಳ್ ಅಂತ ಹೇಳಿ ಊರೈತ್ರಿ ಬಿಜಾಪುರ ಹತ್ರ ರೀ, ಅಲ್ಲಿ ಕರ್ಕೊಂಡು ಹೋಗಿ ನಮ್ಮನ್ನ ಟ್ರೈನಿಂಗ್ ಮಾಡಿಸಿದ್ರಿ ಸರ್ ಮೇಡಮ್ ಇಬ್ರು ಅಲ್ಕಾ ಪಡ್ತಾರೆ ಚಂದ್ರಪ್ಪ ಗುರ್ನಿ ಅಂತ ಇದ್ರಿ. 8th, 9th, 10th ಅಲ್ಲಿ ಅವ್ರ ಕೈ ಒಳಗ್ ನಾನು ಟ್ರೈನಿಂಗ್ ತಗೊಂಡಿನ್ರಿ. ಅವರು ಅಲ್ಲಿ ಭೂತ್ನಾಳ್ ಐತ್ರಿ, ಅಲ್ಲಿ ಗುಡ್ಡ ಐತ್ರಿ ಪೂರಾ ರೀ, ಅಲ್ಲಿ ನಾವು ಸೈಕಲ್ ತಗೊಂಡ್ ಓಡಿಸಬಹುದ್ರಿ, MTB ಸೈಕಲ್ ತಗೊಂಡ್ರಿ. ಅಲ್ಲಿ ಹೋಗಿ ಕಂಟಿನ್ಯೂಸ್ಲಿ ಪ್ರಾಕ್ಟೀಸ್ ಮಾಡಿಸಿದ್ರಿ ಸರ್ ಮೇಡಮ್ ಇಬ್ರು ರೀ. ಅದು ಒಂಥರ ಫುಲ್ ನಮಗೆ ಕಾಂಪಿಟೇಷನ್ ಲೆವೆಲ್ ರೋಡೇ ಐತ್ರಿ ಅಲ್ರಿ ಭೂತ್ನಾಳ್ ಕಡೆ ರೀ. ಹಂಗಾಗಿ ಅಲ್ಲಿ ಪ್ರಾಕ್ಟೀಸ್ ಮಾಡಿ ನಾವು ಈಸಿಲಿ MTB ನ್ಯಾಷನಲ್ಸ್ ಒಳಗೆಲ್ಲ ವಿನ್ ಆಗ್ತಿದ್ದೀವಿ.
1: ಇಲ್ಲಿವರೆಗೆ ಎಷ್ಟು ಪದಕ ಆಗಿರ್ಬೋದು ನಿಮ್ಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೇಳೋದಾದ್ರೆ?
0: ನನಗೆ ರಾಜ್ಯದಷ್ಟು ಗೊತ್ತಿಲ್ಲ, ಯಾಕಂದ್ರೆ ಬಹಳ ವರ್ಷ ಐತ್ರಿ ಗ್ಯಾಪ್ ಆಗಿ ರಾಜ್ಯದ ಓಡಿಸ್ಲಾರ್ದ ರೀ. ರಾಷ್ಟ್ರ ಮಟ್ಟದೊಂದು 55-56 ಮೆಡಲ್ಸ್ ಇದೆ ರೀ.
1: ಇಷ್ಟು ಚಾಂಪಿಯನ್ಶಿಪ್ ಗಳಲ್ಲಿ ಭಾಗವಹಿಸಿದ್ರಲ್ಲ, ಅದ್ರಲ್ಲಿ ನಿಮ್ಗೆ ನೆನಪು ಉಳಿಯುವಂತದ್ದು ಯಾವ್ದಾದ್ರು ಇದೇನಾ?
0: ಹಂಗಂತಂದ್ರೆ ಎಲ್ಲಾನು ನೆನಪಿರೋದೇ ಐತ್ರಿ. ಬಟ್ ನನ್ಗೆ 2018 ಏಷ್ಯನ್ ಗೇಮ್ಸ್ ಉಡ್ಸಿದ್ ಬಾಳ ನಂದ. ಇನ್ನು ಅದ್ರೂ ಕರ್ನಾಟಕದಿಂದ ಫಸ್ಟ್ ವುಮೆನ್ಸ್ ಅಂದ್ರೆ ನಾನೇ ರೀ. ಬಟ್ ಇನ್ನು ಆಮೇಲೆ ಇನ್ನು ಯಾರು ಆಡಿಲ್ಲ ರೀ ಏಷ್ಯನ್ ಗೇಮ್ಸ್, ಇನ್ನು ಅವ್ರಿಗೂ ಯಾರು ಹೋಗಿಲ್ಲ ರೀ.
1: 2016 ನಲ್ಲಿ ಟ್ರ್ಯಾಕ್ ಏಷ್ಯನ್ ಕಪ್ ನಲ್ಲಿ ಭಾಗವಹಿಸಿದ್ರೆ ಅದು ನಿಮ್ ಮೊದಲ
0: ಅಂತಾರಾಷ್ಟ್ರೀಯ ಮಟ್ಟದ ಮೆಡಲ್ ನಡೆದಿತ್ತು. ಆಮೇಲೆ ನಂದು 2 kilometer ಇಂಡಿವಿಜುವಲ್ ಪರ್ಸ್ಯೂಟ್ ಒಳಗೆ ಸಿಲ್ವರ್ ಮೆಡಲ್ ರೀ ನಂದಲ್ಲಿ. ನನ್ಗ ಆಮೇಲೆ ಫಸ್ಟ್ ಅದವರು ಜಸ್ಟ್ 2 seconds ಅಷ್ಟೇ ಗ್ಯಾಪ್ ರೀ. ಅವ್ರು ಫಸ್ಟ್ ನಾನು ಸೆಕೆಂಡ್ ರೀ. ಫಸ್ಟ್ ಇಂಡೋನೇಷ್ಯಾ ಹುಡುಗಿ ಆಗಿದ್ರಿ, ಸೆಕೆಂಡ್ ನಾನಾಗಿದ್ದೆ. ಏಷ್ಯಾ ಕಪ್ ಒಳಗೆ ಕಮ್ಮಿ ಇರ್ತಾರೆ, ಕಮ್ಮಿ ಅಂದ್ರೂ ಒಂದು 8-9 ಕಂಟ್ರೀಸ್ ಇರತ್ರಿ.
1: ಯಾರು ನಿಮ್ಗೆ ಬಹಳಷ್ಟು ಪ್ರತಿಸ್ಪರ್ಧಿ ಆಗಿದ್ರು? ಬಹಳ ಟಫ್
0: ಕೊರಿಯಾದವ್ರು ಇರ್ತಾರೆ ರೀ. ಇವಾಗ ಪ್ರೆಸೆಂಟ್ ಇವಾಗ ಆದ್ರೂ ಕೊರಿಯಾದವ್ರು ಜಾಸ್ತಿ ಮೆಡಲ್ ತಗೊಂಡ್ ಹೋಗ್ತಾರ್ರಿ.
1: ಇಲ್ಲಾದ್ರೂ ನ್ಯಾಷನಲ್ ಅಲ್ಲಿ ನೀವು ಮೆಡಲ್ ತರ್ತಾ ಬರ್ತಾ ಇದ್ರಿ, ಬಟ್ ಒಂದೇ ಸಲ ನೀವು ಏಷ್ಯಾ ಕಪ್ ಗೆ ಹೋದ್ರಲ್ಲ, ಸೊ ಅಲ್ಲಿ ಒಂದು ಕಾಂಪಿಟೇಷನ್ ಲೆವೆಲ್ಲೇ ಬೇರೆ ಇರ್ತದೆ. ಏನ್ ಅನ್ಸ್ತು ನಿಮ್ಗೆ?
0: ಡೆಲ್ಲಿ ಹೋದ ತಕ್ಷಣ ನನಗೆ ಗೊತ್ತಾಗಿದ್ದು ಇಲ್ಲಿ ಇದ್ರೆ ಏಷ್ಯಾ ಕಪ್ ಎಲ್ಲ ನಡೀತಾವು, ಇಂಟರ್ನ್ಯಾಷನಲ್ ಇವೆಂಟ್ ನಡೀತಾವು ಅಂತ ಹೇಳಿ ಅಂತ ಅನಿಸ್ದಾಗ ಮಧ್ಯಾಹ್ನ ಎಲ್ರದು 4:00 ಇಂದ ಟ್ರೈನಿಂಗ್ ಇರ್ತಿತ್ರಿ. ನಾನು 3:00 ಗೆ ಟ್ರ್ಯಾಕಿಗೆ ಹೋಗಿದ್ದೆ ರೀ. 3:00 ಗೆ ಟ್ರ್ಯಾಕಿಗೆ ಹೋಗಿ 1 hour ನಾನು ರೋಲರ್ ಒಳಗೆ ಪ್ರಾಕ್ಟೀಸ್ ಮಾಡ್ತಿದ್ದೆ ರೀ. ಅಂದ್ರೆ ನಾನು ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕು, ಜಾಸ್ತಿ ಹೊಡಿಬೇಕಂತ ಹೇಳಿ ನಾನು 1 hour ಅಡ್ವಾನ್ಸ್ ಹೋಗಿ ಪ್ರಾಕ್ಟೀಸ್ ಮಾಡಿ ಮತ್ತೆ 4:00 ಇಂದ ಎಲ್ಲರೂ ಬಂದ ತಕ್ಷಣ ಅವ್ರ ಜೊತೆ ಮತ್ತೆ ಟ್ರೈನಿಂಗ್ ಮಾಡ್ತಿದ್ದೆ ರೀ. ನನಗೊಂದೇ ಇತ್ತು ನಾನು ಮೆಡಲ್ ಮಾಡ್ಬೇಕು, ಅದು ಇಂಟರ್ನ್ಯಾಷನಲ್ ಒಂದ್ ಮೆಡಲ್ ಮಾಡೋದು ಒಂದು ಡ್ರೀಮ್ ಇತ್ರಿ. ಹಂಗಾಗಿ ಅದು ಚಲೋ ಪ್ರಾಕ್ಟೀಸ್ ಮಾಡಿ ಚಲೋ ವಿನ್ ಆಯ್ತು.
1: ಸೊ ಈಗ ನೀವೇನ್ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಿರಲ್ಲ, ಆ ಸೈಕಲ್ ಇರ್ತದ ಅಥವಾ ಬೇರೆ ಅಲ್ಲಿ ಅವರೇ ಕೊಡ್ತಾರ?
0: ಇಲ್ಲ ಮ್ಯಾಮ್, ನಾವ್ ಯಾವ ಸೈಕಲ್ ಪ್ರಾಕ್ಟೀಸ್ ಮಾಡ್ತಿರ್ತೀವಲ್ರಿ ಅದೇ ಸೈಕಲ್ ಇರತ್ರಿ. ಬಟ್ ವೀಲ್ಸ್ ಬೇರೆ ಹಾಕ್ತಾರೆ, ಟ್ರೈನಿಂಗ್ ವೀಲ್ಸ್ ಕಾಂಪಿಟೇಷನ್ ವೀಲ್ಸ್ ಬೇರೆ ಬೇರೆ ಇರತ್ರಿ. ಬಟ್ ನಮ್ ಸೈಕಲ್ ಚೇಂಜ್ ಆಗಲ್ಲ ರೀ, ಯಾಕಂದ್ರೆ ಇವಾಗ ಸೈಕಲ್ ಚೇಂಜ್ ಮಾಡಿದ್ವಿ ಅಂದ್ರೆ ಕೈ ಒಳಗ ಬೇರೆ ಡಿಫ್ರೆಂಟ್
1: ಸಿಗಲ್ಲ.
0: ನಮಗೆ ಎಷ್ಟೇ ಕಾಸ್ಟ್ಲಿ ಸೈಕಲ್ ಕೊಟ್ರು ನಾವು ಓಡಿಸೋ ಸೈಕಲ್ ನಮಗೆ ಚೆನ್ನಾಗಿ ಅನ್ಸತ್ರಿ. ಹಂಗಾಗಿ ನಾವ್ ಯಾವ ಪ್ರಾಕ್ಟೀಸ್ ಮಾಡ್ತಿರ್ತೀವಲ್ಲ ಅದೇ ಸೈಕಲ್ ನಮ್ ಹತ್ರ ಇರತ್ರಿ. ವೀಲ್ಸ್ ಬೇರೆ ಹಾಕ್ತಾರ್ರಿ, ಅದು ಫಾಸ್ಟೆಸ್ಟ್ ವೀಲ್ಸ್ ಬರ್ತಾವ್ರಿ, ಅವನು ಹಿಂದೆ ಮುಂದೆ ಎಲ್ಲ ಬೇರೆ ವೀಲ್ ಹಾಕ್ತಾರೆ.
1: ಈಗ ಗೆಲುವನ್ನ ಹೇಗೆ ನಿರ್ಧಾರ ಮಾಡ್ತಾರೆ, ಟೈಮಿಂಗು ಅಥವಾ ನೀವೇನಾದ್ರು ಓಡಿಸೋದು ಸ್ಕಿಲ್ ನೋಡ್ತಾರ?
0: ಇಲ್ಲ ಮ್ಯಾಮ್, ಟೈಮಿಂಗ್ಸ್ ಟೈಮಿಂಗ್ಸ್ ಮ್ಯಾಮ್, ಎಲ್ಲ ನ್ಯಾಷನಲ್ ಲೆವೆಲ್ ಒಳಗೂ ಟೈಮಿಂಗ್ಸ್ ಮ್ಯಾಮ್. ಅದೇ ಬೇರೆ ಬೇರೆ ಇವೆಂಟ್ಸ್ ಒಳಗೆ ಬೇರೆ ಬೇರೆ ಈಗ ಟೈಮಿಂಗ್ ಮೇಲೆ ಒಂದ್ ಇವೆಂಟ್ ಇರುತ್ತೆ. ಆಮೇಲೆ ಗ್ರೂಪ್ ಇವೆಂಟ್ ಒಳಗ ಯಾರು ಫಸ್ಟ್ ಫಿನಿಶ್ ಮಾಡ್ತಾರಲ್ಲ ಅವರೇ ಫಸ್ಟ್.
1: ಓ, ಸೈಕ್ಲಿಂಗ್ ಅಲ್ಲಿ ಗ್ರೂಪ್ ಇವೆಂಟ್ ಇದೆ?
0: ಗ್ರೂಪ್ ಇವೆಂಟ್ ಇದೆ. ಇವಾಗ ಮಾಸ್ಟರ್ಡ್ ಅಂತ ಹೇಳಿದ್ರೆ ಅದು ಗ್ರೂಪ್ ಇವೆಂಟ್ ನಡೆದಿದ್ರಿ, ಮೆನ್ಸ್ ಆಯ್ತು ವುಮೆನ್ಸ್ ಆಯ್ತು. ಗ್ರೂಪ್ ಇವೆಂಟ್ ನಡಬೇಕಾದ್ರೆ ಅದ್ರೊಳಗೆ ನಾವ್ ಯಾರು ಫಸ್ಟ್ ಫಿನಿಶ್ ಮಾಡ್ತಿವಲ್ಲ, ಇವಾಗ 120 kilometer ನಾವ್ ಯಾರು ಫಸ್ಟ್ ಫಿನಿಶ್ ಮಾಡ್ತಿವಲ್ಲ ಫಸ್ಟ್ ರೈಡರ್, ಅವರಿಗೆ ಫಸ್ಟ್.
1: ಗ್ರೂಪ್ ಅಂದ್ರೆ ಎಷ್ಟು ಜನ ಇರ್ತಾರೆ?
0: ನಾವ್ 6 members ಇರ್ತೀವ್ರಿ.
1: ಸೊ ಒಂದ್
0: ಪ್ರತಿ ಗ್ರೂಪ್ ಇಂದ 6 ಪಾರ್ಟಿಸಿಪೇಷನ್ ಮಾಡಬಹುದ್ರಿ. ಇವಾಗ ರೈಲ್ವೆ ಗ್ರೂಪ್ ಇಂದ 6, ಕರ್ನಾಟಕದಿಂದ 6, ತಮಿಳುನಾಡಿಂದ 6, ಹರಿಯಾಣದಿಂದ 6 ಗ್ರೂಪ್ ಇವೆಂಟ್ ಅಲ್ಲಿ 6 ಟೈಮ್ ಟ್ರಯಲ್ ಅಲ್ಲಿ ಒಂದ್ ಸ್ಟೇಟ್ ಇಂದ ಇಬ್ಬಿಬ್ರು, ರೈಲ್ವೆಯಿಂದ ಇಬ್ರು, ಹರಿಯಾಣದಿಂದ ಇಬ್ರು, ಕರ್ನಾಟಕದಿಂದ ಇಬ್ರು, ಈ ರೀತಿ ರೀ.
1: ನೀವು 2017 ಜೂನಿಯರ್ ಕಾಮನ್ವೆಲ್ತ್ ಗೇಮ್ಸ್ ನಲ್ಲೂ ಕೂಡ ಭಾಗವಹಿಸಿದ್ರಿ, ಯಾವ ಇವೆಂಟ್ ಅದು, ಎಲ್ ನಡೆದಿತ್ತು?
0: ಅದು ಬಹಾಮಾಸ್ ಅಲ್ಲಿ ನಡೆದಿತ್ರಿ. ಅದು ಏಷ್ಯಾ ಕಂಡ್ ಬಿಟ್ ಬೇರೆ ಕಂಟ್ರಿ, ಯುರೋಪ್ ಕಂಡ್ ಒಳಗ ಬಹಾಮಾಸ್ ಅಂತ ಒಂದ್ ಕಂಟ್ರಿಯಲ್ಲಿ ನಡೆದಿತ್ರಿ. 60 kilometer ಇವೆಂಟ್ ಇತ್ರಿ ನಂದ್ರಿ. ಆಕ್ಚುಲಿ ಟೈಮ್ ಟ್ರಯಲ್ ಮಾಸ್ಟರ್ ಎರಡು ರೋಡ್ ಇತ್ರಿ. ಟೈಮ್ ಟ್ರಯಲ್ ಅಲ್ಲಿ ನನ್ನ ಸೈಕಲ್ ಪ್ರಾಬ್ಲಮ್ ಆಗಿ ನನಗೆ ಓಡಿಸಕ್ ಅಲೌಡ್ ಮಾಡ್ಲಿಲ್ಲ ರೀ.
1: ಅದು ಜೂನಿಯರ್ ಅಂದ್ರೆ
0: ಜೂನಿಯರ್? ಇಲ್ಲ ಮ್ಯಾಮ್, 16. ನನ್ನ ಇನ್ನೂ ಅದ್ರೂ ನನ್ ಲಾಂಗ್ ಫ್ಲೈಟ್ ಅಲ್ಲಿ ಓಡಾಡಿದ್ದಂದ್ರೆ ಅದೇ ಮ್ಯಾಮ್, ಜರ್ನಿ ಮಾಡಿರೋದಂದ್ರೆ ಅದೇ. ಡೆಲ್ಲಿ ಟು ಲಂಡನ್, ಲಂಡನ್ ಟು ಬಹಾಮಾಸ್, ಅಷ್ಟು ಫ್ಲೈಟ್ ಅಲ್ಲಿ 6-8 hours ಜರ್ನಿ ಇತ್ತು ಮ್ಯಾಮ್.
1: ಮೊದಲಿಗೆ ಫ್ಲೈಟ್ ಹತ್ತಿದ್ದು
0: ಫ್ಲೈಟ್ ಹತ್ತಿದ್ದೆ ಅವಾಗ. ನಾನು ಇಂಡಿಯಾದಲ್ಲೂ ಯಾವಾಗ್ಲೂ ನಾನು ಓಡಾಡಿರ್ಲಿಲ್ಲ ರೀ ಫ್ಲೈಟ್ ಒಳಗೆ,
1: ಟ್ರೈನ್ ಅಲ್ಲೇ
0: ಹೋಗಿ. ಟ್ರೈನ್ ಹತ್ತಿದ್ದು ನ್ಯಾಷನಲ್ ಲೆವೆಲ್ ಆಡುವಾಗ ಫಸ್ಟ್ ಟೈಮ್ ನಾ ಟ್ರೈನ್ ಹತ್ತಿದ್ರಿ. ಫ್ಲೈಟ್ ಹತ್ತಿದ್ದು ಅವಾಗ ಫಸ್ಟ್ ಟೈಮ್ ರೀ. ಅದನ್ನ ಹೆಂಗ್ ಹೇಳ್ಬೇಕಂದ್ರೆ ಖುಷಿ ಆಯ್ತು ಮ್ಯಾಮ್, ಅಲ್ಲಿವರೆಗೂ ಹೋಗಿದ್ದು.

0: ಹೋಗ್ತಾ ಇದ್ದೀನಿ ಏನಂದ್ರೆ ಅವ್ರು ಅವಾಗ
1: ಅವ್ರು ನನಗೆ ಜಾಸ್ತಿ ಅವರೇ ಖುಷಿ ಪಟ್ಟಿದ್ರು, ನನ್ನ ಮಗಳು ವಿಮಾನದೊಳಗೆ ತಿರುಗಾಡ್ತಾಳ ಅಂತ ಹೇಳಿ ಎಲ್ಲ ಖುಷಿ ಪಟ್ರು ಮ್ಯಾಮ್ ಎಲ್ರು. ಅಲ್ಲಿ ಹೋದ ತಕ್ಷಣ ಕಾಂಪಿಟೇಷನ್ ಎಲ್ಲ ಚೆನ್ನಾಗಾಯ್ತು ಮ್ಯಾಮ್, ಜರ್ನಿನು ಎಲ್ಲ ಫುಲ್ ಇಂಡಿಯಾ ನಮ್ ಜೊತೆ ಕೋಚ್ ಬಂದಿರ್ತಾರೆ ಮ್ಯಾಮ್, ಅವರೆಲ್ಲ ನಮ್ಮನ್ನ ಫುಡ್ ಆಗ್ಲಿ ಆಮೇಲೆ ಅಲ್ಲಿರೋದು ಅಕಾಮಿಡೇಷನ್ ಆಗ್ಲಿ ಎಲ್ಲಾನು
0: ಫಸ್ಟ್ ಫ್ಲೈಟ್ ಹತ್ತಿದ್ರಿ, ಆಮೇಲೆ ಅಲ್ಲಿಂದ ಬಂದ್ಮೇಲೆ ನಿಮ್ ಹಳ್ಳಿ ಪುಟ್ಟ ಗ್ರಾಮದಿಂದ ಹೋದವ್ರು ನೀವು, ಸೊ ಆ ಗ್ರಾಮದ ವಾತಾವರಣ ಹೇಗಿತ್ತವ?
1: ಹಳ್ಳಿ ಒಳಗೆಲ್ಲ ಹೆಂಗಂತಾರಂದ್ರ ಬೇರೆ ದೇಶಕ್ಕೆ ಹೋಗಿ ಬಂದಾರ, ಹಾ ಹೋಗಿ ಬಂದಾರ, ಸೈಕಲ್ ಹೊಡೆದ್ ಬಂದ್ಲಾ, ಹ್ಮ್ ಹೊಡೆದ್ ಬಂದ್ಲಾ, ಅಷ್ಟೇ ಮುಗಿತು. ಬಟ್ ಅದೇ ನಮ್ದ್ ಜಮಖಂಡಿ ಒಳಗೆ ನ್ಯಾಷನಲ್ಸ್ ಇತ್ರಿ, ನಂದು ಇಂಟರ್ನ್ಯಾಷನಲ್ ಹೋದಾಗ ಅಷ್ಟೇ ಇನ್ನೂ ಊರೊಳಗೆ ಪಬ್ಲಿಕ್ ಆಗಿರ್ಲಿಲ್ಲ ರೀ. ನಮ್ಮ ಊರಿಂದ ಜಮಖಂಡಿ 15 ಕಿಲೋಮೀಟರ್ ಅಷ್ಟೇ ರೀ. 2014 ಒಳಗೆ ನಾನು ಜಮಖಂಡಿ ನ್ಯಾಷನಲ್ ಇತ್ತಲ್ಲ, ಜಮಖಂಡಿ ನ್ಯಾಷನಲ್ ಒಳಗೆ ನಂದು ಒಂದ್ ಗೋಲ್ಡ್ 2 ಸಿಲ್ವರ್ ರೀ. ನನ್ನ ಊರೊಳಗ ಅನ್ಕ ಫುಲ್ ಊರ್ ತುಂಬ ಮೆರವಣಿಗೆ ಮಾಡಿಬಿಟ್ಟಿದ್ರು, ಫುಲ್ ಇಡೀ ಊರನೆ ನಮ್ದು ನಮ್ ರೋಡಿಗೆನ ಇವೆಂಟ್ ಸ್ಟಾರ್ಟ್ ಇತ್ರಿ, ಗ್ರೂಪ್ ಇವೆಂಟ್ ರೀ. ನಂದು ಅದೇ ಇವೆಂಟ್ ಒಳಗೆ ನಂದು ಗೋಲ್ಡ್ ಮೆಡಲ್ ರೀ. ನಂದು ಎಷ್ಟು 20-30 ಕಿಲೋಮೀಟರ್ ಇವೆಂಟ್ಸ್ ಇತ್ರಿ, ಫುಲ್ ಫಸ್ಟ್ ಕಿಲೋಮೀಟರ್ ಹಿಡಿದು ಎಂಡ್ ವರೆಗೂ ನಮ್ಮ ಊರ್ ಜನ ನಿಂತಿದ್ರಿ.
0: ಮೇಘ
1: ಹೊಡಿ ಹೊಡಿ ಜೋರ್ ಹೊಡಿ ಜೋರ್ ಹೊಡಿ. ಇನ್ನು ನನಗೆ ಸ್ಟ್ರಾಂಗ್ ಪ್ಲೇಯರ್ಸ್ ಗಳು ಬಂಚ್ ಒಳಗೆ ಇದ್ದಿರ್ರಿ, ಬಟ್ ನನಗೆ ಅವ್ರನ್ನೆಲ್ಲ ನೋಡಿ ನನ್ ಫಸ್ಟ್ ಮಾಡಿ ಅನ್ನೋ ಫೀಲ್ ಇನ್ನೂವರೆಗೂ ಆಯ್ತು.
0: ನಮ್ಮೂರು ಹುಡುಗಿ,
1: ನಮ್ಮೂರು ಹುಡುಗಿ. ಆಮೇಲೆ ನಾನ್ ಫಸ್ಟ್ ಮಾಡಿದ ತಕ್ಷಣ ಸಿದ್ದು ನ್ಯಾಮಗೌಡ ಸರ್ ಇದ್ರಿ, ನನ್ ಫುಲ್ ಹೊತ್ಕೊಂಡು ಅವ್ರ
0: ಚೇರ್
1: ರೀ. ಅಲ್ಲಿ ಅದೊಂಥರ ಸೆಲೆಬ್ರೇಟ್ ಬೇರೆ ಲೆವೆಲ್ ಇತ್ರಿ,
0: ಬಹಳ ಒಂಥರ ಕ್ಷಣ.
1: ಅದು ನ್ಯೂಸ್ ಪೇಪರ್ ಎಲ್ಲ ಹಾಕಿಸಿ ನನ್ ಅದೇ ಒಂದ್ ನ್ಯಾಷನಲ್ ಮಗುದು ಒಂದ್ ಸ್ವಲ್ಪ ದಿವಸಕ್ಕೆ ಊರಿಗೆ ಹೋದಾಗ ಬಹಳ ನನ್ನೆಲ್ಲ ಗುರುತಿಸಿದ್ರಿ,
0: ಸಭೆ ಸಮಾರಂಭ
1: ಸನ್ಮಾನ ಮಾಡಿದ್ರಿ. ಅದನ್ನೆಲ್ಲ ಒಂಥರ ಫುಲ್ ಸ್ಟ್ರಾಂಗ್ ಮೆಮೊರಿ ಅಂತ ಹೇಳ್ಬಹುದು ಅದೆಲ್ಲ ರೀ.
0: 2017 ಟ್ರ್ಯಾಕ್ ಏಷ್ಯಾ ಕಪ್ ನಲ್ಲಿ ಸಿಲ್ವರ್ ಮೆಡಲ್ ತಗೊಂಡ್ಬಂದಿದ್ರಲ್ಲ, ಅದರ ಅನುಭವವನ್ನ ಹಂಚಿಕೊಳ್ಳಿ.
1: 2017 ಏಷ್ಯನ್ ಚಾಂಪಿಯನ್ಶಿಪ್ ಬೇರೆ ನಡೆದಿತ್ತು, ಅಲ್ಲಿ ಪಾರ್ಟಿಸಿಪೇಷನ್ ಆಗೈತ್ರಿ. ಏಷ್ಯಾ ಕಪ್ ಅಲ್ಲಿ ಸಿಲ್ವರ್ ಮೆಡಲ್ ಆಯ್ತ್ರಿ ಅಲ್ಲಿ, ಅದು ಒಂಥರ ಖುಷಿ ಅನುಭವ ರೀ.
0: ಸೊ ಈಗ ಇಲ್ಲಿವರೆಗೂ ಬಹಳಷ್ಟು ಚಾಂಪಿಯನ್ಶಿಪ್ ಗಳಲ್ಲಿ ಭಾಗವಹಿಸಿದ್ರಿ, ಮೇಲೆ ಮೇಲೆ ಚಾಂಪಿಯನ್ಶಿಪ್ ಗಳಲ್ಲಿ ಭಾಗವಹಿಸಿದ್ರಿ, ಯಾವ ರೀತಿ ಉತ್ಸಾಹ ಇರ್ತಿತ್ತು? ಯಾಕಂದ್ರೆ ಸಾಕಪ್ಪ ಈ ಸೈಕಲ್ ಲೈಫ್ ಅನ್ಸ್ಲಿಲ್ವಾ?
1: ನನಗೆ ಪ್ರೆಸೆಂಟ್ ಒಂದ್ ಬೇಬಿ ಇದ್ ಮ್ಯಾಮ್, ನನ್ ಮಗಳು 3.5 ವರ್ಷ ರೀ. ನನಗೆ ಇನ್ನೋದ್ರನ್ನ ಸೈಕ್ಲಿಂಗ್ ಸಾಕನ್ಸಿಲ್ಲ ರೀ, ನಾನು ಇನ್ನೋದ್ರನ್ನ ಮಾಡಂತೀನ್ರಿ. ನನ್ನ ಹಸ್ಬೆಂಡು ಅಷ್ಟೇನು ಸಪೋರ್ಟ್ ಮಾಡಂತಾರ್ರಿ, ಆಮೇಲೆ ರೈಲ್ವೆ ಇಂದನು ಅಷ್ಟೇ ಸಪೋರ್ಟ್ ಐತ್ರಿ. ಸೈಕ್ಲಿಂಗ್ ಸಾಕಂತ ಹೇಳಿ ನಡ್ಬರ್ಕ್ ನಡ್ಬರ್ಕ್ ಬಿಡ್ತೀನ್ರಿ, ಅಂದ್ರೂ ಅದೊಂಥರ ಈಗ
0: ಸೆಳೆತ
1: ರೀ. ಹಾ ರೀ, ಅದೊಂಥರ ಹ್ಯಾಬಿಟ್ ಅಂತ ಹೇಳಿ ಅದೊಂದು ಅಂಟ್ಕೊಂಡ್ಬಿಟ್ಟಾರತ್ತೆ ಆಗ್ಬಿಟ್ಟಿದ್ರಿ. ಅಂದ್ರೆ ಅದನ್ನ ಬಿಡಕ್ಕೆ ಆಗ್ತಿಲ್ಲ ರೀ, ಸಾಕಂತ ಇನ್ನವರೆಗು ಯಾವಾಗೂ ಅನಿಸು ಇಲ್ಲ ರೀ.
0: ಇಲ್ಲಿವರೆಗೆ ಎಷ್ಟು ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ರಿ, ಹಾಗೆ ನಿಮಗೆ ಅಂತಾರಾಷ್ಟ್ರೀಯ ಪಂದ್ಯಾವಳಿ ನೆನಪು ಉಳಿಯುವಂತದ್ದು ಯಾವುದು?
1: ನಾನು ಇಲ್ಲಿವರೆಗೇನು 6 ಇಂಟರ್ನ್ಯಾಷನಲ್ಸ್ ಆಡಿದೀನ್ರಿ. ಆಮೇಲೆ ನೆನಪು ಉಳಿಯೋದಂದ್ರ ನಾನು ಜೂನಿಯರ್ ಇದ್ದಾಗ ಬಾಮಾಸ್ ಹೋಗಿರೋದು, ಅದೇ ಒಂದ್ ನಂದ ಜೂನಿಯರ್ ಕಾಮನ್ವೆಲ್ತ್ ಆಡಿರೋದು ಅದೊಂದ್ ಸ್ಟ್ರಾಂಗ್ ಮೆಮೊರಿ ಅಂತ ಹೇಳ್ಬೋದ್ರಿ. ಆಮೇಲೆ ಏಷ್ಯನ್ ಗೇಮ್ಸ್ 2018 ಒಳಗೆ ಹೋಗಿರೋದ್ರಿ. ಇನ್ನೂವರೆಗೂ ಹುಡುಗಿಯರೊಳಗೆ ಯಾರು ಹೋಗಿಲ್ಲ ರೀ ಕರ್ನಾಟಕದಿಂದ ರೀ. ಅದು ನನ್ ಕುರ್ನಿ ಸರ್ ಹೇಳಿದಾಗ ಇನ್ನೂ ಫಸ್ಟ್ ಹೋಗಿರೋದ್ ನಾನೇ ಅಂತ ಹೇಳಿ ಅದೊಂದ್ ಖುಷಿ ಆಯ್ತ್ರಿ. ಫಸ್ಟ್ ಟೈಮ್ ನಂದು ಇಂಟರ್ನ್ಯಾಷನಲ್ ಮೆಡಲ್ ಆಗಿರೋದ್ರಿ, ಚೆನ್ನಾಗಿತ್ರಿ.
0: ಬಹಳಷ್ಟು ಪ್ರಶಸ್ತಿಗಳು ನಿಮ್ಗೆ ಬಂದಿದೆ, ಏಕಲವ್ಯ ಪ್ರಶಸ್ತಿ ಕುರಿತಾಗಿ ಹೇಳಿ, ಯಾವ ರೀತಿ ನಿಮ್ಗೆ ಒಲಿಯಿತ ಆ ಪ್ರಶಸ್ತಿ?
1: ಏಕಲವ್ಯ ಪ್ರಶಸ್ತಿ ಅಂದ್ರೆ ನಾನು ಕಂಟಿನ್ಯೂಸ್ಲಿ ಮೆಡಲ್ಸ್ ಮಾಡಿದ್ದೀರಿ, ಅದೊಂದು ಡ್ರೀಮ್ ಇತ್ತು ನನಗೆ ಅವಾರ್ಡ್ ತಗೋಬೇಕು ಅಂದ್ರೆ. ಕರ್ನಾಟಕ ಒಳಗೆ ಜಾಸ್ತಿ ಅಚೀವ್ಮೆಂಟ್ ಮಾಡಿದವರಿಗೆ ಹೈಯೆಸ್ಟ್ ಅವಾರ್ಡ್ ಅಂದ್ರೆ ಇದು ಏಕಲವ್ಯ ಅವಾರ್ಡ್ ರೀ.
0: ಕ್ರೀಡಾ ಪ್ರತಿಭೆಗೆ
1: ನಾನೆಲ್ಲ ನಮ್ ಸೀನಿಯರ್ಸ್ ಮನೆಗೆ ಹೋದಾಗ ಈ ಅವಾರ್ಡ್ ಇಟ್ಟಿರೋದು ಅವ್ರ ಮನೆ ಒಳಗೆ ನೋಡ್ತಿದ್ದೀರಿ, ನೋಡ್ ನಾನು ಇದನ್ನ ಅವಾರ್ಡ್ ತಗೋಬೇಕಲ್ಲ, ನೀವು ನಿಲ್ಲಮ್ಮ ಮಲ್ಲಿಗೆ ಅವಾರ್ಡ್ ಅಂತ ಹೇಳಿದ್ರಲ್ಲ ಅವ್ರ ಮನೆ ಹೋಗಿದ್ದೀರಿ. ನಾನು ಒಂದ್ಸಲ ಅಕ್ಕರ ಮನೆಗೆ ಹೋದಾಗ ಅವ್ರ ಮನೆ ಒಳಗೆ ಅವಾರ್ಡ್ ನೋಡಿದ್ದೀರಿ ನನ್ರಿ. ಅವಳು ಸ್ವಲ್ಪ ಜಾಸ್ತಿ ಹುಡುಗರಿಗೆ ಮೋಟಿವೇಶನ್ ಕೊಡ್ತಾರ್ರಿ, ಅಂದ್ರೆ ನಾವೆಲ್ಲ ಹಿಂಗ್ ಸೈಕ್ಲಿಂಗ್ ಮಾಡಿದ್ವಿ, ಈ ರೀತಿ ಮಾಡಿದ್ವಿ. ನನ್ಗೆ ಯಾರಾದ್ರೂ ನಮ್ ಸೀನಿಯರ್ಸ್ ಕಂಡ್ರೆ ಸಾಕು, ನನ್ ಜೂನಿಯರ್ ಇದ್ದಾಗ ಇವಾಗ ಅಷ್ಟು ನಾನು ಸ್ವಲ್ಪ ಚೇಂಜ್ ಆಗೈತ್ರಿ ಮೆಂಟಾಲಿಟಿ. ಬಟ್ ನಾ ಸಣ್ಣವಳಿದ್ದಾಗ ಯಾರಾದ್ರೂ ನಮ್ ಸೀನಿಯರ್ ಕಂಡ್ರ ಅವ್ರು ಹೆಂಗ್ ಸೈಕ್ಲಿಂಗ್ ಮಾಡ್ಯಾರ, ನಾವಿನ್ನು ಹೆಂಗ್ ಇಂಪ್ರೂವ್ ಮಾಡ್ಕೋಬೇಕು, ಇನ್ನು ಹೆಂಗ್ ನಾವು ಸೈಕಲ್ ಹೊಡೆದ್ರೆ ನಮಗೆ ಎಲ್ಲ ಮೆಡಲ್ಸ್ ಎಲ್ಲ ಬರ್ತಾವ, ನಾನು ಅವ್ರನ್ನ ಕೆನಕಿ ಕೇಳ್ತಿದ್ದೀರಿ ಹೆಂಗ್ ಸೈಕಲ್ ಹೆಂಗ್ ಹೊಡೆದು. ಇಲ್ಲಿ ಕರ್ನಾಟಕ ಒಳಗೂ ಆಯ್ತು, ನನ್ ಡೆಲ್ಲಿಗೆ ಹೋದ ತಕ್ಷಣ ಅಲ್ಲೂ ಬೇರೆ ಬೇರೆ ಸ್ಟೇಟ್ ಇಂದ ಸೀನಿಯರ್ಸ್ ರೈಡರ್ಸ್ ಇದ್ರು ನಮ್ ಜೊತೆ, ಅವ್ರನ್ನೆಲ್ಲರನ್ನು ಕೇಳಿ ಕೇಳಿ ತಿಳ್ಕೊಳ್ಳೋದು. ಒಂದಿಬ್ರು 3 ಮಂದಿ ನಮ್ ಸೀನಿಯರ್ಸ್ ಮನೆಗೆ ಹೋದಾಗ ನಾನು ಏಕಲವ್ಯ ಅವಾರ್ಡ್ ನೋಡಿದ್ದೀರಿ, ನನಗೊಂದಿತ್ರಿ ಅದ್ ನಾನು ತಗೋಬೇಕು.
0: ಅದು ಅವಾರ್ಡ್ ಬಹಳ ಒಂಥರ ಆಕರ್ಷಣೀಯ,
1: ಅಷ್ಟ ಇದೇ ಐತ್ರಿ, ಅದ್ರ ಫುಲ್ ಅಟ್ರಾಕ್ಟ್ ಆಗುತ್ತರಿ ಅದನ್ನ ನೋಡಿದ ತಕ್ಷಣ ರೀ. ತಗೊಳ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು, ಕಂಟಿನ್ಯೂಸ್ಲಿ 5 ಇಯರ್ಸ್ ಪರ್ಫಾರ್ಮೆನ್ಸ್ ಇರ್ಬೇಕ್ರಿ. ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಕರ್ನಾಟಕ ಒಳಗೆ ಯಾರ್ದಿರುತ್ತಲ್ಲ ಆ ಇಯರ್ದು ನಮ್ಗೆ ಅವಾರ್ಡ್ ಬರುತ್ತರಿ
0: ನ್ಯಾಷನಲ್ ಲೆವೆಲ್.
1: ಹಾರಿ, ಹಂಗಾಗಿ ನಾನ್ ಕಂಟಿನ್ಯೂಸ್ಲಿ ಮೆಡಲ್ ಮಾಡಕ್ ಟ್ರೈ ಮಾಡಿದೆ ರೀ, ಮೆಡಲ್ ಆದ್ರಿ, ಆಮೇಲೆ ಅವಾರ್ಡು ಬಂತ್ರಿ.
0: ಈಗ ಕೊನೆಯದಾಗಿ ಒಂದು ಪ್ರಶ್ನೆ ಮೇಘ,

0: ಸೈಕ್ಲಿಂಗ್ ಕ್ರೀಡೆಯಲ್ಲಿ ಬಹಳಷ್ಟು ಕ್ರೀಡಾಪಟುಗಳು ಆರ್ಥಿಕವಾಗಿ ಹಿಂದುಳಿದಿರುತ್ತಾರೆ. ಅವರ ಕ್ರೀಡಾ ಸಾಧನೆಯನ್ನ ಸರ್ಕಾರ ಯಾವ ರೀತಿ ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡಬೇಕು? ನಿಮ್ಮ ಅಭಿಪ್ರಾಯ ಏನು?
1: ಇವಾಗ ಎಷ್ಟೋ ಜನ ನನಗ ಗೊತ್ತಿದ್ದಂಗನ ಎಷ್ಟೋ ಮಂದಿ ನ್ಯಾಷನಲ್ ಲೆವೆಲ್ ಮೆಡಲ್ಸ್ ಮಾಡಿದವರು ಸಹಿತ ಮನೆಯೊಳಗ್ ಇವಾಗ ಗಂಡ್ ಮಕ್ಳದ್ರ ಮನೆಯೊಳಗ್ ಬಿಟ್ಟ ಕೆಲಸ ಮಾಡಕ್ ಹೊಂಟಾರ್ರಿ. ಹೆಣ್ಮಕ್ಳದ್ರ ಮನೆಯೊಳಗ್ ಬಿಟ್ಟು ಮದ್ವಿ ಮಾಡ್ಕೊಡ್ತಾರ, ಅವ್ರ ಮದ್ವಿ ಮಾಡ್ಕೊಂಡ್ ಮನೆ ಹೋಗ್ತಾರ್ರಿ. ಎದ ಸಲುವಾಗಿ ಅಂದ್ರ ಅವ್ರ ಮನೆಯೊಳಗ್ ಅವ್ರ ಸೈಕಲ್ ಕೊಡ್ಸಕ್ ಆಗ್ಲಾರ್ದಕ್ ಅವ್ರ ಸೈಕ್ಲಿಂಗ್ ಬಿಡಿಸ್ತಾರ್ರಿ. ಇವಾಗ ನಮ್ ಸೈಕಲ್ 1 ಲಕ್ಷ ಕೊಟ್ರ ಬರ್ತೈತಿ, 50,000 ಕೊಟ್ರ ಬರ್ತೈತಿ ಅಂತಿಲ್ಲ. ಒಂದ್ ಸೈಕಲ್ ತಗೊಳ್ಬೇಕಾದ್ರೆ ಮಿನಿಮಮ್ 4-5 ಲಕ್ಷ ಬೇಕ್ರಿ ಇವಾಗ್ರಿ. ಹಂಗಿದ್ದಾಗ ಅದ್ರ ಸರ್ಕಾರ ಅವ್ರ ಅಚೀವ್ಮೆಂಟ್ ಅವ್ರ ಮಾಡೋರ್ ಇಂಟ್ರೆಸ್ಟ್ ಇದ್ರ ಅವ್ರದ್ ಅಚೀವ್ಮೆಂಟ್ ನೋಡ್ರ ಅದನ್ನೆಲ್ಲ ತಿಳ್ಕೊಂಡು ಅವ್ರಿಗೊಂದು ಹಣ ಸಹಾಯ ಅವ್ರ ಕೈಲಿ ಆದಷ್ಟು ಕೊಡ್ಲಿರಿ. ಅಂದ್ರ ನಾನು ಅದ್ ಸೈಕಲ್ ಕೊಡ್ಸಿತೀರ್ರೆ ಅಂತ ಹಿಂಗ್ ಹೇಳಲ್ಲ ರೀ. ಅವ್ರ ಕಡೆ ಎಷ್ಟಾಗ್ತೈತಿ ಅಷ್ಟು, ಅವ್ರ ಊರೊಳಗ ಇದ್ದವ್ರು ಯಾರೇ ಹೆಲ್ಪ್ ಮಾಡೋರು ಇದ್ರಂದ್ರ ಅವ್ ಎಷ್ಟೋ ಬಿಸ್ನೆಸ್ ಮ್ಯಾನ್ ಗಳು ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡ್ತಾರೆ ಮ್ಯಾಮ್. ಇವಾಗ ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲೆಲ್ಲೋ ರೊಕ್ಕ ಕಳ್ಕೊತಾರಿ. ಅದ್ರ ಬದ್ಲಿ ಹಿಂಗ್ ಸ್ಪೋರ್ಟ್ಸ್ ಮಾಡೋರು ಬಡ ಹುಡುಗರಿ ಅವ್ರಿಗೆ ಹೆಲ್ಪ್ ಮಾಡಿದ್ರ ಅದ್ರದ ಒಂದ್ ಎಷ್ಟೋ ಅವ್ರಿಗೆ ಹೆಲ್ಪ್ ಆಗ್ತೈತ್ರಿ. ಈಗ ನಾವ್ ಮಾಡೋ ಟೈಮ್ ಒಳಗಲ್ಲಿ ನಮಗಾದ್ರೂ ಯಾರು ಹೆಲ್ಪ್ ಮಾಡಿಲ್ಲ ಮ್ಯಾಮ್. ಎಂಬಿ ಪಾಟೀಲ್ ಸರ್ ನನಗೆ ಒಂದ್ 3 ಲಕ್ಷದ ಸೈಕಲ್ ಕೊಟ್ಟಿದಾರ್ರಿ. ಆ ಸೈಕಲ್ ಮೇಲೆ ನಾನ್ ಎಷ್ಟೋ ವರ್ಷ ನಮ್ ಸೈಕಲ್ ತುಳಿದ್ ಮೆಡಲ್ ಮಾಡಿನ್ರಿ. ಅದ್ರಿಂದ ನಾನು ಒಂದ್ 3-4 ವರ್ಷ ಮತ್ತೆ ಕಂಟಿನ್ಯೂ ಸೈಕ್ಲಿಂಗ್ ಮಾಡಕ್ ಹೆಲ್ಪ್ ಆಯ್ತ್ರಿ. ಹಂಗೆ ಆ ಟೈಮ್ದಾಗ ಯಾರಾದ್ರೂ ನಾವ್ ಹೆಲ್ಪ್ ಮಾಡಿದ್ರ ಪಾಪ ಅವ್ರ ಲೈಫ್ ಏನೇ ಅವ್ರಿಗೆ ಫುಲ್ ಮುಂದ ಅವರು ಒಂದ್ ಏನೋ ಒಂದ್ ಜಾಬ್ ಮಾಡಬಹುದು, ಇನ್ನೊಬ್ರಿಗೆ ಅವರು
0: ಗುರುತಿಸ್ಪೂರ್ತಿ
1: ಆಗ್ಬಹುದ್ರಿ ಇದು ಸೈಕ್ಲಿಂಗ್ ಮಾಡೋದಕ್ರಿ.
0: ಅಂದ್ರೆ ಈಗ ಆರ್ಥಿಕವಾಗಿ ಹಿಂದುಳಿದವರು ಕ್ರೀಡಾ ಪ್ರತಿಭೆಗಳು ಬಹಳಷ್ಟು ಜನ ಇದ್ದಾರೆ, ಅವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡಿದ್ರೆ ನಮ್ಮ ದೇಶಕ್ಕೂ ಅಷ್ಟೇ ನಮ್ಮ ಕರ್ನಾಟಕ.
1: ನನಗ್ ಅನ್ಸೋ ಪ್ರಕಾರ ನಮ್ ಕರ್ನಾಟಕದಲ್ಲಿ ಇನ್ನೂ ಅಷ್ಟು ವ್ಯಾಲ್ಯೂ ಕೊಡಾತಿಲ್ಲ ರೀ ಸ್ಪೋರ್ಟ್ಸ್ ಈಗ್ರಿ. ಬಟ್ ಕೊಡ್ಬೇಕ್ರಿ. ಇವಾಗ ನಮ್ ಸೈಕ್ಲಿಂಗ್ ಒಳಗ ನನಗ್ ಬೇರೆ ಗೇಮ್ ಗೊತ್ತಿಲ್ಲ ರೀ, ಯಾಕಂದ್ರೆ ನಾವ್ ಸೈಕ್ಲಿಂಗ್ ಮಾಡ್ಕೊತ ಬಂದಿವಿ, ನಮ್ ಸೈಕ್ಲಿಂಗ್ ಗೊತ್ತೈತ್ರಿ. ಬೇರೆ ಸ್ಟೇಟ್ ಒಳಗ ಇವಾಗ ಹರಿಯಾಣ ಒಳಗ ಒಲಂಪಿಯನ್ ಒಳಗ ಜಾಸ್ತಿ ಪ್ಲೇಯರ್ಸ್ ಇರ್ತಾರೋ ಒಲಿಂಪಿಕ್ ಟೀಮ್ ಒಳಗ ಹರಿಯಾಣ ಟೀಮ್ ಇರತ್ರಿ. ನ್ಯಾಷನಲ್ ಗೇಮ್ಸ್ ನಡೀತಿತ್ರಿ. ನ್ಯಾಷನಲ್ ಗೇಮ್ಸ್ ಒಳಗ ಹೈಯೆಸ್ಟ್ ಟ್ಯಾಲಿ ಒಳಗ ಹರಿಯಾಣ ಮತ್ತೆ ಮಹಾರಾಷ್ಟ್ರ ಅದಾರ್ರಿ. ಅವ್ರಿಗೆ ಇಷ್ಟ ಸಪೋರ್ಟ್ ಐತ್ರಿ. ಒಂದ್ ಮೆಡಲ್ ಮಾಡಿದ್ರ 10 ಲ್ಯಾಕ್ಸ್ ರುಪೀಸ್ ಮಹಾರಾಷ್ಟ್ರ ಟೀಮ್ ದವ್ರು ಕೊಡ್ತಾರ್ರಿ. ಅವ್ರು ಎಷ್ಟ್ ಮೆಡಲ್ ಮಾಡ್ತಾರ ಅಷ್ಟು ಮೆಡಲ್ಕ್ರಿ. ಬಟ್ ನಮ್ಮ ಸ್ಟೇಟ್ ಒಳಗ ಒಂದ್ ಮೆಡಲ್ ಮಾಡಿದ್ರೆ ಬರೀ 5 ಲ್ಯಾಕ್ಸ್ ರೀ. ಅವ್ರ 10 ಮೆಡಲ್ ಮಾಡಿದ್ರು 5 ಲ್ಯಾಕ್ಸ್ ಏನೇ ಕೊಡ ಅಂತಾರ್ರಿ. ಒಂದೇ ಮೆಡಲ್ ಗೋಲ್ಡ್ ಮಾಡಿದ್ರು 5 ಲ್ಯಾಕ್ಸ್ ಏನ ಕೊಡ ಅಂತಾರ್ರಿ. ನಮಗೂ ಈಗ ಸದ ಇಷ್ಟು ನಮ್ಗೆ ಖರ್ಚ್ ಐತಿ ಅಂದ್ಮೇಲೆ ಗೌರ್ಮೆಂಟ್ ಇಂದ ನಮಗೆ ಹೆಲ್ಪ್ ಆಯ್ತಂದ್ರ ನಮ್ಗೆ ಇಂಟ್ರೆಸ್ಟ್ ಬರುತ್ತೆ ಮಾಡೋದಕ್ರಿ. ಇವಾಗ ನಮ್ ಕಡೆಯಿಂದ ಇನ್ವೆಸ್ಟ್ ಮಾಡಿ ಮಾಡಿ ಮಾಡಿ ಮಾಡಿದ್ರೆ ನಮ್ ಪೇರೆಂಟ್ಸ್ ಸಪೋರ್ಟ್ ಮಾಡಲ್ಲ ರೀ.
0: ಅಂದ್ರೆ ಸೈಕ್ಲಿಂಗ್ ಕ್ರೀಡೆಗೆ ದುಬಾರಿ ಅಂತ ಹೇಳ್ಬೋದು. ಸೈಕಲ್ಗೆ ಈಗ 10 ಲಕ್ಷ ಹಿಂಗೆಲ್ಲ ಇರುವಾಗ ಆಮೇಲೆ ಅವರಿಗೆ ಪೌಷ್ಟಿಕ ಆಹಾರ ಬೇಕಾಗಿರುತ್ತದೆ, ಅದಕ್ಕೂ ಅವರು ಖರ್ಚು ಮಾಡ್ಬೇಕು. ಪ್ರಾಕ್ಟೀಸ್ ಆಮೇಲೆ ಕೋಚ್ ಇವೆಲ್ಲ ಹಿಡಿದ್ರೆ ಬಹಳಷ್ಟು ವೆಚ್ಚ ಆಗ್ತದೆ. ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು
1: ಮ್ಯಾಮ್. ಯೋಚನೆ ಮಾಡ್ಬೇಕಾಗತ್ತೈತ್ರಿ. ಯಾಕಂದ್ರೆ ಈಗ ಸೈಕಲ್ ತಗೊಳಕ್ ಆಗ್ಲಿಲ್ಲ ಅಂದ್ರೆ ನಾವು ಸೈಕ್ಲಿಂಗ್ ಬಿಟ್ ಬಿಟ್ವಿ ಅಂದ್ರೆ ನಮ್ ಲೈಫ್ ಇಲ್ಲಿಗೆ ಮುಗಿದ್ ಬಿಡ್ತೀರಿ.
0: ನಿಮ್ಗಷ್ಟೇ ಲಾಸ್ ಅಲ್ಲ, ರಾಜ್ಯಕ್ಕೂ ನಮ್ಮ ದೇಶಕ್ಕೂ ಲಾಸ್. ಈಗ ನೀವೆಲ್ಲ ಮೆಡಲ್ ತಂದ್ರೆ ನಮ್ ದೇಶಕ್ಕೆ ಕೀರ್ತಿ ಇರ್ತದೆ. ಒಳ್ಳೇದು ಮೇಘ ಅವರೇ, ಇಲ್ಲಿವರೆಗೆ ನಿಮ್ಮ ಕ್ರೀಡಾ ಸಾಧನೆಯ ಕುರಿತಾಗಿ ನಮ್ಮ ಯುವ ಜನಾಂಗಕ್ಕೆ ಸ್ಫೂರ್ತಿದಾಯಕ ಮಾತುಗಳನ್ನ ಹೇಳಿದ್ರಿ, ತಮ್ಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಮ್ಯಾಮ್, ಥ್ಯಾಂಕ್ ಯು.
2: ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೇಘಾ ಗುಗಾಡ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತೀ ನಾಗರಮಠ್, ನಿರ್ವಹಣೆ ಜ್ಯೋತಿದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮಾತೃಭಾಷೆ ಅಂತರಂಗದ ಭಾಷೆ. ನಮ್ಮ ತಾಯ್ನುಡಿ ಅದು ನೀಡುವ ಜ್ಞಾನ ಸಂಪತ್ತು ಅನನ್ಯವಾದುದು.
1: ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ.
0: ಸ್ಥಳೀಯ ಭಾಷೆಗಳ ಅಭಿವೃದ್ಧಿ ರಾಷ್ಟ್ರದ ಪ್ರಗತಿಗೆ ಪೂರಕ. ಶಿಕ್ಷಣ, ವಾಣಿಜ್ಯ ರಂಗ, ಸಮೂಹ ಮಾಧ್ಯಮ ಮತ್ತು ವ್ಯವಹಾರಗಳಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸಿ ಅವುಗಳನ್ನು ಉಳಿಸೋಣ.

0: ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.
1: ಆಕಾಶವಾಣಿ ಸಮಯ 10 ಗಂಟೆ. ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ವಾದಿರಾಜ್ ನೆಂಬರ್ಗೆ ಅವರ ವಾಯೊಲಿನ್ ವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ತಬಲಾ ಸಾಥ್ ನೀಡುತ್ತಾರೆ ಶಂಕರ್ ಕವಾಡಿ ಮಟ್ಟಿ. ಈಗ ಕೇಳೋಣ ವಾದಿರಾಜ್ ನೆಂಬರ್ಗೆ ಅವರ ವಾಯೊಲಿನ್ ವಾದನವನ್ನು, ರಾಗ್ ಮಧುರಂಜನಿ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಾದಿರಾಜ್ ನಿಂಬರ್ಗೆ ಅವರ ವಯೋಲಿನ್ ವಾದನವನ್ನು ಆಲಿಸಿದರೆ ತಬಲಾ ಸಾಥ್ ನೀಡಿದವರು ಶಂಕರ್ ಕವಾಡಿ ಮಟ್ಟಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಹಳೆ ಬೀಡು ಆಗದು ಎಂದು
1: ಸಮಯ 10:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಈಗ ಕೇಳೋಣ ಅರುಣರಾಗ ಚಿತ್ರದ ಗೀತೆಯನ್ನು. ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ದೊಡ್ಡರಂಗೇಗೌಡ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಎಂ ರಂಗರಾಮ್.

ಕೇಳುವರೆ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4 7 7 2237 4 8 8 ಎಸ್ ಟಿ ಡಿ ಕೋಡ್.

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237744 7 2 3 7 4 8 8. ಎಸ್ಟಿಡಿ ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಗೀತಚಂದ್ರಿಕೆ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಕವಿತಾ ಕೃಷ್ಣಮೂರ್ತಿ, ಮೊಹಮ್ಮದ್ ಸಲಾಮತ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಕೇಳಿ ಹಮ್ ದಿಲ್ ದೇ ಚುಕೆ ಸನಮ್ ಚಿತ್ರದ ಗೀತೆಯನ್ನು. ಮೆಹಬೂಬ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಇಸ್ಮಾಯಿಲ್ ತರ್ಬಾರ್.

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237047477, 2237047488, ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಸಮಯ 10:44:40 ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಅಮೃತ ವರ್ಷಿಣಿ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಉದಿತ್ ನಾರಾಯಣ್, ಕವಿತಾ ಕೃಷ್ಣಮೂರ್ತಿ ಹಾಗೂ ಶಾನವರ ದನಿಗಳಲ್ಲಿ ಕೇಳೋಣ ಹಮ್ರಾಜ್ ಚಿತ್ರದ ಗೀತೆಯನ್ನು. ಸುಧಾಕರ್ ಶರ್ಮಾ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಿಮೇಶ್ ರೇಷ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಎಸ್ ಚಾಣಕ್ಯವರ ಕಂಠಸಿರಿಯಲ್ಲಿ ಅನುರಾಗ ಬಂಧನ ಚಿತ್ರದ ಗೀತೆಯನ್ನು. ವಿಜಯ ನರಸಿಂಹ ಅವರ ಗೀತರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಆಕಾಶವಾಣಿ ಬೆಂಗಳೂರು. ಸಮಯ 11 ಗಂಟೆ. ಈಗ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಗಂಟೆಗೆ ಶುಭೋದಯ ಕರ್ನಾಟಕ.

0: ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. 6:30 ಚಿಂತನ, ದಿವಾಕರ್ ಡೋಂಗ್ರೆ ಅವರಿಂದ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ದಾಮೋದರ್ ನಾಯಕ್ ಅವರು ಹಾಡಿರುವ ಭಾವಗೀತೆಗಳು ಮೂಡಿಬರಲಿವೆ. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನೆಹರೆ ಪಲ್. 11:00 ಸವಿ ನೆನಪು. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಕ್ಕಳ ಕಿಡ್ನಿ ಆರೋಗ್ಯ. ಈ ಕುರಿತು ಕಲಬುರಗಿಯ ಮಕ್ಕಳ ಕಿಡ್ನಿ ತಜ್ಞರಾದ ಡಾ ಆಶಾ ರಾಯ್ನಾಡ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಸಂಗಮೇಶ್. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿ ಪಥ. ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಸ್ನೇಹ ಭಾರತಿ ಉರ್ದು ಕಾರ್ಯಕ್ರಮ ಪ್ರಸಾರವಾಗುವುದು. ಸಂಜೆ 5:30 ಗಿರ್ಮಿಟ್. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಆರೋಗ್ಯ ದೃಷ್ಟಿಕೋನದಲ್ಲಿ ಮೀನು ಸಾಕಾಣಿಕೆ ಕುರಿತು ಡಾ ಚೇತನ್ ಎನ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳು ಬಿತ್ತರಗೊಳ್ಳಲಿದೆ. 7:45 ಸಿರಿಗಂಧ. ರಾತ್ರಿ 9:15 ನೀತು ನಾಗೇಂದ್ರ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. ರಾತ್ರಿ 9:30 ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಕಾದಂಬರಿಗಾರ್ತಿ ಕವಯತ್ರಿ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ ಪ್ರಸಾರವಾಗಲಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಎಸ್ಆರ್ ಭಟ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ರಾತ್ರಿ 10:00 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಕಣ್ಣಿನ ಶುಷ್ಕತೆಗೆ ಚಿಕಿತ್ಸೆ. ಈ ಕುರಿತು ಡಾ ರೋಹಿತ್ ಶೆಟ್ಟಿ ಅವರೊಂದಿಗೆ ಮಾತುಕತೆ. ನಂತರ ಹಿರಿಯರಲ್ಲಿ ಮೂಳೆ ಸವೆತ, ಈ ಕುರಿತು ಡಾ ಪ್ರಸನ್ನ ಸಿಂಹ ಅವರೊಂದಿಗೆ ಸಂದರ್ಶನ ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ರಾತ್ರಿ 10:30 ಲಂಡನ್ನ ಓವಲ್ ಕ್ರೀಡಾಂಗಣದಲ್ಲಿ ಇಂಗ್ಲೆಂಡ್ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆಯಲಿರುವ ಮಹಿಳಾ ವರ್ಲ್ಡ್ ಕಪ್ ಟಿ20 ಕ್ರಿಕೆಟ್ ಪಂದ್ಯದ 2ನೇ ಸೆಮಿಫೈನಲ್ನ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾತ್ರಿ 10:30 2:45 ಕೇಳುವಿರಿ. ಇನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ 10:30 ಗೀತಚಂದ್ರಕ್ಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಪ್ರಸಾರವಾಗುವುದು. ಇದುವರೆಗೆ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಆಕಾಶವಾಣಿ ಸಮಯ 11:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ ದಿ ನ್ಯೂಸ್ ರೆಡ್ ಬೈ ಸಾಯ್ರ ಮುಜ್ತಬಾ. The government today approved two major highway infrastructure projects worth combined over 14,000 crore rupees. Briefing media in the national capital about the Union Cabinet's decisions, Information and Broadcasting Minister Ashwini Vaishnaw said, the Cabinet has approved the construction

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:51 ಆರಂಭವಾಗಲಿದೆ. ನಮ್ಮೆಲ್ಲ ಶ್ರೋತೃಗಳಿಗೂ ಮತ್ತೊಮ್ಮೆ